ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು ಸೆಪ್ಟೆಂಬರ್ 3 ಗುರುವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಶ್ರಾವಣ ಮಾಸ. ಯೋಗ ವ್ಯಾಗತ ಕರ್ಣ ಭದ್ರ ಸೌರಸಿಂಹ. ಈ ದಿನದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆರ್ಜಿ ಶ್ವೇತಾರವರು ಲೇಖಕಿ ಶ್ವೇತಾ ಬಿಡೆ ಅವರ ಸ್ಫೂರ್ತಿದಾಯಕ ಕಥೆಯನ್ನು ಹೇಳಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ವಚನ ವಿಹಾರ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೀತಾರವರು ಮೌಲ್ಯಗಳ ಕುರಿತು ವಚನಗಳಲ್ಲಿ ಹೇಳಿರುವ ವಿಚಾರ ತಿಳಿಸಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ್ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಜೇನುತುಪ್ಪದ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆಯ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದು, ಇದರಲ್ಲಿ ಉದಯಗಿರಿ ಕೇವ್ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಕೆ ರಾಮಚಂದ್ರರವರು ದೀಪಾ ಹಿರೇಗುತ್ತಿ ಅವರ ನುಡಿ ಬೆಳಗು ವಿಷಯವನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು, ಹಾಡನ್ನು ಹೇಳಬಹುದು. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆ ಜೊತೆಗೆ ಸಂದೇಶ ನೀಡುವ ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಳ್ಳಲಿದ್ದು, ನೀ ನನ್ನ ಒಲವೆ ಎನ್ನುವ ಕಥೆಯನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳೆದ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವ ಸಮಯ. ಬೆಳಗ್ಗೆ 12:30 ದೇಶ ಎಂದು ಮರೆಯದ ಭಾರತದ ಹೆಮ್ಮೆ, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಕ್ಯಾರೆಟ್ ಉಪಯೋಗ ಮತ್ತು ಹಲ್ವಾ ವಿಶೇಷ ರೆಸಿಪಿಯನ್ನು ತಿಳಿಸಲಿದ್ದಾರೆ ಆರ್ಜಿ ಮಹಾಲಕ್ಷ್ಮಿಯವರು. ಮಧ್ಯಾಹ್ನ 1:00 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾಜಿ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯರಿ ವಿಜಯ ಹೆಚ್ಎಸ್ ಇವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳ ಅನಾವರಣ ಮಾಡುವ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗುಗಳನ್ನು ಉಂಟು ಮಾಡುವ ಕುತೂಹಲಕಾರಿ ವಿಷಯಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ರವರು ನಡೆಸಿಕೊಡಲಿದ್ದು, ಖಗೋಳದ ವಿಸ್ಮಯಕಾರಿ ಸತ್ಯ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಸಂಜೆ 6:30 O2 Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಪ್ಲಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಹನುಮಾನ್ ವರ್ಕ್ಸ್ ಬಗ್ಗೆ ಆರ್ಜೆ ಅರ್ಪಿತರವರು ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಕೋಳಿ ಸಾಕಾಣಿಕೆ ಭಾಗ 2 ವಿಷಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ಶೇಖರ್ ಗೌಳೇರವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30 to 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿ ಬರಲಿದೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಸ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ಮುಂಜಾನೆಯ ಈ ಸವಿ ಸಂದರ್ಭದಲ್ಲಿ ವಾಕಿಂಗ್ ಹೊರಟಿರೋ ನಮ್ಮ ಮಲೆನಾಡಿನ ಎಲ್ಲ ಸ್ಮಾರ್ಟ್ ಜನರಿಗೆ ನಿಮ್ಮ ಪ್ರೀತಿಯ ಗೆಳತಿ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಈಗ ತುಂಗಾ ನದಿ ಮೇಲೆ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಕೆಲವರು ಫ್ರೀಡಂ ಪಾರ್ಕ್ನಲ್ಲಿ ಸವಾರಿ ಮಾಡ್ತಾ ಇರ್ತೀರಾ, ಹಾಗೆ ಕೆಲವರು ನೆಹರು ಸ್ಟೇಡಿಯಂನಲ್ಲಿ ಜಾಗ್ ಮಾಡ್ತಾ ಇರ್ತೀರಾ, ಇನ್ನೂ ಕೆಲವರು ಸಾಗರ ರೋಡ್ನಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ತೀರಿ, ಅಥವಾ

ತಮ್ಮ ತಮ್ಮ ಏರಿಯಾ ರಸ್ತೆಗಳಲ್ಲಿ ಹೆಜ್ಜೆ ಹಾಕ್ತಾ ಇರ್ತೀರಾ ಅಲ್ವಾ? ನಿಮ್ಮ ಈ ಲವಲವಿಕೆಯ ನಡಿಗೆಯ ಮಧ್ಯೆ ಇವತ್ತಿನ ಒಂದು ಪವರ್ಫುಲ್ ನುಡಿ ಮುತ್ತನ್ನ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಸೇಹಿತರೆ, ಆರೋಗ್ಯ ಅಂತಂದ್ರೆ ಬರೀ ಕಾಯಿಲೆ ಇಲ್ಲದೆ ಇರೋದಲ್ಲ, ಅದು ನಾವು ಪ್ರತಿದಿನ ಮಾಡುವ ಒಂದು ಪುಟ್ಟ ಹೂಡಿಕೆ ಅಂತಾನೆ ಹೇಳ್ಬೋದು. ನಿಮ್ಮ ದೇಹಕ್ಕಾಗಿ ನೀವು ನೀಡುವ ಈ ಅರ್ಧ ಗಂಟೆಯ ನಡಿಗೆ ನಿಮ್ಮ ಇಡೀ ದಿನದ ಯಶಸ್ಸಿನ ಅಡಿಪಾಯವಾಗಿರುತ್ತೆ ಅಲ್ವಾ? ಎಸ್, ನಾವು ಎಷ್ಟೋ ಸಾರಿ ಕೆಲಸದ ಒತ್ತಡದಲ್ಲಿ ನಮ್ಮ ದೇಹವನ್ನೇ ಮರ್ತ್ಬಿಟ್ಟಿರ್ತೀವಿ. ಆದ್ರೆ ಸ್ನೇಹಿತರೆ, ನೆನ್ಪಿಡಿ, ಈ ಬೆಳಗಿನ ತಾಜಾ ಗಾಳಿ ಮತ್ತು ನಿಮ್ಮ ಮುಖದಲ್ಲಿರೋ ಆ ಕಿರು ನಗು ಇದೆಯಲ್ಲ, ಅದು ಯಾವುದೇ ಟಾನಿಕ್ ಗಿಂತ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು. ನೀವು ರೋಡ್ ಮೇಲೆ ಹೋಗ್ತಾ ಇರ್ಲಿ ಅಥವಾ ಪಾರ್ಕ್ ನಲ್ಲಿ ಇರ್ಲಿ, ಎದುರುಗಡೆ ಸಿಗೋ ಪರಿಚಯಸ್ಥರಿಗೆ ಒಂದು ಸಣ್ಣ ಸ್ಮೈಲ್ ಕೊಡಿ. ಆ ಒಂದು ನಗುವಿನಿಂದ ನಿಮ್ಮ ಮತ್ತು ಅವರ ದಿನವನ್ನ ಸುಂದರಗೊಳಿಸಲಿ, ಹಾಗೆ ನಿಮ್ಮ ನಡಿಗೆ ಸುಖಕರವಾಗಿರಲಿ, ನಿಮ್ಮ ಗುರಿ ಸ್ಪಷ್ಟವಾಗಿರ್ಲಿ ಅಂತ ಹೇಳ್ತಾ, ಶಿವಮೊಗ್ಗದ ಈ ಸುಂದರ ಬೆಳಗಿನಂತೆ ನಿಮ್ಮ ಮನಸ್ಸು ಸದಾ ಹಸಿರಾಗಿರಲಿ ಅಂತ ಹೇಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

च भजतां कल्पवृक्षाय नमतां कामधेनवे।

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿದಿನ ಬೆಳಿಗ್ಗೆ ನಾವು ಎದ್ದಾಗ ನಮ್ಮ ಮುಂದೆ ಎರಡು ದಾರಿ ಇರುತ್ತೆ. ಮೊದಲನೇದು, ಇವತ್ತು ಕೆಲಸ ಜಾಸ್ತಿ ಇದೆ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಥವಾ ಇವತ್ತು ಯಾರಿಗಾದ್ರೂ ಒಂದು ಪುಟ್ಟ ಸಹಾಯ ಮಾಡಿ ಅವರ ಮುಖದಲ್ಲಿ ನಗು ತರೋದು. ಸೊ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಂದದ ಕತೆ ಹೇಳ್ತೀನಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಸಮುದ್ರ ತೀರ ಇತ್ತು. ಅಲ್ಲಿ ಅಲೆಗಳು ಜೋರಾಗಿ ಬಂದಾಗ ಸಾವಿರಾರು ನಕ್ಷತ್ರ ಮೀನುಗಳು ದಡಕ್ಕೆ ಬಂದು ಬಿದ್ದವು. ಅಲೆಗಳು ವಾಪಸ್ ಹೋದ್ಮೇಲೆ ಆ ಮೀನುಗಳು ಮರಳಿನ ಮೇಲೆ ಸಿಕ್ಕಾಕೊಂಡಿದ್ವು. ಬಿಸಿಲು ಏರ್ತಿದ್ದ ಹಾಗೆ ನೀರಿನ ಆಸರೆ ಇಲ್ಲದೆ ಅವು ಸತ್ತು ಹೋಗುವ ಸ್ಥಿತಿಯಲ್ಲಿತ್ತು. ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ವಾಕಿಂಗ್ ಮಾಡ್ತಾ ಇದ್ರು. ಅವರು ಇದನ್ನೆಲ್ಲ ನೋಡಿ ಏನ್ ಮಾಡಿದ್ರು ಗೊತ್ತಾ ಸ್ನೇಹಿತರೆ? ಒಂದೊಂದೇ ಮೀನನ್ನ ಎತ್ತಿ ವಾಪಸ್ ಸಮುದ್ರಕ್ಕೆ ಎಸಿತಾ ಇದ್ರು. ಇದನ್ನ ದೂರದಿಂದ ನೋಡ್ತಿದ್ದ ಒಬ್ಬ ಯುವಕ ಹತ್ತಿರ ಬಂದು ಕೇಳಿದ, ಅಜ್ಜ, ಇಲ್ಲಿ ಸಾವಿರಾರು ಮೀನುಗಳಿವೆ, ನೀವು ಒಂದೊಂದನ್ನೇ ಎತ್ತಿ ಹಾಕೋದ್ರಿಂದ ಏನ್ ಬದಲಾವಣೆ ಆಗುತ್ತೆ ಹೇಳಿ? ಇದ್ರಿಂದ ಯಾರಿಗಾದ್ರೂ ಏನಾದ್ರೂ ಉಪಯೋಗ ಇದೆಯಾ ಅಂತ ಕೇಳ್ತಾನೆ. ಆಗ ಅಜ್ಜ ಸುಮ್ನೆ ಬಾಗಿ ಮತ್ತೊಂದು ಪುಟ್ಟ ಮೀನನ್ನ ಎತ್ತಿ ಸಮುದ್ರದ ನೀರಿನೊಳಗೆ ಎಸೆದರು. ಆ ಮೀನು ಈಜುತ್ತಾ ಹೋದದ್ದನ್ನ ನೋಡಿ ಆ ಯುವಕನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾರೆ, ನೋಡು ಮಗನೇ, ಆ ಒಂದು ಮೀನಿನ ಪಾಲಿಗೆ ಇಡೀ ಜಗತ್ತೇ ಬದಲಾಯಿತು, ಅದರ ಜೀವ ಉಳಿಯಿತು ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ನಮ್ಮ ಜೀವನ ಕೂಡ ಅಷ್ಟೇ. ನಾವೆಲ್ಲರೂ ಸೇರಿ ಇಡೀ ಪ್ರಪಂಚವನ್ನ ಬದಲಾಯಿಸೋದಕ್ಕೆ ಆಗದೇ ಇರಬಹುದು, ಆದ್ರೆ ಇವತ್ತು ನೀವು ಮಾಡುವ ಒಂದು ಪುಟ್ಟ ಒಳ್ಳೆಯ ಕೆಲಸ, ಒಬ್ಬರಿಗೆ ನೀಡುವ ಒಂದು ಸಣ್ಣ ನಗು, ಅಥವಾ ಯಾರಿಗಾದ್ರೂ ಮಾಡುವ ಒಂದು ಚಿಕ್ಕ ಸಹಾಯ, ಅವರ ಪಾಲಿಗೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ಅಲ್ವಾ? ಯಾರೋ ಬಂದು ಏನೋ ಮಾಡ್ತಾರೆ ಅಂತ ಕಾಯೋದು ಬೇಡ, ಬದಲಾವಣೆ ನಮ್ಮಿಂದಲೇ ಶುರುವಾಗಲಿ. ಇವತ್ತು ಕನಿಷ್ಠ ಒಬ್ಬರ ಮುಖದಲ್ಲಿ ನಗು ತರಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನಾನೀಗ ನಿಮ್ಮನ್ನ ಸೀದಾ ತಮಿಳುನಾಡಿನ ಐತಿಹಾಸಿಕ ಪಟ್ಟಣ, ನಮ್ಮ ಸಿಲ್ಕ್ ಸೀರೆಗಳ ರಾಜಧಾನಿ ಕಾಂಚೀಪುರಕ್ಕೆ ಕರ್ಕೊಂಡು ಹೋಗ್ತೀನಿ. ಓ ಏನ್ ಶ್ವೇತಾ, ಬೆಳಗ್ಗೆನೆ ಕಾಂಚೀಪುರಕ್ಕೆ ಕರ್ಕೊಂಡು ಹೋಗ್ತಾ ಇದೀಯಾ, ಏನ್ ಸಮಾಚಾರ ಅಂತ ಕೇಳ್ಬೋದು. ಎಸ್, ಹೌದು ಸ್ನೇಹಿತರೆ, ಅಲ್ಲಿರೋ ಪ್ರಸಿದ್ಧ ಕಾಮಾಕ್ಷಿ ಅಮ್ಮನ ದೇವಸ್ಥಾನದ ಬಗ್ಗೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಆದ್ರೆ ಆ ದೇವಸ್ಥಾನದ ಗರ್ಭಗುಡಿಯ ಮೇಲ್ಛಾವಣಿಯಲ್ಲಿರೋ ಒಂದು ಪುಟ್ಟದಾದ ರಹಸ್ಯವಿದೆ. ಅದು ಏನು ಅಂತ ಗೊತ್ತಾ? ಈಗ ಅದ್ರ ಬಗ್ಗೆ ನಾನೀಗ ನಿಮ್ಗೆ ವಿಷಯ ತಿಳಿಸ್ತೀನಿ. ಅಲ್ಲಿ ಮೇಲ್ಛಾವಣಿಯಲ್ಲಿ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಗಳ ಕೆತ್ತನೆ ಇದೆ. ಬರೀ ಅಲಂಕಾರಕ್ಕಲ್ಲ ಸ್ನೇಹಿತರೆ, ಇದರ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಕಥೆ ಇದೆ. ಆ ಕಥೆಯನ್ನ ಹೇಳ್ತೀನಿ ಕೇಳಿ. ಪುರಾಣಗಳ ಪ್ರಕಾರ ಕೃತಯುಗದಲ್ಲಿ ಹೇಮ ಮತ್ತು ಸುದತ್ತ ಅಂತ ಇಬ್ರು ಮಹಾನ್ ಋಷಿ ಪುತ್ರರಿದ್ರು. ಇವರು ಮಹಾವಿಷ್ಣುವಿನ ಪರಮ ಭಕ್ತರು. ಒಮ್ಮೆ ಇವರು ದೇವ ಪೂಜೆಗಾಗಿ ಹೂವು ಮತ್ತು ನೀರನ್ನು ತರ್ತಾ ಇರುವಾಗ ಆ ನೀರಿಗೆ ಅಕಸ್ಮಾತ್ತಾಗಿ ಒಂದು ಹಲ್ಲಿ ಬಿದ್ದು ಹೋಗುತ್ತೆ. ಇದನ್ನು ನೋಡಿದ ಗೌತಮ ಮಹರ್ಷಿಗಳು ಕೋಪಗೊಂಡು, ನೀವಿಬ್ಬರು ಹಲ್ಲಿಗಳಾಗಿ ಭೂಮಿ ಮೇಲೆ ಅಲಿಯಿರಿ ಅಂತ ಶಾಪ ಕೊಡ್ತಾರೆ. ಬೆಚ್ಚಿ ಬಿದ್ದ ಆ ಇಬ್ಬರು ಋಷಿಗಳು ಮಹರ್ಷಿಗಳ ಕಾಲಿಗೂ ಬಿದ್ದು ಕಣ್ಣೀರ್ ಹಾಕ್ತಾರೆ. ಆಗ ಮಹರ್ಷಿಗಳು ಕರುಣೆ ತೋರಿಸ್ತಾರೆ. ಕಾಂಚೀಪುರದಲ್ಲಿ ನೆಲೆಸಿರುವ ಕಾಮಾಕ್ಷಿ ದೇವಿಯನ್ನು ಮತ್ತು ಅಲ್ಲಿರುವ ವರಾಹ ತೀರ್ಥದಲ್ಲಿ ಸ್ನಾನ ಮಾಡಿ ವಿಷ್ಣುವನ್ನು ಪ್ರಾರ್ಥಿಸಿದರೆ ನಿಮ್ಮ ಶಾಪ ವಿಮೋಚನೆಯಾಗುತ್ತೆ ಅಂತ ದಾರಿ ತೋರಿಸ್ತಾರೆ. ಹಾಗೆ ಆ ಇಬ್ಬರೂ ಋಷಿಗಳು ಹಲ್ಲಿಯ ರೂಪದಲ್ಲೇ ಬಂದು ಕಂಚಿಯಲ್ಲಿ ತಪಸ್ಸು ಮಾಡಿ ಅಂತಿಮವಾಗಿ ಶಾಪದಿಂದ ಮುಕ್ತಿ ಪಡೆದು ವೈಕುಂಠಕ್ಕೆ ಹೋಗ್ತಾರೆ. ಅವರು ಹಾಗೆ ಶಾಪ ಮುಕ್ತರಾದ ಸ್ಥಳದಲ್ಲೇ ಸೂರ್ಯ ಮತ್ತು ಚಂದ್ರರ ಸಾಕ್ಷಿಯಾಗಿ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ನಿರ್ಮಿಸಲಾಯಿತು ಅನ್ನೋದು ಇತಿಹಾಸ ಮತ್ತು ನಂಬಿಕೆ. ಇವತ್ತಿಗೂ ಲಕ್ಷಾಂತರ ಭಕ್ತರು ಕಾಂಚೀಪುರಕ್ಕೆ ಹೋದಾಗ ಆ ಗರ್ಭಗುಡಿಯ ಮೇಲಿರುವ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ಸ್ಪರ್ಶಿಸಿ ಬರ್ತಾರೆ. ಹಲ್ಲಿ ಮೈ ಮೇಲೆ ಬಿದ್ದರೆ ಅಥವಾ ಹಲ್ಲಿಯ ಬಗ್ಗೆ ಏನಾದರೂ ಅಪಶಕುನಗಳ ಭಯ ಇದ್ದರೆ ಈ ಹಲ್ಲಿಗಳನ್ನು ಸ್ಪರ್ಶಿಸಿ ಬಂದರೆ ಆ ದೋಷಗಳೆಲ್ಲ ಪರಿಹಾರವಾಗುತ್ತೆ ಅನ್ನೋದು ಜನರ ಅಚಲ ನಂಬಿಕೆ. ಸೊ ಸ್ನೇಹಿತರೆ, ನೀವೇನಾದರೂ ಮುಂದಿನ ಸಾರಿ ನೀವು ಕಾಂಚೀಪುರಕ್ಕೆ ಹೋದಾಗ ಖಂಡಿತ ಕಾಮಾಕ್ಷಿ ಅಮ್ಮನ ದರ್ಶನ ಮಾಡಿಕೊಂಡು ಈ ಬಂಗಾರ ಬೆಳ್ಳಿಯ ಹಲ್ಲಿಗಳನ್ನು ಮುಟ್ಟಿ ಬರೋದು ಮಾತ್ರ ಮರಿಬೇಡಿ. ಈ ಒಂದು ಪೌರಾಣಿಕ ಕಥೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಸ್ನೇಹಿತರೆ, ದಿನದ ಈ ಹೊತ್ತು ಹೊಸ ಭರವಸೆಗಳನ್ನು ಹೊಸ ಉತ್ಸಾಹವನ್ನು ಹೊತ್ತು ತರುತ್ತೆ ಅನ್ನೋದು ನಿಜ. ಆದರೆ ಕನ್ನಡಿಯ ಮುಂದೆ ನಿಂತು ಮುಖದಲ್ಲಿ ನಗು ತಂದುಕೊಳ್ಳುವ ಪ್ರತಿಯೊಬ್ಬರ ಹಿಂದೆ ಒಂದಲ್ಲ ಒಂದು ಕತೆ, ಮನಸ್ಸಿನೊಳಗೆ ಎಲ್ಲೋ ಒಂದು ಮೂಲೆ ಭಾರವಾದ ಜಾಗ ಇರೋದು ಕೂಡ ಅಷ್ಟೇ ಸತ್ಯ ಅಲ್ವಾ? ಇವತ್ತು ಜಗತ್ತಿನಾದ್ಯಂತ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ ಅಂತ ಆಚರಿಸಲಾಗ್ತಾ ಇದೆ. ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ಅತಿ ಸೂಕ್ಷ್ಮವಾದ, ಯಾರ ಬಳಿಯೂ ಮಾತನಾಡಲು ಹಿಂಜರಿಯುವ, ಆದರೆ ಪ್ರತಿಯೊಬ್ಬರೂ ಗಂಭೀರವಾಗಿ ಯೋಚಿಸಲೇಬೇಕಾದ ಒಂದು ಮಹತ್ವದ ವಿಷಯ. ಎಸ್, ಹೌದು ಸ್ನೇಹಿತರೆ, ಜೀವನ ಅನ್ನೋದು ಕೆಲವೊಂದ್ಸರಿ ನಾವು ಅಂದ್ಕೊಂಡ ಹಾದಿಯಲ್ಲಿ ಸಾಗೋದಿಲ್ಲ. ಸೋಲು, ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಒತ್ತಡ ಅಥವಾ ಯಾರೋ ನಮ್ಮವರೇ ಕೈಬಿಟ್ಟ ಭಾವನೆ, ಇವೆಲ್ಲವೂ ಸೇರಿ ಮನಸ್ಸನ್ನ ಆವರಿಸಿಕೊಂಡಾಗ ಬೆಳಕಿನ ದಾರಿಯೇ ಕಾಣದಂತೆ ಕತ್ತಲು ಕವಿದು ಬಿಡುತ್ತೆ. ನನ್ನ ನೋವನ್ನು ಕೇಳುವವರು ಯಾರು, ನನ್ನ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಅನ್ನೋ ಒಂಟಿತನದ ಪ್ರಶ್ನೆ ಎದುರಾದಾಗ ಬದುಕು ಭಾರವೆನಿಸುತ್ತೆ. ಆದ್ರೆ ಒಂದು ನಿಮಿಷ ನಿಂತು ಯೋಚನೆ ಮಾಡಿ, ನಿಮ್ಮ ಉಸಿರು, ನಿಮ್ಮ ಅಸ್ತಿತ್ವ ಎಷ್ಟು ಅಮೂಲ್ಯ ಗೊತ್ತಾ? ನಿಮ್ಮನ್ನು ನಂಬಿರುವ, ನಿಮ್ಮನ್ನು ಪ್ರೀತಿಸುವ, ನಿಮ್ಮವರ ಜಗತ್ತು ನೀವಾಗಿರ್ತೀರಿ. ಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ, ಅವು ಶಾಶ್ವತವಲ್ಲ. ಆದರೆ ನಿಮ್ಮ ಜೀವ ಶಾಶ್ವತವಾಗಿ ಕಳೆದು ಹೋಗುವಂತಹ ನಿರ್ಧಾರವನ್ನು ಮಾತ್ರ ಎಂದಿಗೂ ತೆಗೆದುಕೊಳ್ಳಬೇಡಿ. ಇವತ್ತು ನಾವೆಲ್ಲರೂ ಒಂದು ಮಾತಾಡೋಣ. ನಮ್ಮ ಸುತ್ತಮುತ್ತ ಇರುವ ಯಾರಾದರೂ ಮುಖದಲ್ಲಿ ಕೃತಕ ನಗುವನ್ನು ಧರಿಸಿ ಒಂಟಿತನ ಅನುಭವಿಸ್ತಾ ಇದ್ದಾರಾ ಅಂತ ಒಂದು ಕ್ಷಣ ಗಮನಿಸೋಣ. ದಿನ ಕೆಲಸದ ಒತ್ತಡದಲ್ಲಿ ಓಡುವ ನಾವು ಪಕ್ಕದಲ್ಲಿದ್ದವರನ್ನ ಪ್ರೀತಿಯಿಂದ ಮಾತಾಡಿಸೋಣ. ಏನಪ್ಪ, ಹೇಗಿದ್ದೀಯಾ, ಎಲ್ಲ ಸರಿಯಾಗಿದೆಯಾ ಅಂತ ಬೆನ್ನಿಗೆ ಒಂದು ಕೈ ಹಾಕಿ ಕೇಳುವ ಆ ಸಣ್ಣ ಸಾಂತ್ವನ ಮಾತು ಮುಳುಗ್ತಾ ಇರೋ ಜೀವಕ್ಕೆ ದೊಡ್ಡ ಆಸರೆಯಾಗಬಹುದು ಸ್ನೇಹಿತರೆ. ಸೊ ಯಾವುದೇ ಸಮಸ್ಯೆ ಇರಲಿ, ನಿಮ್ಮ ಮನಸ್ಸಿನಲ್ಲಿ ನೋವಿನ ಭಾರ ತುಂಬಿಕೊಂಡಿದ್ದರೆ ದಯವಿಟ್ಟು ಅದನ್ನು ಒಂಟಿಯಾಗಿ ಹೊರಬೇಡಿ. ನಿಮ್ಮ ಆಪ್ತರ ಬಳಿ ಮಾತನಾಡಿ, ಸ್ನೇಹಿತರ ಬಳಿ ಹಂಚಿಕೊಳ್ಳಿ. ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದ್ರಿಂದ ಅರ್ಧ ನೋವು ತಾನಾಗೇ ಕರಗಿ ಹೋಗುತ್ತೆ. ಒಂದು ವೇಳೆ ಯಾರ ಬಳಿಯೂ ಹೇಳ್ಕೊಳ್ಳೋಕೆ ಆಗದ ಪರಿಸ್ಥಿತಿ ಇದ್ದರೆ ಸಹಾಯವಾಣಿಗಳು ಅಂದ್ರೆ ಹೆಲ್ಪ್ ಲೈನ್ಸ್ ನಮ್ ಜೊತೆ ಇವೆ. ತಜ್ಞರ ಸಹಾಯ ಪಡೆಯೋದಕ್ಕೆ ಯಾವತ್ತಿಗೂ ಹಿಂಜರಿಬೇಡಿ. ಬದುಕಿನ ಈ ಪಯಣದಲ್ಲಿ ಕಷ್ಟಗಳು ಕೇವಲ ದಾರಿಯಲ್ಲಿ ಎದುರಾಗುವ ಕಲ್ಲುಗಳು ಅಷ್ಟೇ. ಅವು ನಮ್ಮ ಪ್ರಯಾಣವನ್ನೇ ನಿಲ್ಲಿಸೋದಿಲ್ಲ. ಮುಂಜಾನೆಯ ಈ ಸೂರ್ಯನ ಕಿರಣ ಹೇಗೆ ಕತ್ತಲನ್ನು ಸೀಳಿ ಧರೆಯ ಮೇಲೆ ಬರುತ್ತೋ, ಹಾಗೆ ನಿಮ್ಮ ಬದುಕಿನ ಕತ್ತಲು ಸರಿದು ಹೊಸ ಬೆಳಕು ಮೂಡೇ ತೀರುತ್ತೆ. ನಿಮ್ಮ ಮೇಲೆ, ನಿಮ್ಮ ಉಸಿರಿನ ಮೇಲೆ ನಂಬಿಕೆ ಇಡಿ. ಯಾವುದೇ ಕಾರಣಕ್ಕೂ ಭರವಸೆ ಕಳೆದುಕೊಳ್ಳಬೇಡಿ. ನೀವು ಒಂಟಿಯಲ್ಲ, ನಾವೆಲ್ಲರೂ ನಿಮ್ ಜೊತೆಯಲ್ಲಿದ್ದೇವೆ. ಬದುಕನ್ನು ಪ್ರೀತಿಸಿ, ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 7. ಓದುತ್ತಿರುವವರು ಶಾಲಿನಿ ಪಿ ಭಟ್. ಕೆಲವು ಅನುಭವಗಳು. ನೆಟಾಲಿನ ಬಂದರು ಡರ್ಬಾನ್ ಎಂಬುದು. ಇದಕ್ಕೆ ಪೋರ್ಟ್ ನೆಟಾಲ್ ಎಂದೂ ಹೆಸರು. ನನ್ನನ್ನು ಎದುರುಗೊಳ್ಳಲು ಅಬ್ದುಲ್ಲಾ ಸೇಠರು ಬಂದರಿಗೆ ಬಂದಿದ್ದರು. ಹಡಗು ಬಂದರಿನ ಕಟ್ಟೆಯನ್ನು ಸೇರಿತು. ಜನರು ತಮ್ಮ ಮಿತ್ರರನ್ನು ಸಂಧಿಸಲು ಹಡಗಿಗೆ ಬರುತ್ತಿದ್ದರು. ಅಲ್ಲಿ ಭಾರತೀಯರನ್ನು ಹೆಚ್ಚು ಗೌರವದಿಂದಲೂ ಆದರದಿಂದಲೂ ಕಾಣುತ್ತಿರಲುವೆಂಬುದು ನನ್ನ ಕಣ್ಣಿಗೆ ಬಿದ್ದಿತು. ಅಬ್ದುಲ್ಲಾ ಸೇಠರ ಪರಿಚಯಸ್ಥರು ಅವರೊಡನೆ ಒಂದು ರೀತಿಯ ಒಣ ದೊಡ್ಡಸ್ತಿಕೆಯಿಂದ ನಡೆದುಕೊಳ್ಳುತ್ತಿದ್ದುದನ್ನು ನಾನು ಗಮನಿಸಿದೆ. ಅದು ನನ್ನ ಮನಸ್ಸನ್ನು ಚುಚ್ಚಿತು. ಅಬ್ದುಲ್ಲಾ ಸೇಠರಿಗೆ ಇದು ಅಭ್ಯಾಸವಾಗಿ ಬಿಟ್ಟಿತ್ತು. ನನ್ನನ್ನು ನೋಡಿದವರಿಗೆ ನನ್ನಲ್ಲಿ ಕೊಂಚ ಕುತೂಹಲ ಉಂಟಾಯಿತು. ನನ್ನ ಉಡುಪು ಉಳಿದ ಭಾರತೀಯರಿಂದ ನನ್ನನ್ನು ಎತ್ತು ತೋರಿಸುತ್ತಿತ್ತು. ನಾನು ಒಂದು ಫ್ರಾಕ್ ಕೋಟನ್ನು, ಅಂದರೆ ಮೋಟು ಅಂಗಿ, ಬಂಗಾಳದವರ ಪಗಡಿಯಂತಿರುವ ರುಮಾಲನ್ನು ಧರಿಸಿದ್ದೆ. ಅಬ್ದುಲ್ಲಾ ಸೇಠರು ನನ್ನನ್ನು ಕಂಪನಿಯ ವಸತಿಗೆ ಕರೆದುಕೊಂಡು ಹೋಗಿ ತಮ್ಮ ಕೊಠಡಿಯ ಮಗ್ಗುಲ ಕೋಣೆಯಲ್ಲಿ ಇಳಿಸಿದರು. ನನ್ನ ಮಾತು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಅವರು ಹೇಳುವುದು ನನಗೆ ತಿಳಿಯುತ್ತಿರಲಿಲ್ಲ. ಅವರ ಸಹೋದರರಿಂದ ನಾನು ತಂದಿದ್ದ ಕಾಗದವನ್ನು ಅವರು ಪೂರ್ಣವಾಗಿ ಮೇಲಿನಿಂದ ಕೆಳಕ್ಕೆ ಓದಿದರು. ಅದರಿಂದ ಅವರು ಮತ್ತಷ್ಟು ಗೊಂದಲದಲ್ಲಿ ಬಿದ್ದರು. ತಮ್ಮ ಸಹೋದರ ತಮಗೆ ಒಂದು ಬಿಳಿಯ ಆನೆಯನ್ನು ಕಳಿಸಿದ್ದಾನೆಂದೇ ಅವರು ಭಾವಿಸಿದರು. ನನ್ನ ಉಡುಪಿನ ಮಾದರಿ, ಜೀವನ ಕ್ರಮ ಇವೆಲ್ಲ ಯುರೋಪಿನವರ ಪದ್ಧತಿಯಾಗಿ ಬಹಳ ವೆಚ್ಚ ತಗುಲುವುದೆಂದು ಅವರು ಯೋಚಿಸಿದರು. ನನಗೆ ವಹಿಸಬಹುದಾದಂಥ ವಿಶಿಷ್ಟವಾದ ಯಾವ ಕಾರ್ಯವೂ ಆಗ ಅವರಲ್ಲಿ ಇರಲಿಲ್ಲ. ಅವರ ಮೊಕದ್ದಮೆ ನಡೆಯುತ್ತಿದ್ದುದು ಟ್ರಾನ್ಸ್ವಾಲ್ನಲ್ಲಿ. ತತ್ಕ್ಷಣ ನನ್ನನ್ನು ಅಲ್ಲಿಗೆ ಕಳಿಸುವುದರಲ್ಲಿ ಅರ್ಥವಿರಲಿಲ್ಲ. ಎಷ್ಟರ ಮಟ್ಟಿಗೆ ನನ್ನಲ್ಲಿ ಯೋಗ್ಯತೆಯೂ ಪ್ರಾಮಾಣಿಕತೆಯೂ ಇದೆಯೆಂದು ಅವರು ಪರೀಕ್ಷಿಸಬೇಕಾಗಿತ್ತು. ನನ್ನ ಮೇಲೆ ಕಣ್ಣಿಟ್ಟಿರಲು ಪ್ರಿಟೋರಿಯಾದಲ್ಲಿರುವುದು, ಅಂದರೆ ಟ್ರಾನ್ಸ್ವಾಲಿನ ರಾಜಧಾನಿ, ಸಾಧ್ಯವಿರಲಿಲ್ಲ. ಪ್ರತಿವಾದಿಗಳು ಇದ್ದದ್ದು ಪ್ರಿಟೋರಿಯಾದಲ್ಲಿ. ಅವರು ನನ್ನ ಮೇಲೆ ಆಯುಕ್ತವಾದ ಪ್ರಭಾವವನ್ನು ತಂದು ನನ್ನನ್ನು ಒಳಗೊಳಗೆ ತಮ್ಮ ಪರವಾಗಿ ಮಾಡಿಕೊಂಡರೆ ಹೇಗೆ? ಮೊಕದ್ದಮೆಗೆ ಸಂಬಂಧಪಟ್ಟ ಕಾರ್ಯವನ್ನು ನನಗೆ ವಹಿಸಲು ಸಾಧ್ಯವಾಗಿದ್ದಲ್ಲಿ ನನಗೆ ಕೊಡಬಹುದಾದಂತಹ ಕಾರ್ಯವಾವುದು? ಮೊಕದ್ದಮೆಯ ಕಾರ್ಯದ ಹೊರತು ಉಳಿದ ಕಾರ್ಯವನ್ನೆಲ್ಲ ಗುಮಾಸ್ತರೇ ನನಗಿಂತ ಉತ್ತಮವಾಗಿ ಮಾಡಬಲ್ಲವರಾಗಿದ್ದರು. ತಪ್ಪು ಮಾಡಿದರೆ ಗುಮಾಸ್ತರಿಗೆ ಶಿಕ್ಷೆ ಮಾಡಲು ಸಾಧ್ಯವಿದ್ದಿತು. ನಾನು ತಪ್ಪು ಮಾಡಿದರೆ ನನ್ನನ್ನು ಶಿಕ್ಷಿಸಲು ಸಾಧ್ಯವಿದ್ದಿತ್ತೇ? ಆದುದರಿಂದ ಮೊಕದ್ದಮೆಗೆ ಸಂಬಂಧಪಟ್ಟ ಯಾವ ಕಾರ್ಯವನ್ನು ನನಗೆ ವಹಿಸಲು ಸಾಧ್ಯವಿಲ್ಲವಾಗುವುದಾದರೆ, ಯಾವ ಕೆಲಸವೂ ಇಲ್ಲದೆ ನನ್ನನ್ನು ಸುಮ್ಮನೆ ಮೊಕದ್ದಮೆಗಾಗಿ ಕಾಯುತ್ತಾ ಇಟ್ಟುಕೊಳ್ಳಬೇಕು? ಈ ಯೋಚನೆಗಳೆಲ್ಲ ಅವರಿಗೆ ಹೊಳೆದವು. ಸೇಠ್ ಅಬ್ದುಲ್ಲಾರವರಿಗೆ ಅಕ್ಷರ ಜ್ಞಾನ ಇರಲೇ ಇಲ್ಲವೆಂದು ಹೇಳಬಹುದು. ಆದರೆ ಅವರ ಅನುಭವ ಆಳವಾಗಿತ್ತು. ಅವರ ಬುದ್ಧಿ ಬಹಳ ಚುರುಕಾಗಿತ್ತು. ಅದು ಅವರಿಗೂ ಗೊತ್ತಿತ್ತು. ಅಭ್ಯಾಸದಿಂದ ಅವರು ಮಾತುಕತೆಗೆ ಸಾಕಾದಷ್ಟು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದರು. ಬ್ಯಾಂಕ್ ಮ್ಯಾನೇಜರರೊಂದಿಗೆ ವ್ಯವಹರಿಸುವುದಕ್ಕೆ, ಐರೋಪ್ಯ ವ್ಯಾಪಾರಿಗಳೊಂದಿಗೆ ಸಂಭಾಷಣೆ ನಡೆಸುವುದಕ್ಕೆ, ತಮ್ಮ ವಕೀಲರಲ್ಲಿ ತಮ್ಮ ಮೊಕದ್ದಮೆಯ ವಿವರಗಳನ್ನು ಚರ್ಚಿಸುವುದಕ್ಕೆ, ಇವೇ ಮುಂತಾದ ತಮ್ಮ ವ್ಯಾಪಾರ ಕೆಲಸಗಳಿಗೆಲ್ಲ ಅವರಿಗೆ ಗೊತ್ತಿದ್ದ ಇಂಗ್ಲಿಷ್ ಸಾಕಾಗಿತ್ತು. ಭಾರತೀಯರು ಅವರನ್ನು ಬಹಳ ಮರ್ಯಾದೆಯಿಂದ ಕಾಣುತ್ತಿದ್ದರು. ಅವರ ಕಂಪನಿಯೇ ಆಗಿನ ಕಾಲಕ್ಕೆ ಅತ್ಯಂತ ದೊಡ್ಡ ಭಾರತೀಯ ಕಂಪನಿ ಎಂದು ಹೇಳಬಹುದಾಗಿತ್ತು, ಅಥವಾ ಅತಿ ದೊಡ್ಡ ಭಾರತೀಯ ಕಂಪನಿಗಳ ಪೈಕಿ ಅದೊಂದು. ಇಷ್ಟೆಲ್ಲ ಅನುಕೂಲಗಳಿದ್ದರೂ ಸೇಠರಲ್ಲಿ ಒಂದು ಕುಂದು ಇದ್ದಿತು. ಅದು ಅವರ ಸಂಶಯ ಸ್ವಭಾವ. ಇಸ್ಲಾಂ ಮತವೆಂದರೆ ಅವರಿಗೆ ಹೆಮ್ಮೆ, ಅಭಿಮಾನ. ಆ ಧರ್ಮ ತತ್ವಗಳನ್ನು ಕುರಿತು ಚರ್ಚಿಸಲು ಇಷ್ಟ. ಅವರಿಗೆ ಅರಬ್ಬಿ ಭಾಷೆ ಬರೆದಿದ್ದರೂ ಪವಿತ್ರ ಕುರಾನ್ ಮತ್ತು ಇತರ ಇಸ್ಲಾಂ ಸಾಹಿತ್ಯ ಪರಿಚಯ ಅವರಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇತ್ತು. ಅಸಂಖ್ಯಾತ ದೃಷ್ಟಾಂತಗಳನ್ನು ಅವರ ನಾಲಿಗೆಯ ತುದಿಯಲ್ಲಿಯೇ ಇರುತ್ತಿದ್ದವು.
ಅವರ ಸಂಪರ್ಕದಿಂದ ನನಗೆ ಇಸ್ಲಾಂ ಮತದ ವ್ಯಾವಹಾರಿಕ ಜ್ಞಾನ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಆಯಿತು. ಮುಂದೆ ನಮಗೆ ನಿಕಟ ಪರಿಚಯವಾದಾಗ ನಾವು ಧಾರ್ಮಿಕ ವಿಷಯಗಳನ್ನು ಕುರಿತು ವಿಸ್ತಾರವಾದ ಚರ್ಚೆಗಳನ್ನು ಮಾಡುತ್ತಿದ್ದೆವು. ನಾನು ಅಲ್ಲಿಗೆ ಹೋದ 2-3 ದಿನಗಳ ಒಳಗೆ ಸೇಠರು ನನ್ನನ್ನು ಡರ್ಬಾನ್ ನ್ಯಾಯಸ್ಥಾನಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಅವರು ನನ್ನನ್ನು ಅನೇಕರಿಗೆ ಪರಿಚಯ ಮಾಡಿಸಿ ತಮ್ಮ ಅಟಾರ್ನಿಯವರ ಮಗ್ಗುಲಲ್ಲಿ ನನ್ನನ್ನು ಕೂರಿಸಿದರು. ಮ್ಯಾಜಿಸ್ಟ್ರೇಟರು ನನ್ನನ್ನು ದುರುಗುಟ್ಟಿಕೊಂಡು ನೋಡಿದರು. ಕೊನೆಗೆ ನಿಮ್ಮ ರುಮಾಲನ್ನು ತೆಗೆಯಿರಿ ಎಂದು ನನಗೆ ಹೇಳಿದರು. ರುಮಾಲನ್ನು ತೆಗೆಯಲು ನಾನು ತಿರಸ್ಕರಿಸಿ ನ್ಯಾಯಸ್ಥಾನವನ್ನು ಬಿಟ್ಟು ಹೊರಕ್ಕೆ ಬಂದೆ. ಕೆಲವು ಭಾರತೀಯರು ಮಾತ್ರ ಏಕೆ ರುಮಾಲನ್ನು ತೆಗೆಯಬೇಕೆಂಬ ವಿಷಯವನ್ನು ಸೇಟ್ ಅಬ್ದುಲ್ಲಾ ನನಗೆ ವಿವರಿಸಿದರು. ಹೀಗೆ ಇಲ್ಲಿಯೂ ನನಗೆ ಹೋರಾಟ ಕಾದಿತ್ತು. ಮುಸಲ್ಮಾನರ ಉಡುಪನ್ನು ಧರಿಸುವವರು ಬೇಕಾದರೆ ರುಮಾಲನ್ನು ಧರಿಸಬಹುದು, ಆದರೆ ಇತರ ಭಾರತೀಯರು ನ್ಯಾಯಸ್ಥಾನವನ್ನು ಪ್ರವೇಶಿಸಿದ ಕೂಡಲೇ ರುಮಾಲನ್ನು ಕಡ್ಡಾಯವಾಗಿ ತೆಗೆಯಬೇಕೆಂದು ಅವರು ಹೇಳಿದರು. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಹಾಡಿದಡೆ ಎನ್ನೊಡೆಯನ ಹಾಡುವೆ, ಬೇಡಿದಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ದೇವಂಗೆ ಸೆರಗೊಡ್ಡಿ ಬೇಡುವೆ. ಇದು ಬಸವಣ್ಣನವರ ಒಂದು ವಚನ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇವತ್ತು ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಿರುವಂತಹ ಹೇಮ ಅವರು ನಮ್ಮ ಜೊತೆಗಿದ್ದಾರೆ. ಹೇಮ ಅವರು ಜಗಜ್ಯೋತಿ ಬಸವಣ್ಣನವರ ವಚನಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
6: ನಮಸ್ಕಾರ, ನನ್ನ ಹೆಸರು ಹೇಮಾ ಎಸ್ತಿ. ನಾನು ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಶಾಳಕೊಪ್ಪ ಇಲ್ಲಿಯ 9ನೇ ತರಗತಿಯ ವಿದ್ಯಾರ್ಥಿನಿ. ಬಸವಣ್ಣನವರ ವಚನಗಳು. ಕೋಟ್ಯಾನು ಕೋಟಿ ಜಪವನ್ನು ಮಾಡಿ ಕೋಟಲೆಗೊಳ್ಳಲದೇಕೆ ಮನವೇ, ಕಿಂಚಿತು ಗೀತ ಒಂದನಂತ ಕೋಟಿ ಜಪ ಜಪವೆಂಬುದೇಕೆ ಮನವೇ, ಕೂಡಲ ಸಂಗನ ಶರಣರ ಕಂಡು ಆಡಿ ಹಾಡಿ ಬದುಕು ಮನವೇ. ಭಾವಾರ್ಥ. ಅದೆಷ್ಟು ಕೋಟಿ ಜಪವನ್ನು ಮಾಡಿ ತೊಂದರೆಗೊಳ್ಳುವುದೇಕೆ, ಎಲೆ ಮನಸ್ಸೇ ಕೊಂಚ ಗೀತೆ ಎಂದು ಅದೆಷ್ಟು ಕೋಟಿ ಜಪವನ್ನು ಮಾಡಿದ ಫಲವನ್ನೀಯಬಲ್ಲದು, ಇದಕ್ಕಾಗಿ ಪ್ರತ್ಯೇಕ ಜಪವೆಂಬುದೇಕೆ ಬೇಕು, ಎಲೆ ಮನಸ್ಸೇ ಕೂಡಲ ಸಂಗಮ ದೇವರ ಶರಣರ ಕಂಡು ಅವರೊಂದಿಗೆ ಆಡಿ ಗೀತೆಯನ್ನು ಹಾಡಿ ಜೀವಿಸಿಕೊಂಡಿರು.
5: ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ಕೋಟ್ಯಾನು ಕೋಟಿ ಜಪವನ್ನು ಮಾಡಿ ಕೋಟಲೆಗೊಳ್ಳದೇಕೆ ಮನವೇ. ಈ ವಚನವನ್ನ ಹೇಳುವ ಮೂಲಕ ಹೇಮ ಅವರು ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ರು. ಅಂದ್ರೆ ನಾವು ಮಾಡುವಂತಹ ಪೂಜೆಯು ಶ್ರದ್ಧೆ ಭಕ್ತಿಯಿಂದ ಕೂಡಿರದ ಪೂಜೆ ಮಾಡುವುದು, ಮಂತ್ರ ಜಪ ಇವೆಲ್ಲವೂ ಕೂಡ ಯಾಂತ್ರಿಕ ಕಾರ್ಯದಂತೆ ಆಗುತ್ತೆ. ಬಾಯಿ ನಾಲ್ಗೆಗಳು ಯಾಂತ್ರಿಕವಾಗಿ ಜಪವನ್ನ ಜಪಿಸಿದ್ರು ಕೂಡ ನಮ್ಮ ಮನಸ್ಸು ಹಲವು ದಿಕ್ಕುಗಳಲ್ಲಿ ಹೋಗಿ ನಮ್ಮಲ್ಲಿ ಏಕಾಗ್ರತನೆ ಇಲ್ಲದೆ ನಾವು ಕೋಟಿಗಟ್ಟಲೆ ಜಪವನ್ನ ಮಾಡಿ ಏನು ಉಪಯೋಗ ಇಲ್ಲ, ಅದರ ಬದಲು ಬೇರೆಯವರಿಗೆ ಸಹಾಯ ಮಾಡೋದಿರ್ಬೋದು ಅಥವಾ ಬೇರೆಯವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಹೊಂದಿರುವುದೇ ನಿಜವಾದ ಭಕ್ತಿ. ಅದೇ ಕೂಡಲ ಸಂಗಮನಲ್ಲಿ ನಾವು ಬೆರೆಯೋದು ಅಥವಾ ಖುಷಿಯಿಂದ ಇರೋದೇ ನಿಜವಾದ ಭಕ್ತಿ ಎಂಬುದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದಾರಂದ್ರೆ ಧಾಂಬಿಕ ಭಕ್ತಿಯನ್ನ ಬಸವಣ್ಣನವರು ಇಲ್ಲಿ ಟೀಕಿಸಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದನ್ನ ಹೇಮ ಅವರು ತಿಳಿಸ್ಕೊಟ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಬಸವಣ್ಣನವರ ವಚನಗಳ ಕುರಿತು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಹೇಮ ಅವರು ಬಸವಣ್ಣನವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
3: ಬಸವಣ್ಣನವರ ವಚನಗಳು. ಏನ ನೋಡಿ, ಏನ ಕೇಳಿ, ಏನ ಮಾಡಿಯೂ ಫಲವೇನು, ನಿಮ್ಮ ಬರುಲಿಯ ದನ್ನಕ. ಶಿವ ಶಿವ ಮಹಾದೇವ, ಬಾಳಿಲ್ಲದವಳ ಓಲೆಯಂತಾಯಿತನಗೆ ಕೂಡಲ ಸಂಗಮ ದೇವ. ಭಾವಾರ್ಥ: ಶಿವ ಶಿವ, ನಿಮ್ಮವರಾದ ಒಳ್ಳೆಯ ಶರಣರು ಮೆಚ್ಚುವವರೆಗೆ ಏನು ಓದಿದರೇನು, ಯಾವ ಶಾಸ್ತ್ರ ಕೇಳಿ, ಯಾವ ವೇದಾಗಮದ ವಿಷಯವನ್ನು ಕೇಳಿ, ಏನು ಮಾಡಿದರೇನು ಫಲವಿದೆ. ಮಹಾದೇವನಾದ ಕೂಡಲ ಸಂಗಮ ದೇವ ನನಗೆ ಬಾಳಿಲ್ಲದ ವಿಧವೆಯ ಧರಿಸಿದ ಕಿವಿಯ ಆಭರಣದಂತಾಗಿದೆ.
2: ಬಸವಣ್ಣನವರ ಒಂದು ವಚನವನ್ನ ಹೇಮ ಅವ್ರು ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ.
3: ಬಸವಣ್ಣನವರ ವಚನಗಳು. ನಾ

0: ಭಾವಾರ್ಥ. ಶಿವನ ನಾದಪ್ರಿಯನೆನ್ನುವರು. ಆದರೆ ಶಿವನು ಕೇವಲ ನಾದಪ್ರಿಯನಲ್ಲ, ಶಿವನು ವೇದಪ್ರಿಯನೆನ್ನುವರು. ಆದರೆ ಶಿವನು ವೇದಪ್ರಿಯನಲ್ಲ. ಸುಮಧುರವಾದ ಸಂಗೀತ ಶಾಸ್ತ್ರದ ಪ್ರಕಾರ ಗಾಯನ ರೂಪದ ನಾದವನ್ನು ಮಾಡಿದ ರಾವಣನಿಗೆ ಅರ್ಧದಷ್ಟು ಆಯುಷ್ಯ ಕಡಿಮೆಯಾಯಿತು. ವೇದಾಭ್ಯಾಸ ಮಾಡಿದ ಪಾರಂಗತನಾದ ಬ್ರಹ್ಮನ ತಲೆಯು ಕತ್ತರಿಸಲ್ಪಟ್ಟಿತು. ಆದುದರಿಂದ ನಮ್ಮ ಕೂಡಲ ಸಂಗಮ ದೇವನು ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನು. ವೇದಶಾಸ್ತ್ರಗಳಿಗಿಂತ ಭಕ್ತಿಯಿಂದ ವರ್ತಿಸುವುದೇ ಶ್ರೇಷ್ಠವೆಂಬ ತಾತ್ಪರ್ಯವು ಅಡಕವಾಗಿದೆ.
1: ಬಸವಣ್ಣನವರ ಮತ್ತೊಂದು ವಚನ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ಈ ವಚನದ ಭಾವಾರ್ಥವನ್ನ ಹೇಮಾ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಬಸವಣ್ಣನವರ ಇನ್ನಷ್ಟು ವಚನಗಳನ್ನ ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಹೇಮಾ ಅವರು ಬಸವಣ್ಣನವರ ವಚನಗಳನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಬಸವಣ್ಣನವರ ವಚನಗಳು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿವು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ, ನೀವೇ ಪ್ರಮಾಣ. ಭಾವಾರ್ಥ: ದೇವಲೋಕ ಭೂಲೋಕ ಎಂಬುವಗಳು ಮತ್ತೆ ಬೇರೆ ಇಲ್ಲ ನೋಡಿರಿ. ಸತ್ಯ ಮಾತನಾಡುವುದೇ ದೇವಲೋಕ, ಸುಳ್ಳು ಮಾತನಾಡುವುದೇ ಭೂಲೋಕ. ಒಳ್ಳೆ ಆಚಾರವೇ ಸುಖ, ದುರಾಚಾರವೇ ನರಕ, ಅಂದರೆ ಕಷ್ಟ. ಕೂಡಲ ಸಂಗಮ ದೇವ, ಇದಕ್ಕೆ ನೀವೇ ಪ್ರಮಾಣ.
0: ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲೂ ಇಲ್ಲ ಕಾಣಿರೋ. ಈ ವಚನದ ಭಾವಾರ್ಥವನ್ನ ಸ್ನೇಹ ಅವರು ತಿಳಿಸ್ಕೊಟ್ರು. ಬಸವಣ್ಣನವರ ಪ್ರಕಾರ ದೇವಲೋಕ ಅನ್ನೋದು ಬೇರೆಲ್ಲೂ ಇಲ್ಲ. ಶಿವಭಕ್ತನಿಗೆ ಶಿವನಿರುವಂತಹ ಹಾಗೆ ಒಳ್ಳೆಯ ಆಲೋಚನೆ ಇರುವಂತಹ ವ್ಯಕ್ತಿಯಲ್ಲಿಯೇ ದೇವಲೋಕ ಇದೆ ಎಂಬುದನ್ನ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಹಾಗೆ ಮರ್ತ್ಯಲೋಕ ಅಂದ್ರೆ ಸ್ವರ್ಗ ನರಕ ಅನ್ನೋದು ಬೇರೆಲ್ಲೂ ಇಲ್ಲ ಎಂಬುದನ್ನ ಬಸವಣ್ಣನವರು ಹೇಳಿದ್ದಾರೆ. ಅಂದ್ರೆ ನಮ್ಮ ಒಳ್ಳೆಯ ಕೆಲಸಗಳಲ್ಲಿಯೇ, ಒಳ್ಳೆ ಕೆಲಸ ಮತ್ತೆ ಕೆಟ್ಟ ಕೆಲಸಗಳಲ್ಲಿಯೇ ಸ್ವರ್ಗ ನರಕಗಳು ಅನ್ನೋದು ಇದೆ ಎಂಬುದನ್ನ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರವನ್ನ ಅವರ ಒಂದು ವಚನದಿಂದ ತಿಳ್ಕೊಳ್ಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಹೇಮಾ ಅವರು ಭಾಗವಹಿಸಿ ಬಸವಣ್ಣನವರ ವಚನಗಳ ಪರಿಚಯವನ್ನ ಮಾಡಿಕೊಟ್ರು. ಹೇಮಾ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಹಾಗೆ ಅವರ ವಿಚಾರಧಾರೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸಾಜ. ದೇವನೇನತಿಶಯಿತ ಮಾನಿಸನೆ ಭೋಗಕ್ಕೆ ಹೂ ಉಣಿಸು ಮುಡು ಪೊಡವೆ ಯವನಿಗಂಬೇಕೆ ಆವುದೊಳ್ಳಿತೋ ತನಗೆ ನರನದನು ಪರಮಂಗ್ ನೈವೇದಿಪುದ ಸಾಜ ಮಂಕುತಿಮ್ಮ. ದೇವನೇನತಿಶಯಿತ ಮಾನಿಸನೆ, ದೇವನೇನು ಅತಿಶಯಿತ ಮಾನಿಸನೆ, ಆ ದೇವ್ರೇನು ಅತಿಶಯವಾದ ಮಾನುಷವಾದ, ಮಾನಿಸನೆ ಅಂದರೆ ಮನುಷ್ಯನೇ ಭೋಗ ಮಾಡೋದಕ್ಕೆ. ಹೂ ಉಣಿಸು ಮುಡು ಪೊಡವೆ ಯವನಿಗಂ ಬೇಕೆ, ಹೂವು ಉಣಿಸು ಅಂದರೆ ನೈವೇದ್ಯ ಕೊಡು, ಮುಡುಪು ಒಡವೆ ಅವನಿಗ, ಮುಡು ಪೊಡವೆ ಯವನಿಗಂ ಅಂದರೆ ಮುಡುಪು ಒಡವೆ ಅವನಿಗೆ ಬೇಕಾ. ಆವುದೊಳ್ಳಿತೋ ತನಗೆ, ಆವುದು ಒಳ್ಳಿತೋ ಯಾವುದು ಒಳ್ಳೆಯದೋ ತನಗೆ, ನರನು ಅದನು ಮನುಷ್ಯ ಅದನ್ನ ಪರಮಂಗೆ ದೇವ್ರಿಗೆ ನೈವೇದಿಪುದು ಸಹಜ, ನೈವೇದ್ಯವಾಗಿ ಕೊಡೋದು ಸಹಜ ಅಂದರೆ ಸಹಜ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೇವನೇನತಿಶಯಿತ ಮಾನಿಸನೆ ಭೋಗಕ್ಕೆ ಹೂ ಉಣಿಸು ಮುಡು ಪೊಡವೆಯವನಿಗಂಬೇಕೆ ಆವುದೊಳ್ಳಿತೋ ತನಗೆ ನರನದನು ಪರಮಂಗ್ ನೈವೇದಿಪುದ ಸಹಜ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಭೋಗದಲ್ಲಿ ದೇವ್ರೇನು ಅತಿ ಮಾನುಷನ, ಹೂವು ನೈವೇದ್ಯ ಮುಡುಪು ಒಡವೆಗಳು ಅವನಿಗೂ ಬೇಕಾ? ಮನುಷ್ಯ ತನಗೆ ಯಾವುದು ಹಿತವೋ ಶ್ರೇಷ್ಠವೋ ಅದನ್ನ ದೇವ್ರಿಗೆ ಅರ್ಪಿಸೋದು ಸಹಜ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೀವೆಲ್ಲ ನೋಡಿದ್ದೀರ, ನಮ್ಮ ಸುತ್ತ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ. ಒಂದೊಂದು ದೇವರಿಗೆ ಒಂದೊಂದು ರೀತಿಯ ನೈವೇದ್ಯ ಅಲಂಕಾರಗಳು. ನಮ್ಮ ಗಣೇಶನಿಗೂ ಸಿಹಿ ತಿಂಡಿಗಳು ಇಷ್ಟ ಅಂತೆ, ಅದರಲ್ಲೂ ಮೋತಿಚೂರ್ ಲಡ್ಡು ಮೋದಕಗಳು ಬಹಳ ಪ್ರೀತಿ. ಸರಸ್ವತಿಗೆ ಕಿಚಡಿ ಅಂದ್ರೆ ಇಷ್ಟ. ಅದ್ರ ಜೊತೆ ಅವಳಿಗೆ ಹಾಲು, ಪಂಚಾಮೃತ, ಮೊಸರು, ಬಿಳಿ ಬೆಣ್ಣೆ ನೈವೇದ್ಯ ಮುಖ್ಯ. ಇನ್ನು ಶಿವನಿಗೆ ಎಲೆಗಳು, ಧತೂರ, ಬಿಲ್ವ ಪತ್ರಗಳ ಅರ್ಪಣೆ ಒಟ್ಟಿಗೆ ಬೆಲ್ಲ, ಚಿರೋಟಿಗಳ ನೈವೇದ್ಯ ಅವಶ್ಯಕ. ಹನುಮಂತನಿಗೆ ಹಲ್ವಾ, ಪಂಚಕಜ್ಜಾಯ, ಬೆಲ್ಲದುಂಡೆ, ಕೇಸರಿ ಅಕ್ಕಿ, ಬೇಸನ್ ಲಾಡು ನೈವೇದ್ಯನೇ ಸರಿ ಬರುತ್ತೆ. ಇನ್ನು ನೈವೇದ್ಯನ ತಾಮ್ರ, ಹಿತ್ತಾಳೆ ಅಥವಾ ಮುಖ್ಯವಾಗಿ ಬೆಳ್ಳಿಯ ಪಾತ್ರೆಗಳಲ್ಲಿಟ್ಟರೆ ಸರಿ. ಆದರೆ ಹೀಗೆ ನೈವೇದ್ಯ ಅಲಂಕಾರ ಎಲ್ಲ ಮಾಡಬೇಕಾ? ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ಷ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತ ಮಶ್ನಾಮಿ ಪ್ರಯತಾತ್ಮನಃ ಅಂತ. ಹಾಗಂದ್ರೆ ಎಲೆ, ಹೂವು, ಹಣ್ಣು, ನೀರು ಇವು ಯಾವುದನ್ನಾದ್ರೂ ಭಕ್ತಿಯಿಂದ ಸಮರ್ಪಿಸಿದ್ರೆ ನಾನದನ್ನು ಸ್ವೀಕರಿಸ್ತೀನಿ, ಇದು ಕೃಷ್ಣನ ಅಪೇಕ್ಷೆ. ಹಾಗಾದ್ರೆ ನಾವೆಲ್ಲ ಯಾಕೆ ಈ ಆಡಂಬರಗಳನ್ನು ಸೃಷ್ಟಿ ಮಾಡಿಕೊಂಡ್ವಿ? ಇವು ಆಡಂಬರಗಳಲ್ಲ, ಗೌರವ ತೋರಿಸುವ ರೀತಿ. ನಮ್ಮ ಮನೆಗೆ ಯಾರಾದರೂ ಹಿರಿಯರು, ನಮ್ಮ ಅತ್ಯಂತ ಗೌರವಕ್ಕೆ ಪಾತ್ರರಾದವರು ಬಂದರೆ ಶುದ್ಧವಾದ, ರುಚಿಯಾದ, ನಮಗೆ ತುಂಬ ಒಳ್ಳೆಯದು ಅನಿಸಿದ ವಸ್ತುಗಳನ್ನೆಲ್ಲ ನಾವು ಕೊಡ್ತೀವಿ ಅಲ್ವಾ? ಇನ್ನು ಭಗವಂತ ಎಲ್ಲರಿಗಿಂತ ದೊಡ್ಡವರಲ್ವಾ? ಹಾಗಾಗಿ ಸರ್ವೋತ್ಕೃಷ್ಟವಾದದ್ದನ್ನೇ ಕೊಡಬೇಕು. ಕಗ್ಗ ಈ ಮಾತನ್ನೇ ಹೇಳ್ತಾ ಇರೋದು, ದೇವರಿಗೇನು ಬೇಡ, ಎಲ್ಲವೂ ಅವನದೇ ಆಗಿರುವಾಗ ಅವನಿಗೆ ಕೊಡೋದೇನು? ಮನುಷ್ಯ ತನಗೆ ಯಾವುದು ಶ್ರೇಷ್ಠ ಅನ್ಸತ್ತೋ ಅದನ್ನೇ ನೈವೇದ್ಯವಾಗಿ ನೀಡೋದು ಸಹಜ ಅಂತ. ಆ ದೇವ್ರನ್ನ ಕಣ್ಣಾರೆ ಕಂಡವರಿಲ್ಲ, ಕಾಣೋದಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಆ ದೇವ್ರಿಗೆ ರೂಪನೇ ಇಲ್ಲ. ನಮ್ಗವನು ಸುಂದರನ ಕಾಣಬೇಕು, ಹಾಗಾಗಿ ಸುಂದರ ರೂಪಗಳ ಮೂರ್ತಿಗಳು. ಅವನು ಸರ್ವಶಕ್ತ, ಹಾಗಾಗಿ ಸಹಸ್ರ ಶೀರ್ಷ ಅಂತೀವಿ. ನಮ್ಗೆ ಅವನು ಸುಂದರವಾಗಿ ಕಂಡು ನಮ್ಮ ಮನಸ್ಸು ತಣಿಬೇಕು, ಹಾಗಾಗಿ ಸುಂದರವಾದ ಹೂವಿನ ಅಲಂಕಾರ. ನಾವು ರುಚಿ ರುಚಿಯಾಗಿ ಏನನ್ನೋ ತಿನ್ನೋದಕ್ಕೆ ಬಯಸ್ತೀವಿ, ಅದನ್ನು ಅವನಿಗೆ ಸಮರ್ಪಿಸಿ ಅದನ್ನು ಪ್ರಸಾದ ಅಂತ ಸ್ವೀಕರಿಸ್ತೀವಿ. ಬಹುಶಃ ನಾವೇನಾದರೂ ಸಮರ್ಪಿಸಿದ್ದೆಲ್ಲ ಆ ದೇವರು ತಿಂದ್ಬಿಟ್ಟಿದ್ರೆ ನಾವೆಲ್ಲ ನೈವೇದ್ಯ ಮಾಡ್ತಿದ್ವೋ ಇಲ್ವೋ ಯಾರಿಗೆ ಗೊತ್ತು? ಆದರೆ ಇದು ಯಾವುದನ್ನು ಆ ಪರಮಾತ್ಮ ನನಗೆ ಇದು ಬೇಕು ಅಂತ ಕೇಳ್ದವನಲ್ಲ. ಇವೆಲ್ಲ ನಾವು ನಮ್ಮ ಮನಸ್ಸಂತೋಷಕ್ಕೆ ಮಾಡುವ ಕೆಲಸ. ಇನ್ನು ದೀಪ, ಧೂಪ, ಕರ್ಪೂರದ ಆರತಿ ಎಲ್ಲವೂ ನಮ್ಮ ಆನಂದಕ್ಕಾಗಿ ನಡೆದು ಬಂದ ಸಂಪ್ರದಾಯ ಸಂಸ್ಕೃತಿಗಳಿಗಾಗಿ ಮಾಡೋದು ಅಷ್ಟೇ ಅಲ್ವಾ? ನಾವು ಏನೇ ಸಮರ್ಪಿಸಿದ್ರು ಅದ್ರ ಹಿಂದೆ ಭಕ್ತಿಭಾವ ಮುಖ್ಯ. ಭಕ್ತಿಭಾವ ಇಲ್ಲದೆ ಏನೇ ಸಮರ್ಪಣೆ ಮಾಡಿದ್ರು ಅದು ನಮ್ಮ ಶುಷ್ಕ ಕರ್ಮ ಆಗತ್ತೆ ಹೊರತು ಅದರಿಂದ ನಿಜವಾದ ಆನಂದ ಸಿಗೋದಿಲ್ಲ. ಭಕ್ತಿಯಿಂದ ಏನೇ ಸಮರ್ಪಣೆ ಮಾಡಿದ್ರೂ ಸಾರ್ಥಕ್ಯ, ಭಕ್ತಿ ಇಲ್ಲದೆ ಏನನ್ನ ಸಮರ್ಪಿಸಿದ್ರೂ ವ್ಯರ್ಥ. ಈ ವಿಷಯವನ್ನ ದೃಢಪಡಿಸೋದಕ್ಕೆ ನಮ್ಗೆ ಬೇಡರ ಕಣ್ಣಪ್ಪ, ಸುಧಾಮ, ಶಬರಿ, ವಿಧುರ, ಕನಕ, ಪುರಂದರ, ಕಬೀರ, ಮೀರ ಈ ತರಹ ತುಂಬಾ ಜನರ ಭಕ್ತಿಯ ಹಲವಾರು ಉದಾಹರಣೆಗಳು ಹೇರಳವಾಗಿ ಸಿಗುತ್ತೆ. ನಮಗೊಂದು ಬಾಳನ್ನ ಕೊಟ್ಟಂತಹ ಭಗವಂತನಿಗೆ ಕೃತಜ್ಞತೆ ತೋರೋದು ಭಕ್ತಿ. ಈ ಜಗತ್ತನ್ನು ಇಷ್ಟು ಸುಂದರವಾಗಿ ಸೃಷ್ಟಿಸಿ ನಮಗೆ ಆನಂದ ಪಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಆ ಪರಮಾತ್ಮನ ಕಲ್ಯಾಣ ಗುಣಗಳನ್ನು ನಿಶ್ಚಲ ಮನಸ್ಸಿನಿಂದ ಹಾಡಿ ಕೊಂಡಾಡೋದೇ ಭಕ್ತಿ. ಅಂತಹ ಶುದ್ಧ ಭಕ್ತಿ ನಮ್ಮ ಮನಸ್ಸಲ್ಲಿ ಉಂಟಾದರೆ ಅದಕ್ಕಿಂತ ಸೌಭಾಗ್ಯ ಬೇರೆ ಬೇಕಾ? ನೀವೇ ಆಲೋಚನೆ ಮಾಡಿ. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಪೊನ್ನಜ್ಜಿ, ನಮ್ಗೆ ಮೇಷ್ಟ್ರು ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ.
9: ಹೌದಾ, ಏನದು?
8: ನಮಗೆ ಗೊತ್ತಿರೋ ದಾನಿಗಳ ಹೆಸರನ್ನ ಪಟ್ಟಿ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ.
9: ಶ್ರೇಷ್ಠ ದಾನಿಗಳು ಯಾರ್ಯಾರು ಅಂತ ಗೊತ್ತಾ ನಿಮಗೆ?
8: ಹಾ, ಕರ್ಣ ಒಬ್ಬ, ನೀನು ಶಿಬಿ ಕತೆ ಹೇಳಿದ್ಯಲ್ಲ,
10: ಶಿಬಿ ಕೂಡ ಶ್ರೇಷ್ಠ ದಾನಿ ಅಲ್ವಾ?
8: ಮತ್ತೆ ಧರ್ಮರಾಯ ಕೂಡ ದಾನಿನೇ ಅಲ್ವಾ?
9: ಹಾ, ಅವನು ಒಬ್ಬ ದಾನಿನೇ. ಒಂದ್ಸಲ ಅವನಿಗೆ ತಾನೊಬ್ಬ ಮಹಾದಾನಿ ಅನ್ನೋ ಭಾವ ಮೂಡಿತ್ತು. ನೋಡಿದ್ರ, ಇವತ್ತಿನ ಕತೆನ ನೀವೇ ಹೇಳ್ಬಿಟ್ರಿ.
11: ಹೌದಾ? ಏನದು ಆ ಕತೆ ಹೇಳು.
9: ಹೇಳ್ತೀನಿ. ಶ್ರೇಷ್ಠ ದಾನ ಅಂತ ಕತೆ ಹೆಸರು.
11: ಓ ಹಾಗಾ.
9: ಈಗ ಕತೆ ಕೇಳಿ. ಕುರುಕ್ಷೇತ್ರ ಯುದ್ಧ. ಈ ಯುದ್ಧ ದಾಯಾದಿಗಳಾದ ಪಾಂಡವರು ಮತ್ತು ಕೌರವರ ನಡುವೆ 18 ದಿನಗಳ ಕಾಲ ನಡೆಯುತ್ತೆ. ಕೊನೆಗೆ ಇದರಲ್ಲಿ ಕೌರವರೆಲ್ಲ ಹತರಾಗಿ ಪಾಂಡವರು ವಿಜಯವನ್ನು ಸಾಧಿಸ್ತಾರೆ. ಆದರೆ ಈ ವಿಜಯ ಧರ್ಮರಾಯನಿಗೆ ಸಂತೋಷವನ್ನು ಕೊಡೋದಿಲ್ಲ. ತನ್ನವರನ್ನೆಲ್ಲ ಕೊಂದು ಸಿಕ್ಕಿದಂತಹ ಈ ವಿಜಯ ನಮಗೆ ಬೇಕಿತ್ತೆ ಅಂತ ಆತ ಬಹುವಾಗಿ ಪಶ್ಚಾತ್ತಾಪ ಪಡ್ತಾನೆ. ಅವನ ಪಶ್ಚಾತ್ತಾಪ ವಿಪರೀತವಾದಾಗ ಪ್ರಾಯಶ್ಚಿತ್ತ ರೂಪವಾಗಿ ರಾಜಸೂಯ ಯಾಗವನ್ನು ಶ್ರೀಕೃಷ್ಣನ ಸಲಹೆಯ ಮೇರೆಗೆ ನಡೆಸ್ತಾನೆ. ಧರ್ಮರಾಯ ಯಾಗದ ಸಕಲ ವಿಧಿವಿಧಾನಗಳನ್ನು ಸಾಂಗೋಪಾಂಗವಾಗಿ ನೆರವೇರಿಸ್ತಾನೆ. ಯಾಗದ ಅಂತಿಮ ಘಟ್ಟವಾಗಿ ಋಷಿ ಮುನಿಗಳಿಗೆ, ಬ್ರಾಹ್ಮಣೋತ್ತಮರಿಗೆ, ಪ್ರಜೆಗಳಿಗೆ, ಬಡ ಬಗ್ಗರಿಗೆ ದಾನವನ್ನು ನೀಡಲಾಗುತ್ತೆ. ಯಾರೇನು ಕೇಳಿದರೂ ಇನ್ನಿಲ್ಲದ ಹಾಗೆ ದಾನವನ್ನು ಧರ್ಮರಾಯ ಮಾಡ್ತಾನೆ. ದನ, ಕನಕ, ವಸ್ತ್ರ, ಒಡವೆ, ದವಸ ಧಾನ್ಯವನ್ನು ಯಥೇಚ್ಛವಾಗಿ ಅರ್ಹರಿಗೆ ಕೊಡಲಾಗುತ್ತೆ. ಧರ್ಮರಾಯನ ಉದಾರ ಮನಸ್ಸನ್ನು, ದಾನದ ವೈಖರಿಯನ್ನು ನೋಡಿ ಎಲ್ಲರೂ ಈತ ಕೊಡುಗೈದಾನಿ ಕೊಡುಗೈದಾನಿ ಅಂತ ಮನದುಂಬಿ ಹೊಗಳಿ ಹೊಗಳಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಬಂದವರೆಲ್ಲ ಧರ್ಮರಾಯನ ದಾನದ ಚರ್ಚೆಯನ್ನು ಮಾಡ್ತಾ ಅವನನ್ನು ಹಾಡಿ ಹೊಗಳ್ತಾರೆ. ಇದೆಲ್ಲವನ್ನು ನೋಡಿ ಧರ್ಮರಾಯನ ಮನಸ್ಸಿನಲ್ಲಿ ತಾನೊಬ್ಬ ಶ್ರೇಷ್ಠ ದಾನಿಯಲ್ವೇ ಅನ್ನೋ ಒಂದು ಭಾವ ಮೂಡುತ್ತೆ. ಯಾಗದ ಮುಕ್ತಾಯ ಸಮಾರಂಭದ ಔತಣವನ್ನು ಕೊನೆಗೆ ಏರ್ಪಾಡು ಮಾಡಲಾಗಿತ್ತು. ಪುಷ್ಕಳ ಭೋಜನ, ಬಗೆ ಬಗೆಯ ವ್ಯಂಜನ, ಕೈ ತುಂಬ ದಕ್ಷಿಣೆ ಪಡೆದು ಎಲ್ಲರೂ ಸಂತುಷ್ಟರಾಗಿದ್ದರು. ಅದೇ ಸಂದರ್ಭದಲ್ಲಿ ಒಂದು ವಿಚಿತ್ರ ಘಟನೆಯೊಂದು ಸಂಭವಿಸುತ್ತೆ. ಅರಮನೆಯ ಹೊರಗೆ ಭಾರೀ ಕೋಲಾಹಲ ಕೇಳಿ ಬರುತ್ತೆ. ಯಾವುದೋ ಒಂದು ಪ್ರಾಣಿ ಕೀರಲು ಧ್ವನಿಯಲ್ಲಿ ರೋಧಿಸ್ತಾ ಇರೋದು ಅರಮನೆಯ ಒಳಗಿದ್ದವರಿಗೆ ಕೇಳಿ ಬರುತ್ತೆ. ಏನಿದು ಗಲಾಟೆ ಅಂತ ವಿಚಾರಿಸ್ತಾ ಪಾಂಡವರು, ಶ್ರೀಕೃಷ್ಣನು ಅರಮನೆಯಿಂದ ಹೊರಗೆ ಬರ್ತಾರೆ. ಅಲ್ಲಿ ಔತಣದ ಎಂಜಲೆಲೆಯನ್ನು ಎಸ್ತ ತೊಟ್ಟಿಯ ಹತ್ರ ಮುಂಗಿಸಿಯೊಂದು ಅಳ್ತಾ ಮಾನವರ ಹಾಗೆ ಮಾತಾಡೋದು ಕಂಡುಬರುತ್ತೆ. ಧರ್ಮರಾಯ ತೊಟ್ಟಿಯ ಹತ್ರ ಹೋಗ್ತಾನೆ. ಮುಂಗಿಸಿ ಎಂಜಲೆಲೆಯ ಮೇಲೆ ಒಂದೇ ಸಮನೆ ಉಳಾಡ್ತಿತ್ತು. ಮತ್ತೆ ಸ್ವಲ್ಪ ಸಮಯದ ನಂತರ ತೊಟ್ಟಿಯ ಅಂಚಿಗೆ ಬಂದು ಅಳ್ತಾ ಇತ್ತು. ಇದನ್ನ ನೋಡಿ ಧರ್ಮರಾಯ ಮುಂಗುಸಿಯನ್ನ ತನ್ನ ಕೈಗೆ ತಗೊಂಡು, ಮುಂಗುಸಿಯೇ, ಯಾಕಾಗಿ ಇಷ್ಟೊಂದು ದುಃಖ ಪಡ್ತಾ ಇದೆಯಾ? ನಿನ್ನ ಕಷ್ಟ ಏನು ಅಂತ ನನ್ನ ಹತ್ರ ಹೇಳ್ಕೊ, ನಾನು ಅದನ್ನು ಪರಿಹರಿಸ್ತೇನೆ ಅಂತ ಹೇಳ್ದ. ಆಗ ಮುಂಗುಸಿ, ಧರ್ಮರಾಯ ಏನು ಅಂತ ಹೇಳಿ, ನೀನೊಬ್ಬ ಶ್ರೇಷ್ಠ ದಾನಿ ಅಂತ ತಿಳಿದು ನಾನಿಲ್ಲಿಗೆ ಬಂದೆ. ಆದರೆ ಇಲ್ಲಿಗೆ ಬಂದ ಮೇಲೆ ಆ ಮಾತು ಸತ್ಯ ಅಲ್ಲ ಅಂತ ನನಗೆ ತಿಳಿತು. ನನ್ನ ಇಚ್ಛೆ ಒಬ್ಬ ಶ್ರೇಷ್ಠ ದಾನಿಯಿಂದ ಪೂರೈಕೆ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ನಾನಿಲ್ಲಿ ಬಂದೆ. ಈ ಎಂಜಲಲಿಯ ಮೇಲೆ ಉರುಳಾಡಿದೆ, ಆದರೆ ನನ್ನ ಇಚ್ಛೆ ಪೂರ್ಣ ಆಗಲಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಹೇಳುತ್ತೆ. ಆಗ ಧರ್ಮರಾಯನಿಗೆ ಬಹಳ ಆಶ್ಚರ್ಯವಾಗುತ್ತೆ. ಅವನು, ಮುಂಗುಸಿಯೇ, ನಿನ್ನ ಮಾತು ಕೇಳಿ ನನಗೆ ಅಚ್ಚರಿ ಆಗ್ತಾ ಇದೆ. ಯಾರೇನು ಕೇಳ್ತಾರೋ ಅದರಂತೆ ನಾನು ಉದಾರವಾಗಿ ದಾನ ಧರ್ಮವನ್ನು ಮಾಡಿದ್ದೀನಿ. ನನ್ನ ಸಂಪತ್ತನ್ನು ನೀರಿನ ಹಾಗೆ ಖರ್ಚು ಮಾಡಿದ್ದೀನಿ. ಅದರ ಬಗ್ಗೆ ಕಿಂಚಿತ್ತು ಲೋಭವನ್ನೇ ಇಟ್ಕೊಂಡಿಲ್ಲ. ಆದರೂ ನಾನು ಶ್ರೇಷ್ಠ ದಾನಿ ಅಲ್ಲ ಅಂತ ನೀನು ಹೇಳ್ತಾ ಇದೀಯ, ಹೀಗ್ಯಾಕೆ ನನ್ನನ್ನು ಹೀಗಳಿತಾ ಇದೆಯಾ ಅಂತ ಪ್ರಶ್ನೆ ಮಾಡ್ದ. ಅದಕ್ಕೆ ಆ ಮುಂಗುಸಿ, ಹೀಗೆ ಹೇಳೋಕ್ಕೆ ಕಾರಣ ಇಲ್ಲದೇ ಇಲ್ಲ ಅಂತ ತನ್ನ ಕಥೆಯನ್ನು ಧರ್ಮರಾಯನಿಗೆ ಹೇಳುತ್ತೆ.
8: ಅದ್ಯಾಕೆ ಮುಂಗುಸಿ ಧರ್ಮರಾಯ ಶ್ರೇಷ್ಠ ದಾನಿ ಅಲ್ಲ ಅಂತ ಹೇಳ್ತು? ಏನಂತೆ ಅದ್ರ ಕತೆ?
9: ಆ ಕತೆನೇ ಈಗ ಹೇಳ್ತೀನಿ ಕೇಳಿ. ದೂರದ ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಮೂರು ಮಕ್ಕಳ ತುಂಬಿದ ಸಂಸಾರ ಅವನದ್ದಾಗಿತ್ತು. ಅವನು ಕೊಡೂ ಬಡವನಾಗಿದ್ದ, ಆದರೂ ಸಾತ್ವಿಕ ಮನಸ್ಸುಳ್ಳವನಾಗಿದ್ದ. ತನ್ನ ಬಡತನಕ್ಕೆ ಗೊಣಗದೆ ಇದು ದೇವ್ರು ಕೊಟ್ಟ ಪ್ರಸಾದ ಅಂತ ತಿಳಿದು ಶಾಂತವಾಗಿ ಜೀವನ ನಡೆಸ್ತಾ ಇದ್ದ. ಒಂದ್ಸಲ ಅವನಿಗೆ ದುಡಿಮೆ ಇಲ್ಲದೆ ಹಲವಾರು ದಿನಗಳು ಉಪವಾಸದಿಂದ ಇರಬೇಕಾಗಿ ಬರುತ್ತೆ. ತನ್ನ ಜೊತೆ ಮನೆ ಮಂದಿಯೆಲ್ಲ ಹಸುವಿಗೆ ತುತ್ತಾಗಿ ಬಡವಾಗ್ತಾ ಇದ್ದಾರಲ್ಲ ಅಂತ ಅವನಿಗೆ ಮಹಾ ಸಂಕಟವಾಗಿತ್ತು. ಆದರೆ ಮನೆಯವರೆಲ್ಲ ಮಾತ್ರ ಚಕಾರೆತ್ತದೆ ಬ್ರಾಹ್ಮಣನ ಜೊತೆಗೆ ಉಪವಾಸದ ಯಾತನೆಯನ್ನು ಸಹಿಸ್ತಾ ಇದ್ರು. ಒಂದು ವಾರದ ಬಳಿಕ ಅವನಿಗೆ ಒಂದು ಸೇರು ಅಕ್ಕಿ ಸಿಗುತ್ತೆ. ಬ್ರಾಹ್ಮಣ ಆನಂದದಿಂದ ಮನೆಗೆ ಓಡೋಡಿ ಬರ್ತಾನೆ. ಬಂದವನೇ ಹೆಂಡತಿಗೆ ಅದನ್ನು ಕೊಟ್ಟು, ನೋಡು ದೇವರಿಗೆ ಅನ್ನ ನೈವೇದ್ಯ ಮಾಡು ಅಂತ ಹೇಳ್ದ. ಇವತ್ತು ತಮಗೆ ತುತ್ತನ್ನ ಸಿಗುತ್ತಲ್ಲ ಅನ್ನೋ ಸಂತೋಷ ಎಲ್ಲರಿಗೂ ಆಗಿತ್ತು. ಹೆಂಡತಿ ಅನ್ನವನ್ನು ಬೇಯಿಸಿ ನೈವೇದ್ಯ ಮಾಡಿ ಐದು ಬಾಳೆ ಎಲೆಯ ಮೇಲೆ ಅನ್ನವನ್ನು ಸಮವಾಗಿ ಬಡಿಸ್ತಾಳೆ. ಎಲ್ಲರೂ ಊಟಕ್ಕೆ ಕೂತು ತುತ್ತನ್ನು ಬಾಯಿಗಿಡಬೇಕು ಅನ್ನುವಷ್ಟರಲ್ಲಿ ಹೊರಗಿನಿಂದ ಸಾಧು ಒಬ್ಬ ಭವತಿ ಭಿಕ್ಷಾಂದೇಹಿ ಅಂತ ಕೂಗ್ತಾನೆ. ಮನೆ ಯಜಮಾನ ಕೈಯಲ್ಲಿದ್ದ ತುತ್ತನ್ನು ಕೆಳಗಿಳಿಸಿ ಹೊರಗೆ ಬಂದು ಸಾಧುವನ್ನು ಸ್ವಾಗತಿಸ್ತಾನೆ. ಆ ಸಾಧು, ಮಹಾಸ್ವಾಮಿ, ಹಸುವಿಯಿಂದ ಬಳಲ್ತಾ ಇದ್ದೀನಿ, ನನಗೆ ಊಟವನ್ನು ಕೊಡ್ತೀರಾ ಅಂತ ದೀನನಾಗಿ ಕೇಳ್ದ. ಬ್ರಾಹ್ಮಣ ಸಾಧುವಿಗೆ ಅರಿಗೆಯ ಪಾದ್ಯಗಳನ್ನು ಕೊಟ್ಟು, ಅಂದರೆ ಕೈ ತೊಳೆಯೋಕ್ಕೆ ಕಾಲು ತೊಳೆಯೋಕ್ಕೆ ನೀರನ್ನು ಕೊಟ್ಟು ಊಟಕ್ಕೆ ಕೂರಿಸ್ತ. ತನ್ನ ಪಾಲಿನ ಭೋಜನವನ್ನು ಅವನಿಗೆ ಬಡಿಸ್ತಾನೆ. ಸಾಧು ಗಬಗಬ ಅಂತ ಅನ್ನವನ್ನು ಊಟ ಮಾಡಿ ತಲೆ ಎತ್ತಿ ಬ್ರಾಹ್ಮಣನನ್ನು ನೋಡ್ದ. ತನ್ನ ಹಸಿವು ಇನ್ನೂ ಇಂಗ್ಲಿಲ್ಲ ಅನ್ನೋ ಹಾಗೆ ಒಂದು ದೃಷ್ಟಿ ಇತ್ತು. ಆಗ ಬ್ರಾಹ್ಮಣನ ಹೆಂಡತಿ ಹಿಂದೆ ಮುಂದೆ ನೋಡದೆ ತನ್ನ ಪಾಲಿನ ಊಟವನ್ನು ಸಾಧುವಿಗೆ ಬಡಿಸ್ತಾಳೆ. ಸಾಧು ಸಂತೋಷದಿಂದ ಅದನ್ನು ತಿಂದು ಮತ್ತೆ ಅವರ ಮುಖವನ್ನು ನೋಡ್ದ. ಅವನ ಹಸಿವು ತೀರಲಿಲ್ಲ ಅಂತ ಅಂದ್ಕೊಂಡ ಮಗ ತಾನಾಗಿ ತನ್ನ ಊಟವನ್ನು ಸಾಧುವಿಗೆ ಕೊಡ್ತಾನೆ. ಆದರೆ ಸಾಧುವಿನ ಹಸಿವನ್ನು ತೃಪ್ತಿಪಡಿಸೋಕೆ ಅದೂ ಕೂಡ ಸಾಲದಾಗಿ ಹೋಗುತ್ತೆ. ಹೀಗೆ ಉಳಿದ ಇಬ್ಬರು ಮಕ್ಕಳು ಕೂಡ ತಮ್ಮ ತಮ್ಮ ಭೋಜನವನ್ನು ಸಾಧುವಿಗೆ ಕೊಟ್ಟು ಧನ್ಯತೆಯ ಭಾವವನ್ನು ಹೊಂದುತ್ತಾರೆ. ಕೊನೆಗೆ ಸಾಧು ಡರ್ರ ಅಂತ ತೃಪ್ತಿಯ ತೇಗನ್ನು ತೇಗಿ ಅವರನ್ನು ಬಾಯಿ ತುಂಬ ಹರಿಸಿ, ನಿಮಗೆ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಹೊರಟೋದ. ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ. ಎಂತಹ ದಾನ ಈ ಬ್ರಾಹ್ಮಣನದ್ದು ಮತ್ತು ಅವನ ಕುಟುಂಬದವರದ್ದು ಅಂತ ನನಗನ್ನಿಸ್ತು. ತಮ್ಮ ಹಸಿವನ್ನೇ ಕಡೆಗಣಿಸಿ ಅನ್ನದಾನ ಮಾಡಿದಾರಲ್ಲ, ಮಹಾದಾನಿಗಳಿವರು ಅಂತ ಅಂದ್ಕೊಂಡೆ. ಇಂಥವರ ಮನೆಯ ಎಂಜಲ ಎಲೆಯ ಮೇಲೆ ಉರುಳಾಡಿದರೆ ನನಗೆ ಪುಣ್ಯ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗಿ ಎಂಜಲ ಎಲೆಯ ಮೇಲೆ ಉರುಳಾಡಿದೆ. ಆಗ ಒಂದು ಆಶ್ಚರ್ಯ ನಡೀತು. ಎಂಜಲೆಲೆಗೆ ತಾಗಿದ ನನ್ನ ದೇಹದ ಮೇಲ್ಭಾಗ ಚಿನ್ನವಾಗಿ ಹೊಂಬಣ್ಣದಿಂದ ತಳ್ತಳ ಅಂತ ಹೊಳೀತು ಧರ್ಮರಾಯ. ಆಗ ನನಗೊಂದು ಆಸೆ ಹುಟ್ಟಿತು. ನನ್ನ ದೇಹದ ಅರ್ಧ ಭಾಗ ಮಾತ್ರ ಚಿನ್ನವಾಗಿದೆ. ಇಂತಹ ದಾನಿ ಇನ್ನೊಬ್ಬ ಸಿಕ್ಕರೆ ಅವನ ಮನೆಯ ಎಂಜಲ ಎಲೆಯ ಮೇಲೆ ಉರುಳಾಡಿ ನನ್ನ ದೇಹದ ಕೆಳಭಾಗವನ್ನು ಚಿನ್ನವಾಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಅದೇ ಸಮಯದಲ್ಲಿ ಮಹಾತ್ಮನಾದ ಧರ್ಮರಾಯ, ಅಂದರೆ ನೀನು ರಾಜಸೂಯ ಯಾಗ ಮಾಡೋ ವಿಷಯ ನನಗೆ ತಿಳಿದು ಬಂತು. ಲಕ್ಷೋಪಾದಿಯಾಗಿ ಜನರು ಬಂದು ಉಂಡು ದಾನ ಪಡೀತಿದ್ದಾರೆ ಅಂತ ತಿಳಿದು ನಾನು ಇಲ್ಲಿಗೆ ಬಂದೆ. ಆದರೆ ಎಂಜಲೆಲೆ ಮೇಲೆ ಉರುಳಾಡಿ ಉರುಳಾಡಿ ನನ್ನ ಜಂಗ ಬಲವೇ ಉಡುಗೋಗಿದೆ. ಆದರೆ ನನ್ನ ಕೆಳಗಿನ ದೇಹ ಮಾತ್ರ ಚಿನ್ನ ಆಗಲೇ ಇಲ್ಲ. ಅದಕ್ಕಾಗಿ ನಾನು ದುಃಖಿಸ್ತಾ ಇದ್ದೀನಿ ಅಂತ ಆ ಮುಂಗುಸಿ ಹೇಳುತ್ತೆ. ಮುಂಗುಸಿಯ ಕಥೆಯನ್ನು ಕೇಳಿ ಧರ್ಮರಾಯನ ಮನಸ್ಸಿನಲ್ಲಿ ಸೂಕ್ಷ್ಮ ರೂಪದಲ್ಲಿ ಮೂಡಿದ್ದ ತಾನೋರ್ವ ಮಹಾದಾನಿ ಅನ್ನೋ ಗರ್ವ ಅಹಂಕಾರ ಛಿದ್ರವಾಗಿ ಹೋಗುತ್ತೆ. ಅವನು ದೀನನಾಗಿ ಶ್ರೀಕೃಷ್ಣನತ್ತ ನೋಡ್ತಾನೆ. ಆಗ ಶ್ರೀಕೃಷ್ಣ, ಯುಧಿಷ್ಠಿರ, ಲಕ್ಷಾಂತರ ಜನರಿಗೆ ನೀನು ಅನ್ನದಾನ ಮಾಡಿದ್ಯಾ. ಸಾವಿರ ಸಾವಿರ ಪ್ರಜೆಗಳು ಕೈ ತುಂಬ ವಸ್ತ್ರ ಒಡವೆಗಳನ್ನು ನಿನ್ನಿಂದ ದಾನವಾಗಿ ಪಡೆದಿದ್ದಾರೆ. ಎಲ್ಲವೂ ನಿಜವೇ. ಆದರೆ ಅದನ್ನು ದಾನ ಮಾಡುವಾಗ ನಿನ್ನ ಮೂಲಭೂತ ಅವಶ್ಯಕತೆಗಳಿಗೆ ಎಲ್ಲೂ ತೊಂದರೆ ಆಗಿಲ್ಲ. ಮತ್ತೆ ಇಷ್ಟೊಂದು ದಾನ ಧರ್ಮ ಮಾಡಿದ್ದೀನಿ ಅನ್ನೋ ಹೆಮ್ಮೆ ನಿನ್ನ ಮನಸ್ಸಿನಲ್ಲಿ ಮೂಡ್ತು. ಆದರೆ ಆ ಬ್ರಾಹ್ಮಣ ಮತ್ತು ಅವನ ಕುಟುಂಬದವರದ್ದು ಶ್ರೇಷ್ಠವಾದ ದಾನ. ತಾವು ಹಸುವಿನಿಂದ ಬಳಲಿ ಬೆಂಡಾಗಿದ್ದರೂ ಕೂಡ ಲೆಕ್ಕಿಸದೆ ತಮ್ಮ ಪಾಲಿನ ಅನ್ನವನ್ನು ಸಂತೋಷದಿಂದ ದಾನ ಮಾಡಿದ್ದಾರೆ. ತಮಗೆ ಕೊರತೆ ಆದರೂ ಇನ್ನೊಬ್ಬರ ಹಿತಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ತಾವು ಮಾಡಿದ ದಾನಕ್ಕಾಗಿ ಅವರು ಕಿಂಚಿತ್ತೂ ಹೆಮ್ಮೆ ಪಡಲಿಲ್ಲ. ನಾವು ಎಷ್ಟು ದಾನ ಮಾಡಿದ್ದೇವೆ ಅನ್ನೋದು ಮುಖ್ಯ ಆಗೋದಿಲ್ಲ. ದಾನ ಮಾಡುವಾಗ ನಮ್ಮ ಮನಸ್ಸಿನ ಭಾವ ಯಾವ ರೀತಿಯದಾಗಿದೆ ಅನ್ನೋದು ಮುಖ್ಯವಾಗುತ್ತೆ. ಕೀರ್ತಿಯ ಆಸೆ ಇಲ್ಲದೆ ನಿಸ್ವಾರ್ಥವಾಗಿ ಬೇರೆಯವರ ಒಳಿತಿಗಾಗಿ ಮಾಡಿದ ದಾನ ಸರ್ವಶ್ರೇಷ್ಠ ದಾನವಾಗುತ್ತೆ ಅಂತ ಅವನು ಹೇಳಿದಾಗ ಧರ್ಮರಾಯನ ಮನಸ್ಸಿನಲ್ಲಿ ಮೂಡಿದ್ದ ಅಹಂಕಾರದ ಪೊರೆ ಹರಿದು ಚೂರು ಚೂರಾಗುತ್ತೆ. ಅವನು ನನ್ನ ಅಹಂಕಾರಕ್ಕೆ ನನ್ನನ್ನು ಕ್ಷಮಿಸು ಅಂತ ಕೃಷ್ಣನ ಪಾದಕ್ಕೆ ಎರಗಿ ಕ್ಷಮೆಯನ್ನು ಯಾಚಿಸ್ತಾನೆ. ಆಗ ಉರುಳಾಡ್ತಾ ಇದ್ದ ಮುಂಗುಸಿಯ ದೇಹದ ಕೆಳವಾಗ ಚಿನ್ನವಾಗಿ ತಳ್ತಳ ಅಂತ ಹೊಳೆಯುತ್ತೆ.
8: ಓಹೋ, ದಾನವನ್ನು ನಿಸ್ವಾರ್ಥವಾಗಿ ಮಾಡಿದ್ರೆ ಮಾತ್ರ ಅದು ಶ್ರೇಷ್ಠ ದಾನ ಅನ್ಸತ್ತೆ ಅಲ್ವಾ?
9: ಹೌದು ಮಗು, ಸ್ವಾರ್ಥರಹಿತವಾಗಿ ಬೇರೆಯವರ ಒಳಿತಿಗಾಗಿ ಯಾವ ಅಪೇಕ್ಷೆನೂ ಇಲ್ಲದೆ ಮಾಡಿದಂತಹ ದಾನ ಶ್ರೇಷ್ಠ ಅಂತ ಅನ್ಸ್ಕೊಳ್ಳುತ್ತೆ.
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
5: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
11: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
10: ಪರಿಶುದ್ಧವಾದ ಹಾಲು?
12: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತಿ.

0: ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
0: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಕಲಬುರಗಿ ಜಿಲ್ಲಾ ರೋಲರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಅವರ ಪ್ರಾಯೋಜಕತ್ವದಲ್ಲಿ ಕಲಬುರಗಿಯಲ್ಲಿ ಆಯೋಜಿಸಿದ್ದ ಮುಕ್ತ ರಾಜ್ಯ ಮಟ್ಟದ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಶಿವಮೊಗ್ಗ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಹರ್ಷಿತಾ MS 6-8 ವರ್ಷದ ವಯೋಮಿತಿಯ ಪ್ರೊ ಇನ್ಲೈನ್ ವಿಭಾಗದ 2 ರೇಸ್ಗಳಲ್ಲೂ 2 ಚಿನ್ನದ ಪದಕ ಪಡೆದು ಜಿಲ್ಲೆಗೆ ಹಾಗೂ ಸ್ಕೇಟಿಂಗ್ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಈ ಪ್ರತಿಭಾನ್ವಿತೆಯು ಶಿವಮೊಗ್ಗ ಜಿಲ್ಲೆಯ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಶೇಖರ್ ಬಾಬು ಮತ್ತು ಮೀನಾಕ್ಷಿ ದಂಪತಿಗಳ ಪುತ್ರಿ. ಮುಂದಿನ ವಿವರ. JCI ಶಿವಮೊಗ್ಗ ಅನಿಕೇತನದಿಂದ JCI ಸಪ್ತಾಹ September 9-15 ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಸಮಾಜದೊಂದಿಗೆ ಸಂಪರ್ಕ ಸಾಧಿಸುವ ಹಾಗೂ ಸಾರ್ವಜನಿಕರನ್ನು ಸಂಸ್ಥೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ JCI ಶಿವಮೊಗ್ಗ ಅನಿಕೇತನ ವತಿಯಿಂದ September 9-15 JCI ಸಪ್ತಾಹ ಆಯೋಜಿಸಲಾಗಿದೆ ಎಂದು ಘಟಕ ಅಧ್ಯಕ್ಷ ಎಂ ಸಂದೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಪ್ತಾಹದ ಅಂಗವಾಗಿ ಪ್ರತಿದಿನ ಸಾರ್ವಜನಿಕರಿಗೆ ವಿವಿಧ ವಿಷಯಗಳ ಕುರಿತು ಅರಿವು ಮೂಡಿಸುವ ಹಾಗೂ ಅವರನ್ನು ಒಳಗೊಳ್ಳುವ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. September 11 ಹ್ಯೂಮನ್ ಡ್ಯೂಟೀಸ್ ಆ್ಯಂಡ್ ಡಿಜಿಟಲ್ ಔಟ್ರೀಚ್ ಡೇ ಅಂಗವಾಗಿ ಮಾನವ ಕರ್ತವ್ಯಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಹಾಗೂ ವಿಶೇಷ ಸಹಿ ಸಂಗ್ರಹ ಅಭಿಯಾನ ನಡೆಯಲಿದೆ ಎಂದರು. September 12 ಬಿಸ್ನೆಸ್ ಆ್ಯಂಡ್ ನೆಟ್ವರ್ಕ್ ಗ್ರೋತ್ ಡೇ ಆಚರಿಸಲಾಗುವುದು. ಆರ್ಥಿಕ ಅರಿವು ಹಾಗೂ ವ್ಯವಹಾರ ಕೌಶಲ ಬೆಳೆಸುವ ಉದ್ದೇಶದಿಂದ JCI ಆರಂಭಿಸಿರುವ JCS ಚೇಂಬರ್ ಆಫ್ ಕಾಮರ್ಸ್ ಸಭೆಗಳಲ್ಲಿ ಭಾಗವಹಿಸುವುದು ಹಾಗೂ ಅದರ ಚಟುವಟಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುವುದು. September 13 ಮೆಂಬರ್ಶಿಪ್ ಎಕ್ಸ್ಟೆನ್ಷನ್ ಡೇ ಅಂಗವಾಗಿ JCI ಸೇರಲು ಆಸಕ್ತಿ ಹೊಂದಿರುವವರನ್ನು ಗುರುತಿಸಿ ಸಂಸ್ಥೆಗೆ ಅಧಿಕೃತವಾಗಿ ಆಹ್ವಾನಿಸಲಾಗುವುದು. September 14 ಫ್ಯಾಮಿಲಿ ಬಾಂಡಿಂಗ್ ಡೇ ಅಂಗವಾಗಿ ಸಂಸ್ಥೆಯ ಸದಸ್ಯರು ಕುಟುಂಬ ಸಮೇತರಾಗಿ ಒಂದೆಡೆ ಸೇರಿ ಗಣೇಶೋತ್ಸವವನ್ನು ವಿಶೇಷವಾಗಿ ಆಚರಿಸಲಿದ್ದಾರೆ. ಸಪ್ತಾಹದ ಕೊನೆಯ ದಿನವಾದ September 15 ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗುವುದು ಎಂದರು. JCI ಸೇರಲು ಇಚ್ಛಿಸುವವರು 7259620234 ಸಂಪರ್ಕಿಸಬಹುದು. ಮುಂದಿನ ವಿವರ. ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದೇಶಿ ವ್ಯಾಸಂಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಶ್ರೀ ಭಗೀರಥ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳಿಗೆ ಸೇರಿದ ವಿಶ್ವಕರ್ಮ, ಅಲೆಮಾರಿ ಅಥವಾ ಅರೆ ಅಲೆಮಾರಿ, ಅಂಬಿಗ, ಮಡಿವಾಳ, ಸವಿತಾ, ಒಕ್ಕಲಿಗ, ಲಿಂಗಾಯತ, ಕಾಡುಗೊಲ್ಲ, ಮರಾಠ, ಈಡಿಗ, ಕುಂಬಾರ, ಹಡಪದ, ಗಾಣಿಗ ಮತ್ತು ಇದರ ಉಪ ಸಮುದಾಯಗಳನ್ನು ಹೊರತುಪಡಿಸಿ ಸಮುದಾಯಗಳ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಮೇಲಿನ ಎಲ್ಲ ಯೋಜನೆಗಳ ಸೌಲಭ್ಯವನ್ನು ಪಡೆಯಲು ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು. ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು ಮತ್ತು ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿಯೂ ಇದ್ದು ಹೊಂದಾಣಿಕೆಯಾಗಿರಬೇಕು. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಪಡೆಯಲು ಅರ್ಹರಿರುವುದಿಲ್ಲ. 2024-25 ಮತ್ತು 25-26 ಸಾಲಿನ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಜಿದಾರರು ಮತ್ತೊಮ್ಮೆ ಬೇರೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಯ್ಕೆ ಮಾಡುವಾಗ ಮಹಿಳೆಯರಿಗೆ 33%, ವಿಕಲಚೇತನರಿಗೆ 5% ಹಾಗೂ ತೃತೀಯ ಲಿಂಗಿಗಳಿಗೆ 1% ಮೀಸಲಾತಿ ಇರಿಸಲಾಗಿದೆ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್, ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ September 30 ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 0802222555 ಹಾಗೂ ವೆಬ್ಸೈಟ್ www.upparadevelopment.karnataka.gov.in ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಭಾಗ್ಯ ನಿಲಯ 1ನೇ ತಿರುವು ಗಾಂಧಿನಗರ ಶಿವಮೊಗ್ಗ ಕಚೇರಿ ದೂರವಾಣಿ ಸಂಖ್ಯೆ 0818222222

ಸಂಪರ್ಕಿಸುವುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ, ಎಲ್ಲರಿಗೆ ಕೇಳ್ತಾರೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶೋ ಮುಗ್ಗರಾಣಿ ಪನ್ನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಯೋಗಾತ್ಮಕವಾಗಿ ನೀರನ್ನು ಹರಿಸಲು ಸರ್ಕಾರ ಆದೇಶಿಸಿದೆ. ನೀರು ಬಿಡುಗಡೆ ದಿನಾಂಕ ಸೆಪ್ಟೆಂಬರ್ 6 ಭದ್ರಾ ಜಲಾಶಯದಿಂದ ನೀರು ಹರಿಸಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯಿಂದ ಆರಂಭವಾಗಿ 114.142 km ವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ, ಅಜ್ಜಂಪುರ, ಕಡೂರು ತಾಲೂಕುಗಳು, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಹಾಗೂ ಚಳ್ಳಕೆರೆ ತಾಲೂಕುಗಳ ಮೂಲಕ ಗೋನೂರು ಕೆರೆಯವರೆಗೆ ನೀರು ತಲುಪಲಿದೆ. ಸಾರ್ವಜನಿಕರಿಗೆ ಸುರಕ್ಷತಾ ಸೂಚನೆಗಳು. ಕಾಲುವೆ ಮತ್ತು ಹಳ್ಳಗಳ ದಂಡೆಯಲ್ಲಿ ಸಾರ್ವಜನಿಕರು ಸಂಚರಿಸುವುದು, ಈಜುವುದು ಹಾಗೂ ಜಾನುವಾರುಗಳನ್ನು ಕಾಲುವೆಗೆ ಇಳಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕಾಲುವೆ ಕಟ್ಟೆಗಳನ್ನು ಹಾನಿಗೊಳಿಸುವುದು ಹಾಗೂ ಅನಧಿಕೃತವಾಗಿ ಪಂಪ್ಸೆಟ್ಗಳನ್ನು ಅಳವಡಿಸಿ ನೀರು ಎತ್ತುವುದು ಕಾನೂನುಬಾಹಿರವಾಗಿದೆ. ಈ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ನೀರಾವರಿ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ವಿಶ್ವೇಶ್ವರಯ್ಯ ಜಲ ನಿಗಮದ ಸೂಪರಿಡೆಂಟ್ ಇಂಜಿನಿಯರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1 ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಗಾಜನೂರಿನ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 9 ಮತ್ತು 11 ತರಗತಿಯಲ್ಲಿ ಖಾಲಿಯಿರುವ ಸೀಟುಗಳನ್ನು ತುಂಬಲು ಪ್ರವೇಶ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನಾಂಕವಾಗಿದೆ. ಪ್ರವೇಶ ಪರೀಕ್ಷೆಯು 2027 ಏಪ್ರಿಲ್ 10 ನಡೆಯಲಿದೆ. ಅರ್ಜಿ ಸಲ್ಲಿಸುವ ಲಿಂಕ್ಗಳು 9 ತರಗತಿ ಹಾಗೂ 11 ತರಗತಿಗೆ ಪ್ರತ್ಯೇಕ ಲಿಂಕ್ಗಳನ್ನು ಬಳಸಬೇಕು. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ. ಎಲ್ಲರಿಗೆ ಕೇಳ್ತಾ ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಮಾನತ್ತು ಪಡಿಸಿಕೊಂಡ ಎರಡು ಟ್ರ್ಯಾಕ್ಟರ್ ಟ್ರಾಲಿಗಳನ್ನು ನ್ಯಾಯಾಲಯದ ಆದೇಶದಂತೆ ವಿಲೇವಾರಿ ಮಾಡಲು ಸೆಪ್ಟೆಂಬರ್ 15 ಬೆಳಗ್ಗೆ 10 ಹರಾಜು ನಡೆಸುತ್ತಿದ್ದು, ಆಸಕ್ತರು ನಿಗದಿತ ಅವಧಿಯಲ್ಲಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆಯುವ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸೂಕ್ಷ್ಮಾಣು ಜೀವಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿನ ಡೆವಲಪ್ಮೆಂಟ್ ಆಫ್ ಸ್ಪೆಸಿಫಿಕ್ ಡಯಾಗ್ನೋಸ್ಟಿಕ್ ಕಿಟ್ ಫಾರ್ ಡಿಟೆಕ್ಷನ್ ಆಫ್ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಸಂಶೋಧನಾ ಯೋಜನೆಗಾಗಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಎಂಎಸ್ಸಿ ಸೂಕ್ಷ್ಮಾಣು ಜೀವಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಜೀವರಸಾಯನಶಾಸ್ತ್ರ ಅಥವಾ ಜೀವ ವಿಜ್ಞಾನದ ಇತರ ವಿಷಯಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದವರು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದು, ಮಾಲಿಕ್ಯುಲರ್ ಬಯಾಲಜಿ ಟೆಕ್ನಿಕ್ಸ್ನಲ್ಲಿ ಅನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಿಜಿಎಸ್ ಟಿಜಿಆರ್ಇ ಮಾರ್ಗದರ್ಶಿಯಂತೆ ಪ್ರತಿ ತಿಂಗಳು ರು 25,000 ಫೆಲೋಶಿಪ್ ನೀಡಲಾಗುತ್ತದೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿ, ಸ್ವವಿವರಗಳು ಹಾಗೂ ಅಗತ್ಯ ಶೈಕ್ಷಣಿಕ ದಾಖಲೆಗಳೊಂದಿಗೆ 15/9/2026 ಒಳಗಾಗಿ ಪ್ರೊಫೆಸರ್ ಎನ್ಬಿ ತಿಪ್ಪೇಸ್ವಾಮಿ, ಪ್ರಧಾನ ಸಂಶೋಧಕರು, ಸ್ನಾತಕೋತ್ತರ ಸೂಕ್ಷ್ಮಾಣು ಜೀವಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಇವರಿಗೆ ಇಮೇಲ್ nbtmicro@gmail.com ಮೂಲಕ ತಲುಪಿಸಬೇಕಾಗಿದೆ. ಹೆಚ್ಚಿನ ವಿವರಗಳು ಮತ್ತು ಅರ್ಜಿ ನಮೂನೆಗಾಗಿ ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ www.kuvempu.ac.inಗೆ ಭೇಟಿ ನೀಡಬಹುದು ಎಂದು ಕುವೆಂಪು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧಕರಾದ ಪ್ರೊಫೆಸರ್ ಎನ್ಬಿ ತಿಪ್ಪೇಸ್ವಾಮಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನಲ್ಲಿ ಪಿಎಚ್ಡಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಫೆಲೋಶಿಪ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ, ಬೌದ್ಧ ಹಾಗೂ ಸಿಖ್ ಸಮುದಾಯಗಳ ಅರ್ಹ ಪೂರ್ಣಕಾಲಿಕ ಪಿಎಚ್ಡಿ ಸಂಶೋಧನಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲ್ https://sevasindhukarnataka.gov.in/sevasindhu/department services ಮೂಲಕ ಆನ್ಲೈನ್ನಲ್ಲಿ ಅಕ್ಟೋಬರ್ 31 ಒಳಗೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಪ್ರತಿ ಹಾಗೂ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ನಗರದ ದುರ್ಗಿಗುಡಿ, 5ನೇ ಪ್ಯಾರಲಲ್ ರಸ್ತೆ, ಸತ್ಯಶ್ರೀ ಆರ್ಕೇಡ್, 1ನೇ ಮಹಡಿಯ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅರ್ಹತೆ, ವಯೋಮಿತಿ, ಆದಾಯ ಸೇರಿದಂತೆ ಇತರೆ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08182222202 06 ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ ಪರಿಶುದ್ಧತೆಯ ಪ್ರತೀಕ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ, ನೆಚ್ಚಿನ, ಆತ್ಮೀಯ, ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು, ಈ ಎಲ್ಲ ವಿಷಯಗಳು ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಹೀಗಿರುವಾಗ ಇವತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತಾಡೋಣ ಅಂತ. ಅದರಲ್ಲೂ ಒಂದ್ಸರಿ ನಮ್ಮ ಶಿವಮೊಗ್ಗ ಝೂ ಹೋದ್ರೆ ಅಲ್ಲಿ ಎಷ್ಟು ಬಗೆ ಬಗೆಯ ಪಕ್ಷಿಗಳನ್ನ ನೋಡ್ಬೋದು, ಪ್ರಾಣಿಗಳನ್ನ ನೋಡ್ಬೋದು, ಅವುಗಳ ಹಾವ ಭಾವವನ್ನ ವೀಕ್ಷಿಸಬಹುದಲ್ವಾ? ಹಾಗೆ ನಾನು ಇವತ್ತು ನಮ್ಮ ಶಿವಮೊಗ್ಗ ಝೂನಲ್ಲಿ ಇದ್ದೀನಿ. ಇನ್ನು ವಿಶೇಷವಾಗಿ ಇವತ್ತು ಪಕ್ಷಿಯ ಬಗ್ಗೆ ಮಾತಾಡೋಣ ಅಂತ. ಯಾವ ಪಕ್ಷಿ ಅರ್ಪಿತ ಅಂತ ನೀವು ಕೇಳೋದಾದ್ರೆ, ಪಕ್ಷಿಗಳಲ್ಲಿ ಕೆಲವೊಂದು ಹೇಗ್ ಗೊತ್ತಾ, ನೋಡೋಕೆ ಒಂದೇ ತರ ಇರುತ್ತೆ, ಆದ್ರೆ ಅದರಲ್ಲಿ ಬಗೆ ಬಗೆಯ ವಿಧಾನಗಳಿರುತ್ತೆ. ಅಂದ್ರೆ ಈಗ ಉದಾಹರಣೆಗೆ, ನಾವು ಎಷ್ಟೋ ಬಾರಿ ಈ ಆಸ್ಟ್ರಿಚ್ ಪಕ್ಷಿಯನ್ನು ನೋಡಿ ಅದೇ ತರ ಮತ್ತೊಂದು ಪಕ್ಷಿ ಇದೆ ಅದನ್ನು ಕೂಡ ಆಸ್ಟ್ರಿಚ್ ಅಂತಾನೆ ಕರಿತೀವಿ. ಆದ್ರೆ ಆಸ್ಟ್ರಿಚ್ ತರನೇ ನೋಡೋಕೆ ಕಾಣಿಸುತ್ತೆ, ಆದ್ರೆ ಅದು ಆಸ್ಟ್ರಿಚ್ ಅಲ್ಲ. ಅದು ಯಾವ ಪಕ್ಷಿ ಗೊತ್ತಾ? ಇದನ್ನ ಯಮು ಪಕ್ಷಿ ಅಂತ ಕರೀತಾರೆ. ನಮ್ ಭೂಮಿ ಮೇಲೆ ರೆಕ್ಕೆಗಳಿದ್ರೆ ಹಾರೋಕೆ ಆಗತ್ತಾ? ಇಲ್ಲ, ರೆಕ್ಕೆಗಳಿದ್ರು ಕೂಡ ಹಾರಕ್ಕಾಗದೇ ಇರುವಂತಹ ಪಕ್ಷಿ ಇದು. ಬರೀ ಓಡೋದ್ರಲ್ಲೇ ರಾಕೆಟ್ ತರ ಇರುವಂತಹ ಒಬ್ರು ಸೂಪರ್ ಸ್ಪೆಷಲ್ ಗೆಸ್ಟ್, ಅವರೇನೆ ಇವತ್ತು ಯಮು ಅನ್ನೋ ಒಂದು ಪಕ್ಷಿ. ಈ ಪಕ್ಷಿ ಏನಿದೆ, ವಿಶ್ವದಲ್ಲೇ ಉಷ್ಟ್ರ ಪಕ್ಷಿ ಬಿಟ್ರೆ, ಅಂದ್ರೆ ಆಸ್ಟ್ರಿಚ್ ಪಕ್ಷಿ ಬಿಟ್ರೆ ಎರಡನೇ ಅತಿ ದೊಡ್ಡ ಬರ್ಡ್ ಅಂತಾನೆ ಫೇಮಸ್ ಆಗಿದೆ. ಇದು ಕೂಡ ಹಾರಲ್ಲ, ಆದ್ರೆ ಇವು ಓಡೋ ಸ್ಪೀಡ್ ನೋಡಿದ್ರೆ ಎಂತವ್ರು ಕೂಡ ಶಾಕ್ ಆಗ್ತಾರೆ. 1 ಗಂಟೆಗೆ ಸುಮಾರು 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡುತ್ತೆ. ಇವು ಕೂಡ ಮೊಟ್ಟೆ ಇಡುತ್ತೆ, ಆದ್ರೆ ಇದರ ಕೋಳಿ ಮೊಟ್ಟೆ ತುಂಬಾ ವಿಭಿನ್ನವಾಗಿರುತ್ತೆ. ವೈಟ್ ಅಲ್ಲ, ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಒಂದು ಮೊಟ್ಟೆನೆ ಸುಮಾರು 1/4 ಕೆಜಿ ತೂಕ ಇರುತ್ತೆ. ಹಾಗಿದ್ರೆ ಈ ಒಂದು ಯಮೋ ಪಕ್ಷಿಯ ಬಗ್ಗೆ ನಾನ್ ಹೇಳೋದಕ್ಕಿಂತ ಶಿವಮೊಗ್ಗ ಝೂ ಅಲ್ಲಿ ಬಯೋಲಜಿಸ್ಟ್ ಆಗಿರುವಂತಹ ಸುಷ್ಮಿತಾ ಅವರು ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಈ ಯಮೋ ಪಕ್ಷಿಯ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಸುಷ್ಮಿತಾ ಅವರೇ, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಯಮು ಪಕ್ಷಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೋಬಹುದಾ?
10: ಈ ಪಕ್ಷಿನೂ ಕೂಡ ರಾಟಿಟೇಸ್ ಒಂದು ಸೆಕ್ಷನ್ ಗೆ ಸೇರುವಂತದ್ದು. ಇದು ಕೂಡ ಒಂದು ಫ್ಲೈಟ್ಲೆಸ್ ಬರ್ಡ್, ಸೊ ಇದಕ್ಕೂ ಹಾರಕ್ಕೆ ಬರೋದಿಲ್ಲ. ಸೊ ಯಾಕೆ ಹಾರಕ್ ಬರಲ್ಲ ಅಂತ ಪ್ರಶ್ನೆ ಮಾಡಿದಾಗ, ಫ್ಲೈಟ್ಗೆ ಏನು ಅದಕ್ಕೆ ಸಪೋರ್ಟ್ ಬೇಕೋ, ಸೊ ಅದಕ್ಕೆ ಆ ಒಂದು ಸಪೋರ್ಟ್ ಕೊಡುವಂತ ಒಂದು ಫೆಸಿಲಿಟಿ ಈ ಬರ್ಡ್ಸ್ ಅಲ್ಲಿ ಇರೋದಿಲ್ಲ. ಇದು ಹಾರಲ್ಲ, ಆಸ್ಟ್ರಿಚ್ ಹಾರಲ್ಲ, ಮತ್ತೆ ರಿಯಾ ಆ ಪಕ್ಷಿನೂ ಕೂಡ ಹಾರಲ್ಲ. ಯಾಕೆ ಅಂದ್ರೆ ಮೊದಲನೇದಾಗಿ ಆ ಒಂದು ಸ್ಟೆರ್ನಮ್ ಅಂತ ಒಂದು ಬೋನ್ ಇರುತ್ತೆ. ಸೊ

0: ಒಂದು ರಿಬ್ ಕೇಜ್ ಮಧ್ಯೆ ಒಂದು ಬೋನ್ ಇರುತ್ತೆ. ಸೊ ಆ ಒಂದು ಬೋನ್ ಇದರಲ್ಲಿ ಆಬ್ಸೆಂಟ್ ಇರುತ್ತೆ ಅಥವಾ ನಾಟ್ ವೆಲ್ ಡೆವಲಪ್ ಆಗಿರಲ್ಲ. ಸೊ ಅದು ಫ್ಲೈಟ್ಗೆ ಸಪೋರ್ಟ್ ಮಾಡೋವಂಥ ಒಂದು ಬೋನ್. ಸೊ ಆ ಬೋನ್ ಆಬ್ಸೆಂಟ್ ಇರೋದ್ರಿಂದ ಇದು ಪಕ್ಷಿ ಹಾರಕ್ಕಾಗಲ್ಲ. ಆಮೇಲೆ ವಿಂಗ್ಸ್ ಕೂಡ ಆ ಒಂದು ಬಾಡಿಗೆ ಬಾಡಿ ವೇಟ್ನ ಸಪೋರ್ಟ್ ಮಾಡಲಿಕ್ಕೆ ಆ ವಿಂಗ್ಸ್ ಕೂಡ ಅಷ್ಟು ಗಟ್ಟಿ ಇರೋದಿಲ್ಲ. ಸೊ ಹಾಗಾಗಿ ಒಂದು ಅನಿಮಲ್ಸ್ ಫ್ಲೈಟ್ ಮಾಡಕ್ಕೆ ಸ್ಪೀಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಫ್ಲೈಟ್ ಮಾತ್ರ ಮಾಡ್ಲಿಕ್ಕಾಗಲ್ಲ. ಮತ್ತೆ ತುಂಬಾ ಡೇಂಜರಸ್ ಕೂಡ ಹೌದು. ಜನಕ್ಕೆ ಏನನ್ಸುತ್ತೆ ಏನೋ ಫ್ಲೈಟ್ ಮಾಡಲ್ಲ ಏನು ಮಾಡಲ್ಲ ಅಂತ ಹೇಳುತ್ತೆ, ಬಟ್ ತುಂಬಾ ಅಗ್ರೆಸಿವ್ ಕೂಡ ಇರುತ್ತೆ. ಒಂದು ಆಲ್ಮೋಸ್ಟ್ ನೀವು ಆಸ್ಟ್ರಿಚ್ ನೋಡಿದ್ರೆ 50-60 ಕಿಲೋಮೀಟರ್ಸ್ ಪರ್ ಅವರ್ ಓಡುತ್ತೆ. ಆಮೇಲೆ ಎಮು ನೋಡಿದ್ರೆ ನಿಮಗೆ 40-50 ಕಿಲೋಮೀಟರ್ಸ್ ತನಕನೂ ನಡೆಯುತ್ತೆ. ರಿಯಾ ನಿಮಗೆ 20-30 ಕಿಲೋಮೀಟರ್ಸ್ ತನಕನೂ ಓಡೋ ಅಂತ ಕೆಪಾಸಿಟಿ ಬರ್ಡ್ಸ್ ಅಲ್ಲಿ ಇದೆ. ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೈಂಟಿಫಿಕ್ ಆಗಿ ನಾವು ಹೋಗ್ಬೇಕು ಅಂದ್ರೆ DNA ಟೆಸ್ಟಿಂಗ್ ನಾವು ಮಾಡ್ಬೇಕಾಗತ್ತೆ.
1: ಸೊ ಇಲ್ಲ ಅಂದ್ರೆ ಗೊತ್ತಾಗಲ್ಲ
0: ನಾವು ಅಂದಾಜ್ ಮಾಡ್ಬೋದು ಇದು ಮೇಲ್ ಇರ್ಬೋದು ಅಂತ ಹೇಳ್ಬೋದು, ಬಿಟ್ರೆ ಕನ್ಫರ್ಮ್ ಆಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ನಾವು ಕೆಲವೊಂದು ಝೂ ಅಲ್ಲಿ ನಾವು DNA ಟೆಸ್ಟಿಂಗ್ ಮಾಡಿರ್ತಾರೆ, ಇಲ್ಲ ಕೆಲವೊಂದ್ಸಲ ನಾವು ಬೂಮ್ ಸೌಂಡ್ ಮಾಡುತ್ತೆ. ಯೂಶಲಿ ಮೇಲ್ಸ್ ಬಂದ್ರೆ ಮೇಟಿಂಗ್ ಟೈಮ್ ಅಲ್ಲಿ ಆ ಒಂದು ನೆಕ್ ರೀಜನ್ ಏನಿದೆ, ನೆಕ್ ರೀಜನ್ ಹತ್ರ ಒಂದು ಹೇರ್ ಏನಿರುತ್ತೆ ಅದೆಲ್ಲ ಬ್ಲೂಯಿಶ್ ಕಲರ್ ಟರ್ನ್ ಆಗ್ತಾ ಇರುತ್ತೆ, ಬೂಮ್ ಬೂಮ್ ಅಂತ ಸೌಂಡ್ ಮಾಡ್ಕೊಂಡು ಓಡಾಡ್ತಾ ಇರುತ್ತೆ. ಸೊ ಅವಾಗ ನಾವು ತಿಳ್ಕೊಬಹುದು ಅದೊಂದು ಮೇಲ್ ಅಂತ. ಆಮೇಲೆ ಮೇಲು ತುಂಬಾ ಚಿಕ್ಕದಿರುತ್ತೆ ಫಿಮೇಲ್ ಕಿಂತ. ಯೂಶಲಿ ಎಲ್ಲಾ ಪ್ರಾಣಿಗಳನ್ನು ಉಲ್ಟಾ, ಮೇಲ್ ದೊಡ್ಡದಿರುತ್ತೆ ಫಿಮೇಲ್ ಚಿಕ್ಕದಿರುತ್ತೆ, ಬಟ್ ಇದರಲ್ಲಿ ಉಲ್ಟಾ ಇರುತ್ತೆ. ಸೊ ಮೇಲ್ ಚಿಕ್ಕದಿರುತ್ತೆ ಫಿಮೇಲ್ ದೊಡ್ಡದಿರುತ್ತೆ. ಫಿಮೇಲ್ ಒಂದ್ ಸ್ವಲ್ಪ ಸ್ಲೆಂಡರ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ತಿನ್ ಇರುತ್ತೆ ಬಾಡಿ ಸೈಜ್. ಸೊ ಅದರಲ್ಲಿ ನಾವು ಒಂದು ಅಂದಾಜನ್ನ ಮಾಡ್ಬೋದು.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಸುಶ್ಮಿತ್ ಅವರು ಈ ಎಮು ಪಕ್ಷಿಯ ಬಗ್ಗೆ ಸಾಕಷ್ಟು ವಿಶೇಷತೆಯನ್ನ ಹೇಳ್ತಾ ಇದ್ರು ಅಲ್ವಾ. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಇನ್ನು ಈ ಒಂದು ಪಕ್ಷಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಹಾಗೆ ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುವರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ಝೂ ಅಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ವಿಶೇಷವಾಗಿ ಇಲ್ಲಿರುವಂತ ಪಕ್ಷಿ ಏನಿದೆ ನೋಡೋಕೆ ಸ್ವಲ್ಪ ಆಸ್ಟ್ರಿಚ್ ಪಕ್ಷಿ ತರನೇ ಇದೆ, ಆದ್ರೆ ಆಸ್ಟ್ರಿಚ್ ಪಕ್ಷಿ ಅಲ್ಲ. ಆದ್ರೆ ಈ ಒಂದು ಪಕ್ಷಿಯ ಹೆಸರು ಯಮೋ ಪಕ್ಷಿ ಅಂತ. ಹಾಗೆ ನಮ್ಮೊಟ್ಟಿಗೆ ಈ ಒಂದು ಪಕ್ಷಿಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಶಿವಮೊಗ್ಗ ಝೂನ ಬಯೋಲಜಿಸ್ಟ್ ಆಗಿರುವಂತ ಸುಷ್ಮಿತಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವ್ರ ಜೊತೆ ಮಾತುಕತೆನ ಮುಂದುವರೆಸೋಣ. ಸುಷ್ಮಿತಾ ಮ್ಯಾಮ್, ಈಗ ನೀವು ಹೇಳ್ತಾ ಇದ್ರಿ ಈ ಒಂದು ಪಕ್ಷಿ ಹೇಗೆ ಮೊಟ್ಟೆ ಇಡುತ್ತೆ, ಇನ್ನು ಆಸ್ಟ್ರಿಚ್ ಪಕ್ಷಿಗಿಂತ ಹೇಗೆ ವಿಭಿನ್ನವಾಗಿದೆ ಅಂತ. ಆದ್ರೆ ಈ ಪಕ್ಷಿಯ ಬಗ್ಗೆ ಒಂದು ವಿಶೇಷವಾದ ಗುಣ, ತುಂಬಾ ಇಂಟ್ರೆಸ್ಟಿಂಗ್ ಅನ್ನೋ ವಿಷಯ ನಾವೆಲ್ಲರೂ ತಿಳ್ಕೊಳ್ಳೇಬೇಕು ಅನ್ನೋದಾದ್ರೆ ಯಾವ ವಿಷಯ ಇರ್ಬೋದು ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಸೊ ಇದರಲ್ಲಿ ತುಂಬ ವಿಶೇಷತೆ ಏನು ಅಂತಂದರೆ, ರ್ಯಾಕಿಟಿಸ್ ಸೆಕ್ಷನಲ್ಲಿ ಇದರ ಒಂದು ಮೊಟ್ಟೆ ಕಲರ್, ಇದ್ರದ್ದು ಗ್ರೀನಿಷ್ ಕಲರ್ ಮೊಟ್ಟೆ ಇರುತ್ತೆ. ಸೊ ಬಿಲುರುಬಿನ್ ಅಂತ ಒಂದು ಕಂಟೆಂಟ್ ಎಕ್ಸ್ಟ್ರಾ ಇರೋದ್ರಿಂದ ಸೊ ಆ ಒಂದು ಮೊಟ್ಟೆ ಕಲರ್ ಏನಿರುತ್ತೆ, ಗ್ರೀನಿಷ್ ಕಲರ್ ಮೊಟ್ಟೆ ಸಿಗುವಂಥದ್ದು ಇದರಲ್ಲಿನೂ. ಆಮೇಲೆ ಇದು ಮೊಟ್ಟೆ ಕಾವು ಕೂರೋದು ಬಂದು ಅದರಲ್ಲೂ ತುಂಬ ವಿಶೇಷತೆ ಇದೆ, 2 ತಿಂಗಳು ಗಂಡು ಏನಿದೆ ಅದು ಮೊಟ್ಟೆ ಕಾವನ್ನು ಕೊಡುವಂಥದ್ದು. ಯೂಶ್ವಲಿ ಎಲ್ಲ ಪ್ರಾಣಿಗಳಲ್ಲಿನೂ ಅಮ್ಮ ನೋಡುವಂಥದ್ದು, ಇದರಲ್ಲಿ ಉಲ್ಟ. ಅಪ್ಪ ಎಲ್ಲ ಚಿಕ್ಸ್ದು ಕೇರ್ ಎಲ್ಲ ಅಪ್ಪದೇ ಇರುತ್ತೆ. ಏನು ಬರೀ ಹೆಣ್ಣದು ಬರೀ ಮೊಟ್ಟೆ ಇಡೋ ಅಷ್ಟೇ ಒಂದು ಕೆಲಸ, ಮಿಕ್ಕಿದೆಲ್ಲ ಏನೇನು ಮುಂದೆ ನೋಡಬೇಕು ಅದೆಲ್ಲ ಅಪ್ಪನೇ ನೋಡುವಂಥದ್ದು. 2 ತಿಂಗಳ ಕಾಲ ಮೊಟ್ಟೆ ಮೇಲೆ ಕೂರ್ತು ಅಂತಂದರೆ ಊಟ ನೀರು ಏನು ಬಿಟ್ಟು ಅಲ್ಲಿ ಮೊಟ್ಟೆಯನ್ನು ಕೂತ್ಕೊಂಡಿರುತ್ತೆ. ಸೊ ಮೊಟ್ಟೆ ಇದು ಚಿಕ್ಸ್ ಹೊಡೆದ್ಮೇಲೆ ಮೊಟ್ಟೆಯಿಂದ ಆಚೆ ಬಂದ ಮೇಲೂ ಸಹ ಅದರ ಆಲನೆ ಪಾಲನೆ ಎಲ್ಲನೂ ಅಪ್ಪನೇ ನೋಡುವಂಥದ್ದು. ಸೊ ಅಮ್ಮ ಏನು ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ಮಾಡಲ್ಲ.
2: ಉಲ್ಟಾಗಿದೆ,
3: ಹೌದು,
2: ಅಪ್ಪನೇ ಫುಲ್ ಕೇರ್ ತಗೊಳ್ಳೋದು. ಇನ್ಫ್ಯಾಕ್ಟ್ ಕಾವು ಕೂಡ ಗಂಡೇ ಕೊಡೋದಲ್ವಾ, ಅಂದ್ರೆ ಅಪ್ಪನೇ ಮಗುಗೆ ಕಾವು ಕೊಡುವಂತದ್ದು. ಓಕೆ,
3: ಬಟ್ ಆಸ್ಟ್ರಿಚ್ ಅಲ್ಲಿ ನೀವು ಉಳಿದ ನೋಡ್ತೀರಾ, ಅಪ್ಪ ಅಮ್ಮ ಎರಡ್ರು ನೋಡ್ತೀರಾ, ಬಟ್ ಇದರಲ್ಲಿ ಬರೀ ಅಪ್ಪ ಅಷ್ಟೇ.
2: ಓಕೆ, ಸೊ ಹಾಗಿದ್ರೆ ಇದು ಬೆಳೆಯುವಂತದ್ದು ಸಮಯ ಎಷ್ಟು, ಅಂದ್ರೆ ಎಷ್ಟು ವರ್ಷ ಜೀವಿತಾವಧಿ?
3: ಸೇಮ್ ರ್ಯಾಟಿಟಿಸ್ ಎಲ್ಲಾನು ಸೇಮ್ ಲೈಫ್ ಸ್ಪ್ಯಾನ್ ಇರುತ್ತೆ, 15-16 ಇಯರ್ಸ್. ಕ್ಯಾಪ್ಟಿವಿಟಿಯಲ್ಲಿ ಒಂದು 20 ಇಯರ್ಸ್ ತನಕನೂ ಇರೋ ಚಾನ್ಸಸ್ ಹೆಚ್ಚು ವೈಲ್ಡ್ ಇದ್ರಕ್ಕಿಂತ. ಇದು ಯೂಶ್ವಲಿ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಸಿಗುವಂಥ ಒಂದು ಪಕ್ಷಿ. ಸೊ ಇದ್ರದ್ದು ಹ್ಯಾಬಿಟ್ಸ್ ಬಂದು ಸಣ್ಣ ಸಣ್ಣ ಹುಳಗಳು, ಹಣ್ಣು ಹಂಪಲು ಏನಿರುತ್ತೆ, ಆಮೇಲೆ ಗಿಡ ಸಣ್ಣ ಸಣ್ಣ ಚಿಗುರು ಆ ಥರದ್ದೆಲ್ಲನೂ ತಿಂತಾ
2: ಇರುತ್ತೆ. ಓಕೆ, ಸೂಪರ್. ಸೊ ಈ ಪಕ್ಷಿಗಳನ್ನ ಯಮೋ ಅಂತ ಪಕ್ಷಿಯನ್ನ ಐಡೆಂಟಿಫೈ ಮಾಡ್ತಾರೆ ಆಯ್ತಾ. ಸೊ ಎಲ್ಲರೂ ಇದು ನೋಡೋಕೆ ಆಸ್ಟ್ರಿಚ್ ಅಂತಾನೆ ಅನ್ಕೊಳ್ತಾರೆ. ಮುಖ್ಯವಾಗಿ ಯಮೋಗೂ ಹಾಗೆ ಆಸ್ಟ್ರಿಚ್ಗೂ ಇರುವಂತ ಡಿಫ್ರೆನ್ಸಿಯೇಷನ್ ಏನು ಮ್ಯಾಮ್?
3: ಓಕೆ, ಆಸ್ಟ್ರಿಚ್ ನಾನು ಯಾವಾಗ ಹೇಳ್ದಂಗೆ ತುಂಬ ದೊಡ್ಡ ಬರ್ಡ್, ಎಲ್ಲ ಬರ್ಡ್ಕ್ಕಿಂತ ನೀವು ಸೈಜ್ ಅಲ್ಲೇ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಒಂದು ಸೈಜ್ ಬರುತ್ತೆ ನಿಮಗೆ, ತುಂಬ ದೊಡ್ಡ ಗಾತ್ರ ಕಾಣಿಸುತ್ತೆ. ಆಮೇಲೆ ಇನ್ನೂ ಒಂದು ಕಲರೇಷನ್, ಆಸ್ಟ್ರಿಚಲ್ಲಿ ಮೇಲ್ ಫಿಮೇಲ್ ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಮೇಲ್ ಬ್ಲ್ಯಾಕ್ ಇರುತ್ತೆ, ಫಿಮೇಲ್ ಗ್ರೇ
2: ಇರುತ್ತೆ.
3: ಬಟ್ ಯಮೋ ಅಲ್ಲಿ ನೀವು ನೋಡಿದ ತಕ್ಷಣ ಆಲ್ಮೋಸ್ಟ್ ಪೂರಾ ಒಂಥರ ಬ್ಲ್ಯಾಕ್ ಅಥವಾ ಬ್ರೌನ್ ಕಲರ್ ನಿಮಗೆ ಕೊಡುತ್ತೆ. ಆಸ್ಟ್ರಿಚ್ಗಿಂತ ಒಂದು ಸ್ವಲ್ಪ ಕಡಿಮೆ ಸೈಜ್ ಇರುತ್ತೆ, ನೀವು ಅದರಲ್ಲೇ ನೀವು ಗೊತ್ತಾಗ್ಬೋದು. ಅಷ್ಟು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು ಕಾಲಿಂದು ಬೆರಳು ಏನು ಹೇಳಿದೆ ಅದನ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿ ನೋಡ್ಬೋದು.
2: ಓಕೆ, ಸೊ ಆಸ್ಟ್ರಿಚ್ ಅಲ್ಲಿ 2 ಬೆರಳು ಇರುತ್ತೆ, ಕಾಲು ಬೆರಳು,
3: ಬಟ್ ಯಮೋ ಅಲ್ಲಿ 3 ಇರುತ್ತೆ. ಆಮೇಲೆ ಕತ್ತ ಹತ್ರ ನೀವು ಬ್ಲೂಯಿಶ್ ಕಲರೇಷನ್ ಅನ್ನ ನೋಡ್ಬೋದು. ಇನ್ನು ನೀವು ಮೇಟಿಂಗ್ ಸೀಸನ್ ಅಲ್ಲಿ ಬಂದ್ರೆ ಅದು ಯಾವ ರೀತಿ ಫಿಮೇಲ್ ನ ಅಟ್ರಾಕ್ಟ್ ಮಾಡಕ್ಕೆ ಡಾನ್ಸ್ ಮಾಡುತ್ತೆ, ಯಾವ ರೀತಿ ಮೇಟಿಂಗ್ ಕೋರ್ಟ್ಶಿಪ್ ಎಲ್ಲ ಮಾಡುತ್ತೆ, ಸೊ ಅದೆಲ್ಲ ನೀವು ನೋಡ್ಬೇಕಂದ್ರೆ ನೀವು ಡೆಫಿನೆಟ್ ಆಗಿ ಝೂನ ವಿಸಿಟ್ ಮಾಡ್ಬೋದು. ತುಂಬಾ ಅಗ್ರೆಸಿವ್ ಇರುತ್ತೆ ಪೇರೆಂಟಿಂಗ್, ಇದು ಅಪ್ಪ ಯೂಶ್ವಲಿ ಚಿಕ್ಸ್ ನ ಕೇರ್ ಮಾಡ್ಬೇಕಂದ್ರೆ. ಈವನ್ ಕೆಲವೊಂದ್ಸಲ ಅಮ್ಮನು ಕೂಡ ಹತ್ರ ಬಿಡೋದಿಲ್ಲ, ಸೊ ಅಷ್ಟು ಕೇರ್ ಮಾಡ್ತಾ ಇರುತ್ತೆ ಅದು.
2: ಸೂಪರ್, ಸೂಪರ್. ಸೊ ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ಒಂದು ಈಮು ಪಕ್ಷಿಯ ವಿಶೇಷತೆ ಬಗ್ಗೆ ಸುಷ್ಮಿತಾ ಮ್ಯಾಮ್ ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು ಅಲ್ವಾ? ಹಾಗಿದ್ರೆ ಈ ಪಕ್ಷಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಳ್ಳೋದು ಬಾಕಿ ಇದೆ, ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಈ ವಿಷಯವನ್ನ ಕೇಳಿದಾಗ ನೀವು ಖಂಡಿತವಾಗ್ಲೂ ಲಯನ್ ಸಫರಿಗೆ ಹೋಗಿ ಈ ಒಂದು ಪಕ್ಷಿಯನ್ನ ನೀವು ನೋಡ್ಬೇಕಂತ ಅನ್ಸುತ್ತೆ. ಹಾಗಿದ್ರೆ ಮಾತುಕತೆಯನ್ನ ಮುಂದುವರೆಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದ ಮಧ್ಯೆ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶಿವಮೊಗ್ಗದ ಝೂ ಅಲ್ಲಿರುವಂತಹ ಒಂದಿಷ್ಟು ಪಕ್ಷಿಯ ಪರಿಚಯವನ್ನ ನಿಮ್ಮೊಟ್ಟಿಗೆ ಮಾಡಿಕೊಡ್ತಿದ್ವಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಆಸ್ಟ್ರಿಚ್ ಪಕ್ಷಿಯ ತರನೇ ಇರುವಂತಹ ಇಮೋ ಪಕ್ಷಿ. ಈ ಆಸ್ಟ್ರಿಚ್ಗೂ ಇಮೋ ಪಕ್ಷಿಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ ಹೇಳಿ ನೀವು ಕೇಳ್ಪಟ್ರಿ. ಹಾಗಿದ್ರೆ ಈ ಇಮೋ ಪಕ್ಷಿಯ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳ್ಕೊಳ್ಳೋಣವಾ? ಸುಷ್ಮಿತಮ್ಮ, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಇಮೋ ಪಕ್ಷಿಯ ಬಗ್ಗೆ ಕೇಳುವಾಗ ತುಂಬಾ ಕುತೂಹಲ ಅನ್ಸಿದೆ. ಅಫ್ಕೋರ್ಸ್ ನಾನು ನೋಡ್ತಾ ಇರೋದು ಕೂಡ ತುಂಬಾ ಖುಷಿ ಆಗ್ತಿದೆ. ಹೀಗಿರುವಾಗ ಅಟ್ ಪ್ರೆಸೆಂಟ್ ನಮ್ಮ ಶಿವಮೊಗ್ಗ ಝೂಲಿ ಎಷ್ಟು ಇಮೋ ಪಕ್ಷಿಗಳಿದೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಸದ್ಯ 6 ಇದೆ. ತುಂಬಾ ವರ್ಷ ಆದ್ಮೇಲೆ ನಮ್ಗೆ ಈ ಸಲ ನಮ್ಗೆ 36 ಮೊಟ್ಟೆ ಸಿಕ್ಕಿತ್ತು, ಆಲ್ಮೋಸ್ಟ್ ಒಂದು 10 ವರ್ಷ ಆದ್ಮೇಲೆ. ಸೊ ಆ 30, ನಾ ಅವಾಗ ಹೇಳ್ದಂಗೆ ಎಲ್ಲ ಮೊಟ್ಟೆನೂ ಸರ್ವೈವಲ್ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ನಮ್ಗೆ ಸಿಕ್ಕಿರುವಂತದ್ದು 4 ಮರಿ.
2: 30ರಲ್ಲಿ ಬರೀ 4 ಸರ್ವೈವಲ್
3: ಆಗುವಂತದ್ದು ಹಾಳಾಗಿರುತ್ತೆ. ಕೆಲವೊಂದು ಅಂದ್ರೆ ಹೀಟ್ ಕಾವು ಸರಿಯಾಗಿ ಕೊಡದೆ ಕೆಟ್ಟೋಗಿರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಸಿಕ್ಕಿದ್ದು 4 ಮರಿ.
2: ಎಷ್ಟು ಟೈಮ್ ಇದೆ ಮ್ಯಾಮ್ ಡ್ಯೂರೇಷನ್ ಈಗ ಮೊಟ್ಟೆಯಿಂದ ಮರಿ ಆಗ್ಲಿಕ್ಕೆ?
3: 2 ತಿಂಗಳು
2: ಕೊಡಬೇಕು.
3: ಹೌದು, ಆ 30 ಮೊಟ್ಟೆ ನಮ್ಗೆ ಸಿಕ್ಕಿದ್ದು ಬರೀ ಒಂದು ಹೆಣ್ಣಿಂದ ಅಲ್ಲ. ನಮ್ಮಲ್ಲಿ ಆಲ್ಮೋಸ್ಟ್ 2 ಗಂಡಿದೆ, 4 ಹೆಣ್ಣಿದೆ. ಸೊ ಆ 4 ಹೆಣ್ಣಿಂದನೂ ನಮ್ಗೆ ಇದು ಪಾಲಿಗ್ಯಾಮಸ್ ಮೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀನಿ. ನಾನು ಏನ್ ಹೇಳಿದೆ, ಒನ್ ಮೇಲು ಎಲ್ಲಾರು ಫಿಮೇಲ್ ಜೊತೆ ಮೇಟ್ ಮಾಡುವಂತದ್ದು. ಸೊ ಈ ರೀತಿ ಆ 2 ಫಿಮೇಲ್ ಏನಿದೆ, ಆ ಮಿಕ್ಕಿದ 4 ಫಿಮೇಲ್ ಜೊತೆ ಮೇಟ್ ಮಾಡಿ ನಮ್ಗೆ ಅಷ್ಟೊಂದು ಮೊಟ್ಟೆಯನ್ನ ಸಿಕ್ಕಿರುವಂತದ್ದು. ಸೊ ಅದರಲ್ಲಿ ನಮ್ಗೆ 4 ಮರಿ ಸಿಕ್ಕಿದೆ. ಆ ಮರಿಗಳಿಗೂ ಈಗ ಆಲ್ಮೋಸ್ಟ್ 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸ್ ತನಕನೂ ಹೋಗಿದೆ. ಆಮೇಲೆ ಬರ್ಡ್ಸ್ ಅಲ್ಲಿ ಕ್ಯಾಪ್ಟಿವಿಟಿಯಲ್ಲಿ ಸಣ್ಣ ಮರಿಗಳನ್ನ ಕೇರ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ತುಂಬಾ ಫ್ರೆಜೈಲ್ ಇರುತ್ತೆ, ಯಾವುದೇ ಒಂದು ಕಾಯಿಲೆ ಬಂದ್ರೆ ತಡ್ಕೊಳ್ಳುವಂತ ಶಕ್ತಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನೀಟ್ನೆಸ್ ಮೇಂಟೈನ್ ಮಾಡಬೇಕು, ನಾವು ಕೊಡೋ ಫುಡ್ಡಲ್ಲಿ ತುಂಬಾ ಕಾಳಜಿ ವಹಿಸ್ಬೇಕಾಗತ್ತೆ. ತೇವಾಂಶ ತೀರಾ ಇಲ್ಲದೆ ಇರುವಂತ ಪ್ರದೇಶದಲ್ಲಿ ಇಡಬೇಕು. ಆದರೆ ಏನು ಲಿಟರ್ ಏನಿದೆ ಅಂದರೆ ಒಂದು ಅದರ ಒಂದು ಎಕ್ಸ್ಕ್ರೀಷನ್ಸ್ ಏನಿದೆ, ಇಮಿಡಿಯೇಟ್ ಆಗಿ ಅದನ್ನ ರಿಮೂವ್ ಮಾಡ್ತಾ ಇರಬೇಕು, ಡಿಸ್ಇನ್ಫೆಕ್ಟ್ ಮಾಡ್ತಾ ಇರಬೇಕು. ಸೊ ಈ ಥರದ್ದೆಲ್ಲನೂ ಕಾಳಜಿ ವಹಿಸ್ಕೊಂಡ್ರೆ ಅಷ್ಟೇ ನಮಗೆ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ ಪಕ್ಷಿಗಳಲ್ಲಿ.
2: ನಿಜ ಮ್ಯಾಮ್, ಈ ಎಮೋ ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಒಳ್ಳೆ ಮಾಹಿತಿನ ನೀಡಿದ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮ್ಯಾಮ್. ಓಕೆ, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಈ ಇಮು ಪಕ್ಷಿಯ ಬಗ್ಗೆ ಎಷ್ಟೊಂದೆಲ್ಲ ವಿಶೇಷತೆ ಇದೆ ಅಂತ. ಹಾಗೆ ಸುಷ್ಮಿತಾ ಮ್ಯಾಮ್ ಕೂಡ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ನೀಡಿದ್ರು ಅಲ್ವಾ? ನಿಮಗೂ ಕೂಡ ಇಮು ಪಕ್ಷಿಯನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಮ್ಮ ಶಿವಮೊಗ್ಗ ಲಯನ್ ಸಫರಿಗೆ ಹೋಗಿ ಒಮ್ಮೆ ಆದ್ರೂ ಭೇಟಿ ನೀಡಿ ಇಲ್ಲಿರುವಂತಹ ಪಕ್ಷಿಗಳನ್ನ ಹಾಗೆ ಪ್ರಾಣಿಗಳನ್ನ ಕೂಡ ನೀವು ನೋಡ್ಬೋದು. ಇನ್ನು ಈ ಒಂದು ಇಮು ಪಕ್ಷಿ ಏನಿದೆ, ನಾನಾಗ್ಲೇ ಹೇಳ್ತಾ ಇದ್ದೆ, ವಿಶ್ವದಲ್ಲೇ ಆಸ್ಟ್ರಿಚ್ ಪಕ್ಷಿಯನ್ನ ಬಿಟ್ರೆ ಅತಿ ದೊಡ್ಡ ಪಕ್ಷಿ, ಹಾರಕ್ಕಾಗದೇ ಇದ್ರು ಕೂಡ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಓಡುವಂತ ಪಕ್ಷಿ ಅಂದ್ರೆ ಈ ಒಂದು ಇಮು ಪಕ್ಷಿ ಅಂತ ಹೇಳಿದೆ. ಇನ್ನು ಇವುಗಳ ಮೊಟ್ಟೆ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ, ಅದರಲ್ಲೂ ಪೇರೆಂಟಿಂಗ್ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ತಂದೆ ಪಕ್ಷಿ ತನ್ನ ಮಗುವನ್ನ ತುಂಬಾ ಚೆನ್ನಾಗಿ ಜೋಪಾನವಾಗಿ ನೋಡ್ಕೊಳ್ಳುತ್ತೆ. ಹಾಗೆ ಈ ಇಮು ಪಕ್ಷಿ ಏನಿದೆ, ಮುಂದಕ್ಕೆ ಮಾತ್ರ ಓಡುತ್ತೆ ಅಥವಾ ನಡೆಯೋಕ್ಕೆ ಸಾಧ್ಯ. ಇವುಗಳಿಗೆ ಯಾವತ್ತೂ ಕೂಡ ರಿವರ್ಸ್ ಹೆಜ್ಜೆ ಇಡೋಕೆ ಸಾಧ್ಯ ಇಲ್ಲ. ಇನ್ನು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಲಾಂಛನದಲ್ಲಿ ಕೂಡ ಇಮು ಮತ್ತು ಕಾಂಗರೂ ಪಕ್ಷಿಗಳಿವೆ. ದೇಶ ಯಾವಾಗ್ಲೂ ಮುನ್ನಡೆಯಬೇಕು ಅನ್ನೋದರ ಸಂಕೇತವಾಗಿ ಈ ಪಕ್ಷಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೆಲವು ಪಕ್ಷಿ ಹಿಂದಕ್ಕೆ ಕೂಡ ಹೆಜ್ಜೆ ಹಾಕ್ಬೋದೇನೋ, ಆದ್ರೆ ಈ ಒಂದು ಪಕ್ಷಿ ಹಿಂದಕ್ಕೆ ಹೆಜ್ಜೆ ಹಾಕ್ಲಿಕ್ಕೆ ಬರೋದಿಲ್ಲ, ಬರೀ ಮುಂದೆ ಮಾತ್ರ ಓಡುತ್ತೆ, ಮುಂದೆ ಮಾತ್ರ ನಡೆಯುತ್ತೆ. ಇನ್ನು ಎಮು ಪಕ್ಷಿಯ ಮೆದುಳಿಗಿಂತ ಇದರ ಕಣ್ಣುಗಳೇ ದೊಡ್ಡದಾಗಿರುತ್ತೆ. ಇವುಗಳಿಗೆ ಹಲ್ಲುಗಳಿರೋದಿಲ್ಲ, ಹಾಗಾಗಿ ತಿಂದ ಆಹಾರವನ್ನ ಹೊಟ್ಟೆಯಲ್ಲಿ ಜೀರ್ಣಿಸಿಕೊಳ್ಳೋಕೆ ಇವು ಸಣ್ಣ ಸಣ್ಣ ಕಲ್ಲುಗಳನ್ನ ನುಂಗುತ್ತೆ. ಈ ಕಲ್ಲುಗಳು ಹೊಟ್ಟೆಯಲ್ಲೇ ಇದ್ಕೊಂಡು ಆಹಾರವನ್ನ ಬೀಸುವ ಯಂತ್ರದಂತೆ ಪುಡಿ ಮಾಡುತ್ತೆ. ಇನ್ನು ಹಾರೋಕೆ ಬರ್ದಿದ್ರು ಕೂಡ ಎಮೋಗಳು ಅದ್ಭುತವಾಗಿ ಈಜಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ನದಿ ಅಥವಾ ಕೆರೆಗಳನ್ನ ಸುಲಭವಾಗಿ ದಾಟುತ್ತೆ. ಇವುಗಳ ಕಾಲು ಎಷ್ಟು ಸ್ಟ್ರಾಂಗ್ ಆಗಿ ಅಂದ್ರೆ ಬಲವಾಗಿರುತ್ತೆ ಅಂತ ಹೇಳಿದ್ರೆ, ಶತ್ರುಗಳು ದಾಳಿ ಮಾಡಿದಾಗ ಇವು ಕೊಡುವಂತಹ ಒಂದು ಕಿಕ್ ಏನಿದೆ ಇದು ಅತ್ಯಂತ ಡೇಂಜರಸ್ ಕೂಡ ಹೌದು. ಒಬ್ಬ ಮನುಷ್ಯನಿಗೆ ತುಂಬಾ ಪೆಟ್ಟಾಗುವಷ್ಟು ಶಕ್ತಿಯುತವಾಗಿ ಇದು ತನ್ನ ಕಿಕ್ ಅನ್ನ ಕೊಡುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏಮೋ ಪಕ್ಷಿಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಸುಷ್ಮಿತಾ ಮ್ಯಾಮ್ಗೆ ಥ್ಯಾಂಕ್ಸ್ ಕೂಡ ಹೇಳ್ತಾ ನಾ ಹೋಗ್ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
5: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
4: ರೇಡಿಯೋದಲ್ಲಿ ಕತೆನಾ?
5: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
6: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
4: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
6: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
7: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಓ, ಯಾವ್ದೋ ಮೆಸೇಜ್ ಬಂತು.
6: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
6: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
9: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
8: ಹೌದಾ, ಅದ್ ಹೇಗೆ?
9: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
10: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
11: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.

0: ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಬೀಚ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಬೀಚ್ ಯಾವುದಪ್ಪ ಅಂತ ಹೇಳಿದ್ರೆ ಕುಂದಾಪುರದಲ್ಲಿರುವಂತಹ ಕೋಡಿ ಬೀಚ್. ಹೌದು, ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಶಾಂತಿಯುತ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವಂತಹ ತಾಣವಾಗಿದೆ ಈ ಒಂದು ಕೋಡಿ ಬೀಚ್. ಇಲ್ಲಿ ನದಿ ಮತ್ತು ಸಮುದ್ರ ಸಂಗಮವಾಗುವ ದೃಶ್ಯವನ್ನು ನೋಡಬಹುದು. ಮ್ಯಾಂಗ್ರೋವ್ ಕಾಡುಗಳು, ಲೈಟ್ ಹೌಸ್ ಮತ್ತು ಡಾಲ್ಫಿನ್ ವೀಕ್ಷಣೆಗೆ ಹೆಸರುವಾಸಿಯಾಗಿದೆ. ಹಾಗೆಯೇ ತುಂಬಾ ಪ್ರಶಾಂತವಾಗಿರುವಂತಹ ಒಂದು ತಾಣವು ಕೂಡ ಇದಾಗಿದೆ. ಕುಂದಾಪುರದಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿ ಕೋಡಿ ಎಂಬಲ್ಲಿ ಈ ಬೀಚ್ ಇದೆ. ಇದು 3 ಕಡೆ ನೀರಿನಿಂದ ಸುತ್ತುವರೆದಿದೆ. ಡಾಲ್ಫಿನ್ಗಳ ದರ್ಶನ, ಕೋಡಿ ಬೀಚ್ನ ಬಳಿ ಡಾಲ್ಫಿನ್ಗಳು ಹೆಚ್ಚಾಗಿ ಕಾಣಿಸುತ್ತೆ. ಇದು ಪ್ರವಾಸಿಗರ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ. ಹಾಗೆಯೇ ಸೌಪರ್ಣಿಕಾ ನದಿ ಅರಬ್ಬಿ ಸಮುದ್ರವನ್ನು ಸೇರುವ ಸುಂದರ ಸಂಗಮ ಸ್ಥಳ ಇದಾಗಿದೆ. ಹಾಗೆ ಇಲ್ಲಿ ಲೈಟ್ ಹೌಸ್ನಿಂದ ಸಮುದ್ರದ ಸುಂದರ ನೋಟವನ್ನು ಸವಿಯಬಹುದಾಗಿದೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವಂತಹ ಈ ಒಂದು ಕೋಡಿ ಬೀಚ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಸುತ್ತಮುತ್ತಲೂ ಇರುವಂತಹ ಸ್ಥಳಗಳ ಬಗ್ಗೆ ಕೂಡ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಉಡುಪಿ ಬಳಿ ಇರುವಂತಹ ಕೋಡಿ ಬೀಚ್ ಬಗ್ಗೆ ತಿಳಿಸ್ತಾ ಇದೆ. ಸೊ ಹಾಗೆ ಕೋಡಿ ಬೀಚ್ ಒಂದು ಪ್ರಶಾಂತವಾದ ವಾತಾವರಣವನ್ನು ಹೊಂದಿರುವಂತಹ ಸ್ಥಳವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಕೋಡಿ ಬೀಚ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ಕೋಡಿ ಬೀಚ್ 3 ಕಡೆ ನೀರಿನಿಂದ ಆವೃತವಾಗಿದ್ದು ಪಿಕ್ನಿಕ್ ಹಾಗೆ ಈಜೋದಕ್ಕೆ ವಿಶ್ರಾಂತಿಗೆ ಸೂಕ್ತವಾದ ಮತ್ತು ಪ್ರಶಾಂತವಾದ ಸ್ಥಳವಾಗಿದೆ. ಇನ್ನು ಕೋಡಿ ಅಂತ ಅಂದರೆ ತೀರ ಎನ್ನುವಂತಹ ಅರ್ಥ ಕೂಡ ಇದೆ. ಹಾಗೆ ಕೋಡಿ ಬೀಚ್ನಲ್ಲಿರುವಂತಹ ಬ್ರೇಕ್ ವಾಟರ್ನಲ್ಲಿ ನಿರ್ಮಿಸಲಾದ 1 ಕಿಲೋಮೀಟರ್ ಉದ್ದದ ಮಾರ್ಗವಾಗಿದ್ದು ಪ್ರವಾಸಿಗರು ಸಮುದ್ರದ ಮೇಲೆ ನಡೆಯುವ ಅನುಭವವನ್ನು ಆನಂದಿಸಲು ಇದು ಅನುವು ಮಾಡಿಕೊಡುತ್ತೆ. ರಕ್ಷಣಾತ್ಮಕ ಗೋಡೆಗಳು ವಾಕ್ವೇಯ ಪಕ್ಕದಲ್ಲಿ ಇದೆ. ಪ್ರವಾಸಿಗರನ್ನು ಅಲೆಗಳಿಂದ ರಕ್ಷಿಸೋದ್ರ ಜೊತೆಗೆ ಸುರಕ್ಷತೆಯನ್ನು ಕೂಡ ಇದು ಕಾಪಾಡುತ್ತೆ. ಹಾಗೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಬೀಚ್ಗೆ ಹೋಗಬೇಕು ಅಂದರೆ ಕೋಡಿ ಬೀಚ್ಗೆ ಖಂಡಿತವಾಗ್ಲೂ ಹೋಗಬಹುದಾಗಿದೆ. ಹಾಗೆ ಇಲ್ಲಿಗೆ ಭೇಟಿ ನೀಡೋದಕ್ಕೆ ಅಕ್ಟೋಬರ್ ಮತ್ತು ಫೆಬ್ರವರಿ ನಡುವಿನ ಸಮಯ ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇಲ್ಲಿ ಒಳ್ಳೆಯ ಹವಾಮಾನ ಇರುತ್ತೆ ಆ ಟೈಮ್ನಲ್ಲಿ. ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡಬಹುದಾಗಿದೆ. ಹಾಗೆ ಪ್ರಕೃತಿ ಪ್ರಿಯರು, ಸಾಹಸ ಪ್ರಿಯರು ಮತ್ತು ಸಮುದ್ರದಲ್ಲಿ ಎಂಜಾಯ್ ಮಾಡಬೇಕು, ಸಮುದ್ರವನ್ನು ತುಂಬ ಇಷ್ಟಪಡೋರಿಗೆ ಖಂಡಿತವಾಗ್ಲೂ ಕೋಡಿ ಬೀಚ್ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿನ ಅಲೆಗಳು ಅಷ್ಟಾಗಿ ಸದ್ದು ಮಾಡುವುದಿಲ್ಲ. ಪ್ರಶಾಂತತೆಯಿಂದ ಕೂಡಿದಂತಹ ಅಲೆಗಳು ಇಲ್ಲಿ ಇರುತ್ತೆ. ಹಾಗೆ ಇಲ್ಲಿನ ಒಂದು ಮರಳಿನ ಬಣ್ಣ ಏನಿದೆ, ಇದು ಚಿನ್ನದ ಬಣ್ಣದಲ್ಲಿ ಇರುತ್ತೆ. ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ಒಂದೊಳ್ಳೆ ಬೀಚ್ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಹಾಗೆ ಸ್ವಲ್ಪ ಪ್ರೈವಸಿನೂ ಬೇಕು, ಜನ ಜಾಸ್ತಿ ಇರಬಾರ್ದು ಅನ್ನೋ ಥರ ಎಲ್ಲ ನೀವು ಯೋಚನೆ ಮಾಡ್ತಿದ್ರೆ, ಪ್ರಶಾಂತವಾಗಿರೋ ವಾತಾವರಣ ಬೇಕು ಅಂತ ಅನ್ಕೊಳ್ತಿದ್ರೆ, ಖಂಡಿತವಾಗ್ಲೂ ಮಿಸ್ ಮಾಡದೆ ಕೋಡಿ ಬೀಚ್ಗೆ ಹೋಗಿ. ಹಾಗೆ ಕೋಡಿ ಬೀಚ್ಗೆ ಹೋದರೆ ಸುತ್ತಮುತ್ತಲೂ ಇನ್ನೂ ಯಾವೆಲ್ಲ ಸ್ಥಳಗಳಿಗೆ ಹೋಗ್ಬೋದು, ಬೇರೆ ಇನ್ನೂ ಯಾವೆಲ್ಲ ಸ್ಥಳಗಳಿಗೆ ವಿಸಿಟ್ ಮಾಡ್ಬೋದು, ಅಲ್ಲಿನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಕುಂದಾಪುರದಲ್ಲಿ ಇರುವಂತಹ ಕೋಡಿ ಬೀಚ್ನ ಬಗ್ಗೆ. ಹೌದು, ಇದೊಂದು ಪ್ರಶಾಂತ ವಾತಾವರಣವನ್ನು ಹೊಂದಿರುವಂತಹ ಬೀಚ್ ಆಗಿದೆ. ಹಾಗೆ ನೋಡೋದಕ್ಕೆ ಸುಂದರವಾಗಿರೋ ಬೀಚ್ ಆಗಿದೆ. ನೀವೇನಾದರೂ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಕೋಡಿ ಬೀಚ್ಗೆ ವಿಸಿಟ್ ಮಾಡಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಕೋಡಿ ಬೀಚ್ಗೆ ನೀವು ವಿಸಿಟ್ ಮಾಡ್ತೀರಾ ಅಂದರೆ ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಸ್ಥಳಗಳನ್ನು ನೀವು ವೀಕ್ಷಿಸಬಹುದು, ಯಾವೆಲ್ಲ ಪ್ಲೇಸ್ಗೆ ಹೋಗಬಹುದು ಅನ್ನೋದನ್ನು ನೋಡೋದಾದ್ರೆ, ಈ ಒಂದು ಕೋಡಿ ಬೀಚನ್ನು ಕೋಡಿ ಡೆಲ್ಟಾ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ. ನೀವು ಕೋಡಿ ಬೀಚ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಕೋಡಿ ಡೆಲ್ಟಾ ಪಾಯಿಂಟ್ಗೆ ಹೋಗ್ಬೋದು. ನದಿ ಮತ್ತು ಸಮುದ್ರ ಸೇರುವ ಅದ್ಭುತ ಜಾಗ. ಒಂದು ಬದಿ ನದಿ, ಇನ್ನೊಂದು ಬದಿ ಸಮುದ್ರ ಇರುವಂತಹ ವಿಶಿಷ್ಟ ದೃಶ್ಯವನ್ನು ನೋಡಬಹುದಾಗಿದೆ. ಹಾಗೆ ಕೋಡಿ ಸೇವಾಕ ಸುಮಾರು ಆಗ್ಲೇ ಹೇಳಿದಾಗೆ 1 ಕಿಲೋಮೀಟರ್ ಉದ್ದದ ಸಮುದ್ರದೊಳಗೆ ನಿರ್ಮಿಸಲಾದ ಹಾದಿ ಇದಾಗಿದೆ. ಸಂಜೆಯ ವಿಹಾರಕ್ಕೆ ಇದು ಉತ್ತಮವಾಗಿರುವಂತಹ ಸ್ಥಳವಾಗಿದೆ ಅಂತಲೇ ಹೇಳಬಹುದು. ಹಾಗೆ ನೀವು ಇನ್ನೂ ಯಾವುದಾದ್ರೂ ಬೀಚ್ಗೆ ವಿಸಿಟ್ ಮಾಡಬೇಕು, ಕೋಡಿ ಬೀಚ್ ಬಿಟ್ಟು ಬೇರೆ ಬೀಚ್ಗೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೇ ಹತ್ತಿರದಲ್ಲೇ ಇರುವಂತಹ ಮರವಂತೆ ಬೀಚ್ಗೆ ಹೋಗಬಹುದು. ಇದು ಕುಂದಾಪುರದಿಂದ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಂದು ಬದಿ ರಾಷ್ಟ್ರೀಯ ಹೆದ್ದಾರಿ, ಇನ್ನೊಂದು ಬದಿ ಸಮುದ್ರ, ಮತ್ತು ಪಕ್ಕದಲ್ಲೇ ಸೌಪರ್ಣಿಕಾ ನದಿ ಹರಿಯುತ್ತೆ. ಸೊ ಆ ಒಂದು ಅದ್ಭುತವಾಗಿರೋ ದೃಶ್ಯವನ್ನು ಕೂಡ ನೀವು ಕಣ್ತುಂಬಿಕೊಳ್ಬಹುದಾಗಿದೆ. ಹಾಗೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. ಕೋಟೇಶ್ವರದ ಹತ್ತಿರ ಇರುವ ಪುರಾತನ ಗಣೇಶ ದೇವಸ್ಥಾನ ಇದು ಧಾರ್ಮಿಕ ಪ್ರವಾಸಿಗರಿಗೆ ನೆಚ್ಚಿನ ಸ್ಥಳವಾಗಿದೆ. ಇನ್ನು ಉಪ್ಪಿನ ಕುದ್ರು ದ್ವೀಪಕ್ಕೆ ಹೋಗಬಹುದು. ಪ್ರಕೃತಿ ಸೌಂದರ್ಯ ಮತ್ತು ದೋಣಿ ವಿಹಾರಕ್ಕೆ ಪ್ರಸಿದ್ಧ ವಾತಾವರಣವನ್ನು ಹೊಂದಿರುವ ಪ್ರಸಿದ್ಧ ತಾಣ ಈ ಒಂದು ಉಪ್ಪಿನ ಕುದ್ರು ದ್ವೀಪ. ಹಾಗೆ ಮಲ್ಯಾಡಿ ಪಕ್ಷಿಧಾಮಕ್ಕೆ ಹೋಗ್ಬೋದು. ಪ್ರಕೃತಿ ಪ್ರೇಮಿಗಳಿಗೆ ಮತ್ತೆ ಪಕ್ಷಿ ವೀಕ್ಷಣೆಗೆ ಸೂಕ್ತವಾದ ಸ್ಥಳ ಅಂತ ಹೇಳಿದ್ರೆ ಒಂದು ಮಲ್ಯಾಡಿ ಪಕ್ಷಿಧಾಮವಾಗಿದೆ. ಹಾಗೆ ಕೋಡಿ ಬೀಚ್ನಲ್ಲಿ ನೀವು ಯಾವೆಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡಬಹುದು ಅಂತ ನೋಡೋದಾದ್ರೆ, ದೋಣಿ ವಿಹಾರ ಮತ್ತು ಕಯಾಕಿಂಗ್ಗೆ ಹೋಗಬಹುದು. ಬ್ರಹ್ಮಾಸ ಬೋಟಿಂಗ್ ಮೂಲಕ ಮ್ಯಾಂಗ್ರೋವ್ ಅರಣ್ಯ ಮತ್ತು ನದಿಯಲ್ಲಿ ದೋಣಿ ವಿಹಾರ ಮಾಡಬಹುದು. ಡಾಲ್ಫಿನ್ ವೀಕ್ಷಣೆ ಆಗಲೇ ಹೇಳಿದ ಹಾಗೆ ಬೆಳಗಿನ ಜಾವ ದೋಣಿ ವಿಹಾರದಲ್ಲಿ ಡಾಲ್ಫಿನ್ಗಳನ್ನು ನೋಡಬಹುದಾಗಿದೆ. ಸೊ ಹಾಗಾಗಿ ನೀವೇನಾದರೂ ಅಲ್ಲಿ ಹೋಗಿ ಸ್ಟೇ ಆದರೆ ಕುಂದಾಪುರದಲ್ಲಿ ಸ್ಟೇ ಆಗ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಡಾಲ್ಫಿನ್ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ATV ರೈಡ್ ಇದೆ ಬೀಚ್ನಲ್ಲಿ, ATV ವಾಹನಗಳ ಸವಾರಿ ಇರುತ್ತೆ. ಸೊ ಇದೊಂದು ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಇಲ್ಲಿಗೆ ಹತ್ತಿರದಲ್ಲಿರುವಂತಹ ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ಕುಂದಾಪುರ ರೈಲ್ವೆ ನಿಲ್ದಾಣ, ಹಾಗೆ ಹತ್ತಿರದಲ್ಲಿರುವ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಮಂಗಳೂರು ವಿಮಾನ ನಿಲ್ದಾಣವಾಗಿದೆ. ಸೊ ನೀವೇನಾದರೂ ಬೀಚ್ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಕೋಡಿ ಬೀಚ್ಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ಒಂದು ದಿನ ನೀವೇನಾದರೂ ಸ್ಟೇ ಆಗ್ತೀರಾ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳು ಇದೆ ಸ್ಟೇ ಆಗಲಿಕ್ಕೆ. ಸೊ ಹಾಗಾಗಿ ಸ್ಟೇ ಬೀಚ್ನ ಹತ್ತಿರವೇ ನೀವು ರೆಸಾರ್ಟ್ಗಳನ್ನ ಬುಕ್ ಮಾಡಿಕೊಂಡು ಸ್ಟೇ ಆಗಿ ಎಂಜಾಯ್ ಮಾಡಬಹುದಾಗಿದೆ. ಸೊ ಹಾಗೆ ಇನ್ನೊಂದು ಮಾತು ಏನಪ್ಪ ಅಂತ ಹೇಳಿದ್ರೆ, ಬೀಚ್ಗಳಿಗೆಲ್ಲ ಹೋದಾಗ ಆದಷ್ಟು ಎಚ್ಚರಿಕೆಯಿಂದ ಇರಿ. ಸೊ ಹಾಗೆ ಸಂಜೆಯ ಟೈಮ್ನಲ್ಲಿ, ಹಾಗೆ ಮಳೆ ಬರುವಂತಹ ಸಮಯದಲ್ಲಿ ಅಲೆಗಳು ತುಂಬಾ ವೇಗವಾಗಿ ಇರುತ್ತೆ. ಹಾಗೆ ನೀರಿನಲ್ಲಿ ಎಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಆದ್ರಿಂದ ಸಂಜೆ ಟೈಮ್ನಲ್ಲಿರ್ಬೋದು, ಮಳೆ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮ್ಗೆ ದಯವಿಟ್ಟು ಬೀಚ್ ಕಡೆ ಹೋಗಬೇಡಿ. ನೀವು ಹೋಗಿದ್ದೀರಾ ಅಂತ ಹೇಳಿದ್ರೆ ಎಂಜಾಯ್ ಮಾಡಿಕೊಂಡು ಬನ್ನಿ. ಅದೇ ರೀತಿಯಾಗಿ ಯಾವುದೇ ರೀತಿಯ ಅಪಾಯಕಾರಿ ಅಲ್ಲಿ ಇದೆ ಅಂತ ನಿಮಗೆ ಅನ್ಸಿದ್ರೆ ಖಂಡಿತವಾಗ್ಲೂ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9662 7996279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಅಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
5: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸಾಕು. ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ದೇವರು ಅನ್ನುವಂತಹ ಮೂರು ಅಕ್ಷರದಲ್ಲೇ ಇದೆ ಒಂದು ಅದ್ಭುತವಾದಂತಹ ಶಕ್ತಿ. ಇಲ್ಲಿ ಮುಖ್ಯವಾಗಿ ನಂಬಿಕೆ, ಕರುಣೆ, ಶಕ್ತಿ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಪ್ರೇರಣೆ. ಇನ್ನು ದೇವರು ನಮ್ಮೊಳಗಿರುವಂತಹ ಆತ್ಮವಿಶ್ವಾಸ, ತಾಯಿ ಸಮಾನ ಪ್ರೀತಿ, ಕಷ್ಟದಲ್ಲಿ ಸಹಾಯ ಮಾಡುವ ಶಕ್ತಿ ಮತ್ತು ಜೀವನದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಅವಕಾಶ ಅಂತಲೇ ನಂಬ್ತಾರೆ ಇನ್ನು ಕೆಲವರು. ಅವರವರ ಭಾವನೆಗೆ, ಅವರವರ ಬಕುತಿಗೆ ತಕ್ಕಂತೆ ದೇವರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕೆಲವರು ಗುಡಿಯಲ್ಲಿರುವ ದೇವರನ್ನ ನಂಬ್ತಾರೆ, ಇನ್ನು ಕೆಲವರು ಅವರ ಕಾಯಕದಲ್ಲೇ ದೇವರನ್ನ ಕಾಣ್ತಾರೆ. ನಾವು ಮಾಡುವಂತಹ ಕಾಯಕವೇ ನನ್ನ ದೇವರು ಅಂತ ಹೇಳಿರೋರು ಸಾಕಷ್ಟು ಜನ ಇದ್ದಾರೆ. ಅವರ ಕಾಯಕವನ್ನೇ ಪ್ರೀತಿ ಮಾಡ್ತಾ ಅದರಲ್ಲೇ ದೇವರನ್ನ ಕಾಣ್ತಾ ಇದ್ದಾರೆ. ಇನ್ನು ತಾಯಿಯನ್ನು ದೇವರ ಸ್ವರೂಪ ಅಂತ ಕಾಣಲಾಗುತ್ತೆ. ತಾಯಿ ನೀಡುವ ಪ್ರೀತಿ, ತ್ಯಾಗ ಮತ್ತು ಬೆಂಬಲ ದೇವರ ಅನುಗ್ರಹಕ್ಕೆ ಹೋಲಿಕೆ ಮಾಡಲಾಗುತ್ತೆ. ಇನ್ನು ನಂಬಿಕೆ ಮತ್ತು ಆತ್ಮವಿಶ್ವಾಸನೇ ದೇವರು ಅಂತ ಕಾಣ್ತೀವಿ. ನಮ್ಮ ಒಂದು ಪ್ರಾಮಾಣಿಕತೆಯಲ್ಲಿ ನಾವು ದೇವರನ್ನ ಕಾಣ್ತೀವಿ. ಕಷ್ಟದ ಸಮಯದಲ್ಲಿ ದೈವದ ಮೊರೆ ಹೋಗುವುದು ಸಾಮಾನ್ಯ. ನಮ್ಮ ಮೇಲಿನ ನಂಬಿಕೆ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ತೀವಿ. ದೇವರು ವರವನ್ನು ಕೊಡೋದಿಲ್ಲ, ಬದಲಿಗೆ ಅವಕಾಶಗಳನ್ನ ನೀಡ್ತಾನೆ. ಆದರೆ ಆಯ್ಕೆ ನಮ್ಮಲ್ಲಿರುತ್ತೆ, ಅದನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು. ಇನ್ನು ಜನಸೇವೆಯೇ ಈಶ ಸೇವೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಸಹಾಯ ಮಾಡುವ ಗುಣವೇ ದೇವರು, ಅದರಲ್ಲೇ ದೇವರನ್ನು ಕಾಣುವಂಥವರು ಸಾಕಷ್ಟು ಜನರಿದ್ದಾರೆ. ಇನ್ನು ಸರಳತೆ ಮತ್ತು ತಾಳ್ಮೆಯಿಂದ ಇರುವುದು, ಪ್ರಾಮಾಣಿಕವಾಗಿರುವುದು, ಇದೆಲ್ಲದು ಕೂಡ ಒಂದು ರೀತಿಯಲ್ಲಿ ದೇವರ ಮೇಲೆ ಇರುವಂತಹ ನಂಬಿಕೆ ಕೂಡ ಆಗಿದೆ. ಇನ್ನು ಕೆಲವರು ನಾವೆಷ್ಟೇ ಯೋಚನೆ ಮಾಡಿದರೂ ಅಂತಿಮವಾಗಿ ನಡೆಯೋದು ಎಲ್ಲ ದೇವರ ಇಚ್ಛೆನೆ ಅನ್ನುವಂತಹ ಆಲೋಚನೆಯಿಂದ ಎಲ್ಲವೂ ದೇವರ ಆಟ ಅಂತ ದೇವರ ಮೇಲೆ ಭಾರ ಹಾಕಿ ಜೀವನವನ್ನು ನಡೆಸುವಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ಏನೇ ಹೇಳಿ ಸ್ನೇಹಿತರೆ, ನಮ್ಮ ಆಲೋಚನೆಗಳು ಜೀವನದ ಕಷ್ಟ, ಸುಖ, ಪ್ರೀತಿ, ತ್ಯಾಗ ಮತ್ತು ಭರವಸೆಯನ್ನು ದೇವರೊಂದಿಗೆ ಬೆಸೆಯುತ್ತೆ ಅಂದರೆ ತಪ್ಪಾಗಲಾರದು, ನಿಜ ಅಲ್ವಾ? ಜೊತೆಗೆ ಸ್ನೇಹಿತರೆ, ನಮ್ಮ ಬದುಕಲ್ಲಿ ಈ ನೋವು, ನಲಿವು, ಕಷ್ಟ, ಸುಖ, ಒತ್ತಡ, ಸಂತೋಷ ಎಲ್ಲವೂ ಈ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಆದರೆ ಮನುಷ್ಯರಿಗೆ ಕಷ್ಟ, ನೋವು, ಒತ್ತಡ ಎಷ್ಟೇ ಶ್ರಮ ಪಟ್ಟರೂ ಫಲ ಸಿಗದೇ ಇದ್ದಾಗ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದ್ದಾಗ ಅಂತಿಮವಾಗಿ ಹೋಗೋದು ನಾವು ದೈವದ ಮೊರೆ. ಆ ದೇವರನ್ನ ನಂಬಿ ಕೆಟ್ಟವರಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಮನುಷ್ಯ ಎಲ್ಲವನ್ನ ಕಳೆದುಕೊಂಡು ಮಾನಸಿಕವಾಗಿ ಕುಗ್ಗಿದಾಗ, ಕಷ್ಟದಲ್ಲಿ ಮುಳುಗಿದಾಗ, ಮುಂದೆ ದಾರಿ ಕಾಣದಾದಾಗ ದೇವರನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲೂ ಕೂಡ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರೋದಿಲ್ಲ. ಆಗ ನಮ್ಮ ಒಂದು ಆತ್ಮವಿಶ್ವಾಸದೊಂದಿಗೆ ದೇವರನ್ನ ನೆನಪು ಮಾಡಿಕೊಂಡು, ಕಷ್ಟ ಸುಖ ಏನೇ ಬರಲಿ ಎಲ್ಲ ನೀನು ಕಾಪಾಡಬೇಕು ಅಂತ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ನಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ದುಪ್ಪಟ್ಟು ಮಾಡ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇಟ್ಕೊಂಡಿದ್ದೀವಿ. ನಿಜ ಅಲ್ವಾ? ನಾ ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಅವರವರ ಭಾವಕ್ಕೆ ಅವರವರ ಬಕುತಿಗೆ ತಕ್ಕಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ದೇವರನ್ನು ಕಾಣ್ತಾರೆ. ಅವರ ಕೆಲಸದಲ್ಲಿ ಕಾಣ್ತಾರೆ, ಅವರ ಪ್ರೀತಿಯಲ್ಲಿ ಕಾಣ್ತಾರೆ, ಅವರ ಪ್ರಾಮಾಣಿಕತೆಯಲ್ಲಿ ಕಾಣ್ತಾರೆ. ಒಟ್ಟಿನಲ್ಲಿ ದೇವರು ಇದ್ದಾನೆ ಅನ್ನೋದು ಅವರ ನಂಬಿಕೆ ವಿಶ್ವಾಸಕ್ಕೆ ಬಿಟ್ಟದ್ದು. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ದೇವರಿದ್ದಾನೆ ಅನ್ನುವಂತಹ ಕಥೆಯನ್ನ ಪ್ರಸ್ತುತಪಡಿಸ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ರಚಿತಾ ಚೇತನ್ ಅವರಿದ್ದಾರೆ. ಸೊ ತಡ ಮಾಡೋದು ಬೇಡ, ರಚಿತಾ ಚೇತನ್ ಅವರಿಂದ ದೇವರಿದ್ದಾನೆ ಅನ್ನುವಂತಹ ಕಥೆಯನ್ನ ಅವರಿಂದ ಕೇಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೋದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ರಚಿತಾ ಚೇತನ್ ಮೇಡಮ್ ಅವರಿದ್ದಾರೆ. ಈ ದಿನ ರಚಿತಾ ಚೇತನ್ ಮೇಡಮ್ ಅವರು ದೇವರಿದ್ದಾನೆ ಅನ್ನುವಂತಹ ಕಥೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ತಡ ಮಾಡೋದ್ ಬೇಡ, ದೇವರಿದ್ದಾನೆ ಅನ್ನುವಂತಹ ಕಥೆಯನ್ನ ಅವರಿಂದ ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ, ನಾನು ರಚಿತಾ ಚೇತನ್. ಇಂದಿನ ಕತೆ ದೇವರಿದ್ದಾನೆ. ಹೌದು, ಒಂದು ದಿನ ಕೃಷ್ಣ ಮತ್ತೆ ಅರ್ಜುನ ದಾರಿಯಲ್ಲಿ ನಡೆದುಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಒಬ್ಬ ಭಿಕ್ಷಕ ಕೂತಿರ್ತಾನೆ, ಏನಾದರೂ ದಾನ ಮಾಡಿ ಅಂತ ಭಿಕ್ಷೆ ಬೇಡ್ತಾ ಇರ್ತಾನೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಏನಾದರೂ ದಾನ ಮಾಡೋಣ. ಕೃಷ್ಣ ಏನನ್ನೂ ಮಾತನಾಡಲ್ಲ. ಅರ್ಜುನ ತನ್ನ ಹತ್ತಿರವಿರುವ ಬಂಗಾರದ ನಾಣ್ಯಗಳಿರುವ ಗಂಟನ್ನು ಆ ಭಿಕ್ಷಕನಿಗೆ ಕೊಡ್ತಾನೆ. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಆ ಬಂಗಾರದ ನಾಣ್ಯಗಳಿರುವ ಗಂಟನ್ನು ತೆಗೆದುಕೊಂಡು ಖುಷಿಯಿಂದ ಆ ಭಿಕ್ಷುಕ ಹೋಗ್ತಾ ಇರ್ತಾನೆ. ದಾರಿ ಮಧ್ಯದಲ್ಲಿ ಕಳ್ಳನೊಬ್ಬ ಆ ಗಂಟನ್ನು ಕಸಿದುಕೊಂಡು ಓಡಿ ಹೋಗ್ತಾನೆ. ಭಿಕ್ಷುಕ ತುಂಬ ಬೇಜಾರಿನಿಂದ ಮತ್ತೆ ಭಿಕ್ಷೆ ಬಿಡೋಕ್ಕೆ ಕೂರ್ತಾನೆ. ಅರ್ಜುನ ಕೃಷ್ಣ ಬರ್ತಾರೆ. ಅರ್ಜುನ ಕೇಳ್ತಾನೆ, ಬಂಗಾರದ ನಾಣ್ಯಗಳನ್ನು ಕೊಟ್ಟಿದ್ದೀನಿ, ಆದರೂ ನೀವು ಭಿಕ್ಷೆ ಬಿಡ್ತಾ ಇದ್ದೀರಲ್ಲ ಅಂತ. ಆವಾಗ ಭಿಕ್ಷುಕ ಹೇಳ್ತಾನೆ, ಇಲ್ಲ, ಅದೆಲ್ಲ ಕಳೆದೋಯ್ತು. ಸರಿ, ಹಾಗಿದ್ರೆ ಇದು ಬಂಗಾರದಲ್ಲಿರುವ ಉಂಗುರ ಮತ್ತೆ ಇದರಲ್ಲಿ ವಜ್ರದ ಹರಳು ಇದೆ, ಇದು ತುಂಬಾ ಬೆಲೆ ಬಾಳುವಂತಹದ್ದು, ಇದನ್ನಾದರೂ ತಗೊಳ್ಳಿ, ಒಳ್ಳೆಯದಾಗ್ಲಿ ನಿಮಗೆ ಅಂತ ಹೇಳ್ತಾನೆ. ಆ ವಜ್ರದ ಉಂಗುರವನ್ನ ಮನೆಗೆ ತೆಗೆದುಕೊಂಡು ಬರ್ತಾನೆ. ಮನೆಯಲ್ಲಿ ಅವನೊಬ್ಬ ಭಿಕ್ಷುಕ, ಅವನ ಮನೆಯಲ್ಲಿ ಅದನ್ನು ಬಚ್ಚಿಡುವಂತಹ ಅಥವಾ ಎತ್ತಿಡುವಂತಹ ವಸ್ತುಗಳು ಪೆಟ್ಟಿಗೆಗಳು ಯಾವುದೇ ಅವನ ಮನೆಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅವರ ಮನೆಯಲ್ಲಿ ಇರುವಂತಹ ಒಂದು ಮಡಿಕೆ ಒಳಗೆ ಆ ವಜ್ರದ ಉಂಗುರವನ್ನ ಇಡ್ತಾನೆ.
2: ಭಿಕ್ಷೆ ಬೇಡುವಂತಹ ಭಿಕ್ಷುಕನಿಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಆದರೆ ಅದರ ಒಂದು ಪ್ರತಿಫಲ ಇವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಭಿಕ್ಷುಕನಿಗೆ. ಅರ್ಜುನ ಆ ಭಿಕ್ಷುಕನಿಗೆ ಬಂಗಾರದ ನಾಣ್ಯಗಳಿರುವ ಗಂಟನ ಕೊಡ್ತಾನೆ. ಆದರೆ ಆ ನಾಣ್ಯಗಳನ್ನ ಉಪಯೋಗ ಮಾಡುವಂತಹ ಒಂದು ಫಲ ಇವ್ರಿಗೆ ಸಿಗೋದಿಲ್ಲ. ಕಳ್ಳ ಬಂದು ಆ ಗಂಟನ ತೆಗೆದುಕೊಂಡು ಹೋಗಿರ್ತಾನೆ. ಮುಂದೆ ಯಥಾಪ್ರಕಾರ ಅದೇ ಕೆಲಸದಲ್ಲಿ ಭಿಕ್ಷುಕ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ. ಮತ್ತೆ ಅರ್ಜುನ ಮತ್ತು ಕೃಷ್ಣ ಭೇಟಿಯಾದಾಗ, ಮೊನ್ನೆ ತಾನೇ ಬಂಗಾರದ ಗಂಟು ನಿನಗೆ ಕೊಟ್ಟಿದ್ನಲ್ಲ, ಮತ್ತೆ ಯಾಕೆ ಭಿಕ್ಷೆ ಬೇಡ್ತಾ ಇದೀಯಾ ಅಂತ ಕೇಳಿದಾಗ, ಆ ಗಂಟು ನನ್ನ ಹತ್ರ ಇಲ್ಲ ಸ್ವಾಮಿ, ಕಳ್ಳ ತೆಗೆದುಕೊಂಡು ಹೋದ, ಅದಕ್ಕೋಸ್ಕರ ಇದೇ ಕೆಲಸದಲ್ಲೇ ಮುಂದುವರೆದಿದ್ದೀನಿ ಅಂತ ಹೇಳ್ತಾರೆ. ಈ ಘಟನೆಯನ್ನ ಕೇಳಿದಂತಹ ಅರ್ಜುನ ವಜ್ರದ ಹರಳು ಇರುವಂತಹ ಬಂಗಾರದ ಉಂಗುರವನ್ನ ಕೊಡ್ತಾರೆ. ಆ ಉಂಗುರವನ್ನ ಮನೆಗೆ ಬಂದು ಮಡಿಕೆಯಲ್ಲಿ ಮುಚ್ಚಿಡ್ತಾರೆ. ಮುಂದೆ ಏನಾಗತ್ತೆ, ಅದರಿಂದ ಏನಾದರೂ ಉಪಯೋಗ ಆಗತ್ತಾ? ಆ ಉಂಗುರವನ್ನ ತೆಗೆದುಕೊಂಡು ಇವರು ಶ್ರೀಮಂತರಾಗ್ತಾರ? ಭಿಕ್ಷೆ ಬೇಡೋದನ್ನ ಬಿಡ್ತಾರ? ಯಾವ ರೀತಿಯ ಜೀವನವನ್ನ ಇವರು ಆಯ್ಕೆ ಮಾಡ್ಕೊಳ್ತಾರೆ, ಏನ್ ಮಾಡ್ತಾರೆ, ಮುಂದೇನಾಗತ್ತೆ ಅನ್ನೋದನ್ನ ರಚಿತಾ ಚೇತನ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಚಿತಾ ಚೇತನ್ ಮೇಡಮ್ ಅವರು ದೇವರಿದ್ದಾನೆ ಅನ್ನುವಂತಹ ಕಥೆಯನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಭಿಕ್ಷುಕ ಭಿಕ್ಷೆ ಬೇಡುವಾಗ ಅರ್ಜುನ ಬಂಗಾರದ ನಾಣ್ಯಗಳಿರುವ ಗಂಟನ್ನು ಕೊಡ್ತಾರೆ. ಇನ್ನೇನು ಅದರಿಂದ ಭಿಕ್ಷುಕ ಚೆನ್ನಾಗಾಗ್ತಾನೆ ಅನ್ನುವಂತಹ ಸಮಯದಲ್ಲೇ ಆ ಗಂಟನ್ನು ಕಳ್ಳ ಒಬ್ಬ ಬಂದು ತಗೊಂಡೋಗ್ತಾನೆ. ಮತ್ತೆ ಮುಂದೆ ಯಥಾ ಪ್ರಕಾರ ಅದೇ ಕಾಯಕವನ್ನು ಮುಂದುವರಿಸ್ತಾರೆ. ಮತ್ತೆ ಕೃಷ್ಣ ಅರ್ಜುನರು ಭೇಟಿಯಾದಾಗ ಯಾಕೆ ಅಂತ ಕೇಳಿದಾಗ ಆ ಘಟನೆಯನ್ನು ಹೇಳ್ತಾರೆ ಭಿಕ್ಷುಕ. ಆ ಘಟನೆಯನ್ನು ಕೇಳಿದಂತಹ ಅರ್ಜುನ ವಜ್ರದ ಹರಳು ಇರುವಂತಹ ಬಂಗಾರದ ಉಂಗುರವನ್ನು ಕೊಡ್ತಾರೆ. ಆ ಉಂಗುರವನ್ನು ಮನೆಗೆ ತಂದು ಮಡಿಕೆಯಲ್ಲಿ ಮುಚ್ಚಿಟ್ಟಿರ್ತಾರೆ. ಮುಂದೆ ಏನಾಗತ್ತೆ? ಆ ಮಡಿಕೆಯಲ್ಲಿ ಜೋಪಾನವಾಗಿರುತ್ತಾ ಅಥವಾ ಅದನ್ನು ತೆಗೆದುಕೊಂಡು ಏನಾದರೂ ಉಪಯೋಗ ಮಾಡ್ಕೊಳ್ತಾರಾ? ಶ್ರೀಮಂತರಾಗ್ತಾರಾ? ಏನಾದರೂ ಕೆಲಸ ಕಾರ್ಯಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ತಾರಾ? ಏನಾಗತ್ತೆ ಕತೆ ಅನ್ನೋದನ್ನು ರಚಿತಾ ಚೇತನ್ ಅವರಿಂದ ಕೇಳೋಣ.
3: ಮುಂಜಾನೆ ಎದ್ದು ನೋಡಿದಾಗ ಅಲ್ಲಿ ಮಡಿಕೆ ಇರೋಲ್ಲ. ಅವರ ಪತ್ನಿಗೆ ಆ ಉಂಗುರದ ಬಗ್ಗೆ ಆಗಲಿ ವಜ್ರದ ಬಗ್ಗೆ ಆಗಲಿ ಅವನೇನೂ ಹೇಳಿರಲ್ಲ. ಅವಳು ಪ್ರತಿನಿತ್ಯ ದಿನನಿತ್ಯ ಏನು ಕೆಲಸ ಮಾಡ್ತಿರ್ತಾರೆ, ನೀರು ತರಕ್ಕೆ ಅಂತ ನದಿಗೆ ಮಡಿಕೆ ತಗೊಂಡು ಹೋಗಿರ್ತಾಳೆ. ಆ ನೀರನ್ನು ಅವಳು ಮನೆಗೆ ತರ್ತಾಳೆ. ನೀರಿನ ಜೊತೆಗೆ ಆ ನದಿಯಲ್ಲಿ ಉಂಗುರ ಸಹ ಕಳೆದು ಹೋಗ್ಬಿಡತ್ತೆ. ಮತ್ತು ಅವನು ಭಿಕ್ಷುಕ ಭಿಕ್ಷೆ ಬೇಡೋಕ್ಕೆ ಕೂತಿರ್ತಾನೆ. ಅರ್ಜುನ ಬರ್ತಾನೆ. ಉಂಗುರವನ್ನು, ಬೆಲೆ ಬಾಳುವ ಉಂಗುರವನ್ನು ಕೊಟ್ಟಿದ್ದೆ, ಆದರೂ ನೀವು ಭಿಕ್ಷೆ ಬಿಡ್ತಾ ಇದ್ದೀರಾ ಅಂತ. ಆ ಭಿಕ್ಷುಕ ಹೇಳ್ತಾನೆ, ಇಲ್ಲ ಸ್ವಾಮಿ, ಅದು ನೀರಿನ ಜೊತೆಗೆ ಹೋಗ್ಬಿಡ್ತು. ಸರಿ, ಹಾಗಿದ್ರೆ ನಾನು ಇನ್ನೇನು ಕೊಡಬೇಕು ನಿಮಗೆ, ತಗೊಳ್ಳಿ, ನನ್ನ ಹತ್ತಿರ ಇರುವ ಎರಡು ನಾಣ್ಯಗಳನ್ನು ನಿಮಗೆ ಕೊಡ್ತೀನಿ ಅಂತ ನಾಣ್ಯಗಳನ್ನು ಕೊಡ್ತಾರೆ. ಆ ನಾಣ್ಯಗಳನ್ನು ತೆಗೆದುಕೊಂಡು ಮತ್ತೆ ಭಿಕ್ಷುಕ ದಾರಿಲಿ ಬರುವಾಗ ಅಲ್ಲಿ ಮೀನುಗಾರ ಒಬ್ಬ ಮೀನುಗಳನ್ನು ತನ್ನ ಬುಟ್ಟಿಯಲ್ಲಿ ಹಿಡಿದುಕೊಂಡು ಹೋಗ್ತಾ ಇರ್ತಾನೆ. ಅದರಲ್ಲಿ ಒಂದು ಮೀನು ಸ್ವಲ್ಪ ಜೀವ ಇದ್ದು ಒದ್ದಾಡ್ತಾ ಇರೋದನ್ನು ನೋಡ್ತಾನೆ. ಅಯ್ಯೋ, ಒದ್ದಾಡ್ತಾ ಇದೆ, ಅದನ್ನು ತಗೊಂಡು ನೀರಿಗಾದರೂ ಬಿಡೋಣ ಅಂತ ಅವನ ಮನಸ್ಸು ಕರಗುತ್ತೆ. ಆ ಎರಡು ನಾಣ್ಯಗಳನ್ನು ಆ ಮೀನುಗಾರನಿಗೆ ಕೊಟ್ಟು ಆ ಮೀನನ್ನು ತೆಗೆದುಕೋತಾನೆ. ಆ ಮೀನು ಅವನ ಕೈಯಲ್ಲಿ ಬರ್ತಿದ್ದ ಹಾಗೆಯೇ ಅದು ಅದರ ಬಾಯಿಯಿಂದ ಆ ಬಂಗಾರದಲ್ಲಿರುವಂತಹ ವಜ್ರದ ಉಂಗುರ ಆ ಮೀನಿನ ಬಾಯಿಯಿಂದ ಅವನ ಕೈಗೆ ಬೀಳತ್ತೆ. ಅದೇ ಖುಷಿಯಿಂದ ಅವನು ಅಯ್ಯೋ ಸಿಕ್ತು ಅಂತ ಜೋರಾಗಿ ಕೂಗ್ತಾನೆ. ಅಲ್ಲಿ ಕಳ್ಳ ಹೋಗ್ತಾ ಇರ್ತಾನೆ. ಅಯ್ಯೋ, ನನ್ನನ್ನು ಗುರುತು ಹಿಡಿದ್ಬಿಟ್ರು ಇವರು, ನಾನೇ ಅವರ ಬಂಗಾರದ ನಾಣ್ಯಗಳಿರುವ ಗಂಟೆಗಳನ್ನ ನಾನೇ ತೆಗೆದುಕೊಂಡು ಹೋಗಿದ್ದು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇನ್ನೇನು ನನ್ನನ್ನು ಹಿಡಿದು ಬಿಡ್ತಾರೆ ಅಂತ ಅವನು ಬಂಗಾರದ ನಾಣ್ಯಗಳಿರುವ ಗಂಟನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಇವನು ಭಿಕ್ಷುಕ ಆ ಮೀನನ್ನು ನೀರಲ್ಲಿ ಬಿಡ್ತಾನೆ. ಮತ್ತು ಅವನಿಗೆ ವಜ್ರದ ಉಂಗುರನೂ ಸಿಕ್ತು, ಬಂಗಾರದ ನಾಣ್ಯಗಳ ಚೀಲಗಳೂ ಸಿಕ್ತು, ಗಂಟು ಸಿಕ್ತು, ಎಲ್ಲವನ್ನೂ ತೆಗೆದುಕೊಂಡು ಅವನು ಉತ್ತಮರಲ್ಲಿ ಉತ್ತಮ ಆಗ್ತಾ ತನ್ನ ಜೀವನವನ್ನು ನಡೆಸ್ತಾನೆ. ಆವಾಗ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ಮೊದಲು ಅವನ ಹತ್ರ ಏನೂ ಇರಲಿಲ್ಲ, ಇಷ್ಟು ಕಷ್ಟ ಇತ್ತು, ಎಲ್ಲವನ್ನೂ ಕೊಟ್ಟಿವಿ, ನಾಣ್ಯಗಳನ್ನು ಕೊಟ್ಟಿವಿ, ವಜ್ರದ ಉಂಗುರವನ್ನು ಕೊಟ್ಟಿವಿ, ಆದರೆ ಎಲ್ಲವೂ ಕಳೆದುಕೊಂಡ. ಈಗ ಮತ್ತೆ ಅವನಿಗೆ ಅದೆಲ್ಲವನ್ನೂ ಮತ್ತೆ ಸಿಗುವಂತೆ ಮಾಡಿದ್ದೀರಲ್ಲ, ಇದು ಹೇಗೆ ಅಂತ. ಆವಾಗ ಕೃಷ್ಣ ಹೇಳ್ತಾನಂತೆ, ಮೊದಲು ತಾನು ಸುಖವಾಗಿರಬೇಕು ಅಂದ್ಕೊಂಡಿದ್ದ, ಬಂಗಾರವೂ ಸಿಕ್ತು, ತಾನು ತುಂಬ ಸುಖವಾಗಿರಬೇಕು ಅಂತ ಅಂದ್ಕೊಂಡ, ವಜ್ರದ ಉಂಗುರ ಸಿಕ್ತು, ಇನ್ನೂ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ. ಆದರೆ ಈಗ ನಾಣ್ಯಗಳು ಸಿಕ್ಕಾಗ ಅವನು ಬೇರೆಯವರ ಬಗ್ಗೆ ಯೋಚನೆ ಮಾಡ್ದ. ಅಯ್ಯೋ, ಅದೊಂದು ಮೀನು ತನ್ನ ಜೀವವನ್ನು ಬಿಡ್ತಾ ಇದೆ, ಅದನ್ನು ಹೇಗಾದರೂ ಮಾಡಿ ನಾನು ಕಾಪಾಡಬೇಕು ಅಂತ ಅವನ ಮನಸ್ಸಲ್ಲಿ ಬಂತಲ್ಲ, ಅದಕ್ಕೋಸ್ಕರ ನಾನು ಎಲ್ಲವೂ ಅವನಿಗೆ ಸಿಗುವಂತೆ ಮಾಡಿದೆ. ಅಂದರೆ ನಾವು ಎಷ್ಟು ಚೆನ್ನಾಗಿದ್ದೀವಿ, ಜೊತೆಗೆ ಇನ್ನೊಬ್ಬರನ್ನು ಕಷ್ಟದಲ್ಲಿರೋರಿಗೆ ನಾವು ಎಷ್ಟು ಸಹಾಯ ಮಾಡ್ತೀವಿ, ಆವಾಗ ದೇವರು ಸದಾ ನಮ್ಮ ಜೊತೆಗಿರ್ತಾನೆ. ಅದಕ್ಕೆ ನಾವು ಚೆನ್ನಾಗಿದ್ದೀವಿ, ಇನ್ನೊಬ್ಬರನ್ನು ನಾವು ಯಾವುದೇ ತೊಂದರೆಯನ್ನು ಕೊಡದೇನೆ ಅವರಿಗೆ, ಅವ್ರ ತೊಂದರೆಗಳಲ್ಲಿ ನಾವು ಭಾಗಿಗಳಾಗಿ ಅಂದರೆ ದೇವರು ನಮಗೆ ಯಾವಾಗಲೂ ಜೊತೆಗಿರ್ತಾನೆ.
2: ಖಂಡಿತವಾಗ್ಲೂ ಇಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಪ್ರಾಮಾಣಿಕವಾಗಿದ್ದರೆ ನಮ್ಮ ಜೊತೆ ನೆಮ್ಮದಿ ಸುಖ ಸಂತೋಷ ಎಲ್ಲದೂ ಕೂಡ ಇದ್ದೇ ಇರುತ್ತೆ. ಇಲ್ಲಿ ಭಿಕ್ಷುಕ ಮಾಡಿದ್ದು ಅದನ್ನೇ. ಕಳ್ಳ ತೆಗೆದುಕೊಂಡು ಹೋದಾಗ ಅವರೇನೋ ಅಷ್ಟು ಸಂಕಟ ಪಡಲಿಲ್ಲ. ಮಡಿಕೆಯಲ್ಲಿ ಉಂಗುರ ಇದ್ದಾಗ ಅದು ಕಳೆದು ಹೋದಾಗಲೂ ಕೂಡ ಅವರು ಅಷ್ಟು ದುಃಖ ಪಡಲಿಲ್ಲ. ಮತ್ತೊಮ್ಮೆ ನಾಣ್ಯಗಳು ಅವ್ರ ಕೈ ಸೇರಿದಾಗಲೂ ಕೂಡ ಖುಷಿನೂ ಪಡಲಿಲ್ಲ, ಕುಗ್ಲಿಲ್ಲ, ಜೊತೆಗೆ ದುಃಖನೂ ಪಡಲಿಲ್ಲ, ಹೆಚ್ಚಾಗಿ ಸಂತಸನೂ ಪಡಲಿಲ್ಲ. ಆ ಮೀನುಗಾರನನ್ನು ನೋಡಿ ಅವ್ರ ಮೇಲೆ ಇವರಿಗೆ ಕರುಣೆ ಕನಿಕರ ಬಂದು ಅವರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಮನೋಭಾವ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ಇದರೊಟ್ಟಿಗೆ ಸ್ನೇಹಿತರೆ, ನಾವು ಯಾರಿಗೂ ಏನೇ ಸಹಾಯ ಮಾಡೋಕ್ಕಾಗದೇ ಇದ್ದರೂ ಕೆಟ್ಟದನ್ನು ಬಯಸದೇ ಇರ್ತೀವಲ್ವ, ಅದೇ ಒಂದು ದೊಡ್ಡ ಸಹಾಯ ಮಾಡಿದಾಗೆ. ಈ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ನಮ್ಮನ್ನೇ ಸುಡುವಂಥದ್ದು. ನಾವು ಮಾಡುವಂತಹ ಪ್ರಾಮಾಣಿಕ, ನಿಷ್ಠೆ, ಕಾಯಕ ಕೆಲಸದಲ್ಲಿ ದೇವರಿದ್ದಾನೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ದೇವರಿದ್ದಾನೆ ಅನ್ನುವಂತಹ ಕಥೆಯನ್ನು ತಿಳಿಸಿದಂತಹ ಶಿವಮೊಗ್ಗದ ರಚಿತಾ ಚೇತನ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಿಮಗೂ ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಇಚ್ಛೆ ಇದ್ರೆ, ನೀವು ಕೂಡ ಕಥೆಗಳನ್ನ, ಕವನಗಳನ್ನು, ನೀವು ಬರೆದಂತಹ ಕವಿತೆಗಳನ್ನು, ಜೊತೆಗೆ ನೀವು ಓದಿದಂತಹ ಪುಸ್ತಕದ ಪರಿಚಯವನ್ನು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ನಮ್ಮ ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆಯಾದ 9686829269 9686029629 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ವಿಷಯವನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೇ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯ್ತು, ಏನಪ್ಪಾ ಟಾಪಿಕ್ ಇವತ್ತು, ಯಾವ ವಿಷಯ ತಂದಿದ್ದಾರೆ ರಕ್ಷಿತಾ ಹುಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಚಿತ್ರರಂಗದ ನಟರಾಗಿರುವಂತಹ ರಮೇಶ್ ಅರವಿಂದ್ ಅವರ ಜನ್ಮದಿನ ಇದೆ. ಸೊ ಅದರ ಪ್ರಯುಕ್ತ ರಮೇಶ್ ಅರವಿಂದ್ ಅವರು ನಟಿಸಿರುವಂತಹ ಸಿನಿಮಾದ ಹಾಡುಗಳನ್ನ ನೀವು ಹಾಡಬಹುದಾಗಿದೆ. ರಮೇಶ್ ಅರವಿಂದ್ ಅವರ ಸಿನಿಮಾದ ಬಗ್ಗೆ ಮಾತನಾಡಬಹುದು, ಅವರ ಬಗ್ಗೆ ಮಾತನಾಡಬಹುದು, ಹಾಗೇನೆ ಅವರ ಸಿನಿಮಾದ ಹಾಡುಗಳನ್ನ ಹಾಡಬಹುದಾಗಿದೆ. ಸೊ ಹಾಗೆ ರಮೇಶ್ ಅರವಿಂದ್ ಅವರು September 10, 1964 ಜನಿಸ್ತಾರೆ. ಭಾರತೀಯ ನಟ, ಚಿತ್ರ ನಿರ್ದೇಶಕ, ಚಿತ್ರ ಕಥೆಗಾರ ಮತ್ತು ದೂರದರ್ಶನ ನಿರೂಪಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕನ್ನಡ ಮತ್ತು ತಮಿಳು ಸೇರಿದಂತೆ ವಿವಿಧ ಭಾಷೆಗಳ 100 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ರಾಮ ಶ್ಯಾಮ ಭಾಮ ಚಿತ್ರದ ಮೂಲಕ ನಿರ್ದೇಶಕರಾದರು. ಜನಪ್ರಿಯ TV ಕಾರ್ಯಕ್ರಮವಾಗಿರುವಂತಹ ವೀಕೆಂಡ್ ವಿತ್ ರಮೇಶ್ನ ನಿರೂಪಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗೆಯೇ ಇವರ ಬಗ್ಗೆ ಮಾತನಾಡಬಹುದು, ಇವರ ಒಂದು ಹಾಡುಗಳನ್ನ ಕೂಡ ಹಾಡಬಹುದಾಗಿದೆ. ಹಾಗೆ ನೀವು ನನ್ನ ಜೊತೆ ಕರೆ ಮಾಡಬೇಕು, ಮಾತನಾಡಬೇಕು ಅಂದರೆ ನೀವೇನು ಮಾಡಬೇಕು ಹೇಳಿ? ನಮ್ಮ ಸಂಖ್ಯೆ 9620926279. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಬಹುದು. ಹಾಗೆ ರಮೇಶ್ ಅರವಿಂದ್ ಅವರ ನಿಮ್ಮ ನೆಚ್ಚಿನ ಹಾಡುಗಳನ್ನು ಹಾಡಬಹುದಾಗಿದೆ. ಸೊ ಮೊದಲಿಗೆ ರಮೇಶ್ ಅರವಿಂದ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
8: ನಮಸ್ತೆ ಮೇಡಮ್.
7: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
8: ಆರಾಮಿದ್ದೇವ್ರಿ. ನಾಷ್ಟ ಆಯ್ತ್ರಿ?
7: ನಾಷ್ಟ ಆಯ್ತ್ರಿ. ನಿಮ್ದ ಆಯ್ತೇನ್ರಿ?
8: ನಮ್ದು ಆಯ್ತ್ರಿ, ಇವತ್ತು ಚಪಾತಿ.
7: ಹೌದೇನ್ರಿ? ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
8: ಹಾ ಮೇಡಮ್, ನೀವ್ ಹೇಳೋದ್ ಕೇಳಿಸ್ಕೊಂಡೆ. ಇವತ್ತು ಅರವಿಂದ್ ಸರ್ದು, ರಮೇಶ್ ಅರವಿಂದ್ ಸರ್ದು ಹುಟ್ಟುಹಬ್ಬ ಅಂತ ಹೇಳಿದಾರೆ, ಅವ್ರಿಗೆ ನನ್ನ ಕಡೆಯಿಂದ ಶುಭಾಶಯಗಳು.
7: ಓಕೆ, ಅವ್ರ ಕಡೆಯಿಂದ ನಿಮಗೆ ಧನ್ಯವಾದಗಳು. ಓಕೆ ಮೇಡಮ್, ಹಾಗೆ ಯಾವ ಹಾಡು ಇಷ್ಟ ನಿಮ್ಗೆ ರಮೇಶ್ ಅರವಿಂದ್ ಅವ್ರದ್ದು?
8: ಓ ಮಲ್ಲಿಗೆ ಒಳಗೆ ಅಂತ ಹೇಳ್ತಿದ್ರು ಮೇಡಮ್, ಎಲ್ಲ ಫಿಲ್ಮ್ ಗಳು ಬಹಳ ಇಷ್ಟ ಅವ್ರದ್ದು. ಅವರು ಸುಧಾರಾಣಿ ಸಂಘಟು ಮಾಡಿದ್ದಾರು, ಅವು ಬಹಳ ಚಂದ ಹಾಡುಗಳದಾವು. ಇದು ಚಾರುಲತ

0: ಮೇಡಮ್ ಸಂಗ ಕರೆ ಮಾಡಿದ್ದಾರ? ಮಾಲಾಗಿ ಚಾರುಲತೆ ನಿನಗು ನೆರಳಿದೆ ಅಂತ ಹಾಡೈತ್ರಿ ಮೇಡಮ್, ಅದು ದಾಟಿ ಬರಲ್ದಾಯ್ತು.
1: ಓಕೆ, ಯಾವ್ದಾದ್ರು ಹಾಡ್ರಿ ಗೊತ್ತಿರುವಂತದ್ದೇ.
0: ಯಾವ ಬರ್ತಾವ್ರಿ ಈಗ ಸದ್ಯಕ್ಕೆ ಅಂದ್ರ? ಓಕೆ ಮೇಡಮ್, ಇಷ್ಟ ಹೇಳದೆ ಧನ್ಯವಾದಗಳು, ನಮಸ್ಕಾರಗಳು.
1: ಓಕೆ ಓಕೆ, ಧನ್ಯವಾದಗಳು ಸೌಮ್ಯ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಸೌಮ್ಯ ಅವರು ಕರೆ ಮಾಡಿದ್ರು, ಹಾಡು ನೆನಪಾಗ್ತಿದೆ ಆದ್ರೆ ಅದರ ಒಂದು ಟೋನ್ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಪರವಾಗಿಲ್ಲ, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ
2: ಹಲೋ ಮೇಡಮ್.
1: ನಮಸ್ತೆ.
2: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ
1: ಇದ್ದೀನಿ. ಸುಧಾ ಮೇಡಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮ್ಯಾಮ್?
2: ಆಯ್ತು ನೋಡಿ, ರೊಟ್ಟಿ ಮಡಿಕೆ ಕಾಳು ಹೀರಿಕಾಪಲ್ಲೆ.
1: ಓ ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
2: ಗೊತ್ತಾಗಿದೆ ಮೇಡಮ್, ರಮೇಶ್ ಅರವಿಂದ್ ಅವ್ರದ ಹುಟ್ಟುಹಬ್ಬ. ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋ ನಟನಿಗೆ ನಮ್ಮ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಕೂಡ ಮೇಡಮ್.
1: ಓಕೆ.
2: ಅವ್ರದ್ದು ಸುಧಾ ರಾಣಿದು ಒಂದು ಶ್ರೀಗಂಧ ಫಿಲಂ ಇಂದ ಒಂದು ಸಾಂಗ್ ತಗೊಂತೀನಿ ಮೇಡಮ್.
1: ಓಕೆ.
2: ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನ್ನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಕೋಪಿಸುವ ಹುಡುಗರನ್ನು ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗಿಯರ ಯಾರು ನಿಂದಿಸಬಾರದು. ಕೋಪಿಸಿದರು ನಿಂದಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಕಣ್ಣುಗಳಲ್ಲಿ ಕಪಟ ಕಾಣದು, ಕಣ್ಣು ಮುಕ್ಕಿ ನಂಬಬಹುದು, ಸ್ನೇಹ ಸಂಗ ಮಾಡಬಹುದು. ಸೊನ್ನೆಗಳಲ್ಲಿ ಕಲಹ ಕಾಣದು, ಮನ ಬಿಚ್ಚಿ ತೋರಬಹುದು, ಅಂತರಂಗ ನೋಡಬಹುದು. ಅಂಜುವುದು ಅನುಮಾನಿಸುವುದು ಪ್ರೀತಿಯಾಳ ತೋರಿಸುವುದು, ಕಾಯುವುದು ಸತ್ತಾಯಿಸುವುದು ಪ್ರೀತಿಗೆ ಸಹಿ ಹಾಕಿಸುವುದು. ನಿಜವಾಗಿದಾನು ಅಂತ ಹುಡುಗನು ಅಲ್ಲ, ನಿಜವಾಗಿ ನಾನು ಅಂತ ಹುಡುಗಿಯೂ ಅಲ್ಲ. ನಿಜವಾಗಿ ನಾನು ನಿನ್ನ ಪ್ರೀತಿಯ ದಾಸ, ನಿಜವಾಗಿ ನಾನು ನಿನ್ನ ಪ್ರೀತಿಯ ದಾಸಿ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನ್ನು ಯಾರು ನಿಂದಿಸಬಾರದು. ಕಾಯಿಸಿದರು ನಿಂದಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸುಧಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಮೇಡಮ್.
1: ಎಸ್, ಗಂಗಾವತಿಯಿಂದ ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ರಮೇಶ್ ಅರವಿಂದ್ ಅವರ ಯಾವ ಸಿನಿಮಾದ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ
3: ಹಲೋ
1: ಹಲೋ, ನಮಸ್ತೆ, ಯಾರಿದು? ಹಲೋ, ಕೇಳಿಸ್ತಾ ಇಲ್ವಾ ಸರ್? ಹಲೋ. ಓಕೆ, ಕರೆ ಕಟ್ ಆಗಿದೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಇರಬಹುದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
4: ಹಾಯ್ ರಕ್ಷಿತಾ.
1: ಹಲೋ, ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
4: ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
4: ತಿಂಡಿ ಆಯ್ತು ರಕ್ಷಿತಾ, ಇವತ್ತು ಸ್ಪೆಷಲ್ ತಿಂಡಿ ಮುದ್ದೆ.
1: ಓ, ಮುದ್ದೆ ಮುದ್ದೆ ಬಸ್ಸಾರ?
4: ಹೌದೌದು.
1: ಸೂಪರ್.
4: ಖಂಡಿತ, ರಮೇಶ್ ಅವರ ಹಾಡುಗಳನ್ನ ಹಾಡ್ಬೇಕಲ್ವಾ?
1: ಹೌದು, ರಮೇಶ್ ಅರವಿಂದ್ ಅವರ ಜನ್ಮದಿನ ಇದೆ, ಸೊ ಹಾಗಾಗಿ ಅವರ ಹಾಡುಗಳನ್ನ ಹಾಡ್ಬೇಕು.
4: ನಮ್ ಕಡೆಯಿಂದ ಅವರಿಗೆ ಶುಭಾಶಯಗಳು. ಮತ್ತೆ ಆಪ್ತ ಮಿತ್ರ ಚಿತ್ರದಿದು.
1: ಓಕೆ.
4: ಅದೇ ಹೂ ಆ ಅಂಕು ಡಂಕು ದಾರಿ ಬೇಡ, ಸುಂಕವಿಲ್ಲ ದೋರೆ ಬೇಡ, ಅಂಕೆ ಇಲ್ಲದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಡಂಕು ಇಂಕವೆಲ್ಲ ಬೇಡ.

0: ಆಟಕ್ಕುಂಟು ಲೆಕ್ಕ ಕಿಲ ಅನ್ನ ಬಾಳು ಬಾಳೆ ಅಲ್ಲ ನಾನ್ನುಡಿ ಚಂದನ. ಬೆಂಕಿಯಲ್ಲಿ ಸರಿಸಬೇಡ ಸ್ನೇಹದಲ್ಲಿ ವಿರಸಬೇಡ ಜಾನ್ನುಡಿ ಚಂದನ. ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು. ಗಾದೆ ಮಾತೆ ಸೊಗಸು ಅಂಕುಡಂಕು ದಾರಿ ಬೇಡ, ಸುಂಕವಿಲ್ಲ ದೋರೆ ಬೇಡ, ಅಂಕೆ ಇಲ್ಲದೆ ಶಂಕೆ ಬೇಡ. ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಕುಸುಮ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ರಕ್ಷಿತಾ. ರಮೇಶ್ ಅರವಿಂದ್ ಅವರು ಎವರ್ ಗ್ರೀನ್ ಹ್ಯಾಂಡ್ಸಮ್ ಅವರು ಆಕ್ಟರ್.
1: ಹೌದು,
0: ಅವ್ರು ಯಾವಾಗ್ಲೂ ಹ್ಯಾಪಿ ಆಗಿರ್ಲಿ.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀವಪ್ಪ, ನೀವು?
1: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
2: ಇಲ್ಲಪ್ಪ, ಇನ್ನು ಶಾವಿಗೆ ಬಾತ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ ಅಮ್ಮ, ಗೊತ್ತಾಗಿದೆ. ರಮೇಶ್ ಅರವಿಂದ್ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದಾನು.
1: ಓಕೆ,
2: ಅವ್ರ ಹಾಡು ತಗೊಂಡಿದ್ದೀನಮ್ಮ ಒಂದು.
1: ಹಾಡಿ.
2: ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎಲೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ, ಕನಸು ಇರದೆ ಕಂಗಳಿಲ್ಲ, ತೆಲುವು ಇರದೆ ಹೆಣ್ಣು.

0: ಆ ಹೃದಯದ ಮುಖ ಕಾಣಿಸದೆ ಕಣ್ಣ ಮುಚ್ಚಿ ಕಾಡೆಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಧನ್ಯವಾದ ಮೇಡಮ್, ಅವಕಾಶ ಕೊಟ್ಟಿದ್ದೆ.
1: ಧನ್ಯವಾದಗಳು ಉಮಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಎಸ್ ಉಮಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸೂಕ್ತವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವು ಹೇಗಿದ್ದೀರಾ?
2: ನಾವ್ ಚೆನ್ನಾಗಿದ್ದೆ ಮೇಡಮ್ ಅವರೇ. ತಿಂಡಿ ಆಯ್ತ್ರ?
1: ನಮ್ದಾಯ್ತು ಸರ್, ನಿಮ್ದಾಯ್ತಾ?
2: ಖಂಡಿತ ಆಯ್ತ್ರಿ ಮೇಡಮ್ ಅವರೇ.
1: ಓಕೆ, ಏನಾಯ್ತು ಸರ್ ತಿಂಡಿ?
2: ಬಿಸಿ ಬಿಸಿ ಬಿಸಿ ಬಿಸಿ ಬಿಸಿ ಬಿಸಿ ಬೇಳೆ ಬಾತ್ ಮೇಡಮ್.
1: ಫುಲ್ ಬಿಸಿ, ಕೈಯೆಲ್ಲ ಸುಂಡಾಯ್ತಾ ಹೇಗೆ ಅಷ್ಟು ಬಿಸಿಗೆ?
2: ಕೈ ಬಾಯಿ ಎರಡು ಸುಟ್ಟಾಯ್ತು ಮೇಡಮ್ ಅವರೇ. ಆದ್ರೆ ಹಸಿರು ಇರೋ ಹಾಗೇನೆ ಇರುತ್ತೆ ಮೇಡಮ್ ಅವರೇ ಅದು.
1: ಓಕೆ, ಸೊ ಬಿಸಿ ಬಿಸಿ ಬಿಸಿ ಆಗಿರೋ ಬಿಸಿ ಬೇಳೆ ಬಾತ್ ತಿಂದಿದ್ದೀರಾ, ಹಾಗೆ ಈಗ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಈಗ ಬಿಸಿ ಬಿಸಿ ಬಿಸಿಯಾಗಿ ರಮೇಶ್ ಅವರ ಚಿತ್ರದ ಹಾಡು ಹೇಳೇನ್ರಿ ಮೇಡಮ್ ಅವರೇ.
1: ಓಕೆ ಹಾಡ್ರಿ.
2: ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋಲಾದಿ ಹಿಂದೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ, ತಾಯಿ ಇಲ್ಲದೆ ಜಗವಿಲ್ಲ ಮಡ

0: ಇತ್ತ ಎತ್ತ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಧನ್ಯವಾದಗಳು ಮೇಡಮ್ ಅವರೇ.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಓಕೆ ಮೇಡಮ್ ಅವರೇ, ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು ಮಾತಾಡ್ತಿರೋದು?
2: ಸೋಮಶೇಖರ್ ತಟ್ಟಿ ಮೇಡಮ್, ಹಂಸಸಾಗರದಿಂದ.
1: ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮ್ ಮೇಡಮ್, ನೀವು?
1: ನಾನು ಕೂಡ ಆರಾಮಿದ್ದೀನಿ ಸರ್. ಆಯ್ತಾ ತಿಂಡಿ?
2: ತಿಂಡಿ ಇವಾಗ ಮಾಡ್ಬೇಕು ನೋಡ್ರಿ ಮೇಡಮ್. ನಿಮ್ದ್ರೆ?
1: ನಮ್ದು ಆಯ್ತ್ರಿ. ಓಕೆ, ಹಾಗೆ ಉತ್ತರ ಟಾಪಿಕ್ ಗೊತ್ತಾಗಿದ್ದಲ್ಲೇನ್ರಿ?
2: ಮೇಡಮ್ ಹೇಳ ಮೇಡಮ್.
1: ಹೇಳಿ ಹೇಳಿ ಸರ್.
2: ರಮೇಶ್ ಅರವಿಂದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
1: ಓಕೆ.
2: ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಹೇಳಯ್ಯ ಲವ್ವೇ ಹೀಗಯ್ಯ, ಸಾದ ಮೇಲೆ ತಾನೆ ಪ್ರೀತಿ ಗೆಳೆಯ, ಹೇಳಯ್ಯ ಕುಂತರೇ ಹೇಗಯ್ಯ, ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು, ಕಂಡಿದ್ದೆ ಕೇಳಿದ್ದೆ ಓದಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ, ಅವು ಹುಲ್ಕಡ್ಡಿ ಆಗೋದ್ವಯ್ಯ, ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ. ಗೆಳೆಯ ಹೇಳಯ್ಯ ಕುಂತರೇ ಹೇಗಯ್ಯ, ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಹೇಳಯ್ಯ ಲವ್ವೇ ಹೀಗಯ್ಯ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಚೆನ್ನಾಗಿದ್ದೀರಾ, ಖುಷಿ ಖುಷಿಯಲ್ಲಿದ್ದೀರಾ?
3: ಹೌದು ಮೇಡಮ್.
1: ಓಕೆ, ತಿಂಡಿ ಆಯ್ತಾ ಪ್ರೇಮ ಮ್ಯಾಮ್?
3: ತಿಂಡಿ ಆಯ್ತು ಮೇಡಮ್, ಇವತ್ತು ದೋಸೆ ಮೇಡಮ್, ದೋಸೆ ಚಟ್ನಿ.
1: ದೋಸೆ ಚಟ್ನಿ, ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ ಮೇಡಮ್. ನೂರು ಜನ್ಮಕ್ಕೂ ಹಾಡಿದಾರೆ ಮೇಡಮ್ ಯಾರಾದ್ರು?
1: ಇಲ್ಲ, ಹಾಡಿಲ್ಲ ಮ್ಯಾಮ್.
3: ಹಾಡ್ತೀನಿ.
1: ಓಕೆ.
3: ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾ ಧಾರೆಯೇ ಒಲಿದೊಲಿದು

ಆವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನನ್ನೆದೆಯ ಬಾಂಧಣದಿ ನನ್ನೆದೆಯ ಬಾಂಧಣದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲು ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು

0: ಇಷ್ಟ ಆಗಲಿಲ್ಲ.
1: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
2: ಆರಾಮದೇವ್ರಿ ಮೇಡಮ್, ನೀವು ಆರಾಮಿದ್ದೀರಿ?
1: ನಾವು ಆರಾಮಿದ್ದೀವ್ರಿ.
2: ರಮೇಶ್ ಅರವಿಂದ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್, ನಮ್ಮ ನಿಮ್ಮ ಕಡೆಯಿಂದ.
1: ಓಕೆ ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
2: ಹೌದ್ರಿ ಮೇಡಮ್.
1: ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಿ?
2: ಒಂದು ಕುಶಲವೇ ಕ್ಷೇಮವೇ ಒಂದ್ ಎರಡ್ ಲೈನ್ ಹೇಳ್ತೀನಿ ಮೇಡಮ್.
1: ಓಕೆ ಹಾಡ್ರಿ.
2: ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ತಿಂಗಂ ತಿಂಗಂ, ಗಾಳಿ ಇರದೆ ಗಂಧ ಇಲ್ಲ, ಚೆಲುವು ಇರದೆ ಹೆಂಗಳಿಲ್ಲ, ಗೆಳತಿ ನಿನ್ನ ನೋಡದೆ ಬದುಕಲಿ ಬಲವಿಲ್ಲ, ನನಗೆ ಬಲವಿಲ್ಲ. ನನಗ್ ಸಾಹಿತ್ಯ ಬರುದಿಲ್ರಿ ಮೇಡಮ್. ಇದು ರಾಜೇಶ್ ಕೃಷ್ಣನ್ ಅವ್ರ ಹಾಡ್ ಅಂದ್ರೆ ನನಗ್ ಇಷ್ಟ ರೀ ಮೇಡಮ್. ಹಂಗಾಗಿ ಇದನ್ನ ಒಂದ್ ಎರಡ್ ಲೈನ್ ಹೇಳಿನ್ರಿ.
1: ಓಕೆ ಓಕೆ, ಧನ್ಯವಾದಗಳು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ.
2: ಅವಕಾಶಕ್ಕೆ ನಿಮಗೂ ಧನ್ಯವಾದ. ನಮಸ್ಕಾರ ಮೇಡಮ್.
1: ನಮಸ್ಕಾರ. ಎಸ್, ರಮೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇವತ್ತು ನಾವು ರಮೇಶ್ ಅರವಿಂದ್ ಅವರ ಜನ್ಮ ದಿನಾಚರಣೆ ಇರೋದ್ರಿಂದ ಅವರ ಹಾಡುಗಳನ್ನ ಹಾಡ್ತಾ ಇದ್ವಿ. ಸೊ ನೀವು ಕೂಡ ಕರೆ ಮಾಡಿ ರಮೇಶ್ ಅರವಿಂದ್ ಅವರ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡಬಹುದಾಗಿದೆ ಅಂತ ಹೇಳ್ತಾ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಎ ಶಾರ್ಟ್ ಬ್ರೇಕ್.
3: ಕಣ್ಮುಚ್ಚಿ ನೋಡಿ, ಒಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689. ಅಥವಾ 7090777555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತನ್ನಂತಹ ವಿಷಯ, ಇವತ್ತು ರಮೇಶ್ ಅರವಿಂದ್ ಅವರ ಜನ್ಮದಿನಾಚರಣೆ ಇರುವುದರಿಂದ ಅವರ ಹಾಡುಗಳನ್ನ ಹಾಡಬಹುದು, ಅವರು ನಟಿಸಿರುವ ಸಿನಿಮಾದ ಹಾಡುಗಳನ್ನ ಹಾಡಬಹುದು ಅನ್ನುವುದಾಗಿ ಹೇಳ್ತಾ ಇದೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ರಮೇಶ್ ಅರವಿಂದ್ ಅವರ ಸಿನಿಮಾಗಳ ಬಗ್ಗೆ ಮಾತನಾಡಬಹುದು, ಹಾಗೇನೆ ಅವರ ಹಾಡುಗಳನ್ನ ಕೂಡ ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
9: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
9: ಸೂಪರ್ ಆಗಿದೆ ಮೇಡಮ್, ನೀವಾಗಿದ್ದೀರಾ ಮೇಡಮ್?
1: ನಾನ್ ಕೂಡ ಸೂಪರ್ ಆಗಿದ್ದೀನಿ ಸರ್. ಆಯ್ತಾ ತಿಂಡಿ?
9: ಏನ್ ಮೇಡಮ್,
1: ತಿಂಡಿ ಆಯ್ತಾ ಸರ್?
9: ತಿಂಡಿ ಮಾಡ್ಬೇಕು ಮೇಡಮ್, ರೆಡಿ ಇದೆ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಗೊತ್ತಾಗಿದೆ ಮೇಡಮ್.
1: ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
9: ಮೇಡಮ್, ನಾನು ಇದೇ ತಗೊಂಡಿದ್ದೀನಿ ಮೇಡಮ್, ಅದು ಚಂದ್ರಮುಖಿ ಪ್ರಾಣ ಸಕ್ಕಿದೆ ಒಂದು ಗೀತೆ
1: ತಗೊಂಡಿದ್ದೀನಿ.
9: ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತೆ, ನನ್ನ ಮರೆತು ಕೂಡ ಮರೆಯಲಾರೆನ ನಿನ್ನ. ಎಷ್ಟು ಸಾರಿ ನೋಡಿದರು, ಎಷ್ಟು ಸಾರಿ ಹಾಡಿದರು, ಸವಿಯದಂತ ಸವಿಯ ಕೊಡುವೆನ ನಿನ್ನ. ಇದೇ ಮೊದಲ ಒಲ ಓಲೆ ಇದು, ಎದೆಯ ತೊದಲ ಕರೆಯೋಲೆ ಇದು, ಕೈ ಹಿಡಿದು ಕಾಪಾಡು ಈ ಪ್ರೀತಿಯನ್ನ. ಒಂದೇ ಒಂದು ಸಾರಿ ಎಣ್ಣ ಕಂಡ ಒಡನೆ ಮರೆಯೋ, ನಿನ್ನ ನೆಚ್ಚಿ ಮೆಚ್ಚಿಕೊಂಡರೇನು ಚೆನ್ನ. ಎಷ್ಟೋ ಹುಡುಗೀರ ನೋಡಿದೆ ನಾ, ನಿನ್ನಲೇನ ಹೊಸ ಸೆಳೆತ, ಆಗಿನಿಂದ ನಿನ್ನನಲ್ಲಲ್ಲೇನ ಕೊರೆತ. ಎಷ್ಟೋ ಹುಡುಗರ ಬಲ್ಲೆನು ನಾ, ಎಲ್ಲ ಹೇಳೋ ಡೊಳ್ಳು ಮಾತಿದು, ಇಂಥ ಸುಳ್ಳು ಪಳ್ಳು ಎಲ್ಲೂ ನಡೆಯದು. ಈ ನನ್ನ ಮಾತಿನಲ್ಲಿ ಸತ್ಯವಿಲ್ಲ ಅನ್ನೋದಾದರೆ, ಹೃದಯನ ಒಮ್ಮೆ ನೋಡು, ಜಪವು ನಿನ್ನದೇ. ನೀ ಹುಟ್ಟಿದಾಗನಿಂದ ನಿನ್ನ ಹೃದಯ ನೀನೇ ಕಂಡಿಲ್ಲ, ಕಾಣದ್ದು ಗೀಚಿದರೆ ಯಾರು ನಂಬಲ್ಲ. ಬರೀ ಅಕ್ಷರ ಇಲ್ಲಮ್ಮ, ನನ್ನ ಎದೆಯ ಉಸಿರಿದೆಯಮ್ಮ, ಈ ಉಸಿರ ಹಾಡಿಗೆ ಸಾಲೆ ನೀನಮ್ಮ. ಹಾಳೆ ಹರಿಬಹುದು, ನಾಳೆ ಮರಿಬಹುದು, ಈ ಆಗದ ಹೋಗದ ಕಾಗದ ಕಾಯುವ ಮೂರ್ಕಳು ನಾನಲ್ಲ. ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತೆ, ನನ್ನ ಮರೆತು ಕೂಡ ಮರೆಯಲಾರೆನ ನಿನ್ನ.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸುಬ್ರಹ್ಮಣ್ಯ ಸರ್.
9: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸರ್. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ,
10: ಹಲೋ, ನಮಸ್ತೆ ರಕ್ಷಿತಾ.
1: ನಮಸ್ತೆ ಬೀನಾ ಮ್ಯಾಮ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀವಿ ಮ್ಯಾಮ್.
1: ತಿಂಡಿ ಆಯ್ತಾ?
10: ತಿಂಡಿ ಆಯ್ತಪ್ಪ, ಇದು ಎಲೆ ಪಾಯ್ಸ ಅಂತಾರಲ್ಲ, ಖಾರದ ಎಲೆ ಪಾಯ್ಸ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
10: ಇವರು ಅದೇ ರಮೇಶ್ ಅರವಿಂದ್ ಅವರ ಹಾಡುಗಳು ಹಾಡೋದಲ್ವಾ?
1: ಹೌದು.
10: ನಾನು ಇವರು ಏನಪ್ಪ ಉಲ್ಟಾ ಪಲ್ಟಾ ಚಿತ್ರದ ಹಾಡು ಹಾಡ್ತಾ ಇದ್ದೀನಿ.
1: ಓಕೆ, ಹಾಡಿ.
10: ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ಬೇಲಿಗಳ ಸಾಲಿನಲ್ಲಿ ಹಸುರು

0: ಕಲೆಗಳು ಹಾಡಿ ಬೆಳದಿಂಗಳಿಂಪಿನಲಿ ತಾರೆಗಳು ಮೂಡಿ ಕನಸೋ ಹಬ್ಬಲಿ ನಿನ್ನ ಕಣ್ಣ ಬಳಿ ಚೆನ್ನ ಹತ್ತಾರು ಗಳಿಗೆಯಲಿ ಹಾದಿ ಹಾರಿರಲಿ. ಧನ್ಯವಾದ. ಸರಿಯಾಗಿ ಬರ್ಲಿಲ್ಲ ಹಾಡು ಯಾಕೋ.
1: ಓಕೆ ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಓಕೆ ಧನ್ಯವಾದಗಳು.
1: ಥ್ಯಾಂಕ್ ಯು. ವೀಣಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ.
2: ಹಲೋ, ನಮಸ್ತೆ.
1: ನಮಸ್ತೆ ವಿಶ್ವಾಸ್ ಸರ್. ನಮಸ್ತೆ, ಹೇಗಿದ್ದೀರಾ ಸರ್?
2: ಸೂಪರ್ ಆಗಿದ್ದೇವೆ.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ಇಡ್ಲಿ ಪೂರಿ ಅವಲಕ್ಕಿ.
1: ಓ ಏನ್ ಸರ್ ಇಷ್ಟೊಂದು?
2: ಎಲ್ಲದೂ ಎನರ್ಜಿ ಸಿಗ್ಬೇಕಲ್ಲ ದೇಹಕ್ಕೆ.
1: ಹಾಗೆ ಒಂದೇ ದಿನ ಎಲ್ಲಾ ತಿಂಡಿನೂ ಮಾಡ್ಕೊಬಿಟ್ಟಿದ್ದೀರಾ?
2: ಅಲ್ಲ, ಹೋಟ್ಲ್ ಇದು.
1: ಹೋಟ್ಲ್ ಇದ್ದಾ? ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಅರವಿಂದ್ ರಮೇಶ.
1: ಹೌದು, ರಮೇಶ್ ಅರವಿಂದ್ ಅವರ ಸಿನಿಮಾದ ಹಾಡನ್ನ ಹಾಡ್ಬೇಕು.
2: ಇದು ಅಕ್ಕಿ ಅಲ್ಲ ಆದ್ರೆ ಆರ್ತೈತ ಇಲ್ಲ, ಇದು ಗೂಳಿ ಅಲ್ಲ ಇದ ಕೊಂಪೈತಲ್ಲ, ಬಾಲ ಇದ್ರೂನು ಗೋತಿ ಅಲ್ಲ, ಪಟ ಪಟ ಹಾರು ಗಾಳಿ ಪಟ, ಪಟ ಪಟ ಹಾರು ಗಾಳಿ ಪಟ. ಇಷ್ಟೇ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಆಯ್ತು.
1: ಓಕೆ, ಎಸ್ ವಿಶ್ವನಾಥ್ ಅವರು ಕರೆ ಮಾಡಿದ್ರು ಉಡುಪಿಯಿಂದ, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ. ಹಲೋ. ಹಲೋ.
3: ಹಲೋ,
1: ಕೇಳಿಸ್ತಾ ಇದೆ
3: ಮೇಡಮ್?
1: ನಮಸ್ತೆ,
3: ಕೇಳಿಸ್ತಾ ಇದೆ ಮೇಡಮ್.
1: ಓಕೆ, ಹೇಗಿದ್ದೀರಾ?
3: ಬೆಳಗ್ಗಿನ ಶುಭೋದಯ ಮೇಡಮ್, ಆರಾಮಿದ್ದೀನಿ ಮೇಡಮ್.
1: ಓಕೆ, ನಿಮಗೂ ಕೂಡ ಬೆಳಗ್ಗಿನ ಶುಭೋದಯ. ತಿಂಡಿ ಆಯ್ತಾ?
3: ಹಾ ಮೇಡಮ್, ತಿಂಡಿ ಆಯ್ತು ಮೇಡಮ್.
1: ಏನಾಯ್ತು ತಿಂಡಿ?
3: ತಿಂಡಿ ಪಡ್ಡು ಆಯ್ತು ಮೇಡಮ್. ನಿಮ್ದು ಮೇಡಮ್?
1: ನಮ್ದು ಇವತ್ತು ಉಪ್ಪಿಟ್ಟು.
3: ಉಪ್ಪಿಟ್ಟು?
1: ಹಾ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಮೇಡಮ್, ರಮೇಶ್ ಅರವಿಂದ್.
1: ಹೌದು,
3: ತಗೊಂಡಿ. ಒಂದ್ ಹಾಡ್ ತಗೊಂಡಿದ್ದೀನಿ ಮೇಡಮ್, ಶ್ರೀಗಂಧ ಫಿಲಂ ಇಂದ ಮೇಡಮ್.
1: ಓಕೆ, ಹಾಡಿ.
3: ಕಾಯಿಸುವ ಹುಡುಗಿಯರನ್ನ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನ್ನು ಯಾರು ನೋಯಿಸಬಾರದು, ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಹೇಳ್ತೀನಿ ಮೇಡಮ್.
1: ಓಕೆ, ಹೇಳಿ.
3: ಯಾರು ನಿಂದಿಸಬಾರದು, ಕಾಯಿಸಿದರು ಸತಾಯಿಸಿದರು ಹೆಣ್ಣುಗಳ ಕಲೆ ತಾನೆ, ಪ್ರೀತಿಯ ಬಲೆ ತಾನೆ, ಕೋಪಿಸುವುದು ಚುಡಾಯಿಸುವುದು ಗಂಡುಗಳ ಕಲೆ ತಾನೆ, ಪ್ರೀತಿಸಿದ ತಲೆ ತಾನೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್ ಕಲ್ಪನಾ ಅವರು ಕರೆ ಮಾಡಿದ್ರು, ಹಾಗೆ ರಮೇಶ್ ಅರವಿಂದ್ ಅವರ ಶ್ರೀಗಂಧದ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ರಮೇಶ್ ಅರವಿಂದ್ ಅವರ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡಬಹುದಾಗಿದೆ. ಕರೆ ಮಾಡಬೇಕಾಗಿರೋ ಸಂಖ್ಯೆ 9660926279. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ? ಆಯ್ತಾ ಊಟ?
4: ರಮೇಶ್ ಅವರು
1: ಜನ್ಮದಿನ ಇದೆ ಸರ್,
4: ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೌಂದರ್ಯ ಅಂತ ಒಂದು ಚಿತ್ರ ಮಾಡಿದ್ರು ಮೇಡಮ್, ಸಾಕ್ಷಿ ಶಿವಾನಂದ್ ಮತ್ತೆ ರಮೇಶ್ ಅವ್ರ ಜೋಡಿ. ಅವ್ರದೊಂದು ಗೀತೆ
1: ತುಂಬಾಡ್ತೀನಿ.
4: ಹೃದಯದ ಮಾತು ಕೇಳು ಕೇಳು ನನ್ನ ಒಲವೆ, ಕೇಳಿದರೆ ನೀನೆ ನಗುವೆ, ಮನಸ್ಸಿನ ನೂರು ಸ್ವಾರ್ಥ ಕೇಳು ನನ್ನ ಚೆಲುವೆ, ಕೇಳಿದರೆ ಹೌದು ಏನುವೆ. ಕುರುಡರಾದರೆ ಎಲ್ಲ ಗಂಡಸರು ಎಷ್ಟು ಚೆನ್ನ, ನಿನ್ನ ನನ್ನ ಹೊರತು ನೋಡಕೂಡದು ಯಾರು ನಿನ್ನ,
5: ಬಿಸಿಲಲ್ಲೂ ನಿನ್ನ ಹೆಸರ ನೆನೆಯುವುದೇ ತಪ್ಪೆಂದು ಬೈಯುತ್ತಿದೆ ನಮ್ಮ ಹೃದಯ. ಹೃದಯದ ಮಾತು ಕೇಳು ಕೇಳು ನನ್ನ ಓಲವೇ.

0: ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ ಮೇಡಮ್. ರಕ್ಷಿತಾ ಉಳ್ಳ ಮೇಡಮ್.
0: ನಮಸ್ತೆ ಉಲ್ಲಾ ಸರ್, ಹೇಗಿದ್ದೀರಾ?
2: ಹಾ ಮೇಡಮ್, ಚೆನ್ನಾಗಿ. ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ನಮ್ದಾಯ್ತು, ನಿಮ್ದಾಯ್ತಾ?
2: ಮೇಡಮ್ ಉಪ್ಪಿಟ್ಟು ಮಾಡಿದ್ರು.
0: ಉಪ್ಪಿಟ್ಟು ಮಾಡಿದ್ರು, ಓಕೆ. ಸೊ ಹಾಗೆ ಕೂಡ ಇವತ್ತು ಉಪ್ಪಿಟ್ಟು ಸರ್.
2: ಮೇಡಮ್,
0: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ರಮೇಶ್ ಅರವಿಂದ್ ಅವರ ಜನ್ಮದಿನ ಇದೆ ಇವತ್ತು. ಸೊ ಹಾಗಾಗಿ ಅವರು ನಟಿಸಿರುವ ಸಿನಿಮಾದ ಹಾಡನ್ನ ಹಾಡ್ಬೇಕು.
2: ನಿನ್ನೆ ಪ್ರೀತಿಸುವ ಶಿವರಾಜ್ ಕುಮಾರ್ ಮತ್ತು ರಮೇಶ್ ಅರವಿಂದ್ ಮಾಡಿರಲ್ಲ ಮೇಡಮ್.
0: ಮೇಡಮ್ ಹೇಳಿ ಸರ್.
2: ಒಲವೇ ನನ್ನೊಲವೇ ನನ್ನ ಮೇಲೆ ಇಷ್ಟೊಂದು ಒಲವೆ ನಿನಗೆ, ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನಿನಗೆ. ನಾ ಬಯಸದ ಹಾಗೆ ಬಂತು ನನ್ನವಳ ಸ್ನೇಹ, ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ. ಈ ಉಸಿರು ಹಾಳೆಯುರು ದೇವಲೇಖನೆ ಬರೆಯುವ ಕರೆಯೋಲೆ. ಒಲವೇ ನನ್ನೊಲವೇ ನನ್ನ ಮೇಲೆ ಇಷ್ಟೊಂದು ಒಲವೆ ನಿನಗೆ, ಒಲವಿನ ಕನಸುಗಳ ಒಲವಿಂದ ನಸಾಗಿ ಕೊಡುವೆ ನನಗೆ. ಹಾಡಿನಂತೆ ಪಲಕುತ್ತಿದೆ ಅವಳ ಪ್ರತಿ ಹೆಜ್ಜೆ, ಹಂಸದಂತೆ ಕುಲುಕುತ್ತಿದೆ ಅವಳದಂದ ಗೆಜ್ಜೆ. ಹುಣ್ಣಿಮೆಯೋ ಊರೊಡೆಯೋ ಅವನ ಕಿರುನಗೆಯೋ. ಅಷ್ಟೇ ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಮೇಡಮ್,
0: ಚೆನ್ನಾಗಿ ಹಾಡಿದ್ರಿ. ಎಸ್, ಉಲ್ಲಾಸ್ ಅವರು ಕರೆ ಮಾಡಿದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
3: ನಮಸ್ಕಾರಗಳು.
0: ನಮಸ್ತೆ ಸತೀಶ್ ಸರ್,
3: ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಸರ್?
3: ನಾವು ಕೂಡ ಚೆನ್ನಾಗಿದ್ದೇವೆ ಕಣ್ರಿ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಟಾಪಿಕ್ ರಮೇಶ್ ಅರವಿಂದ್ ಸರ್ ಅಲ್ವಾ?
0: ಹೌದು,
3: ಬಹಳ ಒಂದು ಅದ್ಭುತವಾದ ನಟನೆ, ಮತ್ತೆ ಎಲ್ಲರಿಗೂ ಪ್ರಿಯವಾದವರು.
0: ಹೌದು,
3: ಯಾಕಂದ್ರೆ ಅವರ ಒಂದು ಅಭಿನಯವೇ ಆಗಿದೆ, ಒಂದು ರೀತಿಯ ಒಳ್ಳೆ ಒಂದು ಸಾಫ್ಟ್ ನೇಚರ್ ಇರುವ ಒಂದು ವ್ಯಕ್ತಿ ಅಲ್ವಾ?
0: ಹೌದು,
3: ಮತ್ತೆ ಎಲ್ಲರಿಗೂ ಯುವಕರಿಗೆ ಮೆಂಟರ್ ಅಲ್ವಾ? ಆದ್ರಿಂದ ಎಲ್ಲ ಜನಜನಿತವಾಗಿದೆ. ಕಿರುತೆರೆ ಮತ್ತೆ ಸೆಲ್ಯುಲಾಯ್ಡ್ ಸಿತಾರ ಆಗಿ ಮೆರೆದವರು. ನಿಮ್ಮ ಬಾನುಲಿ ಮೂಲಕ ಹೀಗೆ ನೂರು ಕಾಲ ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಇರಲಿ ಅಂತ ಹಾರೈಸ್ತಾ
0: ಇದ್ದೇವ್ರಿಗೆ. ಹಾಗೆ ಯಾವ ಒಂದು ಹಾಡನ್ನ
3: ಹಾಡುವ? ಒಂದು ರಮೇಶ್ ಅರವಿಂದ್ ಅವರ ಹಾಡು. ಮಲಗು ಮಲಗು ಚಾರುಲತೆ ನಿಳಿತೆ, ಮಲಗು ಮಲಗು ಚಾರುಲತೆ ನಿನಗು ನೆರಳಿತೆ. ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು, ಮಲಗು ಮಲಗು ಚಾರುಲತೆ ನಿನಗು ನೆರಳಿತೆ. ಮಲಗು ಮಲಗು ಚಾರುಲತೆ ನಿನಗು ನೆರಳಿತೆ. ಎತ್ತಣ ಭೂಮಿಯ ಬಂಗಾರ, ಎತ್ತಣ ಮುತ್ತದು ಕಡಲು ಪೂರ, ತೀಯ ಸುಂದರ ಹೊನ್ನಾರ, ನಾನೆಲ್ಲೋ ನೀನೆಲ್ಲೋ ಇದ್ದವರು, ಈಗೊಂದು ಸೇರಿದೆವು, ನಿನಗೆ ನಾನು ನನಗೆ ನೀನು.

0: ದಿನಗೆ ನಾನು ನನಗೆ ನೀನು, ದಿನಗೆ ನಾನು ನನಗೆ ನೀನು, ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್.
2: ಧನ್ಯವಾದಗಳು.
1: ಧನ್ಯವಾದಗಳು.
2: ಸಮಯೋಚಿತವಾಗಿ ತಂದಿದ್ದೀರಾ, ಅದಕ್ಕೊಂದು ವಿಶೇಷ ವಂದನೆ ಅಭಿನಂದನೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
3: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡ, ವಿದ್ಯಾನಗರ, ಶಿವಮೊಗ್ಗ.
1: ನಮಸ್ಕಾರ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ ಮೇಡಮ್, ತಾವ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
3: ಆಯ್ತು ಮೇಡಮ್, ತಿಂಡಿ ಆಯ್ತು. ನಮ್ದು ಇವತ್ತು ಕುಚಲಕ್ಕಿ ಗಂಜಿ. ನಿಮ್ದು?
1: ನಮ್ದು ಇವತ್ತು ಉಪ್ಪಿಟ್ಟು.
3: ಮೇಡಮ್, ಇವತ್ತು ಇನ್ನೊಂದು ವಿಶೇಷ ಅಂದ್ರೆ ರಮೇಶ್ ಅವರ ಹುಟ್ಟುಹಬ್ಬ ಇದೆ, ಅವರಿಗೆ ನಾವು ಎಲ್ಲರೂ ಶುಭಾಶಯ ಕೋರೋಣ. ಮತ್ತೆ ಇವತ್ತು ವಿಶೇಷವಾಗಿ ವಿಶ್ವ ಆತ್ಮಹತ್ಯೆ ನಿರ್ಮೂಲನಾ ದಿನ ಕೂಡ ಇದೆ.
1: ಹೌದು,
3: ಇತ್ತೀಚೆಗೆ ಎಲ್ಲ ಯುವ ಪೀಳಿಗೆಯಿಂದ ಹಿಡಿದು ಪ್ರತಿಯೊಬ್ಬರು ಸಣ್ಣ ಸಣ್ಣ ವಿಷಯಕ್ಕೂ ಆತ್ಮಹತ್ಯೆ ಮಾಡ್ಕೊಂತಾರೆ. ಮನುಷ್ಯನ ಜನ್ಮ ಸಿಗದೆ ಪುಣ್ಯದಲ್ಲಿ ಆತ್ಮಹತ್ಯೆ ಮುಂದೆ ದಾರಿ ಅಲ್ಲ. ನಾವು ಒಂದು ನಿಮಿಷ ತಾಳ್ಮೆನ ತಗೊಂಡ್ರೆ ಆತ್ಮಹತ್ಯೆಯಿಂದ ಹೊರಗೆ ಬರ್ಬೋದು, ಒಂದು ಸುಂದರವಾದ ಮುಂದಿನ ಭವಿಷ್ಯದ ಜೀವನವನ್ನ ನಾವು ರೂಪಿಸ್ಕೋಬಹುದು. ಆದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ಮೊದಲು ಪ್ರತಿಯೊಬ್ರು ಈ ಬಗ್ಗೆ ಜಾಗೃತರಾಗಿ ಯೋಚನೆ ಮಾಡ್ಬೇಕು. ಮತ್ತೆ ನಮಗೆ ಸುತ್ತಮುತ್ತ ಆತರ ಯಾವುದೇ ಒಂದು ವ್ಯಕ್ತಿ ಕಂಡು ಬಂದ್ರೆ ಅವರಿಗೆ ನಾವು ಒಂದು ಒಳ್ಳೆ ಬುದ್ಧಿವಾದ ಹೇಳಿ ಅವಾಯ್ಡ್ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಮೇಡಮ್.
1: ಓಕೆ ಸರ್, ಹಾಗೆ ಯಾವ ಹಾಡನ್ನ ಹಾಡ್ತೀರಾ?
3: ಮೇಡಮ್, ನಾನು ಅಮೃತ ವರ್ಷಿಣಿಯಿಂದ ಹಾಡ್ತಾ ಇದ್ದೀನಿ. ನನಗೆ ಆ ಹಾಡು ಬಹಳ ಇಷ್ಟ.
1: ಓಕೆ,
3: ಹಾಡ್ಬೋದಲ್ಲ ಮೇಡಮ್?
1: ಹಾಡಿ ಹಾಡಿ ಸರ್.
3: ಎಲ್ಲಾ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ, ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ಬದುಕಿದೆ. ಬಲೆ ಬಲೆ ಚಂದದ ಚಂದುಳ್ಳಿ ಗೆಡ್ಡು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಬಲೆ ಬಲೆ ಚಂದದ ಚಂದುಳ್ಳಿ ಗೆಡ್ಡು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ತಂಪು ತಂಗಾಳಿಯು ತಂದನ ಮಾಡಿತು ಕೇಳೋಕ್ಕೆ ನಾ ಹೋದರೆ. ನಿನ್ನ ಈ ಸರಿಗಮ ಕೇಳಿತು ಸಮ ಸಮ ಹಂಚಿತು, ಜುಳುಜುಳು ನೀರಲ್ಲಿ ತಿಲ್ಲನ ಮಾಡಿತು ನೋಡೋಕ್ಕೆ ನಾ ಬಂದರೆ. ನಿನ್ನದೇ ತಕ ತೈ ಕಂಡಿತು ತಕ ದಿಮಿ ಹಚ್ಚಿತು ಹೆಚ್ಚಿತು, ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ, ಇಲ್ಲೊಂದು ಪ್ರೀತಿಯ ಹಾಡುಗಿದೆ ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲ್ಲೂ ಗಿಣ್ಕೋ ಅಕ್ಷರ ನಿಂದೇನ ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಿಂದ ನಿನ್ನಂದ ನಿನ್ನಂದ ಬೇ. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿ ಕಾಂತಿಗಳಿಂದಾನೆ ತಾನೇ ಊರೆಲ್ಲ ಹೊಂಬೆಳಕು, ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು. ಬಲೆ ಬಲೆ ಚಂದದ ಚಂದುಳ್ಳಿ ಗೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಮೇಡಮ್, ಇದು ನಿಮ್ಮ ಎಫ್ ಎಂ ರೇಡಿಯೋಕ್ಕೂ ಕೂಡ ಅನ್ವಯಿಸುತ್ತೆ.
1: ಓಕೆ, ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರ್ಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಜನ್ಮದಿನ ಇರೋದ್ರಿಂದ ಅವರು ನಟಿಸಿರುವ ಸಿನಿಮಾದ ಹಾಡುಗಳನ್ನ ಹಾಡುವಂತಹ ಟಾಪಿಕ್ ತಂದಿದೆ. ಸೊ ಹಾಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ ನ ಪ್ಲೇ ಮಾಡ್ತಾ ಇದೆ. ಶ್ರೀರಸ್ತು ಶುಭಮಸ್ತು ಚಿತ್ರದ ಹಾಡು. ಸೊ ಎಲ್ಲರೂ ಕೂಡ ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9868609682799. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಅರವಿಂದ್ ಅವರ, ರಮೇಶ್ ಅರವಿಂದ್ ಅವರ ಸಿನಿಮಾದ ಹಾಡುಗಳನ್ನು ಹಾಡಬಹುದು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್. ಅರೆ
0: ನಮಸ್ತೆ
1: ಅನಂತ ರಾಜ್ ಮೇಡಮ್, ಗೊರಲಾರ್ಕು ಹಿರಿಯರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ.
0: ನಮಸ್ತೆ ಅನಂತ ರಾಜ್ ಸರ್, ಹೇಗಿದ್ದೀರಾ?
1: ಹಾ, ಚೆನ್ನಾಗಿದ್ದೀವಿ ಮೇಡಮ್. ಏನ್ ಮಾಡೋದು ಮೇಡಮ್, ಮಳೆ ಇಲ್ಲ ಏನಿಲ್ಲ, ಶೇಂಗಾ ಎಲ್ಲ ಕೀಳ್ತಾ ಇದೀವಿ.
0: ಓಕೆ, ಸೋ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ ಮೇಡಮ್, ರಮೇಶ್ ಅರವಿಂದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಅವರು ಅವರು ಸ್ಪೃದ್ರೂಪಿ ನಟರು ಮೇಡಮ್.
0: ಹೌದು
1: ಅವ್ರ. ಹೌದು ಮೇಡಮ್, ನಾನು ಒಂದು ಹೇಳ್ತೀನಿ ಮೇಡಮ್ ಅವ್ರದ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕಣ್ಣ ಮುಚ್ಚೆ ಗಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚೋ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಸಾಕು ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಹಾ, ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು. ಎಸ್, ಅನಂತ್ ರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್.
0: ಓಕೆ, ಹಾಗೆ ಯಾವ ಒಂದು ಹಾಡನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ಒಂದು ಓಂ ಮಲ್ಲಿಗೆ ಒಂದು ಹಾಡ್ತೀನಿ ಮೇಡಮ್.
0: ಓಕೆ, ಹಾಡಿ ಸರ್.
2: ಮುದ್ದಾದ ಬಲೆ ಹೆಣೆದ

0: ಯದಾ ಮಧುವಂತಿಕೆ ಮುದ ಮಾತಿನ ಮಕರಂದ ಮಳ ಸುರಿದ ಮುದ್ದಾದ ಬಲೆ ಹೆಣೆದ ಹುಡುಗಿನವಳ ಕರೆದ ಸವಿಯಾದ ಸಾವಿರ ಸುಳ್ಳು ಕವಿಯಾಗಿ ಹೇಳಿದಮ್ಮೆಲ್ಲ ಕತೆ ಕೇಳಿ ನೈದಿಲೆ ನಯನೆ ಜೊತೆಯಾಗೋ ಹಾಗಿದೆಯಲ್ಲ ಸಂದೇಹನೆ ಸುಳಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ ಕೆಂಬುತ ಈಗ ನವಿಲಾಯ್ತು ಮುದ್ದಾದ ಬಲೆ ಹೆಣೆದ ಹುಡುಗಿಗೆ ಕೊಡೆ ಹಿಡಿದ ಮುದ್ದಾದ ಬಲೆ ಹೆಣೆದ ಹುಡುಗಿಗೆ ಕೊಡೆ ಹಿಡಿದ ಕರ ಜೋಡಿಸಿ ಮನ ಮೀಡಿದ ಹೃದಯನೆ ಸೆರೆ ಹಿಡಿದ ಮುದ್ದಾದ ಬಲೆ ಹೆಣೆದ.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ನಿಮಗೂ ಧನ್ಯವಾದ ಮೇಡಮ್.
1: ನಿಮಗೂ ಕೂಡ ಧನ್ಯವಾದಗಳು. ಇದು ಯಾವ ಸಿನಿಮಾದ ಹಾಡು ಸರ್?
2: ಮೇಡಮ್ ಇದು ಓಮಲ್ಲಿಗೆ ಸಿನಿಮಾ ಮೇಡಮ್, ಚಾರುಲತಾ ಮತ್ತೆ ರಮೇಶ್ ಮಾಡಿದ್ದಾರೆ.
1: ಓಕೆ ಓಕೆ
2: ಮೇಡಮ್,
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಹಾಗೆ ಅವರನ್ನ ಮಾತನಾಡಿಸೋಣ. ಹಲೋ.
3: ಹಲೋ ರಕ್ಷಿತಾ.
1: ನಮಸ್ತೆ.
3: ನಮಸ್ತೆ
1: ಗಿರಿಜಾ ಮೇಡಮ್, ಹೇಗಿದ್ದೀರಾ?
3: ಹಲೋ
1: ಹಲೋ.
3: ಹಾ ಹಲೋ,
1: ಹೇಗಿದ್ದೀರಾ ಗಿರಿಜಾ ಮ್ಯಾಮ್?
3: ಹಾ ಚೆನ್ನಾಗಿದ್ದೀವಿ ಮೇಡಮ್, ನೀವೆಲ್ಲ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
3: ಸಂಭ್ರಮ ಅನ್ಸತ್ತೆ.

0: ನೋಡಿದ ಕಣ್ಣು ಕೇಳಲಿಲ್ಲ ನಾನೆಂದು ನನ್ನವಳು ಯಾರೆಂದು ಮನಸ್ಸು ಹೇಳಿಸ್ ಬರ್ತಾ ಇಲ್ಲ ಅದು ಸರಿಯಾಗಿ. ಅದು ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಸಾಂಗ್ಸ್ ಇದಾವೆ ಮೆಲೋಡಿ ಮತ್ತೆ ಅವ್ರ ಆಕ್ಟಿಂಗ್, ಅವ್ರು ಆಕ್ಚುಲಿ ಅವ್ರ ಜೀವನ ನೋಡಕ್ಕೆ ಅವ್ರ ಮೋಟಿವೇಶನ್ ಸ್ಪೀಚ್ ತುಂಬಾ ಎನ್ಕರೇಜ್ ಮಾಡುತ್ತೆ ಮೇಡಮ್. ನಾನು ಅವ್ರ ಫ್ಯಾನ್ ಅಂತ ಹೇಳ್ಬೋದು.
1: ಓಕೆ ಸೂಪರ್. ಸೋ ಹಾಗೆ ಚೆನ್ನಾಗಿ ಹಾಡನ್ನ ಟ್ರೈ ಮಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ರಕ್ಷಿತಾ, ಥ್ಯಾಂಕ್ ಯು ಅವಕಾಶಕ್ಕೆ.
1: ಎಸ್, ಗಿರಿಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್.
1: ನಮಸ್ತೆ.
2: ಮತ್ತೆ ಮೇಡಮ್ ತಿಂಡಿ?
1: ತಿಂಡಿ ಉಪ್ಪಿಟ್ಟಾಯ್ತು. ಮಹೇಶ್ ಸರ್ ನಿಮ್ದು?
2: ಇಲ್ಲ ಮೇಡಮ್, ಹೋಗಿಲ್ಲ ಇನ್ನು ಮನೆಗೆ ತಿಂಡಿ ತಿನ್ನಕ್ಕೆ.
1: ಇನ್ನ ಹೋಗಿಲ್ಲ. ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹೌದು ಮೇಡಮ್, ಇವತ್ತು ರಮೇಶ್ ಅರವಿಂದ್ ಅವರ ಜನ್ಮದಿನ ಇದೆ ಮೇಡಮ್.
1: ಹೌದು,
2: ಅವ್ರ ಹುಟ್ಟುಹಬ್ಬ ಶುಭಾಶಯಗಳು ಮೇಡಮ್.
1: ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಹೇಳ್ತೀನಿ ಮೇಡಮ್ ಒಂದು ಸಾಂಗ್. ಒಲವೆ ನನ್ನೊಲವೆ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ, ಒಲವಿನ ಕನಸುಗಳ ಒಲವಿಂದ ನನ್ನ ಸಾಧಿ ಕೊಡುವೆ ನಿನಗೆ, ನಾ ಬಯಸುವ ಹಾಗೆ ಬಯಸಿ ನನ್ನವಳ ಸ್ನೇಹ, ಈ ಸ್ನೇಹವೇ ಬಯಸುವುದು ಪ್ರೇಮದ ಬರಹ, ಈ ಉಸಿರೇ ಹಾಳೆಯುರುದೇ ವೇಳೆ ಕನಿ ಬರೆಯುವ ತೊರೆಯೋಲೆ, ಒಲವೆ ನನ್ನೊಲವೆ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ. ಈ ಸಾಂಗ್
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮಹೇಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
3: ಹಲೋ,
1: ನಮಸ್ತೆ.
3: ನಮಸ್ತೆ ರೀ.
1: ನಿಮ್ಮ ಧ್ವನಿ ತುಂಬಾ ಚಿಕ್ಕ ಕೇಳಿಸ್ತಾ ಇದೆ.
3: ಈಗ ರೀ, ಇವಾಗ?
1: ಓ, ಇವಾಗ ಕೇಳಿಸ್ತಾ ಇದೆ.
3: ಇಲ್ಲ ರೀ, ಫೋನ್ ಅಂಕ ಇಲ್ಲರ ಎಲ್ಲಾ ಕಚೇರಿಗೆ ಅಂದ್ರಲ್ಲಿ ಹೆಂಗೆ ನಂದು.
1: ಓಕೆ, ಅಕ್ಕ ಮಹಾದೇವಿ ಅವ್ರ ಹೇಗಿದ್ದೀರಾ?
3: ಆರಾಮಿದ್ದೀರಿ ನೀವು?
1: ನಾವು ಆರಾಮಿದೀವ್ರಿ. ತಿಂಡಿ ಆಯ್ತೇನ್ರಿ?
3: ಇನ್ನೆಲ್ಲ ರೀ, ಇನ್ಮೇಲೆ ಮಾಡ್ಬೇಕು ರೊಟ್ಟಿ ಬೆಳಿ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಅಂತ ಗೊತ್ತಾಗಿದಲ್ಲೇನ್ರಿ?
3: ಹೌದ್ರಿ, ಇವತ್ತು ರಮೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳ ರೀ.
1: ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತಿದ್ದೀರಿ?
3: ಹಾಡ್ತಿಂತ ಒಂದ್ ಯಾವ್ದು ನೆನಪಾಯ್ತು.
4: ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸಿರಲಿ ನೆನಸಿರಲಿ ಪ್ರೀತಿ ಕೊಡುವ ಕನಸು ಮಧುರ, ಕನಸು ಮಧುರ. ಸಾವಿರ ಹೂಗಳು ಹುಡುಕಿದರು ಚಂದ ಬೇರೆ ಗಂಧ ಬೇರೆ ಸ್ಪರ್ಶ ಒಂದೇ, ಸಾವಿರ ಹೃದಯವು ಹುಡುಕಿದರು ಅಳತೆ ಬೇರೆ ಎಳತ ಬೇರೆ.

0: ಗಂಧವ ಕಂಡದ ಆದರ ಎಣ್ಣೆ ಪ್ರೀತಿ ಸಂಖ್ಯೆ ಹಿರದ ಗಣೇಶ ಪ್ರೀತಿ ನಿದ್ದಿರಿಗಿಸೋ ಗುಡಿಸೊ ಪ್ರೀತಿ ಶಬ್ದವಿರದ ಕೊಡುವ ಪ್ರೀತಿ ನೆನಪುಗಳ ಮಾತು ಮಧುರ. ಹಲೋ.
1: ಓಕೆ ಅಕ್ಕ ಮಹಾದೇವಿ ಅವರೇ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಇವತ್ತಿನ ಕೊನೆಯ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸೋಣ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಏನು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9862796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಹಾಗೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಸೆ ರಕ್ಷಿತಾ ಹೊಳ್ಳ.
2: ಹೆಂಗಮ್ಮ ಮಲ್ಗೆ ಮಾರು,
3: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
2: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ

ಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ ಹೊರಟಿರುವ ಕಥೆ ನಿಜವಾದ ಸುಖ ಅಂತ ಹೇಳಿ ಕಥೆಯ ಶೀರ್ಷಿಕೆ. ಸೊ ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಒಂದೂರಲ್ಲಿ ಒಬ್ಬ ಚಮ್ಮಾರ ಇದ್ದ. ಆತ ಅಷ್ಟೇನು ಶ್ರೀಮಂತನಲ್ದಿದ್ರು ಎರಡು ಹೊತ್ತಿನ ಊಟಕ್ಕೆ ಕೊರತೆಯೇನೂ ಇರಲಿಲ್ಲ. ಈತನ ಸಹಾಯಕ್ಕೆ ಹೆಂಡತಿ ಹಾಗೆ ಮಗನಿದ್ರು. ಮೂವರು ಸೇರಿ 16 ವರ್ಷಗಳಿಂದ ಚಪ್ಪಲಿ ಹುಲಿದ್ರು. ಸ್ವಂತ ಮನೆ ಮಾಡಿಕೊಳ್ಳಲು ಅವರಿಂದ ಆಗಿರಲಿಲ್ಲ. ಆದರೂ ಚಮ್ಮಾರ ಇದ್ದುದ್ರಲ್ಲಿ ಸುಖವಾಗಿ ಇದ್ದ. ಒಮ್ಮೆ ಚಮ್ಮಾರ ಚಪ್ಪಲಿ ಹುಲಿಯುತ್ತಾ ಕುಳಿತಿದ್ದಾಗ ಸಾಹುಕಾರನೊಬ್ಬ ಅಲ್ಲಿಗೆ ಬಂದು ಹಣದ ಗಂಟನ್ನ ಚಮ್ಮಾರನ ಜೋಪಡಿಯಲ್ಲಿಟ್ಟು, ನಾನು ಕೊಟ್ಟಿರೋ ಹಣದಲ್ಲಿ ಸುಖವಾಗಿರು, ವೃಥ ಯಾಕೆ ಕಷ್ಟಪಡ್ತೀಯ ಎಂದ್ರು. ಆದ್ರೆ ಚಮ್ಮಾರ, ಅವನ ಹೆಂಡತಿ ಮತ್ತೆ ಮಗ ಯಾರೊಬ್ಬರೂ ಸಾಹುಕಾರ ಕೊಟ್ಟ ಹಣವನ್ನ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ. ಬದಲಿಗೆ ಅವರು ತಮ್ಮ ಕಾರ್ಯದಲ್ಲಿ ನಿರತರಾದ್ರು. ಕೆಲ ದಿನಗಳ ನಂತರ ಸಾಹುಕಾರ ಮತ್ತೆ ಚಮ್ಮಾರನ ಬಳಿ ಬಂದ. ಏನೂ ಬದಲಾಗದ ಅವನ ದುಸ್ಥಿತಿಯನ್ನು ನೋಡಿ ಮರುಗಿದ. ನಾನು ಕೊಟ್ಟ ಹಣವನ್ನು ಏನ್ ಮಾಡಿದೆ ಎಂದು ಪ್ರಶ್ನಿಸಿದ. ಆಗ ಚಮ್ಮಾರ ಶಾಂತ ಮನಸ್ಸಿನಿಂದ, ಸಾಹುಕಾರರೇ, ಕಷ್ಟಪಟ್ಟು ದುಡ್ದಿದ್ದು ಮಾತ್ರ ಕೈಗೆ ಹತ್ತೋದು ಎನ್ನುವ ಸತ್ಯ ನನಗೆ ತಿಳಿದಿದೆ. ಆ ಕಾರಣದಿಂದ ನೀವು ಕೊಟ್ಟ ಹಣದ ಗಂಟನ ಹಾಗೆ ಇಟ್ಟಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಬಡವನಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತಿರುತ್ತೆ. ನಿಜವಾದ ಸಿರಿ ಅದರಲ್ಲೇ ಇದೆ ಎನ್ನುತ್ತಾನೆ. ಅಪ್ಪನ ಮಾತಿಗೆ ಮಗ ಧರ್ಮಪತ್ನಿ ಧ್ವನಿಗೂಡಿಸಿದ್ರು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನ ಮಾತಿನಲ್ಲೇ ನಂಬಿಕೆ ಇಟ್ಟವರು ನಾವು ಎಂದ್ರು. ಆಗ ಸಾಹುಕಾರರು, ಕೀಳಾದ ಚಮ್ಮಾರ ವೃತ್ತಿಯನ್ನ ಮಾಡೋ ಬದಲು ಚೆನ್ನಾಗಿ ದುಡ್ಡು ಬರುವ ಬೇರೆ ಯಾವ್ದಾದ್ರೂ ವೃತ್ತಿಯನ್ನ ಯಾಕೆ ಮಾಡಬಾರ್ದು ಎಂದು ಪ್ರಶ್ನಿಸಿದ್ರು. ಸಾಹುಕಾರರ ಮಾತಿನಿಂದ ಚಮ್ಮಾರನಿಗೆ ಸಿಟ್ಟು ಬಂತು. ಸ್ವಾಮಿ, ಯಾವುದೇ ವೃತ್ತಿಯೂ ಕೂಡ ನಿಕೃಷ್ಟವಾದದ್ದಲ್ಲ, ಕಾಯಕ ಮಾಡುವವರ ಭಾವನೆ ಶ್ರೇಷ್ಠವಾಗಿರಬೇಕು ಅಷ್ಟೇ ಎಂದ ಚಮ್ಮಾರ. ಚಮ್ಮಾರನ ಕಾಯಕ ನಿಷ್ಠೆಯನ್ನ ಕಂಡು ಸಾಹುಕಾರ ಕ್ಷಣ ಕಾಲ ವಿಸ್ಮಿತನಾದ. ನಿಜವಾದ ಸುಖ ಎಲ್ಲಿದೆ ಎಂಬುದನ್ನ ತೋರಿಸಿದ ಚಮ್ಮಾರನ ಕುಟುಂಬಕ್ಕೆ ನಮಿಸಿ ಅಲ್ಲಿಂದ ಹೊರನಡೆದ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಕಾಯಕವೇ ಕೈಲಾಸ ಅಲ್ವಾ? ನಾವು ಯಾವ ಕೆಲಸ ಮಾಡ್ತಾ ಇದ್ದೀವೋ ಅದರಲ್ಲೇ ಸಂತೃಪ್ತಿಯನ್ನ ಪಡೆದುಕೊಳ್ಬೇಕು, ಸುಖವನ್ನ ಕಂಡುಕೊಳ್ಬೇಕು ಅನ್ನುವಂತಹ ಒಂದು ನೀತಿಯನ್ನ ತಿಳಿಸುವಂತಹ ನಿಜವಾದ ಸುಖ ಎನ್ನುವಂತಹ ಕಥೆ. ತುಂಬಾನೇ ಚೆನ್ನಾಗಿತ್ತು ಅಲ್ವಾ? ಹಾಗೆ ನಿಮ್ಗೆ ಕೂಡ ಈ ಒಂದು ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

Yes, welcome back to Radio Shivamogga 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ನಿಮಗೊಂದು ಕಥೆಯನ್ನ ಹೇಳ್ತಾ ಇದೆ, ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನ ಕೂಡ ಹೇಳೋದಕ್ಕೆ ಹೊರಟಿದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಕಥೆಯ ಶೀರ್ಷಿಕೆ ಚಿನ್ನಧಾತ ನಾಯಿ ಅಂತ ಹೇಳಿ. ಹಾಗೆ ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಕಥೆಯಾಗಿದೆ. ಇದನ್ನು ಬರೆದಿರುವುದು ವಿಜಯಲಕ್ಷ್ಮಿ ಕೆ ಎಂ ಎನ್ನುವರು. ಸೂರಪ್ಪನ ತೋಟದ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಧೈರ್ಯ. ತೋಟದಂಚಿನಲ್ಲಿ ಒಂದು ನಾಯಿ ಮರಿ ನೋವಿನಿಂದ ಕುಯಿ ಕುಯಿ ಎಂದು ಅಳುವುದು ಕೇಳಿಸಿತು ಅವನಿಗೆ. ಧೈರ್ಯನಿಗೆ ಪ್ರಾಣಿಗಳೆಂದ್ರೆ ಪ್ರಾಣ. ಅವನು ತಕ್ಷಣ ಅದರತ್ತ ಓಡಿದ. ನಾಯಿ ಮರಿಯ ಕಾಲಿಗೆ ಪೆಟ್ಟಾಗಿತ್ತು. ಧೈರ್ಯ ಮರಿಯನ್ನ ಎತ್ಕೊಂಡಾಗ ಸೂರಪ್ಪ ಧೈರ್ಯನಿಗೆ ಬೈದ. ತೋಟದಲ್ಲಿ ತರಕಾರಿ ಗಿಡದ ಮೇಲೆ ಕುಣಿತಿತ್ತು ಈ ನಾಯಿ ಮರಿ. ಕೋಲ್ನಿಂದ ಬಾರಿಸಿದೀನಿ ನೋಡು, ಕುಯಿ ಕುಯಿ ಅಂತ ಇಲ್ಲಿಗೆ ಬಂದು ಬಿದ್ದಿದೆ. ಅದನ್ನ ಯಾಕೆ ಎತ್ಕೊಳ್ತೀಯ? ಕಾಲ್ ಸರಿಯಾದ್ರೆ ಮತ್ತೆ ತೋಟದಲ್ಲಿ ಹಾವಳಿ ಮಾಡುತ್ತೆ. ಎಸಿ ಆಚೆಗೆ ಧೈರ್ಯನಿಗೆ ಮನಸ್ಸು ಬರಲಿಲ್ಲ. ಅವನು ಮಾತನಾಡದೆ ಮರಿಯನ್ನ ಮನೆಗೆ ಕರೆದೊಯ್ದ. ಅದರ ಕಾಲಿಗೆ ಮುಲಾಮು ಹಚ್ಚಿ ಬಟ್ಟೆ ಕಟ್ಟಿ ಬೆಚ್ಚಗೆ ಗೋಣಿ ಚೀಲದ ಮೇಲೆ ಮಲಗಿಸಿದ. ನಾಯಿ ಮರಿಗೆ ಮೈ ತುಂಬಾ ಕೂದಲಿತ್ತು. ಅದರ ಎರಡು ಕಿವಿಗಳ ನಡುವೆ ಒಂದು ರೂಪಾಯಿಗಲದ ಗುಳಿಯಿತ್ತು. ಧೈರ್ಯ ಪ್ರೀತಿಯಿಂದ 4 ದಿನ ಅದರ ಆರೈಕೆ ಮಾಡಿದ. ನಾಯಿ ಮರಿಯ ಕಾಲು ಮೊದಲಿನಂತಾಯ್ತು. ಧೈರ್ಯ ಬಡವನಾದ್ರೂ ಪ್ರತಿನಿತ್ಯ ತನ್ನ ಪಾಲಿನ ಊಟದಲ್ಲಿ ಅರ್ಧ ಅದಕ್ಕೆ ತಿನ್ನಿಸುತ್ತಿದ್ದ. ಅದರೊಂದಿಗೆ ಆಡ್ತಿದ್ದ, ಓಡ್ತಿದ್ದ, ಹೊರಗೆ ತಿರುಗಾಡ್ತಾ ಇದ್ದ. ನಾಯಿ ಮರಿ ಧೈರ್ಯನ ಮನೆಗಾವಲಿಗೆ ನಿಂತಿತ್ತು. ಒಂದಿನ ಧೈರ್ಯ ನಾಯಿ ಮರಿಗೆ ಸ್ನಾನ ಮಾಡಿಸುವಾಗ ಅದರ ನೆತ್ತಿಯ ಗುಳಿಯಿಂದ ಒಂದು ಬಂಗಾರದ ನಾಣ್ಯ ಟಣ್ಣೆಂದು ಕೆಳಗೆ ಬಿತ್ತು. ಧೈರ್ಯ ಆಶ್ಚರ್ಯದಿಂದ ಅದನ್ನ ಅಮ್ಮನಿಗೆ ತೋರಿಸಿದ. ಅವಳು ಬೆರಗಾಗಿ ಅಕ್ಕ ಸಾಲಿಗೆ ತೋರಿಸಿದ್ರು. ಅರೆ, ಅಪ್ಪಟ ಬಂಗಾರ ಇದು, ಯಾರು ಕೊಟ್ರು ನಿನಗೆ, ಯಾವ ಕೆಲ್ಸಕ್ಕೆ ಎಂದು ಆ ನಾಣ್ಯಕ್ಕೆ ತಕ್ಕ ಹಣವನ್ನ ಕೊಟ್ಟ ಅಕ್ಕ ಸಾಲಿಗ. ಧೈರ್ಯ ನಾಯಿ ಮರಿಗೆ ಚಿನ್ನದಾತ ಎಂದೇ ಹೆಸರಿಟ್ಟ. ಅದರ ನೆತ್ತಿಯ ಗುಳಿಯಲ್ಲಿ ಬಂಗಾರದ ನಾಣ್ಯ ಚಿಕ್ಕದಾಗಿ ಹುಟ್ಟಿ ದಿನೇ ದಿನೇ ಬೆಳೆಯಿತು. ತಿಂಗಳಾದ ಮೇಲೆ ಕೆಳಗುದುರುತ್ತಿತ್ತು. ಹೀಗೆ ತಿಂಗಳಿಗೊಮ್ಮೆ ನಾಣ್ಯವನ್ನ ಉದುರಿಸ್ತಾ ಇತ್ತು. ಧೈರ್ಯ ಅದನ್ನ ಅಕ್ಕ ಸಾಲಿಗೆ ಕೊಟ್ಟು ಹಣ ಪಡಿತಾ ಇದ್ದ. ಆ ಹಣದಲ್ಲಿ ಅವನು ಸ್ವಂತ ಮನೆ ಕಟ್ಟಿದ, ಸ್ವಂತದೊಂದು ಹೊಲ ಖರೀದಿಸಿದ, ಮಕ್ಕಳನ್ನು ಓದಿಸತೊಡಗಿದ. ಈ ವಿಷಯ ಸೂರಪ್ಪನಿಗೆ ತಿಳಿತು. ಅವನು ಕೂಡ್ಲೆ ಧೈರ್ಯನಿದ್ದಲ್ಲಿ ಬಂದ. ಈ ನಾಯಿ ನನ್ನ ಹೊಲದಲ್ಲಿತ್ತು, ಇದು ನನಗೆ ಸೇರಿದ್ದು. ನಾನಿದನ್ನ ನಿನಗೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡದಿದ್ರೆ ನಿನಗೆಲ್ಲಿ ಬಂಗಾರ ಸಿಕ್ತಿತ್ತು? ಇದನ್ನ ಮನೆಗೊಯ್ಯುತ್ತೇನೆ ಎಂದು ಧೈರ್ಯನ ಮನೆಯಿಂದ ಬಲವಂತವಾಗಿ ನಾಯಿಯನ್ನ ಕರೆದೊಯ್ದ. ತನ್ನ ಪ್ರೀತಿಯ ನಾಯಿ ಮರಿಯನ್ನ ಬಿಟ್ಟಿರಲಾರದೆ ಅತ್ತು ಬಿಟ್ಟ ಧೈರ್ಯ. ಆದ್ರೆ ಸೂರಪ್ಪ ಆ ನಾಯಿಯನ್ನ ಚಿನ್ನಕ್ಕಾಗಿಯೇ ಎಳೆದೊಯ್ದಿದ್ದ. ಅವರಿಗೆ ಅದರ ಮೇಲೆ ಎಳ್ಳಷ್ಟು ಪ್ರೀತಿ ಇರಲಿಲ್ಲ, ಅದನ್ನ ನೋಡಿಕೊಳ್ಳುವ ತಾಳ್ಮೆಯೂ ಇರಲಿಲ್ಲ. ಎಷ್ಟು ದಿನಕ್ಕೊಮ್ಮೆ ಚಿನ್ನ ಉದುರಿಸುತ್ತಿದೆ ಎನ್ನುವುದು ಅವನಿಗೆ ತಿಳಿದಿರಲಿಲ್ಲ. ಅವನು ಅದಕ್ಕೆ ಸರಿಯಾಗಿ ತಿನ್ನಲು ಕೊಡದೆ ಅದು ಉದುರಿಸುವ ಬಂಗಾರದ ನಾಣ್ಯಕ್ಕಾಗಿ ಕಾಯ್ತಾ ಇದ್ದ. ತಿಂಗಳಾದರೂ ಚಿನ್ನ ಸಿಗಲಿಲ್ಲವೆಂದು ಚೆನ್ನಾಗಿ ಹೊಡೆದ. ಧೈರ್ಯನನ್ನ ನೆನೆಸಿಕೊಂಡು ನಾಯಿ ಮರಿ ಕೊರಗಿತು. ಪ್ರೀತಿ ಇಲ್ಲದೆ ಸೊರಗಿತು. ಹಸಿವಿನಿಂದ ಕಂಗೆಟ್ಟಿತು. ಸೂರಪ್ಪನ ಹೊಡೆತಕ್ಕೆ ಕೊನೆಗೊಮ್ಮೆ ಸತ್ತೇ ಹೋಯ್ತು. ಹೊಟ್ಟೆ ಕಿಚ್ಚಿನಿಂದ ಯಾವ ಬೆಳವಣಿಗೆಯೂ ಆಗುವುದಿಲ್ಲ ಅಲ್ವಾ? ನಾಯಿ ಸಾಕುವಂತಹ ಸಣ್ಣ ಕೆಲಸವೇ ಇರಲಿ, ಮನಸ್ಪೂರ್ವಕವಾಗಿ ಮಾಡದಿದ್ರೆ ಒಳ್ಳೆಯ ಫಲಿತಾಂಶ ಸಿಗುವುದಿಲ್ಲ ಅಲ್ವಾ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ಹಾಗೆ ಒಂದು ರೀತಿಯ ಮನ ಕಲಕುವಂತಹ ಕಥೆ ಅಂತಲೇ ಹೇಳ್ಬೋದು. ಈ ಕಥೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9628609602799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟನ್ನು ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಯಾವುದಾದ್ರೂ ಕಥೆಯನ್ನು ಓದಿದ್ದು, ನಿಮಗೆ ಯಾವುದಾದ್ರೂ ಕಥೆ ಇಷ್ಟ ಆಗಿದ್ರೆ ಆ ಕಥೆಯನ್ನು ಕೂಡ ನಮಗೆ ಕಳಿಸ್ಕೊಟ್ರೆ ನಾನು ಆ ಕಥೆಯನ್ನು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಓದ್ತೀನಿ. ಸೊ ಹಾಗೆ ಎಲ್ರಿಗೂ ಕೂಡ ಟಟಾ ಬಬಾಯ್. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ನಮಸ್ತೆ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಕೇಳುಗರೆ, ಇವತ್ತು ನಮ್ಮೊಟ್ಟಿಗೆ ಮ್ಯಾಥಮೆಟಿಕ್ ಲೆಕ್ಚರರ್ ಆಗಿರುವಂತಹ ಪಾಂಡುರಂಗ ಅವರಿದ್ದಾರೆ. ಸೊ ಇವ್ರ ಜೊತೆ ಮಾತಾಡೋಣ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಪಾಂಡುರಂಗ ಸರ್, ನಮಸ್ತೆ.
7: ನಮಸ್ತೆ ಮೇಡಮ್,
6: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.
7: ನಮಸ್ತೆ ಮೇಡಮ್, ಸ್ವಾಗತ.
6: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ PU ವಿದ್ಯಾರ್ಥಿಗಳಿಗೆ, ಅಂದ್ರೆ PU ಮುಗಿದ ನಂತರ ಅವರು ಏನ್ ಮಾಡ್ಬೇಕು, ಯಾವ ಆಯ್ಕೆಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ.
7: ಹೌದು ಮೇಡಮ್.
6: ಸರಿ, ಹಾಗೆ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, PU ನಂತರ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸರ್? ಈಗ ನಮ್ಮ ಕಣ್ಮುಂದೆ PU ಆದ ತಕ್ಷಣ ಒಂದ್ ಕಡೆ ಇಂಜಿನಿಯರಿಂಗ್ ಇರ್ಬೋದು, ಮತ್ತೊಂದ್ ಕಡೆ MBBS ಇರ್ಬೋದು, ಹೀಗೆ ಸಾಕಷ್ಟು ಆಪ್ಷನ್ಸ್ ಗಳು ಇರುವಾಗ PU ಆದ ತಕ್ಷಣ ಯಾವ ಕೋರ್ಸ್ ಉತ್ತಮ ಆಯ್ಕೆ ಆಗ್ಬಹುದು ಸರ್?
7: ಮೇಡಮ್, ಏನಾಗಿದೆ, ಈ PUC ಸೈನ್ಸ್ ವಿದ್ಯಾರ್ಥಿಗಳು ಬರೇ CET ಮತ್ತೆ NEET ಮತ್ತೆ JEE ಈ ಮೂರನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಅವು ಮೂರ ಬಗ್ಗೆನೆ ಗಮನ ಹರಿಸಿ ಆ ಎಕ್ಸಾಮ್ಗಳನ್ನ ಮಾತ್ರ ತಗೊಂಡಿದ್ದಾರೆ ಮೇಡಮ್. ಅದಲ್ದಲೆ ನಮ್ಮ ದೇಶದಲ್ಲಿ 25 ಹೆಚ್ಚು ಎಕ್ಸಾಮ್ ಬರೆಯೋ ಅವಕಾಶ ಇದೆ. ಒಬ್ಬ ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿ 25 ಹೆಚ್ಚು ಎಕ್ಸಾಮ್ ನ ಬರೆಯೋ ಅವಕಾಶ ಇದೆ. ಆ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ ಮೇಡಮ್. ಅದ್ರ ಬಗ್ಗೆ ಈಗಿನ ವಿದ್ಯಾರ್ಥಿಗಳು ಗಮನ ಹರಿಸ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶನೂ ಆಗಿರ್ಬೇಕು ಮೇಡಮ್. ಯಾಕೆಂದ್ರೆ ತುಂಬಾ ಎಕ್ಸಾಮ್ಗಳನ್ನ ಬರೀತಾ ಇಲ್ಲ, ಒಳ್ಳೊಳ್ಳೆ ಅವಕಾಶ ಇರೋಂತ ಎಕ್ಸಾಮ್ಗಳನ್ನ ಬರೀತಾ ಇಲ್ಲ ಮೇಡಮ್. ಹಂಗಾಗಿ ಇವತ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಮೇಡಮ್.
6: ಓಕೆ, ನೀವ್ ಹೇಳ್ತಾ ಇದ್ರಿ ಸರ್, PU ಆದ ನಂತರ ಸಾಕಷ್ಟು ಆಪ್ಷನ್ಸ್ ಗಳು ಇದೆ ಅಂತ. ಹಾಗಿದ್ರೆ ಆ ಆಪ್ಷನ್ಸ್ ಗಳ ಬಗ್ಗೆ ಒಂದೊಂದೇ ವಿವರಣೆನ ನೀಡಬಹುದಾ ಸರ್?
7: ಹೇಳ್ಬೋದು ಮೇಡಮ್. ಈಗ ಏನಾಗತ್ತೆ, ವಿದ್ಯಾರ್ಥಿಗೆ ಒಂದೊಂದು ವಿಭಾಗದಲ್ಲಿ ಅವನಿಗೆ ಅಭಿರುಚಿ ಇರುತ್ತೆ. ಒಬ್ಬಂಗೆ ಸ್ಪೋರ್ಟ್ಸ್ ಇರ್ಬೋದು, ಒಬ್ಬಂಗೆ ಡ್ರಾಯಿಂಗ್ ಇರ್ಬೋದು, ಒಬ್ಬಂಗೆ ಮ್ಯಾಥಮೆಟಿಕ್ಸ್ ಇಷ್ಟ ಇರ್ಬೋದು, ಒಬ್ಬಂಗೆ ಸೈಂಟಿಸ್ಟ್ ಆಗ್ಬೇಕು ಅಂತ ಇಷ್ಟ ಇರುತ್ತೆ, ಒಬ್ಬಂಗೆ ಪೊಲೀಸ್ ಆಗ್ಬೇಕು. ಈ ತರ ಎಲ್ಲಾ ತರದವ್ರಿಗೂ ಕೋರ್ಸ್ ಗಳಿದಾವೆ ನಮ್ ಮೇಡಮ್. ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಒಂದು ಅದ್ರದೇ ಆದಂತ ಕೋರ್ಸ್ ಗಳು ಇದಾವೆ. ಈಗ ಸಪೋಸ್ ವಿದ್ಯಾರ್ಥಿಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಅಂತ ತಿಳ್ಕೊಳ್ಳಿ, ತುಂಬಾ ಚೆನ್ನಾಗಿ ಅವನು ಡ್ರಾಯಿಂಗ್ ಬರೀತಾನೆ ಅಂದ್ರೆ, PUC ಆದ ನಂತರ ಒಂದು ಎಕ್ಸಾಮ್ ಇದೆ, IIP ಅಂತ ಹೇಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಅಂತ ಹೇಳಿ. ಇದು ಏನಂದ್ರೆ ನಮ್ಮ ಪ್ರಪಂಚದಲ್ಲಿ ಏನೇನು ವಸ್ತು ರೆಡಿ ಆಗ್ತದಲ್ಲ ಆ ಎಲ್ಲಾ ವಸ್ತುಗಳಿಗೂ ಔಟರ್ ಡಿಸೈನ್ ಕೊಡೋ ಅಂತ ಕೋರ್ಸ್ ಮೇಡಮ್. ಯಾಕೆಂದ್ರೆ ತುಂಬಾ ಒಂದು ಒಳ್ಳೆ ಕೋರ್ಸ್. ಈಗ ಡ್ರಾಯಿಂಗ್ ಇಂಟ್ರೆಸ್ಟ್ ಇರೋನ್ಗೆ ನಾವು ಡ್ರಾಯಿಂಗ್ ಕೋರ್ಸ್ ಹೇಳಿದಾಗ ಅವ್ನು ತುಂಬಾ ಖುಷಿಯಾಗಿ ಓದ್ತಾನೆ. ಅವ್ನಿಗೆ ಇಷ್ಟ ಇಲ್ಲದ ಕೋರ್ಸ್ ಹೇಳೋದಕ್ಕಿಂತ ಆ ವಿದ್ಯಾರ್ಥಿಗೆ ಯಾವ್ದ್ರಲ್ಲಿ ಅಭಿರುಚಿ ಇದೆ ಅದಕ್ಕೆ ತಕ್ಕಂತ ಕೋರ್ಸ್ ನ ನಾವು ಹೇಳಿದಾಗ ಅವನು ಸಂತೋಷವಾಗಿ ಅದರಲ್ಲಿ ಯಶಸ್ಸು ಕಾಣ್ತಾನೆ ಮೇಡಮ್. ಹಂಗಾಗಿ ಎಲ್ಲಾ ವಿಭಾಗದವರ್ಗುನು ಒಂದೊಂದು ಕೋರ್ಸ್ ಅಂತ ಇರ್ತವೆ ಮೇಡಮ್.
6: ನೋಡಿ, ಈ ತರ ಒಂದು ಕೋರ್ಸ್ ಗಳ ಬಗ್ಗೆ ಸಾಕಷ್ಟು ಜನಕ್ಕೆ ತಿಳುವಳಿಕೆನೆ ಇರಲ್ಲ. ಈಗ PU ಆದ ತಕ್ಷಣ ಡ್ರಾಯಿಂಗ್ ಯಾರು ಮಾಡ್ತಾರೆ ಅದೆಲ್ಲ ಸ್ಕೂಲ್ ಲೆವೆಲ್ ಗೆ ಸಾಕು ಅನ್ನೋರ ಮಧ್ಯೆ ಡ್ರಾಯಿಂಗ್ ಗೆ ಕೂಡ ಇಷ್ಟೊಂದು ಅವಕಾಶ ಇದೆ ಅಂತ ನೀವು ತಿಳಿಸ್ಕೊಡ್ತಾ ಇದೀರಾ ಸರ್?
7: ಮೇಡಮ್, ಇನ್ನು ನೋಡಿ, ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮೇಡಮ್. ಯಾಕೆಂದ್ರೆ ಈಗ ಒಂದು ಇಂಜಿನಿಯರ್ ಮುಗಿಸ್ಬೇಕು ಅಂದ್ರೆ 12-15 ಲಕ್ಷ ಖರ್ಚು ಮಾಡ್ತಾರೆ. ಈಗ ನಾನು ಹೇಳೋ ಅಂತ ಎಲ್ಲಾ ಕೋರ್ಸ್ ಗಳು ಹೆಂಗಿದಾವೆ ಮೇಡಮ್, ಎಲ್ಲಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓದೋವು ಇದಾವೆ, ಜೊತೆಗೆ ಸ್ಟೈಫೆಂಡ್ ಕೊಡ್ತಾರೆ, ಇಲ್ಲ ಫೀಸ್ ಇದ್ರೂ 15,000-20,000 ರೂಪಾಯಿ ಫೀಸ್ ಇರುತ್ತೆ ಮೇಡಮ್. ಈ ತರ ಕಮ್ಮಿ ಫೀಸ್ ಅಲ್ಲಿ 100% ಜಾಬ್ ಪ್ಲೇಸ್ಮೆಂಟ್ ಕೊಡೋ ಅಂತ ಕೋರ್ಸ್ ಗಳನ್ನ ಹುಡುಗರು ಆಯ್ಕೆ ಮಾಡ್ಕೊಂಡ್ರೆ ಆ ಪೇರೆಂಟ್ಸ್ಗೂ ಅನುಕೂಲ ಆಗುತ್ತೆ ಮೇಡಮ್. ಈಗ ಬರೀ 15,000 ಫೀಸ್ ಅಂದ್ರೆ ಯಾವ ಪೇರೆಂಟ್ಸ್ ಬೇಕಾದ್ರೂ ಕಟ್ತಾರೆ.
6: ಖಂಡಿತ ಸರ್, ಕಟ್ತಾರೆ
7: ಖಂಡಿತ. ಆಮೇಲೆ ಓದಿದ ತಕ್ಷಣ ಕೆಲಸ ಸಿಗುತ್ತೆ ಅಂದ್ರೆ ಹುಡುಗರು ಖುಷಿಯಾಗಿ ಓದ್ಬೋದಲ್ಲ ಮೇಡಮ್.
6: ಹೌದೌದು,
7: ಜೊತೆಗೆ ಅವ್ರಿಗೆ ಅಭಿರುಚಿ ಇರೋ ಅಂತ ಕೋರ್ಸ್ ನೇ ಹೇಳ್ತೀವಿ, ಅವಾಗ ಇನ್ನೂ ಖುಷಿಯಾಗಿ ಓದ್ತಾರೆ.
6: ನಿಜ ನಿಜ ಸರ್.
7: ಈ ತರದ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಪೇರೆಂಟ್ಸ್ಗೂ ಅನುಕೂಲ ಆಗುತ್ತೆ ಮೇಡಮ್, ವಿದ್ಯಾರ್ಥಿಗೂ 100% ಜಾಬ್ ಸಿಗುತ್ತೆ ಅಂದ್ರೆ ಅವನಿಗೂ ಒಂದ್ ರೀತಿಲಿ ಒಳ್ಳೇದಾಗುತ್ತೆ ಮೇಡಮ್.
6: ಹೌದು ಸರ್.
7: ಏನಾಗಿದೆ, ಎಲ್ಲಾ ರೈತರು ಒಂದೇ ಬೆಳೆ ಬೆಳೆದ್ರೆ ರೇಟ್ ಸಿಗುತ್ತಾ ಮೇಡಮ್?
6: ಇಲ್ಲ ಇಲ್ಲ ಸರ್.
7: ಈಗ ಎಲ್ಲಾ ಟೊಮಾಟೊ ಬೆಳೆದ್ರೆ ಏನಾಗುತ್ತೆ, ಟೊಮಾಟೊ ರೇಟ್ ಬಿದ್ದೋಗುತ್ತೆ.
6: ಅದೇ ರೀತಿ
7: ಎಲ್ಲಾ ಓದಿದ್ದು ನಾವುಗಳು ಓದಿದ್ರೆ ಅವನಿಗೂ ಕೆಲಸ ಸಿಗಲ್ಲ, ನಮಗೂ ಕೆಲಸ ಸಿಗಲ್ಲ.
6: ನಿಜ ಸರ್.
7: ಹಾಗಾಗಿ ಯಾವ್ದಾದ್ರು ಒಂದು ಹೊಸ ತರದಲ್ಲಿ ಓದ್ಬೇಕು ಮೇಡಮ್ ಅಷ್ಟು.
6: ಹೌದ್ ಹೌದ್ ಸರ್. ಈಗ ಪಿ ಯು ಆದ ತಕ್ಷಣ ಬರೀ ಇಂಜಿನಿಯರಿಂಗ್ ಡಾಕ್ಟರ್ ಆಗೋ ಬದಲು ಸಾಕಷ್ಟು ಆಪ್ಷನ್ಸ್ ಗಳಿದೆ, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ ಅಲ್ವಾ ಸರ್?
7: ಹೌದು ಮೇಡಮ್.
6: ಹಾಗಿದ್ರೆ ಈಗ ಮತ್ತಷ್ಟು ಕೋರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ಬೋದಾ?
7: ಹೌದು ಮೇಡಮ್. ಈಗ ಒಬ್ಬ ವಿದ್ಯಾರ್ಥಿಗೆ ಟೀಚರ್ ಆಗ್ಬೇಕು ಅಂತ ಆಸೆ ಇದೆ. ಅವನಿಗಾದ್ರೆ ಎರಡ್ ಕೋರ್ಸ್ ಇದಾವೆ ಮೇಡಮ್. ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂತೇಳಿ RIE ಅಂತ ಕರೀತಾರೆ, ಮೈಸೂರಲ್ಲಿದೆ. ಇದು ಒಂದು ಇಂಟಿಗ್ರೇಟೆಡ್ BSc BEd ಇಂಟಿಗ್ರೇಟೆಡ್ ಡಿಗ್ರಿ ಅಂತ ಕೊಡ್ತಾರೆ ಮೇಡಮ್. 4 ಇಯರ್ಸ್ ಇದು ಕೋರ್ಸ್. ಇದು ಸೌತ್ ಇಂಡಿಯಾಗೆ ಒಂದೇ ಕಡೆ ಮೈಸೂರಲ್ಲಿ ಇದೆ ಮೇಡಮ್.
6: ಸೂಪರ್.
7: ಕರ್ನಾಟಕದ ಮೈಸೂರಲ್ಲೇ ಇದೆ. 7 ಸ್ಟೇಟ್ಗೆ ಒಂದೇ ಕಾಲೇಜು ಮೇಡಮ್. ಸೌತ್ ಇಂಡಿಯಾದಲ್ಲಿರೋ 7 ಸ್ಟೇಟ್ಗೂ ಒಂದೇ ಕಾಲೇಜು. ಇಲ್ಲಿ ಸೇರ್ಕೊಂಡ್ರೆ ಮೇಡಮ್ 100% ಜಾಬ್ ಪ್ಲೇಸ್ಮೆಂಟ್. ಯಾಕೆ ಅಂದ್ರೆ ಅಲ್ಲಿ ಆ ತರ ಎಜುಕೇಶನ್ ಕೊಡ್ತಾರೆ. ಒಟ್ಟು ಇಲ್ಲಿ 4 ಇಯರ್ಸ್ ಅಲ್ಲಿ ನಿಮ್ಗೆ ಡಿಗ್ರಿನೂ ಆಗುತ್ತೆ, ಜೊತೆಗೆ BEd ಆಗುತ್ತೆ. ಟೀಚಿಂಗ್ ಟ್ರೈನಿಂಗ್ ನ ಕೊಡೋ ಅಂತ ಒಂದು ಸೆಂಟರ್ ಮೇಡಮ್ ಅದು. ಯಾಕೆಂದ್ರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬರೀ 15 ಸೀಟ್ ಮಾತ್ರ ಇರ್ತದೆ. ಒಟ್ಟು 55 ಸೀಟ್ನ 7 ಸ್ಟೇಟ್ಗೂ ಡಿವೈಡ್ ಮಾಡ್ತಾರೆ. ಕರ್ನಾಟಕಕ್ಕೆ ಒಂದು 15, ತಮಿಳ್ನಾಡಿಗೆ 14, ಕೇರಳಗ 6, ಈ ತರದ ಡಿವೈಡ್ ಮಾಡಿಕೊಂಡು ಎಲ್ಲಾ ಸ್ಟೇಟ್ ಅವ್ರಿಗೂ ಸೇರೋ ಒಂದು ಅವಕಾಶ ಇರುತ್ತೆ. ಇಲ್ಲಿ ಸೇರದಂತವರು ಕೇಂದ್ರೀಯ ವಿದ್ಯಾಲಯ ಇಲ್ಲ ನವೋದಯ ಇಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 100% ಜಾಬ್ ಟೀಚರ್ ಇರ್ಬೋದು, ಲೆಕ್ಚರರ್ ಪೋಸ್ಟ್ ಆಗ್ಬೋದು, ತಗೊಳ್ಳೋ ಅವಕಾಶ ಇರುತ್ತೆ ಮೇಡಮ್. ಜೊತೆಗೆ ಫೀಸ್ ಅಂತ ಎಷ್ಟು ಅಂತ ಬಂದಾಗ ಬರೀ 14,700 ರೂಪಾಯಿ ವರ್ಷಕ್ಕೆ ಮೇಡಮ್.
6: ಓಕೆ.
7: ಬರೀ 14,700 ರೂಪಾಯಿ ವರ್ಷಕ್ಕೆ, ಪ್ರತಿ ತಿಂಗಳು 800 ರೂಪೀಸ್ ಸ್ಟೈಫೆಂಡ್ ಕೊಡ್ತಾರೆ ಮೇಡಮ್.
6: ಓ ಸೂಪರ್ ಸರ್.
7: ಯಾಕೆ 100% ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ, ಯಾಕೆಂದ್ರೆ ನಮ್ಮ ಕರ್ನಾಟಕದ ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋ ಅಂತ ಸೆಂಟ್ರೇ ಅದು.
6: ಓಕೆ.
7: ತುಂಬಾ ಎಷ್ಟು 125 ಎಕರೆಯಲ್ಲಿ ಇದೆ ಮೇಡಮ್ ಮೈಸೂರಲ್ಲಿ. ಅದು
6: ಸೂಪರ್ ಸೂಪರ್.
7: ಈ ತರದ ಒಂದು ಟೀಚರ್ ಪೋಸ್ಟ್ಗೆ ಬೇಕು ಅಂದ್ರೆ RIE ಸೇರ್ಬೋದು, ಇಲ್ಲ ಅಂದ್ರೆ ಇಲ್ಲ ಇನ್ನೂ ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀನಿ ಅಂದ್ರೆ ಒಂದು NCET ಅಂತ ಒಂದು ಎಕ್ಸಾಮ್ ನಡೆಯುತ್ತೆ ಮೇಡಮ್, ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ.
6: ಓಕೆ.
7: ಇದು ಟೀಚರ್ ಪೋಸ್ಟ್ಗೆನೆ. IIT ಕಾಲೇಜಲ್ಲಿ ಇಂಟಿಗ್ರೇಟೆಡ್ ಡಿಗ್ರಿ ಓದೋದು BSc BEd. ಇದು ಸ್ಟಾರ್ಟ್ ಆಗಿರೋದು 2024 ಇಂದ ಸ್ಟಾರ್ಟ್ ಆಗಿದೆ ಮೇಡಮ್. IIT ಕಾಲೇಜಲ್ಲಿ ಈಗ ಬರೇ ಇಂಜಿನಿಯರಿಂಗ್ ಮಾತ್ರ ಕೋಚಿಂಗ್ ಕೊಡ್ತಾ ಇಲ್ಲ, ಟೀಚರ್ಸ್ನು ತಯಾರಿಸ್ತಾ ಇಲ್ಲ.
6: ಓಕೆ.
7: ಈಗ ತುಂಬಾ ವಿದ್ಯಾರ್ಥಿಗಳ ಕನಸು ನಾನು IIT ಕಾಲೇಜಲ್ಲಿ ಓದ್ಬೇಕು ಅನ್ನೋದು. ಅವನು ಅಲ್ಲೋಗಿ ಟೀಚರ್ ಪೋಸ್ಟ್ ಓದ್ಬೋದಲ್ಲ?
6: ಖಂಡಿತ ಸರ್, ಓದ್ಬೋದು.
7: ನೋಡಿ, ಕಮ್ಮಿ ಫೀಸ್ ಅಲ್ಲಿ 15,000-20,000 ಫೀಸ್ ಅಲ್ಲಿ ವರ್ಷಕ್ಕೆ ಆರಾಮ್ಸೆ ವಿತ್ ಸ್ಟೈಫೆಂಡ್ ಅಲ್ಲಿ ಓದ್ಬೋದು.
6: ನಿಜ ನಿಜ.
7: ಈ ತರದ ಇದು ಟೀಚರ್ಸ್ ಪೋಸ್ಟ್ಗೆ ಸಿಗ್ತವೆ ಮೇಡಮ್. ಇಲ್ಲ ಕೆಲವು ಹುಡುಗರು ಬರ್ತಾರೆ ನನ್ನ ಹತ್ರ, ಸರ್ ಸೈಂಟಿಸ್ಟ್ ಆಗ್ಬೇಕು ಸರ್ ಅಂತ. ಅವ್ರಿಗೂ ಆದಂತ ಕೋರ್ಸ್ ಗಳು ಇದಾವೆ ಮೇಡಮ್. ಒಂದು IIST ಅಂತ ಬರುತ್ತೆ ಮೇಡಮ್.
6: IIST ಓಕೆ.
7: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅಂತೇಳಿ.
6: ಓ ಸೂಪರ್.
7: ತಿರುವನಂತಪುರಂ ಅಲ್ಲಿ ಇದೆ ಮೇಡಮ್. ಇಲ್ಲಿ ಏನಾದ್ರೂ ವಿದ್ಯಾರ್ಥಿಗಳು ಹೋಗಿ ಸೇರ್ಕೊಂಡು ಓದಿದ್ರೆ 100% ಇಸ್ರೋದಲ್ಲಿ ಅವರು ಸೈಂಟಿಸ್ಟ್ ಆಗ್ತಾರೆ. ಯಾಕೆಂದ್ರೆ ಅದು ಅಲ್ಲಿ ಓದ್ದಂತವ್ರಿಗೆ ಎಲ್ಲಾರ್ಗೂ 100% ಪ್ಲೇಸ್ಮೆಂಟ್ ಆಗುತ್ತೆ. ಇಸ್ರೋದಲ್ಲಿ ಡೈರೆಕ್ಟ್ ಅಪಾಯಿಂಟ್ ಆಗುತ್ತೆ ಮೇಡಮ್. ಆ ತರ ಸಿಸ್ಟಮ್ ಇದೆ ಅಲ್ಲಿ. ಜೊತೆಗೆ ಇಲ್ಲಿ ಫೀಸ್ ಎಷ್ಟು ಗೊತ್ತರ? ಬರೀ 15,000.
6: 15,000?
7: 15,000 ವಿತ್ ಮೀಲ್ಸ್ ಅಂದ್ರೆ ಹಾಸ್ಟೆಲ್ ಕಾಲೇಜ್ ಫೀಸ್ ಎರಡು ಸೇರಿ 15,000.
6: ಓಕೆ.
7: ಪ್ರತಿ ವರ್ಷ 80,000 ಅವರೇ ಕೊಡ್ತಾರೆ.
6: ಪ್ರತಿ ವರ್ಷ 80,000 ಕೊಡ್ತಾರ
7: ಸ್ಟೈಫೆಂಡ್?
6: ಓಕೆ.
7: ಇನ್ನೂ 65,000 ವಿದ್ಯಾರ್ಥಿ ಮುಗಿಸ್ಕೋಬಹುದು.
6: ನಿಜ ನಿಜ ಸರ್.
7: ಈ ತರ ನೋಡಿ, ಸೈಂಟಿಸ್ಟ್ ಆಗ್ಬೇಕು ಅನ್ನಂಗಿದ್ರೆ IIST ಹೋಗ್ಬೋದು. ಇಲ್ಲ ಇನ್ನೊಂದು ಬರುತ್ತೆ ಮೇಡಮ್, ನೆಸ್ಟ್ ಅಂತ ಬರುತ್ತೆ, ನ್ಯಾಷನಲ್ ಎಂಟ್ರೆನ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ. ಅದ್ರಲ್ಲಿ ಏನಾದ್ರೂ ಹುಡುಗರು ಸೇರ್ಕೊಂಡ್ರೆ ಬಾಂಬೆನಲ್ಲಿರೋ ಓಬಿ ಬಾಬಾ ರಿಸರ್ಚ್ ಸೆಂಟರ್ ಅಂತ ಇದೆ, ಬಾರ್ಕ್ ಅಂತ ಕರೀತಾರೆ, ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಇಲ್ಲೂ ಅಷ್ಟೇ, ಸೇಮ್ ಫೀಸ್ 15,000 ರೂಪಾಯಿ ಫೀಸ್, 80,000 ಸ್ಟೈಫೆಂಡ್.
6: ಓಕೆ ಸರ್. ಇಲ್ಲಿ ಹೇಳ್ತಾ ಇದಿರಲ್ಲ ಕೋರ್ಸ್ಗಳು ಅಂದ್ರೆ ನಮ್ಗೆ ಸೀಟ್ಸ್ ಸಿಗೋದು ಕೂಡ ತುಂಬಾ ಕಡಿಮೆ ಇದೆಯಲ್ಲ, ಅಲ್ಲಿಗೆಲ್ಲ ಹೇಗ್ ಪ್ರಯತ್ನ ಮಾಡಬಹುದು ಏನು?
7: ಮೇಡಮ್ ನೋಡಿ, ಒಂದ್ ಮಾತು ಒಂದು ಚರ್ಚೆಯಲ್ಲಿ ಹೇಳ್ಬಿಡ್ತೀನಿ. ಈಗ ನೀಟ್ ನ ನಮ್ಮ ಇಂಡಿಯಾದಲ್ಲಿ 25 ಲಕ್ಷ ಜನ ಬರೀತಾರೆ.
6: ಹೌದು.
7: JEE 18 ಲಕ್ಷ ಬರೀತಾರೆ.
6: ನಿಜ ಸರ್.
7: CET 4.5 ಲಕ್ಷ ಜನ ಬರೀತಾರೆ.
6: ಹೌದು.
7: ಈಗ ನಾನು ನಿಮ್ಗೆ ಹೇಳ್ತಾ ಹೋಗೋ ಎಲ್ಲಾ ಕೋರ್ಸ್ ಮ್ಯಾಕ್ಸಿಮಮ್ ಅಂದ್ರೆ 30,000.
6: ಓಹೋ. ಓಕೆ.
7: ಯಾವ್ದ್ರಲ್ಲಿ ಕಷ್ಟ ಮೇಡಮ್ ಸೀಟ್ ತಗೊಳ್ಳೋದು?
6: ನಿಜ ಸರ್, 14 ಲಕ್ಷ ಎಲ್ಲಿ, 30,000 ಎಲ್ಲಿ,
7: ಈಗ 25,000 25 ಲಕ್ಷ ಎಲ್ಲಿ?
6: ಖಂಡಿತ ಖಂಡಿತ ಸರ್.
7: ಈಗ ನಮ್ಗೆ ಒಂದು 100% ಪ್ಲೇಸ್ಮೆಂಟ್ ಸಿಗುತ್ತೆ ಅಂದ್ರೆ ಸ್ವಲ್ಪ ಎಫರ್ಟ್ ಹಾಕೋದೇ ಕಷ್ಟ ಅಲ್ಲ.
6: ಹೌದು ಸರ್.
7: ಆಮೇಲೆ ಐಸರ್ ಅಂತ ಬರುತ್ತೆ ಮೇಡಮ್, ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ, ಅದನ್ನು ಬರೆದು ಸಹ ಸೈಂಟಿಸ್ಟ್ ಆಗ್ಬೇಕು ಅನ್ನಂಗಿದ್ರೆ ಹೋಗ್ಬೋದು ಮೇಡಮ್. ಇವೆಲ್ಲ ನಾನು ಈಗ ಹೇಳೋ ಎಲ್ಲಾ ಕೋರ್ಸ್ ಮೇಡಮ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಾವು 100% ಜಾಬ್ ಪ್ಲೇಸ್ಮೆಂಟ್, ಫೀಸ್ ಕಮ್ಮಿ ವಿತ್ ಸ್ಟೈಫೆಂಡ್. ನೋಡಿ, ಇನ್ನು ಹುಡುಗರು ತುಂಬಾ ಹುಡುಗರು ಕನಸಿರುತ್ತೆ ಡಿಫೆನ್ಸ್ ಅಲ್ಲಿ ಆಫೀಸರ್ ಆಗ್ಬೇಕು ಅಂತ.
6: ಹೌದು ಸರ್.
7: ನಾನು ಸೋಲ್ಜರ್ ಬಗ್ಗೆ ಹೇಳ್ತಿಲ್ಲ, ಆಫೀಸರ್ಸ್ ಬಗ್ಗೆ
6: ಹೇಳ್ತೀನಿ.
7: ಆಫೀಸರ್ಸ್ ಆಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಅವ್ರಿಗಾಗಿ ಒಂದು ಟೆಸ್ಟ್ ಅಂತ ಇದೆ, ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತೇಳಿ. ಏನು ಇದು ವಿಶೇಷ ಏನು ಅಂದ್ರೆ ಮೇಡಮ್, 4 ಇಯರ್ಸ್ ಇಂಜಿನಿಯರಿಂಗ್ ನ ಫ್ರೀಯಾಗಿ ಓದಿಸ್ತಾರೆ.
6: ಇಂಜಿನಿಯರಿಂಗ್ ಫ್ರೀಯಾಗಿ ಓದ್ಬೋದಾ?
7: ಫ್ರೀಯಾಗಿ ಓದಿಸ್ತಾರೆ, ಇನ್ಕ್ಲೂಡಿಂಗ್ ಯೂನಿಫಾರ್ಮ್, ಕಾಲೇಜ್ ಫೀಸ್, ಮೆಸ್ ಫೀಸ್, ಯಾವ್ದು ಈವನ್ ನೀವು ಅಪ್ಲಿಕೇಶನ್ ಫೀಸು ಇಲ್ಲ.
6: ಓಕೆ.
7: ಜೀರೋ ಫೀಸ್ ಅಲ್ಲಿ ನೀವು 4 ಇಯರ್ಸ್ ಇಂಜಿನಿಯರಿಂಗ್ ನ ಮುಗಿಸ್ಬೋದು, ವಿತ್ ಹಾಸ್ಟೆಲ್ ಫೀಸ್ ಯಾವ್ದು ಕಟ್ಟಂಗೆ ಇಲ್ಲ ಮೇಡಮ್. ಜೊತೆಗೆ ಪ್ರತಿ ತಿಂಗಳು 56,100 ರೂಪಾಯಿ ಸ್ಟೈಫೆಂಡ್ ಕೊಡ್ತೀವಿ.
6: ಪ್ರತಿ ತಿಂಗಳು
7: ಅಪ್ ಟು 4 ಇಯರ್ಸ್ 54,100 ರೂಪಾಯಿ ಸ್ಟೈಫೆಂಡ್ ಕೊಡ್ತಾರೆ. ಪಿ ಯು ಆದ್ಮೇಲೆ ಮೇಡಮ್.
6: ಓಕೆ
7: ನೋಡಿ, 56,100 ರೂಪಾಯಿ ಕೊಟ್ರೆ ಅವ್ರಿಗೇನು ಖರ್ಚೇ ಇರಲ್ಲ, ಎಲ್ಲ ಫ್ರೀಯಾಗಿ ಕೊಡ್ತಿರ್ತಾರೆ. ಅವ್ರ ತಮ್ಮ ತಂಗಿದಿರ್ ಓದಿಸ್ಬೋದು, ಬೇಕಾದ್ರೆ ಮನೆಗೂ ಕೊಡ್ಬೋದು ದುಡ್ಡನ್ನ.
6: ಹೌದು ಸರ್.
7: ಓದುವಾಗ್ಲೇ ಕೊಡ್ತಾರೆ 56,100. ಸಪೋಸ್ ಇಂಜಿನಿಯರಿಂಗ್ 4 ಇಯರ್ಸ್ ಮುಗಿದ್ಮೇಲೆ ಅಲ್ಲೇ ಡಿಫೆನ್ಸ್ ಅಲ್ಲಿ ಇಂಜಿನಿಯರಿಂಗ್ ಕೆಲಸ ಕೊಡ್ತಾರೆ. ತಿಂಗಳ 1.5-3 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಸ್ಟಾರ್ಟಿಂಗ್.
6: ಓಕೆ.
7: ಆ ತರದಿದೆ. ಮತ್ತೆ ಇನ್ನೊಂದು ಬರುತ್ತೆ NDA ಅಂತೇಳಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ, ಅದು ಇದೇ ತರ ಇರುತ್ತೆ. ಆಮೇಲೆ BTech ಇನ್ ಇಂಡಿಯನ್ ನೇವಿ ಅಂತ ಬರುತ್ತೆ. ಈ ತರ ಮೇಡಮ್ ಡಿಫೆನ್ಸ್ ಹೋಗ್ಲೇಬಹುದು ಒಂದು ಹುಡುಗರು, 5-6 ದಾರಿ ಇರ್ತಾರೆ ಮೇಡಮ್.
6: ಖಂಡಿತ.
7: ಯಾವ್ದ್ರಲ್ಲಿ ಬೇಕಾದ್ರೆ NDA ನಲ್ಲಿ ಹೋಗ್ಬೋದು, ನಾನು ಈಗ ಹೇಳಿದ್ನಲ್ಲ ಟೆಸ್ಟ್, BTech ಇನ್ ಇಂಡಿಯನ್ ನೇವಿ, ಈ ತರದೆಲ್ಲ ಡಿಫೆನ್ಸ್ ಕೋರ್ಸ್ಗೆ ಹೋಗ್ಬೋದು ಮೇಡಮ್. ನೋಡಿ ಎಷ್ಟು ಅನುಕೂಲ ಇದೆ, ಹುಡುಗರು ಅದನ್ನ ಉಪಯೋಗ ಪಡ್ಕೋಬೇಕು.
6: ಇನ್ನೇನಾದ್ರು ಮೆಡಿಸಿನ್ ಫೀಲ್ಡ್ ಗೆ ಹೋಗ್ತೀವಿ ಅಥವಾ ಮೆಡಿಕಲ್ ಫೀಲ್ಡ್ ಗೆ ಹೋಗ್ತೀವಿ ಅಂದ್ರೆ ಅದಕ್ಕೇನಾದ್ರು ಬೇರೆ?
7: ಬರ್ತೀನಿ ಮೇಡಮ್, ಒಂದೊಂದೇ ಈಗ ಹೇಳಿದ್ರೆ ಸರಿ. ಯಾಕೆಂದ್ರೆ ಒಂದು ICET ಅಂತ ಬರುತ್ತೆ ಮೇಡಮ್, ಇಂಡಿಯನ್ ಕೆಮಿಕಲ್ ಟೆಕ್ನಾಲಜಿ ಅಂತೇಳಿ. ಇದು ಹೆಂಗಿದೆ ಮೇಡಮ್, ಇಲ್ಲಿ ಏನಾದ್ರೂ ಹುಡುಗರು ಸೀಟ್ ತಗೊಂಡು ಸೇರ್ಕೊಂಡ್ಬಿಟ್ರೆ ನಮ್ ಇಂಡಿಯಾಗೆ ಟಾಪ್ ಕೆಮಿಕಲ್ ಮತ್ತೆ ಫಾರ್ಮಸಿ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ.
6: ಓಕೆ.
7: ಇಂಡಿಯಾಗೆ 1 ಇನ್ಸ್ಟಿಟ್ಯೂಟ್ ಅದು ಕೆಮಿಕಲ್ಸ್ಗೆ ಮತ್ತೆ ಫಾರ್ಮಸಿಗೆ. ಅಲ್ಲಿ ಓದಿದ್ರೆ 100% ಜಾಬ್ ಪ್ಲೇಸ್ಮೆಂಟ್ ಆಗೋ ಅವಕಾಶ ಇದೆ ಮೇಡಮ್. ಸಪೋಸ್ ಈಗ ವಿದ್ಯಾರ್ಥಿಗಳು ಬರ್ತಾರೆ, ನೀಟ್ ಸಿಕ್ಲಿಲ್ಲ ಅಂತಂದ್ರೆ ನರ್ಸಿಂಗ್ ಗೆ ಸೇರ್ಕೋತೀವಿ ಅಂತಾರೆ ಮೇಡಮ್. ಅವ್ರಿಗಾಗಿ ಒಂದ್ ಕೋರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಮೇಡಮ್. ಮಿಲ್ಟ್ರಿನಲ್ಲಿ ಬರುತ್ತೆ ಮೇಡಮ್, MNS ಅಂತ ಬರುತ್ತೆ. MNS ಅಂತ ಮಿಲ್ಟ್ರಿ ನರ್ಸಿಂಗ್ ಸರ್ವಿಸ್ ಅಂತ. ಮಿಲ್ಟ್ರಿ ನರ್ಸಿಂಗ್ ಸರ್ವಿಸ್ ಅಂತ MNS ಅಂತೇಳಿ. ಇದಕ್ಕೇನಾದ್ರೂ ಗರ್ಲ್ಸಿಂಗ್ ಮಾತ್ರ ಇದು. ಇದಕ್ಕೇನಾದ್ರೂ ಸೆಲೆಕ್ಟ್ ಆದ್ರೆ ಗರ್ಲ್ಸ್ 4 ಇಯರ್ಸ್ ನ ಫ್ರೀಯಾಗಿ ನರ್ಸಿಂಗ್ ಓದ್ಬೋದು ಮೇಡಮ್.
6: ಓಕೆ.
7: 1 ರೂಪಾಯಿನು ಕಟ್ಟಂಗಿಲ್ಲ. ಜೊತೆಗೆ ಪ್ರತಿ ತಿಂಗಳು 46,000 ಅವರೇ ಕೊಡ್ತಾರೆ.
6: ಓಕೆ.
7: 4 ವರ್ಷನು ಪ್ರತಿ ತಿಂಗಳು 46,000 ಕೊಡ್ತಾರೆ. ನಮ್ ಬೆಂಗಳೂರಲ್ಲೂ ಒಂದು ಬ್ರಾಂಚ್ ಇದೆ. ಈ ತರ ಮಿಲಿಟರಿ ಡಿಫೆನ್ಸ್ ಅವರು ಕೊಡ್ತಾ ಇರೋದು ಅವಕಾಶ ಮೇಡಮ್ ಇದು.
6: ಸೂಪರ್ ಸೂಪರ್ ಸರ್.
7: ಲಕ್ಷಗಟ್ಟಲೆ ಕೊಟ್ಟು ಓದ್ತಾರೆ ಮೇಡಮ್. ನಾನು ಹೇಳೋದು ಎಲ್ಲ ವಿದ್ಯಾರ್ಥಿಗಳಿಗೆ ಏನಂತೀನಿ, PVC ಆದ್ಮೇಲೆ ಯಾವುದೇ ರೀತಿ ದುಡ್ಡು ಖರ್ಚು ಮಾಡಿ ಓದಕ್ ಹೋಗ್ಬಾರ್ದು. ನನ್ನ ಕಾನ್ಸೆಪ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಲ್ಲ ಮಿನಿಮಮ್ ಫೀಸ್ ಅಲ್ಲಿ 100% ಪ್ಲೇಸ್ಮೆಂಟ್ ಸಿಗ ಅಂತ ಯಾವ್ದು ಬೇಕಾದ್ರೂ ಕೋರ್ಸ್ ಓದ್ಲಿ ಮೇಡಮ್ ಮಕ್ಳು.
6: ಹೌದು ಸರ್.
7: ಅನುಕೂಲ ಆಗುತ್ತಾ?
6: ನಿಜ ನಿಜ ಸರ್.
7: ಇನ್ನೊಂದಿದೆ ಮೇಡಮ್, ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್ ಅಂತೇಳಿ.
6: ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್
7: ಅಂತ ನಾಗ್ಪುರಲ್ಲಿ, ನಮ್ ಇಂಡಿಯಾದಲ್ಲಿ ಒಂದೇ ಕಡೆ ಇರೋದು ಮೇಡಮ್.
6: ಓಕೆ ಸರ್.
7: ಇಲ್ಲಿ ಏನಾದ್ರೂ BTech ಇನ್ ಫೈರ್ ಸರ್ವಿಸ್ ಮಾಡಿದ್ರೆ 100% ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ ಮೇಡಮ್. ಇಂಜಿನಿಯರಿಂಗ್ ಅದು ಫೀಸ್ ಅಷ್ಟೇ ಮೇಡಮ್, ಜಸ್ಟ್ 30,000 ಏನೋ ಇದೆ, ನಿಮ್ಗೆ ಸ್ಟೈಫೆಂಡ್ ಎಲ್ಲ ಸಿಗುತ್ತೆ ಮೇಡಮ್.
6: ಓಕೆ.
7: ಅದೇ ರೀತಿ ವಿದ್ಯಾರ್ಥಿಗಳು ಕೆಲವ್ರು ಬರ್ತಾರೆ ಮೇಡಮ್, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು, ಯಾವ ಕೋರ್ಸ್ ಮಾಡೋಣ ಅಂತ. ಅವ್ರಿಗಾಗಿ ಒಂದು RRU ಅಂತ ಇದೆ ಮೇಡಮ್. ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತೇಳಿ ನಿಮ್ಮ ಶಿವಮೊಗ್ಗದಲ್ಲೇ ಇದೆ.
6: ಹೌದು ಸರ್.
7: ಇಲ್ಲಿ ಓದ್ದಂದ್ರೆ ಇಲ್ಲಿ ಬೇಕಾದ್ರೆ ಇದು ಒಂದು ಪೊಲೀಸ್ ಯೂನಿವರ್ಸಿಟಿ ಅಂತಾನು ಕರೀತಾರೆ ಮೇಡಮ್.
6: ನಿಜ ನಿಜ ಸರ್.
7: ಇಲ್ಲಿ ಓದ್ದಂತವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ತಗೊಳಕ್ಕೆ ತುಂಬಾ ಅವಕಾಶ ಇದೆ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟದ ಪಠ್ಯ ಚಟುವಟಿಕೆಗಳನ್ನೇ ಮಾಡಿಕೊಂಡು ಒಂದು ಯೂನಿವರ್ಸಿಟಿ ಮಾಡಿ ಸಿಲೆಬಸ್ ಎಲ್ಲ ಮಾಡಿ ಟ್ರೈನಿಂಗ್ ಕೊಡ್ತಾ ಇದಾರೆ ಮೇಡಮ್. ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಾರ ಹೋಗ್ಬೋದು, ಡಿಫೆನ್ಸ್ಗೆ ಹೋಗ್ಬೋದು, ಇಲ್ಲ ಇಂಟೆಲಿಜೆನ್ಸ್ಗೆ ಬೇಕಾದ್ರು ಹೋಗೋ ಅಂತ ಒಂದು ಅವಕಾಶ ಇರುತ್ತೆ ಮೇಡಮ್. ಮತ್ತೆ ಇನ್ನೂ ಒಂದಿದೆ, NFSU ಅಂತ ಬರುತ್ತೆ, ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಕಾಲೇಜ್ ಅಂತೇಳಿ ಧಾರವಾಡದಲ್ಲಿದೆ ಮೇಡಮ್.
6: ಓಕೆ,
7: NFSU ಅಂತ. ಇದು ಹೆಂಗಿದೆ ಮೇಡಮ್, ನಮ್ ಸೌತ್ ಇಂಡಿಯಾಗ ಒಂದೇ ಕಡೆ ಇರೋದು, ಧಾರವಾಡದಲ್ಲಿ ಮೇಡಮ್. ಈಗ ಫೊರೆನ್ಸಿಕ್ ಸೈನ್ಸ್ ಮಾಡ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಫೀಸ್ ಆಗುತ್ತೆ ಮೇಡಮ್.
6: ಹೌದು ಸರ್.
7: ಇದು ಸೆಂಟ್ರಲ್ ಗೌರ್ಮೆಂಟ್ ಇದೆ ಮೇಡಮ್.
6: ಓಕೆ,
7: ಇಲ್ಲಿ ನಿಮಗೆ ತುಂಬಾ ಕಮ್ಮಿ ಫೀಸ್ ಅಲ್ಲಿ ಒಳ್ಳೆ ಫ್ಯಾಕಲ್ಟಿ ಟೀಚಿಂಗ್ ಕೇಳೋ ಅವಕಾಶ ಇದೆ ಮೇಡಮ್. ಸುಮ್ನೆ ಲಕ್ಷಗಟ್ಟಲೆ ಕೊಟ್ಟು ಹೋಗೋಕ್ಕಿಂತ ಇಲ್ಲಿ NFSU ಧಾರವಾಡಕ್ಕೆ ಹೋದ್ರೆ ನಮ್ ಸೌತ್ ಇಂಡಿಯಾಗ ಒಂದೇ ಕಡೆ ಇರೋದು, ಸೆಂಟ್ರಲ್ ಗೌರ್ಮೆಂಟ್ ಫೀಸ್ ಕಮ್ಮಿ, ನಿಮಗೆ ಸ್ಕಾಲರ್ಶಿಪ್ ಇರ್ಬೋದು, ಸ್ಟೈಫೆಂಡ್ಗಳು ಎಲ್ಲ ಸಿಗ್ತವೆ ಮೇಡಮ್.
6: ಓಕೆ ಓಕೆ.
7: ಜೊತೆಗೆ ಈಗ ಏನಾಗಿದೆ ಮೇಡಮ್, ನಾನು ಹೇಳೋದಿಷ್ಟೇ, ಸೆಕೆಂಡ್ PUC ಒಂದು ಒಳ್ಳೆ ಸ್ಕೋರ್ ತಗೊಂಡಂತ ವಿದ್ಯಾರ್ಥಿಗಳು PUC ತದನಂತರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸ್ಕಾಲರ್ಶಿಪ್ ತಗೊಳ್ಳೋ ಅವಕಾಶ ಇರುತ್ತೆ ಮೇಡಮ್.
6: 2 ಲಕ್ಷಕ್ಕೂ ಹೆಚ್ಚು
7: ಸ್ಕಾಲರ್ಶಿಪ್ ಒಂದು ಇದೆ ಮೇಡಮ್ ಸ್ಕಾಲರ್ಶಿಪ್, ಇನ್ಸ್ಪೈರ್ ಅಂತ ಕರೀತಾರೆ, ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಂತೇಳಿ. ಈಗ ಯಾವ್ದೇ ಒಂದು ವಿದ್ಯಾರ್ಥಿ ಒಂದು 90% ಜಾಸ್ತಿ ತಗೊಂಡಿದ್ದಾನೆ ಅಂದ್ರೆ ಅವನು ಬೇಸಿಕ್ ಸೈನ್ಸ್ ಗೆ ಏನಾದ್ರು ಸೇರ್ಕೋತಾನೆ ಅಂದ್ರೆ ವರ್ಷಕ್ಕೆ 80,000 ಕೊಡ್ತಾರೆ ಮೇಡಮ್, ಅವನು ಎಲ್ಲಿವರೆಗೂ ಓದ್ತಾನೆ ಅಲ್ಲಿವರೆಗೆ.
6: ಓಕೆ,
7: ಇನ್ನೊಂದು ಬರುತ್ತೆ FFB ಅಂತ ಬರುತ್ತೆ, ಅದ್ರಲ್ಲಿ ಏನಾದ್ರು ಸ್ಕಾಲರ್ಶಿಪ್ ಗೆ ಸೆಲೆಕ್ಟ್ ಆಯ್ತು ಅಂದ್ರೆ ಇಂಜಿನಿಯರಿಂಗ್ ಗೆ ಸೇರಿದ್ರೆ 40,000 ಕೊಡ್ತಾರೆ, ಮೆಡಿಕಲ್ ಗೆ ಸೇರಿದ್ರೆ 50,000 ಕೊಡ್ತಾರೆ.
6: ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ ಸರ್ ಈ ಮಾಹಿತಿ.
7: ಹೌದು ಮೇಡಮ್, ಗೊತ್ತಿಲ್ಲ, ಅದನ್ನ ತಿಳಿಸೋದಕ್ಕೆ ನಾನು ಎಲ್ಲಾ ಕಡೆ ಓಡಾಡ್ತಿದ್ದೀನಿ. ಯಾವುದೇ ಒಂದು ಕಾಲೇಜಲ್ಲಿ ಕರೆದ್ರೂ ಸಹ ನಾನು ಹೋಗ್ಬಿಟ್ಟು ಎಲ್ಲ ಕೋರ್ಸ್ಗಳ ಬಗ್ಗೆ ಎಲ್ಲ ಮಾಹಿತಿ ನಾನು ಕೊಟ್ಟು ಬರ್ತಾ ಇದ್ದೀನಿ. ಆಲ್ ಓವರ್ ಕರ್ನಾಟಕ ನಾನು ತುಂಬಾ ಕಾಲೇಜ್ಗಳಿಗೆ ರೆಗ್ಯುಲರ್ ಆಗಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀನಿ.
6: ಸೂಪರ್ ಸೂಪರ್ ಸರ್. ಮೇಡಮ್
7: ಆಲ್ ಇಂಡಿಯಾ ಯೂತ್ ಸ್ಕಾಲರ್ಶಿಪ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇದೆ ಮೇಡಮ್.
6: ಓಕೆ,
7: ಸಪೋಸ್ ಆ ಎಕ್ಸಾಮ್ ನ ಕಟ್ಟಿ ಪಾಸ್ ಆದ್ರು ಅಂದ್ರೆ ಇವರು ವಿದ್ಯಾರ್ಥಿಗಳು ಏನಕ್ಕಾದ್ರೂ ಸೇರ್ಕೊಳ್ಳಿ, ಕಾಲೇಜ್ ಫೀಸ್ ಹಾಸ್ಟೆಲ್ ಫೀಸ್ ಅವರೇ ಕಟ್ತಾರೆ.
6: ಓಕೆ ನೋಡಿ,
7: ಎಜುಕೇಶನ್
6: ತುಂಬಾ ಹಣ ಕೊಟ್ಟೆ ಓದ್ಬೇಕು ಅಂತೇನಿಲ್ಲ, ಹಣ ಇಲ್ದೇ ನಾವು ಒಳ್ಳೆ ಪದವಿಯನ್ನ ಪಡ್ಕೋಬಹುದು, ಹಾಗೆ ಕೆಲಸವನ್ನು ಕೂಡ ಪಡ್ಕೋಬಹುದು ಅಲ್ವಾ ಸರ್.
7: ವಿತ್ ಜಾಬ್ ಸಿಗುತ್ತಲ್ಲ ಫ್ರೀ.
6: ಹೌದು, ನಿಜ ನಿಜ ಸರ್.
7: ಈಗ ಏನಿದೆ ಮೇಡಮ್, ಅಲ್ಲಿ ಕೋರ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ 100% ಜಾಬ್ ಸಿಗೋ ಚಾನ್ಸಸ್ ಇರುತ್ತೆ.
6: ಹೌದು
7: ನೋಡಿ, ಪ್ರತಿಯೊಂದು ಫೀಲ್ಡ್ ಅವ್ರಿಗೂ ನಾನು ಹೇಳ್ತಾ ಹೋಗ್ತೀನಿ ಮೇಡಮ್. ಈಗ ಅಗ್ರಿಕಲ್ಚರ್ ನಾನು ಮಾಡ್ಬೇಕು, BSCA ಅಗ್ರಿಕಲ್ಚರ್ ಮಾಡ್ಬೇಕು ಅಂದ್ರೆ ಅವ್ರಿಗೂ ಕೋರ್ಸ್ ಇದೆ ಮೇಡಮ್. ಒಂದು ICAR ಅಂತ ಒಂದು ಎಕ್ಸಾಮ್ ಬರುತ್ತೆ, ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ.
6: ಓಕೆ,
7: ಅದನ್ನ CUET ನಲ್ಲಿ ಸೇರಿಸಿದಾರೆ. ಈಗ ಆ ಎಕ್ಸಾಮ್ ಮುಖಾಂತರ ಏನಾದ್ರು ಅಗ್ರಿಕಲ್ಚರ್ ಸೇರಿಸ್ಕೊಂಡ್ರೆ ಈಸಿಯಾಗಿ ಅಗ್ರಿಕಲ್ಚರ್ ಸೀಟ್ ಸಿಗ್ತದೆ ಮೇಡಮ್. ಇದು ಒಂದು, ಜೊತೆಗೆ ತಿಂಗಳ 5,000 ಸ್ಟೈಫೆಂಡ್ ಕೊಡ್ತಾರೆ. ಇಲ್ಲ ಮ್ಯಾಥ್ಸ್ ಬೇಕು ಅಂದ್ರೆ ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಮೇಡಮ್. ಸಪೋಸ್ ಯಾರೋ ವಿದ್ಯಾರ್ಥಿ ನಾ ಮ್ಯಾಥ್ಸ್ ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಅವನು 5 ವರ್ಷ ಮ್ಯಾಥ್ಸ್ ನೇ ಓದ್ಬೋದು ಮೇಡಮ್.
6: ಓಕೆ,
7: ಅಲ್ಲಿ ಓದಂತ ವಿದ್ಯಾರ್ಥಿಗಳು ಪ್ರಪಂಚದಾದ್ಯಂತ ದೊಡ್ಡ ದೊಡ್ಡ ಪ್ರೊಫೆಸರ್ ಆಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತೀರಾ ಅಂತ ಒಂದು ದೊಡ್ಡ ಸಂಸ್ಥೆ ಮೇಡಮ್ ಅದು, ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇದೆ ಅವ್ರು ಅಲ್ಲಿ ಸೇರ್ಕೊಂಡು ಚೆನ್ನಾಗಿ ಓದ್ಬೋದು ಮೇಡಮ್.
6: ಓಕೆ ಓಕೆ ಸರ್, ಈಗ ಈ ವೃತ್ತಿಪರ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಸರ್?
7: ಏನು ಪ್ರಯೋಜನ ಅನ್ನೋದಕ್ಕೆ ಮೇಡಮ್, ಈಗ ನಮ್ಗೆ ನಾವು ಈಗ ಓದೋದಾದ್ರೂ ಏನಕ್ಕೆ, ಒಂದ್ ಕೆಲಸ
6: ಪಡ್ಕೊಳ್ಳೋಕೆ.
7: ಹೌದಲ್ವಾ, ಈಗ ಅದರಲ್ಲೂ ನಮ್ಗೆ ಏನ್ ನಮ್ಮಲ್ಲಿ ಏನ್ ಶಕ್ತಿ ಇದೆ, ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ, ಅದಕ್ಕೆ ತಕ್ಕಂತ ಕೋರ್ಸ್ಗಳನ್ನ ನಾವು ಮಾಡಿದಾಗ ಅದ್ರಲ್ಲಿ ನಾವು ಖಂಡಿತ 100% ಸಕ್ಸಸ್ ಕಾಣ್ತೀವಿ.
6: ನಿಜ ನಿಜ ಸರ್.
7: ಅದ್ ಈಗ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಏನಾದ್ರು ಒಂದು ಗುಣ ಇರುತ್ತೆ.
6: ಹೌದು,
7: ಆತರ ಇರೋಂಥದ್ದನ್ನ ನಾವು ಅವನಲ್ಲಿ ಅವನಿಗೆ ನಾವು ಅವನಿಗೇನು ಅಭಿರುಚಿ ಇದೆ ಅದನ್ನ ನಾವು ಕೊಟ್ಟಾಗ ಅವನು ಅದನ್ನ ಚೆನ್ನಾಗಿ ಸ್ವೀಕರಿಸ್ತಾನೆ, ಅದರಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ಈ ಒಂದು ವೃತ್ತಿ ಮಾರ್ಗದರ್ಶನ ಅವನಿಗೆ ಬೇಕೇ ಬೇಕು.
6: ಖಂಡಿತ. ಹಾಗೆ ಪಾಂಡುರಂಗ ಸರ್, ಈಗ ನೀವು ಹೇಳಿದ್ರೆ ಯಾವ್ಯಾವೆಲ್ಲ ಕೋರ್ಸ್ಗಳಿದೆ, ಏನೇನೆಲ್ಲ ಅನುಕೂಲ ಇದೆ ಅಂತ, ಈಗ ಮುಖ್ಯವಾಗಿ ನಾನು ಯಾವ್ದಾದ್ರು ಒಂದು ಕೋರ್ಸ್ ನ ಆಯ್ಕೆ ಮಾಡ್ಕೊಳ್ತೀನಿ ಅನ್ನುವಾಗ ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
7: ಯಾವ ಪಾಯಿಂಟ್ ಅಂದ್ರೆ ಫಸ್ಟ್ ಮೇಡಮ್, ಅವನಿಗೆ ಅದರಲ್ಲಿ ಅಭಿರುಚಿ ಇದೆಯಾ ಗೊತ್ತಾಗ್ಬೇಕು.
6: ಓಕೆ,
7: ಒಂದು. ಮತ್ತೆ ಅವರು ಪೇರೆಂಟ್ಸ್ ಅಂದ್ರೆ ಅವ್ರ ಮನೆ ವಾತಾವರಣಕ್ಕೂ ಅದು ಆಗುತ್ತಾ, ಅಂದ್ರೆ ಈಗ ಸಪೋಸ್ ಎಲ್ಲೋ ಕಳಿಸ್ಬೇಕಾಗುತ್ತೆ ವಿದ್ಯಾರ್ಥಿನ, ದೂರ ದೂರಿಗೆ ಕಳಿಸ್ಬೇಕಾಗುತ್ತೆ, ಅದಕ್ಕೆ ಅವ್ರ ಮನೇಲಿ ಹೋಗ್ತಾರ, ಈ ತರದ ಎಲ್ಲದನ್ನು ನೋಡ್ಕೊಂಡು ಆಮೇಲೆ ನನಗದು ಸೂಟಬಲ್ಲ, ಇದನ್ನ ಮಾಡಿದ್ರೆ ನಾನು ಸಕ್ಸಸ್ ಕಾಣ್ತೀನ, ಪ್ರತಿಯೊಂದು ತಿಳ್ಕೊಬೇಕು ಮೇಡಮ್. ಈಗ ನಾವು ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ ಮೇಡಮ್, ನಮ್ಗೆ ಆ ರೋಡ್ ನಾವು ಹೋಗೋ ಡೆಸ್ಟಿನೇಷನ್ ಎಲ್ಲಿ ಅಂತ ಗೊತ್ತಿರಲ್ಲ. ಒಟ್ಟಲ್ಲಿ ಆ ರೋಡಲ್ಲಿ ಹೋಗ್ಬೇಕಾದ್ರೆ ನಾಲ್ಕೈದು ದಾರಿ ಕಾಣ್ತವೆ ಮೇಡಮ್.
6: ನಿಜ ಸರ್.
7: ಅವಾಗ ನಾವು ಸುಮ್ನೆ ಇಲ್ಲಂದ್ರೆ ಹಂಗ ಹೋಗೋದಿಲ್ಲ, ನಿಂತ್ಕೋತೀವಿ, ಯಾರನ್ನಾರ ಒಬ್ಬರನ್ನ ಕೇಳ್ತೀವಿ, ನಾವು ಹೋಗ್ಬೇಕಾಗಿರೋದು ಹಿಂಗೆ ಹೆಂಗ್ ಹೋದ್ರೆ ಅಲ್ಲಿಗೆ ಸೇರ್ತೀವಿ.
6: ಹೌದು,
7: ನಾವು ಈಗ ವಿದ್ಯಾರ್ಥಿಗಳು ಮಾಡ್ಬೇಕಾಗಿರೋದು ಇದೇ ಕೆಲಸ. ನನಗೆ ಇದು ಇಷ್ಟ, ನನಗೆ ಈ ನಮ್ಮ ಮನೆಗಳಲ್ಲಿ ನಮ್ಮ ಅನುಕೂಲ ಇಷ್ಟಿಷ್ಟಿದೆ, ಇದಕ್ಕೆ ತಕ್ಕನಾದ ಯಾವ ಕೋರ್ಸ್ ತಗೊಂಡ್ರೆ ನನಗೆ ಅನುಕೂಲ ಆಗುತ್ತೆ ಅದನ್ನ ತಿಳ್ಕೊಂಡು ಮಾಡೋದ್ರಿಂದ ಅವನಿಗೊಂದು ಮುಂದೆ ಒಂದು ಉತ್ತಮವಾದ ಭವಿಷ್ಯ ಸಿಗುತ್ತೆ.
6: ಖಂಡಿತ. ಹಾಗಿದ್ರೆ ನಿಮ್ ಪ್ರಕಾರ ಈಗ ಪರ್ಟಿಕ್ಯುಲರ್ ಆಗಿ ಇಂಥ ಕೋರ್ಸ್ ತಗೊಂಡ್ರೆ ಉದ್ಯೋಗ ದೃಷ್ಟಿಯಿಂದ ಒಳ್ಳೇದು ಅಂತ ಯಾವ್ದಾದ್ರು ಇದೆಯಾ, ಅಥವಾ ಎಲ್ಲಾ ಕೋರ್ಸ್ಗಳು ಉದ್ಯೋಗ ದೃಷ್ಟಿಯಿಂದ ಒಳ್ಳೆ ಕೋರ್ಸ್ ಇರುತ್ತೆ
7: ಮೇಡಮ್? ಯಾವ್ದು ಕೆಟ್ಟ ಕೋರ್ಸ್ ಅಂತ ಯಾವ್ದು ಇಲ್ಲ ಮೇಡಮ್.
6: ಹೌದು,
7: ಎಲ್ಲ ಒಳ್ಳೇವೆ. ನಾವು ಅದರಲ್ಲಿ ಎಷ್ಟು ಎಫರ್ಟ್ ಹಾಕ್ತಿವಿ, ಅದರಲ್ಲಿ ನಾವು ಎಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತೀವಿ, ಅದರಲ್ಲಿ ಹೆಂಗೆ ಸಕ್ಸಸ್ ಕಾಣ್ತೀವಿ, ಅದು ಇಂಪಾರ್ಟೆಂಟ್.
6: ಖಂಡಿತ ಸರ್. ಸರ್, ಈಗ ಕೆಲವ್ ಪೇರೆಂಟ್ಸ್ ಇರ್ತಾರೆ, ಇಲ್ಲ ನೀನ್ ಇದೇ ಮಾಡು ಅದೇ ಮಾಡು ಅಂತ ಹೇಳ್ತಾರೆ. ಜೊತೆಗೆ ವಿದ್ಯಾರ್ಥಿಗೆ ಒಂದ್ ಕೋರ್ಸ್ ಮೇಲೆ ಆಸಕ್ತಿ ಇರುತ್ತೆ, ಪೋಷಕರಿಗೆ ಒಂದ್ ಕೋರ್ಸ್ ಮೇಲೆ ಆಸಕ್ತಿ ಇರುತ್ತೆ, ಇವೆರಡರಲ್ಲಿ ಯಾವ್ದಕ್ಕೆ ಹೆಚ್ಚು ಮಹತ್ವ ನೀಡಬೇಕು? ಈಗ ವಿದ್ಯಾರ್ಥಿ ಆಸಕ್ತಿ ಪಟ್ಟಿದ್ದ ಅಥವಾ ಪೋಷಕರು ಆಸಕ್ತಿ ಪಟ್ಟಿದಂತ ಒಂದು ಕೋರ್ಸ್ ನ ಆಯ್ಕೆ ಮಾಡ್ಕೋಬೇಕಾ?
7: ಮೇಡಮ್, ನಾನು ಹೇಳ್ತೀನಿ, ವಿದ್ಯಾರ್ಥಿ ಯಾಕೆಂದ್ರೆ ಒಬ್ಬ ಪೇರೆಂಟ್ಸ್ 15-16 ವರ್ಷ ಅವನ್ನ ಚಿಕ್ಕ ಹುಡುಗನಿಂದ ನೋಡಿರ್ತಾರೆ. ಅವನಿಗೆ ಏನ್ ಇಷ್ಟ, ಏನ್ ಅವನಿಗೆ ಬೇಡವಾಗುತ್ತೆ, ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತಲ್ವ ಮೇಡಮ್?
6: ಹೌದು ಸರ್.
7: ಅದನ್ನ ನಾವು ಕೊಟ್ಟಾಗ ಅವನು ತುಂಬಾ ಖುಷಿಯಾಗಿ ಸ್ವೀಕರಿಸ್ತಾನೆ. ಅವನಿಗೆ ಏನ್ ಇಷ್ಟ ನಾವು ಅದನ್ನ ಕೊಡ್ಬೇಕು.
6: ಖಂಡಿತ ಸರ್.
7: ಈಗ ಅವನು ಡ್ಯಾನ್ಸ್ ಆಡ್ತಾನಂದ್ರೆ ನೀನ್ ಡ್ಯಾನ್ಸ್ ಅಲ್ಲೇ ಮುಂದುವರಿಯಪ್ಪ, ಅದಕ್ಕೂ ಒಂದ್ ಭವಿಷ್ಯ ಇದೆ. ಎಲ್ಲದಕ್ಕೂ ಒಂದೊಂದು, ಎಲ್ಲಾ ತರದವ್ರಿಗೂ, ಆಟ ಆಡೋರ್ಗೂ ಒಂದ್ ಭವಿಷ್ಯ ಇದೆಯಲ್ಲ ಮೇಡಮ್?
6: ಇದೆ ಸರ್, ಖಂಡಿತ.
7: ಎಲ್ಲದರಲ್ಲೂ ಇರ್ಬೇಕಾದ್ರೆ ನಾವು ಪೇರೆಂಟ್ಸ್ಗಿಂತ ನಾನ್ ಹೇಳೋದು, ನಿಮ್ಮ ಮಕ್ಕಳಿಗೆ ಏನ್ ಇಷ್ಟ ಅದನ್ ಕೊಡಿ, ಅವ್ರು ಖುಷಿಯಾಗಿ ಸ್ವೀಕರಿಸ್ತಾರೆ, ಅದ್ರಲ್ಲಿ ಯಶಸ್ ಕಾಣ್ತಾರೆ.
6: ಹೌದು, ಈಗ ವಿದ್ಯಾರ್ಥಿಗಳೇ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ಏನೇ ಆದ್ರೂ ಅವರೇ ಎದುರಿಸುವಂತಹ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ.
7: ಹೌದು ಮೇಡಮ್.
6: ಈಗ ನಾನೇ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ರಿಂದ ನಾನು ಅಲ್ಲಿ ಶ್ರಮ ಪಟ್ಟು ಓದ್ತಿ, ಪರಿಶ್ರಮ ತುಂಬಾ ಮುಖ್ಯ ಕೂಡ ಆಗುತ್ತೆ ಅಲ್ಲಿ.
7: ಹೌದು, ಏನಾಗುತ್ತೆ ಅವನಿಗೆ ಇಷ್ಟ ಇಲ್ಲ ಅಂತ ನಾವು ಕೊಟ್ಟಾಗ ಅವನು ಅಲ್ಲಿ ಪ್ರಯತ್ನ ಪಡೆದಲೇ ವಾಪಸ್ ಬರ್ಬೋದು.
6: ಖಂಡಿತ.
7: ಅವನು ತಿರ್ಗಾ ಮುಂದೊಂದಲ್ಲ ದಿವಸ ಅವ್ನ ಕೆಲ್ಸದ ಬಗ್ಗೆ ಅವ್ನ ಇನ್ವಾಲ್ವ್ಮೆಂಟೇ ಕೊಡೋದಿಲ್ಲ.
6: ಹೌದು ಸರ್.
7: ಆತರ ಆಗೋದ್ಕಿಂತ ಅವ್ನಿಗೆ ಏನ್ ಇಷ್ಟ ಅದನ್ನೇ ಕೊಟ್ಟು ಅದರಲ್ಲೇ ಒಂದು ಯಶಸ್ ಕಾಣಪ್ಪ ಅಂತ ಹೇಳೋದು ಒಳ್ಳೇದು ಅನ್ಸುತ್ತೆ.
6: ನಿಜ ಸರ್. ಹಾಗೇನೆ ಪಾಂಡುರಂಗ ಸರ್, ಈಗ ಈ ರೀತಿ ಎಲ್ಲ ಕೋರ್ಸ್ಗಳನ್ನ PUC ಆದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ಕೊಳ್ಳೋದು ಒಳ್ಳೇದಾ, ಅಥವಾ ಪದವಿ ಪಡ್ಕೊಂಡು ತಯಾರು ಮಾಡ್ಕೊಳ್ಳೋದು ಒಳ್ಳೇದಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ?
7: ಮೇಡಮ್, ಇಲ್ಲ, ಈ ಡಿಗ್ರಿ ಪಡೆದಾದ್ಮೇಲೆ ಮಾಡೋದು ಒಳ್ಳೇದು ಮೇಡಮ್.
6: ಓಕೆ.
7: ಯಾಕೆಂದ್ರೆ ಒಂದು ಜಾಬ್ ಇದ್ರೆ ನಾವು ಸೇಫರ್ ಸೈಡ್ ಅಲ್ಲಿ ಇರ್ತೀವಿ.
6: ನಿಜ ಸರ್.
7: ಈಗ ಏನಾಗತ್ತೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ತುಂಬಾನೇ ಜನ ಬರೀತಾ ಇರ್ತಾರೆ.
6: ಹೌದು.
7: ನಾವು ಹೋಗಿ ಒಂದು ಅಟೆಂಪ್ಟ್ ಅಲ್ಲೇ ಸಿಗುತ್ತೆ ಅಂತ ನಾವು ಹೇಳಕ್ ಬರಲ್ಲ ಮೇಡಮ್. ಹಂಗಾಗಿ ಒಂದು ಡಿಗ್ರಿ, ಒಂದು ಕೆಲಸ ಅಂತ ಇದ್ದಾಗ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರೆಯೋದಕ್ಕೆ ಅವಕಾಶಗಳು ಉಪಯೋಗಿಸ್ಕೋಬಹುದು ಅಂತ ನಾನು ಹೇಳ್ತೀನಿ ಮೇಡಮ್.
6: ನಿಜ ನಿಜ ಸರ್. ಸರ್, ಹಾಗಿರಿ, ಈಗ ನಾನು ಯಾವ್ದೋ ಒಂದು ಕೋರ್ಸ್ ನ ಆಯ್ಕೆ ಮಾಡ್ಕೊಂಡಿರ್ತೀನಿ, ಆಯ್ತಾ? ಈ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋ ಮೊದಲು ಈಗ ವೃತ್ತಿ ಮಾರ್ಗದರ್ಶನ ಪಡ್ಕೊಳ್ಳೋದು ಅಗತ್ಯವಾ ಇಲ್ವಾ ಸರ್?
7: ಅಗತ್ಯ ಮೇಡಮ್. ಯಾಕೆಂದ್ರೆ ಅಲ್ಲಿ ಏನಿದೆ, ಹೆಂಗಿದೆ, ಅದನ್ನ ಓದಿದ್ರೆ ಕೆಲಸ ಸಿಗುತ್ತಾ, ಫ್ಯೂಚರ್ ಇದೆಯಾ, ನನ್ ಕೈಲಿ ಅದು ಆಗುತ್ತಾ, ಅಲ್ಲಿ ಅಲ್ಲಿನ ಫೀಸ್ ಇಂದ ಇರ್ಬೋದು, ಅಲ್ಲಿನ ವಾತಾವರಣ, ಕೆಲವೊಂದು ಹೋದಾಗ ಕೆಲವು ಹುಡುಗರಿಗೆ ವಾತಾವರಣನೇ ಸೆಟ್ ಆಗಲ್ಲ.
6: ಖಂಡಿತ ಸರ್.
7: ಆತರ ಇಲ್ಲ, ನಮ್ಮ ಪೇರೆಂಟ್ಸ್ಗೂ ಅದ್ರೆ ನಾನು ಹೋಗೋ ಜಾಗದಿಂದ ಬಂದು ಹೋಗಕ್ ಆಗುತ್ತಾ, ಪ್ರತಿಯೊಂದನ್ನು ನಾವು ಯೋಚನೆ ಮಾಡಿ ತಿಳ್ಕೊಂಡು ಸೇರಿದ್ರೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಮೇಡಮ್. ಈಗ ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡು ಇರಕ್ಕಾಗದೆ ವಾಪಸ್ ಬಂದ್ರೆ ಎಲ್ರಿಗೂ ಕಷ್ಟ, ಪೇರೆಂಟ್ಸ್ಗೂ ಕಷ್ಟ ಆಗುತ್ತೆ, ಇವನ್ಗೂ ಕಷ್ಟ ಆಗುತ್ತೆ.
6: ಹೌದು,
7: ಆತರ ಆಗ್ಬಾರ್ದು ಅನ್ನೋದು ಅಷ್ಟೇ.
6: ಇನ್ನು ಈಗ ಸರಿಯಾದ ಕೋರ್ಸ್ ಆಯ್ಕೆ ಭವಿಷ್ಯದ ವೃತ್ತಿ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್? ಯಾಕಂದ್ರೆ ಆ ಕೋರ್ಸ್ ಆಯ್ಕೆ ನಮ್ದೇ ಆಗಿರುತ್ತೆ.
7: ಹೌದು.
6: ಒಂದು ಆ ಒಂದು ಆಯ್ಕೆ ವೃತ್ತಿ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
7: ಹೌದು ಮೇಡಮ್. ಯಾಕೆಂದ್ರೆ ಅವನು ಅವನೇ ಆಯ್ಕೆ ಮಾಡ್ಕೊಂಡಿರ್ತಾನೆ ಆ ಕೋರ್ಸ್ ನ.
6: ಖಂಡಿತ.
7: ಅವನೇ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವನು ಅದರಲ್ಲಿ 100% ಸಕ್ಸಸ್ ಕಾಣ್ತಾನೆ, 100% ಎಫರ್ಟ್ ಹಾಕಿ ಹಾಕ್ತಾನೆ. ಯಾಕೆಂದ್ರೆ ಅವನು ಅದ್ರಲ್ಲಿ ಮುಂದುವರಿಬೇಕು ಅಂತಾನೆ ಸೇರಿರ್ತಾನೆ. ಹಂಗಾಗಿ ಅವನು ಭವಿಷ್ಯದಲ್ಲೂ ಒಂದು ಉತ್ತಮವಾದ ಮಟ್ಟಕ್ಕೆ ಅವನು ಹೋಗಿ ಹೋಗ್ತಾನೆ. ಈಗ ಮಕ್ಕಳು ಆಟ ಆಡ್ತಿದ್ದಾರೆ ಅಂದಾಗ ನಾವು ಒಂದು ಸ್ಪೋರ್ಟ್ಸ್ ಇನ್ ಕೋರ್ಸ್ ಕೊಟ್ಟಾಗ ಇನ್ನು ಚೆನ್ನಾಗಿ ಆಟ ಆಡ್ತಾನೆ.
6: ಹೌದು ಸರ್.
7: ಆ ತರ ಹೇಳ್ತಿದ್ದೀನಿ ಮೇಡಮ್. ಈಗ ಪ್ರತಿಯೊಂದಕ್ಕೂ ನಾನು ಹೇಳ್ತಿದ್ದೀನಲ್ಲ, ತುಂಬಾ ತರದಲ್ಲಿ ಎಲ್ಲಾ ತರದವರೆಗೂ ಅವಕಾಶಗಳು ಇದಾವೆ ಮೇಡಮ್.
6: ನಿಜ ಸರ್.
7: ಅವಕಾಶಕ್ಕೆ ತಕ್ಕನಂಗೆ ನಾವು ಅವ್ರಿಗೆ ಅನುಕೂಲನ ಪಡ್ಕೊಳಕ್ಕೆ ಹೇಳ್ಬೇಕಷ್ಟೇ ಇರೋದು.
6: ಹಾಗೆ ಪಾಂಡುರಂಗ ಸರ್, ನೀವೀಗ ಇಷ್ಟೊಂದೆಲ್ಲ ಕೋರ್ಸ್ಗಳು ಹೇಳಿದ್ರಲ್ಲ, ಅಕಸ್ಮಾತ್ ನಂದು ಸೆಕೆಂಡ್ ಪಿ ಯು ಸಿಲಿ ಒಂದು ಎರಡು ಸಬ್ಜೆಕ್ಟ್ ಫೇಲ್ ಆಯ್ತು, ನೆಕ್ಸ್ಟ್ ಕರೆಸ್ಪಾಂಡೆನ್ಸ್ ಅಲ್ಲಿ ನಾನು ಪಾಸ್ ಆಗ್ತೀನಿ ಅಂತವ್ರಿಗೆ ಕೂಡ ಅವಕಾಶ ಇದೆಯಾ, ಅಥವಾ ಕರೆಸ್ಪಾಂಡೆನ್ಸ್ ಅಂತ ಏನಾದ್ರು ನೆಗ್ಲೆಕ್ಟ್ ಮಾಡ್ತಾರಾ?
7: ಇಲ್ಲ ಮೇಡಮ್, ಆ ತರ
6: ಸಪ್ಲಿಮೆಂಟ್ರಿ ಅಂತ ಏನಾದ್ರು
7: ಏನಿಲ್ಲ. ಕೆಲವೊಂದು ಕೋರ್ಸ್ ಇದಾವೆ ಮೇಡಮ್, ಹೆಂಗೆ ಅಂದ್ರೆ ಜಸ್ಟ್ 45% ಅಲ್ಲೋ ಸೆಕೆಂಡ್ ಕ್ಲಾಸ್ ಅಲ್ಲೋ ಪಾಸ್ ಆಗಿದ್ರು ಓದೋ ಅಂತ ಕೋರ್ಸ್ ಗಳು ಇದಾವೆ ಮೇಡಮ್, ತುಂಬಾನೇ ಇದಾವೆ. ಆ ತರದ ಕೋರ್ಸ್ ಗಳಿಗೆ ನೀವು ಸೇರ್ಕೋಬಹುದು ನೋಡಿ. ಈಗ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅಂತ ಇದೆ ಮೇಡಮ್.
6: ಓಕೆ,
7: ಇರೋದೇ ನಮ್ ಕರ್ನಾಟಕದಲ್ಲಿ ಮೂರೋ ನಾಲ್ಕೋ ಕಾಲೇಜ್ ಇದೆ, ಬೆಂಗಳೂರಲ್ಲಿ ಒಂದು, ಗದಗ್ಗು ದಾವಣಗೆರೆ ಅಂತ. ಅಲ್ಲಿ ಇವನು ಸಿಇಟಿ ನಲ್ಲಿ 100,000 ಮೇಲ್ ಬಂದ್ರು ಸೀಟ್ ಸಿಗ್ತಾ ಇದೆ. ಅಲ್ಲಿ ಹೋಗಿ ಹುಡುಗರು ಸೇರ್ಕೋತಾನೆ ಇಲ್ಲ.
6: ಓಕೆ,
7: ಸೇರ್ಕೋತಿಲ್ಲ ಅಂದ್ರೆ ಅಷ್ಟು ಡಿಮ್ಯಾಂಡ್ ಆಗಿ ಹೋಗ್ತಾ ಇಲ್ಲ. ಏನಾಗಿದೆ, ಅಲ್ಲಿ ಸೇರಿದವ್ರಿಗೆಲ್ಲ 100% ಜಾಬ್ ಸಿಗ್ತಾ ಇಲ್ಲ.
6: ಜಾಬ್ ಸಿಗ್ತಾ ಇದೆಯಾ?
7: ಹೌದು ಮೇಡಮ್, ಯಾಕೆಂದ್ರೆ ಕಾಲೇಜ್ ಇರೋದು 3,
6: ಓಕೆ,
7: ಗಾರ್ಮೆಂಟ್ಸ್ ಇರೋದು 4,000-5,000.
6: ಖಂಡಿತ ಸರ್,
7: ಗಾರ್ಮೆಂಟ್ಸ್ ಅಲ್ಲಿ ಇಂಜಿನಿಯರ್ ಆಗಿ ಸೇರುವಂತ ಅವಕಾಶ ಇದೆ.
6: ನಿಜ ನಿಜ,
7: ನಾವು ಈಗ ಮಾಡ್ಬೇಕಾಗಿರೋದು ಅಷ್ಟೇ ಮೇಡಮ್, ನೋಡ್ಬೇಕು ಎಲ್ಲಿ ಔಟ್ಪುಟ್ ಕಮ್ಮಿ ಇದೆ ಅಂತ ಕೋರ್ಸ್ ನಾವು ಸೇರ್ಕೊಂಡಾಗ ನಮಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ.
6: ಹೌದು,
7: ಈಗ ಸಾವಿರಾರು ಜನ ಬರ್ತಾರೆ ಅಂದಾಗ ಅವ್ರ ಜೊತೆ ನಾನು ಒಬ್ಬ ಬಂದ್ರೆ ಏನು ಕಾಣದೇ ಇಲ್ಲ ಮೇಡಮ್. ನಾನು
6: ನಿಜ,
7: ಅದೇ 10 ಬರ್ತಾವ್ರೆ ಅಂದ್ರೆ ಅದ್ರಲ್ಲಿ ನಾನು ಒಬ್ಬ ಕಂಡೇ ಕಾಣ್ತೀನಿ.
6: ಹೌದು,
7: ಆ ತರದ ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಂದು ಒಳ್ಳೇದು ಅಂತ ನನ್ನ ಅನಿಸಿಕೆ ಮೇಡಮ್. ಈಗ ಒಂದು IWST ಅಂತ ಬರುತ್ತೆ, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತೇಳಿ ಬೆಂಗಳೂರಲ್ಲಿ ಇದೆ. ಅಂದ್ರೆ ವುಡ್ ಡಿಸೈನಿಂಗ್ ಮಾಡೋದು, ವುಡ್ ಬಗ್ಗೆನೆ ಸ್ಟಡಿ ಮಾಡ್ತಾರೆ ಮೇಡಮ್. 4 ವುಡ್ ಸೈನ್ಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. 100% ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ ಮೇಡಮ್, ತಿಂಗಳಿಗೆ 50-60,000 ಮೋಸ ಇಲ್ಲ.
6: ಸೂಪರ್ ಸೂಪರ್,
7: ವರ್ಷಕ್ಕೆ 25,000 ರೂಪಾಯಿ ಫೀಸ್.
6: ವರ್ಷಕ್ಕೆ 25,000 ಫೀಸ್ ಅಷ್ಟೇ?
7: ಅಲ್ಲಿ 100,000 ನಿಮ್ದು ಒಂದು 4 ಡಿಗ್ರಿ ಮುಗಿದು ಹೋಗುತ್ತೆ.
6: ನಿಜ ನಿಜ ಸರ್, ಈಗ ನೀವು ಇನ್ನೊಂದು ಒಳ್ಳೆ ಕೋರ್ಸ್ ಗಳ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಎಲ್ಲರೂ ಟಾಪರ್ ಗಳೇ ಎಲ್ಲಾ ಕೋರ್ಸ್ ಮಾಡ್ಬೇಕಂತಿಲ್ಲ, ಸುಮಾರು 45% ತಗದ್ರು ಕೂಡ ಅವ್ರಿಗೆ ಒಳ್ಳೆ ಅವಕಾಶಗಳಿದೆ ಅಲ್ವಾ?
7: ತುಂಬಾ ತುಂಬಾ ಎಲ್ಲರಿಗೂ ಅವಕಾಶ ಇದೆ ಮೇಡಮ್. ಇನ್ನೊಂದಿದೆ, ಶುಗರ್ ಅಂಡ್ ಆಲ್ಕೋಹಾಲ್ ಟೆಕ್ನಾಲಜಿ ಅಂತೇಳಿ ಬೆಳಗಾಂ ಇದೆ ಮೇಡಮ್.
6: ಓಕೆ,
7: ಶುಗರ್ ಮತ್ತೆ ಆಲ್ಕೋಹಾಲ್ ಟೆಕ್ನಾಲಜಿ ಅಂತೇಳಿ, ಇದನ್ನ ಬೇಕಾದ್ರೆ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಕಮ್ಮಿ ಪರ್ಸೆಂಟೇಜ್ ಇರೋರು ನನಗೆ ಎಲ್ಲೂ ಸಿಗ್ತಿಲ್ಲ ಅಂದ್ರೆ ಈ ತರದವನ್ನ ಹುಡುಕೊಂಡು ಹೋಗಿ ಸೇರ್ಕೋಬಹುದು ಮೇಡಮ್. ಇಲ್ಲಿ ಹೆಂಗಿದೆ, ಇಲ್ಲಿ ಸೇರ್ಕೊಂಡ್ರೆ 100% ಶುಗರ್ ಮಿಲ್ಸ್ ಅಲ್ಲಿ ಅಪಾಯಿಂಟ್ ಆಗುತ್ತೆ, ಇಲ್ಲ ಡಿಸ್ಟಿಲರೀಸ್, ಬ್ರಿವೇರೀಸ್, ಈ ಆಲ್ಕೋಹಾಲ್ ರಿಲೇಟೆಡ್ ಎಲ್ಲೆಲ್ಲಿ ಕಂಪ್ನಿಗಳು ಇದೆ, ಫ್ಯಾಕ್ಟ್ರಿಗಳು, ಅಲ್ಲೆಲ್ಲ ಅಪಾಯಿಂಟ್ ಆಗುತ್ತೆ ಮೇಡಮ್. ಕರ್ನಾಟಕದಲ್ಲಿ ಒಂದೇ ಕಾಲೇಜ್ ಇರೋದು.
6: ಓಕೆ ಓಕೆ ಸರ್, ತುಂಬಾ ಒಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದೀರಾ. ಈಗ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರುವಂತಹ ಕೇಳುಗರಿಗೆ ಈ ಕೋರ್ಸ್ ಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಅವರು ನಿಮ್ಮನ್ನ ನೇರವಾಗಿ ಸಂಪರ್ಕಿಸಬಹುದಾ ಅಥವಾ
7: ಬೇಕಾದ್ರೆ ನಂದು ನಂಬರ್ ಕೊಡ್ತೀನಿ. ನಂದೇ ಆದ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು 500 ಹೆಚ್ಚು ಎಜುಕೇಶನಲ್ ವಿಡಿಯೋಸ್ ನ ಹಾಕಿದೀವಿ ಮೇಡಮ್.
6: ಓಕೆ, ಆ ಯೂಟ್ಯೂಬ್ ಲಿಂಕ್ ಏನಾದ್ರು ಹೇಳ್ಬೋದಾ ಸರ್?
7: ಹೇಳ್ತೀನಿ ಮೇಡಮ್, ನನ್ನ ಮೊಬೈಲ್ ನಂಬರ್ ಬಂದು 9141601773.
6: ಓಕೆ,
7: ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ, 9141601773 ಅಂತ ಹೇಳಿ ಮೇಡಮ್.
6: 1773
7: 773 ಮೇಡಮ್. ನಮ್ದು ಯೂಟ್ಯೂಬ್ ಚಾನಲ್ ಬಂದು ಲರ್ನ್ ಫ್ರಮ್ ದ ಬೆಸ್ಟ್ ಅಂತ ಹೇಳಿ,
6: ಲರ್ನ್ ಫ್ರಮ್ ದ ಬೆಸ್ಟ್
7: ಬೆಸ್ಟ್ ಒನ್ ಅಂತ.
6: ಓಕೆ ಓಕೆ ಸರ್,
7: ಇದರಲ್ಲಿ ನಾವು ಒಂದು 500 ಹೆಚ್ಚು ಎಜುಕೇಶನಲ್ ವಿಡಿಯೋಸ್ ನೇ ಹಾಕಿದೀನಿ ಮೇಡಮ್. ಸಪೋಸ್ ನಿಮ್ಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಲಿಂಕ್ ಸಿಕ್ಲಿಲ್ಲ ಅಂದ್ರೆ ನನ್ನ ನಂಬರ್ಗೆ ಒಂದ್ ಮೆಸೇಜ್ ಹಾಕ್ ಇಲ್ಲ ಕಾಲ್ ಮಾಡಿದ್ರೆ ನಾನೇ ಲಿಂಕ್ ಕಳ್ಸಿಕೊಡ್ತೀನಿ ಮೇಡಮ್.
6: ನಿಜ ನಿಜ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಸಾಕಷ್ಟು ಕೋರ್ಸ್ ಗಳ ಬಗ್ಗೆ ನಮ್ಗೆ ಮಾಹಿತಿನ ನೀಡಿದ್ರೆ, ಅದರಲ್ಲೂ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆದ್ಮೇಲಂತೂ ಏನೆಲ್ಲ ಕೋರ್ಸ್ ಗಳಿದೆ, ಹೇಗೆ ನಾವು ಆಯ್ಕೆ ಮಾಡ್ಕೋಬಹುದು, ಜಾಸ್ತಿ ಹಣ ಇಲ್ದಲೆ ಒಳ್ಳೆ ಕೋರ್ಸ್ ಗಳ ಬಗ್ಗೆ ಕೂಡ ಮಾಹಿತಿನ ನೀಡಿದೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ.
7: ತುಂಬಾ ಸಂತೋಷ ಮೇಡಮ್, ಇನ್ನು ತುಂಬಾ ಕೋರ್ಸ್ ಗಳಿದಾವೆ ಮೇಡಮ್.
6: ಖಂಡಿತ ಇನ್ನೊಂದಿನ ಕೂಡ ಇದ್ರ ಬಗ್ಗೆನೆ ಕಾರ್ಯಕ್ರಮ ಮಾಡೋಣ ಸರ್.
7: ಆಯ್ತು ಮೇಡಮ್, ಆಯ್ತು, ಥ್ಯಾಂಕ್ ಯು.
6: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
7: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
8: ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ಪಿ ಯು ಆದ ನಂತರ ಯಾವೆಲ್ಲ ಕೋರ್ಸ್ಗಳು ಇದೆ ಅನ್ನೋದ್ರ ಬಗ್ಗೆ ಪಾಂಡುರಂಗ ಅವರು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ? ಹಾಗೆ ಇದೇ ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಕೇಳೋದಕ್ಕಾಗಿ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಹಲೋ ಗೆಳೆಯರೇ.
10: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
11: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
12: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಅಮಾವಾಸ್ಯೆ ಎಂದು ಚಂದ್ರ ಕಂಡಿದ್ದಾನೆ, ಶುಭವೋ ಅಶುಭವೋ ತಿಳಿಯದು. ಹುಣ್ಣಿಮೆಯೆಂದು ಈತ ಜೊತೆಗಿದ್ದಾನೆ, ಪ್ರೀತಿಯ ಉಪಶಮನದ ಮಜಲಿದು.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ
6: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗಾ? ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
0: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ,

0: ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common, march in a choir.

ಜೈ ಬಿ ಅಂಬೇಡ್ಕರ್ ಓದಿಗೆ ಸ್ವಾಗತ. ಇಂದು ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ಭಾಷಾ ಭಾರತಿ 2015 ಪ್ರಕಟಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಾಷಣಗಳು ಮತ್ತು ಬರಹಗಳು ಸಂಪುಟ 22 ಒಂದು ಪುಟ್ಟ ಭಾಗವನ್ನು ಓದ್ತಾ ಇದೆ. ಗಣೇಶೋತ್ಸವ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಗಣೇಶೋತ್ಸವದ ಬಗೆಗೆ ಬಾಬಾ ಸಾಹೇಬರ ನಿಲುವು ಏನಾಗಿತ್ತು ಅನ್ನೋದನ್ನ ಈ ಪುಟ್ಟ ಭಾಗ ಸಾದರಪಡಿಸುತ್ತಿದೆ. ಶೀರ್ಷಿಕೆ ಗಣೇಶೋತ್ಸವದ ಸಾರ್ವಜನಿಕತ್ವದ ವ್ಯಾಖ್ಯೆ. ಗಣೇಶೋತ್ಸವವು ಸಾರ್ವಜನಿಕವೂ ರಾಷ್ಟ್ರೀಯವೂ ಆಗಿದೆ ಎಂದು ಹೇಳಲಾಗಿದೆ.

ಸ್ವಂತ ರಾಷ್ಟ್ರೀಯತೆಯೊಡನೆ ಅದರ ಸಂಬಂಧವೇನೂ ಇಲ್ಲ. ಗಣೇಶೋತ್ಸವವು ಧಾರ್ಮಿಕ ವಿಷಯವಾದ್ದರಿಂದ ಮತ್ತು ಹಿಂದಿ ರಾಷ್ಟ್ರದಲ್ಲಿ ಅಂತರ್ಗತವಾಗಿರುವ ಮುಸಲ್ಮಾನ, ಫಾರಸಿ ಮುಂತಾದ ಅನ್ಯ ಧರ್ಮೀಯರಿಗೆ ಈ ಉತ್ಸವದಲ್ಲಿ ಯಾವ ಸಂಬಂಧವೂ ಇರುವ ಅವಶ್ಯಕತೆ ಇಲ್ಲದ ಕಾರಣ ಈ ಉತ್ಸವವನ್ನು ರಾಷ್ಟ್ರೀಯವೆನ್ನುವುದು ರಾಷ್ಟ್ರೀಯ ಶಬ್ದದ ಅವಮಾನವೇ ಸರಿ. ಹಿಂದೂಗಳ ಸಾರ್ವಜನಿಕ ಉತ್ಸವವೆಂದೇನೋ ಹೇಳಬಹುದು. ಉಳಿದಂತೆ ಹಿಂದೂ ಶಬ್ದವನ್ನು ಈಗ ವ್ಯಾಖ್ಯಾನಿಸುವಂತೆ ಮೂರ್ತಿ ಪೂಜೆ ಮತ್ತು ಪುರಾಣವನ್ನು ನಂಬದ ಆರ್ಯ ಸಮಾಜ, ಬ್ರಹ್ಮ ಸಮಾಜ ಮತ್ತು ಪ್ರಾರ್ಥನಾ ಸಮಾಜಗಳ, ಅಂತೆಯೇ ವೈದಿಕ ಧರ್ಮದೊಳಗೆ ಬರದ ಲಿಂಗಾಯತ, ಜೈನ, ಸಿಖ್ಖ, ಬೌದ್ಧ, ಪಂಥೀಯರನ್ನು ಹಿಂದೂಗಳಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ. ಈ ದೃಷ್ಟಿಯಿಂದ ಗಣೇಶೋತ್ಸವವು ಎಲ್ಲ ಹಿಂದೂಗಳ ಧಾರ್ಮಿಕ ಉತ್ಸವ ಎಂದು ಹೇಳಲಾಗದು. ಆದರೆ ಈ ಉತ್ಸವದ ಪುರಸ್ಕೃತರು ಅದು ಹಿಂದೂಗಳ ಸಾರ್ವಜನಿಕ ಉತ್ಸವವೆಂದು ಹೇಳುತ್ತಿದ್ದಾರೆ. ಮತ್ತು ತಮಾಷೆ ಎಂದರೆ ಸಾರ್ವಜನಿಕವೆಂದು ಅಲ್ಲಿ ಜಾತಿ ಭೇದವನ್ನು ಪಾಲಿಸಲಾಗುತ್ತದೆ. ಉತ್ಸವವನ್ನು ಸಾರ್ವಜನಿಕವೆನ್ನುವ ಎಲ್ಲ ಜಾತಿಯ ಹಿಂದೂಗಳಿಂದ ಆ ಬಗ್ಗೆ ವರ್ಗೀಕರಿಸುವುದು ಮತ್ತು ಒಂದು ವಿಶಿಷ್ಟ ಜಾತಿಯ ಜನರು ಇತರರನ್ನು ತುಚ್ಛರೆಂದು ಕರೆಯುವುದು, ಜಾತಿ ಭೇದ ಸ್ಪೃಶಾಸ್ಪೃಶ್ಯ ಭೇದಗಳೆಲ್ಲವನ್ನು ಹಾಗೆ ಉಳಿಸಿಕೊಳ್ಳುವುದು, ದಾದರ್ನಲ್ಲಿ ಕಳೆದ ವರ್ಷದವರೆಗೆ ಇದೇ ರೀತಿಯ ಸಾರ್ವಜನಿಕ ಗಣಪತಿ ಉತ್ಸವ ನಡೆಸಲಾಯಿತು. ಕಳೆದ ವರ್ಷ ಬ್ರಾಹ್ಮಣೇತರ ಮತ್ತು ಅಸ್ಪೃಶ್ಯರೆನಿಸಿದ ಜಾತಿಯ ಜನರು ಇಂತಹ ಢೋಂಗಿ ಸಾರ್ವಜನಿಕತ್ವದ ಬಗ್ಗೆ ತಕರಾರು ಎತ್ತಿದರು. ಆ ವೇಳೆ ಸ್ವಾಭಿಮಾನಿ ಜನರ ಬಲವನ್ನು ಕಂಡು ಉತ್ಸವದ ಪಾರಂಪರಿಕ ಚಾಲಕರು ಮುಂದೆ ಬಂದು ನಡೆದ ಒಪ್ಪಂದವು ಎಲ್ಲರಿಗೂ ಸಮಾಧಾನಕರ ಆಗಿತ್ತೆಂದು ಹೇಳಲಾಗದು. ಆದರೆ ಇಷ್ಟು ಅವರಿಗೆ ಸಾಕು ಎಂದೆನಿಸಿ ಸ್ವಾಭಿಮಾನಿ ಜನರು ವಿಶೇಷ ಆಗ್ರಹಕ್ಕೆ ಮುಂದಾಗಲಿಲ್ಲ. ಹಾಗೆಯೇ ಈ ವರ್ಷ ಆ ಒಪ್ಪಂದವನ್ನು ಅಲಕ್ಷಿಸಿ ಸಮಾನತೆಯನ್ನು ಆರಂಭಿಸಲಾಗಿದೆ. ಉತ್ಸವವನ್ನು ಸಾರ್ವಜನಿಕವೆನ್ನುವುದು ಅದಕ್ಕಾಗಿ ಎಲ್ಲ ಜಾತಿಯ ಹಿಂದೂಗಳಿಂದ ಒಂದಿಗೆ ಒಗ್ಗೂಡಿಸುವುದು ಮತ್ತು ಪುನಃ ಗಣಪತಿಗೆ ಬ್ರಾಹ್ಮಣೇತರರ ಪೂಜೆಯ ಮತ್ತು ನೈವೇದ್ಯದ ಅಶುದ್ಧತೆಯಾಗದಂತೆ ನೋಡುವುದು, ಗಣಪತಿ ಎಂದರೆ ಭಟ್ಟರಿಗೆ ಸೇರಿದ್ದೆಂದು ತಿಳಿದು ಅದಕ್ಕೆ ತಕ್ಕ ಬಂದೋಬಸ್ತು ಮಾಡುವುದು, ಬ್ರಾಹ್ಮಣರು ತಮ್ಮ ದೇವರ ಮನೆಯಲ್ಲಿ ಗಣಪತಿಯನ್ನು ತಮ್ಮಿಷ್ಟದಂತೆ ಶುದ್ಧಿಯಲ್ಲಿಡಲಿ, ಆದರೆ ಸಾರ್ವಜನಿಕ ಗಣಪತಿಗೆ ಬ್ರಾಹ್ಮಣರ ಬಂದೀಕಾನೆ ಏಕೆ? ಶುದ್ಧರೆಂಬವರಿಗೆ ಇತರರ ಸಂಬಂಧ ಪತ್ಯವಾಗದೇ ಹೋದರೆ ಅವರು ತಮ್ಮ ಜಾತಿಯೊಳಗೆ ಉತ್ಸವ ಮಾಡಲಿ ಮತ್ತು ಇತರ ಜಾತಿಯವರಿಂದ ಆ ಉತ್ಸವಕ್ಕಾಗಿ ದೇಣಿಗೆ ಪಡೆಯದಿರಲಿ. ಅವರು ಹಾಗೆ ಮಾಡದಿದ್ದರೆ ಇತರ ಜಾತಿಯವರೂ ಇಂತಹ ಕೃತ್ರಿಮ ಸಾರ್ವಜನಿಕ ಉತ್ಸವಕ್ಕೆ ಒಂತಿಗೆ ಕೊಡದಿರಲಿ, ಅದನ್ನು ತೀಕ್ಷ್ಣವಾಗಿ ಬಹಿಷ್ಕರಿಸಲಿ. ಸಾರ್ವಜನಿಕ ಮತ್ತು ಧಾರ್ಮಿಕ ಉತ್ಸವವನ್ನು ಈ ರೀತಿ ಮಾಡುವುದಕ್ಕಿಂತ ಮಾಡದಿರುವುದೇ ಲೇಸು. ಸಾರಾಂಶದಲ್ಲಿ ಈ ಉತ್ಸವದಿಂದ ಹಿಂದೂಗಳು ಒಂದಾಗುವ ಬದಲಿಗೆ ಅವರೊಳಗಿನ ಭೇದ ಹೆಚ್ಚಿಸಲು ಸಹಾಯವಾಗುತ್ತದೆ. ಇಂದು ಸಂಘಟನೆಯ ಬಗ್ಗೆ ಮಾತನಾಡುವವರೇ ಈ ಒಡಕನ್ನು ಹೆಚ್ಚಿಸುತ್ತಿದ್ದಾರೆ. ಧನ್ಯವಾದಗಳು.

0: ಎಲ್ರಿಗೂ ಜೈ ಭೀಮ್ ನಮನಗಳು. ಈಗ ಕೇಳಿದ ಹಾಡು ಪ್ರಶಾಂತ್ ದಾನಪ್ಪ ಅವರ ರಚನೆಯನ್ನು ಡಿಂಗ್ರಿ ನರೇಶ್ ಹಾಡಿದ್ದಾರೆ, ಡಿ ಭರತ್ ಮ್ಯೂಸಿಕ್ ಇದೆ. ಅಂಬೇಡ್ಕರ್ ಓದು ಸರಣಿ 39ಕ್ಕೆ ಸ್ವಾಗತ. ಮುಟ್ಟು ಏನಿದ್ರ ಒಳಗುಟ್ಟು ಕೃತಿಯ ಸಂಪಾದನೆ ಮೂಲಕ ಗಮನ ಸೆಳೆದ ಜ್ಯೋತಿ ಹಿಟ್ನಾಳ್ ಕೊಪ್ಪಳ ಜಿಲ್ಲೆ ಮತ್ತು ತಾಲೂಕಿನ ಹಿಟ್ನಾಳ್ ಗ್ರಾಮದವರು. ಕಳೆದ 5-6 ವರ್ಷಗಳಿಂದ ಹಲವು ಸಂಘಟನೆಗಳಲ್ಲಿ ತೊಡಗಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಇದೀಗ ಕನ್ನಡ ವಿಶ್ವವಿದ್ಯಾಲಯದ ಬುಡಕಟ್ಟು ಅಧ್ಯಯನ ವಿಭಾಗದಲ್ಲಿ ಸಂಶೋಧನೆ ಕೈಗೊಂಡಿದ್ದಾರೆ. ದಮನಿತ ಸಮುದಾಯಗಳ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಬಾಬಾ ಸಾಹೇಬರು ಮಾತನಾಡಿದ ಭಾಷಣವನ್ನು ಓದಿದ್ದಾರೆ.
1: ಎಲ್ಲರಿಗೂ ನಮಸ್ಕಾರ, ನಾನು ಜ್ಯೋತಿ ಹಿಟ್ನಾಳ್. ಅಂಬೇಡ್ಕರ್ ಓದು ಸರಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ 20ನೇ ಸಂಪುಟದ ಭಾಗ 16ರಲ್ಲಿ ಬರುವ 135ನೇ ಲೇಖನವನ್ನು ನಾನಿವತ್ತು ಓದ್ತಾ ಇದ್ದೇನೆ. ಆ ಲೇಖನದ ಶೀರ್ಷಿಕೆ ಏಕಾಂಗಿ ರಾಜಕಾರಣವು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ನವೆಂಬರ್ 22 1951ರಂದು ಮಾಡಿದ ಭಾಷಣದ ಭಾಗ ನಾನಿಂದು ಓದುತ್ತಿರುವೆ. ಭಗನೀಯರೇ ಮತ್ತು ಬಂಧುಗಳೇ, ಇಂದು ಈ ಸಭೆಯು ಒಂದು ರೀತಿಯಲ್ಲಿ ಏಕಾಂಗಿಯಾಗಿದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಈ ಸಭೆಯು ಕೇವಲ ಅಸ್ಪೃಶ್ಯರದ್ದಾಗಿರುವುದೇ ಇದಕ್ಕೆ ಕಾರಣ. ಈ ಸಭೆಯು ಏಕಾಂಗಿಯಾಗಿರುವ ಕಾರಣ ನಾನು ಏಕಾಂಗಿ ನೆಲೆಯ ವಿಷಯದ ಮೇಲೆಯೇ ಭಾಷಣವನ್ನು ಮಾಡಲಿದ್ದೇನೆ. ಸಾಮಾನ್ಯ ಚುನಾವಣಾ ಸಭೆಗಳಲ್ಲಿ ಎಲ್ಲಿ ದೊಡ್ಡ ಸಮುದಾಯವು ಇರುತ್ತದೆಯೋ ಅಲ್ಲಿ ಏಕಾಂಗಿ ಭಾಷಣ ಮಾಡುವುದು ಅನುಚಿತವೆನಿಸುತ್ತದೆ. ಕಳೆದ 4 ವರ್ಷಗಳ ಕಾಲ ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿದ್ದೆನು. ಆದರೆ ಇಂದು ನಾನು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದಿರುತ್ತೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವೆಲ್ಲ ಜನರು ಭೇಟಿಯಾಗುತ್ತಾರೆಯೋ ಅವರಿಂದ ನನಗೆ 2 ಪ್ರಶ್ನೆಗಳು ಕೇಳಲ್ಪಡುತ್ತವೆ. 1, ನೀವು ಇದಕ್ಕೂ ಮೊದಲೇ ಏಕೆ ಹೊರಗೆ ಬಂದಿರಲಿಲ್ಲ? ನಾನು ಬೇಗನೆ ಹೊರಗಡೆ ಬಂದಿದ್ದರೆ ಕಾಂಗ್ರೆಸ್ ವಿರೋಧಿ ಸಂಘಟನಾ ಯೋಜನೆಯನ್ನು ಜಾರಿಗೆ ತರುವುದಕ್ಕೆ ಸಾಧ್ಯವಾಗುತ್ತಿತ್ತು. 2, ಬೇರೆ ಕೆಲವು ಜನರ ಅಂಬೋಣ ಏನೆಂದರೆ 4 ವರ್ಷಗಳ ಆಡಳಿತದ ಅವಧಿಯಲ್ಲಿ ಕಾಂಗ್ರೆಸ್ನೊಂದಿಗೆ ನಿಮಗೆ ಏಕೆ ಸಂಧಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ? ಹಾಗೆಯೇ ಅದರೊಂದಿಗೆ ಇನ್ನೂ ಗರಿಷ್ಠವಾದ ಸಂಬಂಧವನ್ನು ರೂಪಿಸಿಕೊಳ್ಳುವುದಕ್ಕೆ ಆಗಲಿಲ್ಲ? ಈ ಸಂಬಂಧದಾಗಿನ ವಿಚಾರಗಳನ್ನು ನಾನು ಮುಖ್ಯವಾಗಿ ಪ್ರಸ್ತಾಪಿಸುವುದಕ್ಕೆ ಇಚ್ಛಿಸುತ್ತೇನೆ. ನನ್ನ 4 ವರ್ಷಗಳ ಆಡಳಿತ ಅವಧಿಯಲ್ಲಿ ನನಗೆ ಕಾಂಗ್ರೆಸ್ಸಿನ ಜನರಲ್ಲಿ ಅಸ್ಪೃಶ್ಯರು ಮತ್ತು ಹಿಂದುಳಿದ ಜನರ ಉನ್ನತಿಯ ಸಂಬಂಧವಾಗಿ ಯಾವ ಅಂತಃಕರಣವಿದೆ, ಎಷ್ಟು ಪ್ರೇಮವಿದೆ, ಎಷ್ಟೊಂದು ತಳಮಳವಿದೆ, ಅವರ ಉದಾತ್ತ ತತ್ವಗಳೇನು, ಅವರಲ್ಲಿ ಎಷ್ಟು ನಿಷ್ಠೆಯಿದೆ ಎಂಬುದನ್ನೆಲ್ಲ ತೀರಾ ಹತ್ತಿರದಿಂದ ನೋಡುವುದಕ್ಕೆ ಸಾಧ್ಯವಾಯಿತು. ಯಾವ ಜನರೆಲ್ಲ ಅಸ್ಪೃಶ್ಯರ ಉದ್ಧಾರ ಮಾಡುತ್ತೇವೆ ಎಂದು ಹೇಳುತ್ತಿದ್ದರೋ ಮತ್ತು ಇಂದಿಗೂ ಹಾಗೆ ಹೇಳುತ್ತಲೇ ಇದ್ದಾರೋ ಮತ್ತೆ ಮುಂದೆಯೂ ಹೇಳುತ್ತಲೇ ಇರುತ್ತಾರೆಯೋ, ಅಂಥವರಲ್ಲಿ ಅಸ್ಪೃಶ್ಯರ ಬಗೆಗೆ ಎಂತಹ ಪ್ರೇಮದ ಭಾವೋದ್ವೇಗವಿದೆ ಎಂಬುದನ್ನೆಲ್ಲ ನೋಡುವುದಕ್ಕೆ ನನಗೆ ಒಂದು ಸುಸಂಧಿಯು ಸಿಕ್ಕಿತು. ಜೊತೆಗೆ ನನಗೆ ಒಂದು ಖಚಿತ ವಿಚಾರವೂ ತಿಳಿದು ಬಂತು. ಅದೆಂದರೆ ಯಾರೆಲ್ಲ ಕಾಂಗ್ರೆಸ್ಸಿನ ಸಂಚಾಲಕರು ಇರುವರೋ, ಯಾರೆಲ್ಲ ಕಾಂಗ್ರೆಸ್ಸಿನ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆಯೋ ಅವರಲ್ಲಿ ಕೇವಲ ಶಬ್ದಗಳ ಹೊರತಾಗಿ ಅದರ ಆಚೆಗೆ ಮತ್ತೇನೂ ಇಲ್ಲ. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಬೇಕಾದರೆ ನಾನು ಕೊಡುತ್ತೇನೆ. ದೇಶದ ಸಂವಿಧಾನವನ್ನು ಸಿದ್ಧಪಡಿಸುವಾಗ ನನ್ನ ಪಾತ್ರವು ಬಹಳ ಪ್ರಮುಖವಾಗಿತ್ತು. ಆದರೆ ಈಗ ಬಹಳಷ್ಟು ಜನರು ಹೇಳುತ್ತಾ ಇರುವುದೇನೆಂದರೆ ಅದರ ರೂಪುರೇಷೆಯನ್ನೆಲ್ಲ ಸಿದ್ಧಪಡಿಸಿದವರು ಖಾರಾಖೂನರು, ನಾನು ಕೇವಲ ಅದಕ್ಕೆ ಸಹಿಯನ್ನಷ್ಟೇ ಮಾಡಿದನು. ನನ್ನೊಂದಿಗೆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಯಾವೆಲ್ಲ ಸದಸ್ಯರು ಇದ್ದರು, ಅವರು ಎಷ್ಟು ದಿವಸ ಹಾಜರಿದ್ದರು ಮತ್ತು ಎಷ್ಟು ದಿವಸ ನಾಪತ್ತೆಯಾಗಿದ್ದರು ಎಂಬುದನ್ನು ನಾನು ನಿಮಗೆ ಹೇಳುವನಿದ್ದೇನೆ. ಕೊನೆಯಲ್ಲಿ ಇದ್ದದ್ದು ನಾನು ಮತ್ತು ನನ್ನ ಸೆಕ್ರೆಟರಿ ಇಬ್ಬರು ಮಾತ್ರ. ಕೆಲವರು ಎಲ್ಲೆಲ್ಲಿಯೋ ನೇಮಕಗೊಂಡಿದ್ದರು. ಅದನ್ನೆಲ್ಲ ನನಗೆ ಯಾವಾಗ ನನ್ನ ಆತ್ಮಚರಿತ್ರೆಯನ್ನು ಬರೆಯಬೇಕು ಎಂದೆನಿಸುತ್ತದೆಯೋ ಆಗ ಈ ಗಮ್ಮತ್ತಿನ ವಿಷಯಗಳನ್ನೆಲ್ಲ ವಿಸ್ತೃತವಾಗಿ ಬರೆಯುತ್ತೇನೆ. ಯಾವಾಗ ನಾನು ಕಾನ್ಸ್ಟಿಟ್ಯೂಟಿಯಂಟ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದನೋ ಆಗಲೇ ನಾನು ವಿಷಯಗಳನ್ನೆಲ್ಲ ಕಲೆ ಹಾಕಿದ್ದೆನು ಮತ್ತು ಅದನ್ನೆಲ್ಲ ಹಾಜರಿಪಡಿಸುವನಿದ್ದೆ. ಆದರೆ ನನ್ನ ಸಹೋದ್ಯೋಗಿಗಳ ಬಗೆಗೆ ಆರೋಪ ಮಾಡುವುದು ಅಸಭ್ಯವಾಗುತ್ತದೆ ಎಂಬುದರಿಂದ ಭಾಷಣದಲ್ಲಿ ಆ ವಿವರಗಳನ್ನು ಕೈಬಿಡಬೇಕಾಯಿತು. ನಮ್ಮ ಸಂವಿಧಾನ ಸಮಿತಿಯ ಮುಂದೆ ಅಸ್ಪೃಶ್ಯರ ವತಿಯಿಂದ ಎರಡು ಮಹತ್ವದ ವಿಷಯಗಳಿದ್ದವು. ಒಂದು, ರಾಜಕೀಯ ಸಂರಕ್ಷಣೆ, ಅಂದರೆ ಅಸ್ಪೃಶ್ಯರಿಗೆ ಮೀಸಲಾತಿ ಕ್ಷೇತ್ರಗಳು ಇರಬೇಕು. ಎರಡು, ಸರ್ಕಾರಿ ಉದ್ಯೋಗಕ್ಕೆ ಕಾಯ್ದೆ ಬದ್ಧವಾದ ಅವಶ್ಯಕತೆ. ಆದರೆ ಈ ಎರಡೂ ಪ್ರಶ್ನೆಗಳು ವಾದಗ್ರಸ್ತವಾಗಿ ಪರಿಗಣಿಸಲ್ಪಟ್ಟವು. ಹಾಗೂ ಹೀಗೂ ಹೇಳದಾಡಿ ಮೀಸಲು ಕ್ಷೇತ್ರಗಳಿಗೆ 10 ವರ್ಷಗಳ ಅವಕಾಶವನ್ನು ದೊರಕಿಸಿಕೊಳ್ಳಲಾಯಿತು. ಅದರಿಂದಾಗಿ ಕೆಲವು ಜನರ ಹೊಟ್ಟೆಯಲ್ಲಿ ಪಾಪವೂ ಉತ್ಪನ್ನವಾಯಿತು ಮತ್ತು ಕೊಟ್ಟಂತಹ ಸವಲತ್ತುಗಳನ್ನು ಹಿಂತಿರುಗಿ ವಾಪಸ್ಸು ಪಡೆಯುವುದಕ್ಕೆ ಚಳುವಳಿಯನ್ನು ಕಾಂಗ್ರೆಸ್ಸಿಗರು ಆರಂಭಿಸಿದರು. ಅದರ ಪರಿಣಾಮದಿಂದಾಗಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಮೀಸಲು ಕ್ಷೇತ್ರಗಳು ಹೋದವು. ಆದರೆ ವಿಧಿಗೆ 2 ಹೋತಗಳನ್ನು ಕೊಯ್ಯಲಾಯಿತು ಮತ್ತು 3ನೆಯ ಹೋತವನ್ನು ಮಾರಾಟಕ್ಕೆ ತೆಗೆದುಕೊಂಡ ಕಾರಣ ಭಯಂಕರವಾದ ಭೂತವು ನಮ್ಮ ಕಣ್ಣೆದುರಿಗೆ ಕುಣಿಯುವುದಕ್ಕೆ ಆರಂಭಿಸಿಬಿಟ್ಟಿದೆ. ಅಂದರೆ ಈ 10 ವರ್ಷಗಳಲ್ಲಿ ಹೆಚ್ಚೆಂದರೆ 3 ಚುನಾವಣೆಗಳು ಆಗಬಹುದು. ಮುಂದೆ ಹೇಗೆ? ನಾನು ಕಾಂಗ್ರೆಸ್ಸಿನ ಜನರಿಗೆ ಕೇಳುತ್ತಿರುವುದು ಏನೆಂದರೆ, ನೀವು 10 ವರ್ಷಗಳಲ್ಲಿ ಅಸ್ಪೃಶ್ಯತೆಯ ನಿರ್ಮೂಲನೆ ಆಗುವುದು ಎಂಬುದಾಗಿ ಆಶ್ವಾಸನೆಗಳನ್ನು ಕೊಡಬಲ್ಲಿರಾ? ಪೂರ್ವಾಶ್ರಮದ ಭೇದ ಭಾವಗಳೆಲ್ಲವೂ ಇಲ್ಲವಾಗಿ ಎಲ್ಲರೂ ಒಂದು ಸಮಾಜದ ಅವಯವಗಳಾಗಬಹುದೇ? ಒಂದೊಮ್ಮೆ ಈ 10 ವರ್ಷಗಳ ಅವಧಿಯಲ್ಲಿ ನಮ್ಮ ಉನ್ನತಿಯನ್ನು ಸಾಧಿಸುವ ತಾಕತ್ತು ನಿಮ್ಮಲ್ಲಿ ಇಲ್ಲದೇ ಹೋದರೆ, ನಮ್ಮ ವಿರುದ್ಧ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ತಡೆಯುವುದಕ್ಕೆ ಸಾಧ್ಯವಾಗದೇ ಹೋದರೆ ಮುಂದೇನು? ಆ ಕಾರಣ ನಾನು ಅವರಿಗೆ ಕೇಳುತ್ತಿದ್ದೇನೆ, ಈ 10 ವರ್ಷಗಳ ಮೀಸಲು ಅವಧಿಯನ್ನು ತೆಗೆದುಹಾಕಿವಿರಾ? ಇಂತಹ ಸವಲತ್ತನ್ನು ಬಹುಶಃ ಕಾಂಗ್ರೆಸ್ ಕೊಟ್ಟಿದ್ದುದಕ್ಕೆ ಕಾರಣವಾಗಿದೆ. ಹಾಗೆ ಮಾಡದೇ ಹೋಗಿದ್ದರೆ ಅವರಿಗೆ ಪೀತಾಂಬರವನ್ನು ಉಟ್ಟುಕೊಂಡಂತಹ ಹೆಣ್ಣು ಮಗಳನ್ನು ತುಂಬಿದ ಸಭೆಯಲ್ಲಿ ವಸ್ತ್ರಾಹರಣ ಮಾಡಿದಂತಹ ಪರಿಸ್ಥಿತಿ ಎದುರಾಗುತ್ತಿತ್ತು. ಈ ಭೀತಿಯಿಂದಲೇ ಇಷ್ಟಾದರೂ ಸವಲತ್ತನ್ನು ಕಾಂಗ್ರೆಸ್ ಸರ್ಕಾರವು ನಮಗೆ ಕೊಟ್ಟಿದೆ. ಉದ್ಯೋಗದ ಸವಲತ್ತಿನ ವಿಷಯದಲ್ಲಿ ಮೊದಲು ಮಿತಿಯೂ ಇರಲಿಲ್ಲ. ಆದರೆ ಮುನ್ನಿಯವರ ಹೊಟ್ಟೆಯಲ್ಲಿ ನೋವು ಉಂಟಾಯಿತು. ಅಸ್ಪೃಶ್ಯತೆಯು ಇಲ್ಲವಾಗುವವರೆಗೂ ಇರುವ ಸವಲತ್ತುಗಳನ್ನು ಉಳಿಸಿಕೊಳ್ಳಬಾರದು ಎಂಬ ಕಾರಣದಿಂದ ಕಾಂಗ್ರೆಸ್ಸಿನ ಕೆಲವು ಸಂಸದರು ಪ್ರೆಸಿಡೆಂಟರಿಗೆ ಅರ್ಜಿಯನ್ನು ಕಳುಹಿಸಿದರು. ಪರಿಣಾಮವಾಗಿ ಈ ಕಲಮು ಅಥವಾ ಪರಿಚ್ಛೇದದ ಬಗ್ಗೆ ಪುನರ್ವಿಚಾರ ಆಗಬೇಕು ಎಂಬುದಾಗಿ ಸೂಚಿಸಲ್ಪಟ್ಟಿತು. ಈ ಕಲಮಿಗೂ ಕಾಂಗ್ರೆಸ್ ಪಾರ್ಟಿಗೂ ಏನು ಸಂಬಂಧ ಎನ್ನುವುದೇ ತಿಳಿಯುತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ವಿಪರೀತ ಸಂಘರ್ಷವೇ ನಡೆಯಿತು. ಕೊನೆಗೆ ನಾನು ರಾಜೀನಾಮೆಯ ಪಟ್ಟನ್ನು ಹಾಕಿದೆ. ಹಾಗಾಗಿ ಈ ಕಲಮು ಹಾಗೆಯೇ ಉಳಿದುಕೊಂಡಿತು. ಇದರಲ್ಲಿ ಮತ್ತೊಂದು ವಿಚಾರದಲ್ಲಿ ಅನುಕೂಲವನ್ನು ನಾನು ಮಾಡಿಸಿದ್ದೇನೆ. ಸಂವಿಧಾನದ ಒಂದು ಪರಿಚ್ಛೇದದ ಅನುಸಾರ ಅಸ್ಪೃಶ್ಯ ಮತ್ತು ಇತರೆ ಅಲ್ಪಸಂಖ್ಯಾತ ಜನರ ಸಂರಕ್ಷಣೆಯ ಸಂಬಂಧವಾಗಿ ಒಬ್ಬ ಅಧಿಕಾರಿಯನ್ನು ನೇಮಿಸಬೇಕು. ಅವರು ಈ ದೇಶದಲ್ಲಿ ನಡೆಯುತ್ತಿರುವ ಅತ್ಯಾಚಾರಗಳ ಬಗೆಗೆ ಬರುವ ಅಹವಾಲುಗಳನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನು ಪಾರ್ಲಿಮೆಂಟ್ನಲ್ಲಿ ಸಾದರಪಡಿಸಬೇಕು. ನಾನು ಭಾವಿಸಿಕೊಂಡದ್ದು ಏನೆಂದರೆ, ಇಂತಹ ಸ್ಥಾನದಲ್ಲಿ ಒಬ್ಬ ಅಸ್ಪೃಶ್ಯರನ್ನು ನೇಮಿಸುತ್ತಾರೆ. ಕಾರಣ ಸಂತ ತುಕಾರಾಮರು ಹೇಳಿರುವಂತೆ, ಕಳವಳ್ಳ್ಯಾಚಿಯಾತಿ ಆಣಿ ಲಾಭಾವಿನ ಪ್ರೀತಿ. ಆದರೆ ವೇತನ ಮತ್ತು ಹಣಕ್ಕಾಗಿ ಕೆಲಸ ಮಾಡುವ ಜನರಿಂದ ಏನಾಗುತ್ತದೆ? ಇದಕ್ಕಾಗಿ ಅಸ್ಪೃಶ್ಯರನ್ನೇ ನೇಮಿಸಬೇಕು. ಇಂದು ಅಸ್ಪೃಶ್ಯತೆಯಲ್ಲಿ ಇರುವ ಅಧಿಕಾರಿಯೂ ಸಿಗುವುದು ಕಷ್ಟಕರವೇನಲ್ಲ. ಹಾಗೆ ನೇಮಿಸಿದ ಅಧಿಕಾರಿಯ ವಿರುದ್ಧ ಏನೂ ಹೇಳುವುದು ಇಲ್ಲ. ಆದರೂ ಕೂಡ ಒಂದು ಅನುಮಾನ ಉಂಟಾಗುವುದು. ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರ ನಿಜ ಜೀವನದ ಅರಿವು ಇರುವಂತಹ ಸತ್ಯ ನಿಷ್ಠ ಅಧಿಕಾರಿಯ ಅಹವಾಲುಗಳನ್ನು ಪ್ರಚುರಪಡಿಸುತ್ತದೆಯೋ ಇಲ್ಲವೋ ಎಂಬುದು. ಹೀಗೆಯೇ ಆಗಬೇಕೆಂದು ಒತ್ತಾಯ ಮಾಡುವಂತಹ ಅಧಿಕಾರಿಗಳು ಆ ಸ್ಥಾನಕ್ಕೆ ಬರುವುದು ಅವರಿಗೆ ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರಿಗೆ ಸವಲತ್ತನ್ನು ಕೊಟ್ಟು ನೋಡುವುದು ಬೇಕಾಗಿತ್ತು. ಆದರೆ ಈ ವಿಚಾರವನ್ನು ಕಾಂಗ್ರೆಸ್ ಹೇಗೆ ಮಾಡುವುದು? ಅಸ್ಪೃಶ್ಯರ ವೇದನೆಯ ಉದ್ರೇಕದ ಅರಿವು ಅವರಿಗೆ ಹೇಗೆ ಬರಬೇಕು? ಈ ಪೂರ್ವದಲ್ಲಿ, ಅಂದರೆ ಬ್ರಿಟಿಷ್ ಅಧಿಕಾರದ ಅವಧಿಯಲ್ಲಿ, ನಾನು ಎಕ್ಸಿಕ್ಯೂಟಿವ್ ಕೌನ್ಸಿಲರ್ ಮತ್ತು ವೇತನ ಮಂತ್ರಿ ಆಗಿದ್ದೆನು. ಹಾಗಾಗಿ ನನಗೆ ಹಲವಾರು ಖಾತೆಗಳ ಅನುಭವವಿದೆ. ನನ್ನ ಅನುಭವವು ಈ 2 ಆಡಳಿತಗಳಲ್ಲಿಯೂ ಇದೆ. ಹಾಗಾಗಿಯೇ ನಾನು ಈ 2 ಅಧಿಕಾರ ಸರ್ಕಾರಗಳನ್ನು ತುಲನೆಯನ್ನು ಮಾಡುವಷ್ಟು ಶಕ್ತನಾಗಿದ್ದೇನೆ. ಇಂದು ಪುರಾಣದ ಬದನೆಕಾಯಿ ಏನಿಲ್ಲ, ಈ ವಾಂಗಿಬಾತನ್ನು ಈಗಾಗಲೇ ನಾನು ತಿಂದಿರುತ್ತೇನೆ. ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಅಸ್ಪೃಶ್ಯರಿಗೆ ವಿಪರೀತ ಅವಹೇಳನವಾಗಿದೆ. ರಾಜೀನಾಮೆಯನ್ನು ಕೊಡುವಾಗ ಬರೆದಿರುವ ಪತ್ರದಲ್ಲಿ ಇದನ್ನೇ ವಿಸ್ತೃತವಾಗಿ ಅನಾವರಣ ಮಾಡಿದ್ದೇನೆ. ಅಷ್ಟು ಮಾತ್ರವೇ ಅಲ್ಲ, ನಾನು ಮಂತ್ರಿಯಾಗಿದ್ದಾಗಲೂ ದೆಹಲಿಯ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಕುರಿತಂತೆ ಬಹಿರಂಗವಾಗಿಯೇ ಆರೋಪ ಮಾಡಿದ್ದೆನು. ಅಸ್ಪೃಶ್ಯರಿಗೆ ರಾಜಕೀಯ ಸವಲತ್ತಿನ ಉಪಭೋಗ ಪಡೆಯುವುದಕ್ಕೆ ಕಾಂಗ್ರೆಸ್ ಸರ್ಕಾರವು ಕೊಟ್ಟಿರಲಿಲ್ಲ. ಇದು ಅದರ ಮೇಲಿನ ಪ್ರಮುಖವಾದ ಆರೋಪವಾಗಿದೆ. ನನ್ನ ಈ ವಿಚಾರಗಳಿಗೆ ಉತ್ತರ ಕೊಡುವುದಕ್ಕೆ ಪ್ರಧಾನಮಂತ್ರಿಗಳಾದ ನೆಹರು ಅವರಿಗೂ ಇವತ್ತಿನವರೆಗೂ ಸಮಯವೇ ಸಿಕ್ಕಿರುವುದಿಲ್ಲ. ನನ್ನ ರಾಜೀನಾಮೆಯ ಪತ್ರದಲ್ಲಿ ನಾನು ಇದ್ದದ್ದನ್ನು ಬಹಿರಂಗವಾಗಿ ಹೇಳಿದ್ದರೂ ಸಹ ಒಬ್ಬರೊಬ್ಬರ ಪತ್ರ ವ್ಯವಹಾರವನ್ನು ಪಾರ್ಲಿಮೆಂಟಿನ ಮುಂದೆ ಓದಿದುದರ ಹೊರತು ಅದರ ಆಚೆಗೆ ಇನ್ನೂ ಹೆಚ್ಚಾಗಿ ಮಾತನಾಡುವಂತಹ ಧೈರ್ಯವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಬರಲೇ ಇಲ್ಲ. ಅವರಿಗೆ ಉತ್ತರ ಕೊಡುವುದಕ್ಕೆ ಬಹಳ ಅವಕಾಶಗಳಿದ್ದವು. ಮುಂದೆ 8 ದಿನಗಳಿಗೆ ಕಾಂಗ್ರೆಸ್ ಅಧಿವೇಶನವೂ ಜರುಗಿತು. ಅವರಿಗೆ ಬಹಳ ಸಾರಿ ಮಾತನಾಡುವುದಕ್ಕೆ ಸುಸಂಧಿಯು ದೊರೆತಿದ್ದಾದರೂ ನಾನು ಮಾಡಿರುವ ಆರೋಪಗಳಿಗೆ ಸಮರ್ಪಕ ಉತ್ತರವನ್ನು ಕೊಡುವಂತಹ ನೆಲೆಯನ್ನು ಪಂಡಿತ್ ನೆಹರು ಅವರು ಹಿಡಿಯಲಿಲ್ಲ. ಅದಕ್ಕೆ ವಿರುದ್ಧವಾಗಿ ನನ್ನ ಪ್ರಶ್ನೆಗಳನ್ನೆಲ್ಲ ಕಳೆದುಬಿಟ್ಟರು. ಕಾರಣ ನಾನು ಏನೇನೆಲ್ಲ ಹೇಳಿದೆನೋ ಅವೆಲ್ಲ ಸತ್ಯವಾದುದವೇ ಆಗಿದ್ದವು. ಬ್ರಿಟಿಷ್ ಸರ್ಕಾರವು ಕೂಡ ಅಸ್ಪೃಶ್ಯರಿಗಾಗಿ ವಿಶೇಷವಾಗಿ ಏನನ್ನೂ ಮಾಡಿರಲಿಲ್ಲ. ಬದಲಾಗಿ ಮುಸಲ್ಮಾನರು, ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನ್ನರ ಕಡೆಗೆ ಮಾತ್ರ ಅವರ ಕೃಪಾದೃಷ್ಟಿಯು ಇದ್ದಿತ್ತು. ನಾನು 1942 ಹಿಂದೂಸ್ತಾನ ಸರ್ಕಾರದ ಕೌನ್ಸಿಲರ್ ಆದೆನೋ, ಆಗ ನಾನು ಅವರಿಗೆ ಕೇಳಿದ ಮೊದಲನೇ ಪ್ರಶ್ನೆ ಏನೆಂದರೆ, ಈ ಮಲತಾಯಿಯ ಧೋರಣೆಯಾದರೂ ಎತ್ತಕ್ಕೆ? ಅದಕ್ಕೆ ಅವರು, ಅಂದರೆ ಬ್ರಿಟಿಷರು, ವಿಶೇಷವಾಗಿ ವಿಥಂಡ ವಾದವನ್ನೇನೂ ಮಾಡದೆ ತಮ್ಮ ಜವಾಬ್ದಾರಿಯನ್ನು ಒಪ್ಪಿಕೊಂಡರು. ಆದರೆ ಇದೇ ಸಂಗತಿಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಾಗ ಅವರು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಆ ಸಮಯದಲ್ಲಿ ಇತರೆ ಜಾತಿಯವರ ಹಾಗೆಯೇ 3 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷ್ ಸರ್ಕಾರವು ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ಮಂಜೂರು ಮಾಡಿತ್ತು. ಮುಂದೆ ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾದಾಗ ಅದನ್ನು ಕೇವಲ ಬೆಳೆಸುತ್ತಲೇ ಹೋದರು. ಜೊತೆಗೆ ಅದರೊಂದಿಗೆ ಮತ್ತಿತರೆ ಅರಣ್ಯವಾಸಿಗಳ ಪಂಗಡಗಳನ್ನು ಸೇರಿಸಲಾಯಿತು. ಅಸ್ಪೃಶ್ಯರ ನಿಜವಾದ ಉನ್ನತಿಯು ಕಾರಾಖೂನರಾಗುವುದರಲ್ಲಿ ಇಲ್ಲ. ಬದಲಾಗಿ ನಿಜವಾಗಿಯೂ ಉನ್ನತಿಯನ್ನು ಸಾಧಿಸಬೇಕಾದರೆ ಉಚ್ಚ ರೀತಿಯ ಶಿಕ್ಷಣವನ್ನು ಅವರು ಪಡೆದುಕೊಳ್ಳಬೇಕು. ಸಾಮಾನ್ಯ ಶಿಕ್ಷಣವನ್ನು ಪಡೆದು ಕಾರಾಖೂನ ಅಥವಾ ಗುಮಾಸ್ತನಾದರೆ ಏನು ಉಪಯೋಗ? ಕಾರಾಖೂನನಾದ ಮನುಷ್ಯ ತನ್ನ ಜೀವಮಾನದಲ್ಲಿ ಏನು ಮಾಡುವುದಕ್ಕೆ ಸಾಧ್ಯ? ಆತ ಸಮಾಜದ ವಿಚಾರಗಳನ್ನು ಕುರಿತಂತೆ ಏನನ್ನೂ ಮಾಡಲಾರನು. ಅದಕ್ಕೆ ಬದಲಾಗಿ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ತತ್ವಜ್ಞರಾದವರಿಂದಲೇ ಸಮಾಜದಲ್ಲಿ ಅಮೂಲಾಗ್ರ ಮತ್ತು ಪೋಷಕ ಬದಲಾವಣೆಯನ್ನು ಉಂಟು ಮಾಡಬಹುದು. ಅದಕ್ಕಾಗಿ ಮಾನ್ಯತೆಯ ಸ್ಥಾನವನ್ನು ಅಸ್ಪೃಶ್ಯರೇ ಹಿಡಿಯಬೇಕು ಅಥವಾ ಅವರಿಗೆ ದೊರಕಿಸಿಕೊಡಬೇಕು. 3 ಲಕ್ಷ ರೂಪಾಯಿಗಳ ಮೊತ್ತವನ್ನು ಕೇವಲ ಪಾಶ್ಚಾತ್ಯ ದೇಶಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗಾಗಿ ಉಪಯೋಗಕ್ಕೆ ತರಲಾಗಿದೆ. ಇಪ್ಪತ್ತು ಮೂವತ್ತು ಅಸ್ಪೃಶ್ಯ ವಿದ್ಯಾರ್ಥಿಗಳು ನಾನು ಕೌನ್ಸಿಲರ್ನಾಗಿದ್ದಾಗ ಇದರ ಲಾಭವನ್ನು ಪಡೆದುಕೊಂಡರು. ಆದರೆ ಮುಂದೆ ಉಚ್ಚ ಶಿಕ್ಷಣಕ್ಕಾಗಿ 1946 ಅಸ್ಪೃಶ್ಯರನ್ನು ಕಳುಹಿಸುವುದನ್ನು ನಿಲ್ಲಿಸಿದರು. ಹೀಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಂತೂ ಅಸ್ಪೃಶ್ಯರ ಉಚ್ಚ ಶಿಕ್ಷಣದ ಆಸೆಯನ್ನೆಲ್ಲ ಮೊಳಕೆಯಲ್ಲಿಯೇ ಚಿವುಟಿ ಹಾಕಿಬಿಡಲಾಯಿತು. ದೆಹಲಿಯಲ್ಲಿನ ಸೆಕ್ರೆಟರಿಯೇಟ್ನಲ್ಲಿ ಒಬ್ಬನು ಅಸ್ಪೃಶ್ಯ ಸಿಪಾಯಿ ಇರಲಿಲ್ಲ. ಒಂದಿಬ್ಬರು ಕಾರಾಖುನರಷ್ಟೇ ಇದ್ದರು. ಅವರಿಗೆ ಸಿಪಾಯಿಗಳು ನೀರನ್ನೂ ಕೊಡುತ್ತಿರಲಿಲ್ಲ. ನಾನು ಕೆಲವಾರು ಅಸ್ಪೃಶ್ಯ ಸಿಪಾಯಿಗಳಿಗೆ ಅನುಕೂಲ ಮಾಡಿಕೊಟ್ಟರೆ ಅಲ್ಲಿನ ಜಮಾದಾರನು ಅವರನ್ನು ರಾತ್ರಿಯ ಕಾವಲಿಗೆ ಹಾಕಿ ತೊಂದರೆ ಮಾಡಲು ಆರಂಭಿಸಿದನು. ನಾನು ಅಲ್ಲಿಗೆ ಹೋದ ಮೇಲೆ ಅಲ್ಲಿನ 24 ಅಥವಾ 25 ಜಾಗಗಳನ್ನು ಅಸ್ಪೃಶ್ಯರಿಗಾಗಿ ಮೀಸಲಿರಿಸಿದೆನು. ಯುದ್ಧದಲ್ಲಿನ ಬೇವಿನ್ ಬೋಯಜ ಯೋಜನೆಯಂತೆ ಕೆಲವು ವಿದ್ಯಾವಂತ ಜನರನ್ನು ಇಂಗ್ಲೆಂಡ್ಗೆ ಕಳುಹಿಸಬಹುದು. ಆದರೆ ಅದರಲ್ಲಿ ಒಬ್ಬನೇ ಒಬ್ಬ ಅಸ್ಪೃಶ್ಯ ತರುಣನೂ ಇರಲಿಲ್ಲ. ನನ್ನ ಮುಂದೆ ಇತರೆ ಸಮಾಜದಲ್ಲಿನ ಸುಮಾರು 500 ತರುಣ ಬ್ರಹ್ಮಚಾರಿಗಳು ಸಾಲುಗಟ್ಟಿ ನಿಂತಿದ್ದರು. ಕೊನೆಗೆ 12.1 ದ್ವಿತೀಯಾಂಶದಂತೆ ಅಸ್ಪೃಶ್ಯ ತರುಣರನ್ನು ಸೇರಿಸಲಾಯಿತು. ಅಸ್ಪೃಶ್ಯರ ಸುಮಾರು 100 ಹುಡುಗರು ಅದರ ಲಾಭವನ್ನು ಪಡೆಯುವುದಕ್ಕೆ ಅವಕಾಶವಾಯಿತು. ಆ ಹೊತ್ತಿಗೆ 3 ಅಸ್ಪೃಶ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ನೇಮಕಗೊಂಡರು. ಆದರೆ ಮುಂದೆ, ಅಂದರೆ ಕಾಂಗ್ರೆಸ್ಸಿನ ಅಧಿಕಾರದ ಕಾಲದಲ್ಲಿ ಒಬ್ಬನೇ ಒಬ್ಬನಾದರೂ ಅಸ್ಪೃಶ್ಯನಿಗೆ ಮೇಲಿನ ಸ್ಥಾನವು ಸಿಕ್ಕಿದ್ದರೆ ನೋಡಿ, ಶೇಮ್ ಶೇಮ್. ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರಿಗಾಗಿ ಈ ಮೇಲೆ ಹೇಳಿದ ಹಾಗೆ ಏನನ್ನೂ ಮಾಡಲೇ ಇಲ್ಲ. ಈ ಗಂಭೀರ ವಿಚಾರವನ್ನು ಕುರಿತಂತೆ ನಾನು ದೆಹಲಿಯ ಒಂದು ಸಭೆಯಲ್ಲಿ ಎತ್ತಿದ್ದೆನು. ಆಗ ಗೃಹ ಸದಸ್ಯರಾಗಿದ್ದ ಶ್ರೀ ರಾಜಗೋಪಾಲಾಚಾರಿ ಅವರು ಅವೆಲ್ಲವೂ ಸುಳ್ಳು ಎಂಬುದಾಗಿ ಪಾರ್ಲಿಮೆಂಟಿನಲ್ಲಿ ಉತ್ತರ ನೀಡಿದ್ದರು. ಆದರೆ ಅವರ ಮನಸ್ಸೇ ಅವರನ್ನು ತಿನ್ನುವುದಕ್ಕೆ ಆರಂಭಿಸಿತು. ಹಾಗಾಗಿ ಮುಂದೆ ಅವರು ಅಸ್ಪೃಶ್ಯರ ವಿಷಯವಾಗಿನ ಮಾಹಿತಿಯನ್ನು ಸಂಗ್ರಹಿಸಲು ಒಂದು ಸ್ಕಲರ್ ಸ್ಥಾಪಿಸಿದರು. ಅದರ ಮೂಲಕ ಅವರಿಗೆ ಬಂದದ್ದೆಲ್ಲ ಶೂನ್ಯವಾದ ಉತ್ತರವೇ ಆಗಿದ್ದಿರಬೇಕು. ಕಾಂಗ್ರೆಸ್ ಅಸ್ಪೃಶ್ಯರಿಗಾಗಿ ಬಹಳವಾಗಿ ಏನು ಮಾಡಿದೆ ಎಂಬುದಕ್ಕೆ ಇದು ಒಳ್ಳೆಯ ಗಂಭೀರ ನಿದರ್ಶನವೇ ಆಗಿರಬಹುದಲ್ಲವೇ? ದೇಶ ವಿಭಜನೆಯಾದ ನಂತರ ಹಿಂದೂ ಮುಸಲ್ಮಾನರ ಪ್ರವಾಹವೇ ಅತ್ತಿತ್ತ ಹರಿಯುತ್ತಿತ್ತು. ಆಗ ಪಾಕಿಸ್ತಾನವು ಮೇಲಿನ ವರ್ಗದ ಹಿಂದೂಗಳನ್ನು ಅಲ್ಲಿಂದ ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿತು. ಆದರೆ ಅಸ್ಪೃಶ್ಯರ ಮೇಲೆ ಕೋಡ್ವರ್ಣ ಗುರಾಣಿಗಳನ್ನು ಇಟ್ಟರು. ಅದರಿಂದಾಗಿ ಅವರ ಮೇಲೆ ಅತ್ಯಾಚಾರ ಶೋಷಣೆಗಳು ನಡೆಯಲಾರಂಭಿಸಿದವು. ಆಗ ಇಲ್ಲಿನ ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರನ್ನು ಹಿಂದೂಸ್ತಾನಕ್ಕೆ ವಾಪಸ್ ಕರೆದುಕೊಂಡು ಬರಬೇಕೆಂಬ ವಿಷಯದಲ್ಲಿ ಹುಲ್ಲು ಕಡ್ಡಿಯಷ್ಟು ಸಹಾಯ ಮಾಡಿರಲಿಲ್ಲ. ಆ ಹೊತ್ತಿನಲ್ಲಿ ಹೊಲೆಯರ ಸೇನಾ ತುಕಡಿಯೊಂದು ಪಾಕಿಸ್ತಾನದಲ್ಲಿ ಇತ್ತು. ಶ್ರೀ ಭಾವುರಾವ್ ಗಾಯಕವಾಡ್ ಮತ್ತು ಶ್ರೀ ರಮೇಶ್ ಚಂದ್ರ ಯಾದವ್ ಇವರನ್ನು ಕಳುಹಿಸಿ ಈ ಸೇನೆಯ ಸಹಾಯದಿಂದ ಒಬ್ಬೊಬ್ಬರೇ ಸ್ತ್ರೀ ಪುರುಷರನ್ನು ನಾವು ಹಿಂದೂಸ್ತಾನದ ಹತ್ತಿರ ಹತ್ತಿರಕ್ಕೆ ಕರೆದುಕೊಂಡು ಬಂದಿದ್ದೆವು. ಈ ವಿಷಯವಾಗಿ ನನ್ನ ಮನಸ್ಸಿನಲ್ಲಿ ತುಂಬಾ ವ್ಯಥೆ ಉಂಟಾಗಿತ್ತು. ಅಷ್ಟು ಮಾತ್ರವಲ್ಲ, ಕಾಂಗ್ರೆಸ್ಸಿನ ಬಗೆಗೆ ನನ್ನಲ್ಲಿ ಅತೀವ ಜಿಗುಪ್ಸೆಯೂ ಸಹ ಹುಟ್ಟಿಕೊಂಡಿತು. ಯಾವ ಅಸ್ಪೃಶ್ಯರಿಗೆ ಇಲ್ಲಿ ಬರಲು ಸಾಧ್ಯವಾಗಲೇ ಇಲ್ಲವೋ ಅವರೆಲ್ಲರೂ ಅಲ್ಲಿ ಮುಸಲ್ಮಾನರಾಗಿಯೇ ಆಗಬೇಕಾಯಿತು. ನನಗೆ ಕೇಳಬೇಕೆಂದನಿಸುತ್ತದೆ, ಕಾಂಗ್ರೆಸ್ಸಿನ ಔದಾರ್ಯದ ಪುರಾವೆಯಾಗಿದೆಯೇ ಇದು? ಪೂರ್ವ ಪಂಜಾಬಿನಿಂದ ಬಂದಿದ್ದಂತಹ ನಿರ್ವಸಿತಿಕರಿಗೆಲ್ಲರಿಗೂ ಹಿಂದೂಸ್ತಾನದಲ್ಲಿ ಮತ್ತು ಸಿಖ್ ಹಿಂದೂಗಳಿಗೆಲ್ಲ ನಿಧಾನವಾಗಿ ಒಂದಷ್ಟು ಪ್ರಮಾಣದಲ್ಲಿ ಜಮೀನನ್ನು ಕೊಡಲಾಯಿತು. ಆದರೆ ಅಸ್ಪೃಶ್ಯ ನಿರ್ವಸಿತಕರಿಗೆ ಮಾತ್ರ ಏನು ಸಿಕ್ಕಿತು? ಕಲ್ಲು ಸಿಕ್ಕಿತು. ಕೆಲವಾರು ನಿರ್ವಸಿತರು ರಾಜಾಘಾಟ್ನ ಎದುರು ಉಪವಾಸ ಸತ್ಯಾಗ್ರಹ ಮಾಡಿದರು. ಆದರೆ ಅವರಿಗೆ ವರ್ತಮಾನ ಪತ್ರಿಕೆಗಳವರಾಗಲಿ ಕಾಂಗ್ರೆಸ್ನವರಾಗಲಿ ಮಹತ್ವವನ್ನೇ ಕೊಡಲಿಲ್ಲ. ಈ ಎಲ್ಲವನ್ನು ವರ್ಣನೆ ಮಾಡುತ್ತಾ ಹೋದರೆ ಒಂದು ಮಹಾಭಾರತದ ಗ್ರಂಥವೇ ಆಗುವುದು. ಕಾಂಗ್ರೆಸ್ಸಿನ ಜನರು ಒಪ್ಪಿಕೊಳ್ಳಬೇಕು, ನಾನು ಮಂತ್ರಿಯಾಗಿದ್ದ 4 ವರ್ಷಗಳ ಅವಧಿಯಲ್ಲಿ ಅಯೋಗ್ಯವೆನಿಸುವಂತಹ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದರೂ ನನ್ನ ರಕ್ತದ ಹನಿಯನ್ನು ಸರ್ಕಾರಕ್ಕಾಗಿಯೇ ಬೇಯಿಸಿದ್ದೇನೆ. ಆದರೂ ಅವರ ಅಂತಃಸತ್ತದ ನೆನಪುಗಳಲ್ಲಿ ನಾನು ಜಾಗವನ್ನು ಪಡೆದುಕೊಳ್ಳಲಿಲ್ಲ ಅಥವಾ ತಪ್ಪು ಕಲ್ಪನೆಯಿಂದ ವ್ಯವಹರಿಸಲೂ ಇಲ್ಲ. 4 ವರ್ಷಗಳ ಅನುಭವದಿಂದ ನಾನು ವಿಚಾರ ಮಾಡುತ್ತಿರುವುದೇನೆಂದರೆ, ಈ ಪಾರ್ಟಿಯಲ್ಲಿ ಇದ್ದುಕೊಂಡು ಮತ್ತು ಮಂತ್ರಿಯಾಗಿದ್ದು ಒಂದು ಸಾಧಾರಣ ಸವಾಲನ್ನೂ ಮಾಡಲಾಗಲಿಲ್ಲ. ಹಾಗಾಗಿ ನಾವು ನಮ್ಮದೇ ಸ್ವತಂತ್ರ ಮಾರ್ಗವನ್ನು ಸ್ವೀಕರಿಸಬೇಕು ಎಂಬ ಕಾರಣದಿಂದ ನಾನೇ ರಾಜೀನಾಮೆಯನ್ನು ಕೊಟ್ಟೆನು. ಇಷ್ಟು ವರ್ಷಗಳ ಅನುಭವದಿಂದ ಒಂದು ವಿಚಾರ ಮಾತ್ರ ಖಚಿತವಾಯಿತು. ಅದೇನೆಂದರೆ, ಅವರವರ ಉದ್ಧಾರವನ್ನು ಅವರವರೇ ಮಾಡಿಕೊಳ್ಳಬೇಕು. ಲಾವಿಣ ಎಂಬ ಜಾತಿಯ ಪಕ್ಷಿಗಳು ಮತ್ತು ಅವುಗಳ ಮರಿಗಳ ಬಗೆಗೆ ನೀವು ಶಾಲೆಯಲ್ಲಿ ಓದಿದ ವಿಚಾರ ಇಲ್ಲಿ ನೆನಪಾಗುವುದು. ಯಾರಿಗೆ ತನ್ನ ಹೊಲದ ಬೆಳೆಯನ್ನು ಕೊಯ್ಯಬೇಕು ಎಂದಿದ್ದರೆ ಅದನ್ನು ಅವರೇ ನಿರ್ಧರಿಸಬೇಕು ಮತ್ತು ಕೆಲಸಕ್ಕೆ ತೊಡಗಿಕೊಳ್ಳಬೇಕು. ನಮಗೆ ಮನುಷ್ಯತ್ವವನ್ನು ದೊರಕಿಸಿಕೊಳ್ಳಬೇಕೆಂದಿದ್ದರೆ ನಮ್ಮ ಹೋರಾಟವನ್ನು ನಾವೇ ಮಾಡಬೇಕು ಎಂತಲೇ ನಾನು ಕಾಂಗ್ರೆಸ್ಸಿನ ರಾಜಕಾರಣವನ್ನು ಬಿಟ್ಟು ಫೆಡರೇಷನ್ನ ಮೂಲಕ ಹೋರಾಟ ಮಾಡುತ್ತಿದ್ದೇನೆ. ಇಂದಿನ ರಾಜಕಾರಣದಲ್ಲಿ ನಾವು ಯಾವುದಾದರೂ ಒಂದು ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲೇಬೇಕು. 100 ಅಥವಾ 10 ಮಂದಿ ಅಸ್ಪೃಶ್ಯರಿದ್ದಾರೆ. ಪರಿಸ್ಥಿತಿಯು ಹೀಗಿರುವಾಗ ಒಪ್ಪಂದ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಈ ಮಿತ್ರತ್ವದ ರಾಜಕಾರಣದಿಂದ ಯಶಸ್ವಿಯಾಗಬಹುದು, ಏಕಾಂಗಿ ರಾಜಕಾರಣವು ಯಶಸ್ವಿಯಾಗುವುದಿಲ್ಲ. ಸೋಷಿಯಲಿಸ್ಟ್ ಉಮೇದುವಾರರಿಗೆ ಇದು ಖಾತ್ರಿಯಾಗಬೇಕಾಗಿದೆ. ನಮ್ಮ ಜನರು ಈ ಒಪ್ಪಂದಕ್ಕೆ ಮಾನ್ಯತೆಯನ್ನು ನೀಡಿದ್ದು ಅದರಂತೆ ಈ ಚುನಾವಣೆಯಲ್ಲಿ ನಡೆದುಕೊಳ್ಳುತ್ತಾರೆ. ನಿಶ್ಚಿತವಾಗಿಯೂ ಹೀಗೆ ನಡೆದುಕೊಳ್ಳುವುದರಲ್ಲಿಯೇ ನಮ್ಮ ಗೌರವ ಮರ್ಯಾದೆಗಳಿವೆ. ನಾನು ಪಾರ್ಲಿಮೆಂಟ್ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ಕಳೆದ 30 ವರ್ಷಗಳಿಂದಲೂ ರಾಜಕಾರಣ ಮಾಡುತ್ತಿದ್ದೇನೆ. ರಾಜಕಾರಣದ ಕುರ್ಚಿಯ ಮೇಲೆ ಕುಳಿತು ಸಿಗರೇಟ್ ಸೇದುವುದರಲ್ಲಿ ಅಲ್ಲ. ರಾಜಕಾರಣವೇನು ಸುಲಭದ ಕೆಲಸವಲ್ಲ. ನನ್ನ ಪಾತ್ರವು ಈಗ ಬಹಳವಾಗಿ ವ್ಯಾಪಕಗೊಂಡಿದೆ. ಆದರೆ ಸಮಾಜದ ಪರಿಸ್ಥಿತಿಯು ಮಾತ್ರ ನನ್ನನ್ನು ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಬಿಡುತ್ತಿಲ್ಲ. ಸಮಾಜವನ್ನು ಇನ್ನೂ 4 ಹೆಜ್ಜೆ ಮುಂದಕ್ಕೆ ಕೊಂಡೊಯ್ದು ಬಿಡುವುದು ನನ್ನ ಇಚ್ಛೆಯಾಗಿದೆ. ತರುಣ ಜನರು ಈಗ ರಾಜಕಾರಣದಲ್ಲಿ ಹೋರಾಡಲು ಮುಂದಕ್ಕೆ ಬರುತ್ತಿದ್ದಾರೆ. ಅವರಿಗೆ ರಾಜಕಾರಣದಲ್ಲಿನ ಅನುಭವವು ಬೇಕಾಗಿದೆ. ಆ ಅನುಭವವು ನಮ್ಮ ಜನರಲ್ಲಿ ಇದೆಯೋ ಇಲ್ಲವೋ ಎಂಬುದರ ಬಗೆಗೆ ನನ್ನಲ್ಲಿ ಇನ್ನೂ ಅನುಮಾನವಿದೆ. ಈಗ ಅವರ ಉಮೇದುವಾರಿಕೆಗೆ ಬಹಳ ದಿನಗಳು ಬೇಕಾಗುವುದಿಲ್ಲ. ಬಹಳ ಬೇಗನೆ ಅವರಿಗೆ ಈ ಅವಕಾಶವು ದೊರೆಯುತ್ತದೆ. ಯಾವುದೇ ರಾಜಕೀಯ ಸಂಸ್ಥೆಗೆ ಸಹಕಾರಿ ಎಂಬ ಒಂದು ದಳವು ಇರಬೇಕಾಗುತ್ತದೆ. ಯಾವಾಗ ಅಸ್ಪೃಶ್ಯರನ್ನು ಕುರಿತಂತೆ ಈ ವಿಭಾಗದಲ್ಲಿ ಸಭೆ ನಡೆಯುತ್ತದೆಯೋ ಆಗ ತುಂಬದೆ ಹೋದ ಆ ಜಾಗಗಳಿಗೆ ಇತರೇ ಜನರು ಅಲ್ಲಿಗೆ ಬರಲು ಪ್ರಯತ್ನ ಪಡುತ್ತಾರೆ, ಕಲ್ಲು ಹೊಡೆಯುತ್ತಾರೆ, ಸಭೆಯಲ್ಲಿ ಗೊಂದಲ ಗಲಭೆಗಳನ್ನು ಎಬ್ಬಿಸುತ್ತಾರೆ. ಆ ಕಾರಣದಿಂದಾಗಿಯೇ ಸಮತಾ ಸೈನಿಕ ದಳವನ್ನು ರೂಪಿಸಿಕೊಳ್ಳಲಾಗಿತ್ತು. ಆದರೆ ಮುಂದೆ ಈ ಸೈನಿಕ ದಳದಲ್ಲಿಯೂ ತೊಂದರೆಗಳು ಹುಟ್ಟಿಕೊಂಡವು. ಅವರಲ್ಲಿ ವಿನಯಶೀಲತೆಯೇ ಇಲ್ಲವಾಯಿತು. ನಾನು ದೆಹಲಿಗೆ ಹೋದ ಮೇಲೆ ಈ ವಿಚಾರವು ಘಟಿಸಿತು. ಇಂದು ಪುನಃ ಈ ದಳದ ಪುನರ್ಜೀವನ ಆಗುತ್ತಿದೆ ಎಂಬುದು ಬಹಳ ಆನಂದದ ವಿಷಯ. ಅವರು ಈಗ ಪ್ರತಿಯೊಂದು ಗಲ್ಲಿಗೂ ಹೋಗಿ ಅಪಾರ ಕೆಲಸಗಳನ್ನು ಮಾಡಬೇಕಿದೆ. ಇಂದು ಇಷ್ಟೊಂದು ಅಸಂಖ್ಯಾತ ಸಮುದಾಯವು ಇಲ್ಲಿ ಸೇರಿದೆ. ವರ್ತಮಾನ ಪತ್ರಿಕೆಯಲ್ಲಿ ಈ ಬಗೆಗೆ ಎಷ್ಟು ಸಂಖ್ಯೆಗಳನ್ನು ನಮೂದಿಸುತ್ತಾರೆಯೋ ಯಾರಿಗೆ ಗೊತ್ತು. ಕೇವಲ ಇಂತಹ ಸಭೆಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಆಗುವುದಿಲ್ಲ. ಬದಲಾಗಿ ಪ್ರತಿಯೊಬ್ಬರೂ ತಮ್ಮ ಮತದಾನದ ಹಕ್ಕನ್ನು ಅಗತ್ಯವಾಗಿ ಚಲಾವಣೆ ಮಾಡಬೇಕು. ಮುಂಬೈಯಲ್ಲಿ ಈ ಚುನಾವಣೆಯ ದಿನ 3 ಜನವರಿ ಎಂದು ನಿಗದಿತವಾಗಿದೆ. ಅಸ್ಪೃಶ್ಯ ಸಮಾಜದ ಹಾಗೆಯೇ ಇತರೆ ಹಿಂದುಳಿದ ವರ್ಗಗಳ ಸಮಾಜಗಳೂ ಇವೆ. ಅವರ ಜೀವನದ ಕಡೆಗೂ ಫೆಡರೇಷನ್ ಸ್ವತಃ ತಾನೇ ನೋಡುತ್ತದೆ. ಕೂಲಿಕಾರರ ತೊಂದರೆಗಳ ಹಾಗೆಯೇ ನಮ್ಮ ಅಡಚಣೆಗಳೂ ಇವೆ. ಆದರೆ ಕೇವಲ ಜಾತಿ ವಿರಹಿತ ಯೋಜನೆಯಿಂದ ನಮಗೆ ಮಂಗಳಕಾರಕ ಅಕ್ಷತೆಯೂ ಸಿಗುವುದಿಲ್ಲ. ಕಾರಣ ಕೆಲವಾರು ವಿಷಯಗಳು ಹೀಗಿವೆ. ಅಸ್ಪೃಶ್ಯರ ಖಾಸಗಿ ಅಡಚಣೆಗಳು ಗಂಭೀರವಾಗಿದ್ದು ಅವುಗಳನ್ನು ದಲಿತ ಫೆಡರೇಷನ್ ಮಾತ್ರವೇ ಪರಿಹರಿಸುವುದಕ್ಕೆ ಸಾಧ್ಯ. ಆ ಕಾರಣದಿಂದ ದಲಿತ ಫೆಡರೇಷನ್ನ ಕೈಯನ್ನು ಇನ್ನೂ ಬಲಗೊಳಿಸಬೇಕಾಗಿದೆ. ಧನ್ಯವಾದಗಳು.
0: ಕೇಳಿಸಿಕೊಂಡ ಎಲ್ರಿಗೂ ಧನ್ಯವಾದಗಳು. ನೀವು ಕೂಡ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಅರಿವಿನ ಪಯಣಕ್ಕೆ ಜೊತೆಯಾಗಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮುಖ್ಯವಾಗಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಬಾಬಾ ಸಾಹೇಬರ ಭೀಮ ಚಿಂತನೆಯನ್ನು ವಿಸ್ತರಿಸೋಣ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸರಣಿಯಲ್ಲಿ ಸಿಗೋಣ. ನಮಸ್ಕಾರ.
2: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ದೇಹದ ಪ್ರತಿಯೊಂದು ಭಾಗವು ಕೂಡ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂದರೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಕ್ರಮ ಕೂಡ ತುಂಬಾ ಮುಖ್ಯ ಆಗುತ್ತೆ. ಇದರೊಟ್ಟಿಗೆ ದೇಹದ ಪ್ರತಿಯೊಂದು ಭಾಗವು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅಷ್ಟೇ ಚೆನ್ನಾಗಿ ಕೂಡ ನಾವು ದೇಹದ ಭಾಗಗಳನ್ನು ಕೇರ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ದೇಹದ ಚಕ್ರದಲ್ಲಿ ಒಂದು ಚಕ್ರ ನಿಂತೋದ್ರೂ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳು ಸರಾಗವಾಗಿ ನಡೆಯೋದಿಲ್ಲ. ಇಲ್ಲಿ ಕಣ್ಣಿರ್ಬೋದು, ಮೂಗಿರ್ಬೋದು, ಕಿವಿ ಇರ್ಬೋದು, ಜೊತೆಗೆ ಶ್ವಾಸಕೋಶ, ಕಿಡ್ನಿ, ಲಿವರು, ಯಾವುದೇ ಭಾಗವನ್ನು ತೆಗೆದುಕೊಳ್ಳಿ, ಎಲ್ಲ ಭಾಗಗಳು ಸರಿಯಾಗಿರಬೇಕು ಅಂದರೆ ನಮ್ಮ ಆರೋಗ್ಯದಾಯಕವಾದಂತಹ ಬದುಕಿಗೆ ನಾವು ಸೇವನೆ ಮಾಡುವಂತಹ ಆಹಾರ ಕೂಡ ತುಂಬ ಮುಖ್ಯ ಆಗುತ್ತೆ. ಖಂಡಿತ ಅಲ್ವಾ ಸ್ನೇಹಿತರೆ? ಈ ದಿನ ನಮ್ಮ ದೇಹದ ಬಹುಮುಖ್ಯ ಭಾಗವಾಗಿರುವಂತಹ ಲಿವರ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಯೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಲಿವರ್ ಅಥವಾ ಯಕೃತ್ ಅಂತ ಕರೆಯಲ್ಪಡುವಂತಹ ನಮ್ಮ ದೇಹದ ಪ್ರಮುಖ ಅಂಗವಾಗಿದೆ. ಈ ಯಕೃತ್ ಸ್ನೇಹಿತರೆ

24 ಅವರ್ಸ್ ಕೂಡ ದಣಿವಿಲ್ಲದೆ ಕೆಲಸ ಮಾಡ್ತವೆ. ಹೀಗಾಗಿ ಇಂತಹ ಅಂಗಾಂಗಗಳ ಕಾರ್ಯಚಟುವಟಿಕೆಗಳು ಕೂಡ ಸರಿಯಾಗಿ ನಡಿಬೇಕು ಅಂದರೆ ನಾವು ಸರಿಯಾದ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗತ್ತೆ. ಇದರಿಂದ ದೇಹದೊಳಗಿನ ಅಂಗಾಂಗಗಳು ಕೂಡ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸ ಕಾರ್ಯದಲ್ಲಿ ಕೂಡ ನಿರತವಾಗಿರ್ತವೆ. ಕಣ್ಣಿಗೆ ಕಾಣದಂತಹ ದೇಹದೊಳಗಿನ ಅಂಗಾಂಗಗಳ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಲೇಬೇಕು. ಅದರಲ್ಲಿ ಪ್ರಮುಖವಾಗಿ ಲಿವರ್ ಕೂಡ. ಇದಕ್ಕೆ ತಕ್ಕಂತೆ ಉತ್ತಮ ಆಹಾರ ಸೇವನೆ ಕೂಡ ತುಂಬ ಮುಖ್ಯ ಆಗುತ್ತೆ. ಈ ಬೀಟ್ರೂಟ್ ಇರ್ಬೋದು, ಕರಿಬೇವಿನ ಎಲೆಗಳಿರ್ಬೋದು, ನೆಲ್ಲಿಕಾಯಿ, ಇನ್ನೂ ಅನೇಕ ಉತ್ತಮ ಆಹಾರ ಸೇವನೆಯಿಂದ ಲಿವರ್ ಹಾನಿಯನ್ನು ಅಂದರೆ ಫ್ಯಾಟಿ ಲಿವರ್ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ತಡ ಮಾಡೋದು ಬೇಡ. ಈ ಫ್ಯಾಟಿ ಲಿವರ್ ಸಮಸ್ಯೆ ಯಾಕೆ ಬರುತ್ತೆ, ಇದರ ನಿವಾರಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಶ್ರೀ ಗುರು ಚನ್ನಬಸವಣ್ಣ ಅವರಿಂದ ತಿಳಿತಾ ಹೋಗೋಣ. ಆ ಎಲ್ಲ ವಿಶೇಷ ಮಾಹಿತಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದರಲ್ಲೂ ನಮ್ಮ ದೇಹದ ಒಳಗಿರುವಂತಹ ಅಂಗಾಂಗಗಳ ಆರೋಗ್ಯವನ್ನು ನಾವು ಎಷ್ಟು ಕಾಳಜಿ ಮಾಡಿದ್ರು, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಕಡಿಮೆನೇ ಅನಿಸುತ್ತೆ. ಆ ಅಂಗಾಂಗಗಳಿಗೆ ತಕ್ಕಂತೆ ನಾವು ಆಹಾರ ಸೇವನೆ ಮಾಡೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ದೇಹದ ಹೊರಭಾಗಗಳಲ್ಲಿ ಆಗುವಂತಹ ಕೆಲವೊಂದು ಸಮಸ್ಯೆಗಳು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಏನಾಗಿದೆ, ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತ. ಆದರೆ ದೇಹದ ಒಳಗಿರುವಂತಹ ಅಂಗಾಂಗಗಳ ರಕ್ಷಣೆ ಕೂಡ ತುಂಬ ಮುಖ್ಯ ಆಗುತ್ತೆ. ಇದನ್ನು ನಾವು ನಮ್ಮ ಸರಿಯಾದ ಆಹಾರ ಕ್ರಮಬದ್ಧತೆಯಿಂದ ಮಾತ್ರ ಸರಿ ಮಾಡಿಕೊಳ್ಬೋದು. ಶ್ವಾಸಕೋಶ, ಹೃದಯ, ದೊಡ್ಡ ಕರುಳು, ಸಣ್ಣ ಕರುಳು, ಲಿವರು, ಕಿಡ್ನಿ, ಈ ಎಲ್ಲ ಅಂಗಾಂಗಗಳನ್ನು ನಾವು ಮುತುವರ್ಜಿಯಿಂದ ನೋಡ್ಕೊಳ್ಬೇಕಾದ್ರೆ ನಮ್ಮ ಆಹಾರ ಕ್ರಮ ತುಂಬ ಮುಖ್ಯ ಆಗುತ್ತೆ. ಸೊ ಈ ದಿನ ಸ್ನೇಹಿತರೆ, ಈ ಫ್ಯಾಟಿ ಲಿವರ್ ಸಮಸ್ಯೆ ಯಾಕೆ ಬರುತ್ತೆ, ಇದಕ್ಕೆ ತಕ್ಕ ಹಾಗೆ ನಮ್ಮ ಆಹಾರ ಸೇವನೆ ಹೇಗಿರಬೇಕು, ನಮ್ಮ ಜೀವನ ಕ್ರಮ ಹೇಗಿರಬೇಕು ಅನ್ನೋದನ್ನು ಶ್ರೀ ಗುರು ಚನ್ನಬಸವಣ್ಣ ಅವರು ತಿಳಿಸ್ತಾರೆ ಸ್ನೇಹಿತರೆ. ಅವರಿಂದ ಆ ಎಲ್ಲ ಆಸಕ್ತಿಕರ ಮಾಹಿತಿಗಳನ್ನು ಕೇಳೋಣ.
5: ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಫ್ಯಾಟಿ ಲಿವರ್ ಸಮಸ್ಯೆಗೆ ಪರಿಹಾರ, ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಫ್ಯಾಟಿ ಲಿವರ್ನ ಸಮಸ್ಯೆಗೆ ಕಾರಣ, ಲಕ್ಷಣ ಹಾಗೂ ಪರಿಹಾರ, ಈ ಮೂರನ್ನು ಕುರಿತಾಗಿ ನಾವು ಒಂದೊಂದಾಗಿ ವಿಚಾರಗಳನ್ನು ಹೇಳ್ತಾ ಹೋಗ್ತೇವೆ. ಸರಿಯಾಗಿ ಗಮನಿಸಿ ಇದನ್ನು ಮಾಡಿಕೊಂಡ್ರೆ ನಿಮ್ಮ ಫ್ಯಾಟಿ ಲಿವರ್ನ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗೋದು ಗ್ಯಾರಂಟಿ. ಫ್ಯಾಟಿ ಲಿವರ್ ಸಮಸ್ಯೆಗೆ ಕಾರಣ ಅಂದರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಕರಿದ ಪದಾರ್ಥ, ಕೋಲ್ಡ್ ಡ್ರಿಂಕ್ಸು, ಫಾಸ್ಟ್ ಫುಡ್ಡು, ಅದರ ಜೊತೆಗೆ ಸರಾಯಿ, ಗುಟ್ಕಾ, ತಂಬಾಕು, ಈ ಒಂದು ಆಹಾರಗಳನ್ನು ಸೇವನೆ ಮಾಡೋದಕ್ಕೆ ಕಾರಣ. ಜೊತೆಗೆ ತಡವಾಗಿ ಮಲಗೋದು, ತಡವಾಗಿ ಏಳೋದು, ಇದು ಕೂಡ ಮುಖ್ಯವಾಗಿರತಕ್ಕಂಥ ಕಾರಣ. ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗೋದು ಈ ಫ್ಯಾಟಿ ಲಿವರ್ಗೆ ಮುಖ್ಯ ಕಾರಣ. ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗಲಿಕ್ಕೆ ಮಲಬದ್ಧತೆ ಮತ್ತು ಅಜೀರ್ಣ ಮುಖ್ಯ ಕಾರಣ. ಇನ್ನು ಈ ಫ್ಯಾಟಿ ಲಿವರ್ನ ಲಕ್ಷಣ, ಫ್ಯಾಟಿ ಲಿವರ್ ಬಂದಿದೆ ಅಂದರೆ ಹೊಟ್ಟೆ ಊದ್ಕೊಳ್ಳುತ್ತೆ, ಕಣ್ಣು ಕೆಲವು ಸಂದರ್ಭದಲ್ಲಿ ಹಳದಿ ಆಗ್ತವೆ, ಜಾಯಿಂಟಿಸ್ ಕಾಣಿಸ್ಕೊಳ್ತದೆ. ಫ್ಯಾಟಿ ಲಿವರ್ ಬಂದಿದೆ ಅಂತ ಹೇಳಿದ್ರೆ ದೇಹ ಭಾರ ಆಗುತ್ತೆ, ಸುಸ್ತು, ಆಯಾಸ, ವಿಪರೀತ ಬೆವರು ಅಥವಾ ಕಡಿಮೆ ಬೆವರು, ಹುಳಿ ತೇಗು, ಪಿತ್ತ, ಅಸಿಡಿಟಿ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಮಲಬದ್ಧತೆ ಸಮಸ್ಯೆ ಜಾಸ್ತಿ ಆಗುತ್ತೆ, ಇದರ ಲಕ್ಷಣಗಳು. ಮತ್ತು ಫ್ಯಾಟಿ ಲಿವರ್ನ ಲಕ್ಷಣಗಳು ವಿಪರೀತ ತೂಕ ಹೆಚ್ಚಿಗೆ ಆಗೋದು, ಬೊಜ್ಜು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಈ ಥರದ ಲಕ್ಷಣಗಳು ಫ್ಯಾಟಿ ಲಿವರ್ನ ಸಮಸ್ಯೆಯ ಲಕ್ಷಣಗಳಾಗಿರ್ತವೆ. ಇನ್ನು ಇದಕ್ಕೆ ಪರಿಹಾರ, ಲಿವರ್ನಲ್ಲಿ ಹೆಚ್ಚು ಸ್ಟೋರೇಜ್ ಆಗಿರತಕ್ಕಂಥ ಗ್ಲೈಕೋಜನನ್ನು ಹೊರಹಾಕೋದು ಮೊದಲನೇ ಪರಿಹಾರ. ಮುಂದೆ ಆ ಗ್ಲೈಕೋಜನ್ ಸ್ಟೋರ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಎರಡನೇ ಪರಿಹಾರ. ಒಂದು ತೆಗೆಯೋದು, ಇನ್ನೊಂದು ನಿಲ್ಲಿಸೋದು. ಒಂದು ಸರಿ ನಾವು ಹೊಲಸನ್ನು ತೆಗೆದ ಮೇಲೆ ಮತ್ತೆ ಹೊಲಸು ಹಾಕಬಾರ್ದಲ್ಲ, ಹಾಗೆ ಸ್ಟಾರ್ಚ್ ಫುಡ್ಡನ್ನು ನಾವು ನಿಲ್ಲಿಸ್ಬೇಕು, ಏಕದಳ ಧಾನ್ಯಗಳನ್ನು ಹೆಚ್ಚು ಸೇವನೆ ಮಾಡೋದನ್ನು ನಿಲ್ಲಿಸ್ಬೇಕು. ರೊಟ್ಟಿ, ಮುದ್ದೆ, ಅನ್ನ ಕಾಲು ಭಾಗ, ಪಲ್ಯ, ಸಾಂಬಾರು ಮುಕ್ಕಾಲು ಭಾಗ, ಇದು ಫ್ಯಾಟಿ ಲಿವರ್ಗೆ ಮೊದಲನೇ ಪರಿಹಾರ. ಇನ್ನು ಎರಡನೇ ಪರಿಹಾರ ಫ್ಯಾಟಿ ಲಿವರ್ಗೆ ಅಂತೇಳಿದ್ರೆ 21 ದಿನ ನೀವು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡಿಕೊಂಡೇ ಬದುಕಬೇಕು, ಬೇರೆ ಯಾವ ಆಹಾರ ತಿನ್ನಬಾರ್ದು. ಸೊಪ್ಪು ತರಕಾರಿಗಳನ್ನು ಹಸಿ ಹಸಿದಾಗಿ ತಿನ್ನೋಕ್ಕೆ ಪ್ರಯತ್ನ ಮಾಡಬೇಕು. ಗ್ಯಾಸ್ಟ್ರಿಕ್ ಆಯಿತು, ಅಜೀರ್ಣ ಆಯಿತು ಅಂದರೆ ಮೊದಲು 10 ದಿವಸ 11 ದಿವಸ ತರಕಾರಿ ಸೊಪ್ಪುಗಳನ್ನು ಬೇಯಿಸ್ಕೊಂಡು ತಿನ್ನಬೇಕು, ಅದರ ಜೊತೆಗೆ ಹಣ್ಣಿನ ಜ್ಯೂಸನ್ನು ಸೇವನೆ ಮಾಡಬೇಕು. ನಂತರದಲ್ಲಿ ಹಸಿ ತರಕಾರಿಗಳನ್ನು ಸೇವನೆ ಮಾಡಬೇಕು, ಅದರ ಜೊತೆಗೆ ಮತ್ತೆ ಹಣ್ಣಿನ ಜ್ಯೂಸ್ಗಳನ್ನು ಕಂಟಿನ್ಯೂ ಮಾಡಬೇಕು. ಹೀಗೆ 21 ದಿನ ಒಂದು ಆವೃತ್ತಿಯನ್ನು ನೀವು ಮಾಡಿದರೆ ನಿಮ್ಮ ಫ್ಯಾಟಿ ಲಿವರ್ ನಿವಾರಣೆ ಆಗ್ತದೆ. ಎರಡನೇದು, ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಹಿಡಿ ನೆಲನೆಲ್ಲಿ ಭೂಮಿ ಆಮ್ಲ ಒಂದು ಹಿಡಿ, ಇನ್ನು ಒಂದು ಹಿಡಿ ಶರಪುಂಕ ಗೊಗ್ಗೆ ಗಿಡದ ಎಲೆ ಸಮೂಲ, ಎಲೆ ಕಾಂಡ ಹೂವು ಎಲ್ಲ ಸೇರಿದರೆ ಒಂದು ಹಿಡಿ. ಆ ಒಂದು ಭೂಮಿ ಆಮ್ಲನೂ ನೆಲನೆಲ್ಲಿನೂ ಕೂಡ ಎಲ್ಲ ಸಮೂಲ, ಆದರೆ ಬೇರು ಸಮೇತ ಕೇಳಬೇಡಿ, ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ಮತ್ತೆ ಚಿಗುರುತ್ತೆ. ಯಾವುದನ್ನಾದ್ರೂ ಬೇರೆ ಸಮೇತ ಕಿತ್ಬಿಟ್ರೆ ಮುಗ್ದೋಯ್ತು, ಅರ್ಧಕ್ಕೆ ಕಟ್ ಮಾಡಿ ಮತ್ತೆ ಚಿಗುರುತ್ತೆ ಮತ್ತೆ ಬಳಸ್ಕೋಬೋದು. ಹೀಗೆ ಎಲ್ಲವನ್ನು ಒಂದೊಂದು ಹಿಡಿ, ಎರಡನ್ನೂ ಒಂದೊಂದು ಹಿಡಿ ಹಾಕಬೇಕು. ಹಾಕಿ ಇದಕ್ಕೆ 2 ಲೀಟ್ರ್ ನೀರು ಹಾಕಬೇಕು, 2 ಲೀಟ್ರ್ ನೀರು ಹಾಕಬೇಕು. 2 ಲೀಟ್ರ್ ನೀರು ಹಾಕಿ ಕುದಿಸ್ಬೇಕು. ಕುದ್ದು ಕುದ್ದು ಕುದ್ದು ಕುದ್ದು ಕುದ್ದು ಕುದ್ದು ಕುದ್ದು ಕುದ್ದು 2 ಲೀಟ್ರ್ ನೀರಿರೋದು ಎಷ್ಟಕ್ಕೆ ಬರಬೇಕು ಅಂತೇಳಿದರೆ ಅದು 300 ML ಗಿಳಿಬೇಕು. ಅದು 2 ಲೀಟ್ರ್ ನೀರು ಹಾಕಿ ಕುದಿಸಿ 300 ML ಗಿಳಿಸಿ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು. ಫಿಲ್ಟ್ರ್ ಮಾಡಿಕೊಂಡು ಬೆಳಗ್ಗೆ 100 ML, ಮಧ್ಯಾಹ್ನ 100 ML, ಸಂಜೆ 100 ML ಖಾಲಿ ಹೊಟ್ಟೆಲಿ ಕುಡಿದ್ರೆ ಫ್ಯಾಟಿ ಲಿವರ್ ಕಂಪ್ಲೀಟ್ ವಾಶ್ ಔಟ್.
4: ಎಸ್, ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಈ ಫ್ಯಾಟಿ ಲಿವರ್ ಸಮಸ್ಯೆ ಯಾಕೆ ಬರುತ್ತೆ, ಯಾವ ರೀತಿಯ ಆಹಾರ ಸೇವನೆ ಮಾಡಿದ್ರೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಬರುತ್ತೆ, ಇದರಿಂದ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಜೊತೆಗೆ ಯಾವ ರೀತಿಯ ಫುಡ್ಗಳನ್ನು ಸೇವನೆ ಮಾಡಬೇಕು, ಯಾವ ರೀತಿಯಲ್ಲಿ ವಾಸಿ ಮಾಡಿಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಶ್ರೀ ಗುರು ಯೋಗ ಚನ್ನಬಸವಣ್ಣನವರು. ಜೊತೆಗೆ ಅದರ ಒಂದು ಚಿಕಿತ್ಸೆ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳಿಸಿದರು ಸ್ನೇಹಿತರೆ. ಈ ಫ್ಯಾಟಿ ಲಿವರ್ ಸಮಸ್ಯೆಯ ಪರಿಹಾರದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆಗೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು, ಯಾವ ರೀತಿಯ ಆಹಾರ ಸೇವನೆಯನ್ನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಯೋಗ ಗುರು ಶ್ರೀ ಚನ್ನಬಸವಣ್ಣ ಗುರುಗಳು. ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸಿದರು ಸ್ನೇಹಿತರೆ. ಮನೆಯಲ್ಲೇ ಮನೆಮದ್ದುಗಳನ್ನು ಹೇಗೆ ಮಾಡಿಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡಿಕೊಳ್ಬೇಕು ಅಂತ, ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಯೋಗ
3: ಕ್ರಿ ಪದಾರ್ಥ ಮಾಂಸಾಹಾರ ಇವೆಲ್ಲ ಬಿಟ್ಟರೆ, ಸರಾಯಿ ತಂಬಾಕು ಗುಟ್ಕಾ ಇವೆಲ್ಲ ಬಿಟ್ಟರೆ ಗುಣ ಆಗ್ತದೆ, ಇಲ್ಲಾಂದರೆ ಗುಣ ಆಗಲ್ಲ. ಅದನ್ನು ತಿಂದೇ ಬಂದಿರುತ್ತೆ, ಮತ್ತು ಅದನ್ನು ಬಿಡದೆ ಹೆಂಗೆ ಪರಿಹಾರ ಆಗಬೇಕು? ಜೀವನ ಬೇಕಾ, ಚಟ ಬೇಕಾ? ಚಟ ಮತ್ತು ಹಠ ಜೀವನಕ್ಕೆ ಏನು ಮಾಡ್ತವೆ ಅಂದರೆ ಚಟ ಕಟ್ತವೆ. ಅದಕ್ಕೆ ಜೀವನದ ಒಂದು ನೈಸರ್ಗಿಕ ಆನಂದವನ್ನು ನಾವು ಅನುಭವಿಸ್ಲಿಕ್ಕೆ ಸಾತ್ವಿಕ ಆಹಾರದಿಂದ ಒಂದು ಸಾತ್ವಿಕ ಬದುಕನ್ನು ಜೀವಿಸ್ತಕ್ಕಂಥ ರೂಢಿಯನ್ನು ಮಾಡಿಕೊಳ್ಬೇಕು. ಎಲ್ಲೂ ಗುಣ ಆಗದಿರತಕ್ಕಂಥ ಕಠಿಣ ಕಾಯಿಲೆಗಳಿಂದ ನೀವು ಬಳಲ್ತಾ ಇದ್ದರೆ ನಮ್ಮ ಆಶ್ರಮದಲ್ಲಿ ಅದಕ್ಕೆ ಚಿಕಿತ್ಸೆ ಇದೆ, ಪರಿಹಾರ ಇದೆ. ಆಸಕ್ತಿ ಇದ್ದರೆ, ಅವಶ್ಯಕತೆ ಇದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತು ಪತ್ತೆ ಮಾಡೋಂಗಿದ್ರೆ ಮಾತ್ರ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಬರಬೇಡಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.
2: ಸ್ನೇಹಿತರೆ, ಈ ದಿನ ಶ್ರೀ ಗುರು ಚನ್ನಬಸವಣ್ಣ ಅವರು ಫ್ಯಾಟಿ ಲಿವರ್ ಸಮಸ್ಯೆ ಯಾಕೆ ಬರುತ್ತೆ, ಇದನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು, ಮನೆಯಲ್ಲಿಯೇ ಮನೆಮದ್ದುಗಳನ್ನ ಹೇಗೆ ಮಾಡಿಕೊಳ್ಬೇಕು, ಮನೆಯಲ್ಲಿ ಮನೆಮದ್ದುಗಳನ್ನು ಮಾಡ್ಕೊಳ್ಳೋಕ್ಕೆ ಆಗದೇ ಇದ್ದರೆ ಇವರು ಕೂಡ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ ಸ್ನೇಹಿತರೆ. ಅವರನ್ನು ಕೂಡ ನೀವು ಭೇಟಿ ಮಾಡಬಹುದು, ಅದ್ರ ಬಗ್ಗೆ ಕೂಡ ತಿಳಿಸಿದರು. ಜೊತೆಗೆ ಇವರೊಂದು ಒಳ್ಳೆ ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಯಾವುದೇ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಾಗ

ಪತ್ತೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ಅಂತ. ಇಲ್ಲಿ ಆಹಾರ ಸೇವನೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕಷಾಯಗಳನ್ನು ತೆಗೆದುಕೊಳ್ಳೋದಿರ್ಬೋದು, ಸೊಪ್ಪನ್ನು ತಿನ್ನೋದು, ಜೊತೆಗೆ ಎಣ್ಣೆ ಪದಾರ್ಥಗಳನ್ನ ಬಳಸದೇ ಇರೋದು. ಸೊ ಈ ರೀತಿಯ ಪತ್ತೆ ಮಾಡೋರಿದ್ರೆ ಮಾತ್ರ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋಕೆ ಬರ್ಬೋದು ಅಂತಲೇ ಹೇಳ್ತಾರೆ. ಯಾವುದೇ ಆಗಲಿ ಸ್ನೇಹಿತರೆ, ಇತಿಮಿತಿ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಏನೇ ಆಗಲಿ, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಯಾವುದೇ ಆಹಾರ ಪದಾರ್ಥಗಳಾಗಲಿ, ಮನೆ ಮದ್ದುಗಳಾಗಲಿ, ಔಷಧಿಗಳಾಗಲಿ ತೆಗೆದುಕೊಳ್ಳುವಾಗ, ಸೇವನೆ ಮಾಡುವಾಗ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನಮಗೆ ಹೇಗೆ ಬೇಕೋ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಸಮಯದಲ್ಲಿ ಮನೆ ಮದ್ದುಗಳನ್ನು ತೆಗೆದುಕೊಂಡು ಅಥವಾ ಔಷಧಿಗಳನ್ನು ತೆಗೆದುಕೊಂಡು ಸರಿಯಾಗದೇ ಇದ್ದರೆ, ನಾನು ಅವ್ರು ಹೇಳ್ದಾಗೆ ಮಾಡಿದೆ ಆದರೆ ಸರಿಯಾಗಿ ಆಗಲಿಲ್ಲ ನನಗೆ ಅನ್ನುವಂತಹ ಮಾತುಗಳು ಬರಬಾರ್ದು. ಆ ಮಾತುಗಳು ಬರಬಾರ್ದು ಅಂದರೆ ನಾವು ಸೇವನೆ ಮಾಡುವಂತಹ ಸಮಯ, ಸೇವನೆ ಮಾಡುವಂತಹ ಕ್ರಮ, ಹಾಗೆ ಸೇವನೆ ಮಾಡುವಂತಹ ಅಳತೆ ಮತ್ತು ಪ್ರಮಾಣ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇತಿಮಿತಿ ಆಹಾರ ಆರೋಗ್ಯಕ್ಕೆ ಸುಖಕರ, ಹಿತಕರ, ಸಂತೋಷಕರ ಅಂತ ಹೇಳ್ತಾ, ಈ ದಿನ ಫ್ಯಾಟಿ ಲಿವರ್ ಸಮಸ್ಯೆಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಂತಹ ಶ್ರೀ ಯೋಗಗುರು ಚನ್ನಬಸವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಗರದ ಹೊರವಲಯದಲ್ಲಿರುವ ತ್ಯಾವರೆಕೊಪ್ಪ ಮೃಗಾಲಯ, ಹುಲಿ ಹಾಗೂ ಸಿಂಹಧಾಮಕ್ಕೆ ಆಗಮಿಸಿರುವ ಹೊಸ ಪ್ರಾಣಿಗಳು ಪ್ರವಾಸಿಗರ ಗಮನ ಸೆಳೆಯುತ್ತಿವೆ. 8 ತೋಳಗಳು ಹಾಗೂ 4 ಘರಿಯಾಲ್ಗಳು ವೀಕ್ಷಣೆಗೆ ಮುಕ್ತವಾಗಿವೆ. ಪ್ರಾಣಿ ವಿನಿಮಯ ಯೋಜನೆಯಡಿ ಬಿಹಾರದ ಪಟನಾ ಸಂಜಯ್ ಗಾಂಧಿ ಜೈವಿಕ ಉದ್ಯಾನವನದಿಂದ ಬಂದಿದ್ದ ಈ ಪ್ರಾಣಿಗಳನ್ನು 3 ವಾರಗಳ ಕಾಲ ಪ್ರತ್ಯೇಕವಾಗಿರಿಸಿ ಅವುಗಳ ವರ್ತನೆಯಲ್ಲಿನ ಬದಲಾವಣೆ ಜೊತೆಗೆ ಇಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳುತ್ತಿರುವ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಲಾಗಿತ್ತು. ಈಗ ಅವುಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು ಪ್ರಾಣಿ ಸಂಗ್ರಹಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. ಘರಿಯಾಲ್ಗಳು ಅಪರೂಪದ ಮೊಸಳೆ ಪ್ರಭೇದಗಳಲ್ಲಿ ಒಂದಾಗಿದ್ದು ಅವುಗಳ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿಗೆ ಮೃಗಾಲಯಗಳಲ್ಲಿ ವಿಶೇಷ ಮಹತ್ವ ನೀಡಲಾಗುತ್ತದೆ. ಈಗ ಹೊಸ ಪ್ರಾಣಿಗಳ ಸೇರ್ಪಡೆಯೊಂದಿಗೆ ಶಿವಮೊಗ್ಗ ಮೃಗಾಲಯದಲ್ಲಿರುವ ವಿವಿಧ ಪ್ರಾಣಿಗಳ ಒಟ್ಟು 37ಕ್ಕೆ ಏರಿಕೆಯಾಗಿದೆ. ಮುಂದಿನ ವಿವರ. ಸಹಕಾರ ಸಂಘಗಳು ಸದೃಢವಾದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರ್ಥಿಕ ಸೌಲಭ್ಯ ನೀಡಲು ಸಾಧ್ಯ ಎಂದು ಶ್ರೀ ಭಾಗೀರಥಿ ಸಹಕಾರ ಸಂಘದ ಅಧ್ಯಕ್ಷ ಎನ್ ಮಂಜುನಾಥ್ ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಆಯೋಜಿಸಿದ್ದ ಸಂಘದ 4ನೇ ವರ್ಷದ ಸರ್ವ ಸದಸ್ಯರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರ ಸಂಘಗಳು ಗಟ್ಟಿಗೊಂಡಾಗ ಆರ್ಥಿಕ ಸೌಲಭ್ಯವನ್ನು ಹೆಚ್ಚು ಮಾಡಲು ಸಾಧ್ಯ ಎಂದರು. ಪ್ರತಿಯೊಬ್ಬರೂ ಸಂಘದಡಿ ಬಂದರೆ ಅನುಕೂಲವಾಗುತ್ತದೆ. ಸಂಘವನ್ನು ಬಲಪಡಿಸಲು ಸಮಾಜದ ಪ್ರತಿಯೊಬ್ಬರೂ ಮುಂದಾಗಬೇಕು. ಈ ಮೂಲಕ ಅನೇಕ ಪ್ರಯೋಜನ ಪಡೆಯಬಹುದು. ಜೊತೆಗೆ ನಮ್ಮ ಆರ್ಥಿಕ ವ್ಯವಹಾರಗಳು ಕೂಡ ಸಹಕಾರ ಕ್ಷೇತ್ರದಿಂದ ಅಭಿವೃದ್ಧಿಯಾಗುತ್ತದೆ. ಆರೋಗ್ಯ ಸಮಸ್ಯೆ ಬಂದಾಗ ಸಹಕಾರ ಕ್ಷೇತ್ರದ ಮೂಲಕ ಆರ್ಥಿಕ ಸಹಾಯವನ್ನು ಪಡೆಯಬಹುದು ಎಂದು ಹೇಳಿದರು. ಭಾಗೀರಥ ಸಹಕಾರ ಸಂಘ ಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ಆರ್ಥಿಕ ಸಂಪನ್ಮೂಲ ವೃದ್ಧಿಸಿಕೊಳ್ಳಲು ದಾಪುಗಾಲಿಡುತ್ತಿದೆ. ಸಮಾಜದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದವರಿಗೆ ನೆರವಿನ ಹಸ್ತ ಚಾಚುತ್ತಿದೆ ಎಂದು ಹೇಳಿದರು. ಲೆಕ್ಕಪತ್ರಗಳ ವರದಿ ಮತ್ತು ಪರಿಶೀಲನೆ ಮಾಡಲಾಯಿತು. ಉಪಾಧ್ಯಕ್ಷ ವಸಂತ್ ಹೋಬಳಿದಾರ್, ನಿರ್ದೇಶಕರಾದ ಎಲ್ ಮಂಜುನಾಥ್, ಎಂಜಿಕೆ ಹನುಮಂತಪ್ಪ, ಶಾಂತಮ್ಮ, ಎಚ್ ರವಿ, ಜಿ ಚಿದಾನಂದ, ಎಸ್ಪಿ ಸುಧಾಕರ್, ಎಲ್ ಚಂದ್ರಶೇಖರ್, ವೈಬಿ ಲೋಕೇಶ್, ಯುಕೆ ರಮೇಶ್, ಅರ್ಚನಾ ಇತರರಿದ್ದರು. ಮುಂದಿನ ವಿವರ. ಅಂಕಣ ಬರಹಗಳು ಸುದ್ದಿಯ ಕ್ಷಣಿಕ ಪ್ರಸ್ತುತತೆಯನ್ನು ಮೀರಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ಪತ್ರಿಕೆಗಳಿಗೆ ಓದುಗ ವರ್ಗವನ್ನು ಹೆಚ್ಚಿಸುವಲ್ಲಿ ಅಂಕಣ ಬರಹಗಾರರು ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೈದ್ಯನಾಥ್ ಅಭಿಪ್ರಾಯಪಟ್ಟರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಶಾಖೆ ಯಾಜಿ ಪ್ರಕಾಶ್ನಿಂದ ಏರ್ಪಡಿಸಿದ್ದ ವೈದ್ಯ ಸಿಜಿ ರಾಘವೇಂದ್ರ ವಯಾಲ ಅವರ ಅಂಕಗಳ ಸಂಗ್ರಹ ಖಾರಾಭಾತ್ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಮಾಜದ ಅನೇಕ ತಲ್ಲಣ ಪಲ್ಲಟ ಮತ್ತು ಸಾಮಾಜಿಕ ಸಮಸ್ಯೆಗಳ ವಿಶ್ಲೇಷಣೆ ಪರ ವಿರೋಧ ಚರ್ಚೆಗೆ ಅಂಕಣ ಬರಹಗಳು ಅವಕಾಶ ನೀಡುತ್ತವೆ ಎಂದರು. ಅಂಕಣಕಾರ ಮೂಕನಹಳ್ಳಿ ರಂಗಸ್ವಾಮಿ ಕೃತಿ ಬಿಡುಗಡೆಗೊಳಿಸಿದರು. ಕೃತಿಕಾರ ಡಾಕ್ಟರ್ ರಾಘವೇಂದ್ರ ವಯಾಲ, ತಜ್ಞ ವೈದ್ಯರಾದ ಡಾಕ್ಟರ್ ಆಕಾಶ್ ಹೊಸತೋಟ, ಡಾಕ್ಟರ್ ಶೋಭಾ ವಯಾಲ, ಮಂಕುತಿಮ್ಮನ ಕಗ್ಗ ಖ್ಯಾತಿಯ ಜಿಎಸ್ ನಟೇಶ್, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಜಿಲ್ಲಾ ಶಾಖೆಯ ಅಧ್ಯಕ್ಷ ಡಾಕ್ಟರ್ ಸುಧೀಂದ್ರ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕಲಿಕೆ ಮತ್ತು ಜ್ಞಾನದ ವಿಚಾರದಲ್ಲಿ ಮಾತೃಭಾಷೆ, ಪರಿಸರದ ಭಾಷೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿಯಿಂದ ಪಿ ಗಣಪತಿ ರಾನಡೆ ಮತ್ತು ಕಮಲಾ ರಾನಡೆ ಸ್ಮಾರಕ ದತ್ತಿ ಮತ್ತು ದೇವಾಂಗಿ ಟಿ ಚಂದ್ರಶೇಖರ್ ಸ್ಮಾರಕ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಮಗೆ ಚಂದ್ರಶೇಖರ್ ಸ್ಮಾರಕ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಮಗೆ ನಮ್ಮ ತಾಯಿ ಕಲಿಸಿದ ಭಾಷೆ ಸೃಜನಶೀಲ ಆಲೋಚನೆಗಳಿಗೆ ಪ್ರೇರಣೆಯಾಗುತ್ತದೆ ಎಂದು ತಿಳಿಸಿದರು. ದತ್ತಿದಾನಿ ಡಾಕ್ಟರ್ ಪಿ ಗಣಪತಿ ರಾನಡೆ ಅವರ ಆಶಯದಂತೆ ಡಿವಿಜಿ ಸಾಹಿತ್ಯದಲ್ಲಿ ಜೀವನ ಮೌಲ್ಯ ಕುರಿತು ಮಾತನಾಡಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ನಾವು ಬದಲಾದ ಕಾರಣ ಭಾಷೆ ಹಳೆಯದಾಗಿದೆ ಎನ್ನುವುದು ಕಾರಣವಲ್ಲ, ನಾವು ಬೆಳೆದಂತೆ ಬದುಕು ಭಾಷೆ ಬದಲಾಗಿದೆ ಎಂದರು. ಡಾಕ್ಟರ್ ಶ್ರೀ ಗಣಪತಿ ಹಳಗುಂದ ಕಾಲೇಜು ಪ್ರಾಚಾರ್ಯೆ ಪಂಕಜ, ಹೊಳೆಹೊನ್ನೂರು ಹೋಬಳಿ ಘಟಕದ ಅಧ್ಯಕ್ಷ ಹಾ ಬೆ ಸಿದ್ದಪ್ಪ, ನಿವೃತ್ತ ಪ್ರಾಚಾರ್ಯ ಗೋಪಾಲಸ್ವಾಮಿ, ತಾಲೂಕು ಕಸಾಪ ಅಧ್ಯಕ್ಷ ಎಚ್ ತಿಮ್ಮಪ್ಪ, ಕಾರ್ಯದರ್ಶಿ ಎಂಇ ಜಗದೀಶ್, ಜಿಲ್ಲಾ ಕಾರ್ಯದರ್ಶಿ ಡಿ ಗಣೇಶ್, ನಿವೃತ್ತ ಶಿಕ್ಷಕಿ ಬಾನು ಶಿವಾನಂದಪ್ಪ ಇತರರಿದ್ದರು. ಮುಂದಿನ ವಿವರ. ಸರಕಾರಿ ಶಾಲೆಗಳೊಂದಿಗೆ ಸಮುದಾಯ ಕೈಜೋಡಿಸಿದರೆ ಗ್ರಾಮೀಣ ಭಾಗದ ಶಾಲೆಗಳು ಉನ್ನತಿ ಸಾಧ್ಯ ಎಂದು ಭದ್ರಾವತಿ ಬಿಇಒ ಸುರೇಶ್ ಹೇಳಿದರು. ಸಮೀಪದ ಮಲ್ಲಾಪುರದಲ್ಲಿ ಬುಧವಾರ ಮೈಧೂಳಲು ಆನವೇರಿ ವಲಯ ಮಟ್ಟದ 14 ವರ್ಷ ವಯೋಮಾನದ ವಿದ್ಯಾರ್ಥಿಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆ ಅನಾವರಣವಾಗಲು ಶಿಕ್ಷಕರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದರು. ಮಕ್ಕಳನ್ನು ಆದಷ್ಟು ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವಂತೆ ನೋಡಿಕೊಳ್ಳಬೇಕು. ಮಕ್ಕಳಲ್ಲಿ ಮೂಡುವ ಕೌತುಕಗಳಿಗೆ ವೈಜ್ಞಾನಿಕ ಪರಿಹಾರ ಸಿಕ್ಕಾಗ ಮಾತ್ರ ಶಿಕ್ಷಣದ ಪರಿಪೂರ್ಣತೆ ಸಾಧಿಸಬಹುದು. ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಲು ಕ್ರೀಡೆಗಳು ಸಹಕಾರಿ. ಮಕ್ಕಳು ತಮಗಿಷ್ಟವಾದ ಕ್ಷೇತ್ರದಲ್ಲಿ ಬದುಕು ಕಟ್ಟಿಕೊಳ್ಳುವುದಕ್ಕೆ ಆಸ್ಪದ ನೀಡಬೇಕು ಎಂದು ಹೇಳಿದರು. ಶಾಲಾ ಸಮಿತಿ ಅಧ್ಯಕ್ಷೆ ಆಶಾ ರಂಗಪ್ಪ, ಮುಖ್ಯ ಶಿಕ್ಷಕಿ ಪುಷ್ಪಾವತಿ, ಸಿ ಹನುಮಂತು, ಮಲ್ಲೇಶಪ್ಪ, ಪಂಚಾಕ್ಷರಿ, ಪರಮೇಶ್ವರಪ್ಪ, ಬಾಳೋಜಿ ಬಸವರಾಜ್, ಜಯಪ್ಪ, ನಾಗರಾಜ್ ರಾವ್, ರಮೇಶ್, ನೇತ್ರಾವತಿ, ಪಂಚಪ್ಪ ಇತರರಿದ್ದರು. ಮುಂದಿನ ವಿವರ. ನಗರದ ಶಾಂತಿಗಾಗಿ ನಡಿಗೆ ಸಮಿತಿಯಿಂದ ನಮ್ಮ ನಡಿಗೆ ಶಾಂತಿಯ ಕಡೆಗೆ ಕಾರ್ಯಕ್ರಮ ಸೆಪ್ಟೆಂಬರ್ 10 ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 10 ಮಧ್ಯಾಹ್ನ 3 ನಗರದ ಟಿ ಸೀನಪ್ಪ ಶೆಟ್ಟಿ ವೃತ್ತದಿಂದ ನಡಿಗೆ ಆರಂಭವಾಗಿ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವರೆಗೆ ಸಾಗಲಿದೆ. ನಂತರ ಅಲ್ಲಿ ಸಾರ್ವಜನಿಕ ಶಾಂತಿ ಸಭೆ ನಡೆಯಲಿದ್ದು, ಧರ್ಮಗುರುಗಳು, ರಾಜಕೀಯ ಮತ್ತು ಸಾಮಾಜಿಕ ಮುಖಂಡರು, ಜಿಲ್ಲಾಡಳಿತದ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ

ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಕೇಂದ್ರ ಕಚೇರಿಯಲ್ಲಿ ಬುಧವಾರ ನೀರು ಬಳಕೆದಾರರ ಸಹಕಾರ ಸಂಘಗಳ ಆಡಳಿತಾಧಿಕಾರಿಗಳು, ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಸಹಕಾರ ಸಂಘಗಳ ಜಂಟಿ ನಿರ್ಬಂಧಕರು ಹಾಗೂ ಭೂ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ನಾಗೇಶ್ ಎಸ್ ಡೋಂಗರೆ ನೀರು ಬಳಕೆದಾರ ಸಹಕಾರ ಸಂಘಗಳ ಆಡಳಿತಾಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಕುರಿತು ತರಬೇತಿ ನೀಡಿದರು. ಕಾಡ ಅಧ್ಯಕ್ಷ ಕೆಪಿ ಅಂಶುಮಂತ್ ಅಧ್ಯಕ್ಷತೆಯಲ್ಲಿ ದಾವಣಗೆರೆ, ಚನ್ನಗಿರಿ ಹಾಗೂ ಹರಿಹರ ತಾಲೂಕುಗಳ ನೀರು ಬಳಕೆದಾರರ ಸಹಕಾರ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಕಾರ್ಯಾಗಾರ ನಡೆಯಿತು. ಮುಂದಿನ ವಿವರ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಿಂದ ಎಸ್ಆರ್ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಪ್ರಯುಕ್ತ ಸೆಪ್ಟೆಂಬರ್ 12ರಂದು ಮಧ್ಯಾಹ್ನ 12ಕ್ಕೆ ಸಂಘದ ಸಭಾಂಗಣದಲ್ಲಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾಡಿನ ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಕುರಿತು ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯ ದೃಢೀಕರಣ ಪತ್ರವನ್ನು ಕಡ್ಡಾಯವಾಗಿ ತರಬೇಕು. ಪ್ರಥಮ 3,000, ದ್ವಿತೀಯ 2,000 ರೂಪಾಯಿ ಹಾಗೂ ತೃತೀಯ 1,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಒಂದು ಕಾಲೇಜಿನಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. ಭಾಷಣವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಂಡಿಸಬಹುದು. ಮಾಹಿತಿಗೆ ಮೊಬೈಲ್ ಸಂಖ್ಯೆ 7019663300 ಈ ನಂಬರಿಗೆ ಸಂಪರ್ಕಿಸಬಹುದು ಎಂದು ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ತಿಳಿಸಿದ್ದಾರೆ. ಮುಂದಿನ ವಿವರ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನು ಅರಿವು ಹಾಗೂ ಉಚಿತ ನ್ಯಾಯ ಒದಗಿಸುವಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಸಮಾಜ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ನಡುವೆ ಸೇತುವೆಯಂತೆ ಕೆಲಸ ಮಾಡುತ್ತಾರೆ ಎಂದು ಪ್ರಭಾರ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶ ಅಭಯ್ ಡಿ ಚೌಗಲಾ ತಿಳಿಸಿದರು. ರಾಜ್ಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೆಂಗಳೂರಿನ ಔಟ್ಲಾರ್ಡ್ ಇಂಡಿಯಾ ಸಂಸ್ಥೆ ಸಹಯೋಗದಲ್ಲಿ ಬುಧವಾರ ಸಿಮ್ಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ 2 ದಿನಗಳ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾಯ ನಿಮ್ಮದು, ನೆರವು ನಮ್ಮದು ಎಂಬ ಧ್ಯೇಯವಾಕ್ಯದಡಿ ಕೆಲಸ ಮಾಡುವ ಪ್ರಾಧಿಕಾರದ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವುದು ಸ್ವಯಂ ಸೇವಕರ ಕರ್ತವ್ಯ. ಪೊಲೀಸ್ ಠಾಣೆಗಳಲ್ಲಿ ನಿಯೋಜನೆಗೊಂಡು ಸಂತ್ರಸ್ತರಿಗೆ ನೆರವಾಗುವುದು, ಪೋಕ್ಸೋ ಪ್ರಕರಣಗಳಲ್ಲಿ ನೊಂದವರಿಗೆ ಬೆಂಬಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುವುದು ಮತ್ತು ಕಾನೂನು ಜಾಗೃತಿ ಮೂಡಿಸುವ ಗುರುತರ ಜವಾಬ್ದಾರಿ ಪಿಎಲ್ವಿಗಳ ಮೇಲಿದೆ ಎಂದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶ ಎಂಎಸ್ ಸಂತೋಷ್ ಮಾತನಾಡಿ, ಈಗಾಗಲೇ ನೀಡಿರುವ 4 ದಿನಗಳ ತರಬೇತಿಯ ಮುಂದುವರಿದ ಭಾಗವಾಗಿ ಈ 2 ದಿನಗಳ ಪುನಶ್ಚೇತನ ತರಬೇತಿ ಆಯೋಜಿಸಲಾಗಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ 178 ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಪೊಲೀಸ್ ಇಲಾಖೆ, ಅಭಿಯೋಜನೆ ಇಲಾಖೆ, ಮಕ್ಕಳ ಕಲ್ಯಾಣ ಸಮಿತಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪ್ಯಾನಲ್ ವಕೀಲರು ಹಾಗೂ ಎಲ್ಎಡಿಸಿ ವಕೀಲರ ನೇತೃತ್ವದಲ್ಲಿ ಸಂವಾದ ಮತ್ತು ತರಬೇತಿ ಸೆಷನ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಿಮ್ಸ್ ನಿರ್ದೇಶಕ ಡಾಕ್ಟರ್ ಕೆ ರಮೇಶ್ ಬಾಬು, ತರಬೇತುದಾರರಾದ ತುಷಿತಾ ಗಾಯತ್ರಿ, ವೈಷ್ಣವಿ ತಿವಾರಿ ಇದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
1: ವಿಸ್ಮಯಕ್ಕಿಂತ ವಿಸ್ಮಯ. ಪ್ರಾಣಿಗಳು ನೆಂಟರನ್ನು ಹೇಗೆ ಗುರುತಿಸುತ್ತವೆ? ಜೇನ್ನೊಣಗಳಲ್ಲಿ ಕೆಲಸಗಾರರು ಸಂತಾನೋತ್ಪತ್ತಿ ಮಾಡುವುದೇ ಇಲ್ಲ, ಬದಲಿಗೆ ಅವು ತಮ್ಮ ಇಡೀ ಬದುಕನ್ನು ಜೇನುಗೂಡಿನ ಒಳಿತಿಗಾಗಿ ಹಾಗೂ ರಾಣಿ ಜೇನಿನ ಮರಿಗಳನ್ನು ಸಾಕುವುದರಲ್ಲೇ ಕಳೆದು ಬಿಡುತ್ತವೆ. ಕುಟುಕುವುದು ಎಂದರೆ ಆತ್ಮಹತ್ಯೆ ಮಾಡಿಕೊಂಡಂತೆಯೇ, ಆದ್ದರಿಂದ ಅವು ಗೂಡಿನ ರಕ್ಷಣೆಗಾಗಿ ತಮ್ಮನ್ನು ತಾವೇ ಬಲಿ ಕೊಡುತ್ತಿರುತ್ತವೆ. ಅಂದರೆ ಈ ಕೆಲಸಗಾರ ಜೇನುಗಳು ಡಾರ್ವಿನ್ನ ನಿಸರ್ಗದ ಆಯ್ಕೆಯಿಂದ ವಿಕಾಸ ಎನ್ನುವ ವಾದಕ್ಕೆ ಸಡ್ಡು ಹೊಡೆಯುತ್ತಿವೆ ಎಂದಾಯಿತು. ಡಾರ್ವಿನ್ನನಿಗಂತೂ ಹೀಗೆ ಅನ್ನಿಸಿತ್ತು. ಅದಕ್ಕೆ ಅವನ್ನು ವಿಶೇಷ ಸಮಸ್ಯೆ, ಮೊದಲಿಗೆ ಇವು ದುಸ್ತರ ಸಮಸ್ಯೆ ಎಂದೆನಿಸಿತ್ತು. ವಾಸ್ತವದಲ್ಲಿ ಇವು ನನ್ನ ತರ್ಕಕ್ಕೆ ಮಾರಕವಾಗಿವೆ ಎಂದು ಹೇಳಿಕೊಂಡಿದ್ದ. 20ನೇ ಶತಮಾನದ ಮಧ್ಯಭಾಗದಲ್ಲಿ ಜೀವಿ ವಿಜ್ಞಾನಿ ಜೆಬಿಎಸ್ ಹಾರ್ಡೆನ್ ತಾನು ಮುಳುಗುತ್ತಿರುವ ಇಬ್ಬರು ಸಹೋದರರನ್ನು ಕಾಪಾಡಿದರೆ ಅದು ತನ್ನ ಮರಣಕ್ಕೆ ತಕ್ಕ ಪರಿಹಾರವೆಂದು ಹೇಳುವ ಮೂಲಕ ಈ ದುಸ್ತರ ಸಮಸ್ಯೆಯನ್ನು ಹಗುರವಾಗಿಸಿದ್ದ. ಮತ್ತೊಬ್ಬ ಬ್ರಿಟಿಷ್ ಜೀವಿ ವಿಜ್ಞಾನಿ WD ಹ್ಯಾಮಿಲ್ಟನ್ ನಿಸರ್ಗದ ಆಯ್ಕೆಗೆ ಈ ತತ್ವವನ್ನು ಅಳವಡಿಸಿದ. ಇಂದು ಇದು ಬಂಧುಗಳ ಆಯ್ಕೆ ಅಥವಾ ಕಿನ್ ಸೆಲೆಕ್ಷನ್ ಎಂದು ಪ್ರಸಿದ್ಧಿಯಾಗಿದೆ. ಜಟಿಲವಾದ ಲೆಕ್ಕಾಚಾರಗಳನ್ನು ಉಪಯೋಗಿಸಿಕೊಂಡು ಇಂತಹ ತ್ಯಾಗದ ವರ್ತನೆಯು ನಿಕಟ ಸಂಬಂಧಿಗಳ ವಿಷಯದಲ್ಲಿ ಆಗಿದ್ದಾದರೆ ಅಂತಹ ವರ್ತನೆಯನ್ನುಂಟು ಮಾಡುವ ಜೀನ್ಗಳನ್ನು ನಿಸರ್ಗ ಆಯ್ಕೆ ಮಾಡುತ್ತದೆ ಎಂದು ಹ್ಯಾಮಿಲ್ಟನ್ ನಿರೂಪಿಸಿದ್ದ. ಜೀವಿ ವಿಕಾಸ ವಿಜ್ಞಾನದಲ್ಲಿ ಈ ಬಂಧುಗಳ ಆಯ್ಕೆಯ ತತ್ವ ಒಂದು ಪರ್ವಕಾಲ, ಅದರಲ್ಲೂ ಪರಿಸರ ಹಾಗೂ ನಡವಳಿಕೆಗಳಲ್ಲಿ ವಿಕಾಸವಾದದ ತತ್ವಗಳನ್ನು ಹುಡುಕುತ್ತಲಿರುವಂತಹವರಿಗೆ ಇದು ಪರ್ವತತ್ವ ಎನ್ನಬಹುದು. ಈ ಬಂಧುಗಳ ಆಯ್ಕೆಯ ತತ್ವದಿಂದಾಗಿ ಪರಿಸರ ವಿಕಾಸ ವಿಜ್ಞಾನ, ನಡವಳಿಕೆಯ ಪರಿಸರ ವಿಜ್ಞಾನ, ಮನೋವೈಜ್ಞಾನಿಕ ವಿಕಾಸ, ಸಮಾಜ ಜೀವಿ ವಿಜ್ಞಾನ ಹಾಗೂ ಇನ್ನೂ ಹಲವು ಉಪಜ್ಞಾನ ಶಾಖೆಗಳು ಇಸಿಲೊಡೆದವು. ಈ ಉಪಶಾಖೆಗಳಲ್ಲಿನ ವಿಜ್ಞಾನಿಗಳ ಸಂಖ್ಯೆ, ಅವರ ಪ್ರಕಟಣೆಗಳು, ಪುಸ್ತಕಗಳು, ಪತ್ರಿಕೆಗಳು ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ವಿಭಾಗಗಳು ಬೃಹತ್ತಾಗಿ ಬೆಳೆದವು. ಪ್ರಾಣಿಗಳು, ಗಿಡಗಳು ಹಾಗೂ ಸೂಕ್ಷ್ಮ ಜೀವಿಗಳು ಕೂಡ ತಮ್ಮ ಅನುವಂಶೀಯ ಬಾಂಧವ್ಯವನ್ನು ಸಹಕಾರ ತ್ಯಾಗವಷ್ಟೇ ಅಲ್ಲದೆ ಸ್ವಾರ್ಥ ಹಾಗೂ ದ್ವೇಷಗಳಂತಹ ನಡವಳಿಕೆಗಳನ್ನು ತೋರಲು ಮೂಲವನ್ನಾಗಿ ಬಳಸುತ್ತಿವೆ ಎನ್ನುವುದನ್ನು ಪ್ರದರ್ಶಿಸುವುದೇ ಈ ಹೊಸ ಪೀಳಿಗೆಯ ಜೀವಿ ವಿಜ್ಞಾನಿಗಳ ಮಹದೋದ್ದೇಶವಾಯಿತು. ಬಂಧುಗಳಿಗೆ ನೆರವಾಗುವುದರಿಂದ ಅವುಗಳ ವಿಕಾಸಕ್ಕೆ ಯಾವ ರೀತಿಯ ಲಾಭಗಳಾಗುತ್ತಿವೆ ಎನ್ನುವುದನ್ನು ಅಳೆಯುವ ಉತ್ತಮ ಗಣಿತ ವಿಧಾನಗಳು ಯಾವುವು ಎನ್ನುವುದರ ಬಗ್ಗೆ ವಿವಾದಗಳುಂಟಾಗಿದ್ದರ ಹೊರತಾಗಿಯೂ ಅವರು ಸಾಕಷ್ಟು ಸಫಲರಾಗಿದ್ದರೆನ್ನಬಹುದು. ಈ ರೀತಿಯಲ್ಲಿ 15 ವರ್ಷಗಳವರೆಗೂ ಯಾರೂ ಪ್ರಾಣಿಗಳು ತಮ್ಮ ಬಂಧುಗಳನ್ನು ಬಂಧುಗಳಲ್ಲದವರನ್ನು ಪ್ರತ್ಯೇಕವಾಗಿ ಗುರುತಿಸಬಲ್ಲವೇ ಎನ್ನುವ ಪ್ರಶ್ನೆಯನ್ನೇ ಎತ್ತಲಿಲ್ಲವಲ್ಲ ಎಂದು ಸಂಶೋಧಕರ ಈ ಹುಚ್ಚಾಟವನ್ನು ನೋಡಿದ ಯಾರಿಗೂ ಅನ್ನಿಸದೇ ಇರದು. ಇದೇನು ಸಾಮಾನ್ಯ ಪ್ರಶ್ನೆಯಲ್ಲ. ಮನುಷ್ಯರು ತಮ್ಮ ಬಂಧುಗಳನ್ನು ಗುರುತಿಸಬಲ್ಲರೆ ಎನ್ನುವ ಬಗ್ಗೆಯೂ ವಿವಾದಗಳಿವೆ. ಅಂತೂ ಕೊನೆಗೆ ಪ್ರಪಂಚದಲ್ಲಿರುವ ಎಲ್ಲ 17,000 ಬಗೆಯ ಜೇನುನೊಣಗಳ ಪರಿಣಿತನೆಂದು ಖ್ಯಾತಿ ಪಡೆದ ಚಾರ್ಲ್ಸ್ ಡಿ ಮಿಷನರ್ ಬಳಿ ಕೆಲಸ ಮಾಡುತ್ತಿದ್ದ ಲೆಸ್ ಗ್ರೀನ್ಬರ್ಗ್ ಎನ್ನುವ ಯುವಕ 1979ರಲ್ಲಿ ಈ ಅಂಗೈಯಲ್ಲಿನ ಹುಣ್ಣಿನಂತಹ ಸಮಸ್ಯೆಯನ್ನು ಗುರುತಿಸುವ ಧೈರ್ಯ ಅಲ್ಲಲ್ಲ ಸಾಹಸ ಮಾಡಿದ. ಮಿಷನರ್ ಎಲ್ಲ ಬಗೆಯ ಜೇನುನೊಣಗಳ ಬಗ್ಗೆ ತಿಳಿದಿದ್ದನೇನೋ ಸರಿ, ಆದರೆ ಅವನ ಹಲವು ಶಿಷ್ಯಂದಿರು ಲೆಸಿಯೋಗ್ಲಾಸಂ ಝೆಫಿರಂ ಎನ್ನುವ ಜೇನುನೊಣದ ಅಧ್ಯಯನದಲ್ಲಿಯೇ ಉದ್ಯುಕ್ತರಾಗಿದ್ದರು. ಈ ನೊಣ ನೆಲದಲ್ಲಿ ಸುರಂಗಗಳನ್ನು ಕೊರೆದು ಗೂಡು ಕಟ್ಟುತ್ತದೆ. ಅದರಲ್ಲಿ ರಾಣಿ ಜೇನು ಮೊಟ್ಟೆ ಇಡುತ್ತದೆ. ಕೆಲಸಗಾರ ಜೇನುನೊಣಗಳು ಈ ಸಂತಾನವನ್ನು ಪಾಲಿಸುತ್ತವೆ. ಮಿಷನರ್ನ ಪ್ರಯೋಗಾಲಯದಲ್ಲಿ ಈ ಜೇನುನೊಣಗಳನ್ನು 2 ಗಾಜಿನ ತಟ್ಟೆಗಳ ನಡುವೆ ಒತ್ತರಿಸಿಟ್ಟ ಮಣ್ಣಿನಲ್ಲಿ ಕೃತಕವಾಗಿ ಬೆಳೆಸುವ ಕಲೆಯನ್ನು ಪಕ್ಕಾಗೊಳಿಸಲಾಗಿತ್ತು. ಈ ಸುಂದರ ವ್ಯವಸ್ಥೆಯಿಂದಾಗಿ ಗೂಡಿನೊಳಗಿನ ಎಲ್ಲ

ಖಾಸಗಿ ಆಗುಹೋಗುಗಳನ್ನು ಪಾರದರ್ಶಕವಾದ ಗಾಜಿನ ಮೂಲಕ ಸಂಶೋಧಕರು ಗಮನಿಸಬಹುದಿತ್ತು. ಕೆಲಸಗಾರ ಜೇನುನೊಣಗಳಿಗೆ ಗೂಡು ಬಿಟ್ಟು ಹೋಗಿ ಮಕರಂದವನ್ನು ಹೂಗಳ ಕೇಶರವನ್ನು ಹುಡುಕಿ ಹೊತ್ತು ಮರಳುವುದು ನಿತ್ಯಕ್ರಮವಾಗಿತ್ತು. ದೂರಾಲೋಚನೆಯಿಂದ ತಮ್ಮ ಗೂಡಿನೊಳಗೆ ನುಸುಳಲು ಬಯಸುವ ಬೇರೆ ಗೂಡಿನ ಜೇನುಣಗಳು ಅಥವಾ ಬೇಟೆಗಾರರ ಬಗ್ಗೆ ಸದಾ ಎಚ್ಚರದಿಂದಿರಬೇಕಿತ್ತು. ಇದಕ್ಕಾಗಿ ಒಂದು ಜೇನುಣವನ್ನು ಗೂಡಿನ ದ್ವಾರವನ್ನು ಕಾಯಲು ನಿಲ್ಲಿಸುತ್ತಿದ್ದವು. ನಮ್ಮ ಸುರಕ್ಷತಾ ಸಿಬ್ಬಂದಿಯಂತೆಯೇ ಈ ಕಾವಲುಗಾರ ಜೇನುಣವು ಸುತ್ತಲೂ ಕಣ್ಣು ಹಾಯಿಸುತ್ತಲೇ ಅಲ್ಲಲ್ಲ ವಾಸನೆಗಾಗಿ ಮೂಗು ತೋರಿಸುತ್ತಲೇ ಇರುತ್ತಿತ್ತು. ಗೂಡಿನ ಬಳಿ ಬರುವ ಪ್ರತಿಯೊಂದು ಜೇನುಣವನ್ನೂ ಗಮನಿಸಿ ಯಾವುದನ್ನು ಒಳಬಿಡಬೇಕು, ಯಾವುದನ್ನು ತಡೆಯಬೇಕು ಎಂದು ನಿರ್ಧರಿಸುತ್ತಿದ್ದವು. ಬೇಡದ ಅತಿಥಿಯನ್ನು ಅಡ್ಡ ಹಾಕಿ ಒಳಬಾರದಂತೆ ತಡೆಯುತ್ತಿದ್ದವು. ಸಾಮಾನ್ಯವಾಗಿ ಈ ಕಾವಲುಗಾರರು ತಮ್ಮ ಗೂಡಿನ ನಿವಾಸಿಗಳನ್ನಷ್ಟೇ ಒಳಗೆ ಬಿಟ್ಟು ಉಳಿದವನ್ನು ಹೊರಗೆ ನಿಲ್ಲಿಸುತ್ತಿದ್ದವು. ಗೂಡಿನಲ್ಲಿರುವ ಎಲ್ಲ ಜೇನುನೊಣಗಳು ಕೂಡ ನಿಕಟ ಸಂಬಂಧಿಗಳೇ ಆಗಿದ್ದರೂ ಕಾವಲುಗಾರರ ಈ ತೀರ್ಮಾನ ಹಿಂದಿನ ಪರಿಚಯವನ್ನು ಅವಲಂಬಿಸಿದೆಯೇ ಹೊರತು ಅವು ಪರಿಚಿತರಲ್ಲದ ಬಂಧುಗಳನ್ನು ಗುರುತಿಸುತ್ತವೆ ಎಂದು ನಿರೂಪಿಸುವುದಿಲ್ಲ. 1979 ಗ್ರೀನ್ಬರ್ಗ್ ಜೇನುನೊಣಗಳು ತಮ್ಮ ಬಂಧುಗಳನ್ನು ಬಂಧುಗಳಲ್ಲದವುಗಳಿಂದ ಬೇರೆ ಎಂದು ಗುರುತಿಸಬಲ್ಲವೆ ಎಂದು ಪರೀಕ್ಷಿಸಲು ಈ ಕಾವಲುಗಾರ ಜೇನುನೊಣಗಳನ್ನು ಬಳಸಿಕೊಂಡ. ಜಾಣತನದಿಂದ ತನ್ನಿಚ್ಛೆಯ ಜೇನುನೊಣಗಳನ್ನು ಆಯ್ದು ಒಂದೊಂದನ್ನಾಗಿ ಈ ಗೂಡುಗಳ ದ್ವಾರದಲ್ಲಿ ಇಟ್ಟ. ಈತ ಹೀಗೆ ಅಲ್ಲಿಟ್ಟ ಎಲ್ಲ ಜೇನುನೊಣಗಳು ಕಾವಲುಗಾರರಿಗೆ ಹಾಗೂ ಗೂಡಿನ ಇತರೆ ನಿವಾಸಿಗಳಿಗೆ ಅಪರಿಚಿತವಾಗಿದ್ದವು. ಆದರೆ ಗ್ರೀನ್ಬರ್ಗ್ ಆಯ್ದ ತಂದೆ ತಾಯಿಯರಿಂದ ಈ ಜೇನುನೊಣಗಳನ್ನು ಹುಟ್ಟಿಸುತ್ತಿದ್ದನಾದ್ದರಿಂದ ಕಾವಲುಗಾರರನ್ನು ಪರೀಕ್ಷಿಸಲು ಅವುಗಳ ಬಂಧುಗಳು ಯಾವುವು ಯಾವುವಲ್ಲ ಎನ್ನುವುದು ಅವನಿಗೆ ತಿಳಿದಿತ್ತು. ಹೀಗೆ ಗ್ರೀನ್ಬರ್ಗ್ ಕಾವಲುಗಾರರ ಮುಂದೆ ಅವುಗಳ ಸಹೋದರ ಸಹೋದರಿಯರು, ಸೋದರತ್ತೆ, ಸೋದರಳಿಯ, ಚಿಕ್ಕಪ್ಪ, ಸೋದರ ಸೊಸೆ ಮೊದಲಾದ ಸಂಬಂಧಿಗಳಲ್ಲದೆ ಸಂಪೂರ್ಣ ಸಂಬಂಧವೇ ಇಲ್ಲದವುಗಳನ್ನು ಇಟ್ಟು ನೋಡಿದ. ಆತನ ಸಂದೇಹ, ತಾನು ತೋರಿಸಿದ ಜೇನುನೊಣಗಳನ್ನು ಮೂಸಿ ನೋಡಿ ಈ ಕಾವಲುಗಾರ ಜೇನುನೊಣಗಳು ಅವು ಬಂಧುಗಳೋ ಅಲ್ಲವೋ ಎಂದು ನಿಶ್ಚಯಿಸುತ್ತಿರಬಹುದೋ? ಕಾವಲುಗಾರ ಜೇನುನೊಣಗಳು ಯಾವುದೇ ಜೇನುನೊಣವನ್ನು ಒಪ್ಪಿಕೊಳ್ಳುವ ಸಂಭಾವ್ಯತೆಯು ಆ ಜೇನುನೊಣವು ತಳಿಗುಣಗಳಲ್ಲಿ ಕಾವಲುಗಾರನ ಬಂಧುವಾಗಿದ್ದಷ್ಟು ಧನಾತ್ಮಕವಾಗಿ ತಾಳೆಯಾಗುತ್ತದೆ ಎಂದು ಗ್ರೀನ್ಬರ್ಗ್ ಗಮನಿಸಿದ. ತೋರಿಸಿದ ಜೇನುನೊಣಕ್ಕೂ ಕಾವಲುಗಾರ ಜೇನುನೊಣಕ್ಕೂ ಸಂಬಂಧ ನಿಕಟವಾಗಿದ್ದಷ್ಟೂ ಅದನ್ನು ಒಳಬಿಡುವುದು ಹೆಚ್ಚಾಗಿತ್ತು. ಇದು ಈ ಹಿಂದೆ ಪರಿಚಯವಿಲ್ಲದಿದ್ದ ಬಂಧುವಿನ ಗುರುತಿನ ಪತ್ತೆಯ ಮೊತ್ತ ಮೊದಲ ಸ್ಪಷ್ಟ ಉದಾಹರಣೆಯಾಯಿತು. ಈ ಶೋಧ ಆನಂತರ ಬೇರೆ ಪ್ರಾಣಿಗಳು, ಸಸ್ಯಗಳು ಹಾಗೂ ಸೂಕ್ಷ್ಮ ಜೀವಿಗಳಲ್ಲಿಯೂ ಇಂತಹ ಬಂಧು ಪತ್ತೆಯ ಸಾಮರ್ಥ್ಯವಿರಬಹುದೇ ಎನ್ನುವ ಶೋಧಗಳು ಆರಂಭವಾಗುವಂತೆ ಗದ್ದಲವೆಬ್ಬಿಸಿದ್ದರಲ್ಲಿ ಅಚ್ಚರಿಯೇನಿಲ್ಲ. ಈ ಬಂಧು ಪತ್ತೆಯ ಸೋಂಕು ನನಗೂ ತಗುಲಿತ್ತು. 1980 ದಶಕದ ನಡುವಿನಲ್ಲಿ ನಾನು ನನ್ನ ಜೀವನವನ್ನು ಭಾರತೀಯ ಕಾಗದದ ಕಣಜ ರೂಪಾಲಿಡಿಯಾ ಮಾರ್ಜಿನೇಟ್ ಆದ ಬದುಕಿನ ಎಲ್ಲ ಜೈವಿಕ ರಹಸ್ಯಗಳನ್ನೂ ತಿಳಿಯಲು ಮುಡಿಪಾಗಿಡಲು ನಿಶ್ಚಯಿಸಿಬಿಟ್ಟಿದ್ದೆ. ಇದೊಂದು ಅದ್ಭುತ ಪ್ರಭೇದ. ದಕ್ಷಿಣ ಭಾರತ ಪ್ರಸ್ಥಭೂಮಿಯ ಎಲ್ಲೆಡೆಯೂ ಮನುಷ್ಯರ ನಿವಾಸಗಳಿರುವಲ್ಲಿ ಓಡಾಡುವ ಕೀಟ ಇದು. ನಾವು ಈ ಕಣಜವನ್ನು ಅದರ ಸಹಜ ನೆಲೆಯಲ್ಲಿಯೂ ಪ್ರಯೋಗಾಲಯದಲ್ಲಿಯೂ ಗಮನಿಸಲು ಬೇಕಾದ ಉಪಾಯಗಳನ್ನು ಕಂಡುಕೊಂಡಿದ್ದೆವು. ವೆಸ್ಪಿಯರಿ ಎಂದು ನಾವು ಹೆಸರಿಸಿದ್ದ ವಿವಿಧ ಅಳತೆಯ ಪಂಜರಗಳೊಳಗೆ ಕಣಜದ ಗೂಡುಗಳೊಳಗೆ ಕೀಟಗಳು, ಮೊಟ್ಟೆ, ಮರಿಗಳು ಇರುವಂತೆಯೇ ಸಾರಾಸಗಟಾಗಿ ಹೊತ್ತು ತಂದಿಟ್ಟು ಪ್ರಯೋಗಾಲಯದಲ್ಲಿ ಸಾಕುತ್ತಿದ್ದೆವು. ಈ ಕಣಜದ ಜೀವನ ಚರಿತ್ರೆಯಲ್ಲಿ ನಾವು ಗಮನ ನೀಡದೇ ಇದ್ದ ವಿಷಯವೆಂದರೆ ಈ ಬಂಧು ಪತ್ತೆಯ ಸಾಮರ್ಥ್ಯ. ಜೇನುನೊಣಗಳನ್ನು ಗ್ರೀನ್ಬರ್ಗ್ ಸಾಕಿದ್ದ ಹಾಗೆ ನಾವು ಈ ಕಣಜಗಳನ್ನು ಸಾಕಲಾಗುತ್ತಿರಲಿಲ್ಲ. ಆದ್ದರಿಂದ ಇವು ತಮ್ಮ ಗೃಹ ಬಂಧುಗಳನ್ನು ಪ್ರತ್ಯೇಕವಾಗಿ ಗುರುತಿಸುತ್ತವೆಯೋ ಎನ್ನುವುದನ್ನು ಪರೋಕ್ಷವಾಗಿಯೇ ತಿಳಿಯಬೇಕಿತ್ತು. ಹೆಸರೇ ಹೇಳುವಂತೆ ಗೃಹ ಬಂಧುವಿನ ಪತ್ತೆ ಎಂದರೆ ಕಣಜಗಳಿಗೆ ತಮ್ಮ ಗೂಡಿನಲ್ಲಿರುವ ಕಣಜಗಳು ಹಾಗೂ ಬೇರೆ ಗೂಡಿನ ಕಣಜಗಳನ್ನು ಗುರುತಿಸುವ ಸಾಮರ್ಥ್ಯ ಇದೆಯೇ ಎನ್ನುವುದು. ಇದಕ್ಕಾಗಿ ಚೆನ್ನಾಗಿ ಗಾಳಿಯಾಡುವ ಪ್ಲಾಸ್ಟಿಕ್ ಡಬ್ಬಿಯೊಂದರಲ್ಲಿ ಮೂರು ಕಣಜಗಳನ್ನು ಇಟ್ಟು ಅವು ಒಂದಿನೊಂದರ ಜೊತೆಗೆ ಹೇಗೆ ವರ್ತಿಸುತ್ತವೆ ಎಂದು ಗಮನಿಸಿದೆವು. ಈ ಮೂರು ಕಣಜಗಳಲ್ಲಿ ಎರಡು ಒಂದೇ ಗೂಡಿಗೆ ಸೇರಿದವು, ಅಂದರೆ ಒಂದಿನೊಂದರ ಗೃಹ ಬಂಧುಗಳು. ಆದರೆ ಮೂರನೆಯ ಕಣಜ ಬೇರೊಂದು ಗೂಡಿನದ್ದು, ಅಂದರೆ ಅನ್ಯ ಗೃಹ ಬಂಧು ಎನ್ನಬಹುದು. ಒಂದಿನೊಂದನ್ನು ಸಮೀಪಿಸುವುದು, ಮೂಸುವುದು ಮೊದಲಾದ ಆಕ್ರಮಣಕಾರಿಯಲ್ಲದ ವರ್ತನೆಗಳಿಗೆ ನಾವು ಹೆಚ್ಚೆಚ್ಚು ಅಂಕಗಳನ್ನು ನೀಡಿದೆವು. ಅದೇ ಒಂದಿನೊಂದರ ಜೊತೆಗೆ ಸೆಣಸುವ ಹಾಗೂ ಒಂದಿನೊಂದನ್ನು ಎಳೆದಾಡುವಂತಹ ಚಟುವಟಿಕೆಗಳನ್ನು ತೋರಿದಾಗ
ಕಡಿಮೆ ಅಂಕಗಳನ್ನು ನೀಡಿದೆವು. ಈ ಎಲ್ಲ ಅಂಕಗಳನ್ನು ಕೂಡಿಸಿದಾಗ ಒಂದು ಸಹನೆಯ ಸೂಚ್ಯಂಕವನ್ನು ಪ್ರತಿ ಕಣಜದ ಜೋಡಿಗೂ ಲೆಕ್ಕ ಹಾಕಬಹುದಾಗಿತ್ತು. ಹೀಗೆ ಗೃಹ ಬಂಧುಗಳ ನಡುವೆ ಹಾಗೂ ಅನ್ಯ ಗೃಹ ಬಂಧುವಿನ ನಡುವೆ ಇರುವ ಸಹನೆಯ ವರ್ತನೆಯನ್ನು ನಾವು ಅಳೆದೆವು. ಎರಡು ಗೃಹ ಬಂಧುಗಳು ಒಂದಿನೊಂದರ ಜೊತೆಗೆ ಅನ್ಯ ಗೃಹ ಬಂಧುಗಳ ಜೊತೆಗೆ ತೋರಿದ್ದಕ್ಕಿಂತ ಹೆಚ್ಚು ಸಹನೆಯ ವರ್ತನೆಯನ್ನು ತೋರಿದ್ದರೆ ಗೃಹ ಬಂಧುವನ್ನು ಪತ್ತೆ ಮಾಡಲಾಗಿದೆ ಎಂದು ತರ್ಕಿಸಿದೆವು. ಅರುಣ್ ವೆಂಕಟರಾಮನ್, ಸ್ವರ್ಣಲತಾ ಚಂದ್ರನ್ ಹಾಗೂ ಪದ್ಮಿನಿ ನಾಯರ್ ಎನ್ನುವ ಮೂವರು ಉತ್ತಮ ವಿದ್ಯಾರ್ಥಿಗಳು ಈ ಪ್ರಯೋಗಗಳನ್ನು ಮಾಡಲು ನನ್ನ ಜೊತೆ ಸೇರಿದರು. ನಾವು ಬೆಂಗಳೂರಿನ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಂದ ಗೂಡುಗಳನ್ನು ಸಂಗ್ರಹಿಸಿ ಇಂತಹ ಪರೀಕ್ಷೆಗಳನ್ನು ಮಾಡಿದ್ದೆವು. ಅನ್ಯ ಗ್ರಹ ಬಂಧುಗಳು ಎಂದು ನಾವು ಗುರುತಿಸಿದ ಕಣಜಗಳ ಗೂಡುಗಳು ಕನಿಷ್ಠವೆಂದರೆ 10 ಕಿಲೋಮೀಟರ್ ದೂರವಿರುವಂತೆ ಜಾಗ್ರತೆ ವಹಿಸಿದ್ದೆವು. ಆ ಗೂಡುಗಳು ಒಂದೇ ತಂದೆ ತಾಯಿಯಂದಿರ ಮೂಲದ್ದವಾಗಿರಬಹುದಾದ ಸಾಧ್ಯತೆಗಳನ್ನು ನಿವಾರಿಸಲು ಹೀಗೆ ಮಾಡಿದ್ದೆವು. ಅನಂತರ 4 ಪ್ರಯೋಗಗಳನ್ನು ನಡೆಸಿದೆವು. ಮೊದಲನೆಯ ಪ್ರಯೋಗದಲ್ಲಿ ಗೂಡುಗಳನ್ನು ಸಂಗ್ರಹಿಸುವಾಗ ಅದರಲ್ಲಿದ್ದ ಕಣಜಗಳನ್ನೇ ಪ್ರಯೋಗಕ್ಕೆ ಒಳಪಡಿಸಿದೆವು. ಆದರೆ ಇಂತಹ ಪ್ರತಿ ಕಣಜವನ್ನು ಪ್ರಯೋಗಕ್ಕೆ ಮುನ್ನ ಬೇರೆ ಬೇರೆ ಡಬ್ಬಿಗಳಲ್ಲಿ ಇಟ್ಟಿದ್ದೆವು. ಈ ಕಣಜಗಳು ಬಲುಬೇಗನೆ ತಮ್ಮ ಗೃಹ ಬಂಧುವನ್ನು ಅನ್ಯ ಗೂಡಿನ ಕಣಜದಿಂದ ಗುರುತಿಸುತ್ತಿದ್ದವು. ಒಂದೇ ಗೂಡಿಗೆ ಸೇರಿದ ಕಣಜಗಳು ಒಂದಿನೊಂದರ ಜೊತೆಗೆ ತೋರಿದ ವರ್ತನೆ ಬೇರೆ ಗೂಡುಗಳ ಕಣಜಗಳ ಜೊತೆಗೆ ತೋರಿದ್ದಕ್ಕಿಂತಲೂ ಹೆಚ್ಚು ಸಹನೆಯದ್ದಾಗಿತ್ತು. ಇಂತಹ ನಡವಳಿಕೆಗಳು ಪರಿಚಯದ ನೆನಪಿನಿಂದ ಆಗಿರಬಹುದು, ಏಕೆಂದರೆ ಪ್ರಯೋಗಕ್ಕೆ ಮುನ್ನ ಇವೆರಡೂ ಕಣಜಗಳು ಒಂದೇ ಗೂಡಿನಲ್ಲಿ ಇದ್ದಂಥವು. ಇದು ನಿಜವಾದ ಬಂಧು ಪತ್ತೆಯಲ್ಲ. ಎರಡನೆಯ ಪ್ರಯೋಗದಲ್ಲಿ ನಾವು ಪ್ರೌಢ ಕಣಜಗಳನ್ನು ಬಳಸಲಿಲ್ಲ. ಪ್ಯೂಪಗಳು ಇರುವ ಗೂಡನ್ನು ಎರಡಾಗಿ ಕತ್ತರಿಸಿ ಅವೆರಡನ್ನೂ ಪ್ರತ್ಯೇಕವಾಗಿಟ್ಟೆವು. ಅನಂತರ ಈ ಪ್ಯೂಪಗಳಿಂದ ಹೊರಬಂದ ಪ್ರೌಢ ಕೀಟಗಳು ನಾವು ಗೂಡನ್ನು ಕತ್ತರಿಸಿದ ಮೇಲೆ ಬಂದಂಥವು. ಹೀಗೆ ಈ ಗೂಡಿನ ಎರಡು ಭಾಗದ ಕಣಜಗಳು ಒಂದಿನೊಂದನ್ನು ನೋಡಿರಲೂ ಇಲ್ಲ, ಮೂಸಿರಲೂ ಇಲ್ಲ. ಅಂದರೆ ಅವುಗಳಿಗೆ ಒಂದಿನೊಂದರ ಪರಿಚಯ ಇರಲಿಲ್ಲ. ಹಾಗಿದ್ದು ಅವು ತಮ್ಮ ಗೂಡಿನ ಬಂಧುಗಳ ಜೊತೆಗೆ ಗೂಡಿನವಲ್ಲದ ಕಣಜಗಳ ಜೊತೆಗೆ ವರ್ತಿಸಿದ್ದಕ್ಕಿಂತ ಹೆಚ್ಚು ಸಹನೆಯಿಂದಿದ್ದವು. ಗೂಡಿನ ಎರಡು ಬೇರೆ ಬೇರೆ ಅರ್ಧಗಳಿಂದ ಬಂದಿದ್ದರೂ ಒಂದೇ ಗೂಡಿನಲ್ಲಿದ್ದ ಮೊಟ್ಟೆಗಳಿಂದ ಹುಟ್ಟಿದ ಕಾರಣ ಅವು ಒಂದಕ್ಕೊಂದು ಸಂಬಂಧಿಗಳಾಗಿದ್ದವು. ಆದರೆ ಇದು ಅವಕ್ಕೆ ಗೊತ್ತಾಗಿದ್ದಾದರೂ ಹೇಗೆ? ಪ್ರತಿ ಕಣಜದ ದೇಹಕ್ಕೂ ಅದರದ್ದೇ ಆದ ವಾಸನೆ ಇರುತ್ತದೆ ಎಂದು ನಾವು ತರ್ಕಿಸಬಹುದು. ಇದನ್ನು ಅದರ ಲೇಬಲ್ಲು ಅಥವಾ ಗುರುತಿನ ಚೀಟಿ ಎನ್ನೋಣ. ಹಾಗೆಯೇ ಪ್ರತಿಯೊಂದು ಕಣಜದ ಮಿದುಳಿನಲ್ಲಿಯೂ ಬೇರೆ ಬೇರೆ ಕಣಜಗಳ ಲೇಬಲ್ಲುಗಳನ್ನು ಹೋಲಿಸಿ ಅವುಗಳೆಷ್ಟು ನಿಕಟ ಸಂಬಂಧಿಗಳು ಎಂದು ಊಹಿಸುವ ಟೆಂಪ್ಲೇಟು ಅಥವಾ ಅಚ್ಚು ಇದೆ ಎಂದುಕೊಳ್ಳೋಣ. ಈಗ ಪ್ರತಿಯೊಂದು ಕಣಜದ ಲೇಬಲ್ಲು ಅದರ ತಳಿಸ್ವರೂಪದ ಫಲ ಎಂದಾದರೆ ಆಗ ನಿಜವಾದ ಗೃಹ ಬಂಧು ಪತ್ತೆ ಆಗುವುದಕ್ಕೆ ಮೊದಲೇ ಪರಿಚಯ ಇರಬೇಕೆಂದಿಲ್ಲ. ನಮ್ಮ ನಿಕಟ ಸಂಬಂಧಿಗಳ ಲೇಬಲ್ಲುಗಳು, ಟೆಂಪ್ಲೇಟ್ಗಳು ಆ ತಳಿ ಸ್ವರೂಪಗಳಲ್ಲಿನ ಸಂಬಂಧದಿಂದಾಗಿ ನಮ್ಮದರಂತೆಯೇ ಇರುತ್ತವೆ. ಅದೇ ಕಣಜಗಳ ಈ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳು ಅವುಗಳ ಒಡನಾಟದಿಂದ ಅಥವಾ ಅವು ಒಂದಿನೊಂದನ್ನು ಮೂಸಿ ಹುಟ್ಟಿದ್ದಾಗಿದ್ದರೆ ಅದು ನಿಜವಾದ ಬಂಧು ಪತ್ತೆಯಲ್ಲ. ಆಗ ಕಣಜಗಳು ತಮ್ಮ ಸಂಪರ್ಕಕ್ಕೆ ಬಂದಿದ್ದ ಯಾವುದೇ ಕಣಜವನ್ನು ಅದು ತಮಗೆ ಸಂಬಂಧಿಯೇ ಆಗಿಲ್ಲದಿದ್ದರೂ ಕೂಡ ಸಂಬಂಧಿ ಎನ್ನುವಂತೆ ಪರಿಗಣಿಸುತ್ತವೆ. ಈ ಎರಡನೆಯ ಪ್ರಯೋಗದಿಂದ ಕಣಜಗಳ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳು ಅವುಗಳಲ್ಲಿಯೇ ಇರುವಂತದೇ ಅಥವಾ ಗೂಡಿನಿಂದ ಬಂದ ಅಂಶವೋ ಅಥವಾ ಅವುಗಳ ದೇಹಾಂಗಗಳಿಂದ ಬಂದದ್ದೋ ಸ್ಪಷ್ಟವಾಗುವುದಿಲ್ಲ. ಹೀಗಾಗಿ ನಾವು ಮೂರನೆಯ ಒಂದು ಪ್ರಯೋಗವನ್ನೂ ಮಾಡಿದೆವು, ಕಣಜದ ಸಿಸೇರಿಯನ್. ಈ ಮೂರನೆಯ ಪ್ರಯೋಗದಲ್ಲಿ ನಾವು ಪ್ರತಿಯೊಂದು ಕಣಜವನ್ನು ಅದು ಪ್ಯೂಪದಿಂದ ಹೊರಬೀಳುತ್ತಿದ್ದ ಒಂದೆರಡು ನಿಮಿಷಗಳೊಳಗೆ ಗೂಡಿನಿಂದ ಹೊರಗೆ ತೆಗೆದು ಬಿಟ್ಟೆವು. ಇದು ಅವುಗಳಿಗೆ ತಮ್ಮ ಗೂಡು ಇಲ್ಲವೇ ಗೂಡಿನ ಬಂಧುಗಳ ವಾಸನೆಯನ್ನು ಗ್ರಹಿಸುವ ಅವಕಾಶವನ್ನು ತಪ್ಪಿಸಬಹುದು ಎನ್ನುವ ನಿರೀಕ್ಷೆಯಿಂದ ಹೀಗೆ ಮಾಡಿದೆವು. ಇದೊಂದು ದೊಡ್ಡ ಸವಾಲು ಆಗಿತ್ತು, ಅಷ್ಟೇ ಮೋಜಿನ ಕೆಲಸವೂ ಆಗಿತ್ತು. ಕಣಜಗಳು ದಿನದ ಎಲ್ಲ ವೇಳೆಯಲ್ಲಿಯೂ ಹಾಗೂ ಹಲವು ದಿನಗಳವರೆಗೆ ಪ್ಯೂಪಾದಿಂದ ಹೊರಗೆ ಬರುತ್ತಿದ್ದವು. ಹೀಗಾಗಿ ಪ್ರತಿಯೊಂದು ಕಣಜವನ್ನು ಅದು ಹೊರಬಂದ ಎರಡು ನಿಮಿಷಗಳೊಳಗೆ ಗೂಡಿನಿಂದ ಆಚೆ ತರಬೇಕೆಂದರೆ ನಮ್ಮಲ್ಲಿ ಒಬ್ಬರು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ದಿನದ 24 ಗಂಟೆ ವಾರದ 7 ದಿನವೂ ಗೂಡಿನ ಮೇಲೆಯೇ ಕಣ್ಣಿಟ್ಟಿರಬೇಕಿತ್ತು. ಬೆಳಗ್ಗಿನ ಹೊತ್ತು ನಾವು ನಾಲ್ವರು ಒಬ್ಬೊಬ್ಬರಾಗಿ 1-2 ಗಂಟೆಯ ಪಾಳಿಯಲ್ಲಿ ಗೂಡನ್ನು ಕಾಯುತ್ತಿದ್ದೆವು. ಸಂಜೆಯ ಹೊತ್ತು ನಮ್ಮಲ್ಲೊಬ್ಬರು
ಟ್ಯಾಕ್ಸಿಯಲ್ಲಿ ಆ ಗೂಡನ್ನೇ

0: ನನಗೆ ಹೊತ್ತೊಯ್ಯುತ್ತಿದ್ದೆವು. ಪಯಣದ ಸಮಯದಲ್ಲಿ ಹೊರಬರುತ್ತಿದ್ದ ಕಣಜಗಳನ್ನು ಬೇರೆ ಮಾಡಿ ಇಡುವುದಕ್ಕೆ ನಾವು ಪಡುತ್ತಿದ್ದ ಪಡಿಪಾಟಲನ್ನು ನೋಡಿ ಟ್ಯಾಕ್ಸಿ ಡ್ರೈವರರಿಗೆ ತಮಾಷೆ ಎನಿಸುತ್ತಿತ್ತು. ಮನೆ ತಲುಪಿದ ಮೇಲೆ ನಮ್ಮ ಇಡೀ ಕುಟುಂಬವೇ ರಾತ್ರಿ ಜಾಗರಣೆ ಮಾಡಿ ಕಾವಲಿರುವುದಕ್ಕೆ ಉತ್ಸಾಹದಿಂದ ಸ್ಪರ್ಧಿಸುತ್ತಿದ್ದೆವು. ಹೀಗೆ ನಾವು ಅಂದುಕೊಂಡ ಹಾಗೆ ಏನೂ ತಿಳಿಯದ ಮುಗ್ಧ ಕಣಜಗಳು ಸಾಕಷ್ಟು ಸಿಕ್ಕವು. ಆದರೆ ಈ ಮುಗ್ಧ ಕಣಜಗಳು ನೀಡಿದ ಫಲಿತಾಂಶ ಮಾತ್ರ ಅನಿಶ್ಚಿತವಾಗಿತ್ತು. ಅವು ತಮ್ಮ ಗೃಹ ಬಂಧುಗಳನ್ನು ಪತ್ತೆ ಮಾಡುತ್ತಿದ್ದವಾದರೂ ಚೆನ್ನಾಗಿ ಅಲ್ಲ. ಹಾಗಿದ್ದರೆ ಅವು ನಾವು ಅವುಗಳನ್ನು ಗೂಡಿನಿಂದ ಹೊರತೆಗೆಯುವುದಕ್ಕೆ ಮುನ್ನವೇ ಆ ಒಂದೆರಡು ನಿಮಿಷಗಳಲ್ಲಿಯೇ ತಮ್ಮ ಗೂಡುಗಳ ವಿಶಿಷ್ಟ ವಾಸನೆಯನ್ನು ಗ್ರಹಿಸಿಬಿಟ್ಟಿರಬಹುದೇ ಎನ್ನುವ ಚಿಂತೆ ಆರಂಭವಾಯಿತು. ಅಂದರೆ ಇನ್ನೂ ಒಂದು ಪ್ರಯೋಗ ಬೇಕಾಯಿತು. ಈ ನಾಲ್ಕನೆಯ ಪ್ರಯೋಗದಲ್ಲಿ ನಾವು ಕಣಜಗಳು ಹುಟ್ಟುವುದಕ್ಕೂ ಮುನ್ನವೇ ಅವುಗಳನ್ನು ಬೇರ್ಪಡಿಸಿಬಿಟ್ಟೆವು. ಅಂದರೆ ಅವು ಪ್ಯೂಪಾದಿಂದ ಹೊರಬೀಳುವ ಮುನ್ನವೇ ಅವನ್ನು ಬೇರ್ಪಡಿಸಿದೆವು. ಪ್ಯೂಪಾಗಳನ್ನು ಅವು ಒಡೆಯುವುದೆಂದು ನಿರೀಕ್ಷಿಸಿದ ಸಮಯಕ್ಕಿಂತಲೂ ಒಂದು ದಿನ, ಅಂದರೆ 24 ಗಂಟೆಗಳ ಮುನ್ನವೇ ಕತ್ತರಿಸಿ ಪ್ಯೂಪಾಗಳನ್ನು ಹೊರತೆಗೆದು ಇನ್ಕ್ಯುಬೇಟರ್ನಲ್ಲಿ ಬೆಳೆಸಿದೆವು. ಇದನ್ನು ತಮಾಷೆಗೆ ಸಿ ಸೆಕ್ಷನ್, ಅಂದರೆ ಕಣಜಗಳ ಸಿಸೇರಿಯನ್ ಎಂದು ಕರೆದೆವು. ಹೀಗೆ ಸಿಸೇರಿಯನ್ನಿಂದ ಜನಿಸಿದ ಕಣಜಗಳು ಕೂಡ ತಮ್ಮ ಗೃಹ ಬಂಧುಗಳು ಹಾಗೂ ಅನ್ಯ ಗೃಹ ಬಂಧುಗಳನ್ನು ಬೇರೆ ಬೇರೆಯಾಗಿ ಗುರುತಿಸಿದವೆನ್ನಿ. ಆಗ ಅವುಗಳಲ್ಲಿನ ಲೇಬಲ್ಲು ಹಾಗೂ ಟೆಂಪ್ಲೇಟ್ಗಳು ಅವುಗಳದ್ದೇ ಆಗಿದೆ ಎಂದರ್ಥ. ಅವು ಹೀಗೆ ಪ್ರತ್ಯೇಕವಾಗಿ ಪತ್ತೆ ಮಾಡದಿದ್ದರೆ ಆಗ ಅವುಗಳು ತಮ್ಮ ಹುಟ್ಟಿನ ನಂತರ ಗ್ರಹಿಸಿದ ಗೂಡುಗಳಿಗೆ ವಿಶಿಷ್ಟವಾದ ವಾಸನೆಯಿಂದ ಮಾಡಿವೆ ಎಂದಾಗುತ್ತಿತ್ತು. ಈ ನಾಲ್ಕನೆಯ ಪರೀಕ್ಷೆಯಲ್ಲಿ ಕಣಜಗಳು ತಮ್ಮ ಗೃಹ ಬಂಧುಗಳನ್ನು ಅನ್ಯ ಗೃಹ ಬಂಧುಗಳನ್ನು ಪ್ರತ್ಯೇಕಿಸಿ ಗುರುತಿಸಲಾರವು ಎನ್ನುವುದಕ್ಕೆ ಸ್ಪಷ್ಟ ಪುರಾವೆ ನಮಗೆ ಸಿಕ್ಕಿತು. ಏಕೆಂದರೆ ಇವು ಎಲ್ಲ ಕಣಜಗಳ ಜೊತೆಗೂ ಒಂದೇ ತೆರನಾಗಿ ವರ್ತಿಸಿದ್ದುವು. ಹೀಗೆ ರೋಪಾಲಿಡಿಯಾ ಮಾರ್ಜಿನೇಟಾದಲ್ಲಿ ಗೃಹ ಬಂಧುಗಳ ಪತ್ತೆ ಎನ್ನುವುದು ಅವುಗಳು ಕಲಿತ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳನ್ನು ಅವಲಂಬಿಸಿದೆಯೇ ಹೊರತು ತಳಿ ಸಂಬಂಧವನ್ನಲ್ಲ ಎಂದು ತೋರಿಸಿದೆವು. ಈ ಶೋಧವು ಬಂಧುವಿನ ಆಯ್ಕೆಯ ನಿಯಮಗಳು ಎಷ್ಟು ಪ್ರಭಾವಶಾಲಿಗಳಿರಬಹುದು ಎನ್ನುವುದರ ಮೇಲೆ ಗಾಢ ಪರಿಣಾಮವನ್ನು ಬೀರಲಿದೆ. ನೀವು ಅಂದುಕೊಂಡದ್ದು ಸರಿ, ಈ ಪ್ರಯೋಗಗಳ ವೇಳೆ ನಾವು ಬಲು ಮೋಜು ಮಾಡಿದೆವು. 100 ಕಣಜಗಳನ್ನು ಅವುಗಳ ಬಂಧುಗಳು ಹಾಗೂ ಬಂಧುಗಳಲ್ಲದ ಕಣಜಗಳ ಜೊತೆಗೆ ನೋಡುವುದು, ಅದರಲ್ಲೂ ಪ್ಯೂಪದಿಂದ ಹೊರಬರುವ ಕಣಜಗಳಿಗಾಗಿ ರಾತ್ರಿಯಿಡೀ ಜಾಗರಣೆ ಇರುವುದು ಮೋಜಿನ ಸಂಗತಿಗಳಾಗಿದ್ದವು. ಜೊತೆಗೆ ನಮಗೆ ಬೇಕಾಗಿದ್ದು ಕೆಲವು ಪ್ಲಾಸ್ಟಿಕ್ ಡಬ್ಬಿಗಳು ಅಷ್ಟೇ. ಈ ಪ್ರಮುಖ ಶೋಧವನ್ನು ಮಾಡಲು ನಮಗೆ ಬೇಕಾಗಿದ್ದುದು ಇಷ್ಟು ಅಲ್ಪ ಸಾಮಗ್ರಿ ಅಷ್ಟೇ. ಜೊತೆಗೆ ನಮ್ಮ ಕುಟುಂಬದವರು, ಗೆಳೆಯರು ಈ ಕಣಜಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡರು. ಅದುವರೆಗೆ ನಾವೇಕೆ ಈ ಅಧ್ಯಯನಗಳಲ್ಲಿ ತೊಡಗಿಕೊಂಡಿದ್ದೇವೆ ಎಂಬ ಬಗ್ಗೆ ಅವರಿಗೂ ಸ್ಪಷ್ಟವಾಗಿ ಅರ್ಥವಾಯಿತು. ಈ ಭೂಮಿಯ ಮೇಲಿನ ಜೀವಿಗಳು ಎಷ್ಟು ವೈವಿಧ್ಯಮಯ ಎಂದರೆ ನಾವು ಕಣಜಗಳಲ್ಲಿ ಕಂಡುಕೊಂಡ ಸಂಗತಿಗಳೇ ಉಳಿದವುಗಳಲ್ಲಿಯೂ ಸತ್ಯವಿರಬಹುದೆಂದು ಊಹಿಸಲಾಗದು. ಬೇರೆ ಪ್ರಭೇದಗಳಲ್ಲಿಯೂ ಅದು ಬೇರೆಯೇ ಇರಬಹುದು. ತಳಿ ಸಂಬಂಧಗಳಿಗನುಗುಣವಾಗಿ ಲೇಬಲ್ಲುಗಳನ್ನು ಟೆಂಪ್ಲೇಟುಗಳನ್ನು ರೂಪಿಸಿಕೊಳ್ಳುವ ಇನ್ನೊಂದು ಪ್ರಭೇದ ಇದ್ದರೂ ಇರಬಹುದು. ಅದು ನಿಜವಾಗಿಯೂ ಬಂಧುಗಳ ಪತ್ತೆಯನ್ನು ಮಾಡುತ್ತಿರಬಹುದು. ಈ ಮಾತಿಗೆ ಪುರಾವೆಯಾಗಿ ನಡೆದ ಒಂದು ಸ್ವಾರಸ್ಯಕರ ಅಧ್ಯಯನ ಇತ್ತೀಚೆಗೆ ನನ್ನ ಗಮನಕ್ಕೆ ಬಂತು. ಕೆನಡಾದ ಟೊರಾಂಟೋ ವಿಶ್ವವಿದ್ಯಾನಿಲಯದ ಮಿಷೆಲ್ ಜೆ ಡೇನಿಯಲ್ ಮತ್ತು ಅಮೆರಿಕದ ಫ್ಲಾರಿಡಾ ಸ್ಟೇಟ್ ವಿಶ್ವವಿದ್ಯಾನಿಲಯದ ಎಫ್ ಹೆಲೆನ್ ರಾಡ್ ಟ್ರಿನಿಡಾಡಿನ ಗಪ್ಪಿ ಮೀನುಗಳಲ್ಲಿ ಈ ರೀತಿಯ ಬಂಧುಗಳ ಪತ್ತೆ ಕುರಿತು ಅಧ್ಯಯನ ಮಾಡಿದರು. ಇವರ ಉದ್ದೇಶವೂ ಕೂಡ ಇವುಗಳಲ್ಲಿ ಇರುವ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳು ಕುಟುಂಬದಿಂದ ಬಂದವೋ ಸ್ವಂತದ್ದೋ ಎಂದು ಪರಿಶೀಲಿಸುವುದಾಗಿತ್ತು. ಇದಕ್ಕಾಗಿ ಇವರೊಂದು ಪ್ರಯೋಗವನ್ನು ಬಲು ಜಾಣತನದಿಂದ ಯೋಜಿಸಿದರು. ಒಂದು ತೊಟ್ಟಿಯಲ್ಲಿ ಒಂದು ಹೆಣ್ಣು ಮೀನನ್ನು ಗಂಡು ಮೀನಿನ ಜೊತೆಗೆ ಕೂಡಲು ಬಿಟ್ಟರು. ಅದು ಸಂತಾನವನ್ನು ಸೃಷ್ಟಿಸಿದ ಮೇಲೆ ತಾಯಿಯನ್ನು ಬೇರೊಂದು ತೊಟ್ಟಿಯಲ್ಲಿ ಬೇರೊಂದು ಗಂಡಿನ ಜೊತೆಗೆ ಕೂಡಲು ಬಿಟ್ಟರು. ಎರಡೂ ತೊಟ್ಟಿಗಳಲ್ಲಿ ಹುಟ್ಟಿದ ಮೀನುಗಳು ತಾಯಿಯ ಕಡೆಯಿಂದ ಸಂಬಂಧಿಗಳು, ಏಕೆಂದರೆ ಅವುಗಳ ತಾಯಿ ಒಂದೇ, ತಂದೆಯಷ್ಟೇ ಬೇರೆ. ಆದರೆ ತಾಯಿ ಒಬ್ಬಳೇ ಆಗಿದ್ದರೂ ಬೇರೆ ಬೇರೆ ತೊಟ್ಟಿಗಳಲ್ಲಿ ಹುಟ್ಟಿದ್ದರಿಂದ ಮರಿ ಮೀನುಗಳ ನಡುವೆ ಸಂಪರ್ಕವೇ ಇರಲಿಲ್ಲ. ಇಂತಹವು ಒಂದಿನ್ನೊಂದನ್ನು ತಮ್ಮ ಬಂಧುಗಳೆಲ್ಲವುಗಳಿಂದ ಹೆಚ್ಚು ನಿಕಟ ಸಂಬಂಧಿಗಳೆಂದು ಪ್ರತ್ಯೇಕಿಸಿ ಗುರುತಿಸಬಲ್ಲವಾದರೆ ಅವುಗಳ ಟೆಂಪ್ಲೇಟು ಸ್ವಂತದ್ದು, ಕುಟುಂಬಗಳಿಂದಾಗಿ ಕಲಿತದ್ದಲ್ಲ. ಇದೇ ಫಲಿತಾಂಶವೇ ಇವರು ಕಂಡಿದ್ದಾರೆ. ಅಂದರೆ ಈ ಟ್ರಿನಿಡಾಡಿನ ಗಪ್ಪಿ ಮೀನುಗಳು ನಮ್ಮ ಕಾಗದದ ಕಣಜಗಳಿಗಿಂತ ಬಲು ಭಿನ್ನ ಎಂದಾಯಿತು. ಮೀನುಗಳು ಹಿಂದಿನ ಪರಿಚಯ ಇಲ್ಲದಿದ್ದರೂ ತಮ್ಮ ಬಂಧುಗಳನ್ನು ಪತ್ತೆ ಮಾಡಬಲ್ಲವು, ಆದರೆ ಕಣಜಗಳು ಮಾಡಲಾರವು. ಈ ಬಂಧುವಿನ ಪತ್ತೆ ಎನ್ನುವ ವಿದ್ಯಮಾನ ಮನುಷ್ಯರಲ್ಲಿಯೂ ಪ್ರಮುಖವೇ. ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಮಗು ಒಂದನ್ನೊಂದನ್ನು ಸಹಿಸಿಕೊಳ್ಳುವ ಸಂದರ್ಭದಲ್ಲಿ ಇದು ಬಲು ಮುಖ್ಯವಾಗುತ್ತದೆ. ಭೂಮಿಯ ಮೇಲಿರುವ ಜೀವಿಗಳ ವೈವಿಧ್ಯ ಅಗಾಧ. ಅದನ್ನು ಪೂರ್ಣವಾಗಿ ಅಳೆಯಲಾಗಿಲ್ಲ. ತಮ್ಮ ಪರಿಸರಗಳಲ್ಲಿ ಹೊಂದಿಕೊಂಡು ಅವು ಬದುಕಿ ಉಳಿಯುವಂತೆ ನಿಸರ್ಗ ಅವುಗಳನ್ನು ಆಯ್ಕೆ ಮಾಡಿರುವ ಅಮೋಘ ರೀತಿಗಳನ್ನು ಅರಿಯುವುದಿರಲಿ. ಒಟ್ಟಾರೆ ಜೀವಿಗಳಲ್ಲಿ ಹೆಸರು ಕೊಟ್ಟಿರುವಂತಹ ಪ್ರಭೇದಗಳು 10% ಕಡಿಮೆಯೇ. ಸಾಹಸ ಮೋಜು ಬಯಸುವ ಪ್ರಕೃತಿ ವಿಜ್ಞಾನಿಗಳಿಗೆ, ಅದರಲ್ಲೂ ಅಭಿವೃದ್ಧಿಶೀಲ ದೇಶಗಳಿಂದ ಬಂದಂತವರಿಗೆ ಪ್ರಪಂಚದ ಎಲ್ಲೆಡೆ ಅಧ್ಯಯನ ಮಾಡಲು ಇರುವ ಅವಕಾಶಗಳು ಅಪಾರ. ಮೈಕೆಲ್ ರಾಬಿನ್ಸನ್ ಹೇಳಿದ ಹಾಗೆ ಜೀವಿ ವೈವಿಧ್ಯ ಕಡಿಮೆ ಇರುವೆಡೆ 10 ಜೀವಿ ವಿಜ್ಞಾನಿಗಳು ಇದ್ದರೆ, ಜೀವಿ ವೈವಿಧ್ಯ ಅಪಾರವಾಗಿರುವೆಡೆ ಜೀವಿ ವಿಜ್ಞಾನಿಗಳು ಇಲ್ಲವೇ ಇಲ್ಲ. ಇದು ಬದಲಾಗಲು ನಾವು ಮಾಡಬೇಕಾಗಿದ್ದುದು ಇಷ್ಟೇ. ಹಣ ಮತ್ತು ದೊಡ್ಡ ಸವಲತ್ತು ಇರುವ ಪ್ರಯೋಗಾಲಯಗಳಲ್ಲಿ ಮಾತ್ರ ವಿಜ್ಞಾನ ಸಾಧ್ಯ ಎನ್ನುವ ಮೌಢ್ಯವನ್ನು ಮೊದಲು ಕಳೆಯಬೇಕು. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಆಂಗ್ಲ ಮೂಲವನ್ನು ದಿ ವೈರ್ ಸೈನ್ಸ್ ಜಾಲತಾಣ ಮೊದಲು ಪ್ರಕಟಿಸಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 39ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೆಕ್ಷುಯಲ್ ರಿಪ್ರೊಡಕ್ಷನ್, ಅಸೆಕ್ಷುಯಲ್ ರಿಪ್ರೊಡಕ್ಷನ್. ಸೆಕ್ಷುಯಲ್ ಅಂದರೆ ಗಂಡು ಹೆಣ್ಣು ಸೇರತಕ್ಕಂಥ ಒಂದು ವಿಧಾನ. ಆದರೆ ಅಸೆಕ್ಷುಯಲ್ ಎಂದರೆ ಯಾವುದೋ ಒಂದರಿಂದನೇ ರಿಪ್ರೊಡಕ್ಷನ್, ಉತ್ಪಾದನೆ ಅಥವಾ ಮಕ್ಕಳುಗಳಾಗುವುದು, ಆ ಥರ ಒಂದು ಅರ್ಥ ಬರುತ್ತೆ. ಸೊ ಅಥವಾ ಕನ್ನಡದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ, ನಿರ್ಲಿಂಗೀಯ ಸಂತಾನೋತ್ಪತ್ತಿ. ಅಂದರೆ ಒಂದೇ ಒಂದು ಪ್ರಾಣಿ ಇದ್ದರೆ ಅದು ಮರಿ ಹಾಕುತ್ತದೆ, ಅದಕ್ಕೆ ಸಂಗಾತಿ ಬೇಕಾಗಿಲ್ಲ. ಅದನ್ನೇ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಎಂದು ಕರೆಯಬಹುದು. ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗವಿಲ್ಲದೆ ಉಂಟಾಗುವ ಸಂತಾನ ಉತ್ಪತ್ತಿ. ಇಲ್ಲಿ ಸಂತಾನಗಳು, ಜೀನ್ಗಳು ಒಂದೇ ಜನ್ಮದಾತೃವಿನಿಂದ ಬರುತ್ತವೆ. ನಿರ್ಲಿಂಗೀಯ ಸಂತಾನೋತ್ಪತ್ತಿ ಸಸ್ಯಗಳಲ್ಲೂ ಪ್ರಾಣಿಗಳಲ್ಲೂ ಕಂಡುಬರುತ್ತದೆ. ಸಸ್ಯಗಳಲ್ಲಿ ಇದನ್ನು ಕಾಯಿಕ ಸಂತಾನೋತ್ಪತ್ತಿ, ವೆಜಿಟೇಟಿವ್ ರಿಪ್ರೊಡಕ್ಷನ್ ಎಂದು ಹೇಳುತ್ತಾರೆ. ಕೊಂಬೆಗಳು, ಆಲ, ಗುಲಾಬಿ, ಮಲ್ಲಿಗೆ. ಎಲೆಗಳು, ಬ್ರಯೋಫಿಲ್ಮ್. ಅಂಕುರಗಳು, ಈಸ್ಟ್. ಜಮ್ಮ ಎನ್ನುವ ವಿಶಿಷ್ಟ ಕಾಯಗಳು, ಹಾವಾಸೆ. ಗಡ್ಡೆಗಳು, ಆಲೂಗೆಡ್ಡೆ ಮುಂತಾದ ವಿವಿಧ ಕಾಯಿಕ ಭಾಗಗಳಿಂದ ಸಸ್ಯಗಳು ಸಂತಾನ ಉತ್ಪತ್ತಿ ಮಾಡುತ್ತವೆ. ಪ್ರಾಣಿಗಳಲ್ಲಿ ಆಗುವ ಅಲೈಂಗಿಕ ಸಂತಾನೋತ್ಪತ್ತಿ ಸ್ವಾರಸ್ಯಕರವಾಗಿದೆ. ಮರುಭೂಮಿಯ ಬೀಸುಬಾಲದ ಹೆಣ್ಣು ಹಲ್ಲಿಯು ಅಲೈಂಗಿಕವಾಗಿ ಮೊಟ್ಟೆಗಳನ್ನು ಇಡುತ್ತದೆ. ಈ ಮೊಟ್ಟೆಗಳು ಫಲೀಕರಣಗೊಳ್ಳದೆ ಹೆಣ್ಣು ಮರಿಗಳಾಗಿ ಬೆಳೆಯುತ್ತವೆ. ಅನೇಕ ಅಕಶರೀರಗಳು, ಅಂಕುರ ಅಂದರೆ ಬಡ್ಡಿಂಗ್, ಈಸ್ಟ್ಗಳಲ್ಲಿ ಬಡ್ಡಿಂಗ್ನಿಂದ ಆಗುತ್ತೆ, ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ಇಲ್ಲಿ ಒಂದು ಜೀವಿಯಿಂದ ಇನ್ನೊಂದು ಜೀವಿ ಅಂಕುರಿಸುತ್ತದೆ. ಸಾಗರ ಅನಿಮೋಗಳು, ಕಡಲ ಹೂಗಳು ವಿಧಳನದಿಂದ ವೃದ್ಧಿಯಾಗುತ್ತದೆ. ಅಂದರೆ ಒಂದು ಪ್ರಾಣಿ ಒಂದೇ ಗಾತ್ರದ 2 ಅಥವಾ ಹೆಚ್ಚು ಭಾಗಗಳಾಗಿ ವಿಧಳನಗೊಳ್ಳುತ್ತವೆ. ಅಂಕುರ ಮತ್ತು ವಿಧಳನಗಳಿಂದ ಹುಟ್ಟಿದ ಮರಿಗಳು ತಮ್ಮ ಜನ್ಮ ದಾತೃವಿನ ಪ್ರಾಣಿಯ ಪಡಿಯಚ್ಚಾಗಿರುತ್ತವೆ. ಡಾಲಿ ಎಂಬ ಕುರಿಯನ್ನು ಮಾಡಲಾಯಿತು. ಡಾಲಿಯ ಹೆಣ್ಣು ತಾಯಿ ಕುರಿಗೆ ಅದರ ಸೆಲ್ಗಳನ್ನೇ ವಿಂಗಡಿಸಿ ಅವುಗಳನ್ನು ಫರ್ಟೈಲ್ ಮಾಡಿ ಅದರ ತಾಯಿಯ ಹೊಟ್ಟೆಯೊಳಗೆ ಬಿಡಲಾಯಿತು. ಸೊ ಅದರಿಂದ ಡಾಲಿ ಎಂಬುವ ಕುರಿಮರಿಯು ಹುಟ್ಟಿತು. ಈ ಡಾಲಿಯು ಅದರ ತಾಯಿಯ ಪಡಿಯಚ್ಚಾಗಿಯೇ ಇತ್ತು. ಸೊ ಅಸೆಕ್ಷುಯಲ್ ರಿಪ್ರೊಡಕ್ಷನ್ನಲ್ಲಿ ತಾಯಿಯನ್ನೇ 100% ಹೋಲುವ ಅದರ ಮರಿಗಳು ಹುಟ್ಟುತ್ತವೆ. ಅಥವಾ ಖಂಡನೆ, ಫ್ರಾಗ್ಮೆಂಟೇಷನ್, ಇದರಿಂದಲೂ ಸಂತಾನಗಳು ಬೆಳೆಯುತ್ತವೆ. ಇಲ್ಲಿ ದೇಹ ಅನೇಕ ತುಂಡುಗಳಾಗಿ ಪ್ರತ್ಯೇಕಗೊಳ್ಳುತ್ತದೆ. ಎರೆಹುಳುಗಳು ತುಂಡು ತುಂಡಾಗಿ ಪ್ರತ್ಯೇಕಗೊಂಡರೂ ಆ ತುಂಡುಗಳೇ ಮುಂದೆ ಬೆಳೆದು ಸಂಪೂರ್ಣವಾದ ಎರೆಹುಳುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಅದೇ ರೀತಿ ಅನಂತರದ ಪ್ರತಿಯೊಂದು ತುಂಡುಗಳು ಹೊಸ ಜೀವಿಗಳಾಗಿ ಪುನರ್ಭವಿಸುತ್ತವೆ. ಖಂಡನದಿಂದ ಪುನರ್ಭವಿಸುವ ಸಾಗರ ನಕ್ಷತ್ರ ಮೀನುಗಳ ಸಾಮರ್ಥ್ಯ ಅಸಾಮಾನ್ಯವಾದುದು. ನಕ್ಷತ್ರ ಮೀನಿನ ಒಂದು ಭಾಗ ತುಂಡಾದರೆ ಒಂದು ವಾರದಲ್ಲಿಯೇ ಆ ತುಂಡನ್ನು ಬೆಳೆಸಿಕೊಳ್ಳುವ ಸಾಮರ್ಥ್ಯ ಈ ಜೀವಿಗಿದೆ. ಲಿಂಕಿಯಾ ಎನ್ನುವ ಸಾಗರ ನಕ್ಷತ್ರವು ತುಂಡಾದ ಒಂದು ಭಾಗದಿಂದ ಇಡೀ ದೇಹವನ್ನು ಬೆಳೆಸಿಕೊಂಡು ಹೊಸ ಜೀವಿಯಾಗಬಲ್ಲದು. ತೋಳುಗಳಂತಿರುವ 5 ಭಾಗಗಳುಳ್ಳ ಈ ಪ್ರಾಣಿ ತನ್ನ ಪ್ರತಿಯೊಂದು ತೋಳುಗಳನ್ನು ಛೇದಿಸಿಕೊಂಡು 5 ಹೊಸ ಪ್ರಾಣಿಗಳಾಗಿ ಬೆಳೆಯಬಲ್ಲದು. ಅಲೈಂಗಿಕ ಸಂತಾನೋಭಿವೃದ್ಧಿ ಲಾಭ ಹಲವಾರು ಒಂದೇ ಕಡೆ ನೆಲೆಸಿರುವ ಪ್ರಾಣಿಗಳು ಸಂಗಾತಿಗಳನ್ನು ಹುಡುಕದೆಯೇ ತಮ್ಮ ಸಂತಾನಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಈ ವಿಧಾನ ಸಹಾಯಕಾರಿ. ಫಲೀಕರಣಕ್ಕೆ ಮತ್ತು ಯುಗ್ಮಗಳ ಉತ್ಪಾದನೆಗೆ ಸಮಯ ಮತ್ತು ಶಕ್ತಿಗಳನ್ನು ವ್ಯಯಿಸದೆಯೇ ವೇಗವಾಗಿ ಅನೇಕ ಸಂತಾನಗಳನ್ನು ಜೀವಿಯೆಂದು ಅಭಿವೃದ್ಧಿಪಡಿಸಬಹುದು. ಒಂದು ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುವ ಜೀನ್ ನಮೂನೆಗಳನ್ನು ಕ್ಷಿಪ್ರವಾಗಿ ವೃದ್ಧಿ ಮಾಡಲು ಈ ವಿಧಾನ ಅನುಕೂಲವಾಗಿದೆ. ಅಲೈಂಗಿಕ ಸಂತಾನೋಭಿವೃದ್ಧಿಯು ಒಂದು ಅನಾನುಕೂಲವೆಂದರೆ ಒಂದೇ ಬಗೆಯ ಜೀನ್ಗಳಿರುವ ಸಂತಾನಗಳು ಉತ್ಪತ್ತಿಯಾಗುವುದು. ಈ ಸಂತಾನಗಳು ಒಂದು ನಿರ್ದಿಷ್ಟ ಪರಿಸರಕ್ಕೆ ಮಾತ್ರ ಹೊಂದಿಕೊಳ್ಳುತ್ತವೆ. ಆದರೆ ಪರಿಸರ ಬದಲಾಗಿ ಸ್ಥಿತಿಗಳು ಅನಾನುಕೂಲವಾದಾಗ ಇಡೀ ಜೀವ ಸಮುದಾಯವೇ ನಾಶವಾಗಿ ಬಿಡಬಹುದು. ಆಶ್, ಬೂದಿ ಅಥವಾ ಭಸ್ಮ. ರಸಾಯನಶಾಸ್ತ್ರದಲ್ಲಿ ಪದಾರ್ಥವೊಂದರ ಸಂಪೂರ್ಣ ದಹನದ ಅನಂತರ ಉಳಿಯುವ ಖನಿಜಗಳ ಅಂಶ. ರಾಸಾಯನಿಕವಾಗಿ ಜಡಶೇಷವಾದ ಬೂದಿ ಮುಖ್ಯವಾಗಿ ಅಲ್ಯೂಮಿನಿಯಂ ಮತ್ತು ಸಿಲಿಕಾಗಳನ್ನು ಒಳಗೊಂಡಿದೆ. ಕಲ್ಲಿದ್ದಲಿನ ದಹನದಲ್ಲಿ ಉಂಟಾಗುವ ಬೂದಿಯ ಪ್ರಮಾಣ 15%. ಆದರೆ ಭಾರತದ ಕಲ್ಲಿದ್ದಲಿನ ಬೂದಿಯ ಪ್ರಮಾಣ 45%. ತೈಲ ಉರಿಸಿದಾಗಲೂ ಬೂದಿ ಉಂಟಾಗುತ್ತದೆ. ದಹನ ಪಾತ್ರೆಯ ಚಿಮಣಿಯ ಮೂಲಕ ವಾತಾವರಣಕ್ಕೆ ಸೂಸುವ ಬೂದಿಯನ್ನು ಹಾರು ಬೂದಿ ಎನ್ನುತ್ತಾರೆ. ಈ ಹಾರು ಬೂದಿಯನ್ನು ಸಿಮೆಂಟ್ನಲ್ಲಿ ಬೆರೆಸಬಹುದು. ಸಿಮೆಂಟ್ನಲ್ಲಿಯೂ ಸಹ ಬೂದಿಗಳು ಚಿಮಣಿಯ ಮೂಲಕ ಹೊರಹೋಗುತ್ತವೆ. ಆದರೆ ಆ ಬೂದಿಯನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ಗಳ ಮೂಲಕ ಸೆರೆ ಹಿಡಿದು ಅವನ್ನು ಸಿಮೆಂಟಿನ ಬ್ಯಾಗ್ಗಳಿಗೆ ತುಂಬುತ್ತಾರೆ. ಏಕೆಂದರೆ ಸಿಮೆಂಟ್ನಿಂದ ಹೊರಡುವ ಬೂದಿಯು ಅಥವಾ ಧೂಳು ಅದು ಸಿಮೆಂಟಿನ ಕಣಗಳೇ ಆಗಿರುತ್ತವೆ. ಆದರೆ ಕಲ್ಲಿದ್ದಲಿನಿಂದ ಬರುವ ಹಾರು ಬೂದಿಯು ಇದು ಕಲ್ಲಿದ್ದಲಿನ ಬೂದಿಯಾಗಿರುತ್ತದೆ. ಸರ್ಕಾರದ ಅಧಿಸೂಚನೆಯ ಮೇರೆಗೆ 25%ನಷ್ಟು ಈ ಹಾರು ಬೂದಿಯನ್ನು ಸಿಮೆಂಟ್ಗಳಲ್ಲಿ ಮಿಕ್ಸ್ ಮಾಡಬಹುದು ಎಂದು ಅಫಿಷಿಯಲ್ಲಾಗಿ ಸರ್ಕಾರವೇ ಅನುಮತಿಯನ್ನು ನೀಡಿರುತ್ತದೆ. ಅಸೆಂಬ್ಲೇಜ್, ಜೋಡಣೆ ಅಥವಾ ಒಂದುಗೂಡುವಿಕೆ. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ ಒಂದು ಪರಿಸರಕ್ಕೆ ಹೊಂದಿಕೊಂಡ ಜೀವಿ ಸಮೂಹ ಕೆಲವೊಮ್ಮೆ ನಿರ್ದಿಷ್ಟ ಖನಿಜ ನಿಕ್ಷೇಪಗಳನ್ನು ಪತ್ತೆ ಹಚ್ಚಲು ಖನಿಜಯುಕ್ತ ಮಣ್ಣಿನಲ್ಲಿ ಬೆಳೆಯುವ ಕೆಲವು ಸಸ್ಯ ಜೋಡಣೆಗಳನ್ನು ನಾವು ಬಳಸಬಹುದು. ಅಸಿಮಿಲೇಷನ್, ಮೈಗೂಡುವಿಕೆ, ಸ್ವಾಂಗೀಕರಣ ಅಥವಾ ಪರಿಪಾಚನ. ಶರೀರಶಾಸ್ತ್ರದಲ್ಲಿ ಜೀರ್ಣಿಸಿದ ಆಹಾರದಲ್ಲಿರುವ ಸರಳ ಅಣುಗಳು ಜೀವಿಯ ಕೋಶಗಳಲ್ಲಿ ಸೇರಿಹೋಗುತ್ತವೆ. ಸಂಕೀರ್ಣ ಆಹಾರ ಪದಾರ್ಥಗಳು ಪಚನಕ್ರಿಯೆಯಲ್ಲಿ ಸರಳ ಪದಾರ್ಥಗಳಾಗಿ ಪರಿವರ್ತನೆಯಾಗುತ್ತವೆ. ಈ ಆಹಾರದ ಅಣುಗಳನ್ನು ಜೀವಕೋಶಗಳು ಹೀರಿ ದೇಹದ ಉಪಚಯ ಕ್ರಿಯೆಗೆ ಬಳಸಿಕೊಳ್ಳುತ್ತವೆ. ಮಾನವನಲ್ಲಿ ಸಣ್ಣ ಕರಳುಗಳಿನಲ್ಲಿರುವ ವಿಲ್ಲೈ ಎಂಬ ಬೆರಳಿನಂತಿರುವ ಭಾಗಗಳು ಪಚನಗೊಂಡು ಆಹಾರದ ಅಣುಗಳನ್ನು ಹೀರಿ ರಕ್ತಕ್ಕೆ ಸಾಗಿಸುತ್ತವೆ. ಅಲ್ಲಿಂದ ಮುಂದೆ ರಕ್ತವು ದೇಹದ ವಿವಿಧ ಭಾಗಗಳಿಗೆ ಆಹಾರವನ್ನು ಸರಬರಾಜು ಮಾಡುತ್ತದೆ. ಮಾಲಿನ್ಯ ಅಧ್ಯಯನದಲ್ಲಿ ನೀರು ತನ್ನಲ್ಲಿರುವ ಸೂಕ್ಷ್ಮಜೀವಿಗಳ ಸಹಾಯದಿಂದ ಜೈವಿಕ ಮಲಿನಕಾರಕಗಳನ್ನು ವಿಭಜಿಸಿ ಅವುಗಳನ್ನು ತೊಡೆದುಕೊಂಡು ಶುದ್ಧವಾಗುತ್ತದೆ. ಇದೊಂದು ಸ್ವಾಭಾವಿಕ ಕ್ರಿಯೆ. ಆಟ್ಮೋಮೀಟರ್, ಆವಿ ಮಾಪಕ. ಆವಿ ಅಂದರೆ ನೀರಿನ ಕಣಗಳು, ಅವನ್ನು ಅಳೆಯತಕ್ಕಂಥದ್ದಕ್ಕೆ ಆವಿ ಮಾಪಕ ಅಥವಾ ಆಟ್ಮೋಮೀಟರ್ ಎಂದು ಕರೆಯುತ್ತಾರೆ. ಆವಿಕರಣದ ಪ್ರಮಾಣವನ್ನು ಅಳೆಯಲು ಉಪಯೋಗಿಸುವ ಉಪಕರಣ. ಗಾಳಿಯು ಎಷ್ಟು ನೀರನ್ನು ಆವಿಯಾಗಿಸಬಹುದು ಎಂಬುದನ್ನು ಈ ಉಪಕರಣದ ಸಹಾಯದಿಂದ ಅಳೆಯಬಹುದು. ಆವಿಕರಣದ ಪ್ರಮಾಣದಿಂದ ಸಾಪೇಕ್ಷ ಆರ್ದ್ರತೆ, ರಿಲೇಟಿವ್ ಹ್ಯುಮಿಡಿಟಿ ಯನ್ನು ಕಂಡುಹಿಡಿಯಬಹುದು. ಆರ್ದ್ರತೆಯನ್ನು ನಿರಂತರವಾಗಿ ದಾಖಲಿಸಿಕೊಳ್ಳಲು ಆವಿ ಮಾಪಕಗಳು ಲಭ್ಯವಿವೆ. ಅಟ್ಮಾಸ್ಫಿಯರ್, ವಾಯುಮಂಡಲ, ವಾಯುಗೋಳ ಅಥವಾ ವಾತಾವರಣ. ಭೂವಿಜ್ಞಾನದ ಪ್ರಕಾರ ಭೂಮಿಯನ್ನು ಆವರಿಸಿರುವ ಅನಿಲ ಮಿಶ್ರಣಗಳ ಅದೃಶ್ಯ ಕವಚ. ಸೂರ್ಯಕಿರಣಗಳು ವಾಯುಮಂಡಲವನ್ನು ಹಾದು ಭೂಮಿಯನ್ನು ತಲುಪುತ್ತವೆ. ಭೂಮಿಯ ಮೇಲ್ಮೈಯಿಂದ ಸುಮಾರು 700 ಕಿಲೋಮೀಟರ್ಗಳಷ್ಟು ಎತ್ತರದವರೆಗೂ ವಾಯುಗೋಳವು ಪಸರಿಸಿದೆ. ಎತ್ತರಕ್ಕೆ ಹೋದಂತೆಲ್ಲ ಗಾಳಿಯು ಅನಿಲ ಮಿಶ್ರಣ ವಿರಳವಾಗುತ್ತದೆ. ವಾಯುಗೋಳದ ಕೆಳಸ್ತರಗಳಲ್ಲಿ ಜೀವಿಗಳ ಅಸ್ತಿತ್ವಕ್ಕೆ ಅಗತ್ಯವಾದ ಗಾಳಿಯ ಮಿಶ್ರಣವಿದೆ. ಮಿಶ್ರಣದಲ್ಲಿರುವ ಅನಿಲಗಳು ಜೀವ ಭೂ ರಾಸಾಯನಿಕ ಆವರ್ತನಗಳಿಂದ ವಾಯುಗೋಳದಲ್ಲಿ ಸಮತೋಲನದ ಸ್ಥಿತಿಯನ್ನು ಕಾಪಾಡಿಕೊಂಡಿರುತ್ತವೆ. ವಾಯುಗೋಳವು ಜೀವಿಗಳಿಗೆ ಸೂಕ್ತವಾದ ಉಷ್ಣತೆ, ತೇವಾಂಶ, ಒತ್ತಡ ಮುಂತಾದವನ್ನು ಒದಗಿಸುತ್ತದೆ. ಭೌತಶಾಸ್ತ್ರದಲ್ಲಿ ವಾತಾವರಣದ ಒತ್ತಡ ಒಂದು ಅಟ್ಮಾಸ್ಫಿಯರ್ ಎಂದರೆ 1013.25 ಮಿಲಿಬಾರ್ಗಳು ಅಥವಾ 1 ಚದರ ಮೀಟರ್ಗೆ 1.01325 × 10⁵ N. ಸೊ ಈ ವಾಯುಗೋಳವು ಅತ್ಯಂತ ಉಪಯುಕ್ತವಾಗಿದೆ. ಯಾವುದೇ ಪ್ರದೇಶದ ವಾಯುವಿನ ಗುಣಮಟ್ಟವನ್ನು ಅಳೆಯಲು ಅವರು ವಾಯುಮಂಡಲ ಅಥವಾ ವಾಯುಗೋಳ ಅಥವಾ ವಾತಾವರಣದ ಮಲಿನ ಕಾರಕಗಳನ್ನು ಅಳೆಯುತ್ತಾರೆ. ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯು ಕರ್ನಾಟಕದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ವಾಯುಮಾಪನ ಇನ್ಸ್ಟ್ರೂಮೆಂಟ್ಗಳಿಂದ ವಾಯುವಿನ ಗುಣಮಟ್ಟವನ್ನು ಅಳೆಯುತ್ತದೆ. ಸೊ ವಾಯುವಿನ ಗುಣಮಟ್ಟವನ್ನು ಇತ್ತೀಚೆಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು AQI ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಸೂಚಿಸಿರುತ್ತಾರೆ. ವಾಯುಮಂಡಲದಲ್ಲಿ ಈ AQI ಪ್ರಕಾರ ವಾಯು ಎಷ್ಟು ಕಲುಷಿತವಾಗಿದೆ ಎನ್ನುವುದನ್ನು ತಿಳಿಸುತ್ತದೆ. ಕರ್ನಾಟಕದಲ್ಲಿ ವಾಯುಮಂಡಲದ AQI ಏರ್ ಕ್ವಾಲಿಟಿ ಇಂಡೆಕ್ಸ್ 100ಅನ್ನು ದಾಟಿರುವುದಿಲ್ಲ. ಇದನ್ನು ಸ್ಯಾಟಿಸ್ಫ್ಯಾಕ್ಟರಿ ಎಂದು ಕರೆಯಬಹುದು. ಆದರೆ ಡೆಲ್ಲಿ, ಕಲ್ಕಟ್ಟಾ ಹಾಗೂ ಚಳಿ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಮಲಿನವಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಡೆಲ್ಲಿಯು ಅತ್ಯಂತ ಹೆಚ್ಚು ಕಲುಷಿತವಾಗಿದೆ. ಇದರ ಏರ್ ಕ್ವಾಲಿಟಿ ಇಂಡೆಕ್ಸ್ 350ಕ್ಕಿಂತ ಹೆಚ್ಚಾಗಿದೆ. ಇಲ್ಲಿಗೆ 39ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಏಳನೆಯ ಪದ್ಯ. ಅದು ಹೀಗಿದೆ: ಅರಗಿನ ಮನೆಯೊಳ್ ಪಾಂಡವರುರಿದಳಗಿದರ ಕಟಯ್ಯೋ ದುರಿಯೋದನ್ನೆಂಬೆರಲೆಯಿಂದಳು ತಂ ತತ್ಪುರ ಜನಂ ಅಳಲೊದವೇ ಪರಿದು ನೋಡುತ್ತಾಗಳ್. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು: ಉರಿದು ಅಲಗಿದ ರಕ್ಕಟ ಅಯ್ಯೋ ದುರ್ಯೋಧನಂ ಎಂಬ ಎರಲೈಂ ಎಂದು ಅಳುತ್ತು ತತ್ಪುರ ಜನಂ ಅಳಲೆ ಅಳಲು ಓದವೇ ಪರಿದು ನೋಡಿತ್ತು ಪರಿದು ನೋಡಿತ್ತು ಆಗಲಿ. ಇದರ ವ್ಯಾಖ್ಯಾನ ಹೀಗಿದೆ: ಅರಗಿನ ಮನೆಯೊಳ್ ಪಾಂಡವರು ಉರಿದು ಅಳಗಿದರು. ಅರಗಿನ ಮನೆಯಲ್ಲಿ ಪಾಂಡವರು ಉರಿದು ಹೊತ್ತಿ ಅಳಗಿದರು, ಅಳಿದು ಹೋದರು. ಅಕ್ಕಟ ಅಯ್ಯೋ, ಅದು ಉದ್ಗಾರ ವಾಚಕಗಳು. ಅಯ್ಯೋ, ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರು. ದುರ್ಯೋಧನ ಎಂಬ ಎರಲೆಯು, ಯಾರದಕ್ಕೆ ಕಾರಣ? ದುರ್ಯೋಧನ ಎನ್ನುವಂಥ ಎರಲೆ. ಈ ಎರಲೆ ಎನ್ನುವ ಪದಕ್ಕೆ ಜಿಂಕೆ ಅನ್ನುವಂಥ ಅರ್ಥ ಇದೆ. ಆದರೆ ಇಲ್ಲಿ ಆ ಅರ್ಥ ಸರಿಯಾಗಿ ಅದಕ್ಕೆ ಒಗ್ಗುವುದಿಲ್ಲ. ಆದರೆ ಎರಲೆ ಎನ್ನುವ ಪದಕ್ಕೆ ವಿಷದ ಜಂತು ಎನ್ನುವಂಥ ಅರ್ಥ ಕೂಡ ಇದೆ, ಅದನ್ನು ಇಲ್ಲಿ ಅನ್ವಯಿಸ್ಕೊಳ್ಬೋದು. ಆವಾಗ ದುರ್ಯೋಧನ ಎನ್ನುವಂಥ ವಿಷದ ಜಂತುವಿನಿಂದ ಅರಗಿನ ಅರಮನೆಯಲ್ಲಿ ಪಾಂಡವರು ಅಳಿದು ಹೋದರು ಎಂದು ಅಳುತ್ತಾ ಅಳುತ್ತು ತತ್ಪುರ ಜನಂ, ತತ್ಪುರದ ಆ ಪಟ್ಟಣದ ಜನಗಳೆಲ್ಲವೂ ಅಳಲೊದವೇ ಬರೆದು ಅಳುತ್ತಾ ಓದವೇ ಅಳುತ್ತಾ ನೋಡುವುದಕ್ಕೆ ಪರಿದು ನೋಡುತ್ತಾ ಅಳುತ್ತಾ ಅಳಲು ಓದವೇ ಬರೆದು ಅಂದರೆ ಅಳುತ್ತಾ ಓಡಿಕೊಂಡು ಬಂದು ನೋಡಿತ್ತಾಗಳು ತತ್ಪುರ ಜನಗಳು ನೋಡಿದರು. ಇಲ್ಲೊಂದು ವಿಶೇಷ ಪ್ರಯೋಗ ಇದೆ: ತತ್ಪುರ ಜನಂ ಅಳಲೊದವೇ ಬರೆದು ನೋಡಿತ್ತಾಗಳು. ಅಂದರೆ ಆ ಪುರಜನರು ಹರಿದು ಅಂದರೆ ವ್ಯಾಪಿಸಿ ಪರಿದು ಅಥವಾ ವ್ಯಾಪಿಸಿ ಓಡಿ ಬಂದು ಬಂದಿತ್ತು ಆಗಳು, ಜನಗಳು ಓಡಿ ಬಂದಿತ್ತು ಎನ್ನುವಂಥ ಪದಪ್ರಯೋಗವನ್ನು ಪಂಪ ಮಾಡ್ತಾರೆ. ಜನಗಳು ಓಡಿ ಬಂದರು ಎನ್ನುವುದು ಈಗ ನಾವು ಮಾಡೋ ಪ್ರಯೋಗ. ಆದರೆ ತತ್ಪುರ ಜನರು ಅಡಲೊದವೇ ಬರೆದು ನೋಡಿತ್ತು, ಆ ಪುರದ ನಿವಾಸಿಗಳು ಓಡಿ ಬಂದು ನೋಡಿದರು, ಓಡಿ ಬಂದು ನೋಡಿದವು ಎನ್ನುವುದು ಪಂಪನ ಇಲ್ಲಿಯ ವಾಕ್ಯ ಪ್ರಯೋಗ. ಅಂದರೆ ನೀರು ಬಂದಿತ್ತು ಅಥವಾ ಬೆಂಕಿ ವ್ಯಾಪಿಸಿತ್ತು ಅಂತ ಹೇಳುವ ಹಾಗೆ ಜನರು ಎನ್ನುವಂತಹ ಒಂದು ಅಂದರೆ ಪ್ರಾಣ ಸಹಿತರು ಅಥವಾ ಸಜೀವ ವಸ್ತುಗಳನ್ನು ನಿರ್ಜೀವ ರೀತಿಯಲ್ಲಿ ಹೇಳುವಂಥ ಒಂದು ವಿಶಿಷ್ಟ ಕ್ರಮ ಇದು. ಈಗ ಮುದುಕಿ ಬಂದಿತ್ತು, ಮಗು ಬಂದಿತ್ತು ಅಂದರೆ ಮುದುಕಿ ಎನ್ನುವುದು ಸ್ತ್ರೀಲಿಂಗ ಆದರೂ ಕೂಡ ನಪುಂಸಕ ಲಿಂಗದಲ್ಲಿ ಅದಕ್ಕೆ ಪ್ರಯೋಗ ಕೊಡ್ತಾರೆ. ಹಾಗೆ ತತ್ಪುರ ಜನ ಮಳಲೊದವೇ ಪರಿದು ನೋಡಿತ್ತಾಗಳು ನೋಡಿತ್ತು ಎನ್ನುವಂಥ ಒಂದು ವಿಶೇಷ ಪ್ರಯೋಗವನ್ನು ಪಂಪ ಮಾಡ್ತಾನೆ. ಅಂದರೆ ಹಿಂದೆ ಈ ಪ್ರಯೋಗ ಇತ್ತು, ಜನರು ನೋಡಿತ್ತು, ಜನರು ಓಡಿತ್ತು, ಜನರು ಮಾತಾಡಿತ್ತು ಎನ್ನುವಂಥ ಪ್ರಯೋಗ ಹಿಂದೆ ಅಡೆಗಳಲ್ಲಿ ಇತ್ತು ಅಂತ ಅನಿಸ್ತದೆ. ಇತ್ತು ಅನಿಸುವ ಪ್ರಶ್ನೆ ಏನಿಲ್ಲ, ಇತ್ತು. ಯಾಕಂದರೆ ಆ ಪ್ರಯೋಗ ಇಲ್ಲಿದೆ. ಆದರೆ ಈಗ ಜನ ನೋಡಿದರು, ಜನ ಓಡಿದರು, ಅಳಲೊದವೇ ಪರಿದು ನೋಡಿತ್ತಗಳು ಓಡಿ ಬಂದು ನೋಡಿದರು ಅಂತ ಇದಕ್ಕೆ ಅರ್ಥ ಹೇಳ್ಬೋದು. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಏಳನೆಯ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೀಗೆ: ನೋಡಿರೂ ಪರಿಯಲಾಗದಂತೂ ಕರಿಮುರಿಕನಾಗಿದ್ದ ಬೇಡದಿಯುಂ ಅವಳೈವರು ಮಕ್ಕಳು ಕೊಂತಿಯುಂ ಪಾಂಡವರು ಮಪ್ಪರೇನು ತಪ್ಪಲ್ಲೆಂದು ಪುರ ಪ್ರಧಾನರ್ಕಳ್ ತದ್ವೃತ್ತಾಂತಮೆಲ್ಲಮಂ ಪೇರ್ದು ಉದರಾಷ್ಟಂಗಂ ಕೆಳಲೊರಟ್ಟಿದೊಡೆ. ಇದನ್ನು ಬಿಡಿಸಿ ಹೀಗೆ ಓದ್ತೇನೆ. ನೋಡಿ ರೂಪರಿಯಲಾಗದೆ ಅಂತೂ ಕರಿಮುರಿತಂ ಆಗಿದ್ದ ಬೇಡತಿಯು ಮಂ, ಅವಳ ಐವರು ಮಕ್ಕಳು ಮಂ, ಕೊಂತಿಯು ಮಂ, ಕೊಂತಿಯು ಪಾಂಡವರು ಅಂಬರು, ಏನೂ ತಪ್ಪು ಅಲ್ಲೆಂದು ಪುರಪ್ರಧಾನಕಳ್ ತದ್ ವೃತ್ತಾಂತ ಮಲ್ಲಮಂ ಹಿಡಿದು ಧೃತರಾಷ್ಟ್ರಂಗಂ ಪೆಳದೊಡೆ ಪೆಳಲ್ ಕಟ್ಟಿದೊಡೆ. ಹೀಗೆ ಪರಿವಾರ ಪುರಜನಗಳೆಲ್ಲ ಬಂದು ಓಡಿ ಬಂದು ನೋಡಿದರು. ನೋಡಿ ರೂಪರಿಯಲಾಗದಂತೂ ಕರಿಮುರಿತನಾಗಿದ್ದ, ನೋಡಿದಾಗ ರೂಪವೇ ಗೊತ್ತಾಗದ ಹಾಗೆ ಅಷ್ಟು ಕರುಕಲಾಗಿ ಕರಿಮುರುಕಾಗಿ ಇದ್ದ ಬೇಡತಿಯನ್ನು ಮತ್ತು ಅವಳ ಐವರು ಮಕ್ಕಳನ್ನು ಕುಂತಿ ಮತ್ತು ಪಾಂಡವರು ಅಪ್ಪರು, ಏನೂ ತಪ್ಪಲ್ಲನ್ನು, ಇವರು ಕುಂತಿ ಮತ್ತು ಪಾಂಡವರಾಗಿದ್ದಾರೆ, ಇದರಲ್ಲಿ ಏನೂ ವ್ಯತ್ಯಾಸವೇ ಇಲ್ಲ ಎಂದು ಪುರಪ್ರಧಾನಗಳು ತದ್ ವೃತ್ತಾಂತವೆಲ್ಲ ಮಂಪು ಹೇಳಿದರು. ಪುರದ ಪ್ರಧಾನರೆಲ್ಲರೂ ಕೂಡ ಅಂದರೆ ಜನ ಬಂದು ಹೇಳಿದರು. ಆಗ ಪುರದ ಪ್ರಧಾನರು, ಇದು ಕುಂತಿ ಮತ್ತು ಅವರ ಮಕ್ಕಳೇ, ಇದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರಂತೆ. ಆಗ ತದ್ ವೃತ್ತಾಂತವೆಲ್ಲ ಮಂಪು ಹೇಳಿದು ಧೃತರಾಷ್ಟ್ರನು ಪೆಳಲು ಅಟ್ಟಿದಡೆ. ಈ ವೃತ್ತಾಂತವನ್ನು ಧೃತರಾಷ್ಟ್ರನಿಗೆ ಹೇಳಬೇಕು ಅಂತ ಜನ ಕಳುಹಿಸಿಕೊಟ್ಟರು. ಕೊಟ್ಟ ಮೇಲೆ ಏನಾಯಿತು ಎನ್ನುವುದನ್ನು ಎಂಟನೆಯ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ನಾವೀಗಾಗಲೇ 86 ಹೆಚ್ಚಿನ ಸಂಚಿಕೆಗಳನ್ನು ದಾಟ್ಕೊಂಡು ಬಂದಿದ್ದೀವಿ. ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳೊಟ್ಟಿಗೆ ಹೇಗೆಲ್ಲ ಕನ್ವರ್ಸೇಷನ್ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಂಡಿದ್ದೀವಿ. ಮನೆ, ಶಾಲೆ, ಕಾಲೇಜು, ಆಫೀಸ್ಗಳು, ಫಂಕ್ಷನ್ಸು, ಹೀಗೆ ವಿಭಿನ್ನವಾದ ಸ್ಥಳಗಳಲ್ಲಿ ವಿಭಿನ್ನ ವ್ಯಕ್ತಿಗಳೊಟ್ಟಿಗೆ ಸಂಭಾಷಣೆ ಮಾಡೋದನ್ನು ನಾವು ಕಲ್ತ್ವಿ. ಮತ್ತು ಇಷ್ಟು ದಿವಸ ಏನು ಕಲ್ತಿದ್ದೀವಿ ಅನ್ನೋದನ್ನು ಅದನ್ನು ತಿಳ್ಕೊಳ್ಳುವಂಥ ಸಮಯ. ಇವತ್ತು ನಾನು ಟೆಸ್ಟ್ ಮಾಡ್ತಾ ಇದ್ದೀವಿ, ಯಾವುದಕ್ಕೂ ನಾನು ಉತ್ತರ ಕೊಡ್ತಾ ಇಲ್ಲ. ಪ್ರತಿಯೊಂದನ್ನು ನೀವೇ ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ನಮ್ಮ ಇಷ್ಟು ದಿವಸದ ಸಂಚಿಕೆಗಳು ನಿಮಗೆ ಸಹಾಯ ಮಾಡುತ್ತೆ ಖಂಡಿತ. ನಾನು ಯಾವುದೇ ವಾಕ್ಯ ರಚನೆ ಮಾಡಿದಾಗ ಕನ್ನಡದಲ್ಲಿ ಹೇಳಿ ಆಮೇಲೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿದ್ದೀವಿ, ಇಲ್ಲ ಇನ್ನು ಕೆಲವೊಂದು ಇಂಗ್ಲೀಷ್ನಲ್ಲಿ ಹೇಳಿ ಕನ್ನಡದಲ್ಲಿ ಅದರ ಅರ್ಥ ಕೂಡ ಹೇಳಿದ್ದೀನಿ. ಹಾಗಾಗಿ ಇವತ್ತು ಮೊದಲನೇ ಟೆಸ್ಟ್ ಯಾವುದಪ್ಪ ಅಂದರೆ, ನಾನು ಇಂಗ್ಲೀಷ್ ವಾಕ್ಯಗಳ ರಚನೆನ ಮಾಡ್ತೀನಿ ಕೆಲವೇ ಕೆಲವು, ಅದನ್ನು ನೀವು ಕನ್ನಡದಲ್ಲಿ ಅನುವಾದ ಮಾಡಬೇಕು. ನನಗೆ ಹೇಳ್ತಾ ಇದ್ದಾಗೆ ತಕ್ಷಣಕ್ಕೆ ನೀವು ಹೇಳ್ಬೋದು, ಅಥವಾ ಈ ಸಂಚಿಕೆನ ರೆಕಾರ್ಡ್ ಮಾಡಿಟ್ಕೊಂಡು ಮನೆಯಲ್ಲಿ ಫ್ರೀ ಸಮಯದಲ್ಲಿ ಕೂತ್ಕೊಂಡು ಕೂಡ ನೀವು ಬರೀಬಹುದು. ಆಯಿತಾ? Do you have books? ಇವನ್ನೆಲ್ಲ ನೀವು ಕನ್ನಡದಲ್ಲಿ ಅನುವಾದ ಮಾಡಬೇಕು. ನಾನು ಯಾವುದು ಇವತ್ತು ಹೇಳ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. Do you have books? ಎರಡನೇ ವಾಕ್ಯ, Did the dhobi take the last wash? Did the dhobi take the last wash? ಮತ್ತು ನಿಮಗೆಲ್ಲ ನೆನಪಿರಲಿ, ನಾನು ಯಾವುದೇ ಹೊಸ ವಾಕ್ಯಗಳ ಪ್ರಯೋಗ ಈಗ ಮಾಡ್ತಾ ಇಲ್ಲ. ಇಷ್ಟು ದಿನದ ಸಂಚಿಕೆಯಲ್ಲಿ ಹೇಳಿರೋ ವಾಕ್ಯಗಳನ್ನೇ ಪುನಃ ಹೇಳ್ತಾ ಇದ್ದೀನಿ. ಹಾಗಾಗಿ ಅದರ ಕನ್ನಡ ಅನುವಾದ ನಾನು ಆಲ್ರೆಡಿ ಮಾಡಿದ್ದೀನಿ. ಈಗ ನೀವೇನು ಕಲ್ತಿದ್ದೀರಾ ಅಂತ ತಿಳ್ಕೊಳ್ಳೋ ಸಮಯ ಅಲ್ವಾ? ಹಾಗಾಗಿ ಇದರ ಕನ್ನಡ ಅನುವಾದ ನೀವೇ ಹೇಳಬೇಕು. ಡಿಡ್ ಯು ವೇಕ್ ಮಿ ಆಪ್? ಡಿಡ್ ಯು ವೇಕ್ ಮಿ ಆಪ್? ಈಸ್ ಅನುಪಮ್ ದೇರ್? ಈಸ್ ಅನುಪಮ್ ದೇರ್? ಶಾಲ್ ವಿ ಮೀಟ್ ಅಗೇನ್? ಶಾಲ್ ವಿ ಮೀಟ್ ಅಗೇನ್? Why do you say this? Why do you say this? When will your college reopen? When will your college reopen? Why don't you allow me to read? Why don't you allow me to read? Why are you looking at him? Why are you looking at him? ನೋಡಿ, 10 ವಾಕ್ಯಗಳನ್ನು ಹೇಳಿದ್ದೀನಿ. ಇನ್ನೊಮ್ಮೆ ರಿಪೀಟ್ ಮಾಡಿಬಿಡ್ತೀನಿ. Do you have books? Did the dhobi take the last wash? Did you wake me up? Is Anupam there? Shall we meet again? Why do you say this? When will your college reopen? Why don't you allow me to read? Why are you looking at him? 10 ವಾಕ್ಯಗಳು, ಅದು ಎಲ್ಲ ಪ್ರಶ್ನೆಗಳೇ. ಇವನ್ನೆಲ್ಲ

ಅನುವಾದ ಮಾಡ್ತಾ ಕನ್ನಡದಲ್ಲಿ ಇನ್ನೊಂದು ಹೊಸ ವಾಕ್ಯ ರಚನೆ ನೀವು ಮಾಡಿ. ವಾಟ್, ವೈ, ಹೌ, ವೆನ್, ವೇರ್ ಈ ತರ ಶಬ್ದಗಳನ್ನ ಬಳಸ್ಕೊಂಡು ಇನ್ನೊಂದಷ್ಟು ಹೊಸ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ರಚನೆ ಮಾಡಿ ಅದನ್ನ ಕನ್ನಡದಲ್ಲಿ ಅನುವಾದ ಕೂಡ ಮಾಡಿ, ಆಯ್ತಾ? ಇದು ಒಂದು ಟೆಸ್ಟ್ ಮಾಡಿದಾಗ ನಿಮ್ಗೆ ಇಷ್ಟು ದಿವಸ ಏನ್ ಕಲಿತೆ, ಅದನ್ನ ನಾನು ಎಷ್ಟು ಸುಧಾರಿಸಿದೀನಿ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಈಗ ಇನ್ನೊಂದಷ್ಟು ಒಂದು 20 ಕನ್ನಡದ ವಾಕ್ಯಗಳನ್ನು ಹೇಳ್ತೀನಿ. ಇವು ಸಹ ಹಿಂದೆ ನಾನು ಹೇಳಿರುವಂತಹದ್ದೇ. ಇದನ್ನ ನೀವು ಇಂಗ್ಲಿಷ್ನಲ್ಲಿ ಹೇಳೋ ಪ್ರಯತ್ನ ಮಾಡಬೇಕು. ರೆಕಾರ್ಡ್ ಮಾಡ್ಕೊಳ್ಳಿ ಆದಷ್ಟು ಬೇಗ, ಅಥವಾ ತಕ್ಷಣಕ್ಕೆ ಹೇಳಿದ್ರು ಆಯ್ತು, ಬರ್ಕೊಂಡ್ರು ಆಗತ್ತೆ. 20 ಕನ್ನಡದ ವಾಕ್ಯಗಳನ್ನು ಹೇಳ್ತೀನಿ, ನೀವು ಅದನ್ನ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬೇಕು. ಇದ್ರ ಉತ್ತರನ ನಾನು ಕೊಡ್ತಾ ಇಲ್ಲ. ಮೊದಲನೇ ವಾಕ್ಯ, ಅಧಿಕವಾಗಿ ಮಾತಾಡಬೇಡ. ತುಂಬ ಅಧಿಕವಾಗಿ ಮಾತಾಡೋದಿಕ್ಕೆ ಹೋಗ್ಬೇಡ. ಹರಟೆ ಸಾಕು ಮಾಡು, ಹರಟೆ ಸಾಕು ಮಾಡು. ಬೇಗ ಮಲ್ಗಿ, ಬೇಗ ಮಲ್ಗಿ. ಅವನ ಜ್ವರ ಇಳಿದಿದೆ, ಅವನ ಜ್ವರ ಇಳಿದಿದೆ. ಯಾರಾದರೂ ಡಾಕ್ಟರ್ಗೆ ತೋರಿಸಿ ಪರೀಕ್ಷೆ ಮಾಡಿಸಿ, ಯಾರಾದರೂ ಡಾಕ್ಟರ್ಗೆ ತೋರಿಸಿ ಪರೀಕ್ಷೆ ಮಾಡಿಸಿ. ಅವನಿಗೆ ತಲೆನೋವು ಬಂದಿದೆ, ಅವನಿಗೆ ತಲೆನೋವು ಬಂದಿದೆ. ನಾನು ನಡುಗ್ತಾ ಇದ್ದೀನಿ, ನಾನು ನಡುಗ್ತಾ ಇದ್ದೀನಿ. ನಾನು ಗೆದ್ದೆ, ನಾನು ಗೆದ್ದೆ. ಬಾ ಆಟ ಆಡೋಣ, ಬಾ ಆಟ ಆಡೋಣ. ನಾನು ಅವಿವಾಹಿತ, ನಾನು ಅವಿವಾಹಿತ. ನಾವು ಸಮಯಕ್ಕೆ ಮುಂಚೆ ಸೇರಿದ್ವಿ, ನಾವು ಸಮಯಕ್ಕೆ ಮುಂಚೆ ಸೇರಿದ್ವಿ. ನಿನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ, ನಿನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ನನಗೆ ಬಹಳ ಸುಸ್ತಾಗಿದೆ, ನನಗೆ ಬಹಳ ಸುಸ್ತಾಗಿದೆ. ನಾನು ಮನೆ ಬದಲಾಯಿಸಿದ್ದೀನಿ, ನಾನು ಮನೆ ಬದಲಾಯಿಸಿದ್ದೀನಿ. ಅವರು ನಿನ್ನ ನೆನಪು ಮಾಡ್ಕೊಂಡಿದ್ದಾರೆ, ಅವರು ನಿನ್ನನ್ನು ನೆನಪು ಮಾಡ್ಕೊಂಡಿದ್ದಾರೆ. ಆಗಾಗ ಪತ್ರ ಬರಿತಾ ಇರು, ಆಗಾಗ ಪತ್ರ ಬರಿತಾ ಇರು. ಈ ಬಣ್ಣ ಹೋಗೋದಿಲ್ಲ ತಾನೆ, ಈ ಬಣ್ಣ ಹೋಗೋದಿಲ್ಲ ತಾನೆ. ನೀವು ಚೆಕ್ಕನ್ನು ತಗೊಳ್ತೀರಾ, ನೀವು ಚೆಕ್ಕನ್ನು ತಗೊಳ್ತೀರಾ. ಅವನು ಗಣಿತದಲ್ಲಿ ಹಿಂದಿದ್ದಾನೆ, ಅವನು ಗಣಿತದಲ್ಲಿ ಹಿಂದಿದ್ದಾನೆ. ನಾನು ಇಂಗ್ಲೀಷಲ್ಲಿ ಮುಂದಿದ್ದೇನೆ, ನಾನು ಇಂಗ್ಲೀಷಲ್ಲಿ ಮುಂದಿದ್ದೇನೆ. ನೋಡಿ, 20 ಕನ್ನಡ ವಾಕ್ಯಗಳನ್ನು ಹೇಳಿದ್ದೀನಿ. ಇದನ್ನೆಲ್ಲ ನೀವು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು. ಈಗಲೇ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ರೆಕಾರ್ಡ್ ಮಾಡಿಟ್ಕೊಂಡು ಮತ್ತೆ ಸಮಯ ಸಿಕ್ಕಾಗ ಕೂಡ ನೀವು ಮಾಡ್ಕೊಳ್ಬಹುದು. ಈಗ ಕೆಲವು ಪದಗಳನ್ನು ನಾನು ಹೇಳ್ತೀನಿ, ಅದಕ್ಕೆ ನೀವು ಇನ್ನೊಂದು ಯಾವುದಾದ್ರೂ ಲೆಟರ್ನ ಹಿಂದೆ ಮುಂದೆ ಸೇರಿಸಿ ಹೊಸ ಪದಗಳನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, OLD ಓಲ್ಡ್, ಇದಕ್ಕೆ ಜಿ ಸೇರಿಸಿದೆ, ಏನಾಯಿತು? ಗೋಲ್ಡ್ ಆಯಿತು, ಓಲ್ಡ್ ಹೋಗಿ ಗೋಲ್ಡ್ ಆಯಿತು. ಅದೇ ರೀತಿ ನಾನೀಗ ಹೇಳ್ತಾ ಇರೋ ಬೇರೆ ಪದಗಳಿಗೂ ನೀವು ಒಂದು ಲೆಟರ್ ಹಿಂದೆ ಮುಂದೆ ಸೇರಿಸಿ ಹೊಸ ಪದನ ಮಾಡ್ಬೋದು. ಬೇರೆ ಅರ್ಥ ಕೊಡೋ ಬೇರೆ ಪದನ ನೀವು ರಚನೆ ಮಾಡ್ಬೋದು. ಹೇಳ್ತೀನಿ ನೋಡಿ, ಅವಷ್ಟು ಪದಗಳನ್ನು ನೋಟ್ ಮಾಡ್ಕೊಳ್ಳಿ. ಓಲ್ಡ್ಗೆ ಜಿ ಸೇರಿಸಿ ಗೋಲ್ಡ್ ಮಾಡಿದೆ, ಅದೇ ರೀತಿ ನೀವು ಬೇರೆ ಬೇರೆ ಪದಗಳು ನಾನು ಏನು ಹೇಳ್ತಿದ್ದೆ ಅಂದ್ರೆ ಬೇರೆ ಲೆಟರ್ನ ಸೇರಿಸಿ ಬೇರೆ ಹೊಸ ಪದನ ಮಾಡಬೇಕು. ನೌ, NOW, ನೌ. HE, OX, ಆಕ್ಸ್. OUR, ಅವರ್. AN, ಆನ್. HOW, ಹೌ. HEN, ಹೆನ್. EAR, ear. ALL, all. REFER, refer. ಓಲ್ಡ್ ಇಂದ ಗೋಲ್ಡ್ ಮಾಡಿದೆ ಜಿ ಸೇರಿಸಿ. ಅದೇ ರೀತಿ ಇವಿಷ್ಟು ಪದಗಳಿಗೆ ನೀವು ಇನ್ನೊಂದು ಲೆಟರ್ನ ಸೇರಿಸಿ ಬೇರೆ ಅರ್ಥ ಕೊಡೋ ಪದನ ಕಂಡುಹಿಡಿಬೇಕು. ಇನ್ನೊಮ್ಮೆ ಹೇಳ್ತೀನಿ, ನೌ, ಹೀ, ಆಕ್ಸ್, ಅವರ್, ಆನ್, ಹೌ, ಹೆನ್, ಇಯರ್, ಆಲ್, ರೆಫರ್. ಇವೆಲ್ಲ ಪದಗಳಿಗೆ ಇನ್ನೊಂದು ಲೆಟರ್ ಸೇರಿಸಿ ಬೇರೆ ಅರ್ಥ ಕೊಡುವ ಪದಗಳನ್ನು ರಚನೆ ನೀವು ಮಾಡಬೇಕು. ಈಗ ಇನ್ನೊಂದು ಪರೀಕ್ಷೆ, ಓಲ್ಡ್ನಿಂದ ಓಲ್ಡ್, ಓಲ್ಡರ್, ಓಲ್ಡೆಸ್ಟ್ ಈ ಥರ ಪದಗಳು ಬರುತ್ತಲ್ವಾ. ಓಲ್ಡ್ನಿಂದ ಓಲ್ಡರ್, ಓಲ್ಡೆಸ್ಟ್. ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಇದೇ ಥರ ಇನ್ನೊಂದಷ್ಟು ಪದಗಳನ್ನು ಕೊಡ್ತೀನಿ, ನೀವು ಇದೇ ರೀತಿ ಮಾಡೋ ಪ್ರಯತ್ನ ಪಡಬೇಕು. ಗುಡ್, ಯಂಗ್, ಪ್ರೆಟಿ, ಬ್ಯಾಡ್, ಫೈನ್, ಸ್ಟ್ರಾಂಗ್, ಹಾರ್ಡ್, ವೆಲ್ದಿ. ಓಲ್ಡ್, ಓಲ್ಡರ್, ಓಲ್ಡೆಸ್ಟ್ ಮಾಡಿದ ಹಾಗೆ ಈ ಎಲ್ಲ ಪದಗಳನ್ನು ನೀವು

0: ಮಾಡಬೇಕು. ಅವನು ಇನ್ನೊಮ್ಮೆ ಹೇಳ್ತೀನಿ, ಗುಡ್, ಯಂಗ್, ಪ್ರೆಟಿ, ಬ್ಯಾಡ್, ಫೈನ್, ಸ್ಟ್ರಾಂಗ್, ಹಾರ್ಡ್, ವೆಲ್ದಿ. ಮಾಡ್ತೀರಾ ತಾನೆ? ಇನ್ನು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಪದಗಳು ನಿಮಗೆ ಗೊತ್ತಿರುತ್ತೆ. ಏಕವಚನ, ಬಹುವಚನ, ಒಂದಿದ್ದಿನ ಬಹು ತುಂಬ ಮಾಡೋದು ಅಥವಾ ತುಂಬ ಇರೋ ಪದನ ಒಂದು ಮಾಡೋದು. ಈಗ ನಾನು ಒಂದಷ್ಟು ಪದಗಳನ್ನು ಕೊಡ್ತೀನಿ, ಎಲ್ಲ ಸಿಂಗ್ಯುಲರ್, ಅದನ್ನು ಪ್ಲೂರಲ್ ಪದಕ್ಕೆ ನೀವು ಕನ್ವರ್ಟ್ ಮಾಡಬೇಕು. ನೈಫ್, KNIFE, ನೈಫ್. ಇದು ಒಂದ್ರದ್ದು ನಾನು ಪ್ಲೂರಲ್ ಫಾರ್ಮ್ ಹೇಳ್ತೀನಿ, ನೈವ್ಸ್ ಆಗತ್ತೆ, KNIVES ಆಗತ್ತೆ. ಆದರೆ ಎಲ್ಲ ಪದಗಳು ಇದೇ ರೀತಿಯಲ್ಲಿ ಪ್ಯಾಟರ್ನಲ್ಲಿ ಬರೋದಿಲ್ಲ ಬಹುವಚನ ಬರಬೇಕಾದ್ರೆ. ಅದನ್ನು ನೀವೇ ಕಂಡುಹಿಡಿಬೇಕು. ಎಲ್ಲ ಪದಗಳಿಗೆ ನಾನು ಏನು ಹೇಳ್ತೀನಿ ಅದೆಲ್ಲದರ ಪ್ಲೂರಲ್ ಫಾರ್ಮ್ನ ನೀವು ಬರೀಬೇಕು. ನೈಫ್, ಜರ್ನಿ, ಸಿಟಿ, ಉಮನ್, ಆಕ್ಸ್, ಟೂತ್, ಮೌಸ್, ಶೀಪ್, ಡೀರ್, ಫೂಟ್, ಚೈಲ್ಡ್, ಬ್ರದರ್, ಚರ್ಚ್, ಫ್ಲೈ, ಡೇ, ಬ್ರದರ್ ಇನ್ ಲಾ, ಮೈಸೆಲ್ಫ್. ನೋಡಿ, ಇವೆಲ್ಲ ಪದಗಳ ಬಳಕೆ ಕೂಡ ಇಷ್ಟು ದಿವಸ ಸಂಚಿಕೆಯಲ್ಲಿ ಆಗಿದೆ. ಇದನ್ನು ಹೇಗೆ ಪ್ಲೂರಲ್ ಫಾರ್ಮ್ ಮಾಡಬೇಕು ನೀವು ತಿಳ್ಕೊಂಡಿರ್ತೀರಾ ಅಂದ್ಕೊಳ್ತೀನಿ. ಸೊ ಈಗ ನಾನು ಇನ್ನೊಮ್ಮೆ ಹೇಳ್ತೀನಿ, ಇವೆಲ್ಲ ಪದಗಳ ಪ್ಲೂರಲ್ ಫಾರ್ಮ್ನ ನೀವು ಬರೆಯೋ ಪ್ರಯತ್ನ ಮಾಡಬೇಕು. ನೈಫ್ಗೆ ನೈವ್ಸ್ ಆಗತ್ತೆ ಅಂತ ಹೇಳಿದೆ, ಬಾಕಿ ಪದಗಳನ್ನ ನೀವೇ ಕಂಡುಹಿಡಬೇಕು. ಜರ್ನಿ, ಸಿಟಿ, ಉಮನ್, ಆಕ್ಸ್, ಟೂತ್, ಮೌಸ್, ಶೀಪ್, ಡೀರ್, ಫುಟ್, ಚೈಲ್ಡ್, ಬ್ರದರ್, ಚರ್ಚ್, ಫ್ಲೈ, ಡೇ, ಬ್ರದರ್ ಇನ್ ಲಾ, ಮೈಸೆಲ್ಫ್. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ನಾನು ಇಂಗ್ಲೀಷ್ನ ಕೆಲವು ವಾಕ್ಯಗಳನ್ನು ಹೇಳಿದೆ, ಅದನ್ನು ನೀವು ಕನ್ನಡದಲ್ಲಿ ಅನುವಾದ ಮಾಡಬೇಕು. ಇನ್ನೊಂದು, ಇನ್ನು ಕೆಲವು ಕನ್ನಡದಲ್ಲಿ ನಾನು ವಾಕ್ಯ ರಚನೆನ ಹೇಳಿದೆ, ಅದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು. ಮತ್ತು ಒಂದು ಶಬ್ದಕ್ಕೆ ಬೇರೆ ಯಾವುದೋ ಲೆಟ್ರ್ ಸೇರಿಸಿ ಹೊಸ ಪದಾನ ನೀವು ಮಾಡಬೇಕು ಅಂತ ಹೇಳಿದೆ. ಅದರ ಜೊತೆಯಲ್ಲಿ ಓಲ್ಡ್, ಓಲ್ಡರ್, ಓಲ್ಡೆಸ್ಟ್ ಈ ರೀತಿಯಲ್ಲಿ ನೀವು ಕೆಲವು ಪದಗಳನ್ನು ರಚನೆ ಮಾಡಬೇಕು ಅನ್ನೋದನ್ನು ತಿಳಿಸಿದೆ. ಜೊತೆಯಲ್ಲಿ ಕೆಲವು ಸಿಂಗ್ಯುಲರ್ ಪದಗಳನ್ನು ನಾನು ಹೇಳಿದ್ದೀನಿ, ಅದರ ಪ್ಲೂರಲ್ ಫಾರ್ಮ್ ನೀವು ಕಂಡುಹಿಡಬೇಕು ಅನ್ನೋದು ಕೂಡ ಹೇಳಿದೆ. ಇವು ಎಲ್ಲ ರೀತಿಯ ವಾಕ್ಯಗಳ ರಚನೆ ಈ ಇಂದಿನ 85 ಸಂಚಿಕೆಗಳಲ್ಲಿ ನಾವು ಮಾಡಿದ್ದೀವಿ. ಅದನ್ನೇ ನಾನು ಕೊಟ್ಟಿದ್ದೀನಿ, ಹೊಸದಾಗಿರೋದು ಯಾವುದು ಕೊಟ್ಟಿಲ್ಲ. ಹಾಗಾಗಿ ನೀವು ತುಂಬ ಸುಲಭವಾಗಿ ಈ ಟೆಸ್ಟನ್ನು ಪಾಸ್ ಆಗ್ತೀರಾ ಅಂತ ಭಾವಿಸ್ತೀನಿ. ಪ್ರತಿ ದಿವಸ ತಪ್ಪದೆ ಈ ಸಂಚಿಕೆಗಳನ್ನು ಕೇಳಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಯಾರೊಟ್ಟಿಗಾದರೂ ಕನ್ವರ್ಸೇಷನ್ ಮಾಡೋ ಪ್ರಯತ್ನ ಪಡಬೇಕು. ಆಗ ಮಾತ್ರ ನಿಮ್ಮ ಭಾಷಾ ಜ್ಞಾನ ಸುಧಾರಿಸೋಕ್ಕೆ ಸಾಧ್ಯ, ಸರಳವಾಗಿ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೂ ಸಾಧ್ಯ. ಹೇಳೋದಕ್ಕೆ ಕಲಿಯೋದಕ್ಕೆ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ,
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

Ράτζ. ಹೇಳ್ಬಾರ್ದಾ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಪ್ಲೀಸ್, ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೆ ಹೇಳಿ. ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್. ಮೈ ನೇಮ್ ಇಸ್ ರಾಜ್. ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ? ಕಿವಿಡಿನಾ? ಮಾತಾಡ ಬರಲ್ವಾ? ಮೂಗಿನ ಇಲ್ಲ ಕೀ ಕೊಟ್ಟ ಬೊಂಬೆನಾ?

0: ಕೊಡುವೆನು ಚಚ್ಚುವೆನು ಬಿಡದಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು ಇಲ್ಲ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು
2: ಓಕೆ
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ ಬೇರೆ ಏನಾದ್ರು ಆಪ್ಷನ್ ಇದೆಯಾ
2: ಓಕೆ ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು
4: ಓಕೆ
5: ಡ್ಯೂಡ್ ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗ್ ಮಾಡೋದು ಯಾರು ಗೈಡ್ ಮಾಡ್ತಾರೆ
2: ಓಕೆ ಡ್ಯೂಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ ಓಕೆ ಓಕೆ ಓಕೆ ನಿಮ್ಮೆಲ್ಲರ ಮಾತಿಗೂನು ಓಕೆ ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಜೀವನವೆಂಬ ಪಯಣದಲ್ಲಿ ನಮ್ಗೆ ಪರಿಚಯ ಆಗೋರ ಸಂಖ್ಯೆ ತುಂಬಾನೇ ಇರುತ್ತೆ. ಆದ್ರೆ ನಮ್ಮ ಜೊತೆ ಯಾರಿರ್ತಾರೆ ಅನ್ನೋದಕ್ಕಿಂತ, ನಮ್ಮ ಜೊತೆ ಎಷ್ಟು ಜನ ಇರ್ತಾರೆ ಅನ್ನೋದಕ್ಕಿಂತ, ನಮ್ಮ ಕಷ್ಟದಲ್ಲಿ ಯಾರು ನಮ್ಮ ಕೈ ಹಿಡಿತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥ ಆಗೋದು. ಅಂತ ವ್ಯಕ್ತಿಗಳನ್ನ ಜೀವನದಲ್ಲಿ ಯಾವತ್ತೂ ಕಳ್ಕೋಬೇಡಿ. ಆಲ್ ಇಸ್ ವೆಲ್.
1: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
2: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮ್ಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
1: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
0: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
8: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯಲ್ಲಿರುವಂತಹ ಬಹುಮುಖ ಪ್ರತಿಭೆಯ ಕುರಿತು, ಹಾಗೆ ಮಹಿಳೆಯಲ್ಲಿ ಸಾಕಷ್ಟು ರೀತಿಯ ಕೌಶಲ್ಯಗಳಿರುತ್ತೆ, ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಅಂದರೆ ಮಹಿಳೆ ಅಂದರೆ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಒಂದೊಂದು ಹೊಸ ಹೊಸ ಕಲಿಕೆಯನ್ನು ಕಲಿತಾ ಅದ್ಭುತವಾದಂತಹ ಕೌಶಲ್ಯವನ್ನು ಪ್ರದರ್ಶಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಮಹಿಳೆ ಕೇವಲ ಮನೆಯ ಅಲಂಕಾರ ವಸ್ತು ಅಲ್ಲ, ಆಕೆ ಜ್ಞಾನ ಮತ್ತು ಕೌಶಲ್ಯ ಶಕ್ತಿಯ ಒಂದು ಸಂಕೇತ ಅಂತ ಹೇಳ್ತಾರೆ. ಆಕೆಗೆ ಶಿಕ್ಷಣ ಮತ್ತು ಸ್ವಾವಲಂಬನೆ ದೊರೆತಾಗ ಇಡೀ ಕುಟುಂಬವೇ ಪ್ರಗತಿಯತ್ತ ಕೊಂಡೊಯ್ಯುವಂತಹ ಶಕ್ತಿ ಮಹಿಳೆಯರಿಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾವಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯ ಬಹುಮುಖ ಪ್ರತಿಭೆಯ ಕುರಿತು ಮಾತಾಡೋಣ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಹಿರಿಯ ಸಾಹಿತಿಗಳು, ಹಾಗೆ ಇಂದಿರಾ ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಸಾಕಷ್ಟು ಮಕ್ಕಳಿಗೆ ಬಹುಮುಖ ಪ್ರತಿಭೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಂದಿರಾ ಪ್ರಕಾಶ್ ಅವರು. ಹಾಗೆ ಇವರು ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
10: ನಿಮಗೂ ಸಹ ಸ್ವಾಗತ. ಈಗ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಹಾಗೂ FM ರೇಡಿಯೋ ಕುಟುಂಬದವರಿಗೂ ಸಹ ನನ್ನ ಅನಂತ ಅನಂತ ಧನ್ಯವಾದಗಳು ಈ ಒಂದು ಸುಂದರ ಅವಕಾಶಕ್ಕೆ.
9: ಹಾಗೆ ಮೇಡಮ್, ನೀವು ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿಯಾಯಿತು. ಹಾಗೆ ಮಹಿಳೆ ಅಂದ ತಕ್ಷಣ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಾಕಷ್ಟು ಸವಾಲುಗಳಿರ್ಬೋದು, ಹಾಗೆ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸ್ಕೊಳ್ಳೋದಕ್ಕೆ ಅಂಥೇಳಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾಳೆ. ಅವಳಲ್ಲಿ ಸಾಕಷ್ಟು ಕೌಶಲ್ಯಗಳು ಇರುತ್ತಲ್ವಾ ಮೇಡಮ್? ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅದು ಬಾಲ್ಯದಿಂದಲೇ ಪ್ರಾರಂಭ ಆಗುತ್ತೆ, ಮಕ್ಕಳಿಗೆ ಹುಟ್ಟಿನಿಂದಲೇ ಸಾಕಷ್ಟು ಸ್ಕಿಲ್ಗಳು ಬರುತ್ತೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಮೇಡಮ್?
10: ನಾನೇನು ಹೇಳ್ತೀನಿ ಅಂದರೆ, ಮಹಿಳೆ ಅಂದರೆ ಬಾಲ್ಯದಲ್ಲಿ ಸಹ ಮಕ್ಕಳಿಗೆ ವಿದ್ಯಾರ್ಥಿಗಳಾಗಿರ್ತಾರೆ.
9: ಹೌದು,
10: ಆ ಒಂದು ಸಮಯದಲ್ಲಿ ತಂದೆ ತಾಯಿ ಇಬ್ಬರು ಸಹ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂದಾಗ, ಆ ಒಂದು ಪುಟ್ಟ ಮಗುವನ್ನು ನೋಡ್ಕೊ ಅಂತ ಅಕ್ಕನಿಗೆ ಹೇಳೋದ್ರೆ ಆಕೆ ತುಂಬ ಜವಾಬ್ದಾರಿಯಿಂದ ಮಗುವನ್ನು ನೋಡ್ಕೋತಾಳೆ. ಹೆಣ್ಮಕ್ಳಿಗೆ ಬಾಲ್ಯದಿಂದನೇ ಒಂದು ಆತ್ಮವಿಶ್ವಾಸ, ಸ್ವಯಂ ರಕ್ಷಣೆ, ನಿರ್ಧಾರ ತೆಗೆದುಕೊಂತಕ್ಕಂಥ ಒಂದು ಸಾಮರ್ಥ್ಯ, ಸಂವಹನ ಕೌಶಲ್ಯ ಮತ್ತು ಸಮಯ ನಿರ್ವಹಣೆ ಸಹ ಅವಳಿಗೆ ಇರುತ್ತೆ.
9: ಅದರಿಂದ
10: ಚಿಕ್ಕ ವಯಸ್ಸಿನಲ್ಲೇ ಬಂದ್ಬಿಡುತ್ತೆ. ನಾನೊಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬರು ಪೇಪರ್ನ ಏಜೆಂಟ್ ಆಗಿರ್ತಾರೆ, ಅವ್ರ ಮಗಳು ಒಂದು 8th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾಳೆ. ಆಗ ಮನೆಯಲ್ಲಿ ತುಂಬ ಕಷ್ಟಗಳನ್ನ ನೋಡ್ತಾ ಇರ್ತಾಳೆ, ಅವ್ರ ತಂದೆ ತುಂಬ ದುಡ್ಡಿಗಾಗಿ ಒದ್ದಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವಳಿಗೆ ಒಂದು ಪ್ಲಾನ್ ಬರುತ್ತೆ, ಅದನ್ನ ಅವಳು ಫ್ರೆಂಡ್ ಹತ್ರ ಹೇಳ್ಕೊತಾಳೆ, ನೋಡು ನಮ್ಮ ಮನೇಲಿ

0: 50 ರೂಪಾಯಿನ ತಗೊಂಡು ಆ ಒಂದು 500 ರೂಪಾಯಿನ ಸುಟ್ಕೇಸನ್ನ ಕೊಡ್ತಾ ಇರ್ತಾರೆ. ಹೀಗಾಗಿ ಆ ಒಂದು ಪುಟ್ಟ ಮಗುವಿಗೆ ಎಂತಹ ಒಂದು ಜವಾಬ್ದಾರಿ, ಎಂತಹ ಒಂದು ಜಾಣ್ಮೆ ಇದೆ, ಮನೆಯನ್ನ ನೋಡ್ತಕ್ಕಂತ ಒಂದು ಶಕ್ತಿ ಈಗ್ಲೇನೆ ಬಂತಲ್ವಾ ಅಂತ, ಅದು ದೇವರ ನಿಯಮವಾ ಏನಂತ ಗೊತ್ತಾಗ್ತಾ ಇಲ್ಲ.
1: ಹೌದಲ್ವಾ? ಅಂದ್ರೆ ಇಡೀ ಒಂದು ಕುಟುಂಬದಲ್ಲಿ ಒಂದು ಕಷ್ಟ ಇದೆ ಅಂತ ಹೇಳಿದಾಗ ಆ ಜವಾಬ್ದಾರಿನ ತಾನು ತಗೋಬೇಕು ಅನ್ನುವಂತ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ. ನಾನು ಸಾಕಷ್ಟು ಮಕ್ಕಳನ್ನ ನೋಡಿದ್ದೀನಿ ಮೇಡಮ್, ಈ ಒಂದು 5-6 ವರ್ಷದ ಒಂದು ಹೆಣ್ಮಗು ಇದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ತಮ್ಮನೋ ತಂಗಿನೋ ಇದ್ರೆ ಎಷ್ಟು ಜವಾಬ್ದಾರಿಯಿಂದ ಅದು ನೋಡ್ಕೊಳ್ಳುತ್ತೆ. ಅಂದ್ರೆ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳನ್ನ ಕೂಡ ಅದು ಅಕ್ಕ ಅಥವಾ ತಂಗಿ ಇದೆ ಹೇಳಿದ್ರೆ ಒಂದು ತಾಯಿಗೆ ಸಮಾನ ಅಂತ ಹೇಳ್ತಾರಲ್ವಾ.
0: ಹೌದು,
1: ಆ ಜವಾಬ್ದಾರಿಯಿಂದ ಎಷ್ಟು ಚಂದ ನಿರ್ವಹಿಸ್ಕೊಂಡು ಹೋಗುತ್ತಲ್ವಾ. ಹಾಗಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಈ ರೀತಿಯ ಸ್ಕಿಲ್ಗಳು ಬರುತ್ತಾ ಅಂತ
0: ಬರುತ್ತೆ, ಆ ಸವಾಲುಗಳ ಮೂಲಕನೇ ಅವ್ರಿಗೆ ಬರುತ್ತೆ. ಮನೆ ಅಂದರೆ ಒಂದು ಸಮಾಜದ ಸುರಕ್ಷತೆಯ ಬಗ್ಗೆ ಇರತಕ್ಕಂಥ ಒಂದು ಆತಂಕ, ಶಿಕ್ಷಣದ ಜೊತೆಗೆ ಮನೆಯ ಜವಾಬ್ದಾರಿಗಳು ಸಹ ಆ ಮಗುವಿಗೆ ಬಂದುಬಿಡುತ್ತೆ. ಹಾಗಾಗಿ ಮನೆಯಲ್ಲಿ ತಂದೆ ತಾಯಿ ಸಹ ಕೆಲವೊಂದು ಪುಟ್ಟ ಪುಟ್ಟ ಒತ್ತಡಗಳನ್ನು ಏರಿದರೆ ಮಕ್ಕಳು ಸಹ ಜವಾಬ್ದಾರಿಯುತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ
1: ಹೇಳ್ಬೋದು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು ಸ್ನೇಹಿತರೆ. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಮಹಿಳೆಯರ ಪ್ರತಿಭೆ ಇರ್ಬೋದು, ಕೌಶಲ್ಯ, ವಿಶೇಷವಾದಂತಹ ಕೌಶಲ್ಯಗಳು ಇರುತ್ತೆ. ಪ್ರತಿಯೊಬ್ಬ ಮಹಿಳೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಇದ್ದೇ ಇರುತ್ತೆ. ಅಂತಹ ಕೌಶಲ್ಯದ ಕುರಿತು ನೀವು ಕೂಡ ಮಾತಾಡ್ಬೋದು, ಹಾಗೆ ನಿಮ್ಮ ಜೀವನದ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ನನ್ನ ಜೊತೆಗೆ ಇವತ್ತು ಸಾಹಿತಿಗಳಾದಂತಹ ಡಾಕ್ಟರ್ ಇಂದ್ರ ಪ್ರಕಾಶ್ ಅವರು ಕೂಡ ಇದ್ದಾರೆ. ನೀವು ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಸಿಚುವೇಶನಲ್ಲಿ ಮೇಡಮ್ ಈ ರೀತಿಯ ಸಂದರ್ಭಗಳು ಬಂದಿರುತ್ತೆ.
0: ಹೌದು,
1: ಈಗ ಓದುವಾಗಿರ್ಬೋದು ಅಥವಾ ಬಾಲ್ಯದಲ್ಲಿರ್ಬೋದು ಆ ಥರ. ಈಗ ಹೆಣ್ಮಗಳು ಅಂತ ಹೇಳಿದ್ರೆ ಈಗ ಮನೆ ಮತ್ತೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರಾದ್ರೆ
0: ಉದ್ಯೋಗ
1: ವೃತ್ತಿ ಜೀವನ ಇವೆರಡೂ ಕೂಡ ನಿಭಾಯಿಸಬೇಕು ಅಂತ ಹೇಳಿದಾಗ ಅವಳಿಗೆ ಸಾಕಷ್ಟು ಸ್ಕಿಲ್ಗಳು ಬೇಕಾಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ಬೋದು?
0: ಅಂದ್ರೆ ಮನೆಯಲ್ಲಿ ಇವಾಗ ವಯಸ್ಸಾದವ್ರು ಇರ್ಬೋದು, ಅವರನ್ನೆಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಆಕೆಗಿರುತ್ತೆ. ಹಾಗೂ ಮತ್ತೆ ಆಫೀಸ್ಗೆ ಹೋದ್ರೆ ಅಲ್ಲಿ ವೃತ್ತಿ ಜೀವನದಲ್ಲಿ ಅಲ್ಲಿ ಸಹ ತುಂಬಾ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಅವಳು ಮಕ್ಕಳನ್ನ ನೋಡ್ಕೋಬೇಕು, ಹಿರಿಯರನ್ನ ನೋಡ್ಕೋಬೇಕು, ಮನೆಯ ಜವಾಬ್ದಾರಿಯನ್ನು ನೋಡಿಕೊಂಡು ಆ ಉದ್ಯೋಗ ಕ್ಷೇತ್ರದಲ್ಲೂ ಸಹ ಒಂದು ಒಳ್ಳೆಯ ಹೆಸರನ್ನ ಪಡಿತಾಳೆ ಅಂದ್ರೆ ಆಗ ಅವಳಿಗೆ ಆ ಒಂದು ಸಹನೆ, ತಾಳ್ಮೆ ಮತ್ತು ತಾನು ಮುಂದೆ ಬರ್ತಕ್ಕಂತ ಒಂದು ಆಸಕ್ತಿ ಇದೆ ಅಂತ ಹೇಳಿ ಹೇಳಬಹುದು.
1: ಆಗ್ಲೇ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ
1: ಹಲೋ ಸರ್, ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ಚಂದ್ರಶೇಖರ್ ಸರ್.
2: ಹಲೋ
1: ಸರ್, ನಿಮ್ಮ ರೇಡಿಯೋದ ವ್ಯಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ನನ್ನ ವಾಯ್ಸ್ ಮೇಡಮ್ ರೇಡಿಯೋದ ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ರೆ ನನ್ನ ವಾಯ್ಸ್ ಕೇಳುತ್ತೆ ಸರ್.
2: ವ್ಯಾಲ್ಯೂಮ್ ನಿಮ್ಮ ವ್ಯಾಲ್ಯೂಮ್ ಬರ್ತಾ ಇಲ್ಲ.
3: ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
1: ಹಾ ಸರ್, ವ್ಯಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ, ನನ್ನ ವಾಯ್ಸ್ ನನಗೆ ಕೇಳ್ತಿದೆ.
2: ನಿಮ್ಮ ವ್ಯಾಲ್ಯೂಮೇ ಬರ್ತಾ ಇಲ್ಲ ನನಗೆ.
1: ಹೌದಾ?
2: ಹಾ, ಸ್ವಲ್ಪ ಜ್ವರ ಮಾತಾಡಿ.
1: ಈಗ ಕೇಳ್ತಿದ್ಯಾ?
2: ಹಾ, ಕೇಳ್ತಾ ಇದೆ.
1: ಕೇಳ್ತಾ ಇದೆಯಾ ಸರ್? ಸರ್, ಇವತ್ತು ಮಹಿಳೆಯಲ್ಲಿರುವಂತಹ ಬಹುಮುಖ ಪ್ರತಿಭೆ ಬಗ್ಗೆ ಮಾತಾಡ್ತಿದ್ವಿ.
2: ಹೌದು, ಮಹಿಳೆಯರ ಬಹುಮುಖ ಕೌಶಲ್ಯ ಅಂತ ಇತ್ತು.
1: ಹೌದು ಹೌದು ಸರ್.
2: ಅದ್ರ ಬಗ್ಗೆ ಮಾತಾಡ್ಬೇಕು. ಯಾರು ಅತಿಥಿಗಳು ಇದ್ದಾರೆ ಕಾಣ್ತಾ ಇದ್ದಾರೆ
1: ಸರ್? ನಮ್ ಜೊತೆಗೆ ಡಾಕ್ಟರ್ ಇಂದ್ರ ಪ್ರಕಾಶ್ ಅವರು ಕೂಡ ಇದ್ದಾರೆ.
2: ಸಾಹಿತ್ಯಗಳು ಅಂತ ಇತ್ತು.
1: ಹೌದು ಹೌದು ಸರ್.
2: ಮೊದಲು ನಾ ಪರಿಚಯ ಮಾಡ್ಕೊತೀನಿ.
1: ಓಕೆ ಸರ್.
2: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ವನಸ್ಪುರ ತಾಲೂಕು, ಹಾಸನ ಜಿಲ್ಲೆ. 573 200 ಅನ್ನೋದು ನಮ್ಮೆಲ್ಲ ಸೋದರ ಸೋದರಿಯರಿಗೆ, ನಿಮಗೆ ಮತ್ತೆ ಮೇಡಮ್ ಅವರವರಿಗೆ ನನ್ನ ನಮಸ್ಕಾರಗಳು.
1: ನಮಸ್ತೆ. ನಮಸ್ತೆ ಸರ್.
0: ನಮಸ್ತೆ ಸರ್.
2: ಅವ್ರಿಗೂ ನಮಸ್ಕಾರಗಳು ಅತಿಥಿ ಅವ್ರಿಗೆ.
0: ನಮಸ್ತೆ ಸರ್.
2: ನಮಸ್ತೆ ಮೇಡಮ್, ಹೇಗಿದ್ದೀರಾ?
0: ಹಾ, ಚೆನ್ನಾಗಿದ್ದೀವಿ ಸರ್.
2: ಸಾಹಿತ್ಯಗಳು ಅಂತ ಗೊತ್ತಾಯ್ತು. ಮಹಿಳೆಯ ಬಹುಮುಖ ಪ್ರತಿಭೆ ಅಂದ್ರೆ, ಮಹಿಳೆಯರಿಗೆ ಎಲ್ಲರಿಗೂ ಪ್ರತಿಭೆ ಇರ್ತದೆ. ಅವ್ರಿಗೆ ಏನಾಗಪ್ಪ ಅಂದ್ರೆ ಅವ್ರಿಗೆ ಪುರುಷತ್ ಇರಲ್ಲ,
1: ಟೈಮ್ ಇರಲ್ಲ ಅಂತಾನ.
2: ಅವ್ರಿಗೆ ಸಂಸಾರದ ಜಂಜಾಟ ಅದು ಇದು ಇರೋದ್ರಿಂದ ಅವ್ರ ಕೌಶಲ್ಯ ಹೊರಗಡೆಗೆ ಬರೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಲೋ
1: ಹಲೋ ಸಹ ಕೇಳ್ತಿದೆ.
2: ಅದು ಒಂದ್ ಸ್ವಲ್ಪ ಬಹುಮುಖ ಕೌಶಲ್ಯ ಇರುತ್ತೆ. ಅದು ಬರಬೇಕಾದ್ರೆ ಅವ್ರಿಗೆ ಅವ್ರ ಮನೇಲಿ ಕೆಲಸಗಳು ಮನೆ ಕೆಲಸಗಳು ಇರ್ತದಲ್ಲ, ಅದರಿಂದ ಅವ್ರ ಜೊತೆಗೆ ಇರಲ್ವಲ್ಲ, ಅದರಿಂದ ಕೌಶಲ್ಯತೆ ಬರಲ್ಲ.
1: ಯಾವ ತರ ಸಪೋರ್ಟ್ ಮಾಡಿದ್ರೆ
2: ಅವ್ರಿಗೆಲ್ಲ ಏನ್ ಮಾಡ್ಬೇಕು? ಮಕ್ಕಳೆಲ್ಲ ದೊಡ್ಡವಾದ್ಮೇಲೆ ನಾವು ಮಕ್ಕಳೆಲ್ಲ ಇರ್ತಾರಲ್ಲ, ಅವರು ಅವ್ರಿಗೆ ಸಪೋರ್ಟ್ ಕೊಡೋದು.
1: ಸಪೋರ್ಟ್ ಕೊಡ್ಬೇಕು
2: ಮನೆ ಕೆಲಸದಲ್ಲಿ. ಒಂದ್ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅವರಲ್ಲಿ ಇರ್ತದ ಕೌಶಲ್ಯ ಅದು ಇದು ಹೊರ ಬರುತ್ತೆ. ಇಲ್ಲ ಸರ್, ಸಮಯ ಇಲ್ಲ ಇದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಈಗ ಅದ್ರ ಕೌಶಲ್ಯ ಹೊರಪಡಿಸ್ಬೇಕಾದ್ರೆ ಸಮಯ ಇರ್ಬೇಕು, ಕೆಲವು ವಿಚಾರ ಬುಕ್ಗಳು ಓದ್ಬೇಕು, ವಿಚಾರಗಳು ತಿಳ್ಕೊಬೇಕು, ಅವಾಗ ಕೌಶಲ್ಯಗಳು ಬರ್ತವೆ. ಎಲ್ಲರಿಗೂ ಒಂದಾದ್ರೆ ಏನಾದ್ರು ಕೌಶಲ್ಯ, ಕೆಲವರಿಗೆ ಅಡಿಗೆ ಮಾಡೋ ಕೌಶಲ್ಯ, ಅಡಿಗೆ ಮಾಡೋದ್ ಒಂಥರ ಕೌಶಲ್ಯ, ಒಬ್ಬರು ಒಂದೊಂದ್ ತರ ಮಾಡ್ತಾರೆ. ಅಡಿಗೆ ಮಾಡೋ ವಿಧಾನಗಳು ಬೇಕಾಗ್ತಿದೆ. ಉದಾಹರಣೆಗೆ ಟೀ ಮಾಡೋದು ಬೇಕಾಗ್ತಾರೆ ಮೇಡಮ್, ಟೀಗೆ
1: ಖಂಡಿತ. ಹೌದು,
2: ಟೀ ಏಲಕ್ಕಿ ಹಾಕಿ ಮಾಡ್ತಾರೆ ಕೆಲವರು, ಶುಂಠಿ ಹಾಕಿ ಮಾಡ್ತಾರೆ, ಚಕ್ಕೆ ಬೆಲ್ಲ ಹಾಕಿ ಮಾಡ್ತಾರೆ. ನಮ್ ಕಡೆ ಇದು ಅವ್ರಿಗೆ ಸೊಪ್ಪು ಅಂತ ಬರುತ್ತೆ, ಒಂದು ಆ ಸೊಪ್ಪು ಕಷಾಯ ಮಾಡ್ತಾರೆ. ಅದು ಒಂಥರ ಕೆಲವೆಲ್ಲ ಆಯುರ್ವೇದಿಕ್ ಕಂಟೆಂಟ್ ಇರ್ತದೆ, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಎಲ್ಲ ಅಡಿಗೆ ಮಾಡಿ ಎಲ್ಲ ಒಂದು ಕೌಶಲ್ಯ ಮಾಡ ಅಡಿಗೆ ಮಾಡೋದೆಲ್ಲ.
1: ಸರ್, ಚಂದ್ರಶೇಖರ್ ಸರ್ ಅವರು ಅವ್ರ ಮನೆ ನಿಮ್ಮ ಮನೆಯವ್ರದ್ದ ಯಾವ ಸ್ಕಿಲ್ ಅನ್ನ

0: ಖುಷಿ ಪಟ್ಟಿದ್ದೀರ, ಪ್ರೋತ್ಸಾಹ ಕೊಟ್ಟಿದ್ದೀರ.
1: ನಿಮ್ಮ ಮನೆಯವರು ಯಾವ ಸ್ಕಿಲ್ ಅನ್ನು ನೋಡಿ ನಿಮಗೆ ಖುಷಿ ಆಗಿದೆ ಸರ್?
2: ನಮ್ಮ ಅಡುಗೆ ನಮ್ಮ ಮನೆಯವರು ಅಡುಗೆ ಚೆನ್ನಾಗಿ ಮಾಡ್ತಾರೆ, ರುಚಿಯಾಗಿ ಚೆನ್ನಾಗಿ ಮಾಡ್ತಾರೆ. ನಾವ್ ಏನ್ ಹೇಳ್ತೀವಿ ಅದ್ ಮಾಡ್ತಾರೆ, ನಮ್ನ ಕೇಳ್ತಾರೆ ಅಡುಗೆ ಮಾಡ್ಬೇಕು ಏನ್ ಮಾಡೋಣ, ಅದರಿಂದ ನಾವು ಬಹಳ ಇಷ್ಟಪಡ್ತೀವಿ.
0: ಅಡುಗೆ ಮಾಡೋದು ಒಂದು ಕಲೆ ಅಲ್ವಾ?
2: ಓ ಕಲೆ, ಕಲೆ
0: ಹೌದು ಸರ್.
2: ಮಾಡೋದು ಕಲೆ, ಅದು ವಿಧಾನನು ಇಂಪಾರ್ಟೆಂಟ್ ಮೇಡಮ್. ಅದು
0: ಹೌದು ವಿಧಾನ, ಹೌದು
2: ಅದು ವಿಧಾನ ಇಂಪಾರ್ಟೆಂಟ್. ಕಾಫಿ ಮಾಡೋದು ಒಂಥರ ಕಲೆನೇ, ಅದು ಒಂಥರ ಡಿಕಾಷನ್ ತರ ಕಾಫಿ, ಅದೊಂಥರ ಟೇಸ್ಟ್ ಇರ್ತದೆ. ಹಾಲು ಕಾಫಿ ಪುಡಿ ಹಾಕಿ ಮಾಡೋ ಒಂಥರ ಟೇಸ್ಟ್ ಇರ್ತದೆ, ಎಲ್ಲ ಏನೇನೋ ಒಂಥರ ಇರುತ್ತೆ.
0: ಈಗೆಲ್ಲ ಅಡುಗೆ ಕೊಟ್ಟರು ಕೂಡ ಅದ್ ಮಾಡೋ ವಿಧಾನ ಇರುತ್ತಲ್ಲ.
2: ಹೌದು ಹೌದು, ಈಗ ನಾವು ಯಾವ್ದಾದ್ರು ಫಂಕ್ಷನ್ ಗಳಲ್ಲಿ ಭಟ್ರಿಗೆ ಅವ್ರು ಹೇಳಿದ್ ಕೇಳಿದೆಲ್ಲ ತಂದ್ಕೊಡ್ತೀವಿ. ಒಬ್ಬೊಬ್ರು ಕೊಟ್ಟರು ಒಂದೊತ್ತರ ಮಾಡಲ್ವೇ ಆತರ, ಏನು ಮಾಡಕ್ಕಲ್ಲ, ಕೇಳಿದ್ರೆ ತಂದ್ಕೊಡ್ತೀವಿ. ತಂದ್ಕೊಡ್ತ ನಮ್ ತಪ್ಪಲ್ಲ, ಅದು ಭಟ್ರದು ಇದು ಅವ್ರ ಟೇಸ್ಟ್ ಅವ್ರ ಇದು ಆಗುತ್ತೆ. ಯಾವ್ದಾದ್ರು ಅಷ್ಟೇ ಮೇಡಮ್, ಈಗ ಕೆಲವು ಏನಾದ್ರು ಪದಾರ್ಥಗಳು ಹಾಕ್ತಾರಲ್ಲ ಅದೆಷ್ಟು ಪ್ರಮಾಣ ಹಾಕ್ಬೇಕು ಅಷ್ಟೇ ಹಾಕ್ಬೇಕು.
0: ಹಾಗಾಗಿ ಚಂದ್ರಶೇಖರ್ ಸರ್
2: ನಾವು ಜಾಸ್ತಿ ಹಾಕಿದಾಗ ಅದು ಇದಾಗುತ್ತೆ, ನಾವು ಜಾಸ್ತಿ ಹಾಕಿದಾಗ ಅದು ರುಚಿನೇ ಕೆಟ್ಟೋಗ್ಬಿಡುತ್ತೆ. ಎಷ್ಟು ಪ್ರಮಾಣ ಇದಕ್ಕೆ ಇಷ್ಟು ಇಷ್ಟೇ ಹಾಕ್ಬೇಕು ಅನ್ನೋ ಪ್ರಮಾಣ ಇರುತ್ತೆ. ಮಸಾಲೆ ಪದಾರ್ಥಗಳು
0: ಅಡ್ಗೆ ಮಾಡೋದು ಕೂಡ
2: ಮಸಾಲೆ ಪದಾರ್ಥಗಳು ಇಷ್ಟಕ್ಕೆ ಇಷ್ಟೇ ಹಾಕ್ಬೇಕು ಅನ್ನೋ ಇದಿರ್ತದೆ, ಪಟ್ಟಿ ಇರ್ತದೆ, ಅಷ್ಟೇ ಹಾಕ್ಬೇಕು. ಒಂದ್ 5-10 ಗ್ರಾಮ್ ಹೆಚ್ಚು ಕಮ್ಮಿ ಹಾಕ್ಬೇಕು, ಜಾಸ್ತಿ ಹೆಚ್ಚು ಕಮ್ಮಿ ಆದಾಗ ಅದೊಂಥರ ಅದ್ರ ಟೇಸ್ಟೇ ಚೇಂಜ್
0: ಆಗುತ್ತೆ.
2: ಮತ್ತೆ ಇನ್ನೊಂದೇನ್ ಗೊತ್ತಾ, ನೀವೇನೇ ಮಾಡಿ ಉಪ್ಪು ಹೆಚ್ಚಾದ್ರೆ ಊಟ ಉಪ್ಪು ಜಾಸ್ತಿ ಆಗ್ಬಿಟ್ರು ಅದ್ ಕೆಟ್ಟೋಯ್ತು. ಆಮೇಲೆ ತಳ ಹಿಡಿದ್ಬಿಟ್ರೆ,
0: ಹೌದು
2: ತಳ ಹಿಡಿದ್ಬಿಟ್ರೆ ಏನೋ ಪದಾರ್ಥಗಳು ಈ ಅನ್ನ ಆಗಲಿ ಸಾಂಬಾರ್ ತಳ ಹಿಡಿದ್ಬಿಟ್ರು ಅದ್ರ ಟೇಸ್ಟ್ ಖರಾಬ್ ಮತ್ತೆ ಹೋಗ್ಬಿಡ್ತದೆ. ಏನು ಏನು ಹಾಕಿದ್ರು ಅದು ಎಲ್ಲ ವ್ಯರ್ಥ.
0: ಓಕೆ ಸರ್, ಓಕೆ, ಧನ್ಯವಾದ.
2: ಆ ತರ ಆಗ್ಬಿಡ್ತದೆ, ಅದರಿಂದ ಕಲೆ ಇದ್ದೇ ಇತ್ತು. ಮತ್ತೆ ಇನ್ನೊಂದು ಕೆಲವರಿಗೆ ಪ್ರಸಿದ್ಧಿ ಎಲ್ಲ ಮಾಡ್ತಾರೆ, ಬ್ಯಾಗ್ ಹಾಕ್ತಾರೆ. ನಮ್ಮನೆಯವರು ಇಲ್ಲಿ ನಮ್ಮೂರಲ್ಲಿ ಎಲೆ ಕಟ್ತಾರೆ, ಮುತ್ತುಗದೆ ಊಟದೆಲೆ ಕಟ್ತಾರೆ.
0: ಊಟದೆಲೆ,
2: ಊಟದೆಲೆ ಮುತ್ತುಗದೆಲೆ ಅಂತ ಬರ್ತದೆ, ಮುತ್ತುಗದೆಲೆ ಅಂತ ಮುತ್ತುಗದ ಮರ ಬರುತ್ತೆ. ನೀವು ನೋಡಿದಿರ ಮೇಡಮ್?
0: ನೋಡಿದೀನಿ ಸರ್, ನೋಡಿದೀನಿ.
2: ಹಾ, ಮುತ್ತುಗದ ಕೆಂಪು ಬಿಡುತ್ತೆ ಬೇಸಿಗೆ ಕಾಲದಲ್ಲಿ, ಅವಂತ ಇಷ್ಟ ಅಗಲ ಇರ್ತದೆ, ಮೂರೆಲೆ ಇರ್ತದೆ. ಅದು ಮುತ್ತುಗದೆಲೆ ಅಂತ ಮಾಡಿದ್ರೆ ಊಟಕ್ಕೆ ಎಲ್ಲ ಬಳಸ್ತಾರೆ ಹೆಚ್ಚಾಗಿ. ಎದ್ದೆ ಬಳಸಿ, ಈಗ ಬೇರೆ ಬೇರೆ ಪ್ಲಾಸ್ಟಿಕ್ ಎಲ್ಲ ಬಂದಿದೆ. ಆದ್ರೆ ಇದು ಬೆಳೆಸಿದ್ರೆ, ಇದು ಮುತ್ತುಗದೆಲೆ ಬೆಳೆಸಿದ್ರೆ ಅದು ಎಸ್ಬಿಟ್ಟು ಒಳ್ಳೆ ಗೊಬ್ಬರ ಆಗುತ್ತೆ, ಸಾವಯವ ಗೊಬ್ಬರ ಆಗುತ್ತೆ. ಪ್ಲಾಸ್ಟಿಕ್ ಎಲ್ಲ ಆದ್ರೆ ಭೂಮಿ ವಿಷಯ ಗೊತ್ತಲ್ಲ ಅದಕ್ಕೆ.
0: ಓಕೆ ಸರ್, ಧನ್ಯವಾದ.
2: ಹಾಗಾಗಿ ಎಲ್ಲ ಇರ್ತದೆ ಕೌಶಲ್ಯ, ಎಲ್ಲ ತರ ಕೌಶಲ್ಯ ಇದೆ ಮೇಡಮ್.
0: ಹೌದು ಖಂಡಿತ,
2: ಒಟ್ಟ ನಾವು ಸಪೋರ್ಟ್ ಕೊಡ್ಬೇಕು ಅವ್ರು ಮಾಡಕ್ಕೆ. ಅವ್ರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಈಗ ಅಲ್ಗಳಿಬಾರ್ದು, ಈಗಾಯ್ತು ಆಗಾಯ್ತು ಅಂತ. ಏನೋ ವಸ್ತು ಹೊಸದ ಪ್ರಯೋಗ ಮಾಡಿದಾಗ ನಾವು ಸರಿ ಇದೆ ಅಂತ ಹೇಳ್ಬೇಕು, ಇಲ್ಲ ಇದಾಗೆ ಕೂರ್ಸ್ಕೊಂಡು ಹಿಂಗೆಲ್ಲ ಹಿಂಗಾಗಿದೆ ಅಂತ ಮಿಸ್ಟೇಕ್ ಅಂತ
0: ಹೇಳ್ಬೇಕು.
2: ನಾವು ಈ ಕಾಲೇಳೆ ಬುದ್ಧಿ ಮಾಡುವ, ಪ್ರೋತ್ಸಾಹ ಕೊಟ್ರೆ ಅವರು ಇನ್ನು ಮುಂದಕ್ಕೆ ಶುರು ಮಾಡ್ಕೊತಾರೆ.
0: ಹೌದು ಸರ್, ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದು.
2: ಧನ್ಯವಾದಗಳು ಮೇಡಮ್, ನಿಮಗೂ ಮೇಡಮ್ ಇಬ್ಬರಿಗೂ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಹಾ, ಧನ್ಯವಾದಗಳು ಮೇಡಮ್.
0: ಅತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಹೇಳ್ತಿದ್ರು ಅಂದ್ರೆ, ಪ್ರತಿಯೊಬ್ಬ ಮಹಿಳೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಕಲೆಗಳಿರುತ್ತೆ, ಕೌಶಲ್ಯ ಇರುತ್ತೆ. ಅದಕ್ಕೆ ಕೆಲವರಿಗೆ ಅವಕಾಶ ಸಿಗುತ್ತೆ, ಇನ್ ಕೆಲವರಿಗೆ ಅವಕಾಶ ಸಿಗಲ್ಲ. ಆತರ ಸಿಗದೇ ಇದ್ದಾಗ ಪ್ರೋತ್ಸಾಹವನ್ನ ಕೊಡೋದ್ರಿಂದ,
1: ಮನೆಯಲ್ಲಿರೋರು ಪ್ರೋತ್ಸಾಹವನ್ನ ಕೊಟ್ಟಾಗ ಅವರು ಒಂದು ಜಾಣ್ಮೆಯನ್ನ ಅವ್ರಿಗಿರ್ತಕ್ಕಂಥ ಸ್ಕಿಲ್ಸ್ ಅನ್ನ ಹೊರಗಡೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಹುದು.
0: ಹೇಳ್ಬಹುದು, ಹೌದು. ಯಾಕೆಂದ್ರೆ ಕೆಲವೊಂದ್ ಸರಿಗೆ ಅವರಲ್ಲಿ ತುಂಬಾ ಏನೋ ಒಂದು ಮಾಡ್ಬೇಕು ಅನ್ನುವಂತ ಆಸಕ್ತಿ ಇರುತ್ತೆ, ಪಾಪ ತುಂಬಾ ಆಸೆ ಇರುತ್ತೆ, ಅವಾಗ ಎಷ್ಟೋ ಸರಿ ನಮ್ಗೆ ಅವಕಾಶನೇ ಸಿಗದೆ
1: ಇಲ್ಲ, ಅವಕಾಶದಿಂದ ವಂಚಿತರ ಆಗ್ಬಿಡ್ತಾರೆ.
0: ಮತ್ತೆ ಮಾಡಿದಾಗ ಏನಾಗುತ್ತೋ ಅನ್ನುವಂತಹ ಭಯ ಇರುತ್ತೆ.
1: ಹೌದು,
0: ಅಂತ ಸಂದರ್ಭದಲ್ಲಿ ಏನಾಗಲ್ಲ ಒಂದ್ ಸ್ವಲ್ಪ ಮಾಡಿ ಏನಾದ್ರೂ ಆಗ್ಲಿ ಅಂತ ಹೇಳಿ ಅವರು ಚೆನ್ನಾಗಿ ಮಾಡ್ತಾರಲ್ವಾ, ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು.
1: ಪ್ರೋತ್ಸಾಹನೇ ಜೀವನದ ಮುಂದೆ ಆಗ್ಲಿಕ್ಕೆ ಸಾಧ್ಯ
0: ಅಂತ ಹೇಳ್ಬೋದು. ಹಾಗೆ ಮೇಡಮ್, ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಒಬ್ಬ ಮಹಿಳೆ ಕೌಶಲ್ಯ ಪೂರ್ಣಾಳಾಗ್ಬೇಕಂದ್ರೆ ಅವಳಲ್ಲಿ ಶಿಕ್ಷಣ ಪಡೆದ್ರೆ ಮತ್ತೆ ಇಡೀ ತಲೆಮಾರಿ ಒಬ್ಳಿಗೆ ಶಿಕ್ಷಣವನ್ನು ಕೊಟ್ರೆ ಇಡೀ ತಲೆಮಾರಿರೋನ್ನ ಸುಸಂಸ್ಕೃತರನ್ನಾಗಿ ಮಾಡುವಂತಹ ಶಕ್ತಿ ಒಬ್ಬ ಮಹಿಳೆಗಿದೆ ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಅವರು.
1: ಉದಾಹರಣೆಗೆ ಸಾವಿತ್ರಿಬಾಯಿ ಫುಲೆ ಅವರೇ, ಅವರಿಗೆ ಓದ್ಲಿಕ್ಕೆ ಎಷ್ಟು ಆಸಕ್ತಿ ಇದ್ರು ಸಹ ಮನೆಯಲ್ಲಿ ಕಳಿಸಿರೋದಿಲ್ಲ,
0: ಸಮಾಜನೂ
1: ಒಪ್ಪೋದಿಲ್ಲ. ನಂತರ ಅವರು ಜ್ಯೋತಿರಾವ್ ಫುಲೆ ಅವ್ರನ್ನ ಮದುವೆ ಆದ ನಂತರ ಅವರಿಗೆ ಎಷ್ಟು ಅವರಿಗೆ ಸಪೋರ್ಟ್ ಅನ್ನ ಕೊಟ್ಟರು. ಎಲ್ಲ ಮಹಿಳೆಯರು ಇವಾಗ ಉದ್ಯೋಗಸ್ಥರಾಗಿದ್ದಾರೆ ಅಂದ್ರೆ ಅವರೇ ಅದಕ್ಕೆ ಕಾರಣ ಅಂತೇಳಿ ನಾವು
0: ಸಾವಿತ್ರಿಬಾಯಿ ಫುಲೆ ಅವರು
1: ಹೇಳ್ಬೋದು.
0: ಅಂದ್ರೆ ಎಂತ ಪರಿಸ್ಥಿತಿ ಬಂದ್ರು ಕೂಡ ಎದೆಗುಂದದೆ ಅವರು ನಾನು ಇರುವಂತ ಗುರಿಯನ್ನ ನಾವು ಮುಟ್ಟಬೇಕು ಅನ್ನುವಂತ ಒಂದು ಹಂಬಲ, ಹಾಗೆ ಶಿಕ್ಷಣವನ್ನ ಪಡಿಬೇಕು. ತಾವೊಬ್ಬರೇ ಅಲ್ಲ, ಇಡೀ ಸಮಾಜವನ್ನ ಶಿಕ್ಷಣವನ್ನ ಪಡಿಬೇಕು ಮಹಿಳೆಯರೆಲ್ಲರೂ ಅಂತ ಹೇಳಿ ಶ್ರಮಿಸಿದ್ರು ಅಲ್ವಾ. ಅಂತ
1: ತುಂಬಾ ಕಷ್ಟಗಳನ್ನು ಪಟ್ಟರು ಸಾವಿತ್ರಿಬಾಯಿ ಫುಲೆ ಅವರು, ಸಮಾಜದಿಂದ ತುಂಬಾ ಕಷ್ಟಗಳನ್ನು ಪಟ್ಟರು ಸಹ ಬೇರೆ ಹೆಣ್ಮಕ್ಕಳಿಗೋಸ್ಕರ ಅವರು ಜೀವನವನ್ನೇ ಸವಿಸಿ ಈ ಒಂದು ಒಳ್ಳೆ ಶಿಕ್ಷಣವನ್ನ ಕೊಟ್ಟು ಎಲ್ಲರೂ ಸಹ ವೃತ್ತಿಪರ ಸ್ತ್ರೀಯರನ್ನಾಗಿ ಮಾಡಿದ್ದಾರೆ
0: ಅಂತ ಹೇಳ್ಬೋದು. ನಾವು ಈ ಸಂದರ್ಭದಲ್ಲಿ ಅವ್ರನ್ನು ನೆನ್ಪು ಮಾಡ್ಕೊಂಡಿದ್ದು
1: ತುಂಬಾ ಒಳ್ಳೆಯ ವಿಷಯ
0: ಅಂತಲ್ವಾ. ಅಂದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತ್ರ ಅಲ್ಲ, ನಾವು ಎಲ್ಲಾ ಕ್ಷೇತ್ರದಲ್ಲಿಯೂ ಇದೀವಿ, ಸಾಧನೆಯನ್ನ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಟ್ಟಂತ ಸಾಕಷ್ಟು ಮಹಿಳೆಯರಿದ್ದಾರೆ.
1: ಸಾಕಷ್ಟಿದ್ದಾರೆ.
0: ಹೌದು, ಈಗ ಸುಧಾಮೂರ್ತಿ ಅವರನ್ನೇ ನಾವು ನೋಡಿದ್ರೆ ಅವ್ರು ಕೂಡ ನೋಡಿ ಎಷ್ಟು ಸರಳತೆ ಜೊತೆಗೆ ಅವರು ಸಮಾಜಕ್ಕೆ ಎಷ್ಟೊಂದು ಕೊಡುಗೆ ಕೊಟ್ಟಿದ್ದಾರಲ್ವಾ.
1: ಅವ್ರ ಕೊಡುಗೆ ಅಂತೂ ಹೇಳಲೇ ಸಾಧ್ಯ ಇಲ್ಲ, ಅಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ.
0: ಹೌದು. ಹಾಗೆ ಒಂದು ಹೊಸ ಪರಿಸರಕ್ಕೆ ಈಗ ನಾನು ಯಾವಾಗ್ಲೂ ಅನ್ಕೊಂಡಿರ್ತೀನಿ, ಈಗ ಅಪ್ಪ ಅಮ್ಮನ ಮನೇಲಿ ಬೆಳೆದಿರ್ತಾರೆ, ಒಂದ್ ಹಂತದವರೆಗೆ ಅಲ್ಲಿ ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾರೆ, ಎಲ್ಲ ಪರಿಚಿತರು ಎಲ್ಲ ಜೊತೆಗಿರ್ತಾರೆ. ಅದ್ರ ನಂತರದಲ್ಲಿ ನೋಡಿ ಹೊಸ ವಾತಾವರಣಕ್ಕೆ ಹೋದಾಗ ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿ ನಿಲ್ಲಿಸ್ತಾರಲ್ವಾ.
1: ಆಹಾರ ಸಹ ಬೇರೆ ಇರುತ್ತೆ ಅವರಿಗೆ.
0: ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
3: ಹಲೋ
0: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
3: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ತೆ ಸರ್.
3: ಸಾಹಿತಿ ಮೇಡಮ್ ಅವರಿಗೂ ಕೂಡ ನಮಸ್ಕಾರ.
0: ಇಂದ್ರ ಪ್ರಕಾಶ್ ಅವರು
3: ಮೇಡಮ್, ನಿಮ್ಗೂ ಕೂಡ ನಮಸ್ಕಾರ ಮೇಡಮ್. ಇವತ್ತು ನೀವು ಕಾರ್ಯಕ್ರಮದಲ್ಲಿ ಬಂದದ್ದು ನಮ್ಗೆ ತುಂಬಾ ಖುಷಿ ಆಯ್ತು.
1: ಧನ್ಯವಾದಗಳು ಸರ್.
3: ಹೌದು, ನಿಮ್ಮ ಒಂದು ಮಾತುಗಳು ತುಂಬಾ ಸೊಗಸಾಗಿದೆ, ನಾನು ಕೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರ, ಖುಷಿ ಆಯ್ತು. ಇವತ್ ಕಾರ್ಯಕ್ರಮದಲ್ಲಿ ನೀವು ಸ್ಟುಡಿಯೋದಲ್ಲಿ ಇರೋ ಖುಷಿ ಆಯ್ತು.
0: ಸರ್, ಇವತ್ ಮಹಿಳೆಯರ ಕುರಿತು ಮಾತಾಡೋಣ ಅಂತ ಹೇಳಿ, ಮಹಿಳೆಯರ ಬಹುಮುಖ ಪ್ರತಿಭೆ ಕುರಿತು, ಹಾಗಾಗಿ ಡಾಕ್ಟರ್ ಇಂದ್ರ ಪ್ರಕಾಶ್ ಮೇಡಮ್ ಅವರು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ಬೋದು ಮೇಡಮ್.
3: ಹೌದೌದು ಮೇಡಮ್, ಖಂಡಿತವಾಗ್ಲೂ. ನಾವು ಮೊದಲನೇದಾಗಿ ಮಹಿಳೆಯರಿಗೆ ನಾವು ಗೌರವ ಕೊಡೋದನ್ನ ನಾವು ಕಲಿಬೇಕಾಗತ್ತೆ.
0: ಗೌರವ ಕೊಡೋದು
3: ಯಾಕೆಂದ್ರೆ ಮಹಿಳೆಯರು ಅವರು ನೋಡ್ರಿ, ನಾವು ಏನೋ ದಿವಸ ಕೆಲ್ಸಕ್ಕೆ ಹೋಗ್ತೀವಿ, ಮನೆಗೆ ಏನೋ ತಗೊಂಬಂದು ಹಾಕ್ತಿವಿ, ಮುಗೀತು ನಮ್ದ್ ಕೆಲ್ಸ ಅಂತೀವಿ. ಆದ್ರೆ ಆ ಮಹಿಳೆಯರದು ಕೆಲ್ಸ ಎಷ್ಟಿರುತ್ತೆ ಅಂದ್ರೆ ಅದನ್ನೆಲ್ಲದನ್ನು ನಿಭಾಯಿಸ್ಕೊಂಡು ಪ್ರತಿ ಒಂದು ಅಡಿಗೆ ಮಾಡೋದಾಗ್ಲಿ, ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು, ಎಲ್ಲಾ ಜವಾಬ್ದಾರಿ ಕೂಡ ಮಹಿಳೆಯರ ಮೇಲೆ ಇರುತ್ತೆ. ಹಾಗಾಗಿ ನಾವು ಅವ್ರಿಗೆ ಯಾವುದೇ ಒಂದ್ ತರದಿಂದನು ಅವ್ರಿಗೆ ಮಾತಾಡಬಾರ್ದು. ಅವ್ರ ಕೆಲ್ಸದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು, ಅವ್ರು ಎಷ್ಟ್ ಕೆಲ್ಸ ಮಾಡ್ತಾರೆ, ಹೇಗ್ ಮಾಡ್ತಾರೆ. ನಾವು ಏನೋ ಒಂದ್ ಕೆಲ್ಸ ನೇರವಾಗಿ ಹೋಗಿ ಮಾಡ್ಕೊಂಬಂದ್ ಬಿಡ್ತೇವೆ, ಅವ್ರ ಮೇಲೆ ಜೋರ್ ಮಾಡೋದಾಗ್ಲಿ ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಅವರು ತುಂಬಾ ಕಷ್ಟ ಪಡ್ತಿರ್ತಾರೆ. ಅವ್ರು ಅಷ್ಟೆಲ್ಲ ಕಷ್ಟ ಮಾಡಿ ಕೂಡ ಅವರು ನಾವು ಕೂಡ ನಮ್ಮ ಗಂಡರ ಜೊತೆ ಏನಾದ್ರೂ ಕೆಲ್ಸಕ್ಕೆ ನಾವು ಕೈ ಜೋಡಿಸಿದ್ರೆ ಇನ್ನೂ ಸ್ವಲ್ಪ ಸಹಾಯ ಆಗುತ್ತೆ. ಒಬ್ರೇ ದುಡ್ದದ್ದು ಕಷ್ಟ ಆಗುತ್ತೆ, ಮಕ್ಕಳಿಗೆ ಓದ್ಸಕ್ಕಾಗ್ಲಿ, ಮತ್ತೆ ಇನ್ನು ಮುಂದೆ ಯಾವ್ದೇ ಒಂದು ಮದುವೆ ಆಗ್ಲಿ ಯಾವ್ದಕ್ಕಾದ್ರೂ ದುಡ್ಡು ಕಷ್ಟ ಆಗುತ್ತೆ. ನಾವು ಕೂಡ ಅವ್ರ ಜೊತೆಗೆ ಒಂದ್ ಸ್ವಲ್ಪ ಕೈ ಜೋಡ್ಸೋಣ ಅಂತ ಅವ್ರ ಮನಸ್ಸಲ್ಲಿ ಕೂಡ
0: ಇರುತ್ತೆ.
3: ಆದ್ರೆ ಅವ್ರಿಗೆ ಆಗಕ್ಕ ಇರಲ್ಲ, ಅವರಲ್ಲಿ ತುಂಬಾ ಇರುತ್ತೆ ಒಂದು ಏನಾರು ಒಂದು ಕೌಶಲ್ಯ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರುತ್ತೆ. ಆದ್ರೆ ಈ ಮನೆ ಕೆಲ್ಸ ಅದು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ನಾವೇ ಅವ್ರನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಮಾಡ್ಬೇಕಾಗತ್ತೆ. ಸಪೋರ್ಟ್ ಮಾಡಿ ಅವ್ರಿಗೆ ನಿಮ್ಗೆ ನಿಮ್ಮಲ್ಲಿ ಏನ್ ಒಂದಿದೆ, ನಿಮ್ಮಲ್ಲಿ ಕಲೆ ಯಾವ್ದಿದೆ, ಪ್ರತಿಭೆ ಏನಿದೆ, ಅದನ್ನ ನಾವು ಸ್ವಲ್ಪ ನಾವು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅಂತ ನಾವು ಅದನ್ನ ಕೇಳ್ಬೇಕಾಗುತ್ತೆ. ಏ ಅವ್ರಿಗೆ ಏನ್ ಕೇಳೋದು, ಅವರು ಮಹಿಳೆಯರಲ್ಲ, ಅವ್ರು ಅಡಿಗೆ ಮಾಡ್ಕೊಂಡ್ ಮನೆಯಾಗಿರ್ತಾರೆ, ಅವ್ರದ್ದು ಏನು ಅಂತ ಮಾತ್ರ ಗಂಡಸರಲ್ಲಿ ಆ ಭಾವನೆ ಬರಬಾರ್ದು
0: ಅಂತ. ಸರ್ ಚಿಕ್ಕಪ್ಪ ಸರ್, ಒಳ್ಳೆ ಮಾತನ್ನ ಹೇಳಿದ್ರಿ
3: ಮೇಡಮ್.
0: ಹಾಗೆ ಸರ್, ನಿಮ್ ಮನೆಯವರ ಯಾವ ಗುಣ ಅಥವಾ ಯಾವ ಸ್ಕಿಲ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಅಂತ
3: ನೋಡ್ರಿ. ಈಗ ನಮ್ಮ ಮಿಸ್ಸಸ್ ಕೂಡ ಮನೆಯಲ್ಲಿ ಅಡಿಗೆ ಮಾಡ್ತಾರೆ, ಮನೆಯಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ಮತ್ತೆ ಮಕ್ಕಳಿಗೆಲ್ಲ ಅವರಿಗೆ ಊಟ ಡಬ್ಬಿಗೆ ತಿಂಡಿ ಎಲ್ಲ ಕಟ್ಟಿ, ಮಧ್ಯಾಹ್ನ ಊಟಕ್ಕೆಲ್ಲ ಕಟ್ಟಿ ಮತ್ತೆ ತಿಂಡಿ ಅವ್ರಿಗೆ ಹಾಕೊಟ್ಟು ಎಲ್ಲ ಮುಗಿದ ನಂತರ ಮನೆ ಕೆಲಸ ಮಾಡಿ ಬಟ್ಟೆ ತೊಳೆದ್ಬಿಟ್ಟು ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ನನಗೆ ಊಟಕ್ಕೆ ತಗೊಂಡು ನಮ್ಮ ಅಂಗಡಿಗೆ ಬಂದು ನಾವು ಇಬ್ರು ಮತ್ತೆ ಇಲ್ಲಿ ಅಂಗಡಿ ಒಳಗೆ ಊಟ ಮಾಡಿ ನನ್ನ ಜೊತೆಗೆ ನೀನು ಒಬ್ಬರೇ ದುಡಿಯೋದು ಕಷ್ಟ ಆಗುತ್ತೆ, ನಾನು ಎಷ್ಟಾಗುತ್ತೆ ಅಷ್ಟು ಮಾಡ್ತೇನೆ ಅಂತಂದು ಕಲಿಸ್ಕೊಡು ಕೆಲಸ ಸ್ವಲ್ಪ ಅಂತ ನನಗೂ ಕಲಿಸು, ಏನಾಗೋದಿಲ್ಲ, ಬರೇ ಗಂಡಸ್ರೇ ಮಾಡ್ಬೇಕು ಅಂತ ಏನಿಲ್ಲ ಅಂತ ಹೇಳಿ ಅವರು ನನಗೆ ಕೇಳಿದಾಗ ನಾನು ಕಲಿಸಿಕೊಟ್ಟೆ. ಯಾಕೆಂದ್ರೆ ನಾನು ತುಂಬಾ ಜನಗಳಿಗೆ ನಾನು ಒಂದು ನನ್ನ ಕೆಲಸವನ್ನು ಕಲಿಸ್ಕೊಟ್ಟಿದ್ದೀನಿ. ಹಾಗಿದ್ದಾಗ ನನ್ನ ಹೆಂಡತಿಗೆ ಒಂದು ಆಸಕ್ತಿ ಇದೆ ಅಂತ ಅಂದಾಗ ನಾನ್ ಯಾಕೆ ಕಲಿಸ್ಕೊಡ್ಬಾರ್ದು ಅಂತ ಹೇಳಿ ಅವರು. ಈಗ ಮಹಿಳೆಯರು ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆ, ಇವತ್ತು ನೋಡ್ರಿ, ಇವತ್ ಇದ್ದವರು ನಾಳೆ ಇರಲ್ಲ, ನಾಳೆ ಇದ್ದವರು ನಾಡ್ದ ಇರಲ್ಲ,
0: ಸ್ವಾವಲಂಬಿ ಆಗಿ ಬದುಕಬಹುದು ಹೇಗೆ ಅಂತ.
3: ಈಗ ನಮಗೆ ಏನಾರು ಒಂದ್ ವೇಳೆ ಆಯ್ತು ಅಂತ ಅಂದ್ರು ಕೂಡ ಅವ್ರ ಕೆಲ್ಸವನ್ನು ಕಲ್ತ್ಕೊಂಡ್ಬಿಟ್ರೆ ಅವರು ನಿಧಾನವಾಗಿ ಆ ಕೆಲ್ಸದಿಂದಾನೆ ಅವ್ರ ಜೀವನ ಮಾಡ್ಕೊಂತ ಹೋಗಕ್ ಒಂದ್ ದಾರಿ ಆಗುತ್ತೆ ಮೇಡಮ್. ಅವರು ಕೂಡ ಈಗ ಆಲ್ರೆಡಿ ನನ್ನ ಜೊತೆಗೆ ಐರನ್ ಮಾಡ್ತಾ ಇದಾರೆ ಮೇಡಮ್ ಅವರೇ.
0: ಸೂಪರ್ ಸರ್. ನಿಮ್ಗೆ ಅಂದ್ರೆ ಹೇಗೆ ಸಾಥ್ ಕೊಡ್ತಾರೆ ಅಂತ ಹೇಳಿ ನಾವು ಒಂದ್ ಸ್ವಲ್ಪ ಬೆಂಬಲವನ್ನ ಸೂಚಿಸಿದ್ರೆ ಸಾಥ್ ಕೊಡ್ತಾರೆ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್. ಹಾಗಾದ್ರೆ
3: ಖಂಡಿತವಾಗ್ಲು ಖಂಡಿತವಾಗ್ಲು ನಾವು ಅವರಲ್ಲಿ ಅವರಲ್ಲಿ ಒಂದು ಕೆಲಸ ಕಲಿಯೋದಾಗ್ಲಿ ಕೆಲಸ ಮಾಡೋದಾಗ್ಲಿ ಅವರು ಒಂದು ಅವ್ರ ಮನಸ್ಸಲ್ಲಿ ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ನು ಉಪಯೋಗ ಆಗೋದಿಲ್ಲ.
0: ಅವ್ರಿಗೆ ಆಸಕ್ತಿ ಇರಬೇಕು.
3: ಅವ್ರಿಗೆ ಮರ ನಾನು ಮರ ಹತ್ತುತ್ತಾನೆ ಆಸಕ್ತಿ ಇದ್ರೆ ನಾವು ನಮ್ ಕೈ ನಿಲ್ಕೋ ತನಕನಾದ್ರು ಅವ್ರನ್ನ ಮೇಲೆ ಎತ್ತಬಹುದಲ್ವಾ. ಅವ್ರಿಗೆ ಮರ ಹತ್ತಕ್ಕೆ ಆಸಕ್ತಿ ಇಲ್ಲ ಅಂತಂದ್ರೆ ನಾವು ಏನು ಅವ್ರಿಗೆ ಎಷ್ಟೇ ಹತ್ರ ನಾವು ಕೂಡ ಹತ್ತಿದ್ರು ಆಗದೇ ಇಲ್ಲ ಅವ್ರು ಮತ್ತೆ ಬಿದ್ದು ಹೋಗ್ಬಿಡ್ತಾರೆ. ಅವ್ರು ನಾವು ಕೆಲಸವನ್ನ ಕಲಿಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು. ಅವ್ರಿಗೆ ನಾವು ಕೂಡ ಅವ್ರಿಗೂ ಕೂಡ ನಾವು ಕೆಲಸ ಕಲ್ತ್ರೆ ಇವತ್ತಲ್ಲ ನಾಳೆ ನಮ್ಗೆ ಏನಾದ್ರು ಸಮಸ್ಯೆ ಬಂದಾಗ ನಾವು ಸ್ವಾವಲಂಬನೆಯಾಗಿ ದುಡ್ಕೊಂಡು ನಮ್ಮ ಮಕ್ಕಳು ಮರಿ ಸಾಕಿ ನಾವು ಹೋಗ್ಬೋದು ಅಂತ ಅವ್ರ ತಲೆ ಒಳಗೂ ಕೂಡ ಬಂದಾಗ ಮಾತ್ರ ಅವೆಲ್ಲ ಸರಿಯಾಗುತ್ತೆ ಮೇಡಮ್ ಅವರೇ.
0: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದ ಸರ್.
1: ಧನ್ಯವಾದ.
3: ಧನ್ಯವಾದಗಳು ಮೇಡಮ್.
1: ವಿಷಯಗಳನ್ನ ಹೇಳಿದ್ರಿ.
3: ಖಂಡಿತವಾಗ್ಲು ಮೇಡಮ್ ಅವರೇ, ಇವತ್ತು ನಿಮಗೂ ಕೂಡ ತುಂಬಾ ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ. ಸ್ಟುಡಿಯೋದಲ್ಲಿ ಬಂದದ್ದು ಇನ್ನೂ ಖುಷಿ ಆಯ್ತು. ಹಾಗಾಗಿ ನಾನು ಕರೆ ಮಾಡಿ ನಿಮ್ ಜೊತೆ ಮಾತಾಡಿದ್ದು ಇನ್ನೂ ಖುಷಿ
0: ಆಯ್ತು.
3: ಅವ್ರಿಗೂ ನಮ್ಮ ಶಿವಮೊಗ್ಗ ರೇಡಿಯೋ ಬಳಗದವ್ರಿಗೂ ನಿಮ್ಗೂ ತುಂಬರೋದಯದ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
0: ನಮಸ್ತೆ. ಚಿಕ್ಕಪ್ಪ ಸರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದರೆ ನಾವು ಮಹಿಳೆಯರಿಂದ ಅಂದರೆ ಮನೆಯವ್ರಿಗೂ ಕೂಡ ಒಂದು ಸಪೋರ್ಟನ್ನು ಮಾಡಿ ನಿಮ್ಗೆ ಮಾಡ್ಲಿಕ್ಕೆ ಆಗುತ್ತೆ ಅಂಥೇಳಿ ಸಹಕಾರವನ್ನು ಕೊಟ್ಟರೆ ಎಲ್ಲ ಕೆಲಸದಲ್ಲೂ ಭಾಗಿಯಾಗ್ತಾರೆ ಅಂತ ತಿಳಿಸಿದ್ದೆ. ಹೌದು ಹೌದು ಅಂತ. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನನ್ನ ಜೊತೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಕೂಡ ಇದ್ದಾರೆ. ಇವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
10: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯಲ್ಲಿರುವಂತಹ ಬಹುಮುಖ ಪ್ರತಿಭೆ ಕುರಿತು, ಸ್ಕಿಲ್ ಏನೆಲ್ಲ ಸ್ಕಿಲ್ ಇದೆ, ಮಹಿಳೆಯರಲ್ಲಿ ಸಾಕಷ್ಟು ರೀತಿಯ ಸ್ಕಿಲ್ಗಳಿರುತ್ತೆ, ಇಂಥ ಬಹುಮುಖ ಪ್ರತಿಭೆ ಕುರಿತು ಮಾತಾಡ್ತಾ ಇದ್ವಿ. ನನ್ನ ಜೊತೆಗೆ ಇವತ್ತು ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಕೂಡ ಇದ್ದಾರೆ. ಅವರು ಕೂಡ ಮಹಿಳೆಯಲ್ಲಿರುವಂತಹ ಸಾಕಷ್ಟು ಒಂದು ಬಹುಮುಖ ಪ್ರತಿಭೆಯ ಕುರಿತು ಸಾಕಷ್ಟು ಮಾತಾಡಿದ್ರು. ಹಾಗೆ ಕೇಳುಗರು ಕೂಡ ತುಂಬ ಜನ ಕರೆ ಮಾಡಿ ಮಾತಾಡ್ತಾ ಇದ್ರು. ಅಂದರೆ ಮೇಡಮ್, ಈಗ ಎಲ್ಲರೂ ಹೇಳ್ತಾ ಇದ್ರು ಮಹಿಳೆಯರಲ್ಲಿ ಸಾಕಷ್ಟು ಪ್ರತಿಭೆ ಇರುತ್ತೆ, ಆದರೆ ಅವಕಾಶಗಳು ಕೆಲವೊಂದು ಸರಿ ಇಲ್ದಿದ್ದಾಗ ಅಥವಾ ಪ್ರೋತ್ಸಾಹ ನೀಡೋರು ಇಲ್ದಿದ್ದಾಗ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಹಾಕೋದು ಹೇಗೆ ಅಥವಾ ಅದಕ್ಕೆ ಒಂದು ಅವಕಾಶವನ್ನು ಹೇಗೆ ಕಲ್ಪಿಸ್ಕೊಡೋದು ಅಂತೇಳಿ ಅಂತ.
1: ಅದು ಮನೆಯವರು ನಮಗೆ ಸಪೋರ್ಟ್ ಮಾಡಲೇಬೇಕು, ಮಾಡದೇ ಇದ್ರೆ ಅದು ಇರತಕ್ಕಂಥ ಒಂದು ಸ್ಕಿಲ್ಸ್ ಎಲ್ಲ ಹಾಗೆ ಮಸುಕಾಗಿ ಬಿಡುತ್ತೆ. ಅಂದರೆ ಮನೆಯವರು ಅದನ್ನು ಗುರುತಿಸಿ ಆ ಒಂದು ಪ್ರತಿಭೆಯನ್ನು ಹೊರಗಾಗಲಿಕ್ಕೆ ಸಹಾಯ ಮಾಡಬೇಕು, ಮತ್ತು ಅವಳಲ್ಲಿ ಏನು ಕೌಶಲ್ಯ ಇದೆ ಅದನ್ನು ಏನು ಮಾಡ್ತಾಳೆ ಅದಕ್ಕೋಸ್ಕರ ಅವಳನ್ನು ಬಿಡಬೇಕು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡಬೇಕು. ಆಗ ಅವಳು ಪ್ರತಿಭಾ ಇನ್ನೂ ಸಹ ಪ್ರತಿಭಾವಂತಳಾಗಿ ಇನ್ನಷ್ಟು ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಆಕೆ ಮನೆಯನ್ನು ನೋಡಿಕೊಂಡು ಹೊರಗಡೆ ಉದ್ಯೋಗ ಕ್ಷೇತ್ರದಲ್ಲೂ ನೋಡಿಕೊಂಡು
0: ಮಲ್ಟಿಟಾಸ್ಕ್
1: ಅಂತ ಹೇಳ್ಬೋದು. ಮನೆಯಲ್ಲಿ ಹಿರಿಯರಿದ್ರೆ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರನ್ನ ನೋಡಿಕೊಂಡು, ಗಂಡನನ್ನ ನೋಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ಮನೆಯನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡು, ತನ್ನ ಉದ್ಯೋಗ ಕ್ಷೇತ್ರದಲ್ಲಿ ಸಹ ತನ್ನ ಒಳ್ಳೆಯ ಸೇವೆಯನ್ನ ಸಲ್ಲಿಸ್ತಾ ತನ್ನ ಒಂದು ಬೆಳವಣಿಗೆಯನ್ನ ತಾನೇ ಬೆಳೆಸ್ಕೋತಾ ಹೋಗ್ತಾಳೆ. ಆ ಒಂದು ಕೌಶಲ್ಯತೆ ಅವಳಿಗೆ ಬಹಳ ದೊಡ್ಡದು ಅಂತ ನಾನು ಹೇಳ್ತೀನಿ.
0: ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಮನೆ ಕೆಲಸ ಮಾಡ್ತಿದ್ರು, ಮನೆಯಲ್ಲಿ ನಿಮ್ಮ ಮನೆಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಮನೆಯಲ್ಲಿ ಇದಾರೆ ಗೃಹಿಣಿ ಹಾಗೆ ಹೇಳ್ತಾರೆ. ಮನೆಯಲ್ಲಿ ಅಂದ ತಕ್ಷಣ ಏನು ಕೆಲಸ ಇಲ್ವೇನೋ ಅನ್ನೋ ರೀತಿ ಕೆಲವ್ರು ಹೇಳೋದನ್ನ ನಾನು ತುಂಬಾ ಜನ ಕೇಳಿದೀನಿ. ಆದ್ರೆ ಮನೆ ಕೆಲಸ ಅಂದ ತಕ್ಷಣ 24/7 ಅಂತಾನೆ ಹೇಳ್ಬೋದಲ್ವಾ, 24 ಗಂಟೆನೂ ಅವ್ರಿಗೆ ಕೆಲಸ ಇರುತ್ತೆ ಅಂತ ಹೇಳಿ ಒಂದಲ್ಲ ಒಂದ್ ಕೆಲಸದಲ್ಲಿ ತೊಡಸ್ಕೊಂಡಿರ್ತಾರೆ. ಆದ್ರೆ ನಾವ್ ಎಷ್ಟೋ ಸರಿ ಆ ತರದನ್ನ ಗುರುತಿಸೋದೇ ಇಲ್ಲ, ಅವ್ರೇನ್ ಮನೆ ಕೆಲಸ. ಆದ್ರೆ ಒಂದು ದಿನ ಮಹಿಳೆಯರು
1: ಮಾಡದೆ
0: ಕೆಲಸ ಮಾಡಲ್ಲ ಅಂದ್ರೆ
1: ಅದು ಎಷ್ಟು ಅವ್ಯವಸ್ಥಿತವಾಗಿ ಕಾಣುತ್ತೆ ಮನೆ ಅಂದ್ರೆ. ಅವತ್ತಿನ ದಿವಸನೇ ಯಾರಾದ್ರೂ ಹೊರಗಡೆಯಿಂದ ಅತಿಥಿಗಳು ಬಂದ್ರು ಅಂದ್ರೆ ಆ ಮನೆ ನೋಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಆ ಒಂದು ಮಹಿಳೆಗೆ ಮನೆ ಕೆಲಸ ಮಾಡ್ತಾಳೆ ಅಂತ ಹೇಳೋಕ್ಕಿಂತ ಗೃಹಿಣಿಯನ್ನ ಒಂದು ಒಳ್ಳೆಯ ಒಂದು ಹೆಸರ ಗೌರವವನ್ನ ಕೊಟ್ಟು ಅವಳನ್ನ ಯಾವಾಗ್ಲೂ ಸಹ ಒಳ್ಳೆ ರೀತಿ ನೋಡ್ಕೊಂಡಾಗ ಆ ಭಾವನೆಗಳಿಂದ ಆ ಮನೆ ತುಂಬಾ ಅಚ್ಚುಕಟ್ಟಾಗಿ ಬೆಳೀತೆ, ಮತ್ತೆ ಆ ಮಕ್ಕಳು ಸಹ ಒಳ್ಳೆಯ ಒಂದು ಭಾವನೆಗಳನ್ನ ಕಲಿತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ.
0: ಮತ್ತೊಂದು ಕರೆ ಇದೆ ನೋಡೋಣ, ಇನ್ನೊಂದು ಕಾಲ್ ಇದೆ ನೋಡೋಣ ಮೇಡಮ್. ಹಲೋ,
11: ನಮಸ್ತೆ ಮೇಡಮ್.
0: ನಮಸ್ತೆ ಸೌಮ್ಯ ಅವರೇ. ನಮ್ದಾಯ್ತು ಸೌಮ್ಯ ಅವರೇ. ನನ್ ಜೊತೆಗೆ ಇವತ್ತು ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಇದ್ದಾರೆ, ಸಾಹಿತಿಗಳವರು. ಇವತ್ತು ಮಹಿಳೆಯಲ್ಲಿರುವಂತಹ ಒಂದು ಪ್ರತಿಭೆ ಕುರಿತು ಮಾತಾಡ್ತಾ ಇದ್ವಿ. ಸೌಮ್ಯ ಅವ್ರು ಕರೆ ಮಾಡಿದ್ರು. ಅಂದ್ರೆ ನಾವೀಗ ಮಾತಾಡ್ತಾ ಇದ್ವಿ ಅಲ್ವಾ,
1: ಹೌದು,
0: ಪ್ರತಿಯೊಂದು ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಸ್ಕಿಲ್ ಮಹಿಳೆಯರಿಗಿದೆ ಅಂತ ಹೇಳಿ ಅಂತ. ಆಗ್ಲಿ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹಲೋ ಸರ್, ಕೇಳ್ತಿದ್ಯ? ಹಲೋ ಸರ್, ಕೇಳ್ತಾ ಇದೆಯಾ ಸರ್? ಹಲೋ ಹಲೋ, ಕರೆ ಕಟ್ಟಾಯ್ತು. ಕರೆ ಮಾಡ್ಬೇಕಾದವರು ಒಂದು ಸ್ವಲ್ಪ ನೆಟ್ವರ್ಕ್ ಪ್ಲೇಸಲ್ಲಿ ನಿಂತ್ಕೊಂಡು ಕರೆ ಮಾಡಿದ್ರೆ ಅವರು ಮಾತಾಡಿದ್ದು ನಮ್ಗೆ ಕೂಡ ಕೇಳ್ತಾರೆ ಅಂತ ಹೇಳ್ಬೋದು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
12: ನಮಸ್ಕಾರ ಮೇಡಮ್.
0: ಸರ್ ನಮಸ್ತೆ.
12: ಸೋಮಶೇಖರ್
0: ಸೋಮಶೇ ಹಾ ಸೋಮಶೇಖರ್ ಸರ್, ಆರಾಮಿದ್ದೀರಾ?
12: ಆರಾಮ್ ಮೇಡಮ್.
0: ಸರ್, ಇವತ್ತು ಮಹಿಳೆಯರ ಬಹುಮುಖ ಪ್ರತಿಭೆ ಬಗ್ಗೆ ಮಾತಾಡ್ತಾ ಇದ್ವಿ.
12: ಹೌದು ಮೇಡಮ್.
0: ನಮ್ಮ ಜೊತೆಗೆ ಸಾಹಿತಿಗಳು ಇಂದಿರಾ ಪ್ರಕಾಶ್ ಅವರು ಇದ್ದಾರೆ. ಹೌದು ಸರ್.
12: ಅವ್ರಿಗೂ ನಮಸ್ಕಾರ ಹೇಳ್ತೀವಿ.
1: ನಮಸ್ತೆ ಸರ್. ತಮಗೂ ನಮಸ್ತೆ.
12: ನಮಸ್ತೆ ಮೇಡಮ್.
0: ಹಾ ಸರ್.
12: ಹಾ ಮೇಡಮ್.
0: ಹಾ ಸೋಮಶೇಖರ್ ಸರ್, ನಾವಿವತ್ತು ಮಹಿಳೆಯರಲ್ಲಿ ಇರುವಂತಹ ಸಾಕಷ್ಟು ಸ್ಕಿಲ್ಗಳಿರುತ್ತೆ ಮಹಿಳೆಯರಲ್ಲಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿ ಸೂಪರ್ ಆದಂತ ಒಂದು ಮಾತನ್ನ ಹೇಳಿದಾರೆ ನಮ್ಮ ಹಿರಿಯರು.
1: ಹೌದು
12: ಹೌದು ಮೇಡಮ್. ಯಾಕಂತಂದ್ರೆ ಹೆಣ್ಣು ವಿದ್ಯಾಭ್ಯಾಸ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಮೇಲೆ ಹೊರಗಡೆ ಕೆಲಸ ಆಫೀಸ್ ಅಲ್ಲಿ ಆ ತರ ವರ್ಕ್ ಇದ್ರೆ ಅಲ್ಲಿನೂ ಮಾಡಿ.
0: ಹೌದು ಸರ್.
12: ಒಂದು ಹೆಣ್ಣು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ
0: ಎಲ್ಲ
12: ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ.
0: ಹೌದು ಸರ್, ಹೌದು.
12: ಆಮೇಲೆ ಏಕಕಾಲದಲ್ಲಿ ಹಲವು ಕೆಲಸಗಳನ್ನ ಆಕೆ ಮಾಡ್ತಾರೆ
0: ಮೇಡಮ್.
12: ಮನೆಯ ಜವಾಬ್ದಾರಿ ಮೇಡಮ್, ಮಕ್ಕಳ ಆರೈಕೆ ಮತ್ತು ಕೆಲಸಗಳನ್ನ ಒಟ್ಟಿಗೆ ನಿಭಾಯಿಸ್ತಾರೆ.
0: ಒಟ್ಟಿಗೆ ನಿಭಾಯಿಸುವಂತ
12: ಸಹಾನುಭೂತಿ ಮೇಡಮ್. ಹೆಣ್ಣು
0: ಸಹಾನುಭೂತಿ ಅಂತಾನೆ ಹೇಳ್ಬೋದು. ಸಹನೆಗೆ ಮತ್ತೊಂದು ಹೆಸರು ಅಂತ ಹೇಳ್ಬೋದು. ಸರ್, ನಿಮ್ಮ ಮನೆಯವರ ಯಾವ ಒಂದು ಸ್ಕಿಲ್ ಅನ್ನು ನೀವು ಗುರುತಿಸಿದ್ದೀರಾ ಬಹುಮುಖ ಪ್ರತಿಭೆಯನ್ನ ಅಂತ ಹೇಳಿ? ನಿಮ್ಮನೇಲಿ
12: ನಮ್ಮನೆಯಲ್ಲಿ ಅಡಿಗೆ ಚೆನ್ನಾಗಿ ಮಾಡ್ತಾರ.
0: ಅಡಿಗೆ ಚೆನ್ನಾಗಿ ಮಾಡ್ತಾರ? ಹಾಗಾದ್ರೆ ಒಂದಿನ ಊಟಕ್ಕೆ ಬರ್ಬೋದು. ಓಕೆ ಸರ್, ಧನ್ಯವಾದ ಸರ್. ಸೋಮಶೇಖರ್ ಸರ್ ಕರೆ ಮಾಡಿ, ಹಂಸಸಾಗರದಿಂದ ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಒಂದು ಮಾತು ಎಷ್ಟು ಅರ್ಥಗರ್ಭಿತಾಗಿದೆ ಅಲ್ವಾ ಮೇಡಮ್?
1: ಬಹಳ ಸೂಕ್ತವಾಗಿರತಕ್ಕಂಥ.
0: ಹೌದು, ಅವಳು ಒಬ್ಬಳು ಶಿಕ್ಷಣ ಕಲ್ತರೆ ಇಡೀ ಕುಟುಂಬವನ್ನ ಶಿಕ್ಷಿತರಂಗೆ ಮಾಡ್ತಾರೆ ಅಂತ ಹೇಳಿ ಅಂತ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
13: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ನಮಸ್ ಸರ್.
13: ಹಾ, ಆರಾಮದಿರಿ ಮೇಡಮ್?
0: ಆರಾಮಿದ್ದೀವ್ರಿ.
13: ಹ್ಞೂ ಮೇಡಮ್, ಕಾರ್ಯಕ್ರಮ ಕೇಳಾಯ್ತವ್ರಿ, ಕಾರ್ಯಕ್ರಮ ಚಲೋ ಮೂಡಿ ಬರಕತ್ತದ್ರಿ ಮೇಡಮ್. ಹೆಣ್ಣಿನ ಇದ್ರ ಬಗ್ಗೆ ರೀ.
0: ಹೌದು ಸರ್, ಮಹಿಳೆಯ ಪ್ರತಿಭೆ ಕುರಿತು ಮಾತಾಡ್ತಾ ಇದ್ದೀವಿ.
13: ಹೌದ್ರಿ, ಪ್ರತಿಭೆ ಯಾಕಪ್ಪ ಅಂತಂದ್ರ ಮಹಿಳೆ ಮೇಡಮ್ ಅವ್ರ ಅದಾರ. ಮೇಡಮ್ ಅವ್ರಿ ನಮಸ್ಕಾರ ರೀ. ನಿಮಗೂ ನಮಸ್ಕಾರ ರೀ ಮೇಡಮ್.
1: ನಮಸ್ತೆ, ನಮಸ್ ಸರ್.
13: ಯಾಕಪ್ಪ ಅಂತಂದ್ರ ಮಹಿಳೆಯರಲ್ಲಿ ರೀ ಮೇಡಮ್ ಪ್ರತಿಭೆ ಬಹಳ ಇರ್ತಾವ್ರಿ ಮೇಡಮ್. ಯಾಕಪ್ಪ ಅಂದ್ರ ಅದ್ರ ಏನಾದ್ರಿ ಗಂಡೊಂದು ಹೆಣ್ಣು ಆರು, ಆರು ಗುಣಕ್ಕಿಂತ ಹೆಚ್ಚು ಗುಣ ಇರ್ತಾವ್ರಿ. ಆದ್ರ ಚಿತ್ರ ನೋಡಿದ್ರಿ ಮೇಡಮ್, ಅದು ಗಂಡೊಂದು ಹೆಣ್ಣು ಆರು
0: ಅಷ್ಟು.
13: ಹಂಗ ಗುಣ ಹೆಣ್ಮಕ್ಳ ಬಳಿ ಬಹಳ ಇರ್ತಾವ್ರಿ ಮೇಡಮ್. ಯಾಕಂದ್ರ ಪ್ರತಿಯೊಂದಕ್ಕ ಸಂಭಾಳಿಸ್ತಾರ್ರಿ ಅವ್ರು,
0: ಸಂಭಾಳಿಸ್ತಾರ.
13: ಹಾ, ಯಾಕಪ್ಪ ಅಂತಂದ್ ನೋಡ್ರಿ, ಹೆಣ್ಣ ಮೊದಲು ಏನ್ ಇರ್ತಾಳ್ರಿ, ಮಗಳಾಗಿರ್ತಾಳ್ರಿ, ಆಮ್ಯಾಗ ತಾಯಿ ಆತಾಳ್ರಿ, ತಾಯಿಯಾಗಿ ಮತ್ತ ಅಲ್ಲಿ ಅಜ್ಜ ಆತಾಳ್ರಿ.
0: ಹೌದು,
13: ಹಿಂಗ ಪ್ರತಿಯೊಂದು ಗುಣ ಹೆಣ್ಮಕ್ಳ ಬಳಿ ಇರ್ತಾವ್ರಿ. ಆ ಪ್ರತಿಭೆಯ ಕಂಡು ಹಿಡಿಯವ್ರು ಬೇಕ್ರಿ ಮೇಡಮ್ ಅವರಲ್ರಿ.
0: ಅವರಲ್ಲಿ ಇರುವಂತ ಪ್ರತಿಭೆಯನ್ನು ಗುರುತಿಸಬೇಕು ಅಂತ ಹೇಳಿ.
13: ಹಾ, ಗುರುತಿಸ್ಬೇಕ್ರಿ ಮೇಡಮ್. ಯಾರೇ ಆಗಲ್ರಿ, ಇವತ್ತು ಮನ್ಯಾಗ ಹಿರಿಯರಾಗಲಿ ಕಿರಿಯರೇ ಆಗಲಿ ಯಾರೇ ಆಗಲಿ, ಗುರುತಿಸಿಕೆಸಿಂದ ಅವ್ರಿಗೆ ಪ್ರೋತ್ಸಾಹ ಕೊಟ್ರೆ ಅವ್ರು ಮುಂದೆ ಬರ್ಲಕ್ಕ ಒಂದ್ ಸಾಧ್ಯ ಆಗ್ತದ್ರಿ ಮೇಡಮ್.
0: ಸಾಧ್ಯ ಆಗುತ್ತೆ ಅಂತೇಳಿ, ಹಾಗಾಗಿ ಮನೆಯವರ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಅಂತೇಳಿ.
13: ಹಾ, ಬೇಕ್ರಿ ಮೇಡಮ್. ಯಾಕಪ್ಪ ಸಪೋರ್ಟ್ ಇರ್ಲಕ್ಕ ಅಂದ್ರೆ ಆಗಂಗಿಲ್ಲ ಮೇಡಮ್. ಈ ಕೆಲವರು ಏನ್ ಮಾಡ್ತಾರ್ರಿ ಮೇಡಮ್, ಈಗ ಆಕಿ ಬಲಿ ಪ್ರತಿಭೆ ಇತ್ತಪ್ಪ ಅಂದ್ರೆ ಆ ಪ್ರತಿಭೆಗೆ ಅರಳ ಗುಡಂಗಿಲ್ರಿ ಅವ್ರು ಕೆಲವರು ಮನೆಯಾಗ್ರಿ.
0: ಹೌದು,
13: ಎಲ್ಲಿ ಇವತ್ತು ಹೇಳ ಅಲ್ಲಿ ಏನ್ ಮಾಡುದು, ಸುಮ್ಮನೆ ಮನೆಯನ್ ಕೆಲಸ ಮಾಡ್ಕೊಂಡು ಇರು ಅನ್ನು ಮಂದಿ ಬಹಳ ಅದ್ರಿ ಮೇಡಮ್.
0: ಅವಕಾಶ ವಂಚಿತರಾದಂತ ತುಂಬಾ ಜನ ಮಹಿಳೆಯರಿದ್ದಾರೆ.
13: ಹಾ, ಮಹಿಳೆಯರದಾರಿ, ಅದಕ್ಕ ವಂಚಿತರ ಆಗಬಾರ್ದಂತ ನಮ್ಮ ಅಭಿಪ್ರಾಯ ರೀ ಮೇಡಮ್. ಯಾಕಪ್ಪ ಅಂತಂದ್ರೆ ಆಕಿ ಪ್ರೋತ್ಸಾಹ ಕೊಟ್ರಪ್ಪ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಾಗೂ ಅವ್ರು ಏನ್ ಬೇಕಾದ್ ಮಾಡಬಹುದ್ರಿ, ಸಾಧಿಸಬಹುದ್ರಿ ಮೇಡಮ್.
0: ಹೌದು ಸರ್.
13: ಪ್ರತಿಭೆ ನಾವು ಗುರುತಿಸಬೇಕ್ರಿ ಅವರಲ್ಲಿ, ಹೆಣ್ಮಕ್ಳ ಬಳಿ
0: ಗುರುತಿಸಿ ಮತ್ತೆ ಪ್ರೋತ್ಸಾಹಿಸಬೇಕು ಅಂತ ನೀವ್ ಹೇಳ್ತೀರಾ.
13: ಹಾವನ್ರಿ, ಪ್ರೋತ್ಸಾಹಿಸಿ ಅವ್ರಿಗೆ ಜರ ಅನುಮತಿ ಕೊಟ್ರಪ್ಪ ಅಂತಂದ್ರೆ ಅವ್ರು ಪ್ರತಿಯೊಂದು ಕ್ಷೇತ್ರದಾಗ್ರಿ, ಆದ್ರೂ ಅವರಲ್ಲಿ ಗುಣನೂ ಏನಿರ್ತದ್ರಿ ಮೇಡಮ್, ಪ್ರತಿಯೊಂದು ಶಾಂತ ಗುಣ ಇರ್ತಾವ್ರಿ ಹೆಣ್ಮಕ್ಳ ಬಳ್ರಿ.
0: ಶಾಂತ ಗುಣ ಇರುತ್ತೆ,
13: ಸಹನೆ ಬಾಳ್ರಿ,
1: ಶಾಂತಿ ಸಹನೆ ಇವೇ.
13: ಹಾ, ಯಾಕಪ್ಪ ಅಂದ್ರೆ ಗಪ್ಪನಿ ಶಿಟ್ಟಿ ಬರಂಗಿಲ್ರಿ, ಪ್ರತಿಯೊಂದು ಸಂಭಾಳಿಸ್ರಿ, ಎಲ್ಲಾ ತರ ಸಂಭಾಳಿಸ್ಬೇಕಲ್ರಿ ಮೇಡಮ್ ಅವರು.
0: ಹೌದು,
13: ಮಕ್ಕಳಿಗೆ ಸಂಭಾಳಿಸಬೇಕು, ಗಂಡದವ್ರಿಗೆ ಸಂಭಾಳಿಸಬೇಕು, ಹೊರಗಿನವರಿಗೆ ಬಂದವ್ರಿಗೆ. ಹಿಂಗ ಅದಕ್ಕೆ ಗುಣ ಮಾತ್ರ ತಿಳಿದವ್ರಿಗೆ ತಿಳಿಸ್ತದ ನೋಡ್ರಿ ಮೇಡಮ್. ತಿಳಿದಕ್ಕೆ ಪ್ರೋತ್ಸಾಹ ಕೊಟ್ರೆ ಅವ್ರ ಪ್ರತಿಭೆ ನಾವು ಗುರುತಿಡಿಬಹುದ್ರಿ ಮೇಡಮ್.
0: ಗುರುತಿಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀರಿ?
13: ಹಾ, ಸಾಧ್ಯ ಆಗ್ತದೆ ಮೇಡಮ್.
0: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
13: ಧನ್ಯವಾದ, ನಮಸ್ತೆ.
0: ನವಾಜ್ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಎಲ್ಲರಲ್ಲೂ ಒಂದೆಲ್ಲ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಪ್ರೋತ್ಸಾಹಿಸಬೇಕು, ಹಾಗೆ ಅವರು ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಬೇಕು.
1: ಹೆಣ್ಣಾರು ಅಂತ ಹೇಳಿ ಹೆಣ್ಣಿನ ಗುಣಗಳನ್ನ
0: ವರ್ಣಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
14: ಹಲೋ ಮೇಡಮ್.
0: ನಮಸ್ತೆ ಸೌಮ್ಯ ಅವರೇ.
14: ನಮಸ್ತೆ ಮೇಡಮ್. ನನ್ಗೆ ಇಂಥ ವಿಷಯ ಏನಂತ ಗೊತ್ತಿದ್ದೀರ, ಅದಕ್ಕಾಗಿ ಮತ್ ನಮ್ಮ ಅಣ್ಣಗಳೆಲ್ಲ ಹೇಳಿದ್ ಕೇಳಿಸ್ಕೊಂಡ್ರಿ, ಈಗ ನಾನು ಮಾತಾಡ್ಬೇಕಂತ ಅನಿಸ್ತು.
0: ನಮ್ ಜೊತೆಗೆ ಇವತ್ತು ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಇದ್ದಾರೆ, ಸಾಹಿತಿಗಳವರು, ಮಾತಾಡಿ.
14: ಹಾ ಮೇಡಮ್.
0: ನಮಸ್ತೆ ಮೇಡಮ್. ಹೆಣ್ಮಕ್ಳ
14: ಬಗ್ಗೆ ಅಂದ್ರೆ ಬಹಳ.
0: ಹಲೋ ಸೌಮ್ಯ ಅವ್ರು ಮಾತಾಡ್ತಾ ಇದ್ರು, ಕರೆ ಕಟ್ ಆಯ್ತು. ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ
15: ಮೇಡಮ್. ನಮಸ್ತೆ
0: ಸರ್. ನಮಸ್ತೆ ಸೋಮಶೇಖರ್ ಸರ್.
15: ಹಾ ಮೇಡಮ್.
0: ಸರ್, ಇವತ್ತು
15: ಇಂದಿರ ಪ್ರಕಾಶ್ ಮೇಡಮ್ ಅವರು, ನಮಸ್ತೆ ಮೇಡಮ್ ಅವ್ರ ಸಾಹಿತಿಗಳು ಕೂಡ.
1: ನಮಸ್ತೆ ಸರ್. ನಮಸ್ತೆ ಸರ್.
15: ಇಲ್ಲ ಮೇಡಮ್, ನಾವು ನಿಜ ನಿಮ್ಮ ಇದರಲ್ಲಿ ವಚನ ವಿಹಾರದಲ್ಲಿ ಸಾಕಷ್ಟು ಬಾರಿ ಅವರು ಕೂಡ
1: ಭಾಗವಹಿಸಿದ್ದಾರೆ,
15: ಕೇಳ್ತಾ ಇರ್ತೀವಿ. ನಿಜ ಮೇಡಮ್, ಇವತ್ತು ಒಂದು ಮಹಿಳೆಯರ ವಿಶೇಷವಾದಂತ ಕೌಶಲ್ಯಗಳ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಸುಧಾರವಾದಕ್ಕಂತ ಕಾರ್ಯಕ್ರಮ ಮೇಡಮ್ ಇವತ್ತು. ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಾವು ನಮ್ಮ ನಾವು ನೋಡಿರೋದು ಕೇಳಿರೋ ವಿಚಾರನ ತೆಗೆದುಕೊಂಡ್ರು ಕೂಡ ಆಶ್ಚರ್ಯ ಅನ್ಸುತ್ತೆ ಮೇಡಮ್. ಹೇಗೆ ಸಾಧ್ಯ, ಇಷ್ಟೆಲ್ಲ ಹೇಗ್ ಮಾಡ್ತಾರೆ ಅಂತ ನಮ್ಗೆ ಆಶ್ಚರ್ಯ ಕೂಡ ಆಗುತ್ತೆ. ಯಾಕೆಂದ್ರೆ ನಾನು ಮೊನ್ನೆ ನಮ್ಗೆ ಒಂದು ಮೂರ್ ದಿವಸ ಮನೆಯವರೆಲ್ಲ ಹೊರಗಡೆ ಹೋದ್ರು ಮೇಡಮ್, ನನ್ನ ಒಬ್ಬನ್ ಬಿಟ್ಟು. ನಮ್ ತಂದೆ ನಾನು ಇದ್ದು ಅವಾಗ ಗೊತ್ತಾಯ್ತು ನನಗೆ ಪಾಪ ಅವ್ರ ಕಷ್ಟ ಅವ್ರ ಕೆಲಸಗಳು ಎಷ್ಟಿರುತ್ತೆ ಏನು ಅಂತ.
0: ಆ ರೀತಿ ಸಿಚುವೇಶನ್ ಬಂದಾಗನೇ ಅಲ್ವಾ ಅದ್ರ ಬೆಲೆ ಗೊತ್ತಾಗೋದು.
15: ಖಂಡಿತ ಖಂಡಿತ ಮೇಡಮ್, ಎಷ್ಟು ಕೆಲಸ ನಾವೇನೋ ಬೇರೆ ದಿನಗಳಲ್ಲಿ ಇನ್ನೂ ಆಗಿಲ್ವೇ ಅಂತ ಅವ್ರ ಮೇಲೆ ರೇಗ್ತೀವಿ, ಬಟ್ ಆ ಕೆಲಸ ಎಲ್ಲ ನಾವೇ ಮಾಡಕ್ ಹೋದಾಗ ಗೊತ್ತಾಗುತ್ತೆ ಎಷ್ಟು ಕೆಲಸಗಳು ಇರುತ್ತೆ ಅದೆಲ್ಲ ಹೇಗ್ ನಿಭಾಯಿಸ್ತಾರೆ ಅಂತ. ಆಮೇಲೆ ವಿಶೇಷ ಕೌಶಲ್ಯಗಳು ಮಾಡಿ ನೋಡಿ ಮೇಡಮ್, ನಮ್ಮ ಅಜ್ಜಿ ಇದ್ರು ಸಿದ್ದಜ್ಜಿ ಅಂತ, ಅವರು ಅಕ್ಷರ ಜ್ಞಾನ ಇಲ್ಲ ಮೇಡಮ್, ಅವ್ರಿಗೆ ಸಹಿ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ ನಿರಕ್ಷರ ಕುಕ್ಷೆ, ಬಟ್ ಮನೆ ಹೇಗೆ ನಿಭಾಯಿಸಿದ್ರು ಅಂದ್ರೆ ಆಶ್ಚರ್ಯ ಆಗುತ್ತೆ ನಮ್ಗೆ. ಆಮೇಲೆ ಅವರು ಇದೆಲ್ಲ ಮನೆ ಕೆಲಸದ ಮಧ್ಯೆ ಚಾಪೆ ಹೆಣೆಯರು ಮೇಡಮ್, ಸೋಗೆಗರಿ ಸೋಗೆಗರಿ ಎಷ್ಟು ನೀಟಾಗಿ, ಮತ್ತೆ ಅವು ಅದು ಒಂದು 6-8 inches ಒಂದು ಅಗಲದ ಒಂದು ಇದು ತಾನು ಮೇಡಮ್, ಅಂತ ಒಂದು 10-12 ಮಾಡ್ಕೊಂಡು ಅದನ್ನ ಮತ್ತೆ ಸೋಗೆ ಜಾಬ್ನಲ್ಲೇ ಸೇರ್ಸೋದು ಕೂಡಿಸಿ ಒಲೆಯೋದು
0: ನೋಡಿ ಎಷ್ಟು ಚಂದ ಮಾಡ್ಕೊಂಡಿರ್ತಾರೆ
15: ಅಂತ. ಹಾ, ಅದನ್ನ ಮಾಡಿಡೋದು. ಆಮೇಲೆ ಇಂಚಿಲ ಗರಿಯನ್ನ ತರಿಸ್ಕೊಂಡು ಕಟ್ಟಿಗೆ ಮಾಡೋರು ಎಲ್ಲ ಒಪ್ಪವರ್ಣ ಮೇಡಮ್. ನಮ್ಗೆ ಎಷ್ಟು ನಮ್ಗೆ ಸೋಜಿದ ಅಂತ ಅನ್ಸುದು, ಹೇಗೆ ಬಿಡುವಿನ ಸಮಯದಲ್ಲಿ ಕಾಲ ಕಡೆಯಲ್ಲಿ ಕೂತ್ಕೊಂಡು ಇವರೆಲ್ಲ ಮಾಡ್ತಾರೆ ಹಾಗೆ ಅಂತ.
0: ಆ ಬಿಡುವಿನ ಸಮಯದಲ್ಲೂ ಕೂಡ ಉಪಯುಕ್ತವಾದಂತ ಕಲಿತಿದ್ರು ಅಥವಾ ಮಾಡ್ತಾ ಇದ್ರು ಅಂತ ಹೇಳಿ ಅಂತ,
15: ಅದೊಂದು ಪರಂಪರೆ. ಮತ್ತೆ ನಮ್ಮ ಮಗಳ ವಿಚಾರಕ್ಕೆ ಬಂದ್ರೆ ನೋಡ್ರಿ, ಅವ್ಳು ಸಾಫ್ಟ್ವೇರ್ ಆದ್ರೂ ಕೂಡ ನಮ್ಮ ಮದರ್ ಬೆಡ್ ರಿಡನ್ ಆದಾಗ ಒಂದ್ ಕೊನೆ ಒಂದ್ ತಿಂಗಳು ಬೆಡ್ ರಿಡನ್ ಆಗ್ಬಿಟ್ರು. ಅವಾಗ ಆಕೆ ಅವಳು ವರ್ಕ್ ಫ್ರಮ್ ಹೋಮ್ ತಗೊಂಡ್ ಬಂದು ಯಾವ್ದೇ ನರ್ಸ್ ಸೇವೆ ಮಾಡ್ತಾರಲ್ಲ ಅದಕ್ಕಿಂತ ಏನ್ ಕಡಿಮೆ ಮಾಡ್ಲಿಲ್ಲ ಮೇಡಮ್, ಅದು ಹೆಮ್ಮೆ ಅನ್ಸುತ್ತೆ ನನಗೆ. ಎಷ್ಟು ಚೆನ್ನಾಗಿ ಬೆಡ್ ಸೋರ್ ಆಗದಾಗೆ ಕೊನೆವರೆಗೂ ಎಲ್ಲ ನೋಡ್ಕೊಂಡ್ರು ಅಂತಂದ್ರೆ ಅವಾಗ ನನಗೆ ಗೊತ್ತಾಯ್ತು ಎಷ್ಟು ಇವರು ಚೆನ್ನಾಗಿ ಒಪ್ಪ ವರ್ಣ ಮಾಡ್ಕೊಂಡು ಅವ್ರ ಸ್ಕಿಲ್ ಅವಾಗ ಗೊತ್ತಾಯ್ತು ಮೇಡಮ್ ನಮ್ಗೆ. ಅವರು ಒಂದು ಯಾವ ಕೆಲಸ ಕೊಟ್ಟು ಸಿಸ್ಟಮ್ ಮಾಡ್ತಾರೆ ಆದ್ರೂ ಎರಡು ಮಾಡ್ತಿಲ್ಲ ಮೇಡಮ್. ಇವತ್ತು ಅದು ವಿಶೇಷವಾಗಿ ಹೆಮ್ಮೆ ಅನ್ಸುತ್ತೆ, ಅವರು ಎಲ್ಲ ಸ್ತರದಲ್ಲೂ ಕೂಡ ತಮ್ಮ ಛಾಪನ್ನ ಒತ್ತಿದ್ದಾರೆ, ಮತ್ತೆ ನಮ್ಮಿಂದ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅದನ್ನ ನಾವು ಹೇಳಲೇಬೇಕು. ಅದು ಹೊಗಳಿಕೆ ಅನ್ನೋ ಒಂದು ಅತಿಶಯೋಕ್ತಿ ಮಾತಲ್ಲ, ಮಾಡ್ತಾರೆ ಅದನ್ನ ಒಪ್ಕೊಳ್ಳೇಬೇಕು ಮೇಡಮ್, ನಾವು ಪ್ರಾಜೆಕ್ಟ್ ಮನಸ್ಸಿಂದ ಒಪ್ಕೊಳ್ಳೇಬೇಕು. ಇಲ್ಲ ಯಾವ್ದೇ ಒಂದು ಕೆಲಸ ಕೊಟ್ರೆ ನಾವು ಅವ್ರು ಕೂತ್ಕೊಂಡ್ರೆ ಅವ್ರು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಾವು ಒಪ್ಕೊಳ್ಳೇಬೇಕು.
0: ಅವರಿಗೆ ಒಪ್ಕೊಂಡಾಗ ಇನ್ನಷ್ಟು ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ ಅವರಿಗೆ.
15: ಖಂಡಿತ ಮೇಡಮ್, ನೀವು ನಮ್ ಆಶ್ಚರ್ಯ ಆಗುತ್ತೆ ನನಗೆ ಯಾವ ಕೆಲಸ ಮಾಡಿದ್ರು ಕೌಂಟು ಮೇಡಮ್. ನಾನು ಅದೇ ಹೇಳ್ತಿದ್ನಲ್ಲ ಈಗ ಸುಮ್ನೆ ಉದಾಹರಣೆಗೆ ಅಜ್ಜಿ ಏನ್ ಮಾಡುದಂದ್ರೆ, ಅಪ್ಪಯ್ಯ ನಾನು ಅವರೆಕಾಯ ಸುಲ್ದ ಹಾಕ್ತೇನೆ ನೀನ್ ಬೆಳಿಗ್ಗೆ ಕಾಳು ಇಸು ಕೊಡು ಅನ್ನೋದು. ನಾನು ಅದು ಒಂದ್ ನಿಮಿಷಕ್ಕೆ ಎಷ್ಟು ಕಾಳು ಇಸುತ್ತೀನಿ ಅಂತ ನಾನು ಕೌಂಟ್ ಮಾಡಿದ್ದೆ ಮೇಡಮ್. ನಾನು ಅರ್ಧ ಶತಕ ಬಾರ್ಸಕ್ ಆಗ್ಲ, 47-48 ಒಂದ್ ನಿಮಿಷ ಎರಡು ಕೈನಲ್ಲಿ ಇಸ್ಕಿ ಅದನ್ನ 50 ಮುಟ್ಟಕ್ ಆಗ್ಲಿಲ್ಲ. ಹಂಗೆ ಅವರು ಚುರುಕಾಗಿ ಮಾಡ್ಬೇಕು ಅನ್ನೋದೆಲ್ಲ ಕಲ್ಸಿದ್ರು ನಮ್ಗೆ,
0: ಕಲ್ಸಿದ್ರು ಅಂತೇಳಿ ಅಂತ
15: ಅವ್ರ ಸ್ಕಿಲ್ ಅನ್ನ ನಮ್ಗೆ ಹಸ್ತಾಂತರ ಮಾಡಿದ್ರು ಮೇಡಮ್. ಹಾಗಾಗಿ
0: ಜಾಣ್ಮೆ ಇತ್ತು ಅಂತ ಹೇಳಿ ಅಂತ ಸರ್, ಇದೆಲ್ಲ ಜಾಣ್ತಾ ಇದ್ರು
15: ಖಂಡಿತ ಮೇಡಮ್. ಅವ್ರು ಕೆಲಸ ಮಾಡೋದ್ರ ಜೊತೆಗೆ ಮನೆಯಲ್ಲಿರೋರು ಕಲಿಸ್ತಿದ್ರಲ್ಲ, ಅದು ದೊಡ್ಡ ಮಾತು ಮೇಡಮ್. ಅದು ಈಗ ಮೇಡಮ್ ಅದೇ ಅಲ್ಲಿದ್ದಾರೆ ನೋಡಿ, ಅವರು ಸಾಹಿತಿಗಳು. ಸಾಹಿತಿ ಅಂದ್ರೆ ಎಲ್ಲರಿಗೂ ಬರೋದಿಲ್ಲ ಮೇಡಮ್, ಅದು ಆ ಕವಿ ಹೃದಯ ಇರಬೇಕು.
0: ಹೌದು ಸರ್, ಹೌದು,
16: ಧನ್ಯವಾದಗಳು.
15: ಅವಾಗ್ಲೇ ಅದು ಅಭಿರುಚಿ ಇರ್ಬೇಕು, ಆತರ ಇದ್ದಾಗಲೇ ಬರೋದು. ಹಾಗಾಗಿ ವಿಶೇಷವಾದಂತ ಒಂದು ಪ್ರತಿಭೆ ಮೇಡಮ್ ಅದು. ಅದಕ್ಕೆ ನಾನು ಆಗಾಗ್ಗೆ ಪ್ರಸ್ತಾಪ ಮಾಡ್ತಾ ಇರ್ತೀನಿ, ನವನವೋಲ್ಲೇಖ ಶಾಲಿನಿ ಪ್ರತಿಭಾಮುಖ, ನವನವೋನ್ಮೇಷ ಶಾಲಿನಿ ಪ್ರತಿಭಾಮುಖ ಅಂತ ಭಟ್ಟತೌತಾರನ ಕಾವ್ಯ ಮೀಮಾಂಸಕ ಹೇಳ್ತಾನೆ ಮೇಡಮ್. ಹಾಗಾಗಿ ಯಾವ್ದೋ ಒಂದು ವಿಷಯವನ್ನ 10 ಅದನ್ನ ಒಂದ್ ಸ್ವಲ್ಪ ವಿವರಿಸ್ತಾರೆ ಅಂದ್ರೆ ಕವಿ ಹೃದಯರು ವಿಶೇಷವಾಗಿ ವಿವರಿಸ್ತಾರೆ ಮೇಡಮ್. ಅದು ಚಂದ ಇರುತ್ತೆ, ಪದಗಳಿರ್ಬೋದು, ಮತ್ತೆ ಅವರು ವಿವರಿಸಿದ ರೀತಿ ವಿಶೇಷ ಅರ್ಥವನ್ನ ಕೊಡುತ್ತೆ.
0: ಹಾಗಾಗಿ ವಿಶೇಷ ದೊಡ್ಡ ಕವನನೇ ಬರೀತಾರೆ ಅಷ್ಟೊಂದು.
15: ಖಂಡಿತ ಮೇಡಮ್, ಖಂಡಿತ. ಹಾಗಾಗಿ ನೋಡ್ರಿ, ನಾವೆಲ್ಲ ಈಗ ನೋಡ್ತಿರ್ತೀವಿ ಮೇಡಮ್, ಇಲ್ಲಿ ನಾವು ಜಮೀನ್ ಹತ್ರ ಏನಾದ್ರು ಕೆಲಸ ಮಾಡುವಾಗ ಕೂತಿದ್ರೆ ಮೇಲ್ಗಡೆ ಹಕ್ಕಿ ಹೋಗ್ತಾರ ನೋಡ್ತೀವಿ, ಬಟ್ ನಮ್ಗೆ ಏನ್ ಅನ್ಸೋದಿಲ್ಲ. ಆದ್ರೆ ಕುವೆಂಪು ಅವ್ರಿಗೆ ಮತ್ತೆ ಬೇಂದ್ರೆ ಅವ್ರಿಗೆ ವಿಶೇಷ ಹೊಳೆಯುತ್ತೆ ಅದು. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಅವರು ಹೇಳ್ತಾರೆ, ದೇವರು ರುಜು ಮಾಡಿದನು ಅಂತ ಹೇಳ್ತಾರೆ. ಹಾಗೆ ವಿಶೇಷವಾದಂತ ಒಂದು ವ್ಯಕ್ತಿತ್ವ ಆ ಮಹಿಳೆಯರಿಗೂ ಇದೆ. ಹಾಗಾಗಿ ಅವರನ್ನ ನಾವು ಗೌರವಿಸ್ಬೇಕು, ಮತ್ತೆ ಒಳ್ಳೆ ರೀತಿಲಿ ನಡ್ಸ್ಕೊಳ್ಬೇಕು ಮೇಡಮ್. ಇವತ್ತು ಇಲ್ಲಿ ಶೋಷಣೆ ಹೆಚ್ಚಾಗಿ ಹೆಣ್ಣಿಗೆ ಆಗ್ತಾ ಇದೆ ಅಂತಾರೆ, ಬಟ್ ಅದು ದೊಡ್ಡ ತಪ್ಪು ಮೇಡಮ್, ಆಗ್ಬಾರ್ದು. ಯಾಕೆಂದ್ರೆ ನಮ್ಗಿನ್ನ ಹೆಚ್ಚಿನ ಒಂದು ಸ್ಥಾನದಲ್ಲಿ ಅವ್ರು ಇರ್ತಾರೆ, ಹಾಗಾಗಿ ತುಂಬಾ ಗೌರವಯುತವಾಗಿ ನಾವು ನಡ್ಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮೇಡಮ್.
0: ಧನ್ಯವಾದ ಸರ್, ತುಂಬಾ ಒಳ್ಳೆ ಮಾತನ್ನ ತಿಳಿಸ್ಕೊಟ್ಟಿದ್ರ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
15: ಧನ್ಯವಾದಗಳು ಮೇಡಮ್.
0: ಸೋಮಶೇಖರ್ ಸರ್ ಅವರು ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ವಾ ಮೇಡಮ್? ಹೌದು, ಈಗ ನಮ್ಮ ಹಿರಿಯರೆಲ್ಲ ಇಷ್ಟೊಂದು ನಾವೀಗ ಈ ಪ್ರತಿಭೆ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಹಿರಿಯರನ್ನೆಲ್ಲ ನೆನ್ಪ್ ಮಾಡ್ಕೊಂಡ್ರೆ ಅವರಲ್ಲಿ ಇಷ್ಟೊಂದು ಕಲೆ ಇತ್ತಲ್ವಾ,
1: ಸೋಮಾರಿಗಳಲ್ವೇ
0: ಅಲ್ಲ ಅಂತ ಹೇಳಿದ್ದೆ. ಒಂದ್ ಮಗುನ ಮಲಗಿಸ್ಬೇಕಾದ್ರೂ ಕೂಡ ಹಾಡು ಹೇಳುವಾಗ ಆ ಕಲೆ ಎಲ್ಲ ಎಲ್ಲಿ ಹುಟ್ಟಿತ್ತು ಅಂತ ಹೇಳಿ ಯೋಚನೆ ಮಾಡಿದ್ರೆ,
1: ಏನೇ ಕಷ್ಟದ ಕೆಲಸ ಮಾಡ್ತಾ ಇದ್ರು ಯಾವ್ದೋ ಒಂದು ಹಾಡುಗಳನ್ನು ಹೇಳೋರು, ಅದರಿಂದ ಅವ್ರ ಮನಸ್ಸಿಗೆ ತೃಪ್ತಿ ಸಿಗ್ತಾ ಇತ್ತು. ಕಷ್ಟ ಅಂತ ಯಾವ್ದನ್ನು ಅನ್ಕೊಂಡಿಲ್ಲ
0: ಅಂತ ಹೇಳಿದ. ಒಂದ್ ಬೇಜಾರಾಗ್ತಿದೆ ಅಂತ ಹೇಳಿದ್ರು ಅಲ್ಲೊಂದು ಹಾಡು ಕಟ್ಟಿ ಹೇಳ್ತಾ ಇದ್ರು. ಆ ಪದಗಳು ಇವಾಗ ನಾವೆಲ್ಲ ಬರೆದು ಇಷ್ಟುದ್ದ ಬರೆದು ಕಲಿತೀವಿ, ಆದ್ರೆ ಅವರೆಲ್ಲ ಓದ್ಲಿಕ್ಕೆ ಬರೆಯಕ್ಕೆ, ಸೋಮಶೇಖರ್ ಸರ್ ಹೇಳ್ದಾಗೆ ಓದು ಬರಹ ಬರ್ಲಿಲ್ಲ ಅಂತ ಹೇಳಿದ್ರು ಕೂಡ ಆ ಹಾಡುಗಳನ್ನ ಕಟ್ಟಿ ಹೇಳುವಂತ ಶೈಲಿ ಇರ್ಬೋದು, ಅವರಷ್ಟೇ ಅಲ್ಲ ಉಳಿದವರಿಗೂ ಕೂಡ ಹೇಳ್ಕೊಡುವಂತ ಒಂದು ಇದು ಗುಣ ನಮ್ಮಗಳನ್ನು ಮೆಚ್ಬೇಕಲ್ವಾ. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ಅಲ್ವಾ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿರುವಂತಹ ಬಹುಮುಖ ಪ್ರತಿಭೆ ಕುರಿತು, ಅವರಲ್ಲಿ ಸಾಕಷ್ಟು ಸ್ಕಿಲ್ಗಳಿರುತ್ತೆ, ಆ ಸ್ಕಿಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಜೊತೆಗೆ ಇವತ್ತು ಹಿರಿಯ ಸಾಹಿತಿಗಳಾದಂಥ ಶ್ರೀಮತಿ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಕೂಡ ಇದ್ದಾರೆ. ಮೇಡಮ್, ಇಷ್ಟು ಹೊತ್ತು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಲ್ವಾ, ಮಹಿಳೆಯರಲ್ಲಿರುವಂತಹ ಗುಣಗಳ ಬಗ್ಗೆ ಇರ್ಬೋದು, ಹಾಗೆ ಅವರಲ್ಲಿರುವಂತಹ ಹೊಂದಾಣಿಕೆ ಗುಣ ಇರ್ಬೋದು, ತಾಳ್ಮೆ ಇರ್ಬೋದು, ಎಲ್ಲರನ್ನ ನಿಭಾಯಿಸುವಂತಹ ಗುಣ, ಈ ಎಲ್ಲ ಗುಣಗಳ ಬಗ್ಗೆ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
1: ಈಗ ನಾನು ಆ ಮಹಿಳೆಯ ಸಾಮಾಜಿಕ ಕ್ಷೇತ್ರದಲ್ಲಿ ಹೋಗೋಣ. ಈಗ ಆಕೆ ಮನೆಯನ್ನು ನಿಭಾಯಿಸಿಕೊಂಡು ಉದ್ಯೋಗ ಕ್ಷೇತ್ರವನ್ನು ಮಾಡಿಕೊಂಡು ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ಅವಳು ತನ್ನ ಪ್ರತಿಭೆಯನ್ನ ಸಾಧಿಸ್ತಾ ಇದ್ದಾಳೆ ಅಂದ್ರೆ ಅದನ್ನ ಏನ್ ಹೇಳ್ಬೋದು ಅಂದ್ರೆ ಅನೇಕ ಕಾರ್ಯಕ್ರಮಗಳನ್ನ ಅವಳು ಸಂಘಟನೆಯಾಗಿ ತಗೋತಾಳೆ. ಸಾರ್ವಜನಿಕರಿಗೆ ಉಪಯುಕ್ತವಾಗ್ತಕ್ಕಂಥ ಕೆಲಸಗಳನ್ನ ಮಾಡೋದು, ಗುರುತಿಸೋದು, ಅದನ್ನ ಯಾರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಗುರುತಿಸಿ ಸ್ಕೂಲ್ಗಳಿಗೆ ಹೋಗಿ ಆ ಬಡ ಮಕ್ಕಳಿಗೆ ಸಹಾಯ ಮಾಡತಕ್ಕಂತ ಒಂದು ಈಗ ಒಂದೊಂದು ಗ್ರೂಪ್ಗಳನ್ನ
0: ಮಾಡ್ಕೊಂಡಿದ್ದಾರೆ.
1: ಸಿಕ್ಕಾಪಟ್ಟೆ ಸಂಘಟನೆಗಳನ್ನ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೆ. ಅದರಿಂದ ಅನೇಕ ಉಪಕಾರವಾಗಿರ್ತಕ್ಕಂಥ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರ ಆತ್ಮತೃಪ್ತಿಯನ್ನು ಸಹ ಪಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಆರೋಗ್ಯ ಹದಗೆಡ್ತಕ್ಕಂತಹದ್ದು ತುಂಬಾ ಕಡಿಮೆ ಆಗಿದೆ
0: ಅಂತ ಹೇಳಿದ. ಈಗ ಒಬ್ಬೊಬ್ಬರೇ ಇದ್ದಾಗ ಅವರಿಗೆ ಒಂಟಿತನ ಕಾಡಬಾರ್ದು ಅನ್ನುವಂತ ಇರ್ಬೋದು, ಆ ತರದ ಈ ತರದ ಸಂಘಗಳಲ್ಲಿ ಸೇರ್ಕೊಂಡ್ರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಳ್ಳೋದ್ರಿಂದ, ಅದೇ ರೀತಿ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಮಹಿಳೆಯರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳ್ಬೋದಲ್ವಾ.
1: ಒಬ್ಬರ ಕೌಶಲ್ಯ ಇನ್ನೊಬ್ರು ಸಹ ತಗೊಂತಾರೆ. ಅವ್ರು ಇನ್ನೊಬ್ರು ಎಷ್ಟು 10 ಜನ ಇದ್ರೆ 10 ಜನದ ಕೌಶಲ್ಯವನ್ನು ಸಹ ಸೇರಿ ಆ ಸಮಾಜಕ್ಕೆ ಇನ್ನೂ ಸಹ ಒಳ್ಳೆಯ ಉಪಯುಕ್ತವಾದ ಮಾಹಿತಿ ಸಿಗ್ತಾ ಇದೆ ಅಂತ.
0: ಹಾಗೆ ಒಂದು ಕರೆ ಇದೆ, ತಗೊಳ್ಳೋಣ ಮೇಡಮ್.
1: ಆಯ್ತು.
0: ಹಲೋ
19: ಹಲೋ
0: ಹಲೋ ಸರ್ ಸರ್
19: ನಮಸ್ತೆ.
0: ಕೇಳ್ತಿದೆ ಸರ್.
19: ನಾನು ಮಂಜುನಾಥ್ ಅಂತ ಹೇಳಿ.
0: ಹಾ ಸರ್, ಮಂಜುನಾಥ್ ಸರ್ ಎಲ್ಲಿಂದ ಕರೆ ಮಾಡ್ತಿರೋದು?
19: ಮೇಡಮ್ ಇಲ್ಲೇ ಇದ್ದಾರೋ, ಅಲ್ಲೇ ಇದ್ದಾರಲ್ವಾ?
1: ಹಾ, ಮಂಜುನಾಥ್ ಸರ್ ನಮಸ್ತೆ.
19: ನಮಸ್ತೆ ಮೇಡಮ್.
1: ಹಾ ನಮಸ್ತೆ ಸರ್, ಕಾಲ್ ಸಿಕ್ತಲ್ಲ ನಿಮ್ಗೆ.
19: ಪ್ರೀತಿ ಕಂಗ್ರಾಟ್ಸ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
19: ಒಳ್ಳೆ ಸಬ್ಜೆಕ್ಟ್. ಮಹಿಳೆ ಮೂರು ವಿಭಿನ್ನ ಕ್ಷೇತ್ರಗಳಿಂದ ಅವಳು ತನ್ನ ಸ್ಕಿಲ್ ಅನ್ನ ತೋರಿಸ್ತಾಳೆ, ಗ್ರಾಮೀಣ ಕ್ಷೇತ್ರ, ನಗರ ಕ್ಷೇತ್ರ ಮತ್ತು ಸಮಾಜ ಕ್ಷೇತ್ರದಿಂದ ಅಂತೇಳಿ. ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಒಂದು ಕೌಶಲ್ಯನೇ ಭಿನ್ನ, ಹಾಗೇನೆ ನಗರ ಪ್ರದೇಶದ ಹೆಣ್ಣು ಮಕ್ಕಳ ಒಂದು ಕೌಶಲ್ಯ ಭಿನ್ನ, ಹಾಗೇನೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡುವಂತಹ ಕಾರ್ಯದಲ್ಲಿ ಭಿನ್ನವಾಗಿ ತನ್ನ ಪ್ರತಿಭೆಯನ್ನು ತೋರಿಸ್ಕೊಡುವಂತಳು. ಆ ಹಿನ್ನೆಲೆಯಲ್ಲಿ ಮಹಿಳೆಗೆ ನಾವು ಪೂಜ್ಯ ಸ್ಥಾನದಲ್ಲಿ ಕಾಣಬೇಕು. ಆಗ ಒಂದು ದೇವತೆಯ ಪೂಜ್ಯತೆ ಅಂತಂದ್ರೆ, ಒಂದು ದೇವತೆಯ ಆಕಾರದಲ್ಲಿ ಹೆಣ್ಣನ್ನ ಯಾರು ಕಾಣ್ತಾರೋ ಆ ಮನೆ ಯಾವಾಗ್ಲೂ ಕೂಡ ಬೆಳಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಪೂರಕವಾಗಿ ಒಬ್ಬ ತಾಯಿ ಹೆಣ್ಣು ಕೂಡ ಪ್ರತಿಯೊಬ್ಬರನ್ನ ಸಮಾನದಿಂದ ಕಂಡ ಈ ಸಮಾಜ ಏನಾಗುತ್ತೆ, ಒಂದು ಉತ್ತಮ ಬದಲಾವಣೆ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
0: ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ಕೊಟ್ರಿ ಸಾ. ಸಮಾಜ ಮುಖಿಯಾಗಿ ಹೆಣ್ಣು ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ಗ್ರಾಮೀಣ ರೀತಿಯಲ್ಲಿ ಅಂತೇಳಿ ತುಂಬಾ ಒಳ್ಳೆಯ ವಿಷಯವನ್ನು ಹೇಳಿದ್ರಿ ಸಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
20: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಮಂಜುನಾಥ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಾ ಇದ್ರಲ್ವಾ ಒಳ್ಳೆ ವಿಷಯಗಳನ್ನು ಹೇಳಿದ್ರು. ಹೌದು, ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಹೆಣ್ಮಕ್ಳಿಗೆ ಅವರಿಗೆ ಒಂದಿಷ್ಟು ಸವಾಲುಗಳಿರುತ್ತೆ. ಹೌದು, ಮನೆ ಕೌಶಲ್ಯ ಬೇರೆ ಇರುತ್ತೆ, ನಗರ ಪ್ರದೇಶ ಇರ್ಬೋದು. ಹಾಗೆ ಸಮಾಜ, ನೀವು ಅವಾಗ ಹೇಳಿದ್ರಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಂತಹ ಮಹಿಳೆಯರಲ್ಲಿ ಒಂದೊಂದು ರೀತಿಯ ಒಂದೊಂದು ಸವಾಲುಗಳಿರುತ್ತೆ. ಹಾಗೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಕೂಡ
1: ಸವಾಲುಗಳಿಗೆ ತಕ್ಕಂಗೆ ಎದುರಿಸ್ತಕ್ಕಂಥ ಶಕ್ತಿಯನ್ನು ಸಹ ಅವರು ಬೆಳೆಸ್ಕೊಳ್ತಾ ಹೋಗ್ತಾರೆ
0: ಅಂತಾನೆ ಹೇಳ್ಬೋದು. ಮತ್ತೊಂದು ಕರೆ ಇದೆ, ಕರೆ ಕಟ್ಟಾಯ್ತು. ಅವಾಗ ಹೇಳ್ತಾ ಇದ್ರಿ ಮೇಡಮ್ ನೀವು ಸಾಮಾಜಿಕವಾಗಿ
1: ಮಹಿಳೆಗೆ ತಂದೆ ಆಗಿರ್ತಕ್ಕಂಥ ಜವಾಬ್ದಾರಿಗಳು, ಕುಟುಂಬದ ಜವಾಬ್ದಾರಿಗಳು ಹಲವಾರು ಇದ್ರೂ ಸಹ ಅವಳು ಆ ಸವಾಲುಗಳ ಜೊತೆಯಲ್ಲಿನೇ ವಿವಿಧ ಕ್ಷೇತ್ರಗಳಲ್ಲಿ ಸಹ ತನ್ನನ್ನು ತೊಡಗಿಸ್ತಕ್ಕಂಥ ಒಂದು ಶಕ್ತಿಯನ್ನ ಆಕೆ ಬೆಳೆಸ್ಕೊಂಡಿದ್ದಾಳೆ. ಇವತ್ತಿನ ದಿವಸ ಮಹಿಳೆ ಮನೆಗೆ ಮಾತ್ರ ಸೀಮಿತ ಆಗಿಲ್ಲ, ಆದರೆ ಇವಳು ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಮತ್ತು ಸಾಹಿತ್ಯದಲ್ಲಿ, ಸಮಾಜ ಸೇವೆ, ರಾಜಕೀಯ ಉದ್ಯಮಗಳಲ್ಲಿ ಸಹ ಇವಳು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾಳೆ. ಮುಖ್ಯವಾಗಿ ಹೇಳಬೇಕಂದ್ರೆ ಒಂದೇ ಒಂದು ಸಮಯದಲ್ಲಿ ಅನೇಕ ಜವಾಬ್ದಾರಿಗಳನ್ನು ತಾನು ಸಮತೋಲನವಾಗಿ ನಡೆಸ್ತಕ್ಕಂಥದ್ದು ಮಹಿಳೆಯ ಬಹುಮುಖ್ಯ ಕೌಶಲ್ಯ ಅಂತ ಹೇಳಬಹುದು. ಮತ್ತು ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಸಮಾಜದ ಜೊತೆಗೂ ಸಹ ಅವಳು ಬೆರೆತು ತನ್ನ ಸಾಮರ್ಥ್ಯವನ್ನು ಮತ್ತು ಸಮಾಜದ ಒಳಿತಿಗೋಗಿ ಬಳಸ್ಕೊತಕ್ಕಂಥದ್ದು ಆ ಒಂದು ಮಹಿಳೆಯ ವಿಶೇಷ
0: ಒಂದು ಕರೆ ಇದೆ ನೋಡೋಣ.
1: ಆಯ್ತು,
0: ಹಲೋ ಹಲೋ ಸರ್ ನಮಸ್ತೆ.
21: ನಮಸ್ಕಾರ.
0: ಬ್ರಹ್ಮಾನಂದ ರಾನಡೆ ಸರ್, ನಮ್ ಜೊತೆಗೆ ಇವತ್ತು ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಇದ್ದಾರೆ, ಸಾಹಿತಿಗಳು ಸರ್.
21: ಮೇಡಮ್ ಊಟ ಆಯ್ತಾ? ಮೇಡಮ್
0: ಊಟ ಆಯ್ತು ಸರ್.
1: ನಮಸ್ತೆ ಸರ್, ರಾನಡೆ ಸರ್, ನಮಸ್ತೆ.
21: ಏನ್ ಟಾಪಿಕ್ ಇದೆ ಮೇಡಮ್
0: ಸರ್? ಇವತ್ತು ಮಹಿಳೆಯರು ಇರುವಂತಹ ಬಹುಮುಖ ಪ್ರತಿಭೆ ಕುರಿತು, ಸ್ಕಿಲ್ ಬಗ್ಗೆ ಮಾತಾಡ್ತಿದ್ವಿ.
21: ಮಹಿಳೆಯರ ಬಗ್ಗೆ?
0: ಹೌದು, ಮಹಿಳೆಯರಲ್ಲಿರುವಂತಹ ಬಹುಮುಖ ಪ್ರತಿಭೆಯ ಕುರಿತು ಮಾತಾಡ್ತಾ ಇದ್ವಿ.
21: ಹೌದು ಮೇಡಮ್, ಹೌದು.
0: ನಮ್ಮ ಜೊತೆಗೆ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಸಹ ಇದ್ದಾರೆ.
21: ನಮಸ್ಕಾರ
1: ಮೇಡಮ್.
21: ನಮಸ್ತೆ. ನಾವ್ ಅದೇ ಯಾವಾಗ್ಲೂ FM ಅಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇರ್ತೀವಿ, ಕೆಲವರು ಸಬ್ಜೆಕ್ಟ್ ಗಳು ಕೊಡ್ತಾ ಇರ್ತಾರೆ. ಇವತ್ತು ಅದೇ ಮಹಿಳೆಯರ ಬಹುಮುಖ ಪ್ರತಿಭೆ ಅಂತ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಒಂದು ನಿಜವಾದ ಮಾತೆ ಅದು ಮೇಡಮ್. ಯಾಕಂದ್ರೆ ಈ ಸೃಷ್ಟಿಯಲ್ಲಿ ದೇವರು ಗಂಡು ಹೆಣ್ಣು ಹುಟ್ಟಿಸುವಾಗ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಎಕ್ಸ್ಟ್ರಾ ಟ್ಯಾಲೆಂಟ್ ಕೊಟ್ಟೆ ಹುಟ್ಟಿದ್ದಾನೆ. ಆ ಫಸ್ಟ್ ಪಾಯಿಂಟ್ ಅದೇ ಇದೆ. ಆಮೇಲೆ ಅವರು ಈಗ ತಾಯಿ ರೂಪದಲ್ಲಿ ಇರ್ತಾರೆ, ತಂಗಿ ರೂಪ, ಸಹೋದರಿ, ಪ್ರತಿಯೊಂದರಲ್ಲೂ ಇರ್ತಾರೆ. ಹಾಗಾಗಿ ಅವ್ರ ಪ್ರೀತಿ, ಪ್ರೇಮ, ಸಂಬಂಧ, ವಿಶ್ವಾಸ ಎಲ್ಲವನ್ನು ಅವರು ಹೆಚ್ಚು ಮೈಗೂಡಿಸ್ಕೊಂಡಿರ್ತಾರೆ. ಮತ್ತೆ ಅವರಲ್ಲಿ ಒಂದು ಧೈರ್ಯ ಇರ್ಲಿ, ಮತ್ತೆ ಯಾವುದೇ ಒಂದು ಕೆಲಸಗಳನ್ನ ತಗೊಂಡಾಗ ಅದನ್ನ ಪರ್ಫೆಕ್ಟ್ ಆಗಿ ನಿಗದಿತ ಸಮಯದಲ್ಲಿ ಸರಿಯಾಗಿ ಮಾಡ್ತಕ್ಕಂಥವ್ರು ಮಹಿಳೆಯರ ಅಂತಾನೆ ಹೇಳ್ಬೋದು. ಹಾಗಾಗಿ ಅದು ದೈವದತ್ವವಾಗಿ ಮತ್ತು ಪ್ರಕೃತಿ ತತ್ವವಾಗಿ ಮಹಿಳೆಯರಲ್ಲಿ ಬಂದಿದೆ ಮೇಡಮ್ ಅಂತ ನನ್ನ ಅಭಿಪ್ರಾಯ ಮೇಡಮ್.
0: ಪ್ರಕೃತಿ ತತ್ವವಾಗಿ ಬಂದ್ಬಿಟ್ಟಿದೆ ಈ ರೀತಿಯ ಗುಣಗಳು ಅಂತ ಹೇಳ್ತೀರಾನೆ?
21: ಹೌದು ಹೌದು ಮೇಡಮ್, ನಿಜವಾಗ. ಹೌದು ಹೌದು ಮೇಡಮ್, ಹೌದು ಹೌದು ಹೌದು, ಅದು ಇದು ಅನಿವಾರ್ಯ ಕೂಡ ಹೌದು. ಮತ್ತೆ ಅದು ಅವಶ್ಯಕತೆ ಕೂಡ ಇದೆ ಮೇಡಮ್. ಯಾಕಂದ್ರೆ ನಾವು ಈಗ ಚಿಕ್ಕ ಮಗುವಿಂದ ನೋಡ್ತೀವಿ, ನಮ್ಮ ತಾಯಿಯಿಂದ ಎಷ್ಟೋ ಕಲ್ತಿರ್ತೀವಿ, ನಮ್ಮ ಸಹೋದರರಿಂದ ಕಲ್ತಿರ್ತೀವಿ, ನಮ್ಮ ಪತ್ನಿಯರಿಂದ ಕಲಿತೀವಿ, ಮತ್ತೆ ನಮ್ಮ ಕೆಲವು ಸಂಬಂಧಿಕರು, ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ, ಈ ನಮ್ಮ ಅಜ್ಜ, ಚಿಕ್ಕಪ್ಪ, ಅಂಕಲ್ ಗಳಿಗಿಂತ ಕಲಿಯಕ್ಕಿಂತ ನಾವು ನಮ್ಮ ಅದೇ ಸಹೋದರಿ, ಪತ್ನಿ, ಮತ್ತೆ ತಾಯಿ ಅಜ್ಜಿ ಅವರಿಂದನೇ ಜಾಸ್ತಿ ಕಲಿತೀವಿ. ಮತ್ತೆ ಅಲ್ಲಿ ಪರ್ಫೆಕ್ಟ್ನೆಸ್ ಇರುತ್ತೆ, ಮತ್ತೆ ಒಂದು ಏನಾದ್ರೂ ಒಂದು ಒಳ್ಳೇದೇ ಇದ್ದೇ ಇರುತ್ತೆ ಮೇಡಮ್. ಅದು ಮಹಿಳೆಯರಲ್ಲಿ ಇರ್ತಕ್ಕಂಥದ್ದು ಇದು ಅಂತ. ಈಗ ಎಷ್ಟೋ ಕೆಲಸಗಳಲ್ಲಿ ಈಗ ನಮ್ಮ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳು, ಈಗಿನ ಸಾಫ್ಟ್ವೇರ್ ಕಂಪನಿಗಳು, ಇದರಲ್ಲೆಲ್ಲ ಲೇಡೀಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದ್ರೆ ಅವರು ಮನಸ್ಸಿಟ್ಟು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತೆ ಇನ್ನೊಂದು ಸಂತೋಷ ವಿಷಯ ಅಂದ್ರೆ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಕೂಡ ಮುಂದೆ ಬಂದು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಪುರುಷರಿಗೆ ಸಮಾನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಸಂತೋಷ ಮೇಡಮ್.
20: ಖಂಡಿತ ಹೌದು ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ ಸರ್, ಧನ್ಯವಾದ ಸರ್.
21: ಥ್ಯಾಂಕ್ ಯು ಮೇಡಮ್. ಓಕೆ,
20: ಬ್ರಹ್ಮಾನಂದ ರಾನೇಡ ಅವ್ರು ಹೇಳ್ದಾಗೆ ಮಹಿಳೆಯರು ಒಂದೇ ಸಮಯದಲ್ಲಿ ಎಲ್ಲ ಕೆಲಸವನ್ನ ಮಾಡುವಂತ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿ ತಿಳಿಸಿದ್ರಲ್ವಾ. ಇದು ಪ್ರಕೃತಿ ತತ್ವವಾಗಿ ಬಂದಂತ ಒಂದು ಕೊಡುಗೆ ಅಂತ ಹೇಳ್ಬೋದಲ್ವಾ ಮೇಡಮ್.
1: ಒಳ್ಳೆ ವಿಷಯವನ್ನ ಹೇಳಿದ್ರು. ಮತ್ತೆ ಇನ್ನು ಮಹಿಳೆ ಸ್ತ್ರೀ ಶಕ್ತಿ ಅಂತ ಹೇಳ್ಬಿಟ್ರೆ ಮಹಿಳೆಗೆ ಒಂದು ವಿಶೇಷವಾಗಿರ್ತಕ್ಕಂತ ಶಕ್ತಿ ಇದೆ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಅವಳು ಜವಾಬ್ದಾರಿಯನ್ನು ಸಹ ಸ್ವೀಕರಿಸ್ತಾಳೆ, ಎಂತಹ ಒಂದು ಕೆಟ್ಟ ಸಂದರ್ಭಗಳು ಅವಳಿಗೆ ಬಂದ್ರು ಸಹ ಆ ಸವಾಲನ್ನು ಎದುರಿಸತಕ್ಕಂತ ಶಕ್ತಿಯನ್ನ ಅವಳು ಬೆಳೆಸ್ಕೊಂಡಿರ್ತಾಳೆ. ಮತ್ತು ಸಮಯವನ್ನ ನಿರ್ವಹಿಸ್ತಾಳೆ ಅವಳು,
20: ಸಮಯ ಹೇಗೆ
1: ಯಾವ ರೀತಿ ನಿರ್ವಹಣೆ ಮಾಡೋದು, ಮತ್ತೆ ಬಂದ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ಅವಳು ಬಹಳ ಚೆನ್ನಾಗಿ.
20: ಬಂತು ಅಂತ ಹೇಳಿದ್ರೆ ಆ ಕಷ್ಟದಿಂದ ಎಸ್ಕೇಪ್ ಆಗಲ್ಲ,
1: ಆಗಲ್ಲ,
20: ಅಲ್ಲೇ ನಿಭಾಯಿಸಬೇಕು,
1: ಪರಿಹಾರ ಕಂಡಿಡ್ಕೊಳ್ತಾಳೆ ಅವಳು. ಆದ್ರಿಂದ ಅವಳು ಒತ್ತಡದ ಸಂದರ್ಭದಲ್ಲೂ ಸಹ ಸಮತೋಲನವನ್ನ ಕಾಪಾಡ್ಕೋತಾಳೆ. ಹೀಗಾಗಿ ಇವತ್ತಿನ ದಿವಸ ಮಹಿಳೆಗೆ ಕೇವಲ ಉದ್ಯೋಗ ಮಾಡುವವಳೇನು ಅಲ್ಲ, ಅವಳು ಎಲ್ಲ ನಾಯಕತ್ವವನ್ನು ವಹಿಸ್ತಕ್ಕಂಥ ವಿಶೇಷ ಶಕ್ತಿ ಅವಳಿಗಿದೆ ಅಂತ ಹೇಳಬಹುದು.
20: ಕೇವಲ ಒಂದು ಉದ್ಯೋಗ ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅಲ್ಲಿ ನಾಯಕತ್ವವನ್ನು ವಹಿಸುವಂತಹ ಶಕ್ತಿ ಕೂಡ ಇದೆ ಅಂತ ಹೇಳಿ
1: ಹೇಳ್ಬೋದು.
20: ಒಳ್ಳೆ ಮಾತನ್ನ ತಿಳಿಸಿದ್ರಿ ಮೇಡಮ್. ಅಂದ್ರೆ ಕುಟುಂಬದ ಜವಾಬ್ದಾರಿಯ ನಡುವೆ ತಮ್ಮ ಆಸಕ್ತಿ ಇರ್ಬೋದು, ತನ್ನ ಕಲೆ ಇರ್ಬೋದು, ಅದನ್ನು ಕೂಡ ಗುರುತಿಸ್ಕೊಂಡು ಕುಟುಂಬದ ನಿರ್ವಹಣೆ ಒಂದ್ ಕಡೆ, ಮಕ್ಕಳನ್ನೆಲ್ಲ ಮಕ್ಕಳಿಗೆ ಒಂದೊಂದು ಹಂತನ ತಲುಪಿಸೋದಿರ್ಬೋದು, ಆ ಜವಾಬ್ದಾರಿ ಇರುತ್ತೆ.
1: ಒತ್ತಡಗಳು
20: ಈಗ ಅತಿಥಿಗಳು ಬಂದ್ರೆ ಅವ್ರನ್ನ ಸತ್ಕಾರ ಮಾಡೋದು ಹೇಗೆ, ಅದನ್ನ ಅದ್ರ ಜೊತೆ ಜೊತೆಗೆ ಈ ಎಲ್ಲವನ್ನ ಸಮಾಜದಲ್ಲಿ ಹೇಗೆ ಬದುಕಬೇಕು, ಕಷ್ಟಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಎಲ್ಲ ಶಕ್ತಿನೂ ಇದೆ ಅಂತ ಹೇಳಿ ತಿಳಿಸಿದ್ರಿ. ಈಗ ಮತ್ತೊಂದು ಕರೆ ಇದೆ ನೋಡೋಣ ಮೇಡಮ್. ಹಲೋ
2: ಹಲೋ
20: ಹಲೋ ಮೇಡಮ್, ನಮಸ್ತೆ. ಗುಣ ಗುಣ ಅವ್ರೆ
2: ನಮಸ್ತೆ ಮೇಡಮ್.
1: ನಮಸ್ತೆ
2: ಮೇಡಮ್, ನಮಸ್ತೆ. ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
2: ಚೆನ್ನಾಗಿದ್ದೀನಿ. ನಮ್ಮ ರೇಡಿಯೋ ಸ್ಟೇಷನ್ ಅಲ್ಲಿ ಬಂದು ಕೂತಿದ್ದೀರಾ, ಕಂಗ್ರಾಟ್ಸ್.
20: ನಿಮ್ಮೆಲ್ಲರ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೆ.
1: ಹೌದು
2: ಹೌದು ಮೇಡಮ್,
1: ಮಾತಾಡೋಣ ಅಂತ ಬಂದೆ.
2: ಓಕೆ ಮೇಡಮ್, ಹೇಳಿ.
20: ಇವತ್ತು ಮಹಿಳೆಯರಲ್ಲಿರುವಂತಹ ಬಹುಮುಖ ಪ್ರತಿಭೆ ಕುರಿತು ಮಾತಾಡ್ತಿದ್ವಿ.
2: ಹೌದು ಮೇಡಮ್, ಹೌದು.
20: ಖುಷಿ ಆಗತ್ತ ಮಾತಾಡ್ಲಿಕ್ಕೆ?
2: ಹೌದು, ನಮ್ ಬಗ್ಗೆ ನಾವ್ ಹೇಳ್ಕೊಳ್ಳೋದು, ನಮ್ಮಲ್ಲಿರೋ ಒಂದು ಬಹುಮುಖ ಪ್ರತಿಭೆಗಳನ್ನ ಹೇಳ್ಕೋಬೇಕು. ಅದಕ್ಕೆ ಮೇಡಮ್, ಈ ಗಂಡು ಹೆಣ್ಣಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲೇ ತುಂಬಾ ಕೌಶಲ್ಯತೆ, ಕಲೆ, ಕಸಾಯ ಇದೆಲ್ಲ ಇದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವಳು ಮನಸ್ಸು ಆ ರೀತಿ ಇರುತ್ತೆ, ಅವಳ ಶರೀರ ಆ ರೀತಿ ಇರುತ್ತೆ, ಅವಳ ಯೋಚನೆ ಆಲೋಚನೆಗಳು ಆಗಿರುತ್ತೆ. ಹಾಗಾಗಿ ಭಗವಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು ಹೆಣ್ಣು ಅನ್ನೋ ಒಂದು ಜೀವನ, ಎಲ್ಲಾ ಒಂದು ಕೌಶಲ್ಯತೆಗಳನ್ನ ಆ ಹೆಣ್ಣಿ ಜೀವಕ್ಕೆ ಕೊಟ್ಟಿದ್ದಾನೆ ದೇವರು ಅಲ್ವಾ. ಒಂದು ಸೃಷ್ಟಿ ಆಗಿರ್ಲಿ, ಒಂದು ನೃತ್ಯ ಆಗ್ಲಿ, ಒಂದು ಹಾವ ಭಾವ ಭಂಗಿ ನರ್ತನ ಲಲಿತ ಕಲೆಗಳು ಇವೆಲ್ಲ ಹೋಲಿಸಿದ್ರೆ ಇಲ್ಲ ಒಂದ್ ಕಡೆ ಅವನು ಹೆಣ್ಣು ಮಕ್ಳಿಗೆ ಒಂದು ಹೆಣ್ಣು ಜೀವ ಅಂತ ಅಂದ್ರೆ ಒಂದು ನಾವು ಖುಷಿ ಪಡ್ಬೇಕಾಗತ್ತೆ ಹೆಣ್ಣು ಜೀವ ಆಗ್ಬಿಟ್ಟಿರೋದಕ್ಕೆ. ಅದನ್ನ ಅರ್ಥ ಮಾಡ್ಕೊಂಡು ಏನು ಕಲಿಬೇಕು ಅದೆಲ್ಲ ಮಾಡ್ಬೋದು. ಸಮಾಜ ಮುಖಿ, ಬಹುಮುಖಿ, ಕೌಶಲ್ಯ ಮುಖಿ, ನಾನಾ ಮುಖಿ ಈ ಮಹಿಳಾ ಸಖಿ. ಹಾಗಾಗಿ ನಾವು ಹೆಮ್ಮೆ ಪಡ್ಬೇಕು. ಮತ್ತೆ ತುಂಬಾ ಜನ ನೋಡಿ ಮೇಡಮ್, ಒಂದಲ್ಲ ಒಂದು ಪ್ರತಿಭೆ ಇದೆ ಹೆಣ್ಮಕ್ಳಲ್ಲಿ. ಹಾ, ಯಾರ್ಲಿಂದ ಎಲ್ಲಿಗೆ ಹೋದ್ರು ಒಂದು ಸಾಮಾನ್ಯ ಹಳ್ಳಿಯಲ್ಲಿರ್ಲಿ ಸಿಟಿಲಿರ್ಲಿ ಒಂದು ಹೆಣ್ಮಗಳು ಅಂತಂದ್ರೆ ಏನು ಕಲೆ ಇದು ಹವ್ಯಾಸಗಳು ಇಲ್ಲದೆ ಇರೋ ಹೆಣ್ಮಕ್ಳು ಸಿಗದೆ ಅಪರೂಪ. ಅವಳಲ್ಲಿ ಏನಾದ್ರು ಒಂದು ಕಡೆ ಏನಿಲ್ಲ ಅಂದ್ರೂ ಒಂದು ಸೌಂದರ್ಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ, ಇನ್ಯಾವುದು ಒಂದು ಪ್ರಜ್ಞೆ, ಒಂದು ಸಿತ್ತು ಸೆನ್ಸ್ ಅವಳಲ್ಲಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಒಂದ್ ರೀತಿ ಗೌರವ ಕೊಡ್ಬೇಕಾಗತ್ತೆ, ಇದೆ, ಅದ ಅಳವಡಿಸ್ಕೊಂಡಿರ್ತಾರೆ. ಮತ್ತೆ ನಾವು ನಮ್ಮ ಯೋಚನೆಗಳು ಹಂಗಿದೆ, ನಾವು ಹೆಣ್ಮಕ್ಳು ಆ ರೀತಿ ಇರ್ತೀವಿ, ಏನಾದ್ರು ಒಂದು ಸದಾ ಕ್ರಿಯಾಶೀಲತರಾಗಿರ್ತೀವಿ. ಕಡೆಗೆ ಏನಿಲ್ಲ ಅಂದ್ರು ಮನೆ ಕೆಲಸ ಮಾಡೋದು, ಮನೆ ಅಚ್ಚುಕಟ್ಟಾಗಿಡೋದು ಅಲ್ವಾ, ಕೈ ಕೆಲಸ ಎಲ್ಲೋ ಒಂದ್ ಕಡೆ ಇರ್ತೀವಿ ಮೇಡಮ್. ನಿಜವಾಗ್ಲೂ ನಾವು ಏಕಾಂತವಾಗಿ ಇದ್ದಷ್ಟು ಏನೋ ಒಂದು ಹವ್ಯಾಸಗಳನ್ನ ಬೆಳೆಸ್ಕೊತಾ ಇರ್ತೀವಿ. ಒಂಥರ ದುಶ್ಚಟಗಳಿಗೆ ಬಲಿ ಆಗೋದಿಲ್ಲ ನೋಡ್ರಿ. ಮುಖ್ಯವಾಗಿ ದುಶ್ಚಟಗಳು ಹೆಣ್ಮಕ್ಳಿಗಿಲ್ಲ ಅಲ್ವಾ, ಅದನ್ನ ಯಾರು ಮೈಗೂಡಿಸ್ಕೊಂಡಿರಲ್ಲ. ಎಲ್ಲೋ ಕೆಲವರು ಸ್ವಲ್ಪ ಇದು ಮಾಡ್ಕೊಂಡಿರೋದ್ ಬಿಟ್ರೆ, ಜೀವನ ಒಂಚೂರು ಹಾಳು ಮಾಡ್ಕೊಳ್ಳೋದ್ ಬಿಟ್ರೆ, ಸಾಮಾನ್ಯವಾಗಿ ಹೆಣ್ಣು ಜೀವ ಅಂತದನ್ನೆಲ್ಲ ಕೆಟ್ಟದ್ರ ಕಡೆ ಹೋಗೋದಿಲ್ಲ. ಒಂದು ಎಲ್ಲ ಒಂದ್ ಕಡೆ. ಹಾಗಾಗಿ ಎಷ್ಟೋ ಮನೆಗಳು, ಎಷ್ಟೋ ಜೀವನದ ಗಂಡಸರ ಜೀವನ ಚಂದಾಗೇ ಇದೆ ಇವತ್ತು. ಹೆಣ್ಮಕ್ಳು ಒಂದ್ ಒಳ್ಳೆ ಮನಸ್ಥಿತಿಲಿ ಇರೋದಿಕ್ಕೆ ಅಲ್ವಾ. ಹಾಗಾಗಿ ಹೆಣ್ಮಕ್ಳು ಈಗ ನಮ್ಮ ಇಂದಿರಾ ಮೇಡಮ್ ತಗೊಳ್ಳಿ, ಎಷ್ಟು ಸಮಾಜಮುಖಿ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಅಂದ್ರೆ, ಸಾಹಿತಿಯಾಗಿ ಮತ್ತೆ ಬೇರೆ ಸೇವೆಗಳನ್ನ ಮಾಡಿ ಅವರ ನಡೆಸಂತ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದೀನಿ. ಅವರೊಂದು ಅಕಾಡೆಮಿ ಒಂದು ಸಂಘವನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದ್ರ ಮುಖಾಂತರ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜಮುಖಿ ಅವ್ರು ಕೂತಿಲ್ಲ, ಬರೀ ಅಡಿಗೆ ಮನೆ ಮನೆ ಕೆಲಸಕ್ಕೆ ಸೀಮಿತ ಆಗಿಲ್ಲ.
20: ಶಿವಮೊಗ್ಗ ಪ್ರಕಾಶ್ ಮೇಡಮ್ ಹೇಳೋದು, ನಾವೀಗ ಒಬ್ರೇ ಇದೀವಿ ಅಥವಾ ನಮ್ಗೆ ಬೋರ್ ಆಗುತ್ತೆ ಅಂತ ಹೇಳಿ ನಾವು ಸುಮ್ನೆ ಕುತ್ಕೊಂಡ್ರೆ ಅದು ಹಲವು ಚಿಂತೆಗಳಿಗೆ ಕಾರಣ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅದ್ರ ಬದಲು ನಾವು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಸ್ಕೊಂಡ್ರೆ, ಎಲ್ಲರ ಜೊತೆಗೆ ಸೇರ್ಕೊಂಡ್ವಿ, ಏನೋ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಅದರಿಂದ ಸಮಾಜಕ್ಕೂ ಒಂದಿಷ್ಟು ಉಪಯೋಗ ಆಗುತ್ತೆ, ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ನಾವು ಖುಷಿಯಾಗಿರ್ಬೋದು ಅಂತ ಹೇಳಿ
2: ಹಲವರಿಗೆ ಅವಕಾಶನೂ ಸಿಗುತ್ತೆ ಮೇಡಮ್. ಅದಕ್ಕಾಗಿ ಅವ್ರ ಮನೆ ಮೇಲೆ ಒಂದಷ್ಟು ಜಾಗನ ಅದಕ್ಕಾಗಿ ಮೀಸಲಿಟ್ಬಿಟ್ಟಿದ್ದಾರೆ ಮೇಡಮ್. ಬಂದು ಹೋಗೋರಿಗೆ ಈ ತರ ಚಟುವಟಿಕೆಗೆ ಖುಷಿ ಆಗುತ್ತೆ ಅವ್ರನ್ನ ನೋಡಿ. ಅವ್ರ ಒಂದು ಅದಕ್ಕಾಗಿ ಒಂದು ಜಾಗ ಇಟ್ಟಿರೋದು ಎಲ್ಲವನ್ನು ಗೌರವಿಸೋದ್ ನೋಡಿದ್ರೆ ಹೌದು, ಬರೀ ಇದು ಬೇರೆ ಕೆಲಸ ಅಲ್ಲ, ಇಂಥದ್ದು ಒಂದು ನಾವೇನ್ ದೊಡ್ಡ ಇದಾಗ್ಬೇಕಾಗಿಲ್ಲ ಸೇವೆ ಮಾಡೋದಿಕ್ಕೆ. ಒಂದು ನನ್ನ ಮನೆಯೊಳಗೆ ನಾಲ್ಕಾರು ಜನನ್ನ ಕರೆದು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆ ಮಾಡಿದ್ರು ಅದೊಂದು ರೀತಿ ಸೇವೆನೇ ಅಲ್ವಾ ನಮಗೆ. ಅದು ಹೆಸರು ಮಾಡೋದಿಕ್ಕೆ ಎಷ್ಟು ನಾನಾ ದಾರಿಗಳಿದೆ, ಸಾಧನೆಗೆ ಸಾವಿರಾರು ದಾರಿಗಳಿದೆ ಅಲ್ವಾ. ಅದಕ್ಕೆ ಆದರ್ಶ ಇಟ್ಕೊಂಡು ಬದುಕು, ಆದರ್ಶ ಇಲ್ಲದ ಬದುಕಿಗೆ ಅವಮಾನ ಅಂತೆ, ಸಾಧನೆ ಇಲ್ಲದ ಸಾವು ಸಾವಿಗೆ ಅವಮಾನ ಅಂತೆ. ಆ ಮಾತುಗಳನ್ನ ಅರ್ಥ ಮಾಡ್ಕೊಂಡೆ ಎಷ್ಟೋ ಕೆಲವು ಮಹಿಳೆಯರಲ್ಲಿ ನಮ್ಮ ಇಂದಿರಾ ಪ್ರಕಾಶ್ ಮೇಡಮ್ ಒಬ್ರು ಆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ಅವ್ರ ಜೊತೆಲಿ ಇಷ್ಟೊಂದು ಚುರಿ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮತ್ತೆ ಒಂದು ಚಾನ್ಸ್ ನನಗೆ ಸಿಕ್ಕಿರೋದಿಕ್ಕೆ ನಮ್ಮ ಎಫ್ ಎಂ ರೆಡಿಗೆ ಮತ್ತೆ ನಮ್ಮ ಇಂದಿರಾ ಪ್ರಕಾಶ್ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್, ಗುರುತಿಸುವಿಕೆಗೆ ನಿಜವಾಗ್ಲೂ ಕೃತಜ್ಞತೆಗಳು.
2: ಇಲ್ಲ, ನಿಮ್ಮ ಚಟುವಟಿಕೆಯಲ್ಲಿ ಭಾಗವಹಿಸಿ ಅದ್ರದ್ದು ನನಗೊಂದಿಷ್ಟು ಅನುಭವ ಆದ ನಿಮ್ ಬಗ್ಗೆ ನಾನು ಎರಡು ಮಾತು ಹೇಳಲೇಬೇಕಾಗತ್ತಲ್ವಾ ಮೇಡಮ್. ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ನನಗೆ ಹೆಂಗೆ ಗೊತ್ತು, ಯಾವ ಮುಖಾಂತರ ನೀವು ನನಗೆ ಗೊತ್ತಾಗಿದ್ದೀರಾ ಅನ್ನೋದೊಂದಿಷ್ಟು ನಾನು ಹೇಳಿದ್ರು ನಾಲ್ಕಾರು ಜನಕ್ಕೆ ಅದು ಸ್ಪ್ರೆಡ್ ಆಗತ್ತಲ್ವಾ. ಹಾಗಾಗಿ ಓಕೆ ಮೇಡಮ್, ಓಕೆ.
20: ಗುಣ ಅವರು ಕರೆ ಮಾಡಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಹಾಗೆ ಸಮಯ ಹೋಗಿದ್ದೆ ಗೊತ್ತಾಗ್ಲೇ ಇಲ್ಲ ಮೇಡಮ್ ಅಲ್ವಾ. ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಪ್ರತಿಭೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಅದಕ್ಕೆ ಪ್ರೋತ್ಸಾಹ ಕೊಡೋದಿರ್ಬೋದು ಅಥವಾ ಸಹಕರಿಸೋದಿರ್ಬೋದು, ನಿನ್ ಕೈಲಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂತ ಒಂದು ಸಹಕಾರವನ್ನ ಎಲ್ಲ ಮಹಿಳೆಯರು ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ. ಕುಟುಂಬದ ಸಹಕಾರ ಇರ್ಬೋದು, ಕುಟುಂಬದವರು ಒಂದ್ ಸ್ವಲ್ಪ ಈ ರೀತಿಯ ಸಪೋರ್ಟ್ ಮಾಡಿದ್ರೆ ಅವರು ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ತಾನೇನು ಅನ್ನೋದನ್ನ ಸಾಧನೆಯನ್ನ ಮಾಡ್ತಾರೆ,
3: ಹೊರಹಾಕ್ಲಿಕ್ಕೆ
20: ಒಳ್ಳೆ ವೇದಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿರುವಂತಹ ಬಹುಮುಖ ಪ್ರತಿಭೆ ಕುರಿತು ನೀವು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ ಮೇಡಮ್. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ,
3: ನಿಮಗೂ ಸಹ ಶಿವಮೊಗ್ಗ ರೇಡಿಯೋ ಶಿವಮೊಗ್ಗ ಕುಟುಂಬಕ್ಕೆ ಹಾಗೂ ಆರ್ ಜೆ ಪವಿತ್ರಾ ದಿನೇಶ್ವರಿಗೂ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇಂತಹ ಒಂದು ಸುವರ್ಣ ಅವಕಾಶ ನನಗೆ ಕಲ್ಪಿಸಿಕೊಟ್ಟಂತಹ ಪವಿತ್ರಾ ಅವರು ನನಗೆ ಈ ಒಂದು ಸಹೋದರಿಯಂತೆ ನನಗೆ ಈ ಒಂದು ಸಂಘ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ರು. ನಿಜವಾಗ್ಲೂ ಎಲ್ಲರಿಗೂ ಸಹ ಧನ್ಯವಾದಗಳು, ಶ್ರೋತೃಗಳಿಗೂ ಸಹ ಧನ್ಯವಾದಗಳು.
20: ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ, ಮಹಿಳೆಯರಲ್ಲಿರುವಂತಹ ಬಹುಮುಖ ಪ್ರತಿಭೆ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಕರೆ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
20: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
22: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
22: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
23: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
24: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
24: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
25: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೇನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
26: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
27: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ಆಚರಣೆ ಮತ್ತು ಮೆರವಣಿಗೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ಉದ್ದೇಶದಿಂದ ಸೆಪ್ಟೆಂಬರ್ 14 October 13 30 ದಿನಗಳ ಕಾಲ ಸಿಡಿಮದ್ದುಗಳನ್ನು ಸಿಡಿಸುವುದನ್ನ ಮತ್ತು ಬೈಕ್ ರ್ಯಾಲಿಗಳನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. September 14 ಜಿಲ್ಲೆಯಾದ್ಯಂತ ಗಣೇಶ ಹಬ್ಬ ನಡೆಯಲಿದ್ದು, ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ವಯಸ್ಕರಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ತೊಂದರೆಯಾಗುವುದರೊಂದಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯುಂಟಾಗುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧೀಕ್ಷಕರು ಶಿಫಾರಸಿನಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಕಾಯ್ದೆ 1963 Kalam 35-36 ಅಡಿಯಲ್ಲಿ ನೀಡಲಾದ ಅಧಿಕಾರವನ್ನ ಚಲಾಯಿಸಿ ಜಿಲ್ಲೆಯಾದ್ಯಂತ September 14 August 13 ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. JCI ಸಪ್ತಾಹದ ಅಂಗವಾಗಿ JCI ಶಿವಮೊಗ್ಗ ರಾಯನ್ಸ್ ಘಟಕದ ವತಿಯಿಂದ ಪರಿಸರ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ನಗರದ ಪುನೀತ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಪೌರ ಕಾರ್ಮಿಕರಿಗೆ ಸ್ಟೀಲ್ ಬಾಟಲ್ಗಳನ್ನ ವಿತರಿಸಲಾಯಿತು. ನಗರವನ್ನ ಸ್ವಚ್ಛ ಹಾಗೂ ಸುಂದರವಾಗಿಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಪ್ರತಿದಿನ ಸಾರ್ವಜನಿಕ ಸ್ಥಳಗಳು ಹಾಗೂ ರಸ್ತೆಗಳನ್ನ ಸ್ವಚ್ಛಗೊಳಿಸುವ ಮೂಲಕ ನಗರದ ಸ್ವಚ್ಛತೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವ ಪೌರ ಕಾರ್ಮಿಕರಿಗೆ ಉಪಯುಕ್ತವಾಗುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ JCI ಶಿವಮೊಗ್ಗ ರಾಯಲ್ಸ್ ಸದಸ್ಯರು, ಪ್ಲಾಸ್ಟಿಕ್ ಬಳಕೆ ಭೂಮಿಗೂ ಹಾಗೂ ಜೀವ ಸಂಕುಲಕ್ಕೆ ಅಪಾಯಕಾರಿಯಾಗಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದ್ದು, ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಪರಿಸರ ಸ್ನೇಹಿ ವಸ್ತುಗಳ ಬಳಕೆಗೆ ಆದ್ಯತೆ ನೀಡಬೇಕು. ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ಕೊಡುಗೆ ನೀಡಬಹುದು ಎಂದು ತಿಳಿಸಿದರು. ಪ್ಲಾಸ್ಟಿಕ್ ಬಳಕೆಗಳ ಬದಲಿಗೆ ಮರು ಬಳಕೆ ಮಾಡಬಹುದಾದ ಸ್ಟೀಲ್ ಬಾಟಲಿಗಳ ಬಳಕೆಯನ್ನ ಉತ್ತೇಜಿಸುವ ಮೂಲಕ ಪರಿಸರ ಸಂರಕ್ಷಣೆ ಸಂದೇಶವನ್ನ ಸಾರಲಾಯಿತು. JCI ಸಪ್ತಾಹದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಭಾಗವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಚಿರಂಜೀವಿ, ಬಾಬು, ದೇವಿಕಾ, ಮಹಾದೇವ್, ಸಂದೇಶ್ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಂಜೀವ್, ಬಾಬು, ಗಣೇಶ್, ಭಾರ್ಗವ, ತಾಯಿ ಮನೆಯ ಸುದರ್ಶನ್, ಗಾನವಿ, ಶ್ವೇತಾ, ಪ್ರಶಾಂತ್, ತೇಜಸ್ವಿ ಸೇರಿದಂತೆ JCI ಶಿವಮೊಗ್ಗ ರಾಯಲ್ಸ್ನ ಘಟಕದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಮುಂದಿನ ವಿವರ. September 14 ಸಾರ್ವಜನಿಕ ಗಣೇಶೋತ್ಸವ ಇರುವುದರಿಂದ ನಗರದ ಉಪವಿಭಾಗ 3 MESCOM ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಏಕ ಗವಾಕ್ಷಿ ಪದ್ಧತಿಯಲ್ಲಿ ಮೆಸ್ಕಾಂ ವತಿಯಿಂದ ವಿದ್ಯುತ್ ಮಂಜೂರಾತಿ ನೀಡಲು ಇಂದಿನಿಂದ 14ರವರೆಗೆ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ನಗರದ ಉಪವಿಭಾಗ 3 ಮೆಸ್ಕಾಂ ಗುಡ್ಲಕ್ ವೃತ್ತದ ಹತ್ತಿರ ಸ್ವಾಮಿ ವಿವೇಕಾನಂದ ಬಡಾವಣೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸಲಾಗುವುದು. ಈ ಅವಕಾಶವನ್ನ ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗದ ಗೋಪಾಳದಲ್ಲಿರುವ ಶ್ರೀ ರಾಮಕೃಷ್ಣ ವಿದ್ಯಾನಿಕೇತನ ಕಳೆದ ಆಗಸ್ಟ್ 22 ನಡೆಸಿದ ಶಿವಮೊಗ್ಗ ನಗರದ ಅಂತರ್ಶಾಲಾ ಮಟ್ಟದ ಗಣಪತಿ ಚಿತ್ರ ಸ್ಪರ್ಧೆಯ ವಿಜೇತರಿಗೆ 16 ಸೆಪ್ಟೆಂಬರ್ ಮಧ್ಯಾಹ್ನ 2 ಗಂಟೆಗೆ

ಬಹುಮಾನ ವಿತರಿಸಲಾಗುತ್ತದೆ ಎಂದು ಶ್ರೀರಾಮಕೃಷ್ಣ ವಿದ್ಯಾ ಸಂಸ್ಥೆ ತಿಳಿಸಿದೆ. ಹಿಂದೆ ನಡೆಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಶಿವಮೊಗ್ಗ ನಗರದ ಸಾವಿರಾರು ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿ ಒಳಗಿನ ಎಲ್ಲ ಶಾಲಾ ಮಕ್ಕಳಿಗೆ ತಲಾ 3 ಬಹುಮಾನಗಳಂತೆ ಒಟ್ಟು 36 ಹೆಚ್ಚು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಸಮಾರಂಭ ನಡೆಯಲಿದೆ. ಶಿವಮೊಗ್ಗ ನಗರದ ರಾಮಕೃಷ್ಣ ವಿದ್ಯಾನಿಕೇತನದ ಜೊತೆಗೆ ನಗರದ ಆದಿಚುಂಚನಗಿರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ವಾಸವಿ ಶಾಲೆ, ವಿಕಾಸ, ವಿದ್ಯಾವರ್ಧಕ ಪಬ್ಲಿಕ್ ಸ್ಕೂಲ್, ಜ್ಞಾನದೀಪ, ಮೌಂಟ್ ಕಾರ್ಮೆಲ್, ಅಯ್ಯಪ್ಪ ಶಾಲೆ, ಪಿಎಂ ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಈ ಚಿತ್ರಗಳನ್ನು ಉನ್ನತ ಮಟ್ಟದ ತೀರ್ಪುಗಾರರು ಪರೀಕ್ಷಿಸಿ ಬಹುಮಾನವನ್ನು ಪ್ರಕಟಿಸಿದ್ದಾರೆ. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿಆರ್ ನಾಗೇಶ್ ಬಹುಮಾನ ವಿತರಿಸಲಿದ್ದಾರೆ. ಸೆಪ್ಟೆಂಬರ್ 16 ಬಹುಮಾನ ವಿತರಣಾ ಸಮಾರಂಭಕ್ಕೆ ವಿಜೇತ ಮಕ್ಕಳು ಆಗಮಿಸಲು ರಾಮಕೃಷ್ಣ ವಿದ್ಯಾನಿಕೇತನದ ಕಾರ್ಯದರ್ಶಿ ಶೋಭಾ ವೆಂಕಟರಮಣ ಕೋರಿದ್ದಾರೆ. ಮುಂದಿನ ವಿವರ. ಹೈದರಾಬಾದ್ನಲ್ಲಿ ನಡೆದ 14 ವರ್ಷ ವಯೋಮಿತಿಯ ರಾಷ್ಟ್ರಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದ ಭದ್ರಾವತಿಯ ಚಾರ್ಲ್ಸ್ ಆಂಗ್ಲ ಶಾಲೆಯ ವಿದ್ಯಾರ್ಥಿ ದಕ್ಷಾ ಪಿ ಸಾಧನೆ ಮೆರೆದಿದ್ದಾರೆ. ಈತ ಪ್ರಕಾಶ್ ವಿಜಿ ಮತ್ತು ತಾರಾ ವಿ ದಂಪತಿಗಳ ಪುತ್ರರಾಗಿದ್ದು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕ ತಂಡಕ್ಕೆ ಪ್ರಥಮ ಸ್ಥಾನ ತಂದುಕೊಡುವ ಮೂಲಕ ಶಾಲೆಗೆ, ತಾಲೂಕಿಗೆ, ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗೆ ಶಾಲಾ ಆಡಳಿತ ಮಂಡಳಿ, ಪೋಷಕರು ಹಾಗೂ ಕ್ರೀಡಾಭಿಮಾನಿಗಳು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ಮಕ್ಕಳಿಗಾಗಿ ಜಿಲ್ಲಾ ಮಟ್ಟದ ಪರಿಸರ ಸ್ನೇಹಿ ಗಣಪತಿ ಮಾದರಿ ಸ್ಪರ್ಧೆಯನ್ನ ಸೆಪ್ಟೆಂಬರ್ 12 ಶನಿವಾರ ಕರ್ನಾಟಕ ಪಬ್ಲಿಕ್ ಶಾಲೆ ಗಾಜನೂರು ಶಾಲೆಯಲ್ಲಿ ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಪರಿಸರ ಸ್ನೇಹಿ ಮಾದರಿ ಗಣಪತಿ ತಯಾರಿಕಾ ಸ್ಪರ್ಧೆಯಾಗಿದ್ದು ಬಣ್ಣರಹಿತ ಮಣ್ಣಿನ ಗಣಪತಿ, ಹಿಟ್ಟು ಮತ್ತು ಕಾಳುಗಳನ್ನು ಬಳಸಿ ಗಣಪತಿಯನ್ನ ತಯಾರಿಸಬಹುದು. ತರಕಾರಿ, ಹಣ್ಣು, ಎಲೆ, ಗರಿಕೆ, ಹುಲ್ಲಿನ ಗಣಪತಿ ಇನ್ನು ಮುಂತಾದ ಪರಿಸರ ಸ್ನೇಹಿಯಾಗಿ ಮಕ್ಕಳು ಗಣಪತಿಯನ್ನ ತಯಾರಿಸಬಹುದು. ಆಸಕ್ತಿ ಇರುವ ಎಲ್ಲ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಮುಂದಿನ ವಿವರ. ಸೆಪ್ಟೆಂಬರ್ 11 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗದ ಮೈತ್ರಿ ಬಿಎಡ್ ಕಾಲೇಜಿನಲ್ಲಿ ಬಿಎಡ್ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಪರಿಸರ ಸ್ನೇಹಿ ಗಣಪತಿ ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಪರಿಸರ ಸ್ನೇಹಿ ಗಣಪತಿ ಆಚರಣೆಯಲ್ಲಿ ನಮ್ಮ ಪಾತ್ರ ವಿಚಾರದ ಕುರಿತು ವಿದ್ಯಾರ್ಥಿಗಳು ಪ್ರಬಂಧವನ್ನ ಬರೆಯಬಹುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. 18 ವರ್ಷ ವಯಸ್ಸು ಪೂರೈಸುವ ಎಲ್ಲ ಅರ್ಹ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಹೆಸರು ಸೇರ್ಪಡೆಗೊಳಿಸಲು ಸುವರ್ಣಾವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸುಜಾತ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಮತದಾರರ ಸಾಕ್ಷರತಾ ಸಂಘಗಳ ಸಂಚಾಲಕರ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನಿಗದಿತ ಅರ್ಹತಾ ದಿನಾಂಕದ ವೇಳೆಗೆ 18 ವರ್ಷ ಭರ್ತಿಯಾಗುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತದಾರರ ಪಟ್ಟಿಗೆ ನೋಂದಾಯಿಸಲು ಸಂಬಂಧಪಟ್ಟ ಸಂಸ್ಥೆಗಳ ಮುಖ್ಯಸ್ಥರು ಅಗತ್ಯ ಕ್ರಮ ವಹಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಸಭೆಯಲ್ಲಿ ಹೊಸದಾಗಿ ಮತದಾರರ ಹೆಸರು ನೋಂದಾವಣೆಗಾಗಿ ಫಾರಂ 6 ಅನ್ನ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಸರಳವಾಗಿ ಭರ್ತಿ ಮಾಡುವ ವಿಧಾನಗಳ ಬಗ್ಗೆ ವಿವರವಾಗಿ ಮಾಹಿತಿ ತಿಳಿಸಿದರು. ಈ ಸಭೆಯಲ್ಲಿ ರಾಜ್ಯ ಮಟ್ಟದ ಸ್ವಿಪ್ ತರಬೇತುದಾರರಾದ ನವೀದ್ ಅಹಮದ್, ಫರ್ವಿನ್, ಡಾಕ್ಟರ್ ಕಿರಣ್ ಸೇರಿದಂತೆ ಅಧಿಕಾರಿಗಳು ಹಾಗೂ ವಿವಿಧ ಕಾಲೇಜುಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಸ್ಕೌಟ್ ಅಂಡ್ ಗೈಡ್ಸ್ ತರಬೇತಿಯಲ್ಲಿ ಅನೇಕ ಜೀವನ ಕೌಶಲ್ಯಗಳ ವಿಷಯಗಳಿದ್ದು, ವಿದ್ಯಾರ್ಥಿಗಳು ಅವುಗಳನ್ನು ಜೀವನದಲ್ಲಿ ರೂಢಿಸಿಕೊಂಡರೆ ಯಶಸ್ಸು ಸಾಧಿಸಬಹುದು ಎಂದು ರಾಷ್ಟ್ರೀಯ ವಕ್ತಾರರು ಹಾಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಆದರ್ಶ್ ಹುಂಚದಕಟ್ಟೆ ಹೇಳಿದರು. ಜಿಲ್ಲಾ ಸ್ಕೌಟ್ ಭವನದಲ್ಲಿ ಪದವಿ ಪೂರ್ವ ಕಾಲೇಜುಗಳ ರೂವರ್ಸ್ ರೇಂಜರ್ಸ್ಗಳ ನಿಪುಣ್ ಪರೀಕ್ಷಾ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಜ್ಞಾನ, ವಾಣಿಜ್ಯ, ಕಲಾ ವಿಷಯಗಳ ಬಗ್ಗೆ ತಾರತಮ್ಯ ಬೇಡ, ಎಲ್ಲ ವಿಭಾಗಗಳು ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶವನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಜಿಲ್ಲಾ ಮುಖ್ಯ ಆಯುಕ್ತರಾದ ಶಶಿಕಲಾ ಚಂದ್ರಶೇಖರ್ ವಹಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಸ್ಕೌಟ್ ಮತ್ತು ಗೈಡ್ಸ್ ಚಳುವಳಿಯ ಎಲ್ಲ ಹಂತಗಳಲ್ಲಿ ತರಬೇತಿ ಪಡೆದು ಬಹುಮುಖಿ ನಾಯಕರಾಗಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಎಸ್ಕೆ ಎಲ್ಲರನ್ನ ಸ್ವಾಗತಿಸಿದರು. ಜಿಲ್ಲಾ ಆಯುಕ್ತರಾದ ಆನಂದ್ ರಾಜೇಶ್ ವಿ, ಜಿಲ್ಲಾ ಖಜಾಂಚಿ ಚೂಡಾಮಣಿ ಪವಾರ್, ಮಲ್ಲಿಕಾರ್ಜುನ್ ಹಾಗೂ ಶಿಬಿರದಲ್ಲಿ 152 ರೋವರ್ಸ್ ರೇಂಜರ್ಸ್ಗಳು ನಿಪುಣ್ ಪದಕಕ್ಕೆ ಅರ್ಹತೆ ಪಡೆದು ಯಶಸ್ವಿಯಾದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ 2025-26 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ 20 ಬೆಳಗ್ಗೆ 11 ಗಂಟೆಗೆ ನಗರದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಮಹಾನಗರ ಪಾಲಿಕೆ ಹತ್ತಿರ ಇಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಸವೇಶ್ವರ ವೀರಶೈವ ಸಮಾಜದ ಅಧ್ಯಕ್ಷರಾದ ಎಸ್ಎಸ್ ಜ್ಯೋತಿ ಪ್ರಕಾಶ್ ನೆರವೇರಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಸಂಸದರಾದ ಬಿವೈ ರಾಘವೇಂದ್ರ, ಭದ್ರಾವತಿ ಶಾಸಕರಾದ ಬಿಕೆ ಸಂಗಮೇಶ್ವರ್ ಆಗಮಿಸಲಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಿ ವಿಜಯಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಸಭೆಯಲ್ಲಿ ಸಂಘದ ಆಡಳಿತ, ಅಭಿವೃದ್ಧಿ ಹಾಗೂ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಮಹತ್ವದ ಚರ್ಚೆಗಳು ನಡೆಯಲಿವೆ. ಸಂಘದ ಸದಸ್ಯರು ಸಕ್ರಿಯ ಸಹಭಾಗಿತ್ವದ ಮೂಲಕ ಸಂಘವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಉದ್ದೇಶದಿಂದ ಮಹಾಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ 2024-25 ಸಾಲಿನ ವಾರ್ಷಿಕ ವರದಿ ಹಾಗೂ ಲೆಕ್ಕ ಪತ್ರಗಳನ್ನ ಮಂಡಿಸಿ ಅನುಮೋದನೆ ಪಡೆಯಲಾಗುವುದು. ಅಲ್ಲದೆ 2025-26 ಸಾಲಿನ ಕಾರ್ಯ ಚಟುವಟಿಕೆಗಳ ಯೋಜನೆ, ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಪ್ರಸ್ತಾವನೆಗಳು, ಸದಸ್ಯರ ಸಲಹೆ ಸೂಚನೆಗಳು ಹಾಗೂ ಸಂಘದ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಿರ್ಣಯಗಳನ್ನ ಕೈಗೊಳ್ಳಲಾಗುವುದು. ಸಂಘದ ಹಿರಿಯ ಸದಸ್ಯರು, ಗಣ್ಯರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಾಣಿಗ ಸಮುದಾಯದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಲಿದ್ದಾರೆ. ಸಂಘದ ಎಲ್ಲ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಮಹಾಸಭೆಯನ್ನ ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೋರಿದ್ದಾರೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೇ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
1: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
0: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
0: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
0: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
7: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
6: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
7: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
6: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
8: LIC ಹರ್ ಪಲ್ ಆಪ್ಕೆ ಸಾಥ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
13: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
14: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಮ್ಯಾಟರ್ ತುಂಬಾ ಸೀರಿಯಸ್ ಆಗಿದೆ, ಆದ್ರೆ ನಾನು ಹೇಳೋ ರೀತಿ ಮಾತ್ರ ಪಕ್ಕಾ ಲೋಕಲ್ ಆಗಿರುತ್ತೆ ಅಂತಾನೆ ಅನ್ಕೊಳ್ಳಿ. ನಾವು ಪ್ರತಿದಿನ ಫೋನಿಗೆ ಚಾರ್ಜ್ ಇಲ್ಲ ಅಂತಂದ್ರೆ ಪೇಚಾಡ್ತೀವಿ ಅಲ್ವಾ?
9: ಆದ್ರೆ ನಮ್ಮ ಭೂಮಿ ತಾಯಿಗೆ ಚಾರ್ಜ್ ಖಾಲಿ ಆಯ್ತು ಅಂತಂದ್ರೆ ಏನ್ ಮಾಡೋದು? ಎಸ್, ಇವತ್ತು ನಾವು ಮಾತನಾಡ್ತಾ ಇರೋದು ನಮ್ಮ ಲೈಫ್ ಲೈನ್ಸ್ ಅಂದ್ರೆ ಕರೆಂಟ್ ಮತ್ತು ನೀರಿನ ಉಳಿತಾಯದ ಬಗ್ಗೆ. ಸೊ ಸ್ನೇಹಿತರೆ, ಇವತ್ತು ನಾನು ಒಂದು ಸಣ್ಣ ಮಿಸ್ಟೇಕ್ ಸರಿ ಮಾಡೋದಕ್ಕೆ ಬಂದಿದ್ದೀನಿ. ನಾವೆಲ್ಲ ಮೊಬೈಲ್ ಡೇಟಾ ಖಾಲಿಯಾದ್ರೆ ಅಪ್ಪಟ ಅನಾಥರಂತೆ ಫೀಲ್ ಆಗ್ತಾ ಇರ್ತೀವಿ ಅಲ್ವಾ? ಆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನೆಯಲ್ಲಿ ನಲ್ಲಿಯಲ್ಲಿ ನೀರ್ ಬರ್ತಾ ಇಲ್ಲ, ಸ್ವಿಚ್ ಹಾಕಿದ್ರೆ ಕರೆಂಟ್ ಇರೋದಿಲ್ಲ, ಲೈಫ್ ಹೇಗಿರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಸೇವ್ ಮಾಡ್ತಾ ಇರೋ ಪ್ರತಿ ಹನಿ ಮತ್ತು ಪ್ರತಿ ಯೂನಿಟ್ ನಮ್ಮ ಫ್ಯೂಚರ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂತೆ. ಸ್ನೇಹಿತರೆ, ನಿಮಗ್ ಗೊತ್ತಾ, ಒಂದು ನಲ್ಲಿಯಿಂದ ಪ್ರತಿ ಸೆಕೆಂಡ್ಗೆ ಒಂದು ಹನಿ ನೀರು ಸೋರ್ತಾ ಇದ್ರೆ ಒಂದು ವರ್ಷಕ್ಕೆ ಸುಮಾರು 11,000 ಲೀಟರ್ ನೀರು ವ್ಯರ್ಥವಾಗುತ್ತೆ. ಇದು ಒಂದು ಸಣ್ಣ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಬೇಕಾಗುವ ಕುಡಿಯುವ ನೀರಿಗಿಂತ ಹೆಚ್ಚು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಪೋಲಾಗುವ ರೀತಿಗಳು ನಮಗೆ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಅಂಕಿಅಂಶಗಳ ಪ್ರಕಾರ ಗ್ರಾಮೀಣ ಭಾಗಕ್ಕಿಂತ ನಗರದಲ್ಲೇ ತಲವಾರು ನೀರಿನ ಪೋಲ್ ಹೆಚ್ಚು ಅಂತಾನೆ ಹೇಳ್ಬಹುದು. ನಗರ ವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಗರಗಳಲ್ಲಿ ಆಧುನಿಕ ಜೀವನ ಶೈಲಿಯೇ ನೀರಿನ ಪೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬಹುದು. ಒಂದು ಸಾಮಾನ್ಯ ಶವರ್ ಅಡಿಯಲ್ಲಿ 10 ನಿಮಿಷ ಸ್ನಾನ ಮಾಡಿದ್ರೆ ಸುಮಾರು 100-150 ಲೀಟರ್ ನೀರು ಖಾಲಿಯಾಗಿರುತ್ತೆ. ಅದೇ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20 ಲೀಟರ್ನಲ್ಲಿ ಸ್ನಾನ ಮುಗಿಸ್ಬಹುದು. ಏನಂತೀರಾ? ಹಾಗೆ ಸ್ನೇಹಿತರೆ, ಹಲ್ಲುಜ್ಜುವಾಗ ಅಥವಾ ಶೇವಿಂಗ್ ಮಾಡುವಾಗ ನಲ್ಲಿ ಓಪನ್ ಮಾಡಿ ಶೇವ್ ಮಾಡ್ತಾ ಇರ್ತಾರೆ ಅಥವಾ ಬ್ರಷ್ ಮಾಡ್ತಾ ಇರ್ತಾರೆ. ಇದ್ರಿಂದ ಪ್ರತಿ ನಿಮಿಷಕ್ಕೆ 5-10 ಲೀಟರ್ ಶುದ್ಧ ನೀರು ಚರಂಡಿಗೆ ಪಾಲಾಗುತ್ತೆ. ಹಾಗೆ ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ, ಲಕ್ಷುರಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಬಾತ್ ಟಬ್ ತುಂಬಿಸೋದಕ್ಕೆ ಸುಮಾರು 800-300 ಲೀಟರ್ನಷ್ಟು ನೀರು ಬೇಕಾಗಿರುತ್ತೆ. ಇದು ಒಬ್ಬ ವ್ಯಕ್ತಿಯ 2 ದಿನದ ಬಳಕೆಗೆ ಸಮ ಅಂತಾನೆ ಹೇಳ್ಬಹುದು. ಹಾಗೆ ಸ್ನೇಹಿತರೆ, ಅಡುಗೆ ಮನೆ ಮತ್ತು ಪಾತ್ರೆ ತೊಳೆಯುವ ಸಮಯದಲ್ಲಿ ಪಾತ್ರೆಗಳನ್ನು ಒಂದೊಂದಾಗಿ ಹರಿಯುವ ನೀರಿನ ಕೆಳಗೆ ಹಿಡಿದು ತೊಳೆಯೋದ್ರಿಂದ ಅತಿಯಾದ ನೀರು ವ್ಯರ್ಥವಾಗುತ್ತೆ. ಪಾತ್ರೆ ತೊಳೆಯುವ ಮೆಷಿನ್ ಸರಿಯಾಗಿ ಬಳಸದಿದ್ರೆ ಅಥವಾ ಅರ್ಧ ತುಂಬಿದ ಮೆಷಿನ್ ಓಡಿಸಿದ್ರೆ ನೀರು ಪೋಲಾಗುತ್ತೆ. ನಂತರ ತರಕಾರಿಗಳನ್ನ ನಲ್ಲಿಯ ಕೆಳಗೆ ಹಿಡಿದು ತೊಳೆಯುವ ಬದಲು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ತೊಳೆದ್ರೆ 80% ನೀರು ಉಳಿಸಬಹುದು ಅಂತಾನೆ ಹೇಳ್ಬಹುದು. ಇನ್ನ ವಾಹನಗಳ ಅತಿರೇಕದ ಸ್ವಚ್ಛತೆ, ಟ್ಯಾಂಕ್ ಅಲ್ಲಿ ನೀರ್ ಹೇಗೂ ಇದೆ, ನಮ್ಮ ಕಾರು ಬೈಕುಗಳನ್ನ ವಾಶ್ ಮಾಡೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ನೀರನ್ನ ಖರ್ಚು ಮಾಡ್ತಾರೆ. ಒಂದು ಕಾರ್ ತೊಳೆಯೋದಕ್ಕೆ ಪೈಪ್ ಬಳಸಿದ್ರೆ ಸುಮಾರು 300 ಲೀಟರ್ ನೀರು ಖರ್ಚಾಗುತ್ತೆ. ಅದೇ ಒಂದು ಬಟ್ಟೆ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20-30 ಲೀಟರ್ನಲ್ಲಿ ಮುಗಿಸ್ಬಹುದು ಅಂತಾನೆ ಹೇಳ್ಬಹುದು. ಇನ್ನ ಗಾರ್ಡನಿಂಗ್ ಮತ್ತು ಹೊರಾಂಗಣದಲ್ಲಿ, ಬೇಸಿಗೆಯಲ್ಲಿ ಧೂಳು ಹೋಗಲಾಡಿಸೋದಕ್ಕೆ ಅಥವಾ ತಂಪು ಮಾಡೋದಕ್ಕೆ ಮನೆ ಮುಂದಿನ ಕಾಂಕ್ರೀಟ್ ರಸ್ತೆಗೆ ಪೈಪ್ ಮೂಲಕ ನೀರು ಹಾಕೋದು ನಗರದಲ್ಲಿ ಜನರು ದೊಡ್ಡ ತಪ್ಪು ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದು ಕುಡಿಯುವ ನೀರಿನ ಅತಿ ದೊಡ್ಡ ದುರುಪಯೋಗ ಆಗುತ್ತೆ. ಹಾಗೆ ಸ್ನೇಹಿತರೆ, ನಗರದ ಅಲಂಕಾರಿಕ ಗಿಡಗಳಿಗೆ ಸ್ಥಳೀಯ ಗಿಡಗಳಿಗಿಂತ ಹೆಚ್ಚು ನೀರು ಬೇಕು. ಮಧ್ಯಾಹ್ನ ಬಿಸಿಲಿನಲ್ಲಿ ಗಿಡಕ್ಕೆ ನೀರು ಹಾಕೋದ್ರಿಂದ ಅರ್ಧದಷ್ಟು ನೀರು ಆವಿಯಾಗಿ ಹೋಗುತ್ತೆ. ಇನ್ನ ತಾಂತ್ರಿಕ ಸೋರಿಕೆಗಳು, ಇದರಲ್ಲಿ ಫ್ಲಶ್ ಟ್ಯಾಂಕ್ ಸೋರಿಕೆ ಅಂದ್ರೆ ನಾವು ವಾಶ್ರೂಮ್ಗೆ ಅಂದ್ರೆ ಶೌಚಾಲಯದ ಫ್ಲಶ್ ಟ್ಯಾಂಕ್ಗಳಲ್ಲಿ ಸಣ್ಣ ಸೋರಿಕೆ ಇದ್ರೂ ಕೂಡ ನಮಗೆ ತಿಳಿಯೋದಿಲ್ಲ. ಇಂತಹ ಸೋರಿಕೆಯಿಂದ ದಿನವೊಂದಕ್ಕೆ 200-500 ಲೀಟರ್ನಷ್ಟು ನೀರು ವ್ಯರ್ಥವಾಗಬಹುದು. ಇನ್ನ ಅಪಾರ್ಟ್ಮೆಂಟ್ಸ್ಗಳಲ್ಲಂತೂ ಮೋಟರ್ ಆನ್ ಮಾಡಿ ಮರ್ತ್ ಹೋಗೋದು ಸಾಮಾನ್ಯವಾಗಿರುತ್ತೆ. ಟ್ಯಾಂಕ್ ತುಂಬಿ ಹೊರಗೆ ಚೆಲ್ಲುವ ನೀರು ರಸ್ತೆ ಮೇಲೆ ನದಿಯಂತೆ ಹರಿತಾ ಇರುತ್ತೆ. ಇದಕ್ಕೆ ಆಟೋಮೆಟಿಕ್ ಕಟ್ ಆಫ್ ಸ್ವಿಚ್ ಇಲ್ಲದಿರುವುದು ಕಾರಣವಾಗಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, RO ವಾಟರ್ ಪ್ಯೂರಿಫೈಯರ್, ಕೆಲವು ನಗರದ ಪ್ರತಿಯೊಂದು ಮನೆಯಲ್ಲೂ ಕೂಡ RO ಸಿಸ್ಟಮ್ನ ಬಳಸ್ತಾ ಇರ್ತಾರೆ. 1 ಲೀಟರ್ ಕುಡಿಯುವ ನೀರು ತಯಾರಿಸೋದಕ್ಕೆ RO ಸಿಸ್ಟಮ್ ಸುಮಾರು 3 ಲೀಟರ್ ನೀರನ್ನು ರಿಜೆಕ್ಟ್ ವಾಟರ್ ಆಗಿ ಹೊರಹಾಕುತ್ತೆ. ಹೆಚ್ಚಿನವರು ಈ ಪೈಪನ್ನ ನೇರವಾಗಿ ಸಿಂಕಿಗೆ ಬಿಟ್ಟಿರ್ತಾರೆ. ಇದು ನಗರದಲ್ಲಿ ಪ್ರತಿ ಗಂಟೆಗೆ ಲಕ್ಷಾಂತರ ಲೀಟರ್ನ ನೀರು ಪೋಲಾಗೋದಕ್ಕೆ ಕಾರಣವಾಗಿರುತ್ತೆ. ಹಾಗೆ ಸ್ನೇಹಿತರೆ, ನಗರದ ರಸ್ತೆಗಳಲ್ಲಿ ಮುಖ್ಯ ಪೈಪ್ಲೈನ್ಗಳು ಒಡೆದಾಗ ಸಾವಿರಾರು ಲೀಟರ್ ನೀರು ರಸ್ತೆಯಲ್ಲಿ ಹರಿಯುತ್ತೆ. ಇದನ್ನು ನೋಡಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸೋದಕ್ಕೆ ಜನರು ಆಲಸ್ಯ ತೋರಿಸ್ತಾರೆ, ಅಥವಾ ರಿಪೇರಿ ವಿಳಂಬವಾಗುವುದು ಕೂಡ ದೊಡ್ಡ ಸಮಸ್ಯೆಯಾಗಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಗರ ವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈಗಷ್ಟೇ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ನೀರು ಪೋಲಾಗೋದನ್ನ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಬಳಸಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕರೆಂಟ್ ಹಾಗೆ ನೀರಿನ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸ್ನೇಹಿತರೆ, ಸಿಟಿ ಮಂದಿ ಅಂತಂದ್ರೆ ಸ್ಮಾರ್ಟ್ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ನೀರಿನ ಮ್ಯಾಟರ್ನಲ್ಲಿ ನಾವೇ ದೊಡ್ಡ ಅನ್ಎಜುಕೇಟೆಡ್ ತರ ಮಾಡ್ತೀವಿ. ನಾವು ಕುಡಿಯೋ ಕಾಫಿಗಿಂತ ನಾವು ವೇಸ್ಟ್ ಮಾಡೋ ನೀರು ಜಾಸ್ತಿ ಆಗ್ತಾ ಇದೆ. ಇವತ್ತು ನಮಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಆದ್ರೆ ಇದೇ ರೀತಿ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಮುಂದೊಂದು ದಿನ ಎಟಿಎಂ ನಲ್ಲಿ ದುಡ್ಡು ಡ್ರಾ ಮಾಡಿದ ಹಾಗೆ ವಾಟರ್ ಟ್ಯಾಂಕ್ ಹತ್ರ ಸಾಲು ನಿಂತು ಲೀಟರ್ ಲೆಕ್ಕದಲ್ಲಿ ನೀರು ತರಬೇಕಾಗುತ್ತೆ. ಹಾಗಾಗಿ ಈ ರೀತಿ ಆಗ್ಬಾರ್ದು ಅಂತಂದ್ರೆ ನೀರು ಪೋಲಾಗದಂತೆ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಗಳನ್ನ ಬಳಸಬಹುದು, ನೀರನ್ನ ಹೇಗೆ ಉಳಿತಾಯದಿಂದ ಬಳಸಬಹುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ಮತ್ತು ಮನೆಗಳಲ್ಲಿ ನೀರು ಪೋಲಾಗೋದನ್ನ ತಡೆಯೋದಕ್ಕೆ ಈಗ ಅದ್ಭುತವಾದ ಮತ್ತು ಕಡಿಮೆ ಖರ್ಚಿನ ತಾಂತ್ರಿಕ ಉಪಕರಣಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇವುಗಳನ್ನ ಅಳವಡಿಸಿಕೊಂಡ್ರೆ ನಿಮ್ಮ ನೀರಿನ ಬಳಕೆ 50% ರಿಂದ 80% ನಷ್ಟು ಕಡಿಮೆ ಆಗುತ್ತೆ. ಸೊ ಹಾಗಾದ್ರೆ ಮೊದಲನೇದಾಗಿ ಟ್ಯಾಪ್ ಏರಿಯೇಟರ್ ಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಟ್ಯಾಪ್ ಸೇವರ್ಸ್ ಅಂದ್ರೆ ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತು ಅತಿ ಹೆಚ್ಚು ಪರಿಣಾಮಕಾರಿ ಗ್ಯಾಜೆಟ್ ಆಗಿದೆ. ನಿಮ್ಮ ನಲ್ಲಿಯ ತುದಿಗೆ ಇದನ್ನ ಸ್ಕ್ರೂ ಮಾಡಿದ್ರೆ ಸಾಕು. ಇದು ನೀರಿನ ಜೊತೆ ಗಾಳಿಯನ್ನ ಬೆರೆಸಿ ಇದರಿಂದ ನೀರಿನ ಹರಿವು ದಪ್ಪವಾಗಿ ಕಾಣಿಸುತ್ತೆ, ಆದ್ರೆ ಬಳಕೆಯಾಗುವ ನೀರಿನ ಪ್ರಮಾಣ ಮಾತ್ರ ಅರ್ಧದಷ್ಟು ಕಡಿಮೆಯಾಗಿರುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಕೈ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಇದು ಬೆಸ್ಟ್ ಅಂತಾನೆ ಹೇಳ್ಬಹುದು. ಇನ್ನ ವಾಟರ್ ಫ್ಲೋ ರಿಸ್ಟ್ರಿಕ್ಷನ್ ಅಂದ್ರೆ ಶವರ್ ಆಗಿರಬಹುದು ಅಥವಾ ನಲ್ಲಿ ಪೈಪ್ ಒಳಗೆ ಇದನ್ನ ಈ ಒಂದು ಗ್ಯಾಜೆಟ್ ಅನ್ನ ಹಾಕಿದ್ರೆ ಇದು ನೀರಿನ ಒತ್ತಡ ಎಷ್ಟೇ ಇದ್ರೂ ಕೂಡ 1 ನಿಮಿಷಕ್ಕೆ ಇಷ್ಟೇ ಲೀಟರ್ ನೀರು ಬರಬೇಕು ಅಂತ ನಿಯಂತ್ರಿಸುತ್ತೆ. ಹಾಗೆಯೇ ಸ್ನೇಹಿತರೆ, ಶವರ್ ನಲ್ಲಿ ಗಂಟೆಗಟ್ಟಲೆ ನಿಂತಿರೋ ನೀರು ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನಗರಗಳಲ್ಲಿ ಟ್ಯಾಂಕ್ ತುಂಬಿ ನೀರು ರಸ್ತೆಗೆ ಹರಿತಾ ಇರುವಾಗ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಈ ಒಂದು ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಅನ್ನೋ ಒಂದು ಗ್ಯಾಜೆಟ್ ನ ಅಳವಡಿಸಲಾಗುತ್ತೆ. ಸೊ ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಟ್ಯಾಂಕ್ ತುಂಬಿದ ತಕ್ಷಣ ಇದು ಮೋಟರ್ ಅನ್ನ ತಾನಾಗೆ ಆಫ್ ಮಾಡುತ್ತೆ, ನೀರು ಖಾಲಿಯಾದಾಗ ತಾನಾಗೆ ಆನ್ ಮಾಡುತ್ತೆ. ಸೊ ಆಗ ನೀರು ಪೋಲಾಗೋದು ನಿಲ್ಲುತ್ತೆ, ಜೊತೆಗೆ ಕರೆಂಟ್ ಕೂಡ ಉಳಿತಾಯ ಆಗುತ್ತೆ. ಇನ್ನ ಸೆನ್ಸರ್ ಟ್ಯಾಪ್ಗಳು ಅಂದ್ರೆ ನೀವು ಮಾಲ್ಗಳಲ್ಲಿ ಅಥವಾ ಏರ್ಪೋರ್ಟ್ಗಳಲ್ಲಿ ನೋಡಿರಬಹುದು. ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ನಿಮ್ಮ ಕೈ ಟ್ಯಾಪ್ ಕೆಳಗೆ ಹಿಡಿದಾಗ ಮಾತ್ರ ನೀರು ಬರುತ್ತೆ, ಕೈ ತೆಗೆದ ತಕ್ಷಣ ಬಂದ್ ಆಗುತ್ತೆ. ಇದನ್ನ ಮನೆಯಲ್ಲಿ ಮಕ್ಕಳು ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡದ ಅಭ್ಯಾಸವಿದ್ದರೆ ಇದು ತುಂಬಾ ಉಪಯುಕ್ತ ಅಂತಾನೆ ಹೇಳಬಹುದು. ಇನ್ನ ಡ್ಯುಯಲ್ ಫ್ಲಶ್ ಕನ್ವರ್ಷನ್ ಕಿಟ್ ಅಂದ್ರೆ ಇದು ನಿಮ್ಮ ಹಳೆಯ ಶೌಚಾಲಯದ ಫ್ಲಶ್ ಟ್ಯಾಂಕ್ಗೆ ಇದನ್ನ ಅಳವಡಿಸಬಹುದು. ಇದರ ಕೆಲಸ ಏನಪ್ಪಾ ಅಂತಂದ್ರೆ, ಇದರಲ್ಲಿ 2 ಬಟನ್ ಇರುತ್ತೆ, ಒಂದು ಸಣ್ಣ ಕೆಲಸಕ್ಕೆ ಅಂದ್ರೆ ಕಡಿಮೆ ನೀರು ಖರ್ಚು ಮಾಡ್ಲಿಕ್ಕೆ, ಹಾಗೆ ಇನ್ನೊಂದು ದೊಡ್ಡ ಕೆಲಸಕ್ಕೆ ಅಂದ್ರೆ ಇದು ಹೆಚ್ಚು ನೀರು ಕೆಲಸಕ್ಕೆ ಬಳಸಲಾಗುತ್ತೆ. ಇದರ ಲಾಭ ಏನ್ ಗೊತ್ತಾ, ಪ್ರತಿ ಫ್ಲಶ್ಗೆ ಸುಮಾರು 6-8 ಲೀಟರ್ ನೀರನ್ನ ಉಳಿಸಬಹುದು. ಹಾಗೆ ಸ್ನೇಹಿತರೆ, ಸ್ಮಾರ್ಟ್ ಗಾರ್ಡನ್ ಇರಿಗೇಷನ್ ಅಂತ ಹೇಳ್ತೀವಿ. ಏನಪ್ಪ ಅಂದ್ರೆ, ನಿಮ್ಮ ಮನೆಯ ಬಾಲ್ಕನಿ ಗಿಡಗಳಿಗೆ ಪೈಪ್ ಹಿಡಿದು ನೀರ್ ಹಾಕೋ ಬದಲು ಈ ಒಂದು ಸಣ್ಣ ಕಿಟ್ ಬಳಸಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಟೈಮರ್ ಸೆಟ್ ಮಾಡಿದ್ರೆ ಸಾಕು, ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಹನಿ ಹನಿಯಾಗಿ ಗಿಡದ ಬುಡಕ್ಕೆ ತಲುಪಿಸುತ್ತೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಈ ಗ್ಯಾಜೆಟ್ಸ್ ಗಳ ಬೆಲೆ 1-2 ಪಿಜ್ಜಾನೋ ಅಥವಾ ಸಿನಿಮಾ ಟಿಕೆಟ್ ಗಳಿಗಿಂತಲೂ ಕಡಿಮೆ ಇರುತ್ತೆ. ಆದ್ರೆ ಸ್ನೇಹಿತರೆ, ಇವುಗಳು ನಿಮ್ಮ ಲೈಫ್ ಟೈಮ್ ನೀರಿನ ಬಿಲ್ ಉಳಿಸುತ್ತೆ ಅಂತಾನೆ ಹೇಳ್ಬಹುದು. ಸ್ಮಾರ್ಟ್ ಫೋನ್ ಬಳಸೋ ನಾವೆಲ್ಲ ಈಗ ಸ್ಮಾರ್ಟ್ ವಾಟರ್ ಸೇವರ್ಸ್ ಆಗೋ ಟೈಮ್ ಬಂದಿದೆ. ಇವತ್ತೇ ಒಂದನ್ನ ತಂದು ಫಿಕ್ಸ್ ಮಾಡಿ, ಆಮೇಲೆ ನೋಡಿ ಆ ಖುಷಿನೇ ಬೇರೆ ಇರುತ್ತೆ. ಓಕೆ ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಅಭಾವ ಹೆಚ್ಚಾಗ್ತಾ ಇರೋ ಈ ಸಂದರ್ಭದಲ್ಲಿ ಜನರಿಗೆ ನೀರು ಉಳಿತಾಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸೊ ಸ್ನೇಹಿತರೆ, ನಾವು ಇವತ್ತು ಉಳಿಸುವ ಒಂದೊಂದು ಹನಿ ನೀರು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳಬಹುದು. ದುಡ್ಡು ಕೊಟ್ರೆ ಪೆಟ್ರೋಲ್ ಸಿಗಬಹುದು, ಆದ್ರೆ ನೀರು ಸಿಗೋದು ಕಷ್ಟ. ಹಾಗಾಗಿ ಇವತ್ತೇ ನಿರ್ಧರಿಸೋಣ, ನೀರನ್ನ ವ್ಯರ್ಥ ಮಾಡುವುದು ಅಂತಂದ್ರೆ ನಮ್ಮ ಭವಿಷ್ಯವನ್ನ ನಾವೇ ಸುಟ್ಕೊಂಡ ಹಾಗೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಜಲ ಉಳಿಸಿ ಜೀವ ಉಳಿಸಿ ಅಭಿಯಾನ ನಮ್ಮ ಮನೆಯಿಂದಲೇ ಶುರುವಾಗ್ಲಿ ಅಂತ ಹೇಳ್ತಾ ಇನ್ನು ಮುಂದಿನ ಭಾಗದಲ್ಲಿ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ ಬೆಳಗ್ಗೆ ಎದ್ದಾಗ ಮೊದಲು ಏನ್ ಮಾಡಿದ್ರಿ? ಲೈಟ್ ಹಾಕಿದ್ರಾ? ಗೀಜರ್ ಆನ್ ಮಾಡಿದ್ರಾ? ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಇವತ್ತು ಪೂರ್ತಿ ಕರೆಂಟ್ ಇಲ್ಲ ಅಂತಂದ್ರೆ ಹೇಗಿರ್ತಿತ್ತು ಅಂತ. ನಾವು ಬೆಳಕನ್ನ ಎಂಜಾಯ್ ಮಾಡ್ತೀವಿ, ಆದ್ರೆ ಅದನ್ನ ಉಳಿಸೋದನ್ನ ಮರ್ತ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಈಗ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಕರೆಂಟ್ ಉಳಿಸೋದು ಅಂತಂದ್ರೆ ಕತ್ಲಲ್ಲಿ ಇರೋದು ಅಂತ ಅಲ್ಲ, ಬದಲಿಗೆ ಅನಿವಾರ್ಯ ಇಲ್ದಿದ್ದಾಗ ಆಫ್ ಮಾಡೋದು ಉತ್ತಮ. ನಿಮಗ್ ಗೊತ್ತಾ ಸ್ನೇಹಿತರೆ, ನಿಮ್ಮ ಟಿವಿ ಅಥವಾ ಕಂಪ್ಯೂಟರ್ ರಿಮೋಟ್ ನಲ್ಲಿ ಆಫ್ ಮಾಡಿದ್ರು, ಪ್ಲಗ್ ಪಾಯಿಂಟ್ ಹತ್ರ ಸ್ವಿಚ್ ಆಫ್ ಮಾಡದಿದ್ರೆ ಅದು ಸುಮಾರು 5-10% ನಷ್ಟು ವಿದ್ಯುತ್ ಹೀರ್ತಾ ಇರುತ್ತೆ. ಇದನ್ನ ಫ್ಯಾಂಟಮ್ ಲೋಡ್ ಅಂತ ಕರೀತಾರೆ. ಅಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಭೂತದ ತರಹ ಕರೆಂಟು ಖಾಲಿ ಆಗ್ತಾ ಇರುತ್ತೆ. ಹಾಗಾಗಿ ಕೆಲಸ ಮುಗಿದ ಮೇಲೆ ಸ್ವಿಚ್ ಆಫ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಎಷ್ಟು ಚಂದದ ಪ್ರಕೃತಿ ಇದೆ ಅಲ್ವಾ? ಈ ಸುಂದರವಾದ ಹಸಿರನ್ನ ಉಳಿಸ್ಬೇಕು ಅಂತಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನ ಮಿತವಾಗಿ ಬಳಸ್ಬೇಕು. ಸೂರ್ಯನ ಬೆಳಕು ಇರೋವರೆಗೂ ಮನೆಯ ಕಿಟಕಿಗಳನ್ನ ತೆರೆದಿಡಿ. ಲೈಟ್ ಹಾಕೋದು ಕಡಿಮೆ ಮಾಡಿ. ನ್ಯಾಚುರಲ್ ಬೆಳಕೇ ಸಾಕು ಅಲ್ವಾ? ಸೊ ನೆನ್ಪಿರ್ಲಿ ಸ್ನೇಹಿತರೆ, ಉಳಿಸಿದ ಒಂದು ಯೂನಿಟ್ ವಿದ್ಯುತ್ ಉತ್ಪಾದಿಸಿದ 2 ಯೂನಿಟ್ಗೆ ಸಮ. ಸೊ ಹಾಗಾಗಿ ಇವತ್ತೇ ಸಂಕಲ್ಪ ಮಾಡಿ, ಅನಗತ್ಯ ಲೈಟ್ ಮತ್ತು ಫ್ಯಾನ್ಗಳನ್ನ ಆಫ್ ಮಾಡಿ. ನಿಮ್ಮ ಇವತ್ತಿನ ಪುಟ್ಟ ಹೆಜ್ಜೆ ನಾಳೆಯ ಬೆಳಕಿನ ಬೆಳಕಾಗ್ಲಿ ಅಂತ ಹೇಳ್ತಾ, ನಾವು ಉಳಿತಾಯ ಅನ್ನೋ ದೊಡ್ಡ ವಿಷಯದ ಬಗ್ಗೆ ಮಾತನಾಡಿದ್ವಿ. ನೆನ್ಪಿಡಿ ಸ್ನೇಹಿತರೆ, ನಾವು ಆಫ್ ಮಾಡುವ ಒಂದು ಬಲ್ಬ್ ಅಥವಾ ಅನಗತ್ಯವಾಗಿ ಪೋಲಾಗದಂತೆ ತಡೆಯುವ ಒಂದು ಹನಿ ನೀರು, ಇದು ಕೇವಲ ಉಳಿತಾಯ ಅಲ್ಲ, ಇದು ನಮ್ಮ ನಾಳಿನ ಪೀಳಿಗೆಗೆ ನಾವು ಕೊಡ್ತಿರೋ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳ್ಬಹುದು. ಉಳಿಸಿದರೆ ಬೆಳಗಬಹುದು, ಹಂಚಿದರೆ ಬದುಕಬಹುದು ಅನ್ನೋದು ನಮ್ಮ ಮಂತ್ರವಾಗಲಿ. ಇವತ್ತೇ ಒಂದು ಸಣ್ಣ ಬದಲಾವಣೆ ಮಾಡೋಣ. ಕಿಚನ್ ನಿಂದ ಹೊರ ಬರುವಾಗ ಅಥವಾ ರೂಮಿನಿಂದ ಹೊರ ಬರುವಾಗ ಲೈಟ್ ಆಫ್ ಮಾಡೋದು ಮರಿಬೇಡಿ. ಹಾಗೆ ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೇ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
8: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-96-2729. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳ್ತಾ ಇದ್ರೆ, ಇವತ್ತು ನಾನು ಹೇಳ್ತಾ ಇರುವಂತಹ ಈ ವಿಷಯವನ್ನು ಕೇಳಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಯೂಸ್ ಮಾಡುವಾಗ ಇದ್ರ ಬಗ್ಗೆ ಒಂದು ಸಾರಿ ಯೋಚನೆ ಮಾಡಿರ್ತೀರಾ. ಆ್ಯಂಡ್ ಇವತ್ತು ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ವಿಷಯ ಅಂತ ಕೇಳ್ತಾ ಇದ್ರೆ, ಇದರ ಕೆಲಸ ತುಂಬಾನೇ ದೊಡ್ಡದು, ಆದ್ರೆ ಇದನ್ನು ನೋಡೋದಕ್ಕೆ ತುಂಬಾನೇ ಚಿಕ್ಕ ಒಂದು ಬಾಟಲ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವಸ್ತು ಮುರಿಯುತ್ತೆ, ಇನ್ನೊಂದು ವಸ್ತುವಿನ ಭಾಗ ಕಳಿಸಿರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾವುದು ಆಟದ ವಸ್ತುಗಳು ಮುರಿದಿರುತ್ತೆ, ಚಪ್ಪಲಿಯ ಒಂದು ಸ್ಟ್ರಾಪ್ ಕೂಡ ಕಳಿಸಿರುತ್ತೆ. ಅಯ್ಯೋ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ತಲೆಗೆ ತರ್ಟ್ ಅಂತ ಹೊಳೆಯೋದು ಆ ಒಂದು ಪುಟ್ಟ ಬಾಟಲ್ ನಲ್ಲಿ ಕಾಣಿಸ್ಕೊಳ್ಳುವಂತಹ ಫೆವಿಕ್ವಿಕ್. ಸೊ ನಿಮ್ಮ ಮನೆಗಳಲ್ಲೂ ಕೂಡ ಈ ಒಂದು ಫೆವಿಕ್ವಿಕ್ ನ ಬಳಕೆ ಮಾಡಿರ್ತೀರಾ? ಆ್ಯಂಡ್ ನೀವು ಯಾವ್ಯಾವ ವಸ್ತುಗಳಿಗೆ ಫೆವಿಕ್ವಿಕ್ ನ ಬಳಕೆ ಮಾಡಿದ್ರಿ ಅದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಬಹುದು, ನಿಮ್ಮ ವಿಷಯಗಳನ್ನ ಕೂಡ ಶೇರ್ ಮಾಡ್ಕೊಳ್ಬಹುದು. ಆ್ಯಂಡ್ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾದಂತಹ ಒಂದು ಕರೆಕ್ಷನ್ ಏನಪ್ಪಾ ಅಂತಂದ್ರೆ, ಇವತ್ತು ನಾನ್ ಮಾತಾಡ್ತಾ ಇರೋದು ಫೆವಿಕ್ವಿಕ್ ನ ಬಗ್ಗೆ, ಫೆವಿಕಾಲ್ ನ ಬಗ್ಗೆ ಅಲ್ಲ. ಇದೆರಡಿಗೂ ಕೂಡ ತುಂಬಾನೇ ಡಿಫ್ರೆನ್ಸ್.

ಹಾಕಿದಿರ, ನಿಮ್ಮ ಮನೆಯಲ್ಲಿ ಕೂಡ ಫೆವಿಕ್ವಿಕ್ನ ಯೂಸ್ ಮಾಡಿದ್ರೆ ಯಾವ್ದಕ್ಕೆಲ್ಲ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಂಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿಯಿಂದ ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾನು ಕೂಡ ಮಾತಾಡ್ತಾ ಇದ್ದೆ, ಆ್ಯಂಡ್ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಇದ್ದೆ. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9686062279. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಮ್ಮ ಜೊತೆನಲ್ಲಿ ನೀವು ಕೂಡ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ಬೋದು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗಲಿಂದ ಹೇಳ್ತಾ ಹಾಗೆ ಒಂದು ಚಿಕ್ಕ ಬಾಟಲ್ನಲ್ಲಿ ಇರುವಂತಹ ಈ ಒಂದು ಲಿಕ್ವಿಡ್ ಮುರಿದಿರುವಂತಹ ಎರಡು ಭಾಗಗಳನ್ನ ಒಂದು ಮಾಡುತ್ತೆ. ಸೊ ಹಾಗಾದರೆ ಆ ಒಂದು ಡ್ರಾಪ್ನಲ್ಲಿ ಅಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ, ಮತ್ತು ಅದು ಹೇಗೆ ಅಷ್ಟು ಬೇಗನೆ ಅಂಟ್ಕೊಳ್ಳುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಫೆವಿಕ್ವಿಕ್ನ ಯೂಸ್ ಮಾಡಿದ್ದೀರಾ ಅಂತಂದರೆ ನೀವು ಯಾವ್ಯಾವ ವಸ್ತುಗಳು ಬ್ರೇಕ್ ಆದಾಗ ಈ ಒಂದು ಫೆವಿಕ್ವಿಕ್ನ ಯೂಸ್ ಮಾಡಿದ್ರಿ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಫೆವಿಕ್ವಿಕ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಫೆವಿಕ್ವಿಕ್ ಯಾವ ವಸ್ತುವಿಗೆ ಅಂಟ್ಕೊಳ್ಳುತ್ತೆ, ಯಾವ ವಸ್ತುವಿಗೆ ಅಂಟ್ಕೊಳ್ಳೋದಿಲ್ಲ, ಮತ್ತು ಬೆರಳಿಗೆ ಯಾಕೆ ಅಷ್ಟು ಬೇಗ ಅಂಟ್ಕೊಳ್ಳುತ್ತೆ, ಆ್ಯಂಡ್ ಮುಖ್ಯವಾಗಿ ಈ ಫೆವಿಕ್ವಿಕ್ನಲ್ಲಿ ಇರುವಂತಹ ಮ್ಯಾಜಿಕ್ ನಿಜವಾಗಿಯೂ ಮ್ಯಾಜಿಕ್ಕೇನಾ ಅಥವಾ ಪ್ಯೂರ್ ಆಗಿರುವಂತಹ ಸೈನ್ಸಾ, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾವು ಮಾತಾಡೋಣ. ಎಸಿ, ಒಂದು ಫೆವಿಕ್ವಿಕ್ ಒಂದು ಸೈನೋ ಆಕ್ಟಿಲೈಟ್ ಇನ್ಸ್ಟಂಟ್ ಅಡೆಸಿವ್ ಆಗಿದೆ. ಪೆಡಿಲೈಟ್ ದಾಖಲೆಗಳ ಪ್ರಕಾರ ಫೆವಿಕ್ವಿಕ್ ಟ್ರೇಡ್ಮಾರ್ಕ್ 6 ಜನವರಿ 1987 ನೋಂದಾಯಿತವಾಗಿದೆ. ಹಾಗೆಯೇ 1987 ಅದರ ಬಳಕೆ ದಾಖಲಾಗಿದೆ. ಆ್ಯಂಡ್ ಫೆವಿಕ್ವಿಕ್ ಅನ್ನೋದು ಒಂದು ಇನ್ಸ್ಟಂಟ್ ಆಗಿರುವಂತಹ ಅಡೆಸಿವ್ ಆಗಿರೋದ್ರಿಂದ ಇದರ ಮುಖ್ಯ ಕೆಮಿಕಲ್ ಫ್ಯಾಮಿಲಿ ಸೈನೋ ಆಕ್ರಿಲೈಟ್ ಆಗಿದೆ. ಪೆಡಿಲೈಟ್ ಸ್ವತಃ ಫೆವಿಕ್ವಿಕ್ ಅನ್ನ ಸೈನೋ ಆಕ್ರಿಲೈಟ್ ಗ್ಲೂ ಅಂತ ಕೂಡ ವಿವರಿಸುತ್ತೆ. ಇದು ಮೆಟಲ್ಸ್ ಅಥವಾ ಅಲಾಯ್ಸ್, ಹಲವು ಪ್ಲಾಸ್ಟಿಕ್ಸ್, ರಬ್ಬರ್, ಸೆರಾಮಿಕ್ಸ್, ಪಾಟರಿ, ಫ್ಯಾಬ್ರಿಕ್, ವುಡ್, ಲೆದರ್ ಮುಂತಾದ ಹಲವು ವಸ್ತುಗಳಿಗೆ ಬಾಂಡಿಂಗ್ ಮಾಡೋದಕ್ಕೆ ಬಳಸ್ತಾರೆ. ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಇದನ್ನ ಗಮ್ ಅಂತ ಅನ್ಕೊಳ್ತೀವಿ, ಆದ್ರೆ ಇದು ಸಾಮಾನ್ಯವಾದಂತಹ ಗಮ್ ಆಗಲ್ಲ. ಇನ್ಸ್ಟಂಟ್ ಬಾಂಡಿಂಗ್ ಅಡೆಸಿವ್ ಅಂತಾನೆ ಹೇಳ್ಬೋದು, ಅಂದ್ರೆ ಇದರ ಕೆಲಸವೇ ಬೇಗನೆ ಬಾಂಡ್ ಆಗುವಂಥದ್ದು. ಆ್ಯಂಡ್ ನೀವು ಕೂಡ ನಿಮ್ಮ ಒಪಿನಿಯನ್ನ ಹೇಳ್ಬೋದು, ನಿಮ್ಮ ಮನೆಯಲ್ಲಿ ಫೆವಿಕ್ವಿಕ್ ಯಾವ ವಸ್ತುವನ್ನ ಉಳಿಸಿದೆ, ಚಪ್ಪಲಿನ, ಆಟಿಕೆನ, ಗ್ಲಾಸ ಅಥವಾ ವಸ್ತುನ, ಇದನ್ನು ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಈಗ ನಾನು ಹೇಳ್ತಾ ಇರೋದು ನಿಜವಾದಂತಹ ಒಂದು ವಿಸ್ಮಯಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಸೈನೋ ಆಕ್ರಿಲೈಟ್ ಅಡೆಸಿವ್ ಗಾಳಿಯಲ್ಲಿ ಒಣಗೋದ್ರಿಂದ ಮಾತ್ರ ಅಂಟ್ಕೊಳ್ಳೋದಿಲ್ಲ. ವಸ್ತುಗಳ ಮೇಲ್ಮೈಯಲ್ಲಿ ಇರುವಂತಹ ಅತಿ ಸಣ್ಣ ಪ್ರಮಾಣದ ಮಾಯಿಶ್ಚರ್ ಪಾಲಿಮರೈಸೇಷನ್ ಪ್ರಕ್ರಿಯೆಯನ್ನ ವೇಗಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಫೆವಿಕ್ವಿಕ್ ನಲ್ಲಿರುವಂತಹ ಲಿಕ್ವಿಡ್ ಅಡೆಸಿವ್ ಅಣುಗಳೇನಿದ್ದಾವೆ ವೇಗವಾಗಿ ಚೈನ್ ಲಿಂಕ್ ಪಾಲಿಮರ್ ಸ್ಟ್ರಕ್ಚರ್ಗೆ ಬದಲಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದ್ರೆ ಸೊ ನಮ್ಮ ಎರಡು ಬೆರಳುಗಳಿಗೆ ಈಸಿಯಾಗಿ ಬೇಗನೆ ಅಂಟ್ಕೊಳ್ಳುವಂತಹ ಒಂದು ಫೆವಿಕ್ವಿಕ್ ಒಣಗಿದ ನಂತರ ನಮ್ಮ ಚರ್ಮ ಸಂಪೂರ್ಣ ಡ್ರೈ ಅಂತ ನಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ನಾವು ಕೈಯಲ್ಲಿ ಫೆವಿಕ್ವಿಕ್ ಹಚ್ಚಿದಾಗ ನಮ್ಮ ಚರ್ಮ ಸಂಪೂರ್ಣವಾಗಿ ಡ್ರೈ ಅಂತ ಅನ್ಸೋದಕ್ಕೆ ಏನು ಕಾರಣ ಇರ್ಬೋದು, ಆದರೆ ನಿಜವಾಗಿ ನಮ್ಮ ಚರ್ಮದ ಮೇಲೆ ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಮಾಯಿಶ್ಚರ್ ಇರುತ್ತೆ. ಹಾಗೆಯೇ ಆ ಮಾಯಿಶ್ಚರ್ನ ಪ್ರೆಸೆನ್ಸ್ ಸೈನೋ ಆಕ್ರಿಲೈಟ್ನ ಕ್ಯೂರಿಂಗ್ ರಿಯಾಕ್ಷನ್ಗೆ ಸಹಾಯ ಮಾಡುತ್ತೆ. ಅದಕ್ಕೇ ಇದು ಹಚ್ಚಿದ ತಕ್ಷಣವೇ ಹಿಡ್ಕೊಳ್ಳುತ್ತೆ. ನಾವು ಕೂಡ ಕೆಲವೊಂದ್ಸರಿ ಫೆವಿಕ್ವಿಕ್ನ ಹಚ್ಚಬೇಕಾದ್ರೆ ಏನಾಗುತ್ತೆ, ಈ ಬೆರಳುಗಳಿಗೆ ಅಂಟ್ಕೊಂಡಾಗ ನಮ್ಮ ಕೈಯಲ್ಲಂಥದ್ದು ಏನಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಚರ್ಮದಲ್ಲಿರುವಂತಹ ಒಂದು ಮಾಯಿಶ್ಚರ್ ಏನಿದೆ ಅದು ಈ ಒಂದು ಸೈನೋ ಆಕ್ರಿಲೈಟ್ ವೇಗವಾಗಿ ಕ್ಯೂರ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ಬೆರಳನ್ನು ಈಸಿಯಾಗಿ ಬೇಗನೆ ಅಂಟ್ಕೊಳ್ಳುತ್ತೆ. ಹಾಗಾದರೆ ಈ ಫೆವಿಕ್ವಿಕ್ ಯಾವ ವಸ್ತುಗಳಿಗೆ ಅಂಟ್ಕೊಳ್ಳುತ್ತೆ, ಯಾವ್ಯಾವ ವಸ್ತುಗಳಿಗೆ ಅಂಟ್ಕೊಳ್ಳಲ್ಲ, ಇದೆಲ್ಲದರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗಲೇ ಇಂದ ಹೇಳ್ತಾ ಇದ್ದೀನಿ ಫೆವಿಕ್ವಿಕ್ನ ಬಗ್ಗೆ. ಈ ಒಂದು ಫೆವಿಕ್ವಿಕ್ ಏನಿದೆ, ಎಲ್ಲರ ಮನೆಗಳಲ್ಲೂ ಕೂಡ ಒಂದಲ್ಲ ಒಂದು ಸಾರಿ ಬಳಕೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಡ್ರಾಪ್ ಬ್ರೇಕ್ ಆಗಿರುವಂತಹ ಎರಡು ವಸ್ತುಗಳನ್ನು ಒಂದು ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಸೊ ಹಾಗಾದರೆ ಈ ಒಂದು ಫೆವಿಕ್ವಿಕ್ ಇರುವಂತಹ ಒಂದು ಚಿಕ್ಕ ಬಾಟಲ್ ಅಥವಾ ಚಿಕ್ಕದಾದಂತಹ ಒಂದು ಟ್ಯೂಬ್ ಏನಿರುತ್ತೆ, ಅದರ ಒಳಗಡೆ ಇರುವಂತಹ ಈ ಒಂದು ಫೆವಿಕ್ವಿಕ್ ಯಾಕೆ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ, ಈ ಕ್ವೆಶನ್ ಕೂಡ ನಿಮ್ಮ ತಲೆಗೆ ಬಂದಿರ್ಬೋದು. ಆ್ಯಂಡ್ ನನಗೂ ಕೂಡ ಆ ಕ್ವೆಶನ್ ಬಂದಿತ್ತು. ಆ್ಯಂಡ್ ಅದಕ್ಕೆ ಅಂತಲೇ ಅದರ ಕಡೆಗೆ ಹೆಚ್ಚಿನ ಸರ್ಚ್ನ ಮಾಡಿದಾಗ ನನಗೆ ಸಿಕ್ಕಂತಹ ಆನ್ಸರ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫೆವಿಕ್ವಿಕ್ ಇರುವಂತಹ ಒಂದು ಟ್ಯೂಬ್ನ ಒಳಗಡೆ ಫೆವಿಕ್ವಿಕ್ ಯಾಕೆ ಅದಕ್ಕೆ ಅಂಟ್ಕೊಂಡಿರಲ್ಲ ಅಂತ ಹೇಳಿ ಹೇಳೋದಾದರೆ, ನಾನಾಗಲೇ ಕೂಡ ಹೇಳಿದೆ ಫೆವಿಕ್ವಿಕ್ ಒಣಗಿದ ತಕ್ಷಣ ಅಂಟ್ಕೊಳ್ಳೋದಲ್ಲ, ಅದಕ್ಕೆ ಮಾಯಿಶ್ಚರ್ ಸಿಕ್ಕಾಗ ಅದು ಅಂಟ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಅದೇ ರೀತಿಯಲ್ಲೇ ಒಂದು ವಸ್ತುವಿನ ಜೊತೆಗೆ ಇನ್ನೊಂದು ವಸ್ತುವನ್ನು ಅಂಟಿಸಬೇಕು ಅಂತ ಅಂದಾಗ ನೀವು

0: ಅದರ ಮೇಲ್ಗಡೆ ಡ್ರಾಪ್ನ ಹಾಕಿ ಸೊ ಸ್ವಲ್ಪ ಹೊತ್ತು ಬಿಡ್ತೀರಾ, ಆಗ ಏನಾಗುತ್ತೆ ಗಾಳಿನಲ್ಲಿರುವಂತಹ ಮಾಯಿಶ್ಚರೈಸರ್ ಅದಕ್ಕೆ ಸಿಗುತ್ತೆ, ಅದರಿಂದಾಗಿ ಅದು ಬೇಗನೆ ಡ್ರೈ ಆಗುತ್ತೆ. ಆದರೆ ಈ ಫೆವಿಕ್ವಿಕ್ ಲಿಕ್ವಿಡ್ ಇರುವಂತಹ ಒಂದು ಟ್ಯೂಬ್ ಏನಿದೆ ಆ ಟ್ಯೂಬ್ನ ಒಳಗಡೆ ಯಾವುದೇ ರೀತಿ ಗಾಳಿಯಾಗಲಿ ಮಾಯಿಶ್ಚರ್ ಆಗಲಿ ಇರೋದಿಲ್ಲ. ಹಾಗಾಗಿ ಸೈನೋ ಅಕ್ರಿಲೇಟ್ಗೆ ಬೇಕಾಗಿರುವಂತಹ ಮಾಯಿಶ್ಚರ್ ಅಲ್ಲಿ ಸಿಗೋದಿಲ್ಲ, ಹಾಗಾಗಿನೇ ಅದು ಬಾಟಲ್ ಒಳಗಡೆ ಲಿಕ್ವಿಡ್ ಫಾರ್ಮ್ನಲ್ಲೇ ಉಳ್ಕೊಳ್ಳುತ್ತೆ. ಹಾಗಾದರೆ ಈ ಫೆವಿಕ್ವಿಕ್ ಎಲ್ಲಕ್ಕೂ ಅಂಟುತ್ತಾ ಅಂತ ನೀವು ಕೇಳಿದ್ರೆ, ಫೆವಿಕ್ವಿಕ್ ಎಲ್ಲವನ್ನು ಕೂಡ ಅಂಟಿಸುತ್ತೆ ಅನ್ನೋದು ಸರಿಯಲ್ಲ. ಯಾಕಂದರೆ ಕೆಲವೊಂದು ಸಾರಿ ಲೋ ಸರ್ಫೇಸ್ ಎನರ್ಜಿ ಪ್ಲಾಸ್ಟಿಕ್ಸ್ ವಿಶೇಷವಾಗಿ ಪಾಲಿಎಥಲೈನ್ ಅಂದರೆ PE ಅಂತ ಕರಿತೀವಿ, ಮತ್ತು ಪಾಲಿಪ್ರಾಪಲೈನ್ PP ಈ ರೀತಿಯ ಪ್ಲಾಸ್ಟಿಕ್ಗೆ ಸಾಮಾನ್ಯವಾಗಿ ಸೈನೋಅಕ್ರಿಲೈಟ್ ಬಾಂಡಿಂಗ್ ಕಷ್ಟವಾಗಬಹುದು. ಅಷ್ಟೇ ಅಲ್ಲದೆ ತುಂಬಾ ಡರ್ಟಿ ಸರ್ಫೇಸ್ ಇದ್ರೆ ಅಥವಾ ಗ್ರೀಸ್ ಇರುವಂತಹ ಸರ್ಫೇಸ್ ಅಥವಾ ಎಣ್ಣೆ ಇರುವಂತಹ ಸರ್ಫೇಸ್ ಆಗಿದ್ರೆ, ಲೂಸ್ ಡಸ್ಟ್ ಇರುವಂತಹ ಸರ್ಫೇಸ್ ಆಗಿದ್ರೆ, ಅಥವಾ ತುಂಬಾನೇ ಫ್ಲೆಕ್ಸಿಬಲ್ ಅಥವಾ ಕಾನ್ಸ್ಟೆಂಟ್ಲಿ ಮೂವಿಂಗ್ ಸರ್ಫೇಸ್ ಇದ್ರೆ, ಇಂತಹ ಕಡೆಗಳಲ್ಲಿ ಬಾಂಡಿಂಗ್ ಕ್ವಾಲಿಟಿಗೆ ತುಂಬಾನೇ ತೊಂದರೆ ಆಗಬಹುದು. ಹಾಗಾಗಿ ಅಂತಹ ವಸ್ತುಗಳನ್ನ ಅದು ಅಂಟೋದಿಲ್ಲ. ಹಾಗಾದ್ರೆ ಈ ಫೆವಿಕ್ವಿಕ್ ಇರುವಂತಹ ಟ್ಯೂಬ್ನ ನೀವು ನೋಡ್ತೀರಾ ಅಂತಂದ್ರೆ ಅದು ಒಂದು ಬೆರಳಷ್ಟು ಉದ್ದ ಕೂಡ ಇರೋದಿಲ್ಲ ನಿಮಗೆ. ಸೊ ಆದರೆ ಅದರಲ್ಲಿರುವಂತಹ ಒಂದು ನಾಲ್ಕೈದು ಹನಿಗಳು ಒಂದು ವಸ್ತುವನ್ನ ಯಾವ ರೀತಿ ಗಟ್ಟಿಯಾಗಿಡಬಹುದು ಅಂತ ನೀವು ಯೋಚನೆ ಮಾಡಿದ್ರೆ, ಆಕ್ಚುಲಾಗಿ ಒಂದೇ ಡ್ರಾಪ್ ಸಾಕ ಅಂತ ನೀವೇನಾದ್ರೂ ಕ್ವೆಶನ್ ಮಾಡಿದ್ರೆ ಅದಕ್ಕೆ ಆನ್ಸರ್ ಕೂಡ ಇದೆ. ಫೆವಿಕ್ವಿಕ್ನ ಅಫಿಷಿಯಲ್ ಪೊಸಿಷನ್ನೇ ಸ್ಮಾಲ್ ಅಮೌಂಟ್ ಆಗಿದೆ, ಅಂದರೆ ಇನ್ಸ್ಟೆಂಟ್ ಆಗಿ ಫಿಕ್ಸಿಂಗ್ ಆಗೋ ಕಡೆಗೆ ಇದನ್ನ ತಯಾರು ಮಾಡಿರುವಂಥದ್ದು. ಪೆಡಲೈಟ್ ತನ್ನ ಕರೆಂಟ್ ಪ್ರಾಡಕ್ಟ್ ಪೇಜ್ನಲ್ಲಿ ವುಡ್ ಆಗಿರ್ಬೋದು, ಪ್ಲಾಸ್ಟಿಕ್, ಪೇಪರ್ ಮತ್ತು ಮೆಟಲ್ ಸೇರಿದಂತೆ ವಿವಿಧ ಮೆಟೀರಿಯಲ್ಸ್ಗೆ 5 ಸೆಕೆಂಡಲ್ಲೇ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಒಂದು ಮಾರ್ಕೆಟಿಂಗ್ನ ಮಾಡ್ತಾರೆ. ಹಾಗೆ ನಿಮಗೆ ಕೂಡ ಕ್ವೆಶನ್ ಬಂದಿರ್ಬೋದು, ಹೆಚ್ಚು ಹಾಕಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಅದು ಅಂಟ್ಕೊಳ್ಳುತ್ತೆ ಅಂತೇಳಿ. ಆದರೆ ಅಡೆಸಿವ್ನಲ್ಲಿ ಹೆಚ್ಚು ಹಾಕೋದು ಯಾವಾಗಲೂ ಕೂಡ ಬೆಟರ್ ಬಾಂಡಿಂಗ್ ಅಂತ ಅರ್ಥ ಕೊಡೋದಿಲ್ಲ. ಸರಿಯಾದಂತಹ ಸರ್ಫೇಸ್ನಲ್ಲಿ ಪ್ರಿಪರೇಷನ್ ಮತ್ತು ಸರಿಯಾದ ಪ್ರಮಾಣವನ್ನು ಅಲ್ಲಿ ಹಾಕುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನಿಮಗೂ ಕೂಡ ಈ ರೀತಿ ಅನಿಸಿರ್ಬೋದು, ಏನಂತಂದರೆ ನಾವು ಫೆವಿಕ್ವಿಕ್ ಏನು ಟ್ಯೂಬ್ನಿಂದ ಹಾಕಿರುವಂತಹ ಲಿಕ್ವಿಡ್ ಏನಿದೆ, ಸೊ ಅದು ಜಾಸ್ತಿ ಡ್ರಾಪ್ಗಳು ಬಿದ್ದಾಗ ಆ ಸರ್ಫೇಸ್ನ ಮೇಲೆ ಹರ್ಕೊಂಡು ಹೋಗ್ಬೇಕಿತ್ತಲ್ಲ ಅಂತ ಅನಿಸುತ್ತಲ್ವಾ. ಆದರೆ ಅದಕ್ಕಾಗಿಯೇ ಈ ಒಂದು ಫೆವಿಕ್ವಿಕ್ನವ್ರು ಏನು ಮಾಡಿದ್ದಾರೆ, ಥಿಕ್ಕರ್ ಫೆವಿಕ್ವಿಕ್ ಜೆಲ್ ವೇರಿಯಂಟ್ನ ತಂದಿದ್ದಾರೆ. ಪಿಡಿಲೈಟ್ ಪ್ರಕಾರ ಜೆಲ್ನ ನಾನ್ ಡ್ರಿಪ್ ಫಾರ್ಮುಲೇಷನ್ ಹೆಚ್ಚು ಪ್ರಿಸೈಸ್ ಅಪ್ಲಿಕೇಶನ್ಗೆ ಸಹಾಯ ಮಾಡುತ್ತೆ ಮತ್ತು ಅಡ್ಜಸ್ಟ್ಮೆಂಟ್ಗೆ ಹೆಚ್ಚುವರಿ ಸಮಯವನ್ನು ಕೊಡುತ್ತೆ. ಆ್ಯಂಡ್ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಟಿವಿಗಳಲ್ಲಿ ಅದರಲ್ಲೆಲ್ಲ ನೋಡಿರ್ಬೋದು, ನಾನು ಜಾಹೀರಾತುಗಳನ್ನು ಹೆಚ್ಚಾಗಿ ನೋಡ್ತಾ ಇರ್ತೀನಿ. ಅದರಲ್ಲಿ ನನಗೆ ಈ ಒಂದು ಫೆವಿಕ್ವಿಕ್ನ ಅಡ್ವರ್ಟೈಸ್ ಬಂದಾಗ ಈ ಪಿಡಿಲೈಟ್ ತನ್ನ ಅಡ್ವರ್ಟೈಸಿಂಗ್ನಲ್ಲಿ ಹ್ಯೂಮರನ್ನು ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ 2021-22 ಫೆವಿಕ್ವಿಕ್ನ ಫೆನ್ಕೋ ನಹಿ ಜೋಡೋ ಕ್ಯಾಂಪೇನ್ಗೆ EFFIE ಗೋಲ್ಡ್ ಬಂದಿತ್ತು. ಪಿಡಲೈಟ್ ಆನ್ಯುವಲ್ ರಿಪೋರ್ಟು ಇದನ್ನು ಹೇಳುತ್ತೆ. ಆ್ಯಂಡ್ 2024 ಫೆವಿಕ್ವಿಕ್ ಜೆಲ್ಗಾಗಿ ಗಲ್ತಿ ಸುಧಾರಣೆಕ ಮುಖಾದೆ ಕ್ಯಾಂಪೇನ್ ಕೂಡ ಮಾಡಲಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ನಾವು ಗಮನಿಸ್ತೀವಿ ಅಂತಂದರೆ ಒಂದು ಪ್ರಾಡಕ್ಟ್ನ ಸೈನ್ಸ್ ಒಂದು ಕಡೆಗಾದರೆ ಅದರ ನೆನಪು ಜನರ ಮನಸ್ಸಲ್ಲಿ ತುಂಬಾ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈಗಲೂ ನೀವು ಬಹಳಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದಿರ ಅಂತಂದರೆ ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಆಗಿರುವಂತಹ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮುರಿದಿರೋದನ್ನ ಜೋಡಿಸುವಂತಹ ಒಂದು ಅಡ್ವರ್ಟೈಸ್ನ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಹಾಗೆ ಈ ರೀತಿಯ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೇನಾದ್ರು ತಿಳ್ಕೊಬೇಕು ಅಂತ ಅನ್ಸಿದ್ರೆ ನಿಮಗೆ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಸುತ್ತೆ ಅದನ್ನು ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಿಸ್ಮಯ ಜಗತ್ತು ಅಂತ ಹೇಳಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಕೂಡ ಬಾಯ್. ಇಷ್ಟದಂಗೆ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
2: ಹಂಗ ಅದ್ಯಾಕಂತೆ
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
4: ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೇ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
5: ಕಣ್ಮುಚ್ಚಿ ನೋಡಿ, ಒಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
8: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
7: ಹೌದಾ? ಅದ್ ಹೇಗೆ?
8: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
9: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
10: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
9: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
10: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
11: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
13: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
14: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-80-83. ಸಂಖ್ಯೆ ಮತ್ತೊಮ್ಮೆ 0818-82-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
13: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳ್ತಾ ಇರೋದು ಬಿಸ್ನೆಸ್ ವಿಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಸೊ ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಸರು ಹೇಳೋ ಹಾಗೇನೆ ಬಿಸ್ನೆಸ್ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಕೂಡ ಮಾತಾಡ್ತಾ ಇರ್ತೀವಿ. ತರಕಾರಿ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಿಸ್ನೆಸ್ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಇನ್ನು ಬಂಗಾರದ ಅಂಗಡಿಯಿಂದ ಹಿಡಿದು ಸೀರೆ ಅಂಗಡಿ ತನಕ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಹಾಗಿದ್ಮೇಲೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಈಗ ತುಂಬಾ ತಲೆನೋವುತ್ತಿದೆ, ನಮ್ಗೇನೋ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂದ್ರೆ ನಾವು ಕಾಫಿ ಟೀ ಮೊರೆಯ ಹೋಗ್ತೀವಿ ಆಯ್ತಾ. ಕೆಲವರು ಟೀ ಲವರ್ಸ್ ಇದ್ರೆ ಇನ್ ಕೆಲವರು ಕಾಫಿ ಲವರ್ಸ್ ಇರ್ತಾರೆ. ಈ ಟೀ ಪುಡಿ ಬಿಸ್ನೆಸ್ ಹೇಗ್ ಮಾಡ್ತಾರೆ ಏನು ಅಂತ ನನಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು. ಅದಕ್ಕಾಗಿ ಇವತ್ತು ನಾನು ಮಲ್ಲಾ ಟ್ರೇಡರ್ಸ್ ಅಲ್ಲಿ ಇದ್ದೀನಿ. ಸೊ ಇದರ ಮಾಲೀಕರಾಗಿರುವಂತ ಶ್ರೀಯುತ ಮೋಹನ್ ಅವರು ನಮ್ಮ ಜೊತೆ ಇದಾರೆ. ಸೊ ಅವ್ರನ್ನ ಮಾತಾಡ್ಸೋಣವ. ಮೋಹನ್ ಅವರೇ ನಮಸ್ತೆ.
15: ನಮಸ್ತೆ.
13: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
15: ಧನ್ಯವಾದಗಳು.
13: ಓಕೆ ಮೋಹನ್ ಸರ್, ಹೇಗಿದ್ದೀರಾ?
15: ಫೈನ್, ಫಸ್ಟ್ ಕ್ಲಾಸ್.
13: ಸೂಪರ್. ಕಾಫಿ ಟೀ ಆಯ್ತಾ?
15: ಅದೇ ಟೀ ಆಗಿದೆ. ಆಗಿದೆ
13: ಆಗಿದೆ. ಓಕೆ, ಸೊ ಮೋಹನ್ ಸರ್ದು ಕಾಫಿ ಟೀ ಎಲ್ಲ ಆಗಿದೆ ಅಂತೆ. ಅವ್ರ ಜೊತೆ ಇಂಟರ್ವ್ಯೂನ ಕಂಟಿನ್ಯೂ ಮಾಡೋಣ. ಸರ್, ಮೊದಲನೇದಾಗಿ ನನಗೆ ಈ ಒಂದು ಮಲ್ನಾ ಟ್ರೇಡ್ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಕ್ಯೂರಿಯಾಸಿಟಿ ಸರ್. ಸೊ ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
15: ಇಲ್ಲೇ ಶಿವಮೊಗ್ಗದಲ್ಲೇ.
13: ಶಿವಮೊಗ್ಗದಲ್ಲೇ ಏನು ಓದಿದ್ದು?
15: ಇಲ್ಲೇ ಮಾಡಿರೋದು. ಸ್ಕೂಲ್ ಬಂದುಬಿಟ್ಟು ಮಹಾವೀರ ವಿದ್ಯಾಲಯ ಕೋಟೆ ರೋಡಲ್ಲಿ, ಮತ್ತು ಕಾಲೇಜೆಲ್ಲ ಇಲ್ಲಿ ಪೆಸಿಟ್.
13: ಏನು ಓದಿದ್ರಿ ಸರ್?
15: ಸೆಕೆಂಡ್ ಪಿ ಯು ಮಾತ್ರ.
13: ಓಕೆ, ಸೆಕೆಂಡ್ ಪಿ ಯು ಆಯಿತು. ಅದಾದಮೇಲೆ ಏನು ಮಾಡಿದ್ದು?
15: ಬಿಸ್ನೆಸ್ಸಿಗೆ ಬಂದ್ವಿ.
13: ಅಂದರೆ ಇದು ಪೇರೆಂಟ್ಸ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ರ?
15: ಹೌದು ಹೌದು.
13: ಪೇರೆಂಟ್ಸ್ ಸ್ಟಾರ್ಟ್ ಮಾಡಿ ಸರ್ ಇದು?
15: ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ರು.
13: ತಂದೆ ಸ್ಟಾರ್ಟ್ ಮಾಡಿ
15: 94
13: ಹೌದು. ಓ 94. ಸೊ ಬೇರೆ ಕಡೆ ಯಾಕೆ ವರ್ಕಿಗೆ ಹೋಗೋದು, ಅಪ್ಪನ ಬಿಸ್ನೆಸ್ಸೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀರಾ?
15: 12th ಆದ್ರ ಮೇಲೆ 3 ಡಿಗ್ರಿ ಮಾಡು ಅಂಗಡಿಗೆ ಬರೋದು ಅಥವಾ ಫ್ಯಾಕ್ಟ್ರಿಗೆ ಹೋಗೋದು, ಮತ್ತು ಸುಮ್ಮನೆ 3 ಯಾಕೆ ವೇಸ್ಟ್ ಮಾಡೋದು? ಅದೇ ಟೈಮ್ ಪೀರಿಯಡಲ್ಲಿ ಎಲ್ಲ ಸ್ಟಡಿ ಮಾಡ್ಬೋದು ಮಾರ್ಕೆಟ್ ಬಗ್ಗೆ. ಹಾಗಾಗಿ 12th ಬಿಟ್ಟು ಸೀದಾ ಬಿಸ್ನೆಸ್ ಫೀಲ್ಡಿಗೆ ಬಂದಿದೆ.
13: ಹೌದು. ಓಕೆ, ಸೊ ಗೊತ್ತಾಯ್ತಲ್ಲ ಈಗ ಮೋಹನ್ ಸರ್ ಹೇಗೆ ಬಿಸ್ನೆಸ್ಸಿಗೆ ಬಂದರು, ಏನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡ್ರಿ. ಹಾಗಿದ್ರೆ ಮೋಹನ್ ಸರ್, ಈಗ ನನಗೆ ಈ ಮಲ್ಲಾ ಟ್ರೇಡ್ ಬಗ್ಗೆ ತಿಳಿಸ್ಕೊಡಿ ಸರ್. ಇಲ್ಲಿ ಏನೆಲ್ಲ ಟ್ರೇಡ್ ನಡೆಯುತ್ತೆ ಅದ್ರ ಬಗ್ಗೆ ಹೇಳಿ ಸರ್.
15: ಇಲ್ಲಿ ಓನ್ಲಿ ಟೀ ಪೌಡರ್ ಮಾತ್ರ ಟ್ರೇಡಿಂಗ್ ನಡೆಯುತ್ತೆ. ಆಲ್ ಓವರ್ ಸೌತ್ ಇಂಡಿಯಾ ಫುಲ್ ಸಪ್ಲೈ ಇರುತ್ತೆ. ಹೋಲ್ಸೇಲ್ ಬಿಸ್ನೆಸ್, ಮ್ಯಾನುಫ್ಯಾಕ್ಚರಿಂಗು ನಮ್ಮದೇ ಇರುತ್ತೆ, ಬ್ರ್ಯಾಂಡ್ ಕೂಡ ನಮ್ಮದೇ ಇರುತ್ತೆ. ಪೂಜಾ ಎಸ್ ಬ್ರ್ಯಾಂಡ್ ಅಂತ ರಿಜಿಸ್ಟರ್ಡ್ ಪ್ಲಸ್ ಕಾಪಿ ರೈಟ್ ಎಲ್ಲ ಇದ್ದಾವೆ. 100% ನ್ಯಾಚುರಲ್ ಆಗಿರುತ್ತೆ. ಅಸ್ಸಾಮಿಂದ ತರಿಸ್ತೀವಿ, ಇಲ್ಲಿ ಪ್ಯಾಕ್ ಆಗುತ್ತೆ, ಫುಲ್ ಹೈಜೀನಾಗಿ ಪ್ಯಾಕ್ ಆಗುತ್ತೆ. ಎಲ್ಲ ಮಿಷಿನ್, ಏನು ಮ್ಯಾನ್ಯುಲಿಂದ ಆಗಲ್ಲ, ಎಲ್ಲ ಮಿಷಿನ್ ಪ್ಯಾಕಿಂಗು ಸಪ್ಲೈ ಮಾಡ್ತೀವಿ ಅಷ್ಟೆ.
13: ಸೊ ಮೇಯ್ನ್ ಆಗಿ ಈ ಪೂಜಾ ಅಂತ ಒಂದು ಏನು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ ಮುಖಾಂತರ ನೀವು ಟೀಯನ್ನು ಎಲ್ಲ ಕಡೆ ಸೇಲ್ ಮಾಡ್ತಾ ಇದ್ರೆ, ಸರ್ಕ್ಯುಲೇಟ್ ಮಾಡ್ತಾ ಇದ್ದೀರಾ? ಓಕೆ ಸರ್, ಬಿಸ್ನೆಸ್ ಮಾಡಬೇಕು ಅನ್ನುವಾಗ ಕಣ್ಮುಂದೆ ಸಾಕಷ್ಟು ಆಪ್ಷನ್ ಇರುತ್ತೆ, ಬಟ್ ಯಾಕೆ ಈ ಒಂದು ಟೀ ಬಿಸ್ನೆಸ್ನೇ ಮಾಡ್ತಾ ಇದ್ದೀರಾ?
15: ಮುಂಚೆಯಿಂದ ಸಿಂಗಲ್ ಪ್ರಾಡಕ್ಟಲ್ಲೇ ದೊಡ್ಡದಾಗಿ ಟ್ರೇಡ್ ಮಾಡೋಣ ಅಂತ ಒಂದು ಮನಸ್ಸಲ್ಲಿತ್ತು. ಯಾಕಂದರೆ ಇವಾಗ ಸಣ್ಣ ಪುಟ್ಟ ಅಂಗಡಿ ಅಂದರೆ ಅದು ಮಾರ್ಕೆಟ್ಟು ಸ್ಮಾಲ್ ಆಗಿರುತ್ತೆ, ಬರೀ ಆ ಲಿಮಿಟೆಡ್ ಏರಿಯಾದಲ್ಲಿರತ್ತೆ. ಇದಾದರೆ ಏನಾಗತ್ತಂದರೆ ಇವಾಗ ದೊಡ್ಡದು ಸಿಂಗಲ್ ಐಟಮ್ ಇದ್ದರೆ ಎಲ್ಲಾದರೂ ಸಪ್ಲೈ ಮಾಡ್ಬೋದು, ಎಲ್ಲಿಂದನಾದರೂ ಹೋಲ್ಸೇಲಲ್ಲಿ ತರಿಸ್ಬೋದು, ಲೋಡ್ಗಟ್ಟಲೆ ತರಿಸ್ಬೋದು, ಲೋಡ್ಗಟ್ಟಲೆ ಸಪ್ಲೈನೂ ಮಾಡ್ಬೋದು. ಹಾಗಾಗಿ ಸಿಂಗಲ್ ಐಟಮ್ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೆ.
13: ಸೊ ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ಸು 1994. ನಿಮ್ಮ ತಂದೆಯವ್ರ ಹೆಸರೇನು ಸರ್?
15: ಬಿಕಾರಾಮ್ ಅಂತ.
13: ಬಿಕಾರಾಮ್. ಓಕೆ, ಅವರು ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್. ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಬಿಸ್ನೆಸ್ ಹೇಗಿದೆ?
15: ಫಸ್ಟ್ ಕ್ಲಾಸ್, ಚೆನ್ನಾಗಿ ನಡೀತಿದೆ.
13: ಚೆನ್ನಾಗಿ ನಡೀತಾ ಇದೆ. ಓಕೆ, ಹಾಗಿದ್ರೆ ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ದೀರಾ ಇದನ್ನ?
15: ಕರ್ನಾಟಕ, ತೆಲಂಗಾಣ, ತಮಿಳ್ನಾಡು, ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಇದೆ. ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಎಲ್ಲ ಕಡೆನೂ ಸಪ್ಲೈ ಮಾಡ್ತೀವಿ.
13: ಸೊ ಅಸ್ಸಾಮಿಂದ ನೀವೇ ಟೀ ಸೊಪ್ಪನ್ನು ತರಿಸ್ಕೊಂಡು ನಂತರದಲ್ಲಿ ಪುಡಿಯನ್ನು ಮಾಡಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಿದ್ದೀರ? ಆ್ಯಂಡ್ ಪ್ಯಾಕಿಂಗ್ ಎಲ್ಲ ನಿಮ್ಮದೇ?
15: ಎಲ್ಲ ನಮ್ಮದೇ, ಎಲ್ಲ ಪ್ಯಾಕಿಂಗ್ ಎಲ್ಲ ನಮ್ಮದೇ ಇಲ್ಲೇ.
13: ಹಾಗಿದ್ರೆ ಈ ಮಲ್ನಾ ಟ್ರೇಡಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ?
15: ಒಂದು 18 ಇದ್ದಾರೆ.
13: 18? ಇದು ಫ್ಯಾಕ್ಟ್ರಿ ಎಲ್ಲಿದೆ ಸರ್?
15: ಫ್ಯಾಕ್ಟ್ರಿ ಒಂದು ಬಂದುಬಿಟ್ಟು ಕೊಲ್ಲೂರು ಮಂಡಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ.
13: ಓಕೆ.
15: ಪೇಪರ್ ಫ್ಯಾಕ್ಟ್ರಿ ಹಿಂಭಾಗನೇ ಇದೆ.
13: ಅಲ್ಲಿ ಒಂದು 18 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ?
15: ಅಟ್ ಪ್ರೆಸೆಂಟ್ 18 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ.
13: ಅದನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡ್ತೀರಾ?
15: ಹೌದು ಹೌದು, ಖಂಡಿತ.
13: ಪೂಜಾ ಅನ್ನೋ ಒಂದು ಬ್ರ್ಯಾಂಡ್ ಏನಿದೆ, ಇದು ಹೇಗೆ ಉಟ್ಕೊಳ್ತು ಸರ್, ಯಾಕೆ ಹೆಸರು ಬಂತು?
15: ಫಸ್ಟ್ ಬರೀ ಟ್ರೇಡಿಂಗ್ ಅಲ್ಲಿ ಮಾಡ್ತಿದ್ವಿ, ಅಂದ್ರೆ ಹೋಲ್ಸೇಲ್ 30 kg ಚೀಲ ಬರುತ್ತೆ, ಹಂಗೆ ಸೀದಾ ಒಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು 30 kg ಡೈರೆಕ್ಟ್ ಸಪ್ಲೈ ಮಾಡ್ತಿದ್ವಿ. ಆಮೇಲೆ ಒಂದು ಸ್ವಲ್ಪ ಒಂದು 5-6 ಆದ್ರ ಮೇಲೆ 2001-2002 ಅಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಆಯ್ತು ಪ್ಯಾಕಿಂಗ್ ಅಲ್ಲಿ ಬರೋಣ ಅಂತ. 250 grams 1 kg ಪ್ಯಾಕಿಂಗು, ಅದು ಸ್ವಲ್ಪ ಮೂವಿಂಗ್ ಜಾಸ್ತಿ ಇತ್ತು. ಟಾಟಾ ಅವ್ರದ್ದೆಲ್ಲ ಇದೆ, ಬ್ರೂಕ್ ಬಾಂಡ್ ಅವ್ರದ್ದೆಲ್ಲ ಇದೆ, ಅವ್ರ ಜೊತೆ ಕಾಂಪೀಟ್ ಮಾಡೋಣ ಅಂತ ಈ ಫೀಲ್ಡಲ್ಲಿ ಬಂದ್ವಿ. ಮತ್ತು ಸ್ಮಾಲ್ ಪ್ಯಾಕಿಂಗ್, ಅದಕ್ಕೆಲ್ಲ ಬ್ರ್ಯಾಂಡ್ ನೇಮ್ ಎಲ್ಲ ಬೇಕಾಗಿರುತ್ತೆ. ಅದಕ್ಕೆ ಪೂಜಾ ಎಸ್ ಅಂತ ಬ್ರ್ಯಾಂಡ್ ಲೋಗೋನ ರಿಜಿಸ್ಟರ್ ಮಾಡಿಸ್ಕೊಂಡು ಕಾಪಿರೈಟ್ ಲೈಸೆನ್ಸ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಒಂದು ರೆಕಗ್ನೈಸ್ ಆಗಲಿ ಅಂತ ಅಷ್ಟೇ.
16: ಸೊ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಅವಾಗ ಹೆಚ್ಚು ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಈಗ ಪೂಜಾ ಅನ್ನೋ ಬ್ರ್ಯಾಂಡಲ್ಲಿ ಟೀ ಪುಡೀಸ್ ಮಾತ್ರ ಸಿಗೋದು ಅಥವಾ ಏನೆಲ್ಲ ಸಿಗ್ಬೋದು ಸರ್?
15: ಓನ್ಲಿ ಟೀ ಪುಡೀಸ್ ಮಾತ್ರ, ಒಂದೇ ಐಟಮ್, ಒಂದೇ ಐಟಮ್. ಹೌದು,
16: ನೀವು ಕೂಡ ಟೀ ಪ್ರಿಯರ?
15: ಹೌದು ಖಂಡಿತ.
16: ದಿನಕ್ಕೆ ಎಷ್ಟು ಸರಿ ಟೀ ಕುಡಿತೀರಾ ಸರ್?
15: ಆಗತ್ತೆ ಒಂದು 7-8 ಸತಿ ಆಗತ್ತೆ.
16: ಅರೇ, ಒಂದು ದಿನಕ್ಕೆ 7-8 ಸರಿ ಟೀ ಕುಡಿತೀರಾ ಅನ್ನೋಂಗಾಯ್ತು. ಹಾಗಿದ್ರೆ ಕೇಳುಗರೆ, ಟೀ ಶಾಪ್ ಓನರ್ ಆಗಿರುವಂತಹ ಮೋಹನ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ಸ್ಪೆಷಲ್ ಬಿಸ್ನೆಸ್ ಮಲ್ನಾ ಟ್ರೇಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಟೀ ಪುಡಿಯನ್ನ ಸೇಲ್ ಮಾಡ್ತಾರೆ, ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೂ ಕೂಡ ಈ ಟೀ ಪುಡಿಯನ್ನ ಸಪ್ಲೈ ಮಾಡ್ತಾರೆ. ಹಾಗಿದ್ರೆ ಈ ಟ್ರೇಡ್ ನ ಮಾಲೀಕರಾಗಿರುವಂತಹ ಮೋಹನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ, ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಮೋಹನ್ ಸರ್, ಈ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದು ನಿಮ್ಗೆ ಚಾಲೆಂಜ್ ಅಂತ ಅನ್ಸಲ್ವಾ? ಬಿಕಾಸ್ ಬರೀ ನಮ್ಮ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಕೂಡ ನೀವೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದಾರೆ ಟೀ ಪುಡಿನ, ಇದು ಎಷ್ಟು ಚಾಲೆಂಜಿಂಗ್ ಇದೆ ಸರ್?
3: ಚಾಲೆಂಜಿಂಗ್ ಅಂದ್ರೆ ಒಳ್ಳೆ ಟೀಮ್ ಕೈಯಲ್ಲಿದ್ರೆ ಆರಾಮಾಗಿ ಎಲ್ಲ ಈಸಿಯಾಗಿ ಆಗ್ಬಿಡತ್ತೆ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಒಬ್ರೆ.
2: ಸೊ ಟೀಮ್ ಅನ್ನೋದು ಜೊತೆಲೇ ಇರಬೇಕಾಗತ್ತೆ. ಅಂದ್ರೆ ನಿಮ್ ತಂದೆಯವರು ಈಗ ನಿಮ್ಗೆ ಸಪೋರ್ಟಿವ್ ಆಗಿದ್ದಾರ?
3: ಹೌದು, ತಂದೆಯವರು ಇದಾರೆ, ನಮ್ ಚಿಕ್ಕಪ್ಪ ಅವರು ಇದಾರೆ, ಫ್ಯಾಮಿಲಿ ಮೆಂಬರ್ಸ್ ಇದಾರೆ, ಎಲ್ಲರೂ ಇದಾರೆ, ಒಂದು ಒಳ್ಳೆ ಟೀಮ್ ಇದೆ, ನಡೀತಾ ಇದೆ.
2: ನೀವು ನಿಮ್ಮ ಎಂಪ್ಲಾಯ್ಸ್ ಜೊತೆ ಹೇಗಿರ್ತೀರ ಸರ್? ಸುಮಾರು 18 ಮೆಂಬರ್ಸ್ ಎಂಪ್ಲಾಯ್ಸ್ ಇದಾರೆ ಅಂತ ಹೇಳಿದ್ರಿ, ಅವ್ರ ಜೊತೆ ಹೇಗಿರ್ತೀರ?
3: ಎಲ್ಲರಿಗೂ ವರ್ಕ್ ಡಿವೈಡ್ ಆಗಿರುತ್ತೆ, ಅವ್ರವ್ರ ಕೆಲಸ ಮಾಡಬೇಕು ಟೈಮ್ ಟು ಟೈಮು. ಹಂಗೆ ಒಬ್ಬರೇ ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಡಿವೈಡ್ ಮಾಡಿಬಿಡ್ತೀವಿ. ನಿಮ್ಮದು ಪ್ಯಾಕಿಂಗ್ ಮೆಟೀರಿಯಲ್ಲು ನೋಡ್ಕೊಳೋದು, ಒಬ್ರದ್ದು ತೂಕ ನೋಡ್ಕೊಳೋದು, ಒಬ್ಬರು ವೆಯ್ಟ್ ಆ್ಯಂಡ್ ಮೆಷರ್ಮೆಂಟು ಅದು ಇದು ಅಂತ, ಒಬ್ಬರು ಕ್ವಾಲಿಟಿ ಚೆಕ್ ಮಾಡೋದು, ಒಬ್ಬರು ಪರ್ಚೇಸ್ ಮಾಡೋದು, ಒಬ್ಬರು ಸೇಲ್ಸು ಮಾರ್ಕೆಟಿಂಗ್ ಒಬ್ಬರು, ಆ ಥರ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತೀವಿ.
2: ಸೊ ಈ ರೀತಿ ಎಲ್ಲ ಡಿವೈಡ್ ಮಾಡಿ ಸಕ್ಸಸ್ಫುಲ್ಲಿ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀರಾ. ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಯಾವುದೇ ಪ್ರಾಡಕ್ಟ್ ಇದ್ದರೂ ಕ್ವಾಲಿಟಿ ಮೇಂಟೈನ್ ಇದ್ದರೆ, ಟೇಸ್ಟ್ ಮೇಂಟೈನ್ ಇದ್ದರೆ ಜನ ಆಟೋಮೆಟಿಕ್ಕಾಗಿ ತೊಗೊಳ್ತಾರೆ. ಅದು ಬಿಟ್ಟು ಕಡಿಮೆ ರೇಟಲ್ಲಿ ಕಾಂಪಿಟೇಷನ್ ಮಾಡೋಕೆ ಹೋಗಿ ಕ್ವಾಲಿಟಿ ಎಲ್ಲ ಕಡಿಮೆದ ಹಾಕಿ ಮಾರಿದ್ರೆ ಅವರು ಮಾರ್ಕೆಟಲ್ಲಿ ಪಾಸಿಬಲ್ ಇಲ್ಲ.
2: ಓಕೆ, ಹಾಗೆ. ಸೊ ಹಾಗಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಸಾಕಾ ಸರ್? ಬಿಸ್ನೆಸ್ ಮನಿಗೆ ಅದೇ ಒಂದು ಕೆಪಾಸಿಟಿ ಸಾಕಾ, ಕ್ವಾಲಿಟಿ ಸಾಕಾ?
3: ಫುಡ್ ಐಟಮ್ ಇದ್ದರೆ ಕ್ವಾಲಿಟಿ ಮುಖ್ಯ, ಕ್ವಾಲಿಟಿ ಪ್ಲಸ್ ಮಾರ್ಜಿನ್, ಮಾರ್ಜಿನ್ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿರಬೇಕು, ಜನಕ್ಕೂ ಅನುಕೂಲ ಆಗಬೇಕು, ಕಮ್ಮಿ ರೇಟಲ್ಲಿ ಸಿಗಬೇಕು ಅವರಿಗೆ, ಒಳ್ಳೆ ಕ್ವಾಲಿಟಿ ಸಿಗಬೇಕು, ಆಟೋಮೆಟಿಕ್ಕಾಗಿ ತೊಗೊಳ್ತಾರೆ.
2: ಸೊ ಕ್ವಾಲಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕ್ವಾಲಿಟಿ ಚೆನ್ನಾಗಿದ್ದರೆ ಕಸ್ಟಮರ್ಸ್ ಬೇರೆ ಬೇರೆ ಕಡೆಯಿಂದ ಕೂಡ ಬಂದು ಪರ್ಚೇಸ್ ಮಾಡ್ತಾರೆ ಅಲ್ವಾ ಸರ್? ಸರ್, ಈಗಂತೂ ಟೀಯಲ್ಲೇ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಅದು ಗ್ರೀನ್ ಟೀ ಇರ್ಬೋದು, ಲೆಮನ್ ಟೀ ಅಂತೆ, ಮತ್ತು ಟೀಯಲ್ಲೇ ಎಷ್ಟೊಂದು ವೆರೈಟೀಸ್ ಕೂಡ ಇದೆ, ಮಸಾಲ ಟೀ ಎಲ್ಲ. ಸೊ ಈ ಒಂದು ಕಾಂಪಿಟೇಷನ್ ಮಧ್ಯೆ ನಿಮ್ಮ ಟೀ ಒಂದು ಬ್ರ್ಯಾಂಡ್ ಹೇಗೆ ಸಾಕ್ತಾ ಇದೆ ಸರ್?
3: ಕ್ವಾಲಿಟಿ ಪ್ರೈಸ್ ಅಷ್ಟೇ ಮೇನ್, ಪ್ರೈಸ್ ಅದು ಬಿಟ್ಟು ಇವಾಗ ಏನಾಗತ್ತಂದರೆ ಒಂದು ಪ್ರಾಡಕ್ಟ್ ಮಾಡ್ತೀವಿ ಫುಡ್ ಐಟಮು, ಲಾಭ ಮಾಡ್ಕೊಳೋಕ್ಕೋಸ್ಕರ ಕಡಿಮೆದು ಹಾಕಿ ಒಳ್ಳೆ ಮಾರ್ಜಿನಲ್ಲಿ ಕೊಡ್ತೀನಿ. ಒಂದ್ಸತಿ ಲಾಭ ಮಾಡ್ಕೊಬೋದು, ಆದರೆ ಕಸ್ಟಮರ್ ಇನ್ನೊಂದ್ಸತಿ ಕೇಳಲ್ಲ, ಯಾಕಂದರೆ ಅವ್ರು ಒಂದ್ಸತಿ ಪರ್ಚೇಸ್ ಮಾಡ್ದ ಅಂದರೆ ಅವರಿಗೆ ಒಂದು ನಂಬಿಕೆ ಬಿಲ್ಡ್ ಆಗಬೇಕು, ನಾವು ಈ ಪ್ರಾಡಕ್ಟ್ ತೊಗೊಂಡಿದ್ದೀವಿ ಅಂದರೆ ಒಳಗೆ ಈ ರೇಟ್ ತಕ್ಕಂಥ ಕ್ವಾಲಿಟಿ ಇದೆಯಾ ಇಲ್ವಾ, ಅದು ಬಿಟ್ಟು ಬೇಕಾಬಿಟ್ಟು MRP ಹಾಕೋದು, ಅದೆಲ್ಲ ಜನಕ್ಕೂ ಗೊತ್ತಾಗುತ್ತೆ. ಮತ್ತು ಇವಾಗೆಲ್ಲ ಬರ್ತಿರೋದೆಲ್ಲ ಎಜುಕೇಟೆಡ್ ಜನರೇಷನ್, ಅವರಿಗೆಲ್ಲದೂ ಗೊತ್ತಾಗುತ್ತೆ ಕ್ವಾಲಿಟಿ ಏನು ಏನಿಲ್ಲ, ಅಡಲ್ಟ್ರೇಷನ್ ಏನು, ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಏನು ಮಿಕ್ಸಿಂಗ್ ಆಗಿದೆ ಏನಿಲ್ಲ ಆ ಥರ.
2: ಸೊ ಅಟ್ ಪ್ರೆಸೆಂಟಲ್ಲಿ ಪೂಜಾ ಕ್ವಾಲಿಟಿ ಟೀ ಏನಿದೆ, ಇಲ್ಲಿ ಯಾವ್ಯಾವ ರೀತಿಯ ಟೀ ಪುಡಿಗಳು ಸಿಗುತ್ತೆ ಸರ್?
3: ಅಸ್ಸಾಮಿಂದು ಸಿಗುತ್ತೆ, ಪ್ಲಸ್ ತಮಿಳ್ನಾಡಿಂದು ಸಿಗುತ್ತೆ, ಅಂದರೆ ಕೊಯಂಬತ್ತೂರು ನೀಲಗಿರಿ ಸೈಡಿಂದೆಲ್ಲ, ಮತ್ತು ಊಟಿ ಸೈಡಿಂದ ಸಿಗುತ್ತೆ, ಚಿಕ್ಕಮಗಳೂರು ಸೈಡಿಂದ ಸಿಗುತ್ತೆ, ಪ್ಲಸ್ ಡಾರ್ಜಿಲಿಂಗು, ಏಲಕ್ಕಿ ಟೀ ಪುಡಿ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ವರ್ಷ ಆಯಿತು, ಅದ್ರ ಜೊತೆಗೆ ಮಸಾಲ ಟೀ ಪುಡಿನೂ ಸ್ಟಾರ್ಟ್ ಮಾಡಿದ್ದೀವಿ, ಸ್ಪೆಷಲ್ ಹೋಟೆಲ್ ಅವರಿಗೆಲ್ಲ ಒಂದು ಸ್ಪೆಷಲ್ ಬ್ಲೆಂಡ್ ಸ್ಟಾರ್ಟ್ ಮಾಡಿದ್ದೀವಿ, ಹೈಯರ್ ರೇಂಜಲ್ಸ್ ಎಲ್ಲ ಚೆನ್ನಾಗಿದೆ.
2: ಸೊ ಈಗ ಕೆಲವರು ಚಾಕ್ಲೇಟ್ ಟೀ ಅನ್ನೋದು ಒಂದು ಟ್ರೆಂಡ್ ಆಗ್ತಾ ಇದೆ ಸರ್, ಚಾಕ್ಲೇಟ್ ಮಿಕ್ಸ್ ಟೀ ಇರ್ಬೋದು, ಇನ್ನು ಗ್ರೀನ್ ಟೀ ಇದೆಲ್ಲ ತುಂಬ ಟ್ರೆಂಡಿಂಗ್ ಅಲ್ಲಿದೆ, ಅದಕ್ಕೂ ಕೂಡ ನಿಮ್ಮಲ್ಲಿ ಸಿಗ್ಬೋದಾ ಸರ್?
3: ಸಿಗತ್ತೆ ಖಂಡಿತ, 100% ಸಿಗುತ್ತೆ.
2: ಸರ್, ನಿಮ್ಮಲ್ಲಿ ಈಗ ಡೈರೆಕ್ಟ್ ಕಸ್ಟಮರ್ಸ್ ಇಲ್ಲಿ ಬಂದು ಬಿಸ್ನೆಸ್ ಆಗೋದು ಹೆಚ್ಚಿಗೆನಾ, ಅಥವಾ ನೀವೇ ಬೇರೆ ಕಡೆ ಸರ್ಕ್ಯುಲೇಟ್ ಮಾಡೋದು ಹೆಚ್ಚಿಗೆನಾ?
3: ಡೈರೆಕ್ಟ್ ಕಸ್ಟಮರೇ ಸ್ವಲ್ಪ ಹೆಚ್ಚಿಗೆ.
2: ಓಕೆ, ಅವರೇ ಇಲ್ಲಿಗೆ ಬರ್ತಾರೆ, ಐ ಮೀನ್ ಬೇರೆ ಬೇರೆ ಕಡೆ ಎಲ್ಲ ತೊಗೊಂಡು ಹೋಗಿ ಸಪ್ಲೈ ಮಾಡ್ತಾರೆ?
3: ನಾವು ಕಳಿಸ್ತೀವಿ, ಆರ್ಡ್ರ್ ತೊಗೊಳ್ತೀವಿ, ಫೋನ್ ಮುಖಾಂತರ ಆರ್ಡ್ರ್ ತೊಗೊಳ್ತೀವಿ, ವಾಟ್ಸಪ್ ಮುಖಾಂತರ ಆರ್ಡ್ರ್ ತೊಗೊಳ್ತೀವಿ, ಆನ್ಲೈನ್ ಕೂಡ ತೊಗೊಳ್ತೀವಿ. ಅದೆಲ್ಲ ಏನಾಗತ್ತಂದರೆ ಅವರು ನಾವು ಫೇಸ್ ಟು ಫೇಸು ಯಾವತ್ತೂ ನೋಡಿರಲ್ಲ, ಮಹಾರಾಷ್ಟ್ರದಿಂದ ಫೋನ್ ಬರುತ್ತೆ, ಇಲ್ಲಿಂದ VRL ಹೋಗ್ಬಿಡುತ್ತೆ.
2: ಓಕೆ, ಹಾಗೆ. ಸೊ ಬೇರೆ ಕಡೆಯಿಂದ ಸಪ್ಲೈ ಮಾಡ್ತೀರಾ? ಸೊ ನಮ್ಮ ಶಿವಮೊಗ್ಗದ ಮಲ್ನಾಡು ಟ್ರೇಡ್ ಏನಿದೆ ಎಲ್ಲ ಕಡೆ ಫೇಮಸ್ ಆಗ್ತಾ ಇರೋದು, ಇನ್ಫ್ಯಾಕ್ಟ್ ಶಿವಮೊಗ್ಗದವರಾಗಿ ನಮಗೂ ಕೂಡ ಅಷ್ಟೇ ಖುಷಿ ಇದೆ ಸರ್.
3: ಎಲ್ಲರದು ಸ್ವಲ್ಪ ಏನಂತೀರಾ, ಹೌದು, ವಿಶಸ್ ಜೊತೆಗಿದೆ, ನಡೀತಾ ಇದೆ ಸಕ್ಸಸ್ಫುಲ್ ಆಗಿ, ಹಂಗೆ ಇರಲಿ ಮುಂದೇನು.
2: ಖಂಡಿತ ಸರ್, ನಿಮ್ಮ ಬಿಸ್ನೆಸ್ ಮುಂದೆ ಕೂಡ ಹೀಗೆ ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ಕೇಳುಗರೆ, ಮೋಹನ್ ಸರ್ ಹೇಳ್ತಾ ಇದ್ರು ಅಲ್ವಾ, ಒಂದು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂದ್ರೆ ಟೀಮ್ ವರ್ಕ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಇವ್ರ ಜೊತೆ ಮಾತಾಡೋಕೆ ಮತ್ತೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಮಲ್ನಾ ಟ್ರೇಡ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಟೀ ಪುಡಿಯನ್ನ ಸೇಲ್ ಮಾಡ್ತಾರೆ, ಜೊತೆಗೆ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೂ ಕೂಡ ಟೀ ಪುಡಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ ಒಳ್ಳೆ ಪ್ರಾಫಿಟ್ನ ಕೂಡ ಗಳಿಸ್ತಾ ಇದ್ದಾರೆ, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ಸ್ವತಃ ಈ ಮಲ್ನಾ ಟ್ರೇಡ್ನ ಮಾಲೀಕರಾಗಿರುವಂತಹ ಮೋಹನ್ ಅವರೇ ಹೇಳ್ತಾ ಇದ್ರು. ಸೊ ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣವಾ. ಮೋಹನ್ ಸರ್, ಈಗ ನೀವು ನಮ್ಮ ಯಂಗ್ ಜನರೇಷನ್ ಅವರಿಗೆ, ಅಂದ್ರೆ ಈಗ ತಾನೇ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರೋರಿಗೆ ಒಂದಿಷ್ಟು ಸಜೆಷನ್ಸ್ ಕೊಡ್ಬೋದಾ ಸರ್? ಅವರು ಈಗ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ, ಏನೆಲ್ಲ ಸ್ಟ್ರಗಲಿಂಗ್ ಇದೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರು?
3: ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಮಾರ್ಕೆಟ್ ಸ್ಟಡಿ ಮಾಡಲೇಬೇಕು. ಯಾವುದೇ ಬಿಸ್ನೆಸ್ಸಲ್ಲಿ ಹೋಗ್ತೀನಿ, ಯಾವುದೇ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫಸ್ಟು ಮಾರ್ಕೆಟ್ ಸ್ಟ್ರಾಟಜಿ ಅವ್ರ ಹತ್ರ ಇರಬೇಕು, ಒಳ್ಳೆ ಪ್ಲ್ಯಾನಿಂಗ್ ಇರಬೇಕು. ಎಲ್ಲಿಂದ ತರ್ತೀವಿ, ಎಲ್ಲಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಯಾರಾದರೂ ಕ್ವಾಲಿಟಿ ಟೆಸ್ಟರ್ ಇರ್ತಾರೆ, ಅವರಿಗೂ ಎಲ್ಲ ನೋಡ್ಕೊಬೇಕಾಗತ್ತೆ. ಇಲ್ಲ ಅಂದರೆ ಎಲ್ಲ ಬೇಕಾಬಿಟ್ಟು ತರ್ತೀನಿ ಅಂದರೆ ಅಲ್ಲಿ ಮೋಸ ಆಗೋ ಚಾನ್ಸಸ್ಸು ಭಾಳ ಇರ್ತವೆ.
2: ಮಾರ್ಕೆಟ್ ಸ್ಟಡಿ ಮಾಡಬೇಕು, ಅಂಡ್ ಪ್ರಾಡಕ್ಟ್ ಸ್ಟಡಿ ಕೂಡ ತುಂಬಾ ಮುಖ್ಯ ಆಗುತ್ತಲ್ವಾ ಸರ್?
3: ಹೌದು, ಖಂಡಿತ ಖಂಡಿತ, ಎಲ್ಲ ಮೇಂಟೈನ್ ಮಾಡಲೇಬೇಕದು.
2: ಹಾಗೇನೇ ಮೋಹನ್ ಸರ್, ನಿಮ್ಮ ತಂದೆಯವರು ಕೂಡ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್, ಯಾಕಂದ್ರೆ ನಿಮಗೂ ಕೂಡ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ತಂದೆಯವರಿಂದ ಒಂದಿಷ್ಟು ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಕಲ್ತ್ಕೊಂಡೆ ಅನ್ನೋದಾದ್ರೆ ಏನು ಕಲ್ತ್ಕೊಂಡ್ರಿ ಸರ್?
3: ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ರೇಟ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿರಬೇಕು, ಜನಕ್ಕೆ ಅನುಕೂಲ ಆಗಬೇಕು ಅಷ್ಟೇ.
2: ಸೊ ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ನಿಮ್ಮ ತಂದೆಯವರಿಂದ ಕಲ್ತಿದ್ದೀರಾ. ನಿಮ್ಮ ಪ್ರಕಾರ ಕಸ್ಟಮರ್ಸ್ ಎಷ್ಟು ಮುಖ್ಯ ಆಗ್ತಾರೆ?
3: ಮೇನ್ ಬಿಸ್ನೆಸ್ ಇರೋದೇ ಕಸ್ಟಮರಿಂದ, ಕಸ್ಟಮರ್ 100% ಅವರೇ ಮುಖ್ಯ ಇರೋದು, ಬೇರೆ ಏನು ಮುಖ್ಯ ಇಲ್ಲ. ನಾನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ, ದೊಡ್ಡ ದೊಡ್ಡ ಲೋಡ್ಗಟ್ಟಲೆ ತರಿಸ್ತೀನಿ, ತೊಗೊಳಕ್ಕೆ ಕಸ್ಟಮರೇ ಇರೋಲ್ಲ, ಒಂದು ವಿಶ್ವಾಸನೇ ಇರೋಲ್ಲ ಕಸ್ಟಮರಿಗೆ, ಮತ್ತು ಅದೆಲ್ಲ ಬಂಡವಾಳ ಹಾಕಿದ್ದೇನು ಉಪಯೋಗ?
2: ನೀವೇ ಹೇಳಿದ್ರಿ, ಫೇಸ್ ಕೂಡ ನೋಡಿರಲ್ಲ, ಬರೀ ಫೋನಲ್ಲೇ ಮಹಾರಾಷ್ಟ್ರದಿಂದ ಕಾಲ್ ಮಾಡ್ತಾರೆ ನೀವು ಕಳಿಸ್ತೀರಾ ಅಂತ. ಸೊ ಕಸ್ಟಮರ್ಸ್ ತುಂಬಾ ಮುಖ್ಯ ಆಗ್ತಾರಲ್ವಾ ಸರ್?
3: ಹೌದು ಖಂಡಿತ.
2: ಎಸ್ಪೆಷಲಿ ಮೋಹನ್ ಸರ್, ನೀವು ಮಾಡ್ತಾ ಇರೋದು ಫುಡ್ ಬೇಸ್ಡ್ ಬಿಸ್ನೆಸ್, ಟೀ ಪುಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಕ್ಟ್ರಿನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಅದು ತುಂಬಾ ಮುಖ್ಯ ಆಗುತ್ತಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ?
3: ಎಲ್ಲ ಆಟೋಮ್ಯಾಟಿಕ್ ಮಿಷಿನ್ಸ್ಗಳಿರ್ತವೆ, ಎಲ್ಲ ಅದರಲ್ಲೇ ಬ್ಲೆಂಡಿಂಗ್ ಆಗಿಬಿಡುತ್ತೆ, ಅದರಲ್ಲೇ ಎಲ್ಲ ಲಾಸ್ಟಿಗೆ ಫೈನಲ್ ಪ್ರಾಡಕ್ಟ್ ಪ್ಯಾಕಿಂಗ್ ಆಗೆಲ್ಲ ಬಂದ್ಬಿಡುತ್ತೆ. ಅದರಲ್ಲಿ ಜಾಸ್ತಿನೂ ಇವರು ಲೇಬರ್ ವರ್ಕ್ ಇರಲ್ಲ, ಲೇಬರ್ ವರ್ಕ್ ಯಾವಾಗ ಬರುತ್ತಂದರೆ ಲೋಡಿಂಗು ಅನ್ಲೋಡಿಂಗು ಅದರಲ್ಲಿ ಮಾತ್ರ. ಮಿಷಿನ್ರಿ ಏನಾದರೂ ಹಾಳಾಯಿತು ಅಂದರೆ ಒಂದು ಸ್ವಲ್ಪ ಇಂಜಿನಿಯರ್ಸು ಅವ್ರವ್ರು ಬೇಕಾದ್ರು, ಇಲ್ಲಾಂದರೆ 100% ಎಲ್ಲ ಮಿಷಿನಿಂದನೇ ಆಗಿಬಿಡುತ್ತೆ, ಮ್ಯಾನ್ಯುವಲ್ ಇದರಲ್ಲಿ ಏನೂ ಇರಲ್ಲ, ಅದಕ್ಕೆ ಅಷ್ಟು ತಲೆ ಬಿಸಿ ಮಾಡ್ಕೊಳಂತೂ ಏನೂ ಇರಲ್ಲ.
2: ಸೊ ಈಗ ನಿಮ್ಮಲ್ಲಿ ಫ್ಯಾಕ್ಟ್ರಿಲಿ ಪ್ಯಾಕಿಂಗ್ ಅಂತಲೇ ಸಪ್ರೇಟ್ ಇದೆ, ಐ ಮೀನ್ ಈ ಕವರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನೀವೇನಾ ಅಥವಾ ಬೇರೆ ಅವ್ರದ್ದು ತರಿಸ್ತೀರಾ?
3: ಕವರ್ ಎಲ್ಲ ನಾವು ಹೊರಗಿಂದ ತರಿಸ್ತೀವಿ, ಇಲ್ಲಿ ಪ್ಯಾಕ್ ಮಾಡ್ತೀವಿ. ಹೌದು.
2: ಉತ್ತಮವಾದ ಗುಣಮಟ್ಟದ ಟೀ ಪುಡಿಗಳನ್ನ ಪ್ಯಾಕ್ ಮಾಡಿ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯ ಎಲ್ಲಾ ಕಡೆ ಕೂಡ ಕಳಿಸ್ತೀರಾ. ಹಾಗೆ ಮೋಹನ್ ಸರ್, ಈಗಿನ ಯಂಗ್ ಜನರೇಷನ್ ಅವರು ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವು ಒಂದಿಷ್ಟು ಸಲಹೆನ ಕೊಡೋದಾದ್ರೆ ಬಿಸ್ನೆಸ್ ಯಾಕೆ ಮಾಡಬೇಕು, ಬಿಸ್ನೆಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಸರ್?
3: ಬಿಸ್ನೆಸ್ ಮಾಡೋದ್ರಿಂದ ಮೇನ್ ಅಡ್ವಾಂಟೇಜಸ್ ಏನಂದ್ರೆ ಅದು ಜನರೇಷನ್ ಪ್ರಕಾರ ಚೇಂಜ್ ಆಗ್ತಾ ಇರಬೇಕು, ಪ್ಲಸ್ ಅದು ನಡೀತಾ ಇರತ್ತೆ. ನಮ್ಮ ಬರೋ ನೆಕ್ಸ್ಟ್ ಜನ್ರೇಷನ್ನು ಮಕ್ಕಳಾಗಲಿ ಅವ್ರ ಮಕ್ಕಳಾಗಲಿ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ ಅವರಿಗೂ ಒಂದು ಏನಂತೀರ ಸ್ಟೇಜ್ ಸಿಗತ್ತೆ. ಅವರಿಗೆ ಬರೀ ಬರೀ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ನಾವು ಲೈಫಲ್ಲಿ ಏನು ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅವೆಲ್ಲ ಭಾಳಷ್ಟು ಯೋಚನೆಗಳಿರ್ತವೆ ಸಣ್ಣವ್ರು ಇರಬೇಕಾದ್ರೆ. ಇಲ್ಲಾಂದರೆ ಏನಂದಿರುತ್ತೆ, ಅಪ್ಪನ ಫ್ಯಾಕ್ಟ್ರಿ ಇದೆ, ನೆಕ್ಸ್ಟ್ ಅದನ್ನು ನಾವೇ ನೋಡ್ಕೊಳೋಣ, ಅವನಿಗೆ ಎಜುಕೇಷನ್ ಚೆನ್ನಾಗಾಯಿತು, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಬೋದು, ಪ್ಲಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ವರೆಗೂ ಹೋಗ್ಬೋದು ಅವನು ಮಂತ್ಸ್ ಮಾಡಿದರೆ, ಇಲ್ಲ ಅಂದರೆ ಎಷ್ಟು ಓದಿದ್ರು ಅಷ್ಟೇ.
2: ಸೊ ಬಿಸ್ನೆಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ.
3: ಹೌದು, ಈ ಸಮಯದಲ್ಲಿ ಬಿಸ್ನೆಸ್ ಮಾಡೋದು ಬಹಳ ಮುಖ್ಯ.
2: ನಾವು ನೋಡೋ ಹಾಗೇನೆ ಟೀ ಪುಡಿ ಬ್ರ್ಯಾಂಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇದ್ರು ಕೂಡ ಜನ ಯಾಕೆ ಪೂಜಾ ಟೀ ಪುಡಿನೇ ರೆಫರ್ ಮಾಡಬೇಕು, ಪರ್ಚೇಸ್ ಮಾಡಬೇಕು? ವಾಟ್ಸ್ ದ ಸ್ಪೆಷಾಲಿಟಿ ಆಫ್ ಯುವರ್ ಟೀ ಪುಡಿ?
3: ನಮ್ದು ಬಂದ್ಬಿಟ್ಟು 100% ನ್ಯಾಚುರಲ್ ಇರುತ್ತೆ, ಏನು ಎಸೆನ್ಸ್ ಯೂಸ್ ಮಾಡಲ್ಲ, ಪ್ಲಸ್ ಏನು ಫುಡ್ ಕಲರ್ ಎಲ್ಲ ಯೂಸ್ ಮಾಡಲ್ಲ. ಇವಾಗ ಮಾರ್ಕೆಟಲ್ಲಿ ಲೂಸ್ ಟೀ ಪುಡಿ ಅಂತ ಭಾಳಷ್ಟು ಕಡೆ ದಿನಸಿ ಅಂಗಡಿಗಳಲ್ಲಿ ಸಿಗ್ತವೆ, ಅದೆಲ್ಲ ಕಲರ್ ಟೀ ಪುಡಿ ಇರುತ್ತೆ, ನೀರಿಗೆ ಹಾಕಿದ ಕೂಡಲೇ ಬಣ್ಣ ಬಿಡೋದು, ಅಡಲ್ಟ್ರೇಷನ್. ಈ ಕಾಲದಲ್ಲಿ ಅಡಲ್ಟ್ರೇಷನ್ ಫುಲ್ ನಡೀತಿದೆ, ಮೇಯ್ನ್ ಅದೇ ಒಂದು ಚಾಲೆಂಜಿಂಗ್ ಇರೋದು. ಅವ್ರ ಕಡೆಯಿಂದ ಏನಾಗುತ್ತೆ, ಹಳ್ಳಿ ಕಡೆಯಲ್ಲೆಲ್ಲ ಕಮ್ಮಿ ರೇಟಲ್ಲಿ ಟೀ ಪುಡಿ ಸಿಗತ್ತೆ ಅಂತ ಜಲ್ದಿ ಟೀ ಆಗಿಬಿಡತ್ತೆ ಎಲ್ಲ, ಅದನ್ನೇ ಪ್ರಿಫರ್ ಮಾಡ್ತೀರಿ. ಅದಕ್ಕೆ ಸ್ವಲ್ಪ ಜನ್ರೇಷನ್ ಪ್ರಕಾರ ಚೇಂಜ್ ಆಗಬೇಕು, ಅದೆಲ್ಲ ಯೂಸ್ ಮಾಡಬಾರ್ದು. ನಾವು ಕಸ್ಟಮರಿಗೂ ಅದೇ ಹೇಳ್ತೀವಿ, ಪೂಜಾ ಬ್ರ್ಯಾಂಡ್ ಯೂಸ್ ಮಾಡಿ, 100% ನ್ಯಾಚುರಲ್ ಇರುತ್ತೆ, ಯಾವ ಲ್ಯಾಬಲ್ಲಾದರೂ ಟೆಸ್ಟ್ ಮಾಡಿಸ್ಬೋದು. ಎಸೆನ್ಸ್ ಕೂಡ ಯೂಸ್ ಮಾಡಲ್ಲ, ಏಲಕ್ಕಿ ಟೀ ಪುಡಿ ಆಗಲಿ ನ್ಯಾಚುರಲ್ ಏಲಕ್ಕಿ ಇರುತ್ತೆ. ಮಸಾಲ ಟೀ ಪುಡಿಯಲ್ಲಿ ನ್ಯಾಚುರಲ್ ಮಸಾಲ, ಹೋಮ್ ಬ್ಲೆಂಡ್ ಮಸಾಲ ಇರುತ್ತೆ ನಮ್ಮದೇ, ಏನು ಕಲರಿಂಗ್ಗೆ ಏನೂ ಯೂಸ್ ಆಗಲ್ಲ. ಚೂರು ಮಾರ್ಕೆಟಲ್ಲೆಲ್ಲ ಹುಷಾರಾಗಿ ಲೂಸ್ ಟೀ ಪುಡಿ ಪರ್ಚೇಸ್ ಮಾಡಬೇಕಾದ್ರೆ ಕಲರ್ ಟೀ ಪುಡಿಯಿಂದ ಸ್ವಲ್ಪ ದೂರ ಇರಿ, ಕ್ಯಾನ್ಸರ್ ಕಾರಕ ಪದಾರ್ಥಗಳು ಇರ್ತವೆ.
2: ನಿಮ್ ಸಮಯನ ಬಿಡು ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ, ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ಹೇಳಿದ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್. ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಮೋಹನ್ ಅವರು ಖುಷಿ ಖುಷಿಯಿಂದಾನೇ ಅವರ ಬಿಸ್ನೆಸ್ ಬಗ್ಗೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಬಿಸ್ನೆಸ್ ಮನ್ಗಳು ಹೇಗಿರ್ಬೇಕು, ಈ ಎಸ್ಪೆಷಲಿ ಟ್ರೇಡ್ ಬಿಸ್ನೆಸ್ ಹೇಗೆಲ್ಲ ಇರಬೇಕು ಏನೋದ್ರ ಬಗ್ಗೆ ಒಳ್ಳೆಯ ಮಾಹಿತಿನ ಹಂಚ್ಕೊಂಡ್ರು ಸರ್. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಕೇಳುಗರೆ, ಕಲಬೆರಕೆ ಟೀ ಪುಡಿಗಳೇ ಹೆಚ್ಚಾಗಿರುವಂತಹ ಈ ಕಾಲದಲ್ಲಿ ಒಂದು ಉತ್ತಮವಾದ ಟೀ ಪುಡಿಯನ್ನ ವ್ಯಾಪಾರ ಮಾಡ್ತಿರುವಂತಹ ಮಲ್ನಾ ಟ್ರೇಡ್ ನ ಮಾಲೀಕರಾಗಿರುವಂತಹ ಮೋಹನ್ ಅವರು ಹೇಳ್ತಾ ಇದ್ರು, ಆದಷ್ಟು ನೀವು ಪೂಜಾ ಟೀ ಪುಡಿಯನ್ನೇ ತೆಗೆದುಕೊಳ್ಳಿ, ನಾವು ಇಲ್ಲಿ ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋ ತರ ಗುಣಮಟ್ಟದ ಟೀ ಪುಡಿಯನ್ನ ಕೊಡ್ತೀವಿ, ನಾವೇ ತಯಾರು ಮಾಡ್ತೀವಿ, ಯಾವುದೇ ರೀತಿ ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡೋಲ್ಲ ಅಂತ ಹೇಳ್ತಿದ್ರು. ಸೊ ನೀವು ಕೂಡ ಹೆಲ್ತಿ ಆಗಿರೋ ಟೀ ಪುಡಿನೇ ಬಳಸಿ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ಕಾರ್ಯಕ್ರಮ ಹೇಗನ್ನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686092799 ಸಂಖ್ಯೆ, ಮತ್ತೊಮ್ಮೆ 9686092697 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಜೊತೆಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-3580-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 6860969 2799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಪ್ರೌಢಶಾಲಾ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಹಾಗೆಯೇ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕುರಿ ಸಾಕಾಣಿಕೆಯನ್ನು ಆರಂಭ ಮಾಡಿ ಕುರಿ ಸಾಕಾಣಿಕೆಯಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಜೊತೆಗೆ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಕುರಿಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡೋದಕ್ಕೆ ಆರಂಭ ಮಾಡಿದ್ರು, ಹಾಗೆ ಕುರಿಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಅದರ ಶೆಲ್ಟರ್ ಆಗಿರ್ಬೋದು, ಹಾಗೆ ಕುರಿಗಳ ಮೇಂಟೆನೆನ್ಸ್ ಆಗಿರ್ಬೋದು ಯಾವ ರೀತಿಯಲ್ಲಿ ಇರಬೇಕಾಗತ್ತೆ, ಜೊತೆಗೆ ಈಗ ಕುರಿ ಸಾಕಾಣಿಕೆಯನ್ನು ಮಾಡುವಂಥದ್ದು ಯಾವ ಉದ್ದೇಶದಿಂದ, ಮತ್ತು ಕುರಿ ಸಾಕಾಣಿಕೆ ಮಾಡುವಾಗ ಅದರಲ್ಲಿ ಬೇರೆ ಬೇರೆ ರೀತಿಯ ತಳಿಗಳನ್ನ ಕೂಡ ನಾವು ನೋಡ್ಬೋದು, ಹಾಗಾದರೆ ಯಾವ್ಯಾವ ರೀತಿಯ ತಳಿಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹೇಗೆ ಅವುಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಕುರಿ ಸಾಕಾಣಿಕೆಗೆ ಪೂರಕವಾಗಿ ನಾವು ಕೃಷಿಯಲ್ಲಿ ಕೂಡ ಯಾವ ರೀತಿಯ ಬೆಳೆಗಳನ್ನು ಮಾಡ್ಬೋದು, ಹಾಗೆ ಕೃಷಿಯಲ್ಲಿ ನಾವು ಈ ಸಮಗ್ರ ಕೃಷಿಯನ್ನು ಮಾಡುವಂಥದ್ದನ್ನು ಕೇಳಿದ್ವಿ, ಅದರ ಜೊತೆಗೆ ಕುರಿ ಸಾಕಾಣಿಕೆಯನ್ನು ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಗೆ ಮಾತಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವಂತಹ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನವರು, ರುದ್ರಪ್ಪ ಅಂತ ಹೇಳಿ ಇವರ ಹೆಸರು. ಸೊ ಹಾಗಾದರೆ ಇವತ್ತು ರುದ್ರಪ್ಪ ಅವರ ಜೊತೆಯಲ್ಲಿ ಮಾತಾಡೋಣ. ಅವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿ, ಇದರಲ್ಲಿ ಅವರು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಈ ಒಂದು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಅವರಿಗೆ ಎಷ್ಟು ಖುಷಿ ಇದೆ, ಹಾಗೆ ಈ ಕುರಿ ಸಾಕಾಣಿಕೆಯ ಕುರಿತಂತೆ ಅವರ ಜೊತೆ ಮಾತಾಡೋಣ, ಅವರ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ರುದ್ರಪ್ಪ ಅವರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ತಿಳಿಸ್ಕೊಡಿ, ಹಾಗೆ ಈಗ ನೀವು ಕೃಷಿಯನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರಿ, ಆರಂಭದ ದಿನಗಳು ಹೇಗಿತ್ತು, ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ವೃತ್ತಿನಲ್ಲಿ ಕೂಡ ಭಾಗಿಯಾಗಿರ್ತೀರಾ, ನಿಮ್ಮ ಕೃಷಿಯ ಅನುಭವಗಳನ್ನು ಹೇಳ್ಬೋದು ಸರ್?
8: ದೈಹಿಕ ಶಿಕ್ಷಕನಾಗಿ ಒಂದು ಪ್ರೌಢಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ರೈತ ಕುಟುಂಬದಿಂದ ಬಂದಂಥವನು. ನಮ್ಮಲ್ಲಿ ಯಾವಾಗಲೂ ಹೈನುಗಾರಿಕೆ ಮತ್ತು ಕೃಷಿಗೆ ಹೆಚ್ಚು ಗಮನವನ್ನು ನಾವು ಕೊಡ್ತಾ ಇದ್ದಂಥವ್ರು. ಅದರಲ್ಲಿ ಕೃಷಿಯಲ್ಲಿ ಹೆಚ್ಚು ನಾವು ಈ ಒಣ ಬೇಸಾಯ ಇದೆಲ್ಲವನ್ನು ಮಾಡ್ತಾ ಇದ್ದೋ, ನಂತರ ಬೋರಾಕ್ಸಿ ತರಕಾರಿ ಹಣ್ಣು ಹೂವು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೋ. ಆದರೆ ಇತ್ತೀಚೆಗೆ ನಮಗೆ ಯಾವೂ ಒಂದು ಸರಿ ಲಾಭ ಒಂದು ಸರ್ತಿ ನಷ್ಟ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇತ್ತು. ಅದರಿಂದ ಹೈನುಗಾರಿಕೆಯಲ್ಲಿ ಹಸುಗಳು ನಮ್ಮಲ್ಲಿ ಸುಮಾರು 20-25 ಹಸುಗಳಿದ್ದು ಅದು ಯಾವಾಗಲೂ ನಮಗೆ ಲೇಬರ್ ಪ್ರಾಬ್ಲಮ್ಮು, ನಾವೆಲ್ಲ ಯಾವಾಗಲೂ ವೃತ್ತಿಯಿಂದ ಬಂದಿದ ತಕ್ಷಣ ಅದೇ ಕಷ್ಟ ಆಗಿರ್ತಕ್ಕಂಥದ್ದು. ನಾನು ಯೋಚನೆ ಮಾಡಿದಾಗ ಒಂದು ಕುರಿ ಸಾಕಾಣಿಕೆ ಅನುಕೂಲ ಅಂತ ಹೇಳಿಬಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೆ, ಯಾರೂ ಕೇಳಲಿಲ್ಲ. ಆದರೆ ನಾನು ಮೊದಲು ಒಂದು 10 ಕುರಿಗಳನ್ನು ತಂದೆ. 10 ಕುರಿಗಳನ್ನು ತಗೊಂಬಂದು 10 ಕುರಿಗಳನ್ನು ಸಾಕಿ ಮೊದಲು ಟಗರುಗಳನ್ನು ತರಿಸ್ತಾ ಇದ್ದೆ. ಎಲ್ಲಿಂದ ನಾನು ಈ ಅಮೀನ್ಗಡು ಟಗರುಗಳನ್ನು ತರಿಸಿ ಸಾಕ್ತಾ ಇದ್ದೆ. ಅದರಲ್ಲಿ ಉತ್ತಮವಾದಂಥ ಲಾಭ ಅನ್ನೋದು ಗೊತ್ತಾಯಿತು. ನಂತರ ಏನು ಮಾಡಿದೆ, ಅರಿಸುವರ್ಣ ಟಗರು ತಗೊಂಬಂದು ನಾನು ಸಾಕೋದಕ್ಕೆ ಶುರು ಮಾಡಿದೆ. ಇವಾಗ ನನ್ನ ಹತ್ರ ಸುಮಾರು 5 ಜಾತಿಯ ಕುರಿಗಳಿದ್ದಾವೆ. ಒಂದು ನಾರಿ ಸುವರ್ಣ ಕುರಿ ಇದೆ, ಒಂದು ಬಂಡೂರುಗಳಿದ್ದಾವೆ, ಮತ್ತು ನಾಟಿ

0: ಹೇಳ್ತಕ್ಕಂಥದ್ದು ನೇಪಿಯರ್. ನೇಪಿಯರಲ್ಲಿ ಮೂರು ರೀತಿಯ ನೇಪಿಯರ್ ಇದೆ, ಒಂದು ವೈಟು, ಒಂದು ಈ ರೆಡ್ಡು, ಇನ್ನೊಂದು ಬೃಹದಾಕಾರದ ಜೋಳ ಅಂತ ನಮ್ಮ ಕೃಷಿ ಇಲಾಖೆಯವರು ಕೂಡ ಹೇಳ್ತಾರೆ. ಅದು ಕೂಡ ಒಂದು ರೀತಿಯ ನೇಪಿಯರ್ ಇದೆ. ಹಾಗೆ ನಾವು ಈ ರೊಟ್ಟಿ ಜೋಳ ಬರುತ್ತಲ್ಲ, ಆ ರೊಟ್ಟಿ ಜೋಳವನ್ನು ಹೆಚ್ಚಾಗಿ ಅದನ್ನು ಚೆಲ್ಬಿಟ್ಟು ಅದನ್ನು ಹಾಕ್ತಾಯಿರ್ತೀವಿ. ಮತ್ತು ಮೆಕ್ಕೆಜೋಳ, ಮುಸ್ಕಿನ ಜೋಳದ ಕಡ್ಡಿಯನ್ನು ಅವನ್ನು ನಾವು ಹಾಕ್ತಾ ಇದ್ದೀವಿ. ಮತ್ತು ಅಕ್ಷ ಸೊಪ್ಪು ಅಂದರೆ ಸೆಡೆ ಸೊಪ್ಪು ಅಂತ ಏನು ಹೇಳ್ತಾ ಇದ್ದರೆ ಅದನ್ನು ನಮ್ಮಲ್ಲಿ ಅಕ್ಷ ಸೊಪ್ಪು ಅಂತ ಕರಿತೀವಿ. ಆ ಅಕ್ಷ ಸೊಪ್ಪನ್ನು ಯಥೇಚ್ಛವಾಗಿ ನಮ್ಮ ತೋಟದಲ್ಲಿರೋದ್ರಿಂದ ಎಲ್ಲ ಕುರಿಗಳಿಗೆ ಸಂಜೆಯ ಸಮಯದಲ್ಲಿ ಅಕ್ಷ ಸೊಪ್ಪನ್ನು ಕಂಪಲ್ಸರಿಯಾಗಿ ಹಾಕ್ತೀವಿ. ಹಾಗೆ ರೇಷ್ಮೆ ಅಕ್ಷ ಎರಡೂ ಮಿಕ್ಸ್ ಮಾಡಿ ಚಾಪ್ ಕಟ್ಟರ್ನಲ್ಲಿ ಕಟ್ ಮಾಡಿ ಹಾಕಿರ್ತೀವಿ. ಹಾಗೆ ಬೆಳಗ್ಗಿನ ಸಮಯದಲ್ಲಿ ಒಂದು ಸಾರಿ ಒಂದು ಈ ಸೈಲೇಜನ್ನು ಹಾಕ್ತೀವಿ, ಮತ್ತು ಇನ್ನೊಂದು ಸಾರಿ ಬಂದಾಗ ನಾವು ಈ ಮೇವುಗಳನ್ನು ಕಟ್ ಮಾಡಿರತಕ್ಕಂಥದ್ದನ್ನು ಮೇವನ್ನು ಹಾಕ್ತೀವಿ. ಇದನ್ನು ಯಾರು ಆಳಿಲ್ಲ ಅಂದರೂ ಕೂಡ, ನಾವು ಸ್ಕೂಲಿಗೆ ಹೋದರೂ ಕೂಡ ನಮ್ಮ ಮನೆಯ ನಮ್ಮ ಇಸ್ಸಸ್ಸಿ ಮೇಂಟೈನ್ ಮಾಡಿಬಿಟ್ಟು ಓಕೆ ಮಧ್ಯಾಹ್ನಕ್ಕೆ ದಿನಕ್ಕೆ ಒಂದೇ ಸರಿ ಅವ್ರು ನೀರು ಕುಡಿಯೋದು. ಮಧ್ಯಾಹ್ನಕ್ಕೆ ಬೂಸಗಳನ್ನು ಅಂದರೆ ಬೂಸ, ಚಕ್ಕೆ ಬೂಸ, ರವೆ ಬೂಸ, ಫೀಡು, ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಈ ದಬರಿಗಳಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬಿಟ್ಟರೆ ಕುರುಗಳು ಕುಡ್ಕೊಂಡಿರ್ತವೆ, ಆದ್ದರಿಂದ ಅವಕ್ಕೆ ನೀರಿನ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಹಾಗೆ ಈ ಸಂಜೆ ಸಮಯದಲ್ಲಿ ಬಂದಾಗ ನಾವು ಈ ಮೆಕ್ಕೆಜೋಳವನ್ನು ಹಾಕ್ತೀವಿ ಸುಮಾರು ಎಲ್ಲಕ್ಕೂ ಕೂಡ.
1: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ಸೊ ನೋಡಿ, ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ರುದ್ರಪ್ಪ ಅವರು, ಅವರ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೃಷಿಯನ್ನು ಮಾಡ್ತಾ ಕೃಷಿನಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾರೆ. ಅಷ್ಟಲ್ಲದೆ ಅದರಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹೀಗೆ ಕೃಷಿನಲ್ಲಿ ನಾವೆಲ್ಲದನ್ನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆ ಕೃಷಿನಲ್ಲಿ ನಾವು ತೊಡಗಿಸ್ಕೊಂಡಾಗ ಸಮಗ್ರವಾದಂತಹ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ನಾವು ಕೂಡ ಖಂಡಿತವಾಗ್ಲೂ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಇವರ ಮಾತು. ಸೊ ಹಾಗಾದರೆ ಇವರ ಜೊತೆನಲ್ಲಿ ಮಾತಾಡೋಣ, ಮುಂದುವರ್ಸೋಣ. ಹಾಗೆ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ಬಸ್ತಿದ್ದೇನೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನೋಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬನಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬನಲಿ, ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದೆ ಹಾಗೆ ಇವತ್ತು ಕುರಿ ಸಾಕಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಈಗ ಕುರಿ ಸಾಕಾಣಿಕೆನ ಮಾಡ್ತಿದ್ವಿ ಅಂತಂದಾಗ ಅದರಲ್ಲಿ ಬೇರೆ ಬೇರೆ ಜಾತಿಯ ಅಂದರೆ ಬೇರೆ ಬೇರೆ ತಳಿಗಳ ಕುರಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಈಗ ನಾವು ಮಾತಾಡ್ತಿರುವಂತೆ ರುದ್ರಪ್ಪ ಅವರು 5 ತಳಿಯ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕುರಿಗಳಿಗೆ ಯಾವ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ, ಹೇಗೆ ಅವುಗಳಿಗೆ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಯಾವ್ಯಾವ ರೀತಿಯ ಆಹಾರವನ್ನು ಅವರ ತೋಟದಲ್ಲೇ ಬೆಳೆದು ಕುರಿಗಳಿಗೆ ಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆಯಲ್ಲಿರುವಂತಹ 5 ತಳಿಯ ಕುರಿಗಳನ್ನು ಹೇಗೆ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ನೀಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಮತ್ತೊಮ್ಮೆ ರುದ್ರಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕುರಿಗಳಿಂದ ಉತ್ತಮವಾದಂತಹ ಆದಾಯವನ್ನು ಪಡ್ಕೊಳ್ತಿದ್ವಿ ಅಂಥೇಳಿ. ಹಾಗೆಯೇ 5 ತಳಿಯ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಆಹಾರವನ್ನು ಕೂಡ ನಿಮ್ಮ ಹೊಲದಲ್ಲಿನೇ ಬೆಳೆದು ಅವುಗಳಿಗೆ ನೀಡ್ತಾ ಇದ್ದೀರಾ. ಹಾಗಾದರೆ ಸರ್, ಎಷ್ಟು ಪ್ರಮಾಣದಲ್ಲಿ ನಾವು ಕುರಿಗಳಿಗೆ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಯಾವ್ಯಾವ ತಳಿಯ ಕುರಿಗಳಿಗೆ ಯಾವ್ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಅಂದರೆ ಅವ ಪರ್ಸನಾಲಿಟಿ ನೋಡ್ಕೊಳೋದು, ದೊಡ್ಡವಕ್ಕೆ ಒಂದು 250-300 ಗ್ರಾಮ್ದವರೆಗೂ ಹೋಗುತ್ತೆ, ದೊಡ್ಡ ದೊಡ್ಡ ಟಗರುಗಳಿಗೆ. ಮತ್ತು ದೊಡ್ಡ ದೊಡ್ಡ ಕುರಿಗಳಿಗೆ 250 ಗ್ರಾಮ್ ಹೋಗುತ್ತೆ. ಸುಮಾರಾಗಿ ಮರಿಗಳು ಅಥವಾ ಇರತಕ್ಕಂಥವಕ್ಕೆ ಅವಕ್ಕೆ ಒಂದು 150-200 ಗ್ರಾಮ್ ಒಳಗಡೆ ಇರುತ್ತೆ. ಮತ್ತು ಅವು ಈಗ ಸಿಮೆಂಟ್ ತೊಗೊಂಡಿದ್ದಾವೆ, ಕ್ರಾಸಿಂಗ್ ಆಗಿದ್ದಾವೆ ಅಂದಾಗ ಅವಕ್ಕೆ ಕಡಿಮೆ ಆಗ್ತೀವಿ, ಒಂದು 50-100 ಗ್ರಾಮ್. ಅಲ್ಲಿ 5 ಜಾತಿಯ ಕುರಿಗಳಿದ್ದಾವೆ. 5 ಜಾತಿಯ ಕುರಿನಲ್ಲಿ 1 ಬಂಡೂರು, ಅವನ್ನ ಬಂಡೂರಿಗೆ ಬಂಡೂರನ್ನೇ ಕ್ರಾಸ್ ಮಾಡಿಸ್ತಾ ಇದ್ದೀವಿ. ಬಂಡೂರಲ್ಲಿ ಏನಾಗುತ್ತೆ, ಒಂದೊಂದೇ ಮರಿ ನಮ್ಮಲ್ಲಿ ಹುಡ್ತಾ ಇರತಕ್ಕಂಥದ್ದು. ನಾರಿ ಸುವರ್ಣ ಇದೆ, ನಾರಿ ಸುವರ್ಣ 2-2 ಮರಿ ಆಗುತ್ತೆ. ಮತ್ತು ನಾಟಿ, ನಮ್ಮ ಲೋಕಲ್ ನಾಟಿ, ಉತ್ತಮವಾದಂತಹ ನಾಟಿಗಳನ್ನು ಕೂಡ ನಾವು ಸಾಕಿದ್ದೀವಿ. ಹಾಗೆ ಬಾಗೇವಾಡಿ ಕುರಿ, ಮತ್ತು ಚಿತ್ತೂರು ಕುರಿ, ಮತ್ತು ರಾಜಸ್ಥಾನ ಅವಿನಾಶ್ ಕುರಿ ಕೂಡ ನಮ್ಮ ಹತ್ರ ಇದೆ. ಅವೆಲ್ಲಕ್ಕೂ ನಾವು ನಾರಿ ಸುವರ್ಣ ಕುರಿಯನ್ನೇ ನಾವು ಕ್ರಾಸಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಉತ್ತಮವಾಗಿ ನಮ್ಮ ನಾಟಿ ಕುರಿ ಮತ್ತು ಬಾಗೇವಾಡಿ ಕುರಿನಲ್ಲಿ ಉತ್ತಮವಾದಂತಹ ಒಂದು ಕ್ರಾಸಿಂಗ್ ಮರಿಗಳು ಚೆನ್ನಾಗಿ ಬರ್ತಾ ಇರೋದ್ರಿಂದ ಆ ಮರಿಗಳ ಲಾಭದಾಯಕ ಮತ್ತು ತೂಕ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಈ ನಾಟಿ ಕುರಿಗಳು ಸಾಕಿರ್ತಕ್ಕಂಥ ಜನ ಏನು ಮಾಡಬೇಕು, ಬರೀ ನಾಟಿ ಕ್ರಾಸಿಂಗ್ ಮಾಡಿಸೋದ್ರ ಬದಲು ನೀವು ಈ ನಾರಿ ಸುವರ್ಣ ಟಗರನ್ನು ನೀವು ಒಂದೊಂದು ತೊಗೊಂಡು ಮಡಿಕೊಂಡು ನೀವು ಕ್ರಾಸಿಂಗ್ ಮಾಡಿದ್ದೇ ಆದರೆ ಉತ್ತಮವಾದಂತಹ ಲಾಭದಾಯಕ ನಿಮ್ಗೆ ಆಗುತ್ತೆ.
4: ಓಕೆ ಸರ್, ಹಾಗೆ ಈಗ ನೀವು ಬಂಡೂರು ಕುರಿ ಮತ್ತು ನಾರಿ ಸುವರ್ಣ ನಾಟಿ ಕುರಿಗಳನ್ನು ಸಾಕಾಣಿಕೆ ಮಾಡ್ತೀರಾ, ಮತ್ತು ಬಾಗೇವಾಡಿ ಕುರಿಯನ್ನು ಸಾಕಾಣಿಕೆ ಮಾಡ್ತೀರಾ, ಚಿತ್ತೂರು ಕುರಿಯನ್ನು ಸಾಕಾಣಿಕೆ ಮಾಡ್ತೀರಾ, ಮತ್ತು ಅವಿನಾಶ್ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಿದ್ದೀರಾ. ಸೊ ಇದರಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಮರಿ ಯಾವುದ್ರಲ್ಲಿ ಸಿಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
5: 5 ವರ್ಷದಿಂದ ಒಂದಲ್ಲ ಒಂದು ಜಾತಿಯನ್ನು ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಉತ್ತಮವಾದಂತಹ ನಾರಿ ಸುವರ್ಣ ಕುರಿಗೆ ಹುಟ್ಟಿರ್ತಕ್ಕಂಥದ್ದು ಮರಿಗಳು ಬಾಗೇವಾಡಿ ಕುರಿ ಮತ್ತು ನಮ್ಮ ನಾಟಿ ಕುರಿಗಳಲ್ಲಿ ಉತ್ತಮವಾದಂಥ ಮರಿಗಳು ಬರ್ತಾ ಇದ್ದಾವೆ.
4: ಓಕೆ ಸರ್, ಹಾಗೆ ಈಗ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ಮೊದಲಿಗೆ ನಾವು ಕುರಿಗೆ ಸಾಕಾಣಿಕೆನ ಆರಂಭ ಮಾಡ್ತಿದ್ವಿ ಅಂದಾಗ ಸೊ ಹೇಗೆ ನಾವು ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಮತ್ತೆ ಈಗ ಕುರಿ ಏನೋ ಶೆಡ್ಗಳನ್ನ ಅಥವಾ ಶೆಲ್ಟರ್ಗಳನ್ನ ಯಾವ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಜನ ಕುರಿ ಸಾಕಬೇಕು ಅಂದ್ರೆ ಮೊದಲು ಶೆಡ್ಡಿಗೆ ಜಾಸ್ತಿ ಬಂಡವಾಳ ಆಗ್ತದೆ, ಖಂಡಿತ ಯಾರು ಶೆಡ್ಗೆ ಜಾಸ್ತಿ ಬಂಡವಾಳ ಹಾಕೋಕೆ ಹೋಗ್ಬೇಡಿ. ನಮಗೆ ಬೇಕಾಗಿರ್ತಂತ ಬೆಳಕು ಗಾಳಿ ಚೆನ್ನಾಗಿ ಬರಬೇಕು, ವಾತಾವರಣ ಚೆನ್ನಾಗಿರಬೇಕು. ಇದು ತೋಟದಲ್ಲೇ ಮನೆ ಇರೋದ್ರಿಂದ ಇನ್ನೂ ನಮ್ಗೆ ಅನುಕೂಲ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಾಡಿರ್ತಕ್ಕಂಥ ಇದನ್ನು ಈ ಇದರಲ್ಲಿ ಆಲೋ ಬ್ಲಾಕ್ಸಲ್ಲಿ ನಾನು ಸುಮ್ಮನೆ ಕಟ್ಕೊಂಡಿದ್ದೀನಿ. ಆ ಆಲೋ ಬ್ಲಾಕ್ಸ್ನಲ್ಲಿ ಕಟ್ಕೊಂಡಿರ್ತಕ್ಕಂಥ ಇದಕ್ಕೆ ಅದನ್ನು ನಾನೇ ಕಟ್ಕೊಂಡಿದ್ದೀನಿ. ಇದಕ್ಕೆ ಆಳುಗಳನ್ನು ಯಾರನ್ನೂ ಕರೆದಿಲ್ಲ, ಇದು ಬಿಡುವಿನ ಸಮಯದಲ್ಲಿ. ಮತ್ತು ಅದಕ್ಕೆ ಆಗಿರ್ತಕ್ಕಂಥ ನಮ್ಮಲ್ಲೇ ಇರತಕ್ಕಂಥ ನೀಲಗಿರಿ ಗಳಗಳನ್ನು ಹಾಕಿದ್ದೀನಿ. ನೀಲಗಿರಿಗಳಾದಮೇಲೆ ನಮ್ಮಲ್ಲೇ ಇರತಕ್ಕಂಥ ಒಂದು ಸಿಲ್ವರ್ ಮರವನ್ನು ನಾವು ಕುಯಿಸ್ಬಿಟ್ಟು ಅದಕ್ಕೆ ಮಳೆ ಕೂಡ ನಾನೇ ಹೊಡ್ಕೊಂಡಿದ್ದೀನಿ. ಇಡೀ ಅಟ್ಟವನ್ನು ಯಾವುದೇ ಖರ್ಚಿಲ್ಲದೆ ಕಡಿಮೆ ಖರ್ಚಿನಲ್ಲಿ ರೈತರು ಹೆಂಗೆ ಮಾಡ್ಬೋದು ಆ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಒಂದು ಅಡಿಯ ಪೈಪನ್ನು 12 ಇಂಚಿನ ಪೈಪನ್ನು ತರಿಸಿ ಮಧ್ಯಕ್ಕೆ ಕುಯಿಸಿ ಈ ಗ್ರಿಲ್ಲಿಂಗ್ ಮಾತ್ರ ನನ್ನ ಶಿಷ್ಯ ಮಾಡಿಕೊಟ್ಟಿದ್ದಾನೆ. ಇದನ್ನು ರೀತಿಯಲ್ಲಿ ನಾವು ಹಾಕಿದಾಗ ಈ ಒಂದು ಚೂರು ಮೇವು ವೇಸ್ಟ್ ಆಗ್ತಾ ಇಲ್ಲ. ನಾವು ಮತ್ತೆ ಇದನ್ನೆಲ್ಲವನ್ನು ಕಟ್ ಮಾಡಿ ಆ ಹುಲ್ಲನ್ನು ಹಾಕ್ತಾ ಇರ್ತೀವಿ. ಇಲ್ಲಿಂದ ಬಿದ್ದಿರ್ತಕ್ಕಂಥ ಪಿಚ್ಗೆ ಮತ್ತು ಗಂಧಗಳು ಏನು ಮಾಡುತ್ತೆ, ಕೆಳಗೆ ಬೀಳ್ತದೆ ನಮ್ಮ ತೋಟಕ್ಕೆ. ನಮ್ಮ ಈ ಪಿಚ್ಗೆ ನಮಗೆ ಅಮೂಲ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಗಂಧ ಯಾವಾಗ ಕೆಳಗೆ ಹೋಗುತ್ತೆ, ಕುರಿಗಳು ಕಾಲಿಗೆ ಗಂಧ ಬೀಳದೇ ಇರೋದ್ರಿಂದ, ಸಗಣಿ ಬೀಳೋದ್ರಿಂದ ಮೈ ರೊಚ್ಚಾಗೋದಿಲ್ಲ ಹೆಚ್ಚಾಗಿ, ಹಾಗೆ ಅವಕ್ಕೆ ಏನು ಡಿಸೀಸು ಕೂಡ ಬರೋದಿಲ್ಲ.
4: ಓಕೆ ಸರ್, ಸೊ ಕುರಿ ಸಾಕಾಣಿಕೆನ ಮಾಡ್ತಿದ್ವಿ ಅಂತಂದಾಗ ಅದರ ಶೆಲ್ಟರ್ನ ಕೂಡ ನಾವು ಹೆಚ್ಚು ಹಣ ಕೊಟ್ಟು ನಿರ್ಮಾಣ ಮಾಡೋದಕ್ಕಿಂತ ವ್ಯವಸ್ಥಿತವಾಗಿ ನಾವೇ ಅದನ್ನು ನಿರ್ಮಾಣ ಮಾಡ್ಕೋಬೋದು, ಮತ್ತೆ ಇದರಿಂದ ಒಂದಷ್ಟು ವೆಚ್ಚವನ್ನು ಕೂಡ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಸರ್ ನಮಗೆ ಹೇಳ್ತಾ ಇದ್ರು. ಸೊ ರುದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಅವ್ರು ನೋಡಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇರುವಾಗ ಬಂಡೂರು ಕುರಿ ಆಗಿರ್ಬೋದು, ನಾರಿ ಸುವರ್ಣ ಆಗಿರ್ಬೋದು, ನಾಟಿ ಕುರಿ ಆಗಿರ್ಬೋದು, ಬಾಗೇವಾಡಿ ಕುರಿ ಆಗಿರ್ಬೋದು, ಮತ್ತು ಚಿತ್ತೂರು ಕುರಿ, ರಾಜಸ್ಥಾನ ಅವಿನಾಶ್ ಕುರಿ ಆಗಿರ್ಬೋದು, ಈ ಎಲ್ಲ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಮತ್ತು ಇವುಗಳಿಗೆ ಮೇವುಗಳನ್ನು ಕೂಡ ಅವರ ಹೊಲದಲ್ಲಿನೇ ಬೆಳೆದು ಅವುಗಳಿಗೆ ನೀಡ್ತಾ ಇರುವಂಥದ್ದು, ಮತ್ತು ವೈಜ್ಞಾನಿಕವಾದಂತಹ ಪದ್ಧತಿಯಲ್ಲಿ ಅವರು ಆಹಾರವನ್ನು ಕೂಡ ನೀಡ್ತಾ ಇರುವಂಥದ್ದು, ಮತ್ತು ಯಾವ್ಯಾವ ರೀತಿಯಲ್ಲಿ ಅವುಗಳಿಗೆ ಡಿಸೀಸ್ ಬರದೇ ಇರೋ ರೀತಿ ಏನು ನಾವು ಪ್ರಿಕಾಷನ್ಸ್ ತಗೋಬೋದು, ಅದರಲ್ಲಿ ಮುಖ್ಯವಾಗಿ ನಾವು ಶೆಲ್ಟರ್ಗಳನ್ನು ನಿರ್ಮಾಣ ಮಾಡುವಾಗಲೇ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಅವ್ರ ಜೊತೆ ಅವರ ಏನು ಕುರಿ ಸಾಕಾಣಿಕೆ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತೀನಿ, ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ತಿಳಿಸ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಬೋದು ಅಥವಾ ಮೆಸೇಜ್ನ ಕೂಡ ಮಾಡ್ಬೋದು. ನೀವು ಮಾಡ್ತಿರುವಂತಹ ಕೃಷಿ ಯಾವುದು ಮತ್ತು ನಿಮ್ಮ ಕೃಷಿಯ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆನ ಹಾಕಿ, ನಿಮ್ಮ ಊರಿನ ಹೆಸರನ್ನು ಹಾಕಿ ನೀವು ಕೂಡ ನಮಗೆ ಒಂದು ಮೆಸೇಜ್ನ ಮಾಡಿ. ಸೊ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬ್ಯಾನಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬ್ಯಾನಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರುದ್ರಪ್ಪ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಇವರು ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಇವರ ಕೃಷಿಯನ್ನು ಮಾಡ್ತಾ, ಜೊತೆಗೆ ಶಿಕ್ಷಕ ವೃತ್ತಿಯನ್ನು ಕೂಡ ನಿರ್ವಹಿಸ್ತಾ, ಜೊತೆಗೆ ಕುರಿಯ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಕುರಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಮತ್ತೆ ವೈಜ್ಞಾನಿಕ ಪದ್ಧತಿನಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವ್ರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆಯಲ್ಲಿ ಸುಮಾರು ಒಂದು 5-6 ತಳಿಯ ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಮತ್ತೆ ಅವುಗಳಿಗೆ ಆಹಾರವನ್ನು ಕೂಡ ಅವರ ಹೊಲದಲ್ಲೇ ಬೆಳೆದು ಆಹಾರವನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ ವೈಜ್ಞಾನಿಕ ಪದ್ಧತಿನಲ್ಲಿ ಅವುಗಳಿಗೆ ಆಹಾರವನ್ನು ನೀಡೋದ್ರ ಜೊತೆಯಲ್ಲಿ ಅವುಗಳ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವರು ಹೇಳಿದ್ರು, ನಾವು ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತ ಅಂದಾಗ ಕುರಿ ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶೆಲ್ಟರ್ಗಳು. ಮತ್ತು ಆ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೆಚ್ಚು ನಾವು ಖರ್ಚು ಮಾಡಬಾರ್ದು, ನಮಗೆ ಯಾವ ರೀತಿ ವ್ಯವಸ್ಥಿತವಾಗಿ ಆಗುತ್ತೆ ಆ ರೀತಿಯಲ್ಲೇ ಕುರಿ ಏನು ಶೆಲ್ಟರ್ನ ಮಾಡಬೇಕಾಗುತ್ತೆ ಅನ್ನೋರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅವರ ಕುರಿ ಸಾಕಾಣಿಕೆಯ ಕೃಷಿಯ ಅನುಭವವನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸೋಣ. ರುದ್ರಪ್ಪ ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆ ಮಾಡುವಾಗ ನಾವು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೆ ಈಗ ಕುರಿ ಸಾಕಾಣಿಕೆಯಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಬೇಕಾದಂತಹ ಅಂಶ ಯಾವುದು, ಮತ್ತೆ ಪ್ರಮುಖವಾದಂತಹ ವಿಚಾರ ಯಾವ್ದಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಕುರಿಗಳಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಟಗರುಗಳು, ಅಂದರೆ ಬ್ರೀಡ್ ಪರ್ಪಸ್ಗೆ ನಾವು ಮಾಡೋದ್ರಿಂದ ಇದು ಈ ಬಂಡೂರು ಟಗರು. ಇದನ್ನು ಒಂದು ದೊಡ್ಡ ಟಗರನ್ನು ಮಾತ್ರ ಮಾಡಿರ್ತೀವಿ. ಇದನ್ನು ಯಾವಾಗಲೂ ಕಟ್ಟಿರ್ತೀವಿ ನಾವು, ಯಾವಾಗಲೂ ಬಿಡೋದಿಲ್ಲ. ಯಾವಾಗ ಸೆಮೆನ್ ಬರ್ತವೋ ಅವಾಗ ಮಾತ್ರ ಬಿಡ್ತೀವಿ. ಇದಕ್ಕೆ ಏನು ಮಾಡ್ತಿದ್ದೀವಿ ನಾವು, ವಿಶೇಷವಾಗಿ ಒಳ್ಳೆ ಫುಡ್ಡನ್ನು ಕೊಡ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಜೋಳ ಮತ್ತು ಫೀಡಿಂಗು, ಮತ್ತು ಹೆಚ್ಚಾಗಿ ನಾವು ಈ ಅಕ್ಷ ಸೊಪ್ಪಿದೆಯಲ್ಲ, ಅಕ್ಷ ಸೊಪ್ಪನ್ನು ಚೆನ್ನಾಗಿ ಕೊಟ್ಟಾಗ ಅವಕ್ಕೆ ಅಷ್ಟೇ ಸಾಕಾಗುತ್ತೆ, ತಂಪಾಗಿ ಯಾವಾಗಲೂ ಚೆನ್ನಾಗಿರುತ್ತೆ. ಈ ನಾರಿ ಸುವರ್ಣ ಟಗರು ನಾನು ತಂದಾಗ 4 ಕಲ್ಲಿಗೆ ಬಂದಿತ್ತು. 4 ಕಲ್ಲಿಗೆ ಬಂದಿದ್ದಾಗ 34 ಕೆಜಿ ಇತ್ತು. ಇವತ್ತು ತೂಕ ಹಾಕಿದ್ರೆ 80 ಕೆಜಿ ಇದೆ. ಒಂದು ಟಗರನ್ನ ಒಂದು 20-25 ಕುರಿಗೆ ಅಂತ ಹೇಳ್ತಾರೆ. ನಾನು ಸುಮಾರು 30 ಕುರಿಗೆ ಇದೊಂದೇ ಟಗರನ್ನ ಬಿಡ್ತಾ ಇದ್ದೀನಿ. ಯಾವಾಗಲೂ ಕಟ್ಟಿರ್ತೀನಿ, ಯಾವಾಗ ಸೆಮೆನಿಗೆ ಬರ್ತವೋ ಅವತ್ತು ಮಾತ್ರ ಅದ್ರ ಹತ್ರಕ್ಕೆ ಬಿಡ್ತಾ ಇದ್ದೀವಿ. ಇದು ಉತ್ತಮವಾಗಿರ್ತಕ್ಕಂಥ ಒಂದು ಈ ಬೆಳವಣಿಗೆ ಇರೋದ್ರಿಂದ ಈ ಟಗರ್ನಂತೆ ಎಲ್ಲ ಮರಿಗಳು ಕೂಡ ಹಿಂಗೆ ಬರ್ತಾ ಇದೆ. ಹೆಣ್ಣು ಮರಿ ಇರ್ಬೋದು, ಗಂಡು ಮರಿ ಇರ್ಬೋದು, ಎಲ್ಲವನ್ನೂ ಕೂಡ. ಇದರಿಂದ ಈ ಬ್ರೀಡಿಂಗ್ ಅಂತ ಏನು ಹೇಳ್ತಾ ಇದ್ದೀವಿ, ಉತ್ತಮವಾದಂಥ ಟಗರ್ಗಳನ್ನು ಮಡಿಕೊಂಡ್ರೆ ಬೀಜ ಯಾವುದಾಗ್ತೀವೋ ಅದೇ ಬೆಳೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಕುರಿ ಟಗರುಗಳು. ನಾರಿ ಸುವರ್ಣ, ನಾರಿ ಸುವರ್ಣದಲ್ಲಿ ಇದು ಒರಿಜಿನಲ್ ನಾರಿ ಸುವರ್ಣ ಆಗಿರೋದ್ರಿಂದ ಇದರಲ್ಲಿ ಹುಟ್ಟಿರ್ತಕ್ಕಂಥ ಮರಿ ಸುಮಾರು 1 ವರ್ಷಕ್ಕೆ 50-60 ಕೆಜಿವರೆಗೂ ಒಂದು ಕುರಿ ಬರುತ್ತೆ. ಅಂದರೆ ಗಂಡು ಯಾವಾಗಲೂ ತೂಕ ಜಾಸ್ತಿ ಬರುತ್ತೆ, ಹೆಣ್ಣು ಕುರಿ ಆದರೆ ಸ್ವಲ್ಪ ತೂಕದಲ್ಲಿ ಕಡಿಮೆ ಬಂದಿರುತ್ತೆ. ಹಾಗೆ ನಮ್ಮ ನಾಟಿದರಲ್ಲಿ ನಾರಿ ಸುವರ್ಣವನ್ನು ಕ್ರಾಸಿಂಗ್ ಮಾಡಿದಾಗ ಅದರಲ್ಲೂ ಕೂಡ 45-50 ಕೆಜಿ 1 ವರ್ಷದಷ್ಟು ಬಂದಿರ್ತದೆ. ಅದೇ ಬಾಗೇವಾಡಿ ಕುರಿ ಅಂತ ಏನಿದೆ ಅದು ಕೂಡ 50-55 ಕೆಜಿ 1 ವರ್ಷಕ್ಕೆ ಅದು ತೂಕ ಬರುತ್ತೆ. ಅದೇ ಬಂಡೂರಲ್ಲಿ ನಾವು ತಗೊಂಡಾಗ ನಾವು ಚೆನ್ನಾಗಿ ಸಾಕಿದಾಗ ಬಂಡೂರು ಮರಿಯನ್ನು ಅದು ಒಂದು 38-45 ಕೆಜಿವರೆಗೂ ಮ್ಯಾಕ್ಸಿಮಮ್ ಒಂದು ವರ್ಷದೊಳಗಡೆ ಅದು ತೂಕವನ್ನು ಅದು ಬರ್ತಾ ಇದೆ ಇವಾಗ ನಾವು ಸಾಕಿರೋದ್ರಲ್ಲಿ.
2: ಓಕೆ ಸರ್, ಹಾಗೆ ಈಗ ಕುರಿಗಳನ್ನ ಸಾಕಾಣಿಕೆ ಮಾಡುವಾಗ ನಾವು ಕುರಿಗಳ ಆರೋಗ್ಯದ ಬಗ್ಗೆ ಕೂಡ ಗಮನ ವಹಿಸಬೇಕಾಗತ್ತೆ. ಸೊ ಅವುಗಳಿಗೆ ಏನಾದರೂ ಇಂಜೆಕ್ಷನ್ಗಳನ್ನ ಕೊಡಿಸುವಂಥದ್ದು ಈ ಥರದ್ದು ಏನಾದರೂ ವ್ಯವಸ್ಥೆಗಳಿದೆ ಹೇಗೆ ಸರ್?
3: ಕುರಿಗಳಿಗೆ ಕಾಲಕಾಲಕ್ಕೆ ನಾವು ಇಂಜೆಕ್ಷನನ್ನು ಹಾಕಿಸ್ತಾಯಿರ್ತೀವಿ. ಜೂನ್ ಅಥವಾ ಜುಲೈನಲ್ಲಿ ಒಂದು ET ಇಂಜೆಕ್ಷನನ್ನು, ಹಾಗೆ ನವಂಬರ್ ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಒಂದು PPR ಇಂಜೆಕ್ಷನನ್ನು ಹಾಕಿಸ್ತೀವಿ. ಅದು ನಮ್ಮ ವೆಟರ್ನರಿ ಡಾಕ್ಟರ್ಗಳು ಬಂದು ಇಲ್ಲೇ ಕೂಡ ಹಾಕ್ಬಿಟ್ಟು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮವಾಗಿ ಯಾವಾಗಲೂ ಕಾಯಿಲೆ ಅನ್ನೋದನ್ನೇನು ನೋಡಿಲ್ಲ. ಏನಕ್ಕೆ ಅಂದರೆ ನಾವೆಲ್ಲೂ ಆಚೆ ಬಿಡೋದಿಲ್ಲ. ಯಾವಾಗಲೂ ಈ ಕೂಡು ಪದ್ಧತಿಯಲ್ಲಿ ಇರೋದ್ರಿಂದ ಯಾವುದೇ ಒಂದು ರೋಗಾಣುಗಳು ಬೇರೆ ಕುರಿಗಳಿಂದ ನಮಗೆ ಬರೋದಿಲ್ಲ.
2: ಓಕೆ ಸರ್, ಹಾಗೆ ಕುರಿಗಳ ಸಾಕಾಣಿಕೆ ಜೊತೆಯಲ್ಲಿ ಹಸುಗಳನ್ನ ಕೂಡ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರಿ. ಈಗ ಹಸುಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಏನ್ ಲಾಭ ಆಗ್ತದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಕುರಿಗಳ ಜೊತೆಗೆ ಹಸುಗಳನ್ನು ಕೂಡ ನಾವು ಸಾಕ್ತಾ ಇದ್ವಿ. ಉದ್ದೇಶ ಏನು ಅಂದ್ರೆ ಕುರಿಗಳಲ್ಲಿ ದಪ್ಪ ದಪ್ಪ ತೆಂಡೆಗಳ ಹುಲ್ಲುಗಳನ್ನ ಬಿಟ್ಟಾಗ ಆ ವೇಸ್ಟ್ ಆಗಿರ್ತಕ್ಕಂಥ ಹುಲ್ಲುಗಳನ್ನ ಬಿಟ್ಟಾಗ ಆ ಎಲ್ಲ ಹುಲ್ಲುಗಳನ್ನು ನಾವು ಹಸುಗಳಿಗೆ ಹಾಕ್ತಾ ಇದ್ವಿ. ಅದರಿಂದ ಹಸುಗಳಲ್ಲಿ ನಮಗೆ ಹುಲ್ಲು ತಿಂದಂಗೂ ಆಯ್ತು, ವೇಸ್ಟು ಆಗೋದಿಲ್ಲ, ನಮಗೆ ಲಾಭದಾಯಕ ಹಾಲು. ಮೊದಲು ಹುಲ್ಲಾಗ್ತಿದ್ದಾಗ ಅದು ಬರೀ 7-8 ಲೀಟ್ರ್ ಕೊಡ್ತಿದ್ವು. ಅದು ನೋಡೋದಕ್ಕೆ ಸಣ್ಣ ಹಸು ಜರ್ಸಿ. ಆದರೆ ಇವಾಗ ಅಕ್ಷ ಸೊಪ್ಪು, ರೇಷ್ಮೆ ಸೊಪ್ಪಿಂದು ಮತ್ತು ಎಲ್ಲ ರೀತಿಯ ಒಗಡು ಸಿಗೋದ್ರಿಂದ ಅದಿವಾಗ 10 ಲೀಟರ್ವರೆಗೂ ಹಾಲನ್ನು ಕೊಡ್ತಕ್ಕಂಥ ಒಂದು ಸಂಭವ ನಮಗೆ ಬಂದಿದೆ. ಒಂದು 60-70 ಕುರಿಗಳನ್ನು ಸಾಕಿರ್ತಕ್ಕಂಥವ್ರಿಗೆ ಜಾಸ್ತಿ ಒಗಡು ಮಿಕ್ಕಿರುತ್ತೆ. ಅಂಥ ಸಮಯದಲ್ಲಿ 2-3 ಹಸುಗಳನ್ನು ಸಾಕೊಂಡ್ರೆ ಅವ್ರಿಗೆ ಅಲ್ಲೇ ನಿಮಗೆ ಉತ್ತಮವಾದಂಥ ಲಾಭ ಕೂಡ ನಿಮಗೆ ಸಿಗ್ತಕ್ಕಂಥ ಸಂಭವ ಇರುತ್ತದೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೇನೆ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಾವು ಕೂಡ ರುದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆ ಹೈನುಗಾರಿಕೆಯ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಸೊ ಇನ್ನಷ್ಟು ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818

0: 0812-85-80-83 ಸಂಖ್ಯೆ ಮತ್ತೊಮ್ಮೆ 0812-85-80-83 ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೋನಾಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರುದ್ರಪ್ಪ ಅವರು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ರು. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನವರು. ಸೊ ಇವರು ಕೃಷಿಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿಯನ್ನ ಒಂದು ಪ್ರವೃತ್ತಿಯಾಗಿ ಮಾಡಿಕೊಂಡು ವೃತ್ತಿಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಕೃಷಿಯನ್ನು ಕಾಣ್ತಾ ಮತ್ತೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಹೈನುಗಾರಿಕೆಯನ್ನು ಮಾಡ್ತಾ ಇವರು ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗೆ ಅವರು ಕುರಿ ಸಾಕಾಣಿಕೆಯನ್ನು ಮಾಡಿ ಕುರಿಗಳನ್ನು ಮಾರಾಟ ಮಾಡಿ ಕೂಡ ಉತ್ತಮವಾದಂತಹ ಲಾಭವನ್ನು ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರುದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಕುರಿ ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಹಾಗೆ ಕುರಿ ಶೆಲ್ಟರ್ಗಳನ್ನ ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ, ಮತ್ತೆ ಕುರಿಗಳಿಗೆ ರೋಗಗಳು ಬರದೇ ಇರೋ ರೀತಿಯಲ್ಲಿ ನಾವು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಅವುಗಳಿಗೆ ಕೊಡುವಂತಹ ಆಹಾರ ಆಗಿರ್ಬೋದು, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರುದ್ರಪ್ಪ ಅವ್ರ ಜೊತೆನಲ್ಲಿ ಮತ್ತೊಮ್ಮೆ ಮಾತಾಡೋಣ. ಹಾಗೆ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆನಲ್ಲಿ ಯಾವ್ಯಾವ ಕುರಿಗಳನ್ನ ಸಾಕಾಣಿಕೆ ಮಾಡ್ತಿದ್ದೀರಾ, ಮತ್ತೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಹಾಗೆ ಸರ್, ಈಗ ಕುರಿಯನ್ನ ಸಾಕಾಣಿಕೆ ಮಾಡ್ತಾ ಇರುವಂತವ್ರು ಮೇವನ್ನ ಯಾವ ರೀತಿಯಲ್ಲಿ ಕೊಡ್ಬೇಕಾಗತ್ತೆ, ಈಗ ಏನು ಮಳೆಗಾಲದ ಸಮಯದಲ್ಲೆಲ್ಲ ಮೇವು ಚೆನ್ನಾಗಿ ಸಿಗುತ್ತೆ ನಮಗೆ ಹೊಲಗಳಲ್ಲಿ, ಆ ಟೈಮಲ್ಲಿ ಮೇವನ್ನ ಯಾವ ರೀತಿಯಲ್ಲಿ ಕೊಡ್ಬೇಕಾಗತ್ತೆ, ಮತ್ತೆ ಏನಾದ್ರು ಮೇವುಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆಲ್ಲ ಸಾಧ್ಯ ಇದೆ, ಹೇಗೆ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
2: ಕುರಿ ಮಡಗಿರ್ತಕ್ಕಂಥವ್ರು ಯಾವಾಗಲೂ ಮೇವಿದ್ದಾಗ ರಸ್ ಮೇವು ಅಥವಾ ಸೈಲೇಜ್ ಅಂತ ಕರಿತೀವಿ. ಈ ಸೈಲೇಜನ್ನು ಮಾಡ್ಕೊತಕ್ಕಂಥದ್ದು ಯಥೇಚ್ಛವಾಗಿ ಮೇವಿದ್ದಾಗ ವೇಸ್ಟ್ ಆಗೋದ್ರ ಬದಲು ನಾವು ಸ್ಟಾಕನ್ನು ಮಾಡಿಕೊಳ್ತಕ್ಕಂಥದ್ದು, ಇದು ಪೌಷ್ಟಿಕಾಂಶವಾಗಿ ಉಳ್ಕೊಳ್ಳುತ್ತೆ. ಈ ಒಂದು ಸೈಲೇಜನ್ನು ಮಾಡಬೇಕು ಅಂದಾಗ ನಾವು ಚಾಪ್ ಕಟ್ರ್ನಲ್ಲಿ ಎಲ್ಲ ರೀತಿಯ ಅಗಸೆ ಸೊಪ್ಪು, ರೇಷ್ಮೆ ಸೊಪ್ಪು, ನೇಪಿಯರು, ಜೋಳ, ಮುಸ್ಕಿನ ಜೋಳ ಎಲ್ಲವನ್ನು ಕೂಡ ನಾವು ಕತ್ತರಿಸ್ಬಿಟ್ಟು ಸಣ್ಣದಾಗಿ ಸುಮಾರು ಒಂದು ಸತಿಗೆ ಡಬ್ಬಲ್ಲಿ 3 ಡಬ್ಬನ್ನುವಷ್ಟನ್ನು ಒಂದು ಸತಿ ಇದರೊಳಗೆ ಹಾಕ್ತೀವಿ. ಹಾಕ್ಬಿಟ್ಟು 1 ಕೆಜಿ ಉಪ್ಪಿಗೆ 3 ಲೀಟರ್ ನೀರನ್ನು ಕದರಿರ್ತೀವಿ. ಆ ಕದರಿಬಿಟ್ಟು ಅದನ್ನು ಫಸ್ಟು ಇದನ್ನು 3 ಹಾಕ್ಬಿಟ್ಟು ತುಳಿತಾ ಇರ್ತೀವಿ. ತುಳಿದ್ಬಿಟ್ಟು ನಂತರ ಒಂದು ಸತಿ ಅದನ್ನು ಸ್ಪ್ರೇ ಮಾಡ್ತೀವಿ ಒಂದು ಉಪ್ಪನ್ನು. ನಂತರ 3 ಡಬ್ಬನ್ನು ಹಾಕ್ತೀವಿ. 1 ಕೆಜಿ ಬೆಲ್ಲಕ್ಕೆ 3 ಲೀಟರ್ ನೀರಿನಲ್ಲಿ ಕದಕೊಂಡಿರ್ತಕ್ಕಂಥದ್ದು 1/2 ಲೀಟರ್ ಬೆಲ್ಲವನ್ನು 1/4 ಲೀಟರ್ ಬೆಲ್ಲವಿದ್ದ ನೀರನ್ನು ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಇದೇ ರೀತಿಯಲ್ಲಿ ಇದಕ್ಕೆ ಸುಮಾರು 6 ರೀತಿಯಲ್ಲಿ 16-17 ಈ ಡಬ್ಬಗಳನ್ನು ಹಿಡಿದಿರ್ತದೆ. ಇದನ್ನು ತುಳಿದ್ಬಿಟ್ಟು ನಾವು ಪ್ಯಾಕ್ ಮಾಡ್ತೀವಿ. ಇದನ್ನು ಕರೆಕ್ಟಾಗಿ ಕವರ್ ಮಾಡಿಬಿಟ್ಟು ಇದಕ್ಕೆಲ್ಲ ಸೀಲ್ ಮಾಡಿಬಿಟ್ಟು ಮೇಲುಗಡೆ ಒಂದು ಕ್ಯಾಪ್ ಕೂಡ ಬಂದಿದೆ, ಅದನ್ನು ಮಾಡಿಬಿಟ್ರೆ ಯಾವುದೇ ರೀತಿಯ ಹೇರನ್ನು ತಗೊಳೋದಿಲ್ಲ, ಉತ್ತಮವಾಗಿ ಇರ್ತದೆ. ಇದನ್ನು 45 ದಿನಗಳ ಕಾಲ ನಾವು ಮುಟ್ಟೋದಿಲ್ಲ. ಇದನ್ನು ಅದಾದ ನಂತರ 2 ವರ್ಷಗಳ ಕಾಲ ಯಾವಾಗ ಬೇಕಾದರೂ ಹಾಕ್ಬೋದು. ಈ ಬೇಸಿಗೆನಲ್ಲಿ ಹೆಚ್ಚು ನಮಗೆ ಹಸಿ ಮೇವು ಸಿಗೋದಿಲ್ಲ, ಉತ್ತಮವಾದಂಥ ಮೇವು ಸಿಗಲ್ಲ ಅಂದಾಗ ಇದನ್ನು ಹೆಚ್ಚಾಗಿ ನಾವು ಒಂದೊಂದು ಮೇವಾಗಿ ಯಾವಾಗಲೂ ಬಳಸ್ತಾ ಇರ್ತೀವಿ. ಮಳೆಗಾಲದಲ್ಲಿ ಮೇವು ಜಾಸ್ತಿ ಇದ್ದಾಗ ಇದನ್ನು ನಾವು ಬಳಸೋಕ್ಕೆ ಹೋಗಿರೋದಿಲ್ಲ, ಯಾಕೆಂದರೆ ಅಲ್ಲೇ ನಮ್ಮ ತೋಟದಲ್ಲೇ ಉತ್ತಮವಾದಂಥ ಮೇವು ಇದ್ದಾಗ ಅದನ್ನು ಅಲ್ಲೇ ನಾವು ಕುಯ್ದುಬಿಟ್ಟು ಹಾಕ್ತಕ್ಕಂಥ ಒಂದು ಸಂಭವವನ್ನು ನಾವು ಮಾಡ್ಕೊಂಡಿದ್ದೀವಿ.
1: ಓಕೆ ಸರ್, ಈಗ 5 ತಳಿಯ ಕುರಿಗಳನ್ನು ನೀವು ಸಾಕಾಣಿಕೆ ಮಾಡ್ತಿದ್ವಿ ಅಂತ ಹೇಳಿದ್ರಿ, ಮತ್ತೆ ಈ ಕುರಿಗಳನ್ನೆಲ್ಲವನ್ನು ಒಂದೇ ಕಡೆಯಲ್ಲೇ ಬಿಟ್ಟಿರ್ತೀರಾ ಅಥವಾ ಹೇಗೆ ಇದನ್ನು ಸಾಕಾಣಿಕೆ ಮಾಡ್ತೀರಾ ಇದ್ರ ಬಗ್ಗೆ ಹೇಳ್ಬೋದು ಸರ್?
2: 3 ರೋಲ್ಗಳನ್ನು ಮಾಡಿಕೊಂಡಿದ್ದೀನಿ. ಒಂದೊಂದು ಕಡೆಗೆ ಒಂದೊಂದು ರೀತಿಯ ಕುರಿಗಳನ್ನು ಸಾಕೋದಕ್ಕೆ, ಉದಾಹರಣೆಗೆ ನಾವು ಸಾಕಬೇಕಾದಾಗ ಏನು ಮಾಡ್ತೀವಿ, ಮರಿ ಹಾಕಿರ್ತಕ್ಕಂಥ ಕುರಿಗಳನ್ನು ಒಂದು ಕಡೆ ಹಾಕ್ತೀವಿ, ಅದ್ರ ಪಕ್ಕದಲ್ಲಿ ಮರಿಗಳನ್ನು ಬೆಳಿಗ್ಗೆ ಡಿವೈಡ್ ಮಾಡ್ತೀವಿ, ಮತ್ತು ರಾತ್ರಿಗೆ ಅದ್ರ ಜೊತೆಗೆ ಬಿಡ್ತೀವಿ. ಯಾವಾಗಲೂ ಅದನ್ನು ಕುಡಿಯೋದಕ್ಕೆ ಬಿಡೋದಿಲ್ಲ, ಕುಡಿತಾ ಇದ್ದರೆ ಯಾವಾಗಲೂ ಕುಡಿತಾ ಇರ್ತವೆ, ಅದನ್ನು ಅದಕ್ಕೆ ಯಾವಾಗಲೂ ಹಾಲು ಸಾಕೋದಿಲ್ಲ, ಬೆಳಿಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಕುಡಿದ್ರೆ ಒಳ್ಳೆಯದಾಗುತ್ತೆ. ಹಾಗೆ ಈ ಕನ್ಸೀವ್ ಆಗಿರ್ತಕ್ಕಂಥ ಕುರಿಗಳಿಗೆ ಒಂದು ಪಾರ್ಟ್ ಪಡ್ತೀವಿ, ಅಲ್ಲಿ ಯಾವುದೇ ಒಂದು ಟಗರುಗಳನ್ನು ಬಿಡೋದಿಲ್ಲ ನಾವು, ಅವು ಯಾವಾಗ ಒಂದಕ್ಕೊಂದಕ್ಕೆ ಗುದ್ದಾಡೋದಿಲ್ಲ, ಅವೆಲ್ಲ ತುಂಬವು ಕನ್ಸೀವ್ ಆಗಿರ್ತಕ್ಕಂಥವು. ಮತ್ತು ಈ ಸೆಮೆಂಟ್ ತಗೊಂತಕ್ಕಂಥವನ್ನು ಒಂದು ಪಾರ್ಟ್ ಮಾಡಿರ್ತೀವಿ, ಇದಕ್ಕೆ ಮಾತ್ರ ನಾವು ಟಗರುಗಳನ್ನು ಅಲ್ಲಿಗೆ ಬಿಟ್ಕೊಳ್ತೀವಿ, ಅದು ಒಂದು ಕಂಪಾರ್ಟ್ಮೆಂಟ್ ಇರ್ತದೆ. ಮತ್ತು ಇನ್ನು ಗಂಡು ಟಗರು ಮರಿಗಳನ್ನು ಏನಿರ್ತವೆ ಪಡ್ಡೆ ಮರಿಗಳನ್ನು ಅವನ್ನು ಮಾತ್ರ ಒಂದು ಪಾರ್ಟ್ ಮಾಡಿರ್ತೀವಿ, ಅದರಲ್ಲಿ ಬೇರೆ ಯಾವನ್ನು ಬಿಡೋದಿಲ್ಲ. ಮತ್ತು ಹೆಣ್ಣು ಪಡ್ಡೆ ಮರಿಗಳಿಗೆ ಒಂದು ಪಾರ್ಟ್ ಮಾಡಿಬಿಟ್ಟು ಅದಕ್ಕೆ ಬಿಟ್ಟಿರ್ತೀವಿ. ಈ ರೀತಿಯಲ್ಲಿ ನಾವು ಪಾರ್ಟ್ ಪಾರ್ಟಲ್ಲಿ ಮೇಯಿಸಿದಾಗ ಅವಕ್ಕೆ ಯಾವ ರೀತಿಗೆ ಯಾವಕ್ಕೆ ಮೇವು ಹಾಕಬೇಕು, ಏನೋ ಎಷ್ಟಿಷ್ಟು ಹಾಕಬೇಕು, ಹೆಚ್ಚಿಗೆ ಯಾವಕ್ಕೆ ಹಾಕಬೇಕು, ಕಡಿಮೆ ಯಾವಕ್ಕೆ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಆ ರೀತಿಯಲ್ಲಿ ನಾವು ಇದನ್ನ ಇದು ಪಾರ್ಟ್ ಟೈಪ್ನಲ್ಲೂ ಕೂಡ ಇವನ್ನ ಸಾಕ್ತಾ ಇದ್ದೀವಿ. ವೈಜ್ಞಾನಿಕ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಕುರಿಯನ್ನು ಸಾಕೊಂಡಿದ್ದೆ. ಆದರೆ ಇವಾಗ ಉದಾಹರಣೆಗೆ ನಾನು ನಮ್ಮ ಮಿಸ್ಸಸ್ಸು ಕೂಡ ಟೀಚರ್ ಆಗಿರ್ತಕ್ಕಂಥವ್ರು ಪ್ರೈವೇಟ್ ಸ್ಕೂಲ್ನಲ್ಲಿ, ನಾನು ಬಿಡಿಸ್ಬಿಟ್ಟು

0: ಬರೀ ಮೊದಲು 10 ಕುರಿಗಳನ್ನು ಕೊಟ್ಟಂಥವನು, ನಂತರ 40, 50, 70 ಕುರಿಗಳನ್ನು ಮಾಡ್ತಕ್ಕಂಥದ್ದು. ನಮ್ಮ ಮಿಸ್ಸಸ್ಸೇ ಕೂಡ ಇವನ್ನ ಅರ್ಧ ಮೇಂಟೈನನ್ನು ಅವರೇ ಮಾಡಿ ಇವತ್ತು ಒಬ್ಬ ಪ್ರೌಢಶಾಲೆ ಶಿಕ್ಷಕನಾಗಿ ನಾನು ಎಷ್ಟು ಸಂಪಾದನೆಯನ್ನು ಮಾಡ್ತಾ ಇದ್ದೀನೋ ಅಷ್ಟು ಕುರಿನಲ್ಲೂ ಕೂಡ ಅಷ್ಟು ಸಂಪಾದನೆ ಆಗ್ತಾ ಇದೆ. ಇದರಿಂದ ಪ್ರತಿಯೊಬ್ಬ ರೈತ ಕೂಡ ಉತ್ತಮವಾದಂಥ ಯಾವಾಗಲೂ ಸರ್ಕಾರಿ ಕೆಲಸ ಅಲ್ಲಿ ಇಲ್ಲಿ ಹೋಗೋದ್ರ ಬದಲು ಇಂಥ ರೀತಿಯ ಕುರಿ ಸಾಗಾಣಿಕೆಯನ್ನು ನೀವು ಮಾಡಬಹುದಾಗಿದೆ. ನನ್ನ ಉದ್ದೇಶ ಏನು, ರಿಸರ್ಚ್ ಮೆಥಡ್ ನಂದು ಯಾವಾಗಲೂ ನನ್ನಂತೆ ಬೇರೆಯವರು ಆಗಬೇಕು, ಬೇರೆಯವರೆಲ್ಲರೂ ಕೂಡ ಎಲ್ಲರೂ ಕೂಡ ಸಮಯ ವೇಸ್ಟ್ ಮಾಡಬಾರ್ದು ಅಂತಕ್ಕಂಥ ನನ್ನ ಉದ್ದೇಶ. ಅದರಿಂದ ನನಗೊಂದು ಸಂತೋಷ ಅಂತಂದಿದೆ ಅಂದರೆ ನನ್ನ ಲಾಭದಾಯಕ ಜೊತೆಲಿ ನನ್ನ ಸುತ್ತಮುತ್ತಿನ ಜನ ಎಲ್ಲರೂ ಕೂಡ ಈ ರೀತಿಯ ಒಂದು ಕುರಿ ಸಾಗಾಣಿಕೆಯನ್ನು ಮಾಡಿ ಇವತ್ತು ಲಾಭದಾಯಕದಲ್ಲಿ ಇದ್ದಾರೆ. ಒಂದು ವರ್ಷಕ್ಕೆ 80-90 ನಾನು ಕುರಿಗಳನ್ನು ಮರಿಗಳನ್ನು ಮಾಡ್ತಾ ಇದ್ದೀನಿ. ನಾನು 3-3.5 ತಿಂಗಳು ಮರಿನೆಲ್ಲ ಮಾಡ್ತಾ ಇದ್ದೀನಿ. ಆವರೇಜು 80 ಕುರಿ ಅಂದ್ರು ನಾನು ಆವರೇಜ್ 8,000 ರೂಪಾಯಿ ಬರುತ್ತೆ. 8,000 ಅಂದ್ರೂ 8×64 640,000 ಕಡ 600,000 ಅಂದರೂ ಕೂಡ ನಮಗೆ ಈ ಪಿಚ್ಗೆ ಅಂತ ಇದೆಯಲ್ಲ ಇದು ನಮ್ಮ ತೋಟಕ್ಕೆ ಗೊಬ್ಬರ ಸುಮಾರು 100,000 ರೂಪಾಯಿ ನಾನು ಉಳ್ಕೊಳ್ಳುತ್ತೆ. ಇದರಿಂದ ನಮಗೆ ಒಂದು ವರ್ಷಕ್ಕೆ ಮಿನಿಮಮ್ 5,00,000 ರೂಪಾಯಿ ಎಲ್ಲ ಖರ್ಚು ಅಂದರೆ ಒಂದು 2,00,000 ರೂಪಾಯಿನಷ್ಟು ಖರ್ಚು ಬರುತ್ತೆ ಆಳುಗಳಿಗೆ ಮೇವು ಇದೆಲ್ಲ. ಮತ್ತು ಆ ಇನ್ನೊಂದು 5,00,000 ನಮ್ಗೆ ಉಳ್ಕೊಂತು ಅಂದ್ರು 5,00,000 ಒಂದು ತಿಂಗಳಿಗೆ ಆವರೇಜು 40,000 ರೂಪಾಯಿ ನನಗೆ ಬಂತು. 40, 42 ಅಥವಾ 38 ಈ ರೀತಿಯಲ್ಲಾದರೂ ಬರುತ್ತೆ. ಅಂದರೆ ಒಂದು ಎಂಪ್ಲಾಯಿಗೆ ಬರ್ತಕ್ಕಂಥ ಒಂದು ಸಂಬಳ ಬಂದಂಗಾಯಿತು. ಅದೇ ರೀತಿಯಲ್ಲಿ ಬಿಡುವಿನ ಸಮಯವನ್ನು ನಾನು ಸರಿಯಾಗಿ ಸದುಪಯೋಗಪಡಿಸ್ಕೊಂಡಿರ್ತಕ್ಕಂಥ ಒಂದು ನನಗೆ ಒಂದು ಖುಷಿ. ಮತ್ತು ನನ್ನ ಆರೋಗ್ಯ, ನನಗೆ 55 ವರ್ಷ ತುಂಬಿದೆ ಆದರೂ ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಇದಕ್ಕೆ ಕಾರಣ ಇವೆಲ್ಲ ಒಂದು ಕಸುಬಲ್ಲಿ ನಾನು ತೊಡಗಿಸ್ಕೊಂಡಿರೋದ್ರಿಂದ. ಅದರಿಂದ ಎಲ್ಲ ಇಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಕುರಿಯಿಂದ ಲಾಭದಾಯಕವಾದಂತಹ ಆದಾಯ ನಮಗಿದ್ದಾಗ ನಮ್ಮ ಸಂಸಾರ ಕೂಡ ಚೆನ್ನಾಗಿರುತ್ತೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ.
1: ಖಂಡಿತವಾಗ್ಲಿ ಸರ್. ಸೊ ತುಂಬ ಚೆನ್ನಾಗಿ ಇವತ್ತು ಕುರಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ತಾವು ಶಿಕ್ಷಕರಾಗಿನೂ ಕೃಷಿಯ ಜೊತೆ ಕೃಷಿಯಲ್ಲಿ ತೊಡಗಿಸ್ಕೊಂಡು ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಹಾಗೆ ಕುರಿ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಅವುಗಳನ್ನ ಹೇಗೆ ಸಾಕಾಣಿಕೆ ಮಾಡಬೇಕಾಗತ್ತೆ ಮತ್ತೆ ಅವುಗಳ ಪಾಲನೆಯನ್ನ ಹೇಗೆ ಮಾಡಬೇಕಾಗತ್ತೆ ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಸೊ ಕುರಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಮತ್ತೊಮ್ಮೆ ರುದ್ರಪ್ಪ ಸರ್ ತಮಗೆ ಧನ್ಯವಾದಗಳು. ಸೊ ಕಾರ್ಯಕ್ರಮವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಹಾಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ನಾನು ನಿಮ್ಮ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೇ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುತ್ತಿದ್ದ ಆನೆ ಬಲರಾಮ ಇನ್ನಿಲ್ಲ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲೆಲ್ಲಿಯೂ ನಗೆಯ ಪನ್ನೀರ ಎಂಬ ಚಿತ್ರಗೀತೆಯನ್ನು ನಾವೆಲ್ಲ ಕೇಳಿದ್ದೇವೆ. ದಸರಾ ಎಂದರೆ ಸಾಕು, ಮೈಸೂರು ಜಂಬೂರು ಸವಾರಿಯ ದೃಶ್ಯಗಳು ಕಣ್ಮುಂದೆ ಬಂದು ನಿಲ್ಲುತ್ತವೆ. ಜಂಬೂ ಸವಾರಿಯಲ್ಲಿ ಲಕ್ಷಾಂತರ ಪ್ರೇಕ್ಷಕರ ಗಮನ ಸೆಳೆದು ಗುರುತಿಸಲ್ಪಟ್ಟ ಆನೆ ಎಂದರೆ ಅದು ಬಲರಾಮ. ಇದೇ ಮೇ ತಿಂಗಳ 2023ರ 7ನೇ ತಾರೀಕು ಆ ಆನೆ ಬಲರಾಮ ತನ್ನ 67ನೇ ವಯಸ್ಸಿನಲ್ಲಿ ಕ್ಷಯರೋಗದಿಂದ ನರಳಿ ತೀರಿ ಹೋದದ್ದು ಮಾವುತರ ಕಣ್ಣಲ್ಲಿ ಕಂಬನಿ ಮಿಡಿಸಿತು. 1987ರಲ್ಲಿ ಈ ಬಲರಾಮ ಎಂಬ ಹೆಸರಿನ ಆನೆಯನ್ನು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಕಟ್ಟೆಪುರ ಅರಣ್ಯದಿಂದ ಸೆರೆಹಿಡಿಯಲಾಗಿತ್ತು. ನಂತರ ಅರಣ್ಯ ಇಲಾಖೆಯವರು ಆ ಆನೆಯನ್ನು ಪಳಗಿಸಿ ತರಬೇತಿ ನೀಡಿದರು. ಮೈಸೂರು ದಸರಾದ ಜಂಬೂ ಸವಾರಿಗೆ ಬಲರಾಮನನ್ನು ತಯಾರಿ ಮಾಡಲಾಯಿತು. ದಸರಾ ಉತ್ಸವ ಚರಿತ್ರೆ ಪರಂಪರೆಯಲ್ಲಿ ಬಲರಾಮ ತನ್ನ ಛಾಪನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದ ಆನೆ. ಆನೆಗೆ ಬಲರಾಮ ಎಂದು ಕರೆಯುತ್ತಿದ್ದರು. ಬಲರಾಮ ಎಂದರೂ ಅದೊಂದು ಸೌಮ್ಯ ಸ್ವಭಾವದ ಪ್ರಾಣಿಯಾಗಿತ್ತು. ಹಸುವಿನಂಥ ಬಲರಾಮ ಚಿಕ್ಕ ಮಕ್ಕಳಿಗೆ, ಮುದುಕರಿಗೆ ಹಾಯದ, ಒದೆಯದ ಸಾಧು ಪ್ರಾಣಿಯಾಗಿತ್ತು. ಬಲರಾಮ ಅತಿ ಶಿಸ್ತಿನ ಪ್ರಾಣಿ. ಹಾಗಾಗಿಯೇ ಸುಮಾರು 19 ವರ್ಷಗಳ ಕಾಲ ಬಲರಾಮ ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಯಶಸ್ವಿಯಾಗಿ ಅಂಬಾರಿಯನ್ನು ಹೊತ್ತು ನಿರ್ವಹಿಸುತ್ತೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬಲರಾಮ ತುಂಟಾಟ ಪುಂಡಾಟದಿಂದ ಹಿಂಡಿನೊಂದಿಗೆ ತೋಟಗಳಿಗೆ ನುಗ್ಗಿ ಬೆಳೆ ಹಾಳು ಮಾಡುತ್ತಿತ್ತು. ಬಲರಾಮನಿಗೆ ಹೆಂಡಕುಡುಕ ಪುಂಡಾನೆ ಎಂದು ಜನ ಕರೆಯುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಬಲರಾಮ ಕಾಡಿನ ಆನೆಗಳೊಂದಿಗೆ ಸೆಣಸಾಟ ನಡೆಸಿ ತನ್ನ ಎಡಗಣ್ಣನ್ನು ಕಳೆದುಕೊಂಡಿತ್ತು. ಕೇವಲ ಬಲಗಣ್ಣಿನ ದೃಷ್ಟಿ ಮಾತ್ರ ಅದಕ್ಕಿತ್ತು. ಒಕ್ಕಣ್ಣಿನ ದೃಷ್ಟಿ ಇದ್ದರೂ ಅದು ಎಂದಿಗೂ ಜಂಬೂ ಸವಾರಿಯಲ್ಲಿ ಯಾವ ಧಕ್ಕೆಯನ್ನು ತರಲಿಲ್ಲ. ಕಳೆದ 5-6 ವರ್ಷಗಳಿಂದ ಅದರ ಒಕ್ಕಣ್ಣಿನ ದೃಷ್ಟಿಯೂ ಮಂದವಾಗಿತ್ತು. ಅದರ ಚಟುವಟಿಕೆಗಳು ಕಡಿಮೆಯಾಗಿದ್ದವು. ಕೇವಲ ಕಾಡಿಗೆ ಹೋಗಿ ಮತ್ತೆ ಕ್ಯಾಂಪಿಗೆ ಮಾತ್ರ ವಾಪಸ್ಸು ಬರುತ್ತಿತ್ತು. ಕ್ಯಾಂಪಿನಲ್ಲಿ ಚಿಕ್ಕ ಆನೆ ಮರಿಗಳಿಗೆ ತರಬೇತಿ ನೀಡುವಾಗ ಬಲರಾಮ ಆನೆಯನ್ನು ಬಳಸಲಾಗುತ್ತಿತ್ತು. ಅಂಬಾರಿ ಹೊರುತ್ತಿದ್ದ ಬಲರಾಮನು ನಗರದುದ್ದಕ್ಕೂ ಶಿಸ್ತುಬದ್ಧವಾಗಿ ವರ್ತಿಸುತ್ತಿದ್ದ. ಅದಕ್ಕೆ ಪ್ರಮುಖ ಕಾರಣವೇ ಬಲರಾಮನನ್ನು ನೋಡಿಕೊಳ್ಳುತ್ತಿದ್ದ ಮಾವುತ ತಿಮ್ಮ. ದ್ರೋಣ, ಅಭಿಮನ್ಯು ಎಂಬ ಆನೆಗಳು ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುತ್ತಿದ್ದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅರ್ಜುನ ಎಂಬ ಆನೆಯು ಕೂಡ ಅಂಬಾರಿ ಹೊರುತ್ತಿತ್ತು. ಈ ಆನೆಗಳ ನಂತರ ಬಂದ ಜಂಬೂ ಸವಾರಿಯಲ್ಲಿ ಭಾಗವಹಿಸುವ ಆನೆಯೇ ಬಲರಾಮ. 2022 ಡಿಸೆಂಬರ್ ತಿಂಗಳಿನಲ್ಲಿ ಬಲರಾಮನಿಗೆ ಭೀಮನಕಟ್ಟೆ ಕ್ಯಾಂಪ್ ಬಳಿ ತೋಟಕ್ಕೆ ನುಗ್ಗಿ ತಂದು ರೈತರೊಬ್ಬರು ಗುಂಡು ಹಾರಿಸಿದಾಗ ಅದು ಗಾಯಗೊಂಡಿತ್ತು. ಅದೇ ಗಾಯ ಮುಂದೆ ಉಲ್ಬಣಿಸಿತು. ಗಾಯಗೊಳ್ಳದಿದ್ದರೆ ಆನೆ ಇನ್ನೂ 20 ವರ್ಷ ಬದುಕುತ್ತಿತ್ತು ಎಂದು ಬಲರಾಮನ ಮಾವುತ ತಿಮ್ಮ ಇಂದಿಗೂ ದುಃಖಪಡುತ್ತಾನೆ. ತಿಮ್ಮ ಆನೆಯನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ತನ್ನ ಹೆಂಡತಿ ಮಕ್ಕಳಿಗಿಂತ ಬಲರಾಮನನ್ನು ಆತ ಅತಿಯಾಗಿ ಕಾಳಜಿಯಿಂದ ಸಾಕುತ್ತಿದ್ದ. ಆನೆಯ ಭಾಷೆಯನ್ನು ಆಳವಾಗಿ ಆತ ಅರಿತಿದ್ದ. ಬಲರಾಮನೊಂದಿಗೆ ಮಧುರ ಬಾಂಧವ್ಯ ಹೊಂದಿದ್ದ. ಮಾವುತ ಮತ್ತು ಆನೆಯ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಎಂಥದ್ದು ಎಂಬುದನ್ನು ನಾವು ಇತ್ತೀಚಿನ ಗ್ರೀನ್ ಆಸ್ಕರ್ ಪ್ರಶಸ್ತಿ ವಿಜೇತ ಸಿನಿಮಾ ದ ಎಲಿಫೆಂಟ್ ವಿಸ್ಪರರ್ಸನ್ನು ನೆನಪಿಸಿಕೊಳ್ಳಬಹುದು. ಅಂತೂ ಒಂದು ಅತ್ಯುತ್ತಮವಾದ ಆನೆ ಬಲರಾಮನನ್ನು ನಾವು ಕಳೆದುಕೊಂಡಿದ್ದೇವೆ. ಈಗ ದಸರಾ ಸಂದರ್ಭದ ಜಂಬೂ ಸವಾರಿಯಲ್ಲಿ ಯಾವ ಆನೆ ಅಂಬಾರಿಯನ್ನು ಹೊರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ

0: ಮರಿಬೇಡ.
1: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮದುವೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಮ್ಮ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಗೀತೆ ಓ ಅಂಬರ ತಾರೆ ಎನ್ನುವಂಥ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಮದುವೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹುಣ್ಣಿಮೆಯೇ ನಿಂಗೆ ಕೋಪವೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು 1997ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ರಮೇಶ್ ಅರವಿಂದ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಮುಂಜಾನೆ 6 ಗಂಟೆ 10 ನಿಮಿಷಕ್ಕೆ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿದೆ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
4: ಶ್ರೋತೃಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಚಂದ್ರಮುಖಿ ಪ್ರಾಣಸಖಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಚಿಗುರು ಬೊಂಬೆಯೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು. ರಮೇಶ್ ಅರವಿಂದ್ ಪ್ರೇಮ ಭಾವನ ಅವರ ಒಂದು ನಟನೆಯ ಈ ಒಂದು ಗೀತೆಯನ್ನ ಅದುವೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಅಮೃತ ವರ್ಷಿಣಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಬಲ್ಲೆ ಬಲ್ಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮೇಶ್ ಅರವಿಂದ್ ಹಾಗೂ ಸುಹಾಸಿನಿ ಹಾಗೂ ಶರತ್ ಬಾಬು ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಅಮೆರಿಕ ಅಮೆರಿಕ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. 100 ಜನ್ಮಕ್ಕೂ 106 ಜನ್ಮಕ್ಕೂ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಮನುಮೂರ್ತಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮೇಶ್ ಅರವಿಂದ್ ಹಾಗೂ ಹೇಮಾ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಅಮೃತ ವರ್ಷಿಣಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಈ ಸುಂದರ ಬೆಳದಿಂಗಳ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮೇಶ್ ಅರವಿಂದ್ ಹಾಗೂ ಸುಹಾಸಿನಿ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಅದುವೇ ನಮ್ಮ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಆನಂದಿಸಿ.

ಪ್ರೇಮ ಭವನ ಅವರ ಒಂದು ನಟನೆಯ ಚಿತ್ರ ಇದು. 1999 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಚಂದ್ರಮುಖಿ ಪ್ರಾಣಸಖಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅರಳು ಹುಣ್ಣಿಮೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದು ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ಇದು 1999 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಕುಶಲವೇ ಕ್ಷೇಮ ಎನ್ನುವಂತಹ ಒಂದು ಚಿತ್ರದ ಗೀತೆ, ಆ ದೇವರ ಸುಂದರ ಎನ್ನುವಂತಹ ಒಂದು ಗೀತೆಯನ್ನ ರಾಜೇಶ್ ಕೃಷ್ಣನ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 2003 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಶ್ರೀಮಸ್ತು ಶುಭಮಸ್ತು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ದೂರ ದೂರ ನೋಡಿದಷ್ಟು ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಅನು ಪ್ರಭಾಕರ್ ಅವರ ಒಂದು ನಟನೆಯ ಚಿತ್ರ. ಇದು 2000 ಇಸವಿಯಲ್ಲಿ ತೆರೆ ಕಂಡಿರುವಂತಹ ಈ ಒಂದು ಅಮೋಘವಾದಂತ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮುಂಚೆನೆ ನನ್ ಒಂಟಿಯಾಗಿ ಬರಕ್ ಹೇಳ್ದೆ? ಬೇಕ್ ಹೇಳೋ.
1: ಇವತ್ ನಿನ್ ಹುಟ್ಟಿದ ದಿನ ಅಲ್ವಾ, ನನ್ನಿಂದ ಏನೇನು ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ 7 ಬಣ್ಣಗಳು ನಮ್ಮ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ನಿನ್ನೆ ಪ್ರೀತಿಸುವೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಒಲವೇ ನನ್ನೊಲವೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 2002ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ರಮೇಶ್ ಅರವಿಂದ್ ಹಾಗೂ ರಾಶಿ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಶ್ರೀಮಸ್ತು ಶುಭಮಸ್ತು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಪುನಃ ಪುನಃ ಕೇಳಿದರು ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ನಾಗ ಚಂದ್ರಿಕಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 2000 ಇಸ್ವಿಯಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ರಮೇಶ್ ಅರವಿಂದ್ ಹಾಗೂ ಅನು ಪ್ರಭಾಕರ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಪತಿದೇವ, ತಾವು ಯೋಗ ನಿದ್ರೆಯಲ್ಲಿ ಏನನ್ನು ವಿಚಾರ ಮಾಡುತ್ತಾ ಕುಳಿತಿರುವಿರಿ ಸ್ವಾಮಿ?
1: ನೋಡು ದೇವಿ, ನಾನೀಗ ಭೂಲೋಕಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅಲ್ಲಿ ನನ್ನ ಪರಮ ಭಕ್ತನಾದ ತ್ರಿಪಲೇಶ್ವರದ ಅರಸನು ದಿನಾಲೂ ನನ್ನ ಶಿವಮಯ ಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾನೆ. ಅದು ಅಲ್ಲದೆ ತನಗೆ ಮಕ್ಕಳಿಲ್ಲದ ಕಾರಣ ನನ್ನ ಶಿವಮಯ ಲಿಂಗಕ್ಕೆ ಹಣಿಯನ್ನು ಅಪ್ಪಳಿಸಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಾನು ಭೂಲೋಕಕ್ಕೆ ಹೋಗಿ ಬರುತ್ತೇನೆ ದೇವಿ.
0: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
1: ಭೃಂಗನರ್ತಿಕೇರೆ, ನೀವಾದರೂ ನಿಮ್ಮ ಸ್ಥಾನಗಳಿಗೆ ಹೋಗುವಂತರಾಗಿರಿ.
0: ಆಗಲಿ ಸ್ವಾಮಿ.
1: ನಾರದರೆ,
2: ಮತ್ತೇನು ಪ್ರಭು?
1: ತಾವಾದರೂ ಈ ತ್ರಿಲೋಕವನ್ನು ಸಂಚಾರ ಮಾಡುತ್ತಾ ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗುವಂತರಾಗಿರಿ.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ತ್ರಿಲೋಕ ಸಂಚಾರ ಮಾಡುತ್ತಾ ನಾನಾದರೂ ಹೋಗಿ ಬರುವೆ ಪ್ರಭು. ನಾರಾಯಣ ನಾರಾಯಣ.

0: ಮಕ್ಕಳ ಭಾಗ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ಶಾಂತನಾಗು, ಶಾಂತನಾಗು, ಶಾಂತನಾಗು.
1: ಏನು ನನ್ನ ದೈವ

0: ಮಹಾನುಭಾವನಾದ ರಾಜನೇ, ಮೆಚ್ಚಿದನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತನಾಗು.
1: ನನಗೊಂದು ಪುತ್ರ ದಯಪಾಲಿಸಲಪ್ಪ.
0: ಅದನ್ನಾದರೂ ಅನುಗ್ರಹಿಸಿದ್ದೇನೆ ರಾಜನೇ, ತೆಗೆದುಕೋ ಇದು ಫಲಗಳನ್ನು.
1: ಅಯ್ಯೋ ಶೂಶಭಾ ಶಂಕರ ಪರಮೇಶ್ವರ, ಇದನ್ನು ಬೇರೆ ವಿಚಿತ್ರ ಮಾಡಿಬಿಟ್ಟು ಸ್ವಾಮಿ, ನನ್ನ ಕೈಯಲ್ಲಿ ಐದು ಗುಳಿಗಳು.
0: ಗಾಬರಿಯಾಗಬೇಡ ರಾಜನೇ, ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ. ಅದು ಅಲ್ಲದೆ ಆ ಐದು ಗುರುಳುಗಳನ್ನು ಒಯ್ದು ಬಂಗಾರದ ತೊಟ್ಟಿಲಲ್ಲಿಟ್ಟು ಕೈ ತೊಳೆದುಕೋ. ಆಗ ಆ ಐದು ಗುರುಳುಗಳನ್ನು ಒಂದೊಂದಾಗಿ ಒಡೆಯುವಂತನಾಗು. ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ ರಾಜನೇ.
1: ಆಗಲಿ ದೇವ ಆಗಲಿ.
0: ತಥಾಸ್ತು.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಗಂಡು ಮಗವನ್ನು ಕೊಡು ಅಂದು ನಾನು ಬೇಡಿದರೆ ನನಗೂ ಐದು ಹೆಣ್ಣು ಮಕ್ಕಳನ್ನು ಕೊಟ್ಟಿ ಏನಪ್ಪ ಕೊಟ್ಟಿ. ನನ್ನ ದೈವದಲ್ಲಿ ಗಂಡು ಮಕ್ಕಳವಿಲ್ಲ, ಒಂದಾಗ ಐದು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಾದರೂ ಏನು ಮಾಡಲಿ ಸ್ವಾಮಿ? ಹೆಣ್ಣು ಹುಟ್ಟಿ

0: ಅಕ್ಕ, ಆ ಪಾತಾಳ ಲೋಕದಿಂದ ಈ ಭೂಲೋಕಕ್ಕೆ ಬಂದಂತವಾಯ್ತು. ಇನ್ನು ಮುಂದೆ ನಾವು ಎಲ್ಲಿ ಇರುವುದಕ್ಕ?
1: ನೋಡು ತಂಗಿ, ಈ ವಿಶ್ವದಲ್ಲಿ ಎಲ್ಲಿ ಆನಂದು ಕಾಣಿಸುತ್ತವೆ ಅಲ್ಲೇ ಇದ್ದ ಬಿಡುನ.
0: ಅಕ್ಕ, ಈ ಪಾತಾಳ ಲೋಕದಲ್ಲಿ ನಾಗಶೇಷನು ನಮ್ಮಿಂದ ಒಂದು ಮಹತ್ಕರವಾದ ಕಾರ್ಯವನ್ನು ಆಗಬೇಕಾಯ್ದಂತೆ. ನಮ್ಮಿಂದ ಏನು ಅಂತ ಮಹಾಕಾರ್ಯವಾಗಬೇಕಾಗಿದೆ?
1: ಹೌದೇ ತಂಗಿ, ನಾವು 5 ಮಂದಿಯಲ್ಲಿ ಅವು 3 ಅಲ್ಲೇ ಇಟ್ಟುಕೊಂಡ, ನಮ್ಮನಿಬ್ಬರನ್ನು ಭೂಲೋಕಕ್ಕೆ ಕಳಿಸಿದ. ಇದರಲ್ಲಿ ಬೇರೆ ವಿಚಿತ್ರದೇ ಏನೋ ನನಗಂತೂ ತಿಳಿಯಲಾಯ್ತು.
0: ಅಕ್ಕ, ಆ ನಾಗಶಿಷ್ಯನ ಲೀಲೆ ಯಾರಿಗೆ ತಿಳಿಯದಕ್ಕ? ಯಾರಿಗೆ ತಿಳಿಯದು? ಮೇಲಾಗಿ ನಮ್ಮಣ್ಣನು ಲಾಲನೆ ಪಾಲನೆ ಮಾಡಿ ಕಾಪಾಡಿದ ಸದ್ಗುರು ಅವನು. ನಮ್ಮನ್ನು ಏತಕ್ಕಾಗಿ ಕರೆಸಿರೋನು? ಯಾರಿಗಾಗಿ ಕರೆಸಿರೋನು? ನನಗೊಂದು ತಿಳಿಯದಕ್ಕ ಒಂದು ತಿಳಿಯದು.
1: ತಂಗಿ, ಅದು ಏನೇ ಇರಲಿ ಬಿಡು, ಒಂದು ಮನೋರಮವಾದ ಸ್ಥಾನವನ್ನು ಹುಡ್ಕೊಂಡು ಬಾರೆ.
0: ಹಾಗಾದ್ರೆ ನಡೆಯಕ್ಕ ಹೋಗೋಣ.
1: ತಂಗಿ, ಅದೇ ನೋಡು, ಗಿಡ ಬಳ್ಳಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತವೆ.
0: ಹೌದ್ ನೋಡಕ್ಕ, ಎಷ್ಟು ಮಧುರವಾಗಿದೆಯಲ್ಲ.
1: ತಂಗಿ, ಒಣಕಂತೂ ಬಂದಂತಾಯ್ತು.
0: ಆಹಾಹಾ, ಎಂತ ರಮೇಣು, ಗಿಡದಿಂದ ಗಿಡಕ್ಕೆ ಹಬ್ಬಿದ ಬಳ್ಳಿವು ಎಷ್ಟು ಸುಂದರವಾದ ಹೂಗಳನ್ನು ಬಿಟ್ಟು ಆನಂದದಿಂದ ನಗುತ್ತಾ ಇಲ್ವೇ ಅಕ್ಕ? ಅಕ್ಕ, ಇವು ಯಾವ ಗಿಡ ಮರಗಳು?
1: ತಂಗಿ, ಇವು ಆಲದ ಮರಗಳೇ ಇವೆ. ಇದು ಹೆಣ್ಣು ಆಲದ ಮರ, ಇದು ಗಂಡು ಆಲದ ಮರ. ನಾವಿರ್ಬೇಕಾದ್ರೆ ಮಹಾಪತಿವರ್ತಿಯರು ಇದೇ ಹೆಣ್ಣು ಆಲದ ಮರದಲ್ಲಿ ಇದ್ದ ಬಿಡುನ.
0: ಅಕ್ಕ, ಅದು ನೋಡು, ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ಓಹೋ, ಬಂದೇ ಬಿಟ್ರು.
2: ಓ ತಾಯಿಗಳರ, ತಾವು ಯಾರಮ್ಮ? ಈ ನಿರ್ಜನವಾದ ಕಾಡಿನಲ್ಲಿ ವಾಸಿಸುವ ಕಾರಣೇನಮ್ಮ?
1: ಅಯ್ಯ, ತಾವು ಯಾರು? ತಾವು ಯಾವ ಊರಿನವರು? ತಮ್ಮ ಹೆಸರೇನು?
2: ಅಮ್ಮ ಅಮ್ಮ, ನಾನು ಇದೇ ತಿಪ್ಪಲೇಶ್ವರದ ಅರಸನಮ್ಮ.
0: ಹಾಗಾದ್ರೆ ನೀವು ಇಲ್ಲೇನ ಕಾರಣ ಬಂದಿರುವಪ್ಪ?
2: ಭೇಟಿಗಾಗಿ ಬಂದಿರುವಮ್ಮ.
1: ಸರಿ, ಹಿಂದೊಮ್ಮೆ ನಿಮಗೆ ಪರಮಾತ್ಮ ಕೊಟ್ಟು 5 ಹೆಣ್ಣು ಮಕ್ಕಳನ್ನು ಇದೇ ತಿಪ್ಪಲೇಶ್ವರದ ಕೆರೆಯಲ್ಲಿ ಒಗೆದವರು ನೀವೇ ಅಲ್ಲಪ್ಪ?
3: ಹೌದು
2: ಹೌದು ತಾಯಿಗಾರೇ, ನಾನೇ. ಅದೇ ಪಾಪಾತ್ಮನು ನಾನಮ್ಮ. ಇದು ಹೇಗೆ ಗೊತ್ತಮ್ಮ ನಿಮಗೆ?
0: ನೀನು ಒಗೆದ ಖುಷಿಗಳನಪ್ಪ.
2: ಸತ್ಯವೇನಮ್ಮ ಸತ್ಯವೇನು?
1: ಅದೇ ಸತ್ಯವನ್ನು ಹೇಳಲಾಕೆ ಬಂದಿರುವೆ ಈ ಭೂಲೋಕಕ್ಕೆ.
0: ನೋಡಪ್ಪ, ನೀನು ನಮ್ಮನ್ನ ಕೆರೆಯಲ್ಲಿ ಒಗಿದು ಕೂಡಲಿ ಆದಿಶೇಷನು ಬಂದು ನಮ್ಮನ್ನು ಪಾತಾಳಲೋಕೆ ಕರೆದುಕೊಂಡು ಹೋಗಿ ಸಾಕಿ ಸಲ್ವಿ ಇಷ್ಟು ದೊಡ್ಡವರನ್ನು ಮಾಡಿ 3 ಮಂದಿ ಅಕ್ಕಂದ್ರನ್ನು ಅಲ್ಲೇ ಇಟ್ಟುಕೊಂಡ, ನಮಗಿಬ್ಬರಿಗೆ ಭೂಲೋಕಕ್ಕೆ ಹೋಗಿ ಬಂದು ಕಳಿಸಿದನು.
1: ನಮ್ಮಿಂದ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ ಅಂತೆ.
2: ಆಗಲಿ ಮಗಳೇ, ಆದಿಶಿಷ್ಯನು ನಿಮ್ಮನ್ನು ಕಾಪಾಡಲಿ. ನಡ್ರಮ್ಮ, ಅರಮನೆಗೆ ಹೋಗೋಣ.
1: ನಾವು ಎಲ್ಲಿ ಬರುವಂತಿಲ್ಲ, ನಿನ್ನಿಂದ ನಮಗೆ ಸ್ವಲ್ಪ ಸಹಾಯ ಮಾಡು ಅಷ್ಟೇ ಸಾಕು.
2: ನೋಡು ಮಗಳೇ, ನನ್ನಿಂದ ಏನು ಸಹಾಯ ಮಾಡಬೇಕಾಗಿದೆ ಬೇಗ ಹೇಳು ಮಗಳೇ.
1: ನೋಡಪ್ಪ, ಈ ಕಾಡಾರಣ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಹೆಣ್ಣು ಆಲದ ಗಿಡದ ಮೇಲೆ ಅಂತರ ಗಮನವನ್ನು ಕಟ್ಟಿಸಿಕೊಡಪ್ಪ, ಅಷ್ಟೇ ಸಾಕು.
2: ಆಗಲಿ ಮಗಳೇ, ಈಗಿಂದೀಗಲೇ ಅರಮನೆಗೆ ಹೋಗಿ ಎಲ್ಲ ಸಾಹಿತ್ಯವನ್ನು ತಂದು ಅಂತರ ಗಮನವನ್ನು ಕಟ್ಟಿಸಿಕೊಡ್ತೇನೆ.
1: ಅಷ್ಟು ಮಾಡಿ ಬಿಡಪ್ಪ, ಸಾಕು.
2: ಹೋಗಿ ಬರ್ತೇನೆ ಮಗಳೇ.
0: ಹಾಗಾದ್ರೆ ಹೋಗಿ ಬೇಗನೆ ಬಂದು ಬಿಡುವಪ್ಪ.
2: ಆಗಲಿ ಮಗಳೇ, ಬೇಗನೆ ಹೋಗಿ ಬೇಗನೆ ಬರ್ತೇನೆ.
4: ನಾರದರೆ, ನಾವು ಇನ್ನು ಮೇಲೆ ಎಲ್ಲಿಗೆ ಹೋಗೋಣ? ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗೋಣ ನಡೇನ್.
5: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
0: ಅಕ್ಕ, ನಮ್ಮಂತ ಪತಿವರ್ತರು ಯಾರು ಇರುವುದಿಲ್ಲ ಈ ಜಗದಲ್ಲಿ.
1: ಹೌದೇ ತಂಗಿ, ಎಲ್ಲರಕ್ಕಿಂತಲೂ ನಾವೇ ದೊಡ್ಡವರು, ನಾವೇ ಮಹಾಪತಿವರ್ತಿಯರು. ನಮ್ಮನ್ನು ಬಿಟ್ಟರೆ ಯಾರಿರುವರು ಈ ಭೂಲೋಕದಲ್ಲಿ? ನಾವೇ ಹೆಚ್ಚಿನವರು.
5: ನಾರಾಯಣ ನಾರಾಯಣ. ಓ ಗುರುದೇವ.
4: ಮತ್ತೇನು ನಾರದ?
5: ಏಕೋ ನಿಮ್ಮೊಡನೆ ಬರಲು ನನ್ನ ಮನಸ್ಸು ಒಪ್ಪದು. ನಾರಾಯಣ ನಾರಾಯಣ.
4: ಯಾಕೋ ನಾರದ, ಹೀಗೇಕೆ ಮಾತನಾಡುತ್ತಿರುವಿ? ನೋಡು, ನಾನಾದರೂ ಸಂಚಾರ ಮಾಡುತ್ತಾ ಹೋಗುವಂತನಾಗುತ್ತೇನೆ, ನೀನು ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಆಗಲಿ ಪ್ರಭು.
4: ಆಗಲಿ ಎಂದು ಈ ಭೂಲೋಕದ ಸವಿ ಸುಖವನ್ನು ಉಣ್ಣುತ್ತಾ ಕೂಡಬೇಡ, ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಹೋಗಿ ಬರ್ತಾ ಇದ್ದೀನಿ ಪ್ರಭು.
4: ನಾನು ಹೋಗಿ ಬರುತ್ತೇನೆ ನಾರದ.
5: ಹೋಗಿ ಬನ್ನಿ ಪ್ರಭು. ನಾರಾಯಣ ನಾರಾಯಣ. ಹೋಗಿ ಗುರುದೇವ ಹೋಗಿ. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ನಡೆಯಲಾರವು, ಏಕೆಂದರೆ ತ್ರಿಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ಮಾಡುವರು ಯಾರು? ನಾರಾಯಣ ನಾರಾಯಣ.
0: ಅಕ್ಕ, ಇಲ್ಲಿ ಹೆಣ್ಣು ಅಂದರೆ ನಾವೇ, ಗಂಡು ಎಂದರೆ ನಾವೇ ನೋಡಕ್ಕ.
1: ಹೌದೇ ತಂಗಿ, ಅಲ್ಲ ಒಂದವರು ಯಾರು? ನಾವಿದ್ದ ಸ್ಥಾನದಲ್ಲಿ ಒಂದು ಗಂಡು ಜಾತಿಯ ಹಕ್ಕಿ ಗುಬ್ಬಿ ಕಾಗಿ ಯಾವ್ಯಾವುದು ಸುಳಿಯಲಾರದು.
0: ಅಕ್ಕ, ಗಂಡು ಜಾತಿ ಪ್ರಾಣಿಗಳು ಬಂದರೆ ಅವು ನಮ್ಮ ಪತಿವರ್ತ ಸಕ್ತಿಯಿಂದ ಸುಟ್ಟು ಭಸಮಾಗುತ್ತ ನೋಡಕ್ಕ.
5: ನಾರಾಯಣ ನಾರಾಯಣ ನಾರಾಯಣ. ಎಷ್ಟು ಸೊಕ್ಕೆ ನಿಮ್ಮಲ್ಲಿ! ಇಂಥ ಸೊಕ್ಕಿನವರು ನನ್ನ ಕೈಯಿಂದ ಯಾರೂ ಪಾರಾಗಿಲ್ಲ. ನಿಮನಂತೂ ಬಿಡುವುದೇ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗಿ ಆ ನನ್ನ ತಾಯಿಯಾದ ಪಾರ್ವತಿ ದೇವಿ ತಲೆಯನ್ನು ಕೆಡಿಸಿ. ಅವಾಗ ನೋಡು ನಿಮ್ಮ ಪತಿವ್ರತ ಎಲ್ಲಿ ಇರುವುದೋ ಮತ್ತು ಯಾವ ಮೂಲೆಯಲ್ಲಿ ಅಡಗಿ ಕುಳಿತಿರುವುದು ಅದನ್ನು ನಾಡು ಬಿಡಲಾರಿ. ನಾರಾಯಣ ನಾರಾಯಣ ಜಗನ್ಮಾತೆಯವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಬಂದ ಸುದ್ದಿ ಏನೇನು?
5: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
0: ಅದಾವ ಸಮಾಚಾರ, ಬೇಗನೆ ಹೇಳು ನಾರದ.
5: ಅಮ್ಮ, ಭೂಲೋಕದಲ್ಲಿ ತಿಪಲೇಶ್ವರ ಕೆರೆಯ ದಂಡೆಯ ಮೇಲೆ ಇಬ್ಬರು ಹೆಣ್ಣು ಮಕ್ಕಳಿರುವರು.
0: ಇದ್ದರೆ ಇರಬಹುದು.
5: ಅವರು ಏನು ಅನ್ನುತ್ತಾರೆ ಗೊತ್ತಾ ತಾಯಿ?
0: ಅವರೇನನ್ನುತ್ತಾರೆ ನನಗೇನು ಗೊತ್ತು ನಾರದ.
5: ಅಮ್ಮ, ಪರಮೇಶ್ವರನ ಸತಿ ಪಾರ್ವತಿ ನಮಗಿಂತಲೂ ಕಡಿಮೆ, ನಾವೇ ಮಹಾಪತಿ ವರ್ತಿಯರು. ನಾವು ಮನಸ್ಸು ಮಾಡಿದರೆ ಈ ಆಕಾಶವನ್ನು ಬುಡುಮೇಲೆ ಮಾಡುತ್ತೇವೆ ಅಂತೆ.
0: ಸಾಕು ಮಾಡು ನಾರದ, ಏನಿಲ್ಲ ಮಾತನ್ನು.
5: ಪಾತಾಳ ಲೋಕವನ್ನು ಕಿರುಬರನಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತೆ. ಕೈಲಾಸ ಲೋಕವನ್ನು ನುಂಗಿ ನೀರು ಕುಡಿದು ಬಿಡ್ತೇವೆ ಅಂತೆ. ಒಂದೇ ಎರಡೇ ನಾರಾಯಣ
0: ನಾರಾಯಣ ಶಬ್ದವನ್ನು
5: ನಾರಾಯಣ ನಾರಾಯಣ ನಾರಾಯಣ. ನಾನು ಹೋಗಿ ಬರ್ತಾ ಇದ್ದೇನಮ್ಮ, ನನಗೆ ಆಶೀರ್ವಾದ ಮಾಡಿ.
0: ಮಂಗಲವಾಗಲಿ ನಾರದ.
5: ನಾರಾಯಣ ನಾರಾಯಣ.
0: ಪಾಪಾತ್ಮರೇ, ಇಷ್ಟು ಸೋಕೆ ನಿಮಗೆ. ನಾನು ಪಾರ್ವತಿ, ಚಂಡಿ, ಚಾಮುಂಡಿ, ಮೈಸೂರನ ಮಾರ್ತೀನಿ ನಾನು. ನನ್ನಂತವಳಿದೆ ಇಂಥ ಅಣಕದ ಮಾತು? ಛೇ ಬೇಡ, ನನ್ನಿಂದ ಬೇಡ. ನನ್ನ ಪತಿಯಾದ ಪರಮೇಶ್ವರನಿಂದ, ನನ್ನ ಪತಿಯಾದ ಪರಮೇಶ್ವರನಿಂದ ಅವರ ಪತಿವ್ರತೆಯನ್ನು ಕೆಡಿಸದಿದ್ದರೆ ನನ್ನ ಹೆಸರು ಪರಮಾತ್ಮನ ಸತಿ ಪಾರ್ವತಿನೇ ಅಲ್ಲ.

0: ದೇವಿ, ಹೀಗೇಕೆ ಮೌನವಾಗಿ ಕುಳಿತಿರುವೆ?
1: ನೀವು ಕೇಳಬೇಡಿ, ನಾನು ಹೇಳುವುದಿಲ್ಲ.
0: ಏನು, ನನ್ನ ಕೂಡ ಮಾತನಾಡುವುದಿಲ್ಲವೇ? ದೇವಿ ಹೇಳು, ಈ 36 ಕೋಟಿ ದೇವಾಣು ದೇವತೆಗಳಲ್ಲಿ ಯಾರು ಏನಾದರೂ ಅಂದಿದ್ದರೆ ಹೇಳು, ಅವರ ತಲೆಯನ್ನು ಸಹಸ್ರ ಹೋಳು ಮಾಡಿ ಬರುತ್ತೇನೆ. ದೇವಿ
1: ಪತಿದೇವ, ಹಾಗಾದರೆ ತಾವು ನಾನು ಹೇಳಿದ್ದನ್ನು ಮಾಡುವಿರಾ ಸ್ವಾಮಿ?
0: ಅವಶ್ಯವಾಗಿ ಮಾಡುವೆ ದೇವಿ.
1: ಹಾಗಾದ್ರೆ ವಚನ ಕೊಡು ಪತಿದೇವ.
0: ದೇವಿ, ನನ್ನಿಂದ ವಚನ? ಆಗಲಿ, ತೆಗೆದುಕೋ ವಚನವನ್ನು.
1: ಪತಿದೇವ, ದಂಡೆ ಮೇಲೆ ಅತಿವೃತ ಪತಿವೃತ ಅಂತಕ್ಕಂತ ಇಬ್ಬರು ಹೆಣ್ಣು ಮಕ್ಕಳು ಇರುವರು. ಅವರು ಏನು ಅನ್ನುತ್ತಾರೆ ಗೊತ್ತಾ?
0: ಏನನ್ನುತ್ತಾರೆ ದೇವಿ?
1: ಪರಮಾತ್ಮನ ಸತಿ ಪಾರ್ವತಿ ನಮಕ್ಕಿಂತಲೂ ಕಡಿಮೆ, ನಾವೇ ಹೆಚ್ಚಿನವರೆಂದು ನನಗೆ ಇಲ್ಲದ ಸಲ್ಲದ ಅಪಮಾನದ ಮಾತುಗಳನ್ನು ಆಡಿದ್ದಾರೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ಮತ್ತು ಪರಮಾತ್ಮರು ಭಾ ಅಂದಾಗ ಬರಬೇಕಂತೆ, ಹೋಗುವಂದಾಗ ಹೋಗಬೇಕಂತೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ನೀವು ಈಗಾಗಲೇ ಆ ತಿಪ್ಪಲೇಸೂರ ಕೆರೆಯ ದಂಡೆಗೆ ಹೋಗಿ ಅವರ ಪತಿವ್ರತೆಯನ್ನು ಕೆಡಿಸಿ ಬರಬೇಕು ಸ್ವಾಮಿ. ಇಷ್ಟೇ ನನ್ನ
0: ಪಾರ್ವತಿ. ಎಂತ ಅನಾಹುತದ ಕೆಲಸಕ್ಕೆ ಕೈ ಹಾಕಿರುವಿ? ಪತಿವ್ರತೆಯರೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯ? ಅವರನ್ನು ರಕ್ಷಿಸುವವರು ನಾವು. ಜಗದೋದ್ಧಾರಕರಾದ ನಾವೇ ಈ ತರಹ ಮಾಡಹತ್ತಿದ ಮೇಲೆ ಇನ್ನುಳಿದವರ ಪಾಡೇನು ದೇವಿ? ಇದನ್ನೊಂದನ್ನು ಬಿಟ್ಟು ಬೇಕಾದನ್ನು ಕೇಳು, ನಾನು ಕೊಡುತ್ತೇನೆ.
1: ಪತಿದೇವ, ಅವರ ಪತಿವ್ರತೆಯನ್ನು ಕೆಡಿಸಿ ಬರುವ ತನಕ ನನ್ನ ಮನಸ್ಸಿಗೆ ಶಾಂತಿ ಕೂಡ ಇರುವುದಿಲ್ಲ ಸ್ವಾಮಿ.
0: ಹಾಗೆಣ್ಣಬೇಡ ದೇವಿ, ಹಾಗೆಣ್ಣಬೇಡ. ಹಿಂದಕ್ಕೆ ನಾನು ಮಹಾಸತಿ ಅಣುಸೇನ ಮನೆಯಲ್ಲಿ ಬ್ರಹ್ಮ ವಿಷ್ಣುವಿನ ಜೊತೆ ನಾನು ಸಹ ಕೂಸಾಗಿ ಕುಳಿತಿದ್ದೆ. ಆಗ ನನ್ನನ್ನು ಗುರುತು ಹಿಡಿಯಲು ಆಗಲಿಲ್ಲ ನನಗೆ. ಆಗ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತೆ?
1: ಪತಿದೇವ, ಹಾಗಾದರೆ ತಾವು ಕೊಟ್ಟ ವಚನ ಸುಳ್ಳೆಂದು ಬಿಡ್ರಿ ಸ್ವಾಮಿ.
0: ವಚನ ಕೊಟ್ಟು ತಪ್ಪು ಮಾಡಿದೆ ದೇವಿ, ವಚನ ಕೊಟ್ಟು ತಪ್ಪು ಮಾಡಿದೆ. ಆಗಲಿ, ನಿನಗೆ ವಚನ ಕೊಟ್ಟ ಪ್ರಕಾರ ಭೂಲೋಕದಲ್ಲಿರುವ ತಿಪ್ಪಲೇಶ್ವರದ ಕೆರೆ ದಂಡೆಯ ಮೇಲೆ ಹೋಗಿ ಅಲ್ಲಿ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರುತ್ತೇನೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ದೇವಿ, ನಿನಗಾದರೂ ಇದು ಮುಂದೆ ಒಂದು ದಿನ ಕಟ್ಟಿಟ್ಟದ ಬುತ್ತಿ ಎಂದು ತಿಳಿದುಕೋ, ನಾನು ಬರುತ್ತೇನೆ.

0: ವಚನ ಕೊಟ್ಟ ಪ್ರಕಾರ ನಾನೀಗ ತ್ರಿಪಲೇಶ್ವರದ ಕೆರೆಯ ದಂಡೆ ಮೇಲಂತೂ ಬಂದಂತಾಯಿತು. ಅದು ಅಲ್ಲದೆ ಅತಿವ್ರತೆ ಪತಿವ್ರತೆಯರೆಂಬ ಹೆಂಗಳೆಯರೂ ಇಲ್ಲೇ ಇರುವರು. ನಾನೀಗ ಇದು ಗಂಡು ಆಲದ ಮರ, ಇದು ಹೆಣ್ಣು ಆಲದ ಮರ. ನಾನೀಗ ಈ ಗಂಡು ಆಲದ ಮರದಲ್ಲಿ ಅಡಕವಾಗಿ ಕೂಡಿರಬೇಕು, ಮೇಘರಾಜನನ್ನು ಕರೆಯಿಸಬೇಕು. ಆಗವರು ಗುಡುಗು ಸಿಡಿಲು ಕೋಲ್ ಮಿಂಚುಗಳಿಗೆ ಹೆದರುತ್ತಾ ಬಂದು ನಾನಿದ್ದ ಗಂಡು ಆಲದ ಮರಕ್ಕೆ ಹಾಯುತ್ತಾರೆ. ಆಗವರ ಪತಿವ್ರತೆಯು ಹಾನಿಯಾಗುತ್ತದೆ. ಇದೇ ಒಳ್ಳೆಯ ಸಮಯ. ಎಲ್ಲೋ ಮೇಘರಾಜನೇ, ನೋಡು, ನೀನು ಈಗಿಂದೀಗಲೇ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲೆ ಇಳಿದು ಬರಬೇಕು.
1: ಆಗಲಿ ಪ್ರಭು, ನಾನು ಸರಂಜಾವಣ ಸರಕಿನ ಸಮೇತವಾಗಿ ಬರುತ್ತೇನೆ.
0: ಬೇಗ ಬಾ ಮೇಘರಾಜನೇ.
1: ಬಂದೆ. ಅಮ್ಮ, ಇದೇನು ಮಳೆಯ ಗಾಳಿ ಗುಡುಗು ಸಿಡಿಲಿನ ಅರಬಾಟ?
2: ಬಿಡಮ್ಮ ಬಿಡು, ನೀನು ಯಾವಾಗಲೇ ಬರೇ ಸೌಶನ್ಯ ಕಟ್ಟಿಕೊಳ್ತಿ. ಇರ್ಲಿ ಬಾರಿ, ಬೇಗನೆ ಮನೆಗೆ ಹೋಗೋಣ.
1: ನಡಿಯಮ್ಮ. ಹಾಗಾದ್ರೆ
2: ಅಕ್ಕ, ಅದು ನೋಡು, ಒಂದೇ ಗಂಡು ಆಲದ ಮರವಿದೆ. ತಪ್ಪಿ ಮುಟ್ಟಿಗಿಟ್ಟಿ ಎತ್ತರ
1: ಎತ್ತರಿಂದ ಬರುವ ನಡಿಯಮ್ಮ, ನಾನೇನು ಅಷ್ಟು ಮಲ್ಲೆ ಅಲ್ಲ.
2: ಬಾರಮ್ಮ, ಬಾ ಮೆಲ್ಲ ಮೆಲ್ಲನೆ ಬಾ.
1: ಅಯ್ಯೋ ತಂಗಿ, ಗಾತವಾಯ್ತಮ್ಮ, ಗಾತವಾಯ್ತು.
2: ಅಕ್ಕ ಅಕ್ಕ, ಏನಾಯ್ತೆ ಅಕ್ಕ, ಏನಾಯ್ತೆ?
1: ಏನು ಹೇಳಲಿ ತಂಗಿ, ಏನು ಹೇಳಲಿ? ಬರದಿಂದ ಬೀಸುವ ಗಾಳಿ ಜೋಲಿ ತಾವಲಾರದೆ ಗಂಡು ಆಲದ ಮರವನ್ನು ಮುಟ್ಟಿನಮ್ಮ, ಮುಟ್ಟಿನಿ.
2: ಅಯ್ಯೋ ಅಕ್ಕ, ಎಂತ ತಪ್ಪಣ್ಣು ಮಾಡಿಬಿಟ್ಟೆ ಅಕ್ಕ, ಎಂತ ತಪ್ಪಣ್ಣು ಮಾಡಿಬಿಟ್ಟಿ. ಅಯ್ಯೋ ನಾಗೇಶನಿ, ಈಗ ಹೇಗೆ ಮಾಡುವುದು ನನ್ನಪ್ಪ, ಇನ್ನು ಹೇಗೆ ಮಾಡುವುದು?
1: ಅಯ್ಯೋ ತಂಗಿ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದಿದಂತೆ ಆಗುತ್ತದೆ. ನನ್ನ ಹೃದಯ ತುಂಬೆಲ್ಲ ಸಿಡಿಲು ಬರದಂತೆ. ಅಯ್ಯೋ ತಂಗಿ, ಕಣ್ಣಿಗೆ ಕತ್ತಲ, ಈ ಬೇನನ್ನು ಹೇಗೆ ಸಹಿಸಿಕೊಳ್ಳಲಮ್ಮ, ಹೇಗೆ ಸಹಿಸಿಕೊಳ್ಳಲಿ?
2: ಸಹಿಸಿಕೊಳ್ಳಕ್ಕ ಸಹಿಸಿಕೊಳ್ಳು. ಎಲ್ಲವ ನಾಗೇಶನ ಲೀಲೆ, ಆತನ ನಾಮಸ್ಮರಣೆಯನ್ನು ಮಾಡೋಣ, ಅವನೇ ನಮ್ಮನ್ನು ಕಾಪಾಡ್ತಾನೆ.

0: ಅಯ್ಯೋ ನಾಗೇಶ್ಯ, ಇದನ್ನೇನು ಮಾಡಿಬಿಟ್ಟಿ ನನ್ನಪ್ಪ, ಇದನ್ನೇನು ಮಾಡಿಬಿಟ್ಟಿ, ಇಂಥ ಸಂಕಟವನ್ನು ಅನುಭವಿಸಲು ನಮ್ಮನ್ನು ಭೂಲೋಕಕ್ಕೆ ಕಳಿಸಿದೇನಪ್ಪ.
1: ತಾಳಮ್ಮ ತಾಳು, ಸಂಕಟವ ಬಂದಾಗ ವೆಂಕಟರಮಣ ಎಂಬಂತೆ 84 ಲಕ್ಷ ಜೀವರಾಶಿಗಳು ಸೇವೆ ಮಾಡುವ ಪುಣ್ಯವಂತನವನು ಎಂದಾಗ ಬಾರದು ಬಪ್ಪದು ಬಪ್ಪದು ತಪ್ಪದೆಂಬ ಆರವಣೆ ಅಂತೇವಿ. ನಾವು ಸದಾ ಸುಖಿಗಳಾಗಿರ್ಬೇಕಕ್ಕ, ಸದಾ ಸುಖಿಗಳು ಆಗಿರ್ಬೇಕು.
0: ಅಯ್ಯೋ ತಂಗಿ, ಸಂಕಟ ಸವಾಲ್

0: ಪಾರ್ವತಿ.
1: ಯಾಕೆ ಪತಿದೇವ?
0: ನೋಡು, ನೀನು ಈಗಿಂದೀಗಲೇ ಆ ಬ್ರಹ್ಮನನ್ನು ಮಾಯಾಕೋಸವನ್ನಾಗಿ ಮಾಡಿ ತೆಗೆದುಕೊಂಡು ಬರುವಂತಳಾಗು ದೇವಿ.
1: ಆಗಲಿ ಪತಿದೇವ. ಪತಿದೇವ, ತಮ್ಮ ಅಪ್ಪಣೆಯ ಮೇರೆಗೆ ನಾನು ಬ್ರಹ್ಮನನ್ನು ಮಾಯಾಕೋಸವನ್ನಾಗಿ ಮಾಡಿಕೊಂಡು ಬಂದಿರ್ತೇನೆ, ತೆಗೆದುಕೊಳ್ಳು ಪತಿದೇವ.
0: ಕೊಡುವಂತಳಾಗು ದೇವಿ. ದೇವಿ, ನೀನಿನ್ನು ನಿನ್ನ ಸ್ಥಾನಕ್ಕೆ ಹೋಗಿ ಬರುವಂತಳಾಗು.
1: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
0: ಬಾರಪ್ಪ ಬಾ. ನೀನು ಮೊದಲಿಗೆ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನು ನೀನು. ಈಗ ಈ ಭೂಲೋಕದಲ್ಲಿ ಅತಿವ್ರತೆ ಪತಿವ್ರತೆಯರ ಹೊಟ್ಟೆಯಿಂದ ಬ್ರಹ್ಮಣ್ಣನಾಗಿ ಅವತಾರ ಧಾರಣೆಯನ್ನು ಮಾಡು. ಮುಂದೆ ನಿನ್ನ ಹೊಟ್ಟೆಯಿಂದ ಸಿದ್ಧವೀರೇಶನಾಗಿ ಬಂದು ಆ ಕೋಣೇಶ್ವರನ ಸಂಹಾರ ಮಾಡುತ್ತೇನೆ. ಹೋಗಿ ಬಾರಪ್ಪ. ಹರ

0: ನಮಃ ತತಾಸ್ತು.
1: ಅಕ್ಕ ಅಕ್ಕ, ಇಂಥ ಕಾಡ ಕಾಂತರದಲ್ಲಿ ನನ್ನನ್ನು ಒಬ್ಬಳನ್ನು ಮಾಡಿಬಿಟ್ಟನಕ್ಕ, ಒಬ್ಬಳನ್ನು ಮಾಡಿಬಿಟ್ಟನು. ಅಕ್ಕ ಅಕ್ಕ, ಇದು ನೋಡಿ ಅಕ್ಕ, ಇದು ನೋಡಿ, ಗಂಡು ಮಗನನ್ನು ಹಡದಲ್ಲವೇ, ಎಂಥ ಪುಣ್ಯವಂತಿ. ಏನು
2: ಗಂಡು ಮಗು?
1: ಹೌದಕ್ಕ, ಗಂಡು ಮಗು ಚಂದ್ರನಂತೆ ಹೊಳೆಯುತ್ತಾನೆ.
2: ಏನಿದ್ದರೆ ಏನು ಮಾಡುವುದಮ್ಮ, ಏನಿದ್ದರೆ ಏನು ಮಾಡುವುದು, ಅದು ನಮ್ಮೊಡನೆ ಇದ್ದರೆ ನಮಗೆ ಕುಂದು ಬರ್ತದೆ ಅಮ್ಮ, ಕುಂದು ಬರ್ತದೆ.
1: ಕಂದ ಕಂದ, ನೀನು ಅವತಾರ ಪುರುಷನಪ್ಪ, ಅವತಾರ ಪುರುಷನು. ಹಾ ಅಕ್ಕ ಅಕ್ಕ, ಅದು ನೋಡಿ ಅಕ್ಕ, ಅದು ನೋಡಿ, ತಂದೆಯವರು ಬಂದೇ ಬಿಟ್ರು ನೋಡಕ್ಕ, ತಂದೆಯವರು ಬಂದೇ ಬಿಟ್ರು.
3: ಏನ್ರಮ್ಮ ಈ ಕೂಸನ್ನು ಎಲ್ಲಿಂದ ತಂದರಿ?
2: ಏನು ಹೇಳಲಿ ತಂದೆ, ಏನು ಹೇಳಲಿ,
3: ಏನು ಹೇಳಲಿ, ನನ್ನ ಅರಣ್ಯಕ್ಕೆ ಬಂದ ಇಂತ ಪಾಪ ಕೀರ್ತಿಯನ್ನು ಮಾಡಿದ್ರೆ ಇದು ನ್ಯಾಯವೇ, ಅದು ಧರ್ಮವೇ, ಪತಿವ್ರತರ ನಿಯಮವೇ?
2: ಇಲ್ಲ ತಂದೆ ಇಲ್ಲ, ನಾವು ಪಾಪ ಕೀರ್ತವನ್ನು ಮಾಡವರಲ್ಲ, ಇದು ಒಂದು ವಿಚಿತ್ರ ಘಟನೆ ನಡೆದು ಹೋಯ್ದು ಮಾತು ತಂದೆ.
3: ಅಂದರೆ ಇದರಲ್ಲಿ
1: ಏನು ಅನ್ಯಾಯವಿಲ್ಲವಪ್ಪ. ಒಂದು ದಿನ ನಾವು ತಿರುಗಾಡಲು ಹೋದ ಸಮಯದಲ್ಲಿ ಮಳೆ ಗಾಳಿ ಗುಡುಗು ಸಿಡ್ಲು ಭಯಂಕರವಾಗಿ ಬಂದ ಬಿಡ್ತು. ಆಗ ಅಕ್ಕ ದಿಕ್ಕ ತೊಳಲಾಡುತ್ತಾ ಗಂಡು ಆಲದ ಮರವನ್ನು ಮುಟ್ಟಿದ್ರು, ಅದಕ್ಕೆ ನಮಗೆ ಶಿಕ್ಷೆ ನೋಡಪ್ಪ, ಶಿಕ್ಷೆ.
3: ಹಾಗಾದ್ರೆ ಇದು ಯಾರು ಅಲ್ಲ, ಆ ಜಗದ ಒಡೆಯನಾದ ಪರಮಾತ್ಮನ ನೀಲೆ.
2: ಅಪ್ಪ, ಈ ಮಗುವನ್ನು ನಾವು ಹೊತ್ತುಕೊಂಡು ತಿರುಗಾಡಿದ್ರೆ ನಮಗೆ ಕುಂದು ಬರುವುದಪ್ಪ, ಕುಂದು ಬರುವುದು.
3: ನೋಡು ಮಗಳೇ, ನಿನಗೆ ಕುಂದು ಬರುವಂತಿದ್ದರೆ ನಾ ಒಂದು ಉಪಾಯ ಹೇಳುತ್ತೇನೆ, ಕೇಳು ಮಗಳೇ.
1: ಅದ ಉಪಾಯ ಬೇಗನೆ ಹೇಳುವಪ್ಪ.
3: ಈಗಿಂದ ಈಗಲ ತಿಪ್ಪಲೇಶ್ವರದ ಕೆರೆಗೆ ಹೋಗೋಣ, ಅಲ್ಲಿ ಸಾಕಷ್ಟು ತಾರಲು ಎಲೆಗಳು ಸಿಗುತ್ತವೆ, ಅವುಗಳನ್ನು ತಂದು ನೀಲವಾಗಿ ತೆಪ್ಪವನ್ನು ಕಟ್ಟಿ ಅದರಲ್ಲಿ ನಿಮ್ಮ ಮಗುವನ್ನು ಹಾಕಿ ಕೆರೆಯಲ್ಲಿ ಬಿಟ್ಟು ಬಿಡೋಣ.
1: ಹೌದೇ ಅಕ್ಕ, ಇದೇ ಒಳ್ಳೆಯ ಉಪಾಯ.
2: ಹೌದೇ, ಇದೇ ಒಳ್ಳೆಯ ಉಪಾಯ. ಹಾಗಾದ್ರೆ ನಡೆಯರಪ್ಪ, ಹೋಗಿ ಬರೋಣ.
3: ಹಾಗಾದ್ರೆ ನಡೆಯರಮ್ಮ, ಹೋಗಿ ಬರೋಣ.
4: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತವಾಯಿತು. ಭೂಲೋಕದಲ್ಲಿ ಮಹಾದೇವರ ದೇವರ ಸೇವೆಯನ್ನು ಅನಂತ ಕಾಲದಿಂದ ಮಾಡುತ್ತಾ ಬಂದಿದ್ದೇನೆ. ದಿನಾಲೂ ಈ ಭೂಲೋಕಕ್ಕೆ ಬಂದು ಪತ್ರ ಪುಷ್ಪಾದಿಗಳ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಆದರೆ ಈಗ ನಾನು ಹಾಲು ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರವನ್ನು ತಿರುಗಾಡಿ ಬಂದಂತವಾಯಿತು. ಆದರೆ ಇಂದೇಕೋ ನನ್ನ ಮಣ ಆ ಜಂಬು ದೀಪದ ಗಡ್ಡೆಯಲ್ಲಿರುವ ಹಂತ ಕಮಲದ ಹೂವನ್ನು ಕೊಯ್ದುಕೊಂಡು ಹೋಗಬೇಕಂತ ನನ್ನ ಮನಸ್ಸಾಗಿದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆ. ಈ ವನದಲ್ಲಿರುವ ಒಳ್ಳೆಯ ಹೂವನ್ನು ತಿರುಗಾಡಿ ಕೊಯ್ದುಕೊಂಡು ಹೋಗುತ್ತೇನೆ. ಓಹೋ, ಇವು ಇದ್ದರೆ ಬೇರೆ ಇವೆ. ಇವು ಇದ್ದರೆ ಕೆಂಪು ವರ್ಣದವಿದೆಯಲ್ಲ, ಇದು ಇದ್ದರೆ ಬಂಗಾರ ವರ್ಣದವಿದೆಯಲ್ಲ. ಓಹೋ, ಆ ಪರಮಾತ್ಮನ ಲೀಲೆ ವಿಚಿತ್ರವಾಗಿದೆ. ಇದೇ ಹೂವನ್ನು ಕೊಯ್ದುಕೊಂಡು ಹೋಗಿ ಆ ನನ್ನ ಗುರುನಾದ ಪರಮೇಶ್ವರನ ಸೇವೆಗಾಗಿ ಮೀಸಲಾಗಿ ಇಡುವೆ. ಓಹೋ, ಒಳ್ಳೆಯ ಕಮಲ, ಮೃದುವಾದ ಕಮಲ, ಬಂಗಾರದ ಕಮಲ. ನಾರಾಯಣ ನಾರಾಯಣ ನಾರಾಯಣ.
5: ನಾರದನು ನಾರದನು ನನ್ನ ಪೂಜೆಗೆ ಬರುವ ಸಮಯವಾಯಿತು. ನಾನೀಗ ನಾರದನ ಸೇವೆಯನ್ನು ಕೈಕೊಳ್ಳುತ್ತೇನೆ.
4: ನಾರಾಯಣ ನಾರಾಯಣ ನಾರಾಯಣ. ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲ ಕೇಳುವಂತನಾಗು, ನಿನ್ನ ಪೂಜೆಯನ್ನು ನೆರವೇರಿಸುವಂತನಾಗು.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಹರ ಹರ ಹರ ಹರ ಹರ ಹರ. ಗುರುದೇವ,
5: ಮತ್ತೇನು ನಾರದ?
4: ಈ ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾದರೂ ನನ್ನನ್ನು ಕ್ಷಮಿಸಬೇಕು ಗುರುದೇವ.
5: ನಾರದ, ನಿನ್ನ ಪೂಜೆಯು ಬಲು ಪ್ರತಿಷ್ಠೆವಾದದ್ದು. ನೀನು ದಿನಾಲು ಇದೇ ತೆರನಾಗಿ ಪೂಜೆಯನ್ನು ಸಾಂಗವಾಗಿ ಮಾಡುತ್ತಾ ಹೋಗುವಂತನಾಗು.
4: ಆಗಲಿ ಪ್ರಭು.
5: ನಿನಗೆ ಯಾವ ಕುಂದು ಕೊರತೆಗಳು ಬಾರದಂತೆ ನಾನು ಅನುಗ್ರಹಿಸುತ್ತೇನೆ ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
5: ನಾರದನು ನಾರದನು ಬ್ರಹ್ಮನನ್ನು ನುಂಗಿದ ಕಮಲವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವನು. ನಾಳೆ ನಾಳೆ ಆ ಹೂ ಒಂದು ಕೂಸನ್ನು ಉಗುಳುತ್ತದೆ, ಇದೊಂದು ಮಜುಕುರವಾಗುತ್ತದೆ, ನೋಡೋಣ.
4: ನಾರಾಯಣ ನಾರಾಯಣ ನಾರಾಯಣ. ಏನಿದು ವಿಚಿತ್ರ, ದೇವಾಲಯದಲ್ಲಿ ಸಣ್ಣ ಮಗುವ ದಣಿ ಅಳುವುದು ಕೇಳಿ ಬರುತ್ತಿದೆಯಲ್ಲ, ಏನಿದು ವಿಚಿತ್ರ. ನಾರಾಯಣ ನಾರಾಯಣ. ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು.
4: ನಾರಾಯಣ ನಾರಾಯಣ. ಏನು ಪ್ರಭು, ಇದು ತಮ್ಮ ದೇವಾಲಯದಲ್ಲಿ ಸಣ್ಣ ಮಗುವಿನ ದಣಿಯರು ಅಳುವುದು ಕೇಳೇ ಬರ್ತಿದೆಯಲ್ಲ, ಏನದು ವಿಚಿತ್ರ?
5: ನಾರದರೇ, ನಿನ್ನೆ ನೀವು ನನ್ನ ಪೂಜೆಗೆ ಬಂದಾಗ ಎಲ್ಲಿಂದ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ? ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ತೆಗೆದು ನನ್ನ ಎಡತೊಡೆಯ ಮೇಲೆ ಇಡುವಂತನಾಗು.
4: ನಾರಾಯಣ ನಾರಾಯಣ, ಗುರುದೇವ, ತಮ್ಮ ಮಸ್ತಕದ ಮೇಲೆ ಇಟ್ಟಿರುವುದು ಹುಳವಲ್ಲ, ಚಂದ್ರನಂತ ಹೊಳೆಯುವುದು ಕಮಲದ ಪುಷ್ಪವು. ಮುಂದೇನಾಯಿತು ನನಗೆ ಗೊತ್ತಿಲ್ಲ ಪ್ರಭು, ನನಗೆ ಗೊತ್ತಿಲ್ಲ.
5: ಅದೇಗೆ ಗೊತ್ತಿಲ್ಲ? ನೋಡು, ನಿನ್ನೆ ನೀನು ನನ್ನ ಪೂಜೆಗೆ ಬಂದಾಗ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ. ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ಅದನ್ನು ತೆಗೆದು ನನ್ನ ಎಡತಡೆ ಮೇಲೆ ಇಡುವಂತನಾಗು ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ನಾನು ಇಳಿಸಿ ಕುಡಿಸ್ತಾ ಇದ್ದೇನೆ ಪ್ರಭು. ನಾರಾಯಣ ನಾರಾಯಣ, ಬಾರಪ್ಪ ಬಾ. ಎಲ್ಲಿಂದ ಬಂದಿರುವೆ? ನನ್ನನ್ನು ಹುಚ್ಚನಂತೆ ಮಾಡಿಬಿಟ್ಟಿದೆಯಲ್ಲ, ಅಳುವುದನ್ನು ನಿಲ್ಲಿಸು. ತಿಳಿಯತೇ ಗುರುದೇವ?
5: ಮತ್ತೇನು ನಾರದ?
4: ಇಳಿಸಿ ತಮ್ಮ ಬಗಲಲ್ಲಿ ಕೂಡಿಸಿದ್ದಾಯಿತು.
5: ಆಯ್ತು ನಾರದ. ನಾರದ ನೋಡು, ನೀನು ಈಗಿಂದ ಈಗಲೇ ಕೈಲಾಸದಲ್ಲಿರುವ ಪಾರ್ವತಿಯ ಮಂದಿರಕ್ಕೆ ಹೋಗಿ ಪರಮಾತ್ಮರು ನಿಮಗೆ ಮುತ್ತಿನ ಆರುತಿಯನ್ನು ತುಂಬಿಕೊಂಡು ಭರ್ಜರಿ ಪಿತಾಂಬರವನ್ನು ಉಟ್ಟುಕೊಂಡು ರಟ್ಟಿಗೆ ತೋಳದಿಂಬಿಗೆ ಶೇಷಾಭರಣವನ್ನು ಹಾಕಿಕೊಂಡು ಮುಂಗೈಗೆ ಬಂಗಾರದ ಬಳೆ, ಕೈ ಬೆರಳುಗಳಿಗೆ ಬಂಗಾರದ ಉಂಗುರ, ಕಾಲಲ್ಲಿ ಪಾಯಜಾಣು, ಕಾಲು ಬೆರಳುಗಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟುಕೊಂಡು ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಮುಗುಳು ನಗೆ ನಗುತ್ತಾ ಮುತ್ತಿನ ಆರುತಿಯನ್ನು ಮಾಡಿ ಹೋಗು ಎಂದಿದ್ದಾರೆಂದು ಹೇಳು ನಾರದ.
4: ನಾರಾಯಣ ನಾರಾಯಣ, ಆಗಲಿ ಪ್ರಭು,

0: ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮೋ ನಮಃ.
1: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಮತ್ತೇನು ಸುದ್ದಿಯನ್ನು ತಂದಿರುತ್ತಿ?
0: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
1: ನಾರದ, ಅದು ನನಗೆ ಮೊದಲೇ ಗೊತ್ತು. ನೀನು ಬಂದರೆ ಹಾಗೆ ಬರುವನಲ್ಲ, ಏನಾದರೂ ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿರುತ್ತಿ. ಇರಲಿ ನಾರದ, ಅದಾವ ಸಮಾಚಾರ ಬೇಗನೆ ಹೇಳುವಂತವನಾಗು.
0: ಅಮ್ಮ, ಪರಮಾತ್ಮರು ತಮಗೆ ಒಂದು ಮಾತನ್ನು ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ಅದಾವ ಮಾತು ಬೇಗನೆ ಹೇಳು ನಾರದ.
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ತಮಗೆ ಆರತಿಯನ್ನು ಮಾಡಲು ಹೇಳಿದ್ದಾರೆ ತಾಯಿ.
1: ಓಹೋ, ಪರಮಾತ್ಮರು ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಾ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನದೇನೋ ಸತ್ವ ಪರೀಕ್ಷೆ ಇದ್ದಂತೆ ಕಾಣುತ್ತದೆ. ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ, ಆದರೆ ಪರಮಾತ್ಮರು ನನಗೆ ಯಾವ ಯಾವ ವೇಷದಿಂದ ಬಾ ಅಂದಿದ್ದಾರೆ?
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ಭರ್ಜರ ಪಿತಾಂಬರನ್ನುಟ್ಟು, ಜರದ ಕುಬ್ಬಸವನ್ನು ತೊಟ್ಟು, ರಟ್ಟಿಗೆ ಶೇಷಾಭರಣ ತೋಳ್ಬಿಂದಿಗೆ ನಿಟ್ಟು, ಮುಂಗೈಗೆ ಬಂಗಾರದ ಬಳೆ, ಕೈಬರಳಿಗೆ ಉಂಗುರ, ಕಾಲಲ್ಲಿ ಪಾಯಿಜಾಣ, ಕಾಲಬರಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟು, ಕಿರೀಟವನ್ನು ಧರಿಸಿಕೊಂಡು, ಮುಗುಳುನಗೆ ನಗುತ್ತಾ, ಆರತಿಯನ್ನು ಮಾಡಿ ಹೋಗಬೇಕಂತ ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ.
0: ಅಲ್ಲ, ವಿಚಿತ್ರವಿದೆ ಈ ದೇವಲೋಕದಲ್ಲಿ. ಆ ಪರಮಾತ್ಮನು ಏನು ಮಾಡುತ್ತಾನೆ ಎಂಬುದು ಈ ನನ್ನ ತಾಯಿಯಾದ ಪಾರ್ವತಿ ಕೂಡ ತಿಳಿದಿಲ್ಲ. ಮತ್ತು ಈ ನನ್ನ ತಾಯಿ ಏನು ಮಾಡುತ್ತಾಳೆ ಎಂಬುದು ಆ ಜಗದೊಡೆಯನಾದ ಪರಮೇಶ್ವರನು ಕೂಡ ತಿಳಿದಿಲ್ಲ. ಮತ್ತು ಇವರಿಬ್ಬರು ಏನು ಮಾಡುತ್ತಾರೆ ಎಂಬುದು ತ್ರಿಲೋಕ ಸಂಚಾರಿಯಾದ ನಾರದನಿಗೂ ಕೂಡ ತಿಳಿದಿಲ್ಲ. ವಿಚಿತ್ರವಿದೆ ಇವರ ನಡತೆ. ನಾರಾಯಣ ನಾರಾಯಣ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಂದಿರುತ್ತೇನೆ. ನಡೆ, ಕೈಲಾಸ ಮಂದಿರಕ್ಕೆ ಹೋಗೋಣ.
0: ನಡೆರಮ್ಮ, ಬೇಗ ಬೇಗನೆ ಹೋಗೋಣ.

0: ಪಾರ್ವತಿ, ಹೀಗೇಕೆ ದಿಗ್ಭ್ರಮೆಯಾಗಿ ನಿಂತಿರುವೆ?
1: ಪತಿದೇವ, ತಮ್ಮ ಸಿಂಹಾಸನದ ಮೇಲೆ ನನ್ನ ಕಣ್ಣಿಗೆ ಎರಡು ಕೂಸುಗಳು ಮಾತ್ರ ಕಾಣುತ್ತವೆ ಸ್ವಾಮಿ. ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು ಪತಿದೇವ? ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು?
0: ಪಾರ್ವತಿ, ಇದು ನೀನು ಮಾಡಿದ ತಪ್ಪಿಗಾಗಿಯೇ ಈ ಶಿಕ್ಷೆ.
1: ಪತಿದೇವ, ಅಂತ ತಪ್ಪನ್ನು ನಾನೇನು ಮಾಡಿರುವೆನು ಪತಿದೇವ? ಅಂತ ತಪ್ಪನ್ನು ನಾನೇನು ಮಾಡಿರುವೆ?
0: ನಿನಗೆ ನೆನಪಿನಲ್ಲಿಲ್ಲವೇ, ಹಿಂದಕ್ಕೆ ನೀನು ನನ್ನಿಂದ ವಚನವನ್ನು ತೆಗೆದುಕೊಂಡು ಆ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರಲಿಕ್ಕೆ ಹೇಳಲಿಲ್ಲವೇ? ನಿನಗೂ ಈಗ ಅದೇ ಶಿಕ್ಷೆ. ನೋಡು, ನಿನ್ನ ಪತಿ ಯಾರೆಂದು ಕಂಡು ಹಿಡಿದು ಆರತಿಯನ್ನು ಮಾಡು ದೇವಿ, ಆರತಿಯನ್ನು ಮಾಡು.
1: ಪತಿದೇವ, ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ.
0: ಹಾಗಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವೆಯ?
1: ಪತಿದೇವ, ನನ್ನಿಂದ ಸರ್ವತಾ ತಪ್ಪಾಯಿತು ಸ್ವಾಮಿ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಪತಿದೇವ.
2: ಧನ್ಯ ಸಾಧ್ವಿಯ ರಮಣ.

0: ಕಂದನಿಗೆ ನಾಮಕರಣವನ್ನು ಮಾಡುದೇವಿ.
1: ಪತಿದೇವ, ಇವನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನು. ಇವನಿಗೆ ಪೂರ್ವದ ಹೆಸರನ್ನು ಮರೆಯಲಾಗದೆ ಈಗಾದರೂ ಈ ಭೂಲೋಕದಲ್ಲಿ ಬರಮಣ್ಣ ಬರಮಣ್ಣ ಎಂದು ಕರೆದು ಬಿಡೋಣ.
0: ಹಾಗೆ ನಾಮಕರಣ ಮಾಡುದೇವಿ.
1: ಬರ್ಮಣ್ಣ ಬರ್ಮಣ್ಣ ಕುರ್ರ ಬರ್ಮಣ್ಣ ಬರ್ಮಣ್ಣ ಕುರ್ರ.
2: ನಾರಾಯಣ
1: ಕಂದನಿಗೆ ನಾಮಕರಣ ಮಾಡಿದಂತಾಯ್ತು.
0: ಆಯ್ತು ದೇವಿ.
2: ನಾರಾಯಣ ನಾರಾಯಣ.
0: ದೇವಿ, ಈ ಕಂದನನ್ನು ನಾರದರಿಗೆ ಕೊಟ್ಟು ಬಿಡು.
1: ಆಗಲಿ ಪತಿದೇವ.
2: ಕೊಡಿತಾಯವ್ರಿ.
1: ತೆಗೆದುಕೊಳ್ಳಿ ನಾರದ.
2: ನಾರಾಯಣ ನಾರಾಯಣ ನಾರಾಯಣ.
0: ನಾರದರೇ,
2: ಮತ್ತೇನು ಪ್ರಭು?
0: ಈ ಕಂದನಿಗೆ ಯಾವ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ಳಬೇಕು.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಈ ಕಂದನಿಗೆ ಯಾವ ಕುಂದ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ನನಗೂ ಈ ಕಂದನಿಗೂ ಆಶೀರ್ವಾದ ಮಾಡಿ ಪ್ರಭು.
1: ಹೋಗಿ ಬಾ ನಾರದ, ನಿನಗೆ ಮಂಗಲವಾಗಲಿ.
2: ನಾರಾಯಣ ನಾರಾಯಣ ನಾರಾಯಣ.
0: ದೇವಿ, ನಾವಾದರೂ ನಮ್ಮ ಸ್ಥಾನಕ್ಕೆ ಹೋಗುವಣ ನಡೆ.
1: ಆಗಲಿ ಪತಿದೇವ.
2: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು. ನಾರದ, ಮತ್ತಾವ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವೆ?
2: ಗುರುದೇವ, ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿದ್ದೇನು.
0: ಅದಾವ ಸಮಾಚಾರ ಹೇಳು ನಾರದ.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದರೆ
0: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳು.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ.
0: ನಾರದ, ನೀನು ಕಾಶಿ ಕ್ಷೇತ್ರ ಮಾಡುತ್ತಾ ಹೋದರೆ ನನ್ನ ಪೂಜೆಗೆ ಯಾರನ್ನು ನೇಮಿಸಿ ಹೋಗುವಿ?
2: ಗುರುದೇವ, ಈ ಕೈಲಾಸದಲ್ಲಿ 36 ಕೋಟಿ ದೇವಾದಿ ದೇವತೆಗಳಲ್ಲಿ ತಾವು ಯಾರನ್ನು ಬಟ್ಟ ಮಾಡಿ ತೋರಿಸುವಿರಿ, ಅವರನ್ನು ತಂದು ತಮ್ಮ ಸೇವೆಯನ್ನು ಮಾಡಲಿಟ್ಟು ಹೋಗುತ್ತೇನೆ ಪ್ರಭು.
0: ನಾರದರೇ, ಅವರಿವರೆನ್ನುವುದೇ ಬೇಡ. ನಿನ್ನ ಮನೆಯಲ್ಲಿ ಸಾಕಿ ಸಲುಹಿದ ಬರಮಣ್ಣನಿಲ್ಲವೇ? ಅವನನ್ನು ನನ್ನ ಪೂಜೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇನ್ನೂ ಅವನಿಗೆ ಮದುವೆ ಇಲ್ಲ, ಅವನು ತಮ್ಮ ಸೇವೆಯನ್ನು ಮಾಡಲು ಯೋಗ್ಯನೇ ಪ್ರಭು.
0: ನಾರದರೇ, ನಿಮ್ಮ ಮನೆಯಲ್ಲಿ ಸಾಕಿ ಸಲುಹಿದ ನಿಮ್ಮ ತಂಗಿ ಸೂರಮ್ಮನಿಲ್ಲವೇ? ಆ ಸೂರಮ್ಮಳನ್ನು ಬರಮಣ್ಣನಿಗೆ ಕೊಟ್ಟು ಲಗ್ನ ಮಾಡಿಬಿಡಿ.
2: ಗುರುದೇವ,
0: ಆಗ ಆ ಬರಮಣ್ಣನನ್ನು ನನ್ನ ಸೇವೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇದು ತಮ್ಮ ಆಜ್ಞೆ.
0: ಹೌದು ನಾರದರೇ, ಇದು ನನ್ನ ಆಜ್ಞೆ.
2: ಗುರುದೇವ, ತಾತ್ಕಾಲದಲ್ಲಿ ಎಲ್ಲ ಸಿದ್ಧತೆ ಹೇಗೆ ಪ್ರಭು?
0: ನೋಡು ನಾರದರೇ, ಅದಕ್ಕೆಲ್ಲ ನನ್ನ ಅನುಗ್ರಹ ಇದ್ದೇ ಇರುತ್ತದೆ. ಬೇಗನೆ ಇವತ್ತೇ ಕೈಲಾಸದಲ್ಲಿ 11 ಗಂಟೆಗೆ ಲಗ್ನದ ಏರ್ಪಾಡಾಗಬೇಕು.
2: ಆಗಲಿ ಪ್ರಭು, ಬೇಗನೆ ಏರ್ಪಾಡು ಮಾಡ್ತಾ ಇದ್ದೇನೆ. ಇಂದು ನಮ್ಮ ದೇವಲೋಕದಲ್ಲಿ ನನ್ನ ತಂಗಿಯಾದ ಸೂರಮ್ಮ, ಸಾಕ ಮಗನಾದ ಬರಮಣ್ಣ ಇವರ ಲಗ್ನ ಸಮಾರಂಭವೂ ಇದೆ. ತಾವು ಮಂತ್ರವನ್ನು ಉಚ್ಚರಿಸಿ ಅಕ್ಷತಾರೋಹಣವನ್ನು ಮಾಡಬೇಕು. ಇಂದು 11 ಗಂಟೆಗೆ ನೆರವೇರ್ತಾ ಇದೆ, ತಾವು ಮಂತ್ರವನ್ನು ಉಚ್ಚರಿಸಿರಿ.
3: ಹಾಗಾದ್ರೆ ಎಲ್ಲರಿಗೆ ಅಕ್ಷತಾ ಕೊಡೋಣವೇ?
2: ಹಾ, ಕೊಡಿ ಎಲ್ಲರಿಗೆ.

0: ಕಾಕ ಮಗನಾದ ಭರಮಣ್ಣ, ತಂಗಿ ಆದ ಸೂರಮ್ಮ, ಪ್ರಭುವಿನ ಪಾದಕ್ಕೆ ನಮಸ್ಕರಿಸಿರಪ್ಪ.
1: ಆಗಲಿ ಗುರುದೇವ. ಗುರುದೇವ ನಮಸ್ಕರಿಸುತ್ತೇನೆ.
2: ಮಂಗಲವಾಗಲಿ ಭರಮಣ್ಣ, ಮೇಲೆ ಕೇಳುವಂತನಾಗು.
0: ನಾರಾಯಣ ನಾರಾಯಣ ನಾರಾಯಣ. ಭರಮಣ್ಣ ಭರಮಣ್ಣ.
2: ಯಾಕೆ ಗುರುದೇವ ನನ್ನನ್ನು ಕರೆದ ಕಾರಣವೇನು?
0: ಕಾರಣವಿದ್ದಾಗ ಕರೆಯಬೇಕಾಗಿದೆಪ್ಪ.
2: ಹಾಗಾದ್ರೆ ಏನ ಕಾರಣವಿರೋದು ತಿಳಿಸಿಕೊಡಿ ಗುರುದೇವ.
0: ನೋಡು ಭರಮಣ್ಣ, ಈಗ ನಾನು ಕಾಶಿಗೆ ಹೋಗಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದ ಕಾರಣ ನೀನು ನಾನು ಮರಳಿ ಬರುವವರಿಗೆ ನನ್ನ ಪ್ರಭುವಿನ ಸೇವೆಯನ್ನು ಮಾಡಬೇಕಪ್ಪ.
2: ಆಗಲಿ ಗುರುದೇವ.
0: ಆಗಲಿ ಎಂದರೂ ಅದು ಬಹಳ ಕಷ್ಟಕರವಾದದ್ದು. ಅದನ್ನು ನೀನು ತಪ್ಪಿಸಲಾರದೆ ಮಾಡಬೇಕು, ತಿಳಿತೇನಪ್ಪ.
2: ಆಗಲಿ. ಆ ಪರಮೇಶ್ವರನ ಕರ್ಪ ಕಟಾಕ್ಷ ಬಂದಿದ್ರೆ ಸಾಕು. ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಪ್ರಾಣ ಕೊಟ್ಟಾದರೂ ಸೇವೆ ಮಾಡುವೆ. ತಮಗ ಯಾವ ಕಳಂಕು ತರಲಾರೆ ಗುರುದೇವ.
0: ನೋಡು ಭರಮಣ್ಣ, ಸೇವೆ ಮಾಡಬೇಕಾದರೆ ಎಲ್ಲಿಗೆ ಹೋಗಬೇಕು, ಏನು ತರಬೇಕು, ಹೇಗೆ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಚಿತ್ತದಲ್ಲಿ ಇಟ್ಟುಕೊ ಭರಮಣ್ಣ.
2: ಆಗಲಿ. ತಾವು ಹೇಳಿದ್ದನ್ನು ಚಿತ್ತದಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ಸೇವೆ ಸಲ್ಲಿಸುವೆ ಆ ಗುರುದೇವನಿಗೆ. ಬೇಗನೆ ಏನು ಹೇಳ್ತೀರಿ ಹೇಳಿರಿ.
0: ಶಹಬ್ಬಾಜ್, ಇದ್ದರೆ ನಿನ್ನಂತವ್ರು ಇರಬೇಕು ಜಗತ್ತಿನಲ್ಲಿ. ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಇರಬೇಕು. ನೋಡು ಭರಮಣ್ಣ, ಸೇವೆಯ ಮಾಡುವ ಬಗೆ ಹೀಗಿವೆ. ಪ್ರಾತಃ ಕಾಲದಲ್ಲಿ ಎದ್ದು ಜಾಮ ಜಳಕವನ್ನು ಮಾಡಿ ಮಡಿ ಒಟ್ಟು ಮಡಿ ಹೊತ್ತುಕೊಂಡು ಹೋಗಿ ಸೀತಾಳ ಬಿಂದಿಗೆ ಹೂವಿನ ಕರಡವನ್ನು ತೆಗೆದುಕೊಂಡು ಹೋಗಿ ಹಣಿಗೆ ವಿಭೂತಿಯನ್ನು ಧರಿಸಿ ನಾನಾ ತರದ ಪತ್ರ ಪುಷ್ಪಾದಿಗಳನ್ನು ತಂದು ಗುರುವಿಗೆ ನೀರ ಮಜ್ಜಲ, ಎಣ್ಣೆ ಮಜ್ಜಲ, ತುಪ್ಪದ ಮಜ್ಜಲವನ್ನು ಮಾಡಿ ಅಗರ ಚಂದನ, ಗಂಧ ಕಸ್ತೂರಿ ಇವೆಲ್ಲವನ್ನು ಗುರುವಿಗೆ ಅರ್ಪಿಸಿ ನೀನು ತಂದ ಪತ್ರ ಪುಷ್ಪಾದಿಗಳನ್ನು ಏರಿಸಿ ಗುಗ್ಗಳ ಹಾಕಿ ಘಂಟಾನಾದವನ್ನು ಮಾಡಿದ್ದಾದರೆ ನಿನಗೆ ಯಾವ ಕುಂದಗಳವು ಬಾರವು ಭರಮಣ್ಣ, ನಿನಗೆ ಯಾವ ಕುಂದಗಳವು ಬಾರವು.
2: ಆಗಲಿ. ತಾವು ಹೇಳಿದಂತೆ ಶಿರಸ ವಹಿಸಿ ಮಾಡುತ್ತೇನೆ. ಆದರೆ ತಾವು ಕಾಶಿ ಯಾತ್ರೆಗೆ ಯಾವ ಸಂಕೋಚವಿಲ್ಲದೆ ಹೋಗಿ ಬನ್ನಿ ಗುರುದೇವ.
0: ಹೋಗಿ ಬರ್ತಾ ಇದ್ದೇನೆ ಮಗು ಭರಮಣ್ಣ. ನನ್ನ ಪ್ರಭುವಿನ ಸೇವೆಯನ್ನು ಬಲು ಎತ್ತರದಿಂದ ಮಾಡಬೇಕು.
2: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ.
2: ಶಿವಶಿವ, ಈಗ ನನಗೆ ಎಂತ ಸಂಕಟವನ್ನು ತಂದು ಒಡ್ಡಿದಪ್ಪ. ಹೋ ಗುರುದೇವ, ನಿನ್ನ ದಯಾ ಒಂದು ಇದ್ರೆ ಸಾಕು. ಈ ಮೂರು ಲೋಕದಲ್ಲಿ ತಿರುಗಾಡಿ ಹೋ ಪತ್ರಿ ಶೋಧ ಮಾಡಿಕೊಂಡು ಬಂದು ನಿನ್ನ ಸೇವೆ ಮಾಡುತ್ತೇನೆ ಗುರುದೇವ, ಮಾಡುತ್ತೇನೆ.

0: ಸಮುದ್ರಕ್ಕೆ ಬಂದಂತೆ ವಾಯ್ತು. ಆದರೆ ಇಲ್ಲಿ ಎಲ್ಲ ಹೂ ಬಳ್ಳಿಗಳಿಗೆ ಬರೇ ದುಂಬಿಗಳೇ ಮುಸುಕಿರುವಲ್ಲ. ಇವು ಮುಟ್ಟದ ಹೂವ, ಇವು ಶಿವಪೂಜೆಗೆ ಸಲ್ಲಲಾರವು. ಈಗ ಹೇಗೆ ಮಾಡಬೇಕು? ಈ ಭೂಲೋಕದಲ್ಲಿ ಹೂಗಳೇ ಉತ್ತಮ ಇಲ್ಲಂದ ಹೇಗೆ ಮಾಡಬೇಕು? ಪರಮೇಶ್ವರ, ನನ್ನ ಕೈಯಿಂದ ಪೂಜೆ ಮಾಡುವ ಸಮಯ ಕೂಡಿ ಬಂದಿಲ್ಲವೇನಪ್ಪ? ಇದೇನು ಎಂತ ಕಾಂತರದಲ್ಲಿ ಹೆಣ್ಣು ಮಕ್ಕಳು ನಗುದನಿ ಕೇಳಿ ಬರ್ತದೆಯಲ್ಲ. ನೋಡುನು ಎಲ್ಲಿ ಇರುವುದು, ಹುಡುಕ್ಯಾಡೆ ನೋಡುನು. ಹೋಹೋ, ಇವರು ನಾಗಲೋಕದ ದೇವಗಣ್ಯರು. ಇದು ಗಣ್ಯರ ಮಡು ಇರುತ್ತದೆ. ಈಗ ತಮ್ಮ ಮಡಿಗಳನ್ನು ಕಳೆದಿಟ್ಟು ಜಳಕವನ್ನು ಮಾಡುತ್ತಿದ್ದಾರೆ. ಈಗ ಇವ್ರನ್ನ ಮಾತನಾಡಿಸಿದರೆ ಸರಿಯಲ್ಲ. ಈಗೊಂದು ನಾನು ಚೀಜ ಮಾಡಿ ಬಿಟ್ಟರವಾಯ್ತು. ಇವರ ಮಡಿಗಳನ್ನು ಕಳುವು ಮಾಡಿಕೊಂಡು ಹೋಗಿ ಮರದಡಿಯಲ್ಲೇ ಕುಳಿತರಾಯ್ತು. ಇವರು ಮುಂದೆ ಜಳಕವನ್ನು ಮಾಡಿ ಎದ್ದು ಬಂದು ನೋಡುತ್ತಾರೆ. ತಮ್ಮ ಮಡಿಗಳನ್ನು ಇಲ್ಲದನ್ನು ನೋಡಿ ನನಗ ಅಂಗಲಾಚಿ ಬೇಡುತ್ತಾರೆ. ಇವರಿಂದವೇ ನಮ್ಮ ಕೆಲಸವಾಗುದು. ನಾನು ಬೇಡಿದ್ದನ್ನು ಕೊಟ್ಟರೆ ಇವರ ಶಲ್ಯಗಳನ್ನು ಕೊಟ್ಟರವಾಯ್ತು, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ನಮ್ಮ ಸೀರೆಗಳೇ ಇಲ್ಲವಲ್ಲ. ಹೇಳೋ, ನಮ್ಮ ಸೀರೆಯನ್ನು ಕದ್ದಿದವನು ಯಾರು ನೀನು? ಮನುಷ್ಯನು ಅಥವಾ ರಾಕ್ಷಸೋ? ಯಾವ ನಿರ್ವಹಣ ಮುಂದೆ ಬಂದು ಮಾತನಾಡು.
2: ನರಮಾನವನಾಗಿದ್ದರೆ ಸುಟ್ಟು ಭಸ್ಮ ಮಾಡುತ್ತೇವೆ. ಕಾಸಪರ ಮಾತ್ಮನ ಮಗನಾಗಿದ್ದರೆ ಬೇಡಿದ್ದನ್ನೂ ಕೊಡ್ತೇವೆ.
0: ಓಹೋ, ಶಿವನ ಮಗನ ಆಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ ಅಂದ್ರಲ್ಲ, ಈಗ ಒಳ್ಳೆ ಸಮಯ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ಅವನಿಂದ ವಚನ ತೆಗೆದುಕೊಂಡು ಅವರ ಸೀರೆಗಳನ್ನು ಕ್ವಾಟ್ರವಾಯಿತು. ಇದೇ ಒಳ್ಳೆ ಸಮಯ. ಓ ತಾಯಿಗಳರ, ನಾನು ದೇವಲೋಕದಿಂದ ಬಂದಿರುವೆನಮ್ಮ. ನಾನು

0: ಯಾವುದೋ ನದಿಯಲ್ಲಿ ಬಿಟ್ರಂತೆ. ಆಗ ದೊಣ್ಣೆ ತೇಲುತ್ತ, ಹಾಲ ಸಮುದ್ರ ಕೀಲ ಸಮುದ್ರ ಸುತ್ತೋಳ ಸಮುದ್ರ ತೇಲುತ್ತ ಜಂಬುದೀಪದ ಗಡ್ಡಿಗೆ ಬಂದು ತಲುಪಿತಂತೆ. ಆಗ ಕಮಲದ ಹೂವನ್ನು ನನ್ನನ್ನು ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಾರುಷಿ ಶಿವಪೂಜೆ ಹೂವಿಯಾಗಿ ಬಂದನಂತೆ. ಆಗ ಎಲ್ಲ ಕಡೆಗೆ ನೋಡಿದ್ರು ಒಳಗೆ ನನ್ನನ್ನುಂಗಿದ ಕಮಲವು ಬಲು ಸುಂದರವಾಗಿ ಕಂಡ ಒಡನೆ ಅದನ್ನ ಕೊಯ್ದುಕೊಂಡು ಹೋಗಿ ಶಿವನ ಶರದ ಮೇಲೆ ಏರಿಸದಂತೆ. ಆಗ ಮರುದಿನ ಸೂರ್ಯದೇ ಕಾಲಕ್ಕೆ ಆ ಕಮಲದ ಹೂವನ್ನು ನನ್ನನ್ನು ಹೊರಗೆ ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ಗಾಬರಿಯಾಗಿ ಶಿವನ ಆಜ್ಞೆಯಂತೆ ನಾರದರು ನನ್ನನ್ನು ಲಾಲನೆ ಪಾಲನೆ ಮಾಡಿ ತಮ್ಮ ತಂಗಿಯಾದ ಸೂರಮ್ಮನನ್ನು ಕೊಟ್ಟು ನನಗೆ ಲಗ್ನ ಮಾಡಿದರು. ಈಗ ನನ್ನ ಗುರುಸೇವಿಗಂತೂ ನೇಮಿಸಿ ನಾರದರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ನಾನು ಹೂಪತ್ರಿಯಾಗಿ ಬಂದಿರುವೆ ತಾಯಿ, ಇಷ್ಟು ನನಗೆ ಗೊತ್ತು.
1: ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ, ಎಲ್ಲವ ಶಿವನ ತಂತ್ರ, ಯಾರಿಗೇ ತಿಳಿಯದು. ಇರ್ಲಿ, ನಮ್ಮಿಂದ ವಚನ ತೆಗೆದುಕೊಂಡ ರಹಸ್ಯವೇನಪ್ಪ, ಬೇಗನೆ ಹೇಳುವಂತವರಾಗಿರಿ.
0: ನೋಡು ತಾಯಿ, ನಾನು ಎಲ್ಲಿ ನೋಡಿದಲ್ಲಿ ಹೂಗಳು ಬರೇ ಭಿನ್ನವಾಗಿವೆ. ಅದಕ್ಕೆ ನನ್ನ ಗುರುವಿಗೆ ಒಳ್ಳೆ ಹೂವಿನ ಬೀಜನು ಬೇಕು ತಾಯಿ.
1: ಅವು ಯಾವ ಪ್ರಕಾರದ ಬೀಜವಪ್ಪ?
0: ನೋಡು ತಾಯಿ, ಸಂಜಿಲೆ ಹಾಕಿದ ಬೀಜ ಮುಂಜೇನೆ ಅನ್ನೋದ್ರೊಳಗೆ ಗಿಡವಾಗಿ ಹೂ ಬಿಡಬೇಕು, ಅಂತ ಬೀಜನು ಕೊಡಿ ತಾಯಿ.
1: ನೋಡಪ್ಪ, ನಮಗೆ ಯಾವ ಬೀಜ ಮಾತ್ರ ಗೊತ್ತಿಲ್ಲ. ನಮ್ಮನನ್ನು ಸಾಕಿ ಸಲಿವಿದ ತಂದಿ ಪಾತಾಳ ಲೋಕದಲ್ಲಿ ಇರುವನು, ಅವನಲ್ಲಿಗೆ ಹೋಗಿ ಯಾವ ಬೀಜವನ್ನು ಕೇಳಿ ಇಸಿದಕೊಂಡು ಬರ್ತೇವೆ. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ.
0: ಆಗಲಿ ತಾಯಿ.
1: ಅಕ್ಕ ಬೇಗನೆಡೆ ಹೋಗಿ ಇಸಿದಕೊಂಡ ಬರೋಣ. ಆಗಲಿ ತಂಗಿ, ಬೇಗನೆ ಹೋಗಿ ಬೇಗನೆ ಬರೋಣ. ನಮೋ ನಮೋ ನಾಗರಾಜರಿಗೆ.
2: ಹಲೋ ಬಾಲಿಕರೇ, ನಿಮಗೆ ಕಲ್ಯಾಣವಾಗಲಿ, ಮೇಲೆ ಕೆಳುವಂತವರಾಗರಿ. ಅಲ್ಲ, ಭೂಲೋಕಕ್ಕೆ ಹೋಗಿ ಜಳಕ ಮಾಡಿ ಬರುತ್ತೇವಂತ ಹೋದವರು ಮರಳಿ ಈ ಬರೇಕೆ ಬಂದರಮ್ಮ? ಮತ್ತು ನಿಮ್ಮ ಮುಖದ ಕಲೆ ಏಕೆ ಆವರಿಸಿದಮ್ಮ?
1: ಏನು ಹೇಳಲಿ ತಂದೆ, ಏನು ಹೇಳಲಿ. ನಾವು ಐವರು ಕೂಡಿ ಮಡಿಗಳನ್ನು ಕಳೆದುಟ್ಟು ಸ್ನಾನ ಮಾಡಿ ಎದ್ದು ನೋಡಿದ್ರೊಳಗೆ ಮಡಿಗಳ ಬಿದ್ದಿದ್ದಿಲ್ಲ. ಯಾವನೇ ಕದ್ದಿ ಮರದಲ್ಲಿ ಕುಳಿತಿದ್ದ.
2: ಏನು ಭೂಲೋಕದಲ್ಲಿ ಯಾಕಚ್ಚಿತ್ತ ನರಮಾನವನು ಬಂದು ನಿಮ್ಮ ಸೀರೆಯನ್ನು ಕದ್ದಿದ್ದಾನೆ?
3: ಹೌದು ತಂದೆ, ನಾವು ಸ್ನಾನ ಮಾಡಿ ಎದ್ದು ಬಂದು ನೋಡೋದ್ರಲ್ಲಿ ಆಗ ನಮ್ಮ ಮಡಿಗಳೇ ಬಿದ್ದಿದ್ದಿಲ್ಲ. ಆಗ ನಾವು ಶಿಟ್ಟಿಗೇರಿ ಎಲ್ಲ ಯಾರು ನೀನು, ಮನುಷ್ಯನಾಥವರ ಅಕ್ಷಸನೆಂದು ಕೇಳಿದಾಗ ಇಲ್ಲ ತಾಯಿ, ನಾನು ಮಹಾದೇವರ ಮಗನಿದ್ದೇನೆಂದು ಹೇಳಿದ್ದ.
2: ಸರಿ ಆಯ್ತು, ಈಗ ಬಂದ ಕಾರಣ ಏನಮ್ಮ?
1: ಕಾರಣ ಇದೆ ತಂದೆ, ಸಂಜಿಲೆ ಹಾಕಿದ ಬೀಜ ಮುಂಜಾನೆ ಎನ್ನುವುದರೊಳಗೆ ಗಿಡವಾಗಿ ಹೂಡಬೇಕಂತೆ. ಅಂತ ಬೀಜನ್ನು ಕೊಡಿ ಎಂದು ನಮ್ಮಿಂದ ವಚನ ಸಿದ್ಧಕೊಂಡಿದ್ದಾನೆ ಪ್ರಭು. ತಾವೇ ನಮ್ಮನ್ನು ಕಾಪಾಡಬೇಕು.
2: ಆಗಲಿ ಅಮ್ಮ, ಅವನ ಹೆಸರೇನಂತೆ?
1: ಅವನ ಹೆಸರು ಬ್ರಹ್ಮಣ್ಣನಂತೆ.
2: ಅವರ ತಂದೆ ತಾಯಿ ಹೆಸರೇನಂತೆ?
1: ಗೊತ್ತಿಲ್ಲಂತೆ.
3: ಅವನ ಕೋಶವಿದ್ದಾಗ ಯಾವ ಪುಣ್ಯವಂತರು ಸ್ಥಾಡಲೆಲೆಯ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ರಂತೆ. ಆಗ ಅವನು ಎಲ್ಲಡಿಗೆ ತೇರುತ್ತಾ ಜಂಬು ದೀಪದ ಗಡ್ಡಿಗೆ ಹೋಗಿ ತಲುಪಿದಂತೆ. ಆಗ ಕಮಲವನ್ನು ಕಂದನನ್ನೋಗಿ ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಹರ್ಷಿ ಶಿವಪೂಜೆ ಹೂವಿಗಾಗಿ ಬಂದನಂತೆ. ಆಗ ಕಂದನನ್ನುಂಗಿದ ಕಮಲವನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸಿದಂತೆ. ಆಗ ಕಮಲವನ್ನು ಶಿವನ ತಲೆಯ ಮೇಲೆ ಕಂದನನ್ನು ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ನೋಡಿ ಚಿಕಿತರಾಗಿ ಶಿವನ ಆಜ್ಞೆಯಂತೆ ನಾರದರು ಲಾಲನೆ ಪಾಲನೆ ಮಾಡಿ ತನ್ನ ತಂಗಿಯಾದ ಸುರಮ್ಮನನ್ನು ಕೊಟ್ಟು ಲಗ್ನವನ್ನು ಮಾಡಿ ಗುರು ಸೇವೆಗಂತ ನೇಮಿಸಿ ನಾರದರು ಕಾಶಿಗೆ ಹೋಗಿದ್ದಾರೆ. ಅದಕ್ಕೆ ಅಂತ ಒಳ್ಳೆ ಹೂವಿನ ಬೀಜನ ಕೊಡಿ ಎಂದು ಹಠ ಮಾಡುತ್ತಿದ್ದಾರೆ ತಂದೆ.
2: ಓಹೋ, ಎಷ್ಟು ಬೇಗ ಮರೆತು ಬಿಟ್ರಮ್ಮ ನಿಮ್ಮ ಮಗನನ್ನು. ನೋಡಮ್ಮ, ನೀನು ಅತಿವರತಿ, ನೀನು ಪತಿವರತಿ, ಹಿಂದೊಂದ ಬಾರಿ ನಿಮ್ಮನ್ನ ಭೂಲೋಕಕ್ಕೆ ಕಳಿಸಿದ್ದಲ್ಲವೇ?
4: ಹೌದು ತಂದೆ.
2: ಹಾಗೂ ನೀವು ಶಿವನ ನೀಲಾ ಜಾಲದಿಂದ ಗಂಡು ಮಗನನ್ನು ಹೊಡೆದಿದ್ದಲ್ಲವೇ?
4: ಹೌದು ತಂದೆ.
2: ನಿಮ್ಮ ಮಗವನ್ನು ನಿಮ್ಮ ಒಡನಿದ್ದರೆ ನಿಮ್ಮ ಒಪವಾದ ಕಾಂಜಿ ನಿಮ್ಮ ತಂದೆಯಾದ ತಿಪ್ಪಲೇಶ್ವರ ಅರಸನಿಂದ ತಾರಲಿಲಿ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ಟಿದ್ದಲ್ಲವೇ?
4: ಹೌದು ತಂದೆ.
2: ಅದೇ ಆಗಿನ ಕೂಸು ಇವನೇ ನಿಮ್ಮ ಮಗ ಬರಮಣ್ಣ. ನೋಡಮ್ಮ.
1: ಏನು, ಇವನೇ ನನ್ನ ಮಗ ಬರಮಣ್ಣ?
2: ಇವನೇ ನೋಡಮ್ಮ.
1: ಆಗಲಿ ತಂದೆ,
2: ತೆಗೆದುಕೊಳ್ಳಮ್ಮ ಬೀಜವನ್ನು.
3: ತಂದೆ, ಈ ಬೀಜಗಳನ್ನು ಯಾವ ಪ್ರಕಾರ ಹಾಕಬೇಕು?
2: ನೋಡಮ್ಮ, ಸಂಜಿಲೆ ಹಾಕಿ ನೀರು ಉಣಿಸಿದರೆ ಮುಂಜಾನೆ ಸೂರ್ಯ ಉದಿಯಾಗುವ ಕಾಲಕ್ಕೆ ಗಿಡವಾಗಿ ಹೂಕೊಡ್ತೇವೆ ನೋಡಮ್ಮ.
1: ಆಗಲಿ ತಂದೆ, ಸದಾವ ಕಾಲದಲ್ಲಿ ನನ್ನ ಮಗನಾದ ಬರಮಣ್ಣನ ಮೇಲೆ ತಮ್ಮ ಆಶೀರ್ವಾದವಿರಲಿ.
0: ಇನ್ನು ನನ್ನ ಗುರು ಸೇವೆ ಮಾಡಲು ಹೊತ್ತಾಗುತ್ತದೆ, ಅದಕ್ಕೆ ಅಪ್ಪಣೆ ಕೊಡಿ ತಾಯಿ, ಹೋಗಿ ಬರುತ್ತೇನೆ.
1: ಏಳು ಕಂದ, ಹೋಗಿ ಬಾ, ನಿನಗೆ ಆ ಗುರುನಾಥ ಕಲ್ಯಾಣ ಮಾಡಲಿ.
5: ನಾರಾಯಣ ನಾರಾಯಣ ನಾರಾಯಣ. ಈಗ ನಾನು ಕೈಲಾಸ ಬಿಟ್ಟು ಕಾಶಿಗೆ ಹೋಗಿ 12 ವರ್ಷ ಕಳೆದವು. ಪರಮಣ್ಣನ ಸೇವೆಯಲ್ಲಿ ಪರಮಾತ್ಮನು ತಲ್ಲಿನನಾಗಿ ಕುಳಿತಿರುವನು. ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ.

0: ಶಿವನು ನನ್ನನ್ನು ಸೇರುವುದೇ ಇಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ಆ ಶಿವನ ತಲೆ ಕೆಡಿಸಿ ಈ ಭರಮಣ್ಣನ್ನು ಹೊರಗೆ ಹಾಕಿಸಿದ್ರೆ ನನಗೆ ಸ್ಥಾನ. ಇಲ್ಲವಾದರೆ ಇಲ್ಲ. ಎಲೋ ಭರಮ, ನಿನ್ನ ಸೇವೆಯನ್ನು ನಿಷ್ಫಲ ಮಾಡಿ ಶಿವನು ನಿನ್ನನ್ನು ಸೇರದಂತೆ ಮಾಡಿ ನಿನ್ನನ್ನು ಮನೆಗೆ ಕಳಿಸಿದ್ರೆ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲವಾದರೆ ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಬೇಕಾಗುತ್ತದೆ. ಗೊಂಬೆ ಎಲೋ ದ್ವಾರಪಾಲಕನೇ.
1: ಯಾಕೆ ಗುರುದೇವ?
0: ಈಗ ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ಕಾರಣ ಶಿವನಿಗೆ ಒಂದು ಮೂರು ಮಾತುಗಳನ್ನು ಹೇಳಬೇಕಾಗಿದೆ. ನೀವು ಒಳಗಡೆ ಹೋಗಿ, ನಾರದರು ಈಗ ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ, ನಿಮಗೆ ಒಂದು ಮೂರು ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ನೀವು ಒಳಗಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದುಬಿಡಿ.
1: ಆಗಲಿ ನಾರದರೆ. ಕೈಲಾಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
2: ಎಲ್ಲೋ ದ್ವಾರಪಾಲಕಣೆ, ನನ್ನ ಅಪ್ಪಣೆ ಇಲ್ಲದೆ ಒಳಗೇಕೆ ಬಂದೆಯೋ?
1: ಗುರುದೇವ, ನಾರದರು ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ. ಅವರು ತಮಗೆ ಮೂರು ಮಾತು ಹೇಳಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಒಳಗೆ ಕಳಿಸಿಕೊಡ್ತೇನೆ ಗುರುದೇವ.
2: ದ್ವಾರಪಾಲಕಣೆ, ಏನು ನಾರದರು ಬಂದಿರುವರೆ?
1: ಹೌದು ಗುರುದೇವ.
2: ಹಾಗಿದ್ದರೆ ಅವರನ್ನು ಒಳಗೆ ಬಿಡುವಂತನಾಗು.
1: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ. ಏನಪ್ಪಾ ದ್ವಾರಪಾಲಕಣೆ, ಅಪ್ಪಣೆ ಸಿಕ್ಕಿತು, ಏನ ಮುಖಕ್ಕೆ ಮಂಗಳಾರತಿವಾಯಿತು.
1: ನಾರದ್ರೆ, ನೀವಿನ್ನು ಒಳಗೆ ಹೋಗಬಹುದು.
0: ಹಾಗಾದ್ರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾರಾಯಣ ನಾರಾಯಣ. ಜಗದ್ ಪ್ರಭುನಿಗೆ ನಮೋ ನಮಃ.
2: ಮಂಗಲವಾಗಲಿ ನಾರದರೆ, ಮೇಲಕ್ಕೆ ಏಳುವಂತರಾಗಿರಿ. ನಾರದರೆ, ತಮ್ಮ ಕಾಶಿ ಪ್ರವಾಸವು ಹೇಗಾಯಿತು?
0: ಗುರುದೇವ, ತಮ್ಮ ಆಶೀರ್ವಾದದಿಂದ ನನ್ನ ಪ್ರವಾಸವು ಸರಿಯಾಯಿತು. ಆದರೆ
2: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳುವಂತನಾಗು.
0: ಗುರುದೇವ, ಆದರೆ ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ಜನ.
2: ಏನು, ಕೈಲಾಸದಿಂದ ಭೂಲೋಕದವರಿಗೆ, ಭೂಲೋಕದಿಂದ ಕೈಲಾಸದವರಿಗೆ, ಅದೇನೆಂದು ಅಪಹಾಸ್ಯ ಮಾಡಿ ನಗುತ್ತಿರುವರು ಹೇಳು ನಾರದ.
0: ಇನ್ನು ಏನಾಗಬೇಕಾಗಿದೆ ಗುರುದೇವ? ಎಲ್ಲ ಜನ ಅನ್ನುತ್ತಾರೆ, ಏನು ಎಂತ ಶಿವನಿವನು, ಪುಟ್ಟ ಬಂಜಿಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಇದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ?
2: ಸಾಕು ಮಾಡು ನಾರದ ಈ ನಿನ್ನ ತುಚ್ಛ ಮಾತುಗಳನ್ನು. ಏನು, ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ, ಇವನೆಂತ ಶಿವನು, ಇವನೆಂತ ಶಿವನು, ಹುಟ್ಟು ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರೆ.
0: ಹೌದು ಪ್ರಭು, ಎಲ್ಲ ಜನ ಅನ್ನುತ್ತಾರೆ, ಏನು ಎಂತ ಶಿವನಿವನು, ಹುಟ್ಟ ಬಂಜೆಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ? ಛೇ ಛೇ ಛೇ,
2: ಸಾಕು ನಾರದ ಸಾಕು ಈ ನಿನ್ನ ಮಾತುಗಳು. ಎಲ್ಲ ಭರಮಣ್ಣ,
1: ಯಾಕೆ ಗುರುದೇವ?
2: ನೋಡು, ಇಂದಿನಿಂದ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ.
1: ಯಾಕೆ ಗುರುದೇವ?
3: ಗುರುದೇವ, ನನ್ನ ಮೇಲೆ ತಮ್ಮ ಕೋಪ, ತಮ್ಮ ಪಾದಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ ಗುರುದೇವ.
2: ಭರಮಣ್ಣ,
3: ಗುರುದೇವ, ನಾನು ತಮ್ಮ ಸೇವೆಯನ್ನು ಬಿಡಿಸಿ ಹೊರಗೆ ಹಾಕಬೇಡಿ ಗುರುದೇವ, ಹೊರಗೆ ಹಾಕಬೇಡಿ.
2: ಭರಮಣ್ಣ, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ, ಪುಟ್ಟ ಪಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರಂತೆ. ಅದಕ್ಕಾಗಿ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ. ಇಂದಿನಿಂದ ನೀ ನನ್ನ ಶಿಷ್ಯನಲ್ಲ, ನಾ ನಿನ್ನ ಗುರು ಅಲ್ಲ, ನಾನಿನ್ನೂ ಬರುತ್ತೇನೆ.
0: ನಾರಾಯಣ ನಾರಾಯಣ. ಎಂತ ಹುಚ್ಚನಪ್ಪ ನೀನು, ಎಂತ ಹುಚ್ಚನು. ಅಲ್ಲವೆಂದವರ ಮನೆಯ ಕಡೆ ಆರು ತಿಂಗಳ ಸುಳಿಯ ಕೂಡುದು ಎಂಬ ವಾಕ್ಯವಿದೆಯೋ? ಎಷ್ಟು ತಿಳಿದು ತಿಳಿದು ಇನ್ನು ಅವರ ಮುಂದ ಅಳುತ್ತಾ ಕುಳಿತರೆ ಆಗುವುದೇನು? ಹೋಗು ಹೋಗು, ಸುಮ್ಮನೆ ನಿನ್ನ ಮನೆಯ ಕಡೆ ಹೋಗು.
3: ಹೋಗುತ್ತೇನೆ ನಾರದ, ಹೋಗುತ್ತೇನೆ. ಹೋಗು, ಮುಂದೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಇಲ್ಲಿಯ ತನಕ ನೀನು ನನ್ನನ್ನು ಸಾಕಿ ಸಲಿವಿದ ತಂದೆ ಎಂದು ನಿನ್ನ ನಂಬಿದೆ. ಆದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೆಮೆಸಿ ಆನಂದ ಪಡುವುತ್ತಿದ್ದೆ. ಮೇಲಾಗಿ ನನ್ನ ಸತಿಯಳ ಅಣ್ಣ ಸೋದರ ಭಾವನೆಂದು ತಿಳಿದುಕೊಂಡು ಇದ್ದೆ. ಇವತ್ತು ನನ್ನ ಹೃದಯಕ್ಕೆ ಎಷ್ಟು ಬೆಂಕಿ, ನಿನಗಾದರೂ ಒಂದಿನ ಕಟ್ಟಿ ಇಟ್ಟಿದ ಬತ್ತಿ ಎಂದು ತಿಳಿನಾರದ. ನೀನು ಮಾತ್ರ ಮರಿಬೇಡ, ನನ್ನ ರಕ್ತ ಸಂಬಂಧದವರಿ, ನಿನ್ನನ್ನು ಇಡಿ ಕೂಡಿದ ಜನರಲ್ಲಿ ಅಪಹಾಸ್ಯ ಮಾಡಿ ನಗುವಂತ ಭೂಪ ಹುಟ್ಟಿ ಬರುತ್ತಾನೆ. ನೀನು ಮಾತ್ರ ಮರಿಬೇಡ ನಾರದ, ನೆನಪಿನಲ್ಲಿ ಇಟ್ಟುಕೋ. ಬರುತ್ತೇನೆ ನಾರದ, ಬರುತ್ತೇನೆ.
0: ಹೋಗಲಿ ಹೋಗು, ದೇವರ ದೇವ ನಾನಿರುವಾಗ ನೀಯಲಿದ ಬಂದು ಪರಮದೇವ, ತ್ರೀಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನನಗೆ ಸವಾಲು ಹಾಕುವ್ಯಾ ನೀನು. ಹೋಗು ಭರಮಣ್ಣ, ನಿನ್ನ ಪೂಜೆಯನ್ನು ಬಿಡಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಕೂಡ ಇದ್ದಿದ್ದಿಲ್ಲ. ಇನ್ನ ನನ್ನ ಮನಸ್ಸಿಗೆ ಆನಂದ, ದಿವ್ಯಾನಂದ, ಸದಾನಂದ, ಪರಮಾನಂದ.
1: ಪರಮೇಶ್ವರ, ನನ್ನ ಪತಿದೇವರು ಕೈಲಾಸನಾಥನ ಪೂಜೆಗೆ ಹೋಗಿದ್ದಾರೆ ಸ್ವಾಮಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ. ಆಹಾ, ಇವತ್ತೇಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ, ಎಡಗನ್ನು ಹಾರ್ಲಿಕ್ಕೆ ಹತ್ತಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ.
3: ಶಿವ ಶಿವ ಶಂಕರ.
1: ಸ್ವಾಮಿ, ತಮ್ಮ ಕಣ್ಣಲ್ಲಿ ನೀರು, ಮುಖವೆಷ್ಟು ಕಳೆಗುಂದಿದೆ. ಸ್ವಾಮಿ, ಯಾರಾದರೂ ಬೈದರು ಅಥವಾ ಬಡಿದರು?
3: ಏನು ಹೇಳಲಿ ದೇವಿ, ಏನು ಹೇಳಲಿ?
1: ಏನು ಹೇಳಲಿ,
3: ಅಷ್ಟೇ ನಮ್ಮ ದೈವ ವಿಚಿತ್ರವಾಗಿದೆ ದೇವಿ.
1: ನಮ್ಮ ದೈವದಲ್ಲಿ ಅಂತ ವಿಚಿತ್ರ ಮಾತು ಏನಾಗಿದೆ ಸ್ವಾಮಿ?
3: ನಿಮ್ಮ ಅಣ್ಣ ನಾರಾಯಣ ಗೌಡನೇ ಇದಕ್ಕೆ ಮೂಲ ಕಾರಣ
1: ಸ್ವಾಮಿ. ನನ್ನ ಅಣ್ಣ ನಾರಾಯಣ ಗೌಡ ತಮ್ಮ ಅಂತರಾತ್ಮಕ್ಕೆ ಪೆಟ್ಟು ಹತ್ತುವ ಮಾತು ಏನಾಡಿದ ಸ್ವಾಮಿ, ಏನಾಡಿದ
3: ನೋಡುದ್ದಿ. ನೀನು ತಿಳಿದುಕೊಂಡಟ್ಟು ನಿಮ್ಮ ಅಣ್ಣ ಒಳ್ಳೆಯವನಿರುವುದಿಲ್ಲ ಗೊತ್ತಾ? ನಾವು ಹೊಟ್ಟ ಪಂಜಿಯ ಕಡೆ ಮುಟ್ಟಿ ಪೂಜಿಸಿಕೊಳ್ಳುದು ಹೇಗೆವೆ? ಪರಮಾತ್ಮನ ಅಂತ ಕರ್ಣ ಕೆಡಿಸಿ ನನ್ನನ್ನು ಹೊರಗೆ ಹಾಕಿಸಿ ಬಿಟ್ಟ ನಿಮ್ಮ ಅಣ್ಣ ನಾರಾಯಣ ಗೌಡ.
1: ಸ್ವಾಮಿ ಸ್ವಾಮಿ, ನಾನು ಸಹಿಸಲಾರೆ ಸ್ವಾಮಿ. ದೇವಿ ಪಂಜಿಯ ಮಾತು ನನ್ನ ಅಂತರಾಳದಲ್ಲಿ ಮೂಡಿದೆ ಸ್ವಾಮಿ, ನಾನು ಇದನ್ನು ಸಹಿಸಲಾರೆ ಸ್ವಾಮಿ.
3: ದೇವಿ,
1: ನಾನು ಈಗಾಗಲೇ ಕೈಲಾಸ ಮಂದಿರಕ್ಕೆ ಹೋಗಿ ಸಂತಾನ ಭಾಗ್ಯವನ್ನು ಪಡೆದುಕೊಂಡು ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಿ.
3: ಆ

0: ಮೆಚ್ಚೇನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತಳಾಗಮ್ಮ.
1: ನನ್ನಪ್ಪ, ನನಗೆ ಸಂಜೆಲೆ ಹೊಟ್ಟಲಿ ಮುಂಜಾನೆ ಸಾಯಲಿ, ಬಂಜಿ ಎಂಬ ನಿಂದೆ ಹೋದರೆ ಸಾಕು ತಂದೆ, ನನಗೊಂದು ಪುತ್ರ ರತ್ನವನ್ನು ದಯಪಾಲಿಸು ನನ್ನಪ್ಪ.
0: ಓ ಅಮ್ಮ, ಮರಣ ಹೊಂದುವ ಮಗನು ಬೇಡವಮ್ಮ ನಿನ್ನ ಉದರದಿಂದ. ಓ ಅಮ್ಮ, ಒಳ್ಳೆಯ ಕೀರ್ತಿವಂತ ಮಗನು ಜನಿಸುತ್ತಾನಮ್ಮ ನಿನ್ನ ಉದರದಿಂದ. ತಾಯಿ, ಈ ಫಲವನ್ನು ಸೇವಿಸಮ್ಮ.
1: ಆಗಲಿ ನನ್ನಪ್ಪ,

0: ಪತಿದೇವ ನಮಸ್ಕರಿಸುತ್ತೇನೆ.
1: ದೇವಿ ಮಂಗಲವಾಗಲಿ ಹೇಳು. ದೇವಿ ಹೋದ ಕೆಲಸವೇನಾಯ್ತು? ದೇವಿ
0: ಪತಿದೇವ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ ಸ್ವಾಮಿ.
1: ದೇವಿ ಅಂತೂ ನಿನಗ ಗುರುಕೃಪೆ ಆಯ್ತು.
0: ಸ್ವಾಮಿ ಆ ಪರಮಾತ್ಮ ನಮ್ಮಿಬ್ಬರ ಮೇಲೆ ಅಂತಃಕರಣ ತೋರಿದ. ಈಗ ಸ್ವೀಕಾರ ಮಾಡಲಿಕ್ಕೆ ಖಾರಿ ಕಪ್ಪಲಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಸ್ವೀಕಾರ ಮಾಡಿದರೆ ನಮಗೊಬ್ಬ ಸುಪುತ್ರನು ಜನಿಸುತ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಸ್ವಾಮಿ.
1: ನೋಡು ದೇವಿ, ಈಗ ಆ ಖಾರಿಕ ಫಲಗಳನ್ನು ಸೇವಿಸಿ ಹೋಗು.
0: ಪತಿದೇವ ತಮ್ಮ ಪಾದ ಸೇವೆ ಯಾದ ಕೂಡಲಿ ಇಬ್ಬರು ಕೂಡ ಸ್ವೀಕಾರ ಮಾಡಲು.
1: ಆಗಲಿ ದೇವಿ.

0: ನಾನು 5 ತಿಂಗಳ ಗರ್ಭವತಿ ಸ್ವಾಮಿ.
1: ಏನು ದೇವಿ, ಈಗ ನೀನು 5 ತಿಂಗಳ ಗರ್ಭವತಿ? ಈಗ ನನ್ನ ಮನಸ್ಸಿಗೆ ಆನಂದವೇ ಆನಂದ ನೋಡು ದೇವಿ.
0: ಸ್ವಾಮಿ, ನಾನೀಗ 5 ತಿಂಗಳ ಗರ್ಭವತಿ. ನನಗೆ ತವರ ಮನೆಯಿಂದ ತಂದ ಬಯಕೆಯ ಬುತ್ತಿಯನ್ನು ತಿನ್ನಬೇಕೆಂಬ ಆಸೆ ನನ್ನಲ್ಲಿ ಮೂಡಿದೆ. ಆದ ಕಾರಣ ನಗರಿ ಪಟ್ಟಣದಲ್ಲಿ ಇದ್ದ ನನ್ನ ಅಣ್ಣ ನಾರಾಯಣಗೌಡನಿಗೆ ನಿನ್ನ ತಂಗಿಯಾದ ಸೂರಮ್ಮ ಈಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿ ಬಯಕೆಯ ಬುತ್ತಿಯನ್ನು ತರಿಸಬೇಕಂತ ಮಾಡಿದ್ದೇನೆ ಸ್ವಾಮಿ. ತಾವು ಹೇಳಿ ಕಳಿಸಂದರೆ ಕಳಿಸುತ್ತೇನೆ, ಇಲ್ಲವಾದರೆ ಇಲ್ಲ ಸ್ವಾಮಿ.
1: ನೋಡುದ್ದೇ, ನಮ್ಮ ಜನ್ಮದಲ್ಲಿ ಹುಟ್ಟ ಭಂಜಿ ಎಂಬುವ ಅಪವಾದವು ದೊಡ್ಡದು ಹೋಗಿತ್ತು. ಅದು ಈಗ ಗುರು ಕರ್ಪೆ ಎಂದು ನಶಿಸಿ ಹೋಯಿತು. ಈಗ ನೀನು ಯಾರಿಗಾಗಿ ಹೇಳಿ ಕಳಿಸ್ತೇ ಕಳಿಸು, ನಾನು ಮಾತ್ರ ಗುರುಶಿವಿಗೆ ಹೋಗುತ್ತೇನೆ. ನನ್ನ ಚಿಂತೆಯನ್ನು ಬಿಡು, ಶಾಂತಳಾಗಿ ಇರು, ಅಪ್ಪಣೆ ಕೊಡು ದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಗುರು ಸೇವೆಗೆ ಹೋದರೆ ನನ್ನ ಗತಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಕಂದನ ಗತಿ ಹೇಗೆ ಸ್ವಾಮಿ?
1: ನೋಡುದ್ದೇವಿ, ನಾನು ಗುರು ಸೇವೆಗೆ ಹೊರಟಾಗ ಏನು ತಂದ್ರಿಗಳನ್ನು ಕೊಡಬೇಡ, ಅಪ್ಪಣೆ ಕೊಡು ದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಹೋಗಿ ಬನ್ನಿರಿ ಸ್ವಾಮಿ.
1: ದೇವಿ,
0: ಹೋಗಿ ಬನ್ನಿರಿ ಸ್ವಾಮಿ. ಸ್ವಾಮಿ,
1: ದೇವಿ,
0: ಸ್ವಾಮಿ.

0: ಮಾಡಿ ಬೇಗನೆ ಊಟ ಮಾಡ್ಬೋ ತಾಯಿ.
1: ನೋಡು ದೂತೆ, ನಾನೀಗ 5 ತಿಂಗಳ ಗರ್ಭವತಿ ಆದ ಕಾರಣ ನೀನೀಗ ನಗರಿ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ನನ್ನ ಅಣ್ಣನಾದ ನಾರಾಯಣಗೌಡನಿಗೆ ನಿನ್ನ ತಂಗಿ ಸೂರಮ್ಮ 5 ತಿಂಗಳ ಗರ್ಭಿಣ ಅಂತ ಹೇಳಿ ಬಯಕೆಯ ಬೂತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಬೇಕು. ನೋಡುದು
0: ಆಗಲಮ್ಮ, ಬೇಗನೆ ಹೋಗಿ ಬೇಗನೆ ಬರ್ತೇನೆ. ನಮಸ್ಕಾರ ನಾರಾಯಣಗೌಡ್ರ.
2: ಮತ್ತೇನು ದೂತಿ, ಮತ್ತೇನು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೆ?
0: ನೋಡಿ ಗೌಡ್ರೆ, ತಾಯಿ ಸೂರಮ್ಮ 5 ತಿಂಗಳ ಗರ್ಭಿಣಿ ಆದ ಕಾರಣ ಬಯಕೆಯ ಕಾಲಕ್ಕೆ ಎತ್ತಿದ್ದೇವೆ. ಅದಕ್ಕೆ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ನನ್ನನ್ನು ಕಳಿಸೋದು. ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ 5 ತಿಂಗಳ ಗರ್ಭಿಣಿ?
0: ಹೌದು ಗೌಡ್ರೆ.
2: ಹಾಗಾದ್ರೆ ನಾನು ನಾಳೆ ಸೋಮವಾರ ದಿನ ಬರುತ್ತಾರೆ ಅಂತ ತಂಗಿಗೆ ಹೇಳು.
0: ಆಗ್ಲಿ ಗೌಡ್ರ.
2: ಮತ್ತು ಇಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರಂತ ಹೇಳಮ್ಮ.
0: ಆಗ್ಲಿ ಗೌಡ್ರೆ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತೊಳಾಗು. ಎಲೋ ಸೂರಮ್ಮ, ನಿನಗೆ ಈಗ ನಾನು ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ಓಹೋ, ಎಲೋ ಸೂರಮ್ಮ, ಕೈಲಾಸದಲ್ಲಿ ಪರಮಾತ್ಮನ ಸೇವೆಯ ಮಾಡುವ ಭರಮಣನ ಹೊರಗೆ ಹಾಕಿಸಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವ ನೀನು ನನಗಾಗಿ. ಸೂರಮ್ಮ, ನಿನಗೆ ಈಗ ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ನನಗೆ ಒಳ್ಳೆಯ ಸಮಯ ಸಾಧಿಸಿತು. ಅದು ಹೇಗೆಂದರೆ, ನಾನು ಕಳಿಸುವ ಬಂಕೆಯ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ಕಳಿಸಬೇಕು. ಅದನ್ನು ನೀನು ಉಂಡಾಗ ನಿನ್ನ ಗರ್ಭದಲ್ಲಿ ಕೂಸು ಸತ್ತು ಗರ್ಭಪಾತವಾಗುವುದು. ಇದೇ ಒಳ್ಳೆಯ ಮಾರ್ಗ. ಸೂರಮ್ಮ, ನಿನಗೆ ಬಂಜೆ ಎಂದು ನಿಂದೆ ಮಾಡಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವೆ ನೀನು ನನಗಾಗಿ.
0: ಓಹೋ, ಇವತ್ತು ಸೋಮವಾರ, ನನ್ನ ಅಣ್ಣ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನಂತ ಹೇಳಿದವನು ಇನ್ನೂ ಏಕೆ ಬರಲಿಲ್ಲ? ಸ್ವಲ್ಪ ನನಗೆ ತೂಕಡಿಕೆ ಬರಲಿಕ್ಕೆ ಹತ್ತಿದೆ. ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ವಿಚಾರ ಮಾಡುತ್ತೇನೆ. ಅಮ್ಮ ಅಮ್ಮ, ಯಾರಪ್ಪ ನೀನು? ಅಮ್ಮ, ನೀನೇನು ಅಂಜುಬೇಡ, ನೀನೇನು ಗಾಬರಿಯಾಗಬೇಡ. ನಿನ್ನ ಗರ್ಭದಲ್ಲಿರುವ ನಿನ್ನ ಕಂದನಮ್ಮ.
1: ಕಂದ, ಇನ್ನೂ ನನ್ನ ಹೊಟ್ಟೆಯೊಳಗೆ ಇರುವೆ, ಈಗಾಗಲೇ ಮಾತನಾಡುವೇನಪ್ಪ?
0: ಹೌದಮ್ಮ, ಮಾತನಾಡಬೇಕಾಗಿದೆ.
1: ಕಂದ, ಏನು ಹೇಳಬೇಕೆಂದ್ರೆ ಹೇಳು.
0: ಅಮ್ಮ, ನಿನ್ನ ತವರ ಮನೆಯಿಂದ ಬರುವ ಬಯಕೆಯ ಬುತ್ತಿಯನ್ನು ಹಾದಿ ಕಾಯುತ್ತಾ ಕುಳಿತಿರುವೆಯಲ್ವೇ?
1: ಹೌದು ಕಂದ.
0: ಅಮ್ಮ, ನಿನ್ನ ಅಣ್ಣ ಸೋಮಣ್ಣವನಲ್ಲ, ಅದರಲ್ಲಿ ವಿಷ ಬೆರೆಸಿ ಕಳಿಸಿದ್ದಾನೆ. ಅದು ಹಾದಿಯಲ್ಲಿ ಬರ್ಲಕ್ಕೆ ಹತ್ತಿದೆ. ಅದನ್ನು ವಿಚಾರ ಮಾಡಲಾರ್ದೆ ಉಣ್ಣಬೇಡಮ್ಮ. ಇದೇ ನಿನ್ನ ಮಗನ ಅಭಿಲಾಷ್ಯ.
1: ಕಂದ, ನನ್ನ ಅಣ್ಣ ಅಂತ ಕೆಟ್ಟ ಕೆಲಸವನ್ನು ಮಾಡವನಲ್ಲ ಕಂದ.
0: ನೋಡು ನೋಡು, ಏನು ಹೇಳಿದ್ರು ಅಣ್ಣನನ್ನು ಮೇಲಿಗಟ್ಟುಕೊಳ್ಳುತ್ತಿದೆ ಈ ಹೆಣ್ಣ ಕರಳು. ನನ್ನ ಅಮ್ಮಗೆ ಇನ್ನೊಮ್ಮೆ ತಿಳು ಹಾಗೆ ಹೇಳುತ್ತೇನೆ. ಅಮ್ಮ ಅಮ್ಮ.
1: ಯಾಕಪ್ಪ ಕಂದ?
0: ಅಮ್ಮ, ನಿನ್ನ ಮಗನನ್ನು ನಂಬುವುದಾದ್ರೆ ನಿನ್ನ ಮನೆಯಲ್ಲಿ ಗಬ್ಬದ ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕೂ ಏನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ದೂತೆ ದೂತೆ,
0: ಏನಾಯ್ತಮ್ಮ ಇಷ್ಟಕ್ಕೂ ಗಾಬರಿ ಆಗಿರುವಿ?
1: ದೂತೆ, ನನ್ನ ಹೊಟ್ಟೆಯೊಳಗಿನ ಕಂದ ನನ್ನ ಕೂಡ ಮಾತನಾಡಿದೆ.
0: ಅಯ್ಯ ಬಿಳಮ್ಮ ಬಿಡು, ಇದು ಹಗಲು, ನೀನು ಚಚ್ಚಿನ ಬಸರು, ನಾಡ್ಯಾರ ಕನಸು ನಾಳೆ ಬಲ ಎಂಬಂತೆ ಅದನ್ನ ಮನಸ್ಸು ಕಚ್ಕೊತಿ. ಬಿಡನಮ್ಮವ್ವ, ಯಾರಿದ್ದೀರಮ್ಮ ಮನೆಯಲ್ಲಿ?
1: ನಿಮಗೆ ಬೇಕಾದವರು ಇದ್ದು ಒಳಗೆ ಬನ್ನಿರಮ್ಮ.
0: ಅಮ್ಮ, ನೀನು ಒಳಗೆ ಹೋಗಿ ಊಟವನ್ನು ಮಾಡು, ಆಮೇಲೆ ನಾವು ಉಡಿ ತುಂಬೋ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅಮ್ಮ ಅಮ್ಮ, ನಾನು ಹೇಳಿದ ಪ್ರಕಾರ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕವೇನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ನೋಡಿರಮ್ಮ, ನೀವು ಮಾಡುವ ಕಾರ್ಯವನ್ನು ಮಾಡಿ ಮುಗಿಸಿರಿ, ಆಮೇಲೆ ನಾನು ಊಟ ಮಾಡ್ತೀನಿ.
0: ಆಗ್ಲಮ್ಮ,

0: ಅಮ್ಮ ಅವರೇ, ನೀವಾದರೂ ನಿಮ್ಮ ಪತಿರಾಯರ ಹೆಸರನ್ನು ಹೇಳ್ರಮ್ಮ.
1: ಆಗಲೇಮ್ಮ. ಹೊಲಕ್ಕೆ ಒಡ್ಡು ಚಂದ, ಒಡ್ಡಿಗೆ ಗಿಡುವ ಚಂದ, ಗಿಡದಲ್ಲಿ ಪಕ್ಷಿ ಚಂದ, ಪಕ್ಷಿಗೆ ರೆಕ್ಕೆ ಚಂದ, ಆಕಾಶಕ್ಕೆ ಚುಕ್ಕಿ ಚಂದ, ಚುಕ್ಕಿಯಲ್ಲಿ ಚಂದಿರಲೆ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮೂಗಿಗೆ ಮೂಗುತಿಯೇ ಚಂದ. ನನಗೆ ನನ್ನ ಪತಿದೇವರೇ ಚಂದ. ನನ್ನ ಪತಿದೇವರ ಹೆಸರು ಭರಮದೇವರು. ನಡ್ರಮ್ಮ, ಎಲ್ಲರೂ ಊಟ ಮಾಡ ನಡೆಯಿರಿ.
2: ಆಗಲಮ್ಮ.
3: ಅಮ್ಮ, ಹೊಟ್ಟೆಯಲ್ಲಿ ಸಂಕಟ, ಎದೆಗೆ ಬಂದು ಗುದ್ದುತ್ತದೆ, ಕಣ್ಣಿಗೆ ಕತ್ತಲ, ಬೆನ್ನಿನಲ್ಲಿ ಚಳಕ. ಅಮ್ಮ, ಈ ಬ್ಯಾಡಿಯನ್ನು ಹೇಗೆ

0: அம்மா அம்மா தூதே
1: சைசுக்கொள்ளம்மா சைசுக்கொள்ளு
0: ஹேகி தாழலம்மா
1: அம்மா சைசுக்கொள்ளம்மா
0: தூதே ಈ ಬ್ಯಾಣಿಯನ್ನು ನಾನು ತಾಳಲಾರಮ್ಮ ನನಗೆ ಹೊಟ್ಟೆಯಲ್ಲಿ ಸಂಕಟವಾಗಲಿಕ್ಕೆ ಹತ್ತಿದೆ ದೂತೆ ನೀನು ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ನಾರಾಯಣ ಗೌಡನಿಗೆ ನಿನ್ನ ತಂಗಿ ಪ್ರಸೂತಿ ವೇದನೆಯಲ್ಲಿ ಇರುವಳು ಅಂತ ಹೇಳಿ ಸೂಲಗಿತ್ತಿ ಸುಬ್ಬಕ್ಕಳನ್ನು ನಡ ಹಿಡಿಯುವ ನಾಗಮ್ಮನನ್ನು ಕರೆದುಕೊಂಡು ಬಾರಮ್ಮ
1: ಆಗಲಮ್ಮ ನಾನಾದ್ರೂ ನಗರಿ ಪಟ್ಟಣಕ್ಕೆ ಹೋಗಿ ಈ ಸುದ್ದಿ ಆದ್ರೂ ತಿಳಿಸಿ ಬರ್ತೇನೆ ತಾವು ಶಾಂತಳಾಗಿ ಇರಮ್ಮ
0: ಬೇಗನೆ ಹೋಗಿ ಬೇಗನೆ ಬಂದು ಬಿಡುವಮ್ಮ
1: ಆಗಲಮ್ಮ ನಮಸ್ಕಾರ ರೀ ನಾರಾಯಣ ಗೌಡ್ರ
2: ಮತ್ತೇನು ದೂತಿ ಮತ್ತೇನಾದ್ರೂ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಿ
1: ಹೌದು ಗೌಡ್ರೆ ಸಮಾಚಾರ ಆದ್ರೂ ತೆಗೆದುಕೊಂಡು ಬಂದಿರ್ತೇನೆ
2: ಅದಾವ ಸಮಾಚಾರ ಬೇಗನೆ ಹೇಳಮ್ಮ
1: ನೋಡಿ ಗೌಡ್ರೆ ತಾಯಿ ಸೂರಮ್ಮ ಹೊತ್ತು ಹತ್ತಿನ ಬ್ಯಾಳಿ ಕತ್ತಿಲೆ ಕಡದಂತೆ ಆದ ಕಾರಣ ಮತ್ತು ಸೂರಿಗಿತ್ತಿ ಸುಬ್ಬಕ್ಕಡ ಮತ್ತು ನಡ ಹಿಡಿ ನಾಗಮ್ಮನ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು ನೋಡಿ ಗೌಡ್ರೆ
2: ಏನು ದೂತಿ ನನ್ನ ತಂಗಿ ಈಗ ಪ್ರಸೂತಿ ವೇದನೆಂದಿರುವಳೆ
1: ಹೌದು ಗೌಡ್ರೆ
2: ಇರಲಿ ನೀನು ಊಟವನ್ನು ಮುಗಿಸಿಕೊಂಡು ಹೋಗಮ್ಮ ನಾನು ಸೂಲಿಗಿತ್ತಿ ಸುಬ್ಬಕ್ಕ ನಡಹಿಡಿ ನಾಗಮ್ಮ ಇವರನ್ನಾದ್ರೂ ಕಳಿಸಿ ಕೊಡ್ತಾ ಇದ್ದೀನಿ
1: ಆಗ್ಲಿ ಗೌಡ್ರ ನಾನು ಹೋಗಿ ಬರುತ್ತೇನೆ
2: ಹೋಗಿ ಬರುವಂತವಳಾಗು ಎಲೋ ಸೂರಮ್ಮ ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ನಾರದನಿಗೆ ಮೃತ್ಯು ಎಂದು ಹೇಳುತ್ತಿದೆ ಈ ನನ್ನ ನೀಲರಮಣವತ್ತಿಗೆ ಇನ್ನೊಂದು ನಿನಗೆ ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ಮೂಲ ನಿನಗೆ ಗಂಡು ಹುಟ್ಟಿದರೆ ನನ್ನ ಹೆಣ್ಣಿಗೆ ಮೂಲಾಗುವುದು ಖಂಡಿತ ಎಲೋ ಸುಬ್ಬಕ್ಕ ನಾಗಮ್ಮ ಈಗಾಗಲೇ ನೀವು ಚಂದನಗಿರಿಗೆ ಹೋಗಬೇಕು ಚಂದನಗಿರಿಯಲ್ಲಿ ಸೂರಮ್ಮ ಹಡಿಯಲು ಕುಳಿತಿದ್ದಾಳೆ ನೀವು ಆಕೆಯ ಸಂರಕ್ಷಣೆ ಮಾಡಲಿಕ್ಕೆ ಹೋಗಬೇಕು ನೀವು ಹೋಗುವ ಮುಂದೆ ಉಕ್ಕಿನ ಉಗ್ರಗಳನ್ನು ಒಯ್ಯಬೇಕು
1: ನಾವೇನ್ ಮಾಡ್ಬೇಕ್ರಿ
2: ಆಗ ಕಾಲು ಬಂದರೆ ಉಕ್ಕಿನ ಉಗರಿನಿಂದ ಕತ್ತರಿಸಿ ಹಾಕಬೇಕು ರುಂಡ ಬಂದರೆ ರುಂಡವನ್ನು ಕತ್ತರಿಸಿ ಹಾಕಬೇಕು ಯಾರಿಗೂ ತಿಳಿಯಬಾರದು ಆ ಸೂರಮಣಿ ಕೂಡ ಸುದ್ದಿ ಹತ್ತಬಾರದು ಎಚ್ಚರ
1: ಆಗ್ರಿ ಗೌಡ ನಾವಾದ್ರೂ ಹೋಗಿ ಬರುತ್ತೇವೆ
2: ಬೇಗನೆ ಹೋಗಿ ಬರುವಂತವರಾಗಿರಿ
1: ಆಗ್ರಿ ಗೌಡ ನಾವು ಹೋಗಿ ಬರುತ್ತೇವೆ
2: ನಿಮ್ಮ ಕೆಲಸ ಸರಿಯಾಗಿ ಸಾಗಲಿ
1: ಆಗ್ರಿಪ್ಪ
2: ಯಾರೋ ಸೂರಮ್ಮ ಇನ್ನು ನೋಡು ಈ ನಿನ್ನ ಅಣ್ಣ ನಾರಾಯಣ ಗೌಡನ ಪ್ರಭಾವ ನೋಡು ನೋಡುವುದರಲ್ಲಿ ಮೇಲವಾಗಿ ಯಮಲೋಕಕ್ಕೆ ಕಳಿಸಿ ಬಿಡ್ತಾ ಇದ್ದೇನೆ
0: ಅಮ್ಮ ಈ ಬ್ಯಾಣಿಯನ್ನು ಹೇಗೆ ತಾಳಲಮ್ಮ
1: ತಾಳಮ್ಮ ತಾಳು
0: ಈ ಬ್ಯಾಣಿಯನ್ನು ಹೇಗೆ ತಾಳಲಿ ಹೊಟ್ಟೆಯಲ್ಲಿ ಸಂಕಟ ಎದುಗೆ ಬಂದು ಕೂತಿದಂತೆ ಆಗುತ್ತದೆ ಈ ಬ್ಯಾಣಿಯನ್ನು ತಾಳಲಾರೆ
1: ತಾಳಮ್ಮ ತಾಳು ತಂಗಿ
3: ಏನತ್ತಕ್ಕ
1: ನೀನು ಡುಬ್ಬವನ್ನು ಹಿಡಿದುಕೊಂಡು ನಿಲ್ಲು
3: ಆಗಲಿ ಅಕ್ಕ
1: ನಾನು ಸೂಲಗಿತ್ತಿ ಕೆಲಸ ಆದರೂ ಮಾಡುತ್ತೇನೆ
3: ಆಗಲಿ ಅಕ್ಕ
4: ಈ ಮದಾಂಧರು ಸೂರಮ್ಮ ದೇವಿಯ ಗರ್ಭದಿಂದ ಬರುವ ಮಗುವಿನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ ಇವರಿಗೆ ನನ್ನಿಂದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ
3: ನಾನು ಸ್ವಂತ ಮುರಿದು ಕಸ ಕಸ ಸುತ್ತ ಕಸ ನಯಂಗ್ ಮಾಡಿ ಯವ್ವ ಈಗ
1: ಏ ತಂದಿ ನದಿ ನಾರಾಯಣ ಗೌಡದ ಮನೆ ತಕ್ಕನ ಹೋಗುನ್ ನದಿ
3: ನಡಿಯಕ್ಕ ಹೋಗುಣು
1: ಏ ನಾರಾಯಣ ಮನ್ಯಾಗ ಅದಿವೇನಿಲ್ಲ
2: ಯಾರವರು ನನ್ನ ಮಣ್ಣಿ ಮುಂದೆ ಬಂದು ಬಗಳುವರು
1: ಯಪ್ಪ ಬಾದೋ ನಿನಗ್ ಪುಣ್ಯ ಆಗಲಿ
2: ಎಲೋ ನಾಗಮ್ಮ ಸುಬ್ಬಕ್ಕ ಏನಿದು ವಿಚಿತ್ರ ಹೀಗಾಗಿ ಬರಲು ಕಾರಣವೇನು
1: ಏನ್ ಹೇಳಿಯಪ್ಪ ಏನ್ ಹೇಳಿದೆ
2: ಎಲೋ ಹೆಬ್ಬಾವಗಳೇ ಕತ್ತಿ ಹಾಗೆ ಏಕೆ ಬಬ್ಬಿಕೊಟ್ಟಿವಿರಿ ಹೋದ ಕೆಲಸವೇನಾಯಿತು ಸರಿಯಾಗಿ ಬಗಳಿರಿ
1: ಹೋದ ಕೆಲಸಕ್ಕ ನಿನ್ನ ಮುತ್ತ ಬೆಂಚಿ ಹಚ್ಚಿ ಬೆಂಚಿ
2: ತೂ ಹೇಸಿಗಳನ್ನು ತಂದು ಅಡಿಗೆ ಮನೆಯಲ್ಲಿ ಕೂಡಿಸಿದ್ರಂತೆ ಸೋಟಿ ಕೋಸನ್ನು ಕೊಲ್ಲುವುದು ಅದು ಹೇಗೆ ಆಗಲಿಲ್ಲ
1: ಎಲ್ಲಿ ತೋಚಿ ಕೂತದ ಈಗ ಹೌದಾ ತಾಯಿ ಗದಬಿಲ್ಲ ಅಂದ ಬದ ಅಗದ ಬಂಬ್ ಆಗಿ ತಗದ ಬಂಬ್ ನನ್ನ ಹಲ್ಲಿಗೆ ಬದಿತ್ತು ನನ್ನ ಯಾವ್ದು ಹಲ್ಲು ಹೋದದು ಅಕ್ಕಿ ತ್ವಂತಕ್ಕೆ ಒದಿತ್ತು ಅಕ್ಕಿ ತ್ವಂತ ಮುದಿತ್ತು
2: ಥೂ ಆಳು ಮಾಡಿದ್ದು ಹಾಳು ಮಗನು ಮಾಡಿದ್ದು ಮಧ್ಯಮ ತಾನು ಮಾಡಿದ ಉತ್ತಮ ಎಂಬ ಮಾತ ಸುಳ್ಳ ಆಗಲಾರದು ಬೇಡ ಬೇಡ ಇದಕ್ಕೆ ನಾನೇ ಅನಿಯಾಗಿ ನಿಲ್ಲಬೇಕು
1: ಯಪ್ಪ ನೀ ಅನಿಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮರ್ಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮೊದಲ ನಮ್ಮ ಆನೆ ಕದಿ ಮಾಡೋ ಹರದಪ್ಪ
2: ಅಂದರೆ ಈ ಪೀಡೆ ಕಳೆದು ಹೋಗುವುದು ಹಾಗಾದರೆ ನಿಲ್ಲಿ, ಒಳಗಡೆ ಹೋಗಿ ನೀಲಿ ಹೊತ್ತಿಗಿದೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದನ್ನು ನಿಮಗೆ ಮುಟ್ಟಿಸಿದರೆ ಸರಿಯಾಗುವುದು. ಎಲೋ ನಾಗಮ್ಮ, ಸುಬ್ಬಕ್ಕ, ಸರಿಯಾಗಿ ನಿಲ್ಲಿರಿ. ಎಲೋ ಸುಬ್ಬಕ್ಕ, ಈಗ ನಿನಗೆ ಹೇಗಾಯ್ತಮ್ಮ?
3: ಗೌಡ್ರ ನೆಟ್ಟಗಾಯ್ತು ನೋಡ್ರಿ ಗೌಡ್ರ.
2: ನಾಗಮ್ಮ ನಿನಗೆ ಹೇಗಾಯ್ತಮ್ಮ?
3: ನನಗೂ ನೆಟ್ಟಗಾಯ್ತು ನೋಡ್ರಿ ಗೌಡ್ರ.
2: ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ, ಮತ್ತು ಸುಬ್ಬಕ್ಕನ ಕೈಗೆ ಹಾಕಿಕೊಳ್ಳಲು ಕೊಟ್ಟ ಉಕ್ಕಿನ ಉಗುರಿನಿಂದ ಕೆಲಸವಾಗಲಿಲ್ಲ. ಇನ್ನು ಮೇಲೆ ಮೇಲವಾಗಿ ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ತನ್ನ ಕಂದನೊಡನೆ ಕುಳಿತಿರುತ್ತಾಳೆ.

0: ಆಗ್ತೈತಿ.
1: ಏನ್ ಚಲೋ ಐತಮ್ಮ, ಡೇಟ್ ಬರಮ ದೇವ್ರನ್ನ ಹೋಗತ್ ನೋಡುವ.
0: ನೋಡ್ರಮ್ಮ, ನನ್ನ ಮಗನಿಗೆ ಜೋಗಳವನ್ನು ಹಾಡಿ ನಾಮಕರಣವನ್ನು ಮಾಡಿ.
1: ಆಗ್ಲಿ ಅಮ್ಮ.
2: ಓ ಅಮ್ಮ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ ಏನಮ್ಮ?
1: ಹೌದಪ್ಪ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ. ಸೂರಮ್ಮ ದೇವಿ ಆಳ ಮನುಷ್ಯರಂದ್ರು ನಾವೇ.
2: ಓ ಅಮ್ಮ, ಆ ತಾಯಿ ಇದ್ರೆ ಸ್ವಲ್ಪ ಹೊರಗಡೆ ಕಳಿಸಿ ಕೊಡ್ರಮ್ಮ.
1: ಆಗ್ಲಯ್ಯ, ಅವರಾದ್ರೂ ಕಳಿಸಿ ಕೊಡುತ್ತೇವೆ. ಅಮ್ಮ, ಬಾಗಿಲಲ್ಲಿ ಜಂಗಮರಮನ್ ನಿಂತಿರುವರು.
0: ಬನ್ನಿ ಸ್ವಾಮಿ ನನ್ನಪ್ಪ, ಬಡವರ ಮನೆಗೆ ಭಾಗ್ಯ ದೇವತೆ ತಾನಾಗೆ ಬಂದಂತಾಯಿತು.
2: ಆಗಲಿ ಅಮ್ಮ.
0: ನನ್ನಪ್ಪ, ಇವತ್ತು ನನ್ನ ಮಗನ ನಾಮಕರಣವಿರುತ್ತದೆ. ನನ್ನ ಮಗನಿಗೆ ನಾಮಕರಣವಾದ ಕೂಡಲೇ ಊಟವನ್ನು ಮುಗಿಸಿಕೊಂಡು ದಕ್ಷಿಣವನ್ನು ತೆಗೆದುಕೊಂಡು ಹೋಗಿರಿ.
2: ಆಗಲಿ ತಾಯಿ, ಹಾಗೆ ಮಾಡುವೆನು.

0: ಆಹಾಹಾ, ಎಂತ ಧೀರ ಮಗಳು ಜನಿಸಿದ್ದಾನಮ್ಮ ನಿನ್ನ ಉದರದಿಂದ. ಅಂಗಾಲಲ್ಲಿ ಪದ್ಮ, ಅಂಗೈಯಲ್ಲಿ ಪದ್ಮ, ನೆತ್ತಿಗೆ ಸತ್ತಿಗೆ ಸಾವಿರ ಸುಳಿ, ಬೆಳ್ಳಿಯ ಹೊಕ್ಕಳು. ಇವನ ಹೆಸರು ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿ ತಾಯಿ.
1: ಆಗಲಿ ನನ್ನಪ್ಪ, ನನ್ನ ಮಗನಿಗೆ ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡುತ್ತೇನೆ. ದೂತೆ, ನನ್ನ ಮಗನಿಗೆ ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿಬಿಡಮ್ಮ.
2: ಆಗಲಿ ಅಮ್ಮ.
1: ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಕುಡ್ರ.

0: ಕೇಳಿರಿ ಕೇಳಿರಿ, ಒಂದು ಹಕ್ಕಿ ಪಣ ಕಟ್ಟಿನ್ರಿ, ಆಯ್ತಾ ರಮಾಸ ದಿನ ಹುಟ್ಟಿದ ಕೂಸ, ಅದರಿಂದ ಬಾಳ ದುಃಖ ಆಗುದೈತ್ರಿ ಗೌಡ್ರ, ಬಾಳ
1: ನೋಡ್ರಿ ಮಗ ಎಲ್ಲ ಗೋಳ ನಾನು ಮಳ ಹತ್ತಿಳ್ದೇನ್ ಲೇ ಮಗನ
2: ಏನ್ ಪಾ ಬುಡ್ಬುಡಿಕೆ ಮಾತ್ ಕೇಳ್ಕೊತ ನಿಂತಿರ್ಲ
3: ಬುಡ್ಬುಡಿಕೆ ಬಂದನಪ್ಪ, ಮಲಯಾಳ ದೇಶದ ಬುಡ್ಬುಡಿಕೆ ಅಂತೇಳಿ ಅವ ಹಕ್ಕಿ ಪಣ ಕಟ್ಟ್ಯಾನತ್ತ, ಮತ್ತೇನೋ ಕೂಸಿಂದ ಒಂದು ದುಃಖದ ಸಮಾಚಾರ ಬಂದತ್ತ, ಅದನ್ನ ಸಕನ ಹೇಳಕ್ ಬಂದಾನತ್ತ, ಎಲ್ಲಾರು ಕೂಡಿ ವಿಚಾರ ಮಾಡಬೇಕಾಗೈತಿ ಸದ್ಯಕ್ಕೆ.
2: ಸುಮ್ಮನೆ ಇದ್ದಿದ್ದೆಲ್ಲ ಹೇಳ್ಬಿಡ್ಲಿ ಬಿಚ್ಚಿ
3: ಹೇಳಪ್ಪ ಬುಡ್ಬುಡಿಕೆ.
0: ಅಚ್ಚ ಕನ್ನಡದಾಗ ಬಿಚ್ಚಿ ಹೇಳ್ತೀನಿ ತಿಳುಕಾ ಗೌಡ, ಹಿಂಗ ಕೇಳಿದ್ರೆ ತಿಳಿಸಿ ಹೇಳ್ತೀನಿ ಗೌಡ, ಹಕ್ಕಿ ಪಣ ಬಾಳ ಸುಮಾರಾಗೈತಪ್ಪ ಗೌಡ, ಹೇಳಲಾಕ ನನಗೊಂದು ಇಟ ಅನುಮಾನ ನೋಡ ಗೌಡ.
3: ಬುಡ್ಬುಡಿಕೆನ ಮಾತು ಬುಡ್ತಾನ ಸುಳ್ಳತ್ತ, ಹಿರಿಯರು ಹೇಳಿದ ಶಾಸ್ತ್ರತಿದ, ಇವ ಏನ್ ಹೇಳ್ತಾನೋ ಏನಿಲ್ಲೋ ಎಲ್ಲ ಗೊಳ್ಳತಿ, ಪಕ್ಕ ವಿಚಾರ ಮಾಡಿದಾಗ ಹೇಳ್ತಾನ.
2: ಬುಡ್ಬುಡಿಕೆನ ಮಾತು ಸ್ವಲ್ಪ ಸಂಶಯ ಬರ್ಲಾಯ್ತಾವ, ಅವ ಹಕ್ಕಿಪ್ಪನ ಕಟ್ಟಿದ ಮಾತ ಎಂದು ಹುಷಿ ಆಗುದಿಲ್ಲ, ಅವನು ಏನಿದ್ದಿದೆಲ್ಲ ಸರಿಯಾಗಿ ಬಿಚ್ಚಿ ಕೇಳಿಬಿಡನು.
4: ನಮ್ಮ ತಾಯಿ ಸ್ವಲ್ಪ ಭವಿಷ್ಯ ಹೇಳ್ಪ ನೋಡುನು.
0: ಓಹೋ, ನಾನು ಬೇಡಿದ್ದನ್ನು ಕೊಡ್ತೇನೆಂದ್ರೆ ವಚನ ಕೊಡ್ತಾಯಿ ಹೇಳ್ತಾ ಇದ್ದೀನಿ,
4: ತೆಗೆದುಕೊಳ್ಳಪ್ಪ ವಚನವನ್ನು.
0: ಓಹೋ, ನಾನು ಬೇಡಿದ್ದನ್ನು ಕೊಡಲು ಸಿದ್ಧಳಾಗಿ ನಿಂತಿದ್ದಲ್ಲಮ್ಮ ತಾಯಿ. ನೋಡಮ್ಮ ತಾಯಿ, ಊರ ಮಂದಿ ಬಂದು ನಿಮಗೆ ಬಹಿಷ್ಕಾರ ಹಾಕುತ್ತಾರೆ, ಏನಂದರೆ ನೀನು ನಿನ್ನ ಕಂದನನ್ನು ಚಂಡ ಹಿಡಿದ ಊರ ಹೊರಗೆ ತಳ್ಳಿಬಿಡುತ್ತಾರೆ. ಇಷ್ಟೆಲ್ಲ ಸಂಕಟ ಮಾಡುವುದಕ್ಕಿಂತ ಸುಮ್ಮನೆ ನಿನ್ನ ಮಗನನ್ನು ನನಗೆ ದಾನವನ್ನಾಗಿ
4: ನೀಡಿಬಿಡ್ತಾರೆ. ನಿಂತ ತಂದ ಮಗನನ್ನು ದಾನ ಕೊಡ್ತೀರೇನಮ್ಮ? ಬುಡುಬುಡಿಕೆ ಬೇಡುತ್ತಾಳಪ್ಪ. ಇಲ್ಲ ದೂತೆ, ನಾನೇನು ನನ್ನ ಮಗನನ್ನು ದಾನವಾಗಿ ಕೊಡಲಾರೆನಮ್ಮ. ಅವನಿಗೆ ಬೇಕಾದರೆ ಮುತ್ತು ಮಾಣಿಕ್ಯವನ್ನು ನೀಡಿ ಕಳಿಸಿ ಬಿಡಪ್ಪ. ವಚನವನ್ನು ತೆಗೆದುಕೊಂಡು ನಮ್ಮನ್ನು ಮೋಸ ಮಾಡಿ ಬಿಟ್ಟಳಮ್ಮ. ನನ್ನ ಮಗನನ್ನು ದಾನವಾಗಿ ಬೇಡುವುದು ನನಗೆ ಗೊತ್ತಿದ್ದರೆ ನಾನು ವಚನ ಕೊಡುತ್ತಿದ್ದಿಲ್ಲವಮ್ಮ. ಮೋಸದಿಂದ ಬುಡುಬುಡಿಕೆ ನನ್ನ ಮಗನನ್ನು ದಾನವಾಗಿ ನಾನು ನನ್ನ ಮಗನನ್ನು ದಾನವಾಗಿ ಹೇಗೆ ಕೊಡಲಿ? 9 ತಿಂಗಳ ಹೊತ್ತು ಹೆತ್ತು ಈಗ ನನ್ನ ಮಗನನ್ನು ನನ್ನ ಕೈಯಿಂದ ದಾನವಾಗಿ ಹೇಗೆ ಕೊಡಲಿ ದೂತಿ? ನನ್ನ ಮಗನನ್ನು ದಾನವಾಗಿ ಬೇಡುತ್ತಾನೆಂದು ನನಗೆ ತಿಳಿದಿಲ್ಲವಮ್ಮ, ನಾನು ಏನು ಮಾಡಲಿ ದೂತೆ?
0: ಓ ತಾಯಿ, ಕೊಡುತ್ತೇನೆಂದ್ರೆ ಕೊಡಿ, ಇಲ್ಲವಾದರೆ ಬಿಡಿ. ಅಪಮಾನವಾಗುವ ಕಾಲದಲ್ಲಿ ನನ್ನನ್ನು ನೆನೆಸುವಿರಿ ತಾಯಿ.
4: ದೂತೆ, ನಾನು ವಚನ ಕೊಟ್ಟ ಪ್ರಕಾರ ನಾನು ದಾನವು ಕೊಡಲೇಬೇಕಮ್ಮ. ನನ್ನ ಮಗನನ್ನು ದಾನ ಕೊಡುವುದಾಯಿತಮ್ಮ. ತೆಗೆದುಕೊಳ್ಳಪ್ಪ ಬುಡುಬುಡಿಕೆ ಈ ನನ್ನ ಮಗನು.
0: ಓ ತಾಯಿ, ಈಗ ಬೇಡ, ನಾನು ದೈತರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ. ನೀನು ತೊಟ್ಟಿಲ ಶೃಂಗಾರ ಮಾಡಿ ಅವರ ಕೈಯಲ್ಲಿ ಕೊಡುತ್ತಾಯಿ, ನಾನು ಬರುತ್ತಾ ಇದ್ದೇನೆ.
4: ದೂತೆ ಅಮ್ಮ, ನಾನು ಹೇಗೆ ಮಾಡಲಮ್ಮ? ಸೂರಮ್ಮ ದೇವಿಯ ಮನೆ ಇದೆಯಪ್ಪ, ತಾವು ಯಾರಪ್ಪ?
2: ನಾವು ದೈತರ ತಾಯಿ.
4: ನಿಮ್ಮನ್ನು ಯಾರು ಕಳಿಸಿರುವರಪ್ಪ? ನನ್ನ ಮಗನನ್ನು ಒಯ್ಯಲಿಕ್ಕೆ ಬಂದಿರೇನಪ್ಪ?
3: ಒಯ್ಯಲಕ್ಕೆ ಬಂದಿವ್ ತಾಯಿ.
4: ದೂತೆ,
2: ಏನಾಯ್ತಮ್ಮ?
4: ನನ್ನ ಮಗ ಸಿದ್ಧ ವೀರೇಶ ನಮ್ಮನ್ನು ಬಿಟ್ಟು ಪರದೇಶಿಯಾಗಿ ಹೋಗುವನಮ್ಮ. ಅವನಿಗೆ ಹಾದಿಯಲ್ಲಿ ಹಸಿವೆ ಆದ್ರೆ ಉಣಿಸುತ್ತಾರೆ. ತೊಟ್ಟಿಲ ಸಿಂಗಾರವನ್ನು ಮಾಡಿಕೊಂಡು ಹಾಲು ಬಾಣನ್ನು ಸಿದ್ಧಪಡಿಸಿಕೊಂಡು ಬಾರಮ್ಮ.
2: ಆಗಲಮ್ಮ, ಹಾಲು ಬಾಣವಾದರೂ ಸಿದ್ಧಪಡಿಸಿಕೊಂಡು ಬರುತ್ತೇನೆ.
4: ಕಂದ, ತಾಯಿಯನ್ನು ಬಿಟ್ಟು ಹೋಗುವೇನಪ್ಪ. ನೋಡಿರಪ್ಪ, ನನ್ನ ಮಗನನ್ನು ನೀವೇ ಎತ್ತುಕೊಂಡು ಹೋಗಿಬಿಡಿ.
3: ಎಂತ ಸತ್ಯ ಪುರುಷದಾನು, ಅವನ ತೊಟ್ಲು ಬಂತು ಯಾವಾಗಲೂ ಇದು ಒಟ್ಟು ಕೈ ಬಿಟ್ಟು ಕಡೆಕಾಗಬಲ್ದು, ಭೂಮಿ ಬಿಟ್ಟು ಮ್ಯಾಲ ಬರಬಲ್ದು. ಎಂತ ಸತ್ಯ ಪುರುಷಿಮ, ನಮಗಂತೂ ತೊಟ್ಲು ನಿಗುವಲ್ದು, ಅವ್ರ ತಾಯಿ ಬರುತ್ತಾಳೆ ಸದ್ಯಕ್ಕೆ ಅವಸರ ಮಾಡಿ ನಿಗುವನು.
2: ಹೌದು, ಅವ್ರ ತಾಯಿ ನಮಸ್ಕಾರ ಮಾಡಿಬಿಡೋಣ.
3: ತಾಯಿ, ನಮಗಂತೂ ತೊಟ್ಟಿನ ನೆಗುಲಿಲ್ಲ, ನೀನ ಕೈ ಮುತ್ತ ಹೊರಿಸಬೇಕು.
4: ನನ್ನ ಮಗಳನ್ನು ಇನ್ನು ಒಯ್ದಿಲ್ಲ ವೇಣಪ್ಪ, ನನ್ನ ಮಗಳನ್ನು ಇನ್ನು ಏಕೆ ಒಯ್ದಿಲ್ಲವಪ್ಪ?
2: ತಾಯಿ ಏನು ಮಾಡಿದ್ರು ನಗುಲಿಲ್ಲಮ್ಮ
4: ಬೀರೇಶ? ತಾಯಿಯ ಕೈಯಿಂದ ಮಳೆಯನ್ನು ಬಿಟ್ಟು ಹೋಗಬೇಕೆನ್ನು ವೇಣಪ್ಪ. ಕಂದ, ಇನ್ನೊಮ್ಮೆ ಇನ್ನೊಮ್ಮೆ ನಿನ್ನ ತಾಯಿಯ ಮಲೆ ಹಾಲನ್ನು ಕುಡಿದು ಮನೆ ಬಿಟ್ಟು ಹೋಗಿ ಬಿಡಪ್ಪ ಕಂದ.

0: ತಾಯಿಯನ್ನು ಒಬ್ಬಳನ್ನಾಗಿ ಮಾಡಿ ನೀನು ಒಬ್ಬನೇ ಹೋಗಿಬಿಡುವೇನಪ್ಪ ಕಂದ. ಬುಡುಬುಡಿಕ್ಯ, ನಿನ್ನನ್ನು ದಾನವಾಗಿ ಬೇಡುವುದು ಗೊತ್ತಿದ್ದರೆ ವಚನ ಕೊಡುತ್ತಿದ್ದಿಲ್ಲ ಕಂದ. ತಾಯಿ ಇರುವಾಗಲೇ ಪರದೇಶಿ ಆಗುವುದು ಬಂತೇನು ಕಂದ? ಕಂದ,
1: ತಾಯಿ ಹೊರಿಸಿ ಕಳಿಸಿ ಬಿಡಮ್ಮ ಬೇಗನೆ.
0: ಕಂದ, ಹೋಗಿ ಬಾರಪ್ಪ ಕಂದ. ಕಂದ, ಹೋಗಿ ಬಾರಪ್ಪ, ಹೋಗಿ ಬಾ ಸಿದ್ಧ ಬೀರೇಶ. ಬೀರೇಶ, ನನ್ನ ಬಿಟ್ಟು ಹೋಗಿಬಿಡಪ್ಪ. ನಿನಗೆ ಸೋಲ ಸತ್ತಿಗೆ ನೆರಳಾಗಲಿ, ಒಡ್ಡಿ ಒಳಗಾಗಲಿ, ನೆಲ್ಲಕ್ಕಿ ಬಾಣಾಗಲಿ, ಪಲ್ಲಕ್ಕಿ ಪದಿಯಾಗಲಿ, ಜಗತ್ತಿನಲ್ಲಿ ಸಿದ್ಧ ಬೀರೇಶ ಎಂಬ ನಾಮ ಯಾವಾಗಲೂ ಉಳಿಯಲಿ. ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
0: ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
0: ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
0: ವೀರೇಶ,
3: ಏ ಈ ಕುಸಿನ ರುದ್ರಭೂಮಿಗೆ ಒಯ್ಯನು. ಹೋದ ಅಲ್ಲಿ ಕಡದ ಕೆಸಿಂದ ನಾರಾಯಣಗೌಡಿಗೆ ಹೋದ ನೆತ್ರ ಕೊಡುವನು.
1: ಆಗಲಿ ನಡಿಯಪ್ಪ, ಹೋಗುಣ. ಏ ಇಲ್ಲೇ ಇಳಿಸೋ ಕಾರ್ ರುದ್ರ ಭೂಮಿ ಬತ್ತು.
3: ಏ ಇಳಿಸ್ದಂಗ ಆತು, ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತ್ ನೋಡು.
1: ಹೌದಲು, ಏ ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತಿ, ಅದನ್ನ ಮೊದಲು ಸ್ಯಾಂಪಲ್ ತಿಂದು ನೋಡ್ತಾನ.
3: ಏ ಇಬ್ರು ಕೂಡ ತಿನ್ನೋಣ ಇಟ್ಟಿಟ.
1: ಏ ಬ್ಯಾಡ, ಅದ್ರಾಗ ಇಸ ಗಿಸ ಹಾಕಿದ್ರಂದ್ರ ಇಬ್ರು ಕೂಡ ಸತ್ ಹೋಗದಾಕತ್ತೆ. ನಾವು ಅಪ್ಪನ ಸ್ಯಾಂಪಲ್ ತಿಂದು ನೋಡ್ತಾನ.
3: ಹೋ ತಿಂದು ನೋಡು. ನೀರ ಈಸದ ಕುಡಿ, ಕಾಡ್ರ ಭೂಮಿ ಐತಿದ.
1: ಏ ನೀರ್ ನನಗಾಸು.
3: ಏ ನನಗಾಸು.
1: ಹಾ, ಏನ ಕುಸಿನ ಕಡಿದ ಯಾರು?
3: ನೀನ ಕಡಿಪಾ.
1: ನಾನ ಕಡಿಲಿ?
3: ಹ್ಮ್.
1: ಹಾ, ಇಟ್ಟೋತನ ಅವಂದ ಅಣ್ಣ ತಿಂದಿವ್ ಅವ್ನ ಹೆಂಗ್ ಕಡಿದು?
3: ಏ ಅದಕ್ಕ ನನಗ್ ನೇಗುದಲು. ಅಣ್ಣ ತಿಂದವ್ರ ಮ್ಯಾಲ ಅನ್ಯಾಯ ಬೇಡ ಬೇಡ ತಿರಾರ ನೇ ಮತ್ತೆ. ಮತ್ತ ನಾರಾಯಣಗೌಡ್ರ ಮನ್ಯಾಗ ಮೂರು ಬಂಡಿ ಅಣ್ಣ ಆರು ಕೂಡ ನೀರ್ ಕುಡಿದ್ರು ಸಾಲ್ತಿದ್ದಿಲ್ಲ. ಪರ್ಯಾಣ ಕಿತ್ತಡಿ ಇನ್ನ ತಿಂದ ಉಳದತ್ತೆ.
1: ಏ ಮತ್ ನಾರಾಯಣಗೌಡ್ ಸುದ್ದಿ ಏನ್ ಹೇಳುದು? ಇಲ್ಲೇ ಅದನ್ನ ಕುಸಿನ ಬಿಟ್ಟು ಹೋದ್ರ.
3: ಏ ನಮಗಾಗಿ ನೋಡು, ರಟ್ಕೊಂಡ ಹಣ್ಣಾಗ ನಿಂತತಿ.
1: ಹಾ,
3: ಅದನ್ನ ಒಂದ ಕಾಯಿ ಹರದ ರಕ್ತ ಬಟ್ಟಲ್ದಾಗ ಹಿಂಡ್ಕೊಂಡ ಹೋದ ನಾರಾಯಣಗೌಡ್ ತೋರಿಸ್ಬಿಡುನು.
1: ಏ ಹೌದ್ಲೆ, ಇದ ಬರಾಬರಿ. ಈ ಕೂಸಿನ ಇಲ್ಲ ಬಿಟ್ಟು ಹೋಗಣು. ಇಲ್ಲ ಹದ್ರೆ ಕಾಗಿರ ಏನ್ ಯಾಕೆ ಕರ್ಕೊಂತನು ಅನತ್. ಇಲ್ಲ ಕಂಚಿನ ಆರ್ದ ಮರಕ್ಕೆ ಕಟ್ಟಿ ಹೋಗ್ಬಿಡು. ನಡಿ ನಡಿ, ಏನ್ ಹೋಗಣು.
4: ಇಂದಣ್ಣು ಇಂದಣ್ಣು ಆರು ಸುಟ್ಟರೆ ಅರ್ಗಾಡ, ಮೂರು ಸುಟ್ಟರೆ ಸುಡಗಾಡ. ಕಾಂತಾರ ಒಣ ಕಾಡ ರುದ್ದರ ಭೂಮಿಯಲ್ಲಿ ನನ್ನ ದೈತರು ಕೊಂದು ರಕ್ತವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲೇ ಹಾದಿ ಕಾಯುತ್ತಾ ನಿಲ್ಲಬೇಕು.
5: ನಮಸ್ಕಾರ.
4: ಏನು ದೈತರೆ, ಹೋದ ಕೆಲಸವೇನಾಯಿತು ಸರಿಯಾಗಿ ಹೇಳಿರಿ.
1: ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಡ್ ಬಂದಿ ನೋಡ್ರಿ.
4: ಏನು ದೈತರೆ, ನಿಮ್ಮ ಮಾತಿನಲ್ಲಿ ನಾನು ನಂಬಲಾರಿ.
1: ಮತ್ ಹ್ಯಾಂಗ್ರಿ?
4: ಏನಾದ್ರೂ ಒಂದು ಕೂಣವನ್ನು ತೆಗೆದುಕೊಂಡು ಬಂದಿರಿ ಅಥವಾ ಹಾಗೆ ಬಂದಿರಿ.
1: ಕಡದ ರಕ್ತಗಳ ತಂದಿ ನೋಡ್ರಿ ಬಟ್ಟಲ್ದಾಗ.
4: ಶಹಬಾಯ್, ಇದ್ದರೆ ನಿಮ್ಮಂತವ್ರು ಇರಬೇಕು ಜಗತ್ತಿನಲ್ಲಿ ದೈತರು. ಎಲೋ ದೈತರೆ, ನೀವು ಏನಾದ್ರೂ ಆಸ್ತಿವನ್ನು ಬೇಡುವುದಾದ್ರೆ ಬೇಡಿಬಿಡಿ. ನಿಮಗೆ ಬೇಡಿದ ಆಸ್ತಿಯನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಿರ್ತೇನೆ.
1: ನಮ್ಗೊಂದು ಹತ್ತು ಕೋರಿ ಹಚ್ಚಬೇಡಿ ನನಗೆ ಒಬ್ಬಗ.
4: ದೈತರೆ, ನಿಮಗೆಲ್ಲವನ್ನು ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ.
1: ಆಗಲ್ರಿ,
3: ಹೋಗಿ ಬರ್ತೀರಿ.
1: ಹೋಗಿ ಬರ್ತೀರಿ. ನಮಸ್ಕಾರ.
4: ಹೋಗಿ ಬರುವಂತವರಾಗಿರಿ. ಎಲೋ ಸೂರಮ್ಮ, ನಾನು ಹಾಕಿದ ಪಣವು ಕಡೆಗೊಂಡಿತು. ಆನಂದವೇ ಆನಂದ.
6: ತಂಗಿ, ನಾವೀಗ ಅಡವಿಗೆ ಬಂದೇವೆ. ಎಲ್ಲಿ ಅಳುವ ಕೂಸಿನದಲ್ಲಿ ಕೇಳಿಸಿ ಬರ್ತಾ ಇದೆಯಲ್ಲ, ಮುಂದಕ್ಕೆ ಹೋಗಿ ಸ್ವಲ್ಪ ವಿಚಾರಿಸೋಣ.
7: ಆಗಲಿ ಅಕ್ಕ, ಮುಂದಕ್ಕೆ ಹೋಗಿ ನೋಡೋಣ.
6: ತಂಗಿ, ಇದು ನೋಡು, ಗಂಡು ಮಗು. ತಂಗಿ, ಈ ಮಗು ನನಗೆ ಸಲ್ಲತಕ್ಕದ್ದು. ಈ ಮಗುವನ್ನು ನಾನೇ ಹೋಯ್ತೀನಿ.
7: ಇಲ್ಲವ ಅಕ್ಕ, ಮಗು ನನಗೂ ಬೇಕು.
6: ತಂಗಿ, ನಾವು ಅಕ್ಕ ತಂಗಿಯರು ಈ ಕೂಸಿನ ಸಲುವಾಗಿ ಜಗಳಾಡೋದು ಬೇಡ. ಎಲ್ಲರೂ ಅಯ್ಯ ಇದು ಸುತ್ತವನ್ನು ಹಾಕೋಣ. ಮಲಿ ಹಾಲು ಯಾರಿಗೆ ಬೀಳುತ್ತವೆ ಅವರೇ ಕಂದನನ್ನು ಓದ ಬಿಡುವನ.
7: ಅಕ್ಕ, ನನ್ನ ಮಲಿಗೆ ಆದ್ರೂ ಹಾಲು ಬೀಳಿಲ್ಲ.
6: ಹಾ ತಂಗಿ, ತಂಗಿ, ನನಗಾದ್ರೂ ಮಲಿ ಹಾಲು ಬಿದ್ದು. ತಂಗಿ, ಈ ಕೂಸನ್ನು ಇಬ್ಬರಿಗೆ ಸಲತಕ್ಕದ್ದು.
7: ಆಗಲಿ ತಂಗಿ,
6: ಇಲ್ಲಿ ಹಸ್ತು ಮಾನಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ. ತಂಗಿ, ಇಲ್ಲಿ ಹಸ್ತು ಮಾನಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
7: ಆಗಲಿ ಅಕ್ಕ, ಇಲ್ಲೇ ಆದ್ರೂ ವಸ್ತಿಯನ್ನು ಮಾಡೋಣ.
6: ಇಲ್ಲಿ ಬಾಗಿನಾಡ ಬಕನಾಥನ ಇರುವನು. ಇವನ ಹತ್ತಲ್ಲಿ ಸ್ವಲ್ಪ ಜಾಗವನ್ನು ಇಸಿದಕೊಂಡು ಇಲ್ಲೇ ವಸ್ತಿ ಮಾಡಿ ಬಿಡುವನ. ಬಕನಾಥ, ಬಕನಾಥ.
8: ಯಾರು ನೀವು?
6: ನಾವು ಚಿಂಚಲಿ ಮಾಯಕ್ಕನ ಇರುತ್ತೇವೆ.
7: ನಾನು ಮಾಯಕ್ಕನ ತಂಗಿ ಯಂಕವಣ್ಣಾದ್ರೂ ಇರ್ತೇನೆ.
8: ಇದುವರೆಗೂ ಇಂಥ ಸುಂದರ ಸ್ತ್ರೀಯರನ್ನ ನಾನು ಕಂಡಿದ್ದೇ ಇಲ್ಲ. ಆ ಅಡ್ಡಿಲ್ಲ, ಸುಂದರ ತರುಣಿಯರು. ಹುಲಿಯ ಬಾಯಲ್ಲಿ ಇಲಿ ಬಂದು ಸಿಕ್ಕಂತಾಯಿತು. ಮೋಸದಿಂದ ಇವರನ್ನು ಅರಮನೆಯ ಒಳಗೆ ಕಳಿಸಬೇಕು. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಅರಮನೆ, ಇಲ್ಲಿ ಇಲ್ಲಿ ಹೋಗಿ, ಇಲ್ಲೇ ಹೋಗಿ.
6: ತಂಗಿ, ಇದರಲ್ಲಿ ಏನೋ ಸ್ವಲ್ಪ ಮೋಸವಿದ್ದಂತೆ ಕಾಣಿಸ್ತಾ ಇದೆ.
7: ಹೌದಕ್ಕ,
6: ಇಲ್ಲಿ ನಿಂತು ಸ್ವಲ್ಪ ವಿಚಾರ ಮಾಡೋಣ.
8: ಇನ್ನೆಲ್ಲಿ ವಿಚಾರ ಮಾಡ್ತೀರಿ, ವಿಚಾರ ಮಾಡ್ತಾರಂತೆ ವಿಚಾರನ. ಸುಂದರ ತರುಣಿಯರು, ಈ ನಿಮಿಷಾರ್ಧದಲ್ಲಿ ನಿಮ್ಮಿಬ್ಬರ ಶೀಲರನ್ನ ಮಾಡಿಬಿಡ್ತೀನಿ. ಯಾರು ಬರ್ತಾರೋ ಬರ್ಲಿ ನನ್ನ ಮೇಲೆ.
6: ಎಲೋ ಪಕ್ಕನಾಥ, ನಿನ್ನ ಮೀಸೆಯನ್ನು ಕಿತ್ತ ನಾನು ಹಚ್ಚಲಿಲ್ಲ. ನನ್ನ ಹೆಸರು ಚಂಚಲಿ ಮಾಯಕ್ಕನೇ ಅಲ್ಲ,
7: ನಾನು ಮಾಯಕ್ಕನ ತಂಗಿ ಎಂಕವನೇ ಅಲ್ಲ.
6: ಅಮ್ಮ, ನನ್ನ ಕೂಗಿ ಕರೆದಿ ಅಮ್ಮ. ಕಂದ, ಬಾಗಿನಾಡ ಬಕನಾಥನು ನನ್ನ ಮೇಲೆ ಮೋಹ ಮಾಡಿದ್ದ, ಅದರ ಸಲುವಾಗಿ ನಿನ್ನ ಕೂಗಿ ಕರೆದೇಬೇಕಂದ.
7: ಅಮ್ಮ, ಆ ಬಾಗಿನಾಡ ಬಕನಾಥನು ಎಲ್ಲಿರುವನಮ್ಮ?
6: ಕಂದ, ಆ ಬಾಗಿನಾಡ ಬಕನಾಥನು ಇದೇ ಕವಿಯಲ್ಲಿ ಇರುವನು.
8: ಓಹೋ, ಈ ಸುಂದರ ತರುಣಿಯರ ರಕ್ಷಣೆಗೆ ನೀನು ಬಂದಿದ್ಯಾ ಚೋಟುದ್ದ ಹುಡುಗ?
6: ಎಲೋ ಬಾಗಿನಾಡ ಬಕನಾಥ, ನಿನ್ನ ಮರ್ದನ ಮಾಡುವನಗೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ಕೊದಳಿಗೆ ನಂದಿನ ವನವನ್ನು ಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು, ನಿನ್ನನ್ನು ಮರ್ದನ ಮಾಡುವುದಕ್ಕೋಸ್ಕರ ನನ್ನ ತಾಯಿಯನ್ನು ಕರೆದುಕೊಂಡು ಬಾಗಿನಾಡಿಗೆ ಬಂದಿದ್ದೇನೆ. ಈ ಭೂಮಿಯ ಮೇಲೆ ನಿನ್ನ ಪಾಪವು ತುಂಬಿ ತುಳುಕಲಿಕ್ಕೆ ಹತ್ತಿದೆ. ಹಿಂದಕ್ಕೆ ನೀನು ಎಷ್ಟೋ ಸಾಧ್ವಿ ಶಿರೋಮಣಿಯರ ಶೀಲವನ್ನು ಕೆಡಿಸಿದ ಪಾಪಿನಿ, ಈಗ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಪಾತಾಳಕ್ಕೆ ತುಳಿದು ನಾನು ಮುಂದಕ್ಕೆ ಹೋಗುತ್ತೇನೆ.
8: ಸಿದ್ಧ ಭೀರೇಶ,
6: ಬಗಲಾದರ ಪ್ರಾಣವು ಹೋಗೋದು. ಅವನಿಗೆ ಏನ ಶಾಪ ಕೊಟ್ಟು ಬಿಡುತ್ತಿ, ಕೊಟ್ಟು ಬಿಡಮ್ಮ.
0: ಆಗಲಿ ಕಂದ, ಎಲ್ಲ ಬಾಗಿನಾಡ ಬಕನಾಥ, ನಿನ್ನ ಗುಡಿಯಲ್ಲಿ ಕತ್ತೆ ಕುದುರೆ ಮೇಯಲಿ, ನಿನ್ನ ಗತ್ತಿಗೆ ಕಲ್ಲನ್ನು ನನ್ನ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಮೆರೆಯಲಿ, ಬಿಟ್ಟು ಬಿಡು ಪ್ರಾಣವನ್ನು.
6: ಎಲೋ ಬಾಗಿನಾಡ ಬಕನಾಥ, ನನ್ನ ತಾಯಿ ಹೇಳಿದ ಪ್ರಕಾರ ನಿನ್ನ ಗತ್ತಿಗೆ ಕಲ್ಲ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಬೀಳಬೇಕು. ನನ್ನ ತಾಯಿ ದಿನಾಲು ಅದರ ಮೇಲೆ ಸ್ನಾನ ಮಾಡಬೇಕು. ಬಿಟ್ಟು ಬಿಡು ನಿನ್ನ ಪ್ರಾಣವನ್ನು. ಬಾಗಿನಾಡವನ್ನು ಬಿಟ್ಟು ನಾವು ಚಿಂತಲಿ ಗ್ರಾಮಕ್ಕೆ ಬಂದಂತಾಯ್ತಮ್ಮ.
0: ಹೌದು ಕಂದ.
6: ಅಮ್ಮ, ನನಗೆ ಮುತ್ತಿನ ಚಂಡನ್ನು ತಂದು ಕೊಡಮ್ಮ.
0: ಏನು ಕಂದ, ನಿನಗೆ ಮುತ್ತಿನ ಚಂಡು ಬೇಕು?
6: ಹೌದಮ್ಮ, ನನಗೆ ಚಂಡನ್ನು ಆಡುವ ಆಸೆ ಆಗಿದೆ.

0: ನನಗೆ ಈ ಚಂಡು ಆಡಿ ಆಡಿ ಬೇಜಾರವಾಗಿದೆ ಅಮ್ಮ.
1: ಕಂದ, ಮತ್ತೇನು ಬೇಕು?
0: ಅಮ್ಮ, ನನಗೆ ಬಾಣು ತಂದು ಕೊಡಮ್ಮ.
1: ಏನು ಕಂದ, ನಿನಗೆ ಬಾಣು ಬೇಕು?
0: ಹೌದಮ್ಮ.
1: ಕಂದ, ಎಂತ ಬಾಣು ಬೇಕು?
0: ಅಮ್ಮ, ನನಗೆ ಭೂಮಿ ತೂಕದ ಬಾಣು ಬೇಕಮ್ಮ.
1: ಏನು ಕಂದ, ಈ ಭೂಮಿಯ ತೂಕದ ಬಾಣವು ನಿನಗೂ ಬೇಕು?
0: ಹೌದಮ್ಮ.
1: ಆಗಲಿ ಕಂದ, ಎರಡೇ ಸಂತಿಗೆ ಹೋಗಿ ಭೂಮಿಯ ತೂಕದ ಬಾಣ ಆದರೂ ತೆಗೆದುಕೊಂಡು ಬರುತ್ತೇನೆ.
0: ಆಗಲಿ ಅಮ್ಮ.
1: ಕಂದ, ಭೂಮಿ ತೂಕದ ಬಾಣ ಆದರೂ ತಂದಿರ್ತೇನೆ, ತೆಗೆದುಕೋ.
0: ಆಗಲಿ ಅಮ್ಮ.
1: ಕಂದ, ಈ ಬಾಣವನ್ನು ಆಡುತ್ತಾ ಈ ದಾರಿಯಲ್ಲಿ ಹೋಗಬೇಡ, ಇದೇ ದಾರಿಯಲ್ಲಿ ಬಾಣವನ್ನು ಆಡಿ ಬೇಗನೆ ಮನೆಗೆ ಬಂದು ಬಿಡು.
0: ಆಗಲಿ ಅಮ್ಮ, ನೀನು ಹೇಳಿದ ದಾರಿಗೆ ಹೋಗಿ ಬಾಣನು ಆಡಿ ಬರುತ್ತೇನೆ.
1: ಆಗಲಿ ಕಂದ, ನಾನು ಇನ್ನು ಹೋಗಿ ಬರುತ್ತೇನೆ.
0: ಓಹೋ, ದಿನಾಲು ನನ್ನ ತಾಯಿ ಒಂದೇ ದಾರಿಗೆ ಹೋಗೆಂದು ಹೇಳುತ್ತಾಳೆ. ನಾನು ಇವತ್ತು ಅವಳ ಹೋಗಬೇಡಂದ ದಾರಿಗೆ ಬಾಣನ್ನು ಆಡುತ್ತಾ ಹೋಗುತ್ತೇನೆ. ಇದರಲ್ಲಿ ಏನೋ ಚಮತ್ಕಾರವಿದೆ ಏನೋ. ಆಗಲಿ, ನಾನು ಬಾಣನ್ನು ಆಡುತ್ತಾ ಹೋಗಿ ಬರ್ತೇನೆ.

0: ಹೋಗಿ ತುಂಬೋಣ.
1: ಆಗಲಿ ಅಕ್ಕ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋ ತುಂಬಿಕೊಂಡು.
0: ಆಗಲಿ ತಂಗಿ.
1: ಹೂವ ಅಕ್ಕ, ನಂದು ಹೊಡಿತ ಅಕ್ಕ.
0: ಏನ್ ಹೊಡಿತ ತಂಗಿ?
1: ಕೊಡ ಹೊಡಿತ್ ಮತ್ತೇನ್ ಹೊಡಿತತಿ?
0: ಅಯ್ಯ ತಂಗಿ, ಕೊಡ ಹೊಡಿತು. ಹೆಂಗ್ ಹೊಡಿತು?
1: ಯಾಕ
0: ಏನಾತ ತಂಗಿ?
1: ಅಲ್ಲೊಂದು ಹುಡುಗ ಐತಿ.
0: ಹುಡುಗ ಐತಿ? ರೆಡಿ ಬಾ, ಹಂಗಾದ್ರೆ ಮುಂದಕ್ಕೆ ಹೋಗಿ ವಿಚಾರಿಸೋಣ.
1: ಅದ ಬಾಣ್ ಬಿಟ್ಟು ನಾನು ಕೊಡ ಹೊಡಿತ್ ನೋಡುವ.
0: ತಂಗಿ ಬಾಣ್ ಬಿಟ್ಟು ಕೊಡ ಹೊಡೆದ?
1: ಹೌದಕ್ಕ.
0: ಏ ತಮ್ಮ, ಯಾರು ನೀನು ಬಾಣ್ ಬಿಟ್ಟು ಕೊಡ ಹೊಡೆದವ?
1: ಏ ನಾ ಇಲ್ಲಿ ನಿಮ್ ಕೊಡ ಹೊಡೆದಿನಿ, ನಿಮ್ ಕೊಡ ನಾ ಹೊಡೆದೇ ಇಲ್ಲ.
0: ಮತ್ ಯಾರು ಹೊಡೆದ್ರ ತಮ್ಮ? ನಿನ್ ಹಿಂಗ ಬಿಡಂಗಿಲ್ಲ, ನಿನ್ನ ಕಟ್ಟು.
1: ನನ್ನೇನು ಕಟ್ತೀರಿ? ನಾನು ಬಾಣ್ ಬಡ್ದೈತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು?
0: ಏ ತಮ್ಮ, ನಾವು ನೋಡ್ಯಾವ ಕಣ್ಮುಟ್ಟ.
1: ಈಗ ನಾಕ್ ನಿಮ್ ಕೊಡ ಹೊಡೆದಿಲ್ಲ.
0: ಹೊಡೆದಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ.
1: ನಾ ನಿಮ್ ಬಿಂದಿಗೆ ಕೊಡಂಗಿಲ್ಲ.
0: ಕೊಡಂಗಿಲ್ಲ ಅಂದ್ರೆ ನಾವು ಕೇಳಂಗಿಲ್ಲ.
1: ಏನ್ ನಿಮ್ ಬಿಂದಿಗಿನ ಬೇಕಣ?
0: ಹೌದು.
1: ಯಾಕ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ?
0: ಕೊಡ್ಲಿಕ್ಕೆ ಅಂದ್ರೆ ಕಟ್ತೇವು.
1: ಏ ನಮ್ಮ ಅವನ ಮುಂದೆ ಆತು, ನಾನು ಹಾದಿ ಬಿಡ್ಲಿಕ್ಕೆ ಅಂದ್ರ?
0: ನಿಮ್ಮ ಅವನ ಮುಂದಾದ್ರೆ ಹೇಳು, ನಿಮ್ಮ ಅಪ್ಪನ ಮುಂದಾದ್ರೆ ಹೇಳು.
1: ನಾ ಕೊಡಂಗಿಲ್ಲ ನೋಡ್ ಬಿಂದಿಗೆ.
0: ಕೊಡಂಗಿಲ್ಲ ನಾವು ಬಿಡಂಗಿಲ್ಲ.
2: ಪಟ್ಟಪ್ಪ ಕೊಡ್ಕೊಟ್ಟಮ್ಮ ಬಿಂದಿ ಗಡಿ ತಲ್ಲ ಹುಡುಗಿ ನಿಂದು ಅಡಿ ತಲ್ಲ.
0: ಏನ್
1: ಮಾಡ್ತೀವಿ ಮಾರ? ನಾ ಕೊಡಂಗಿಲ್ಲ.
0: ತಂಗಿ
1: ಏನತ್ತಕ್ಕ?
0: ಇವ ನಮ್ ಮುಂದ ಕುಣದ ಕೆರಿಂದ ನಮ್ಮನ್ನ ಮರಳ ಮಾಡಿ ಓಡಿ ಹೋಗ. ಇವ ತಂಗಿ, ಇವನ್ ಹಿಂಗ ಬಿಡುದು ಬೇಡ.
1: ಬಿಡುದು ಬೇಡಕ್ಕ, ನಮ್ ಬಿಂದಿ ಕೊಡ್ತಾನ.
0: ಹಾ ಇವನ ಕಟ್ಟಿ ಬಿಡುವನು. ತಂದೆ ತಾಯಿ ಇದ್ರೆ ಎಟ್ ಮೇಡ್ತಿದ್ದೆ ಹುರ್ಮಿ.
1: ಏನು ನನಗ್ ತಾಯಿ ಇಲ್ಲ ಅಂತ ಹೇಳ್ತೀರ ನೀವು?
0: ಎಲ್ಲಿದಾಳ ನಿನ್ ತಾಯಿ?
1: ಏ ಹುಷಾರ್ಲೆ ಮಾತಾಡ್ರ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಮ್ಮ ಅವ್ವ ಮಾಯಾಕ ಮನ್ಯಾಗದ ತೋರಿಸ್ತೀನಿ ನೋಡ್ರಿ ನಿಮ್ಗ.
0: ಎಲ್ಲಿ ನಿಮ್ಮ ಅವ್ ಮಾಯಾಕ? ಕಾಡು ದುರ್ಭೂಮಿಯಾಗ ಯಾರು ಬಿಟ್ಟಿದ್ರೋ ಏನೋ ತಂದ ಜೋಪಾನ್ ಮಾಡ್ಯಾಳ. ಅದಕ್ ನಿನ್ ತಾಯಿಯಾಗ್ಯಾಳ?
1: ನಮ್ಮ ಅವ್ವ ಅಲ್ಲ ಅಂತ ಹೇಳ್ತೀರಿ. ನಮ್ಮ ಅವ್ವನ ಮಲ್ಯಾಗ ಹಾಲು ಹೆಂಗ್ ಬರ್ತಿದ್ದು? ನಾ ನಮ್ಮ ಅವ್ವನ ಮಲಿಯನ್ನ ಕುಡಿತೀನಿ.
0: ಭಕ್ತಿ
1: ಭಕ್ತಿ ನಿಮ್ದಿಲ್ಲನ ಭಕ್ತಿ?
0: ನಮ್ದಿಲ್ಲ
1: ನಡ್ರಿ. ನಿಮ್ ಬಾಳ ಬಾಳ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಿಮ್ನ ಬಿಡುದೇ ಇಲ್ಲ ಈಗ.
0: ನಮ್ ಬಿಂದಿಗೆ ಕೊಡ್ತಕ್ಕ ನಿನ್ ಬಿಡಂಗಿಲ್ಲ ನಾವು.
1: ಏ ನಿಮ್ ಬಿಂದಿಗೆ ಕೊಡ್ತೀನಿ. ನನಗ ಹಾಗೆ ಹೀಗೆ ಎಷ್ಟ 108 ಮಾತಾಡ್ರಲ್ಲ.
0: ಏ ತಮ್ಮ ಹೋಗೇ ನಿಮ್ ತಾಯಿನ ಕೇಳ. ಸುಳ್ಳಿದ್ರ ನಮ್ನ ಏನ್ ಬೇಕಾದ್ ಮಾಡಕತ್ತ.
1: ಈ ಸದ್ದ ನಿಮ್ಗ ಬಿಂದಿಗೆ ಕೊಟ್ಟು ಕಳಿಸ್ತೀನಿ. ಈ ಮಾತು ಒಂದ ಸುಳ್ಳು ಆದ್ರ ನಿಮ್ ನೋಡ್ ಮಾತ
0: ಅಟ್ ಮಾಡ್ಬಿಡ್ತಮ್ಮ.
1: ಏ ತೆಗೆದುಕೊಂಡು ಹೋಗ್ರಿ ಬಿಂದಿಗೆ.
0: ತಂಗಿ
1: ಏನತ್ತಕ್ಕ?
0: ಏನ ಬಂಗಾರ ಬಿಂದಿಗೆ ಬತ್ತಲ ಮಣ್ಣಿನ ಬಿಂದಿಗೆ ಹೋಗಿ.
1: ಬಂಗಾರದೈತಿ?
0: ಹೌದಾ ತಂಗಿ?
1: ಹೌದಲ್ ನೋಡುವ ಮತ್ತ.
0: ಅಯ್ ತಂಗಿ ಬಂಗಾರದೈತಿ, ಇನ್ನ ನಾವು ಹೋಗಿ ಬಿಡೋಣ.
1: ಬಾರ್ವ ಹೋಗೋಣ ಹಂಗಾರ.
0: ನಡಿ ತಂಗಿ ಹಂಗಾದ್ರ.
3: ಅಮ್ಮ ಅಮ್ಮ, ನಿನ್ನ ತಾಯಿ ಇದ್ದರೆ ಎಷ್ಟು ಮೆರೆಯುತ್ತಿದ್ದಿ. ನಿನಗೆ ತಾಯಿ ತಂದೆ ಯಾರು ಇರುವುದಿಲ್ಲವೆಂದು ನನಗೆ ಸಿಕ್ಕ ಹಾಗೆ ಬೈದರಮ್ಮ.
0: ಅಮ್ಮ ಏನಾಯ್ತು ಕಂದ?
3: ತಾಯಿ ತಂದೆ ಸತ್ಯವಾಗಿ ಯಾರು ಹೇಳಮ್ಮ?
0: ಕಂದ ಹಾಗಾದ್ರೆ ಹೇಳುತ್ತೀನಿ ಕೇಳು. ಕಂದ, ನಿನ್ನ ತಾಯಿ ಚಂದನಗಿರಿಯಲ್ಲಿ ಸುರಮ್ಮ ದೇವಿ ಅಂತೂ ಇರುವಳು.
3: ಏನು, ನನ್ನ ತಾಯಿ ಚಂದನಗಿರಿಯಲ್ಲಿ ಇರುವಳೆ?
0: ಹೌದು ಕಂದ.
3: ಅಮ್ಮ ನಾನು ನಿನ್ನ ಕೈಗೆ ಹೇಗೆ ಸಿಕ್ಕಿನಮ್ಮ?
0: ಕಂದ, ನಾವು ಅಕ್ಕ ತಂಗಿ ಯಾರು ಬೆಕ್ಕ ಹುಡುಕುತ್ತ ಹೋದಾಗ ಕಾಡರುದ್ದರ ಭೂಮಿಯಲ್ಲಿ ಆರ ಸುಟ್ಟರ ಅರೆಗಾಡ ಮೂರ ಸುಟ್ಟರ ಸುಡುಗಾಡ ಕಾಂತಾರ ಒಣ ಕಾಡರುದ್ದರ ಭೂಮಿಯಲ್ಲಿ ಬಿಟ್ಟು ಹೋಗಿದ್ರು ಕಂದ. ಹಾಗೆ ನಾವು ಹೋಗಿ ನಿನ್ನನ್ನು ತಂದು ನಾವು ಜೋಪಾನ ಮಾಡಿದೆವು ಕಂದ.
3: ಅಮ್ಮ ನನ್ನ ತಾಯಿ ನನ್ನನ್ನು ಆರ ಸುಟ್ಟರ ಗಾಡ ಮೂರ ಸುಟ್ಟರ ಸುಡುಗಾರ ಕಾಂತರ ವನದಲ್ಲಿ ಬಿಡಲು ಕಾರಣವೇನಮ್ಮ?
0: ಕಂದ, ಇದಕ್ಕೆ ನಿನ್ನ ಸೋದರ ಮಾವನಾದ ನಾರಾಯಣ ಗೌಡನೇ ಮೂಲ ಕಾರಣ.
3: ಅಮ್ಮ, ನನ್ನ ಸೋದರ ಮಾವನಾದ ನಾರಾಯಣ ಗೌಡನು ಹಿಂದಕ್ಕೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಗಲಿಸಿದ ಪಾಪಿಯವನು.
0: ಹೌದು ಕಂದ.
3: ಅಮ್ಮ, ಇವತ್ತು ನಾನು ಅವನನ್ನು ಮತ್ತು ಅವನ ಮಗಳ ಕಾಮಲಂತಿಯನ್ನು ಅಗಲಿಸಿ ಬಿಡುತ್ತೇನೆ. ಕಾಮಲಂತಿಯನ್ನು ಮಾಯದಿಂದ ಜದ್ದು ತಂದು ನಿನ್ನ ಪಾದಕ್ಕೆ ಸೊಸೆಯನ್ನಾಗಿ ಮಾಡುತ್ತೇನಮ್ಮ.
0: ಆಗಲಿ ಕಂದ.
3: ಅಮ್ಮ, ನಾನು ಹೋಗಿ ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಮ್ಮ.
0: ಹೋಗಿ ಬಾ ಕಂದ, ನಿನಗೆ ಮಂಗಲವಾಗಲಿ.
4: ಮಗಳೇ ಕಾಮಣಂತಿ,
5: ಯಾಕ್ರಿ ತಂದೆಯವ್ರಿ?
4: ಇಂದು ನಿಂದ 11 ಗಂಟೆಗೆ ಲಗ್ನ ನಿಶ್ಚಯನೂ ಆಗಿದೆ. ಆದ ಕಾರಣ ನೀನು 7 ಅಂತಸ್ತದ ಮಾಡಿದ ಮೇಲೆ ಇರಬೇಕು.
5: ಆಗಲಿ ತಂದೆಯವ್ರಿ.
4: ಅಲ್ಲಿ ಸುತ್ತ ಪಾರವಾಗಿ 7 ದೈತ್ಯರನ್ನು ಕಾವಲಾಗಿ ಇಡ್ತಾ ಇದ್ದೇನೆ. ನೀನು ಎಲ್ಲಿಗೆ ಹೋಗಕೂಡದು.
5: ಆಗಲಿ ತಂದೆಯವ್ರಿ.
3: ಓಹೋ, ಈ ಅರಮನೆಯ ಸುತ್ತಲೂ ಬಿಚ್ಚಗತ್ತಿ ಕಾವಲು ಇರುತ್ತದೆ. ಇದೇನು, ಅವಳನ್ನು ಹೇಗೆ ತರುವುದು? ಈಗ ನಾನು ಮಾಯದ ಬಳಗರನಾಗಿ ಅಲ್ಲಿಗೆ ಹೋಗಬೇಕು. ಕಾಮಲಂತಿ, ನಾನು ನಿನ್ನ ಸೋದರತ್ತೆಯ ಮಗ ಸಿದ್ಧವೀರೇಶನಿದ್ದೇನೆ. ನಾನೀಗ ಒಳಗೆ ಬರಬೇಕಾದರೆ ಮಾಯದ ಬಳಗಾರನಾಗಿ ಬಂದಿದ್ದೇನೆ. ಕಾಮಲಂತಿ, ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ. ಈಗ ನಿನ್ನನ್ನು ಮಾಯದಿಂದ ಗೆದ್ದುಕೊಂಡು ನನ್ನ ತಾಯಿ ಹತ್ತಿರ ಒಯ್ದು ಬಿಡುತ್ತೇನೆ.
1: ಬಾ ಕಾಮಲಂತಿ, ಹೋಗಿಬಿಡೋಣ.
6: ಆಗಲಿ ನಡಿ ಸ್ವಾಮಿ.
4: ದೂತೆ ದೂತೆ,
6: ಏನಾಯ್ತು ಗೌಡ್ರೆ?
4: ಕಾಮಲಂತಿ ಒಳಗಡೆ ಇರುವಳೆ
6: ಗೌಡ್ರೆ, ಯಾರ ಮಾಯದಿಂದ ತೆಗೆದುಕೊಂಡು ಹೋಗಿಬಿಟ್ರು.
4: ಏನು ದೂತೆ, ನನ್ನ ಮಗ

0: ಮಗುವಿಗೆ ಮಂಗಳವಾಗಲಿ ಮೇಲೆ ಕೇಳುವಂತವರಾಗಿರಿ. ಅಮ್ಮ, ನಾಳೀಗ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ.
1: ಕಂದ, ಕೋಣೇಶ್ವರ ದೈತನನ್ನು ಮರ್ದನ ಮಾಡಲಿಕ್ಕೆ ಯಾರ್ಯಾರು ಹೋಗಬೇಕು?
0: ಅಮ್ಮ, ನಾನು, ನೀನು, ಎಂತವ ಬಪ್ಪಣ್ಣ, ಹೀಗೆ ನಾಲ್ಕು ಜನ ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ. ಅಮ್ಮ, ಹಿಂದಕ್ಕೆ ನಾನು ಕೈಲಾಸದಲ್ಲಿ ಭೌಳಿ ಶಂಕರನಾಗಿದ್ದಾಗ ನನ್ನ ನಂದಿ ವಾಹನನನ್ನು ಕೋಣೇಶ್ವರ ದೈತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದೆ. ಆಗ ಕೋಣೇಶ್ವರ ದೈತನು ನನ್ನ ನಂದಿಯ ಒಂದು ಕೊಂಬನ್ನು ಭಿನ್ನ ಮಾಡಿ ಕಳಿಸಿದನು. ಆಗ ನಂದಿ ವಾಹನ ನನ್ನ ಪಾದಗಳ ಮೇಲೆ ಬಂದು ಬಿದ್ದು, ಬೌಳಿ ಶಂಕರನೇ, ನೀನು ಭೂಮಿಯ ಮೇಲೆ ಅವತರಿಸದಿದ್ದರೆ ಕೋಣೇಶ್ವರವ ದೈತನು ಯಾರಿಂದ ಸಾಯಲಾರನೆಂದು ನನಗೆ ಅಂಗಲಾಚಿ ಬೇಡಿಕೊಂಡನಮ್ಮ. ಬೌಳಿ ಶಂಕರನೇ, ಈ ಭೂಮಿಯ ಮೇಲೆ ದೈತರ ಕಾಟವು ಬಹಳವಾಗಿದೆ. ಸ್ವತಃ ನೀನೇ ಭೂಮಿಗೆ ಇಳಿದು ದೈತರನ್ನು ಸಂಹಾರ ಮಾಡಬೇಕೆಂದು ನನ್ನಲ್ಲಿ ಅಂಗಲಾಚಿ ಬೇಡಿಕೊಂಡನಮ್ಮ.
1: ಹೌದು ಕಂದ.
0: ಅವಾಗ ನಾನು ಏನು ಹೇಳಿದೆಂದರೆ, ಎಲೋ ನಂದಿ ವಾಹನನೇ, ನೀನು ಬಾರಾಮತಿ ಪಟ್ಟಣದಲ್ಲಿ ಅಮೃತದೇವಿ ಹೊಟ್ಟಿಲೆ ಮಾಳಂಗರಾಯನಾಗಿ ಹುಟ್ಟಿ ಬಾ. ನಾನು ಚಂದನಗಿರಿಯಲ್ಲಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವರನಾಗಿ ಬರುತ್ತೇನೆ. ಬೀರದೇವರನಾಗಿ ಬಂದು ಕೋಣೇಶ್ವರ ದೈತನನ್ನು ಮರ್ದನ ಮಾಡುತ್ತೇನೆ. ಅಮ್ಮ, ನನ್ನ ಮಾಳಂಗರಾಯನಿಗೆ ನನಗೆ ಗೋಡಗೇರಿ ಗುಡ್ಡಿನಲ್ಲಿ ಭೇಟಿಯಾಗುತ್ತದೆ ಅಮ್ಮ.
1: ಹೌದು ಕಂದ.
0: ಅಮ್ಮ, ನಾವೀಗ ಅಷ್ಟರು ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗ ನಡೆಯಿರಮ್ಮ.
1: ಆಗಲಿ ಕಂದ.
2: ನಾನು ಕೋಣೇಶ್ವರ ದೈತನಿದ್ದೇನು. ಜಮಖಂಡಿ ನಾಡದಲ್ಲಿ ಜಂಬೂ ದೀಪದ ಗಡ್ಡೆದಲ್ಲಿ ನನ್ನ ವಸ್ತಿ. ಜಂಬೂ ಬೆಟ್ಟಕ ತೆಲಿ ಕೊಟ್ಟ ಮಣಗಿನ ಮಂಟೂರ ಕಣಿಮ್ಯಾದ ನಾ ಕಾಲ ಚಾಚಿನ್ನೆ. ಹಂತ ದೈತ ನಾನು. ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊತ್ತು ನಿದ್ದಿ ಗರವತಿನಿ. ಮೂಗಿನ ಉಸಲ ಬಿಟ್ಟರ ಮೂರ ಹರದಾರಿ ಮಠ ದೂರ ಆಡತಿತ್ತು. ಹಂತ ಕ್ವಾಣಿ ಸೂರ್ ದೈತನ ಇದ್ದೇನು. ಯಾವ ಪಟಣ ಬರುತ್ತಾನ ಬರ್ಲಿ ಅಂತೇಳಿ ವೀರ ಸೂರ ಆಗಿ ಮೆರೆದಿಡಲಕ ಹತ್ತಿನಿ.
0: ಎಲೋ ಕ್ವಾಣಿ ಸೂರ ದೈತ, ನಾನು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ನಾನು ಕೊದಲಿಗೆ ನಂದನವನವನ್ನು ಬಿಟ್ಟು ನಾಗಠಾಣ ಗ್ರಾಮದಲ್ಲಿ ನಾಗರ ಮಿಡಿ ಏರಿ ನೋಡಿದಾಗ ನೀನು ಜಮಖಂಡಿ ನಾಡ ಜಂಬು ದೀಪದ ಗಡ್ಡಿಗೆ ತಲೆಯನ್ನು ಕೊಟ್ಟು ಮಂಟರ ಕಣಿವೆ ಮೇಲೆ ಕಾಲ ಒಗೆದು ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊಚ್ಚಿಕೊಂಡು ನಿದ್ದೆಯನ್ನು ಮಾಡುತ್ತಿದ್ದಿ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ದೈತ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ.
2: ಸೂರ್ಯಚಂದ್ರ ಇರುವರೆಗೆ ನನ್ನ ಹೆಸರ ಏನು ಇಡುವತ್ತಿ ಇಡೋ, ಅಲ್ಲಿ ತನಕ ನಾನು ಪ್ರಾಣವನ್ನು ಬಿಡಬೋದಿಲ್ಲ.
0: ಎಲೋ ಕೋಣೇಶ್ವರ ದೈತ, ನಿನ್ನ ಮುಂಡಿ ಬಿದ್ದಲ್ಲಿ ಮುಂಡಗುನೂರ ಗ್ರಾಮವಾಗಲಿ, ನಿನ್ನ ಕಳ್ಳ ಬಿದ್ದಲ್ಲಿ ಕಳ್ಳಿಗುತ್ತಿ ಗ್ರಾಮವಾಗಲಿ, ನಿನ್ನ ಶಿರ ಬಿದ್ದಲ್ಲಿ ಸದರ ಕತ್ತಿ ಗ್ರಾಮವಾಗಲಿ, ಕೋಣ ಬಿದ್ದಲ್ಲಿ ಕೋಣಗನೂರ ಗ್ರಾಮವಾಗಲಿ, ನಿನ್ನನ್ನು ಹೊಡೆದಂತವನು ನಾನು. ಕೋಣೂರ ಗ್ರಾಮದಲ್ಲಿ ಕರೇ ಸಿದ್ದೇಶ್ವರನಾಗಿರುತ್ತೇನೆ. ಬಿಟ್ಟು ಬಿಡು ಪ್ರಾಣವನ್ನು. ಕಂದ, ಕೋಣೇಶ್ವರ ದೈತನನ್ನು ಸಂಹಾರ ಮಾಡಿದಿ, ಹಾಲಮತದ ಕೀರ್ತಿಯನ್ನು ಬೆಳಗಿಸಿದಿ, ಜಾತಿ ಮತ ಪಂಥಗಳ ನೆನೆಸದೆ ಸೂರ್ಯಚಂದ್ರ ಇರುವ ಪರ್ಯಂತರ ವೀರಣ್ಣ ದೇವನಾಗಿ ಮೆರೆದು ಒಲಿದು ಬಂದ ಭಕ್ತರನ್ನು ಕಾಪಾಡುವ ದೇವನಾಗಿ ಪೂಜೆಗೊಳ್ಳು. ನಿನಗೆ ಮಂಗಳವಾಗಲಿ.

0: ಮಾರ್ತಾಂಡ ಸಿದ್ಧ ಮಹಾರಾಜಕ್ಕೆ, ಜೇಜಿ ಜಕ್ಕಪ್ಪ ಮಹಾರಾಜಕ್ಕೆ, ಜಗ್ಗಿನ ಬುಳ್ಳಪ್ಪ ಮಹಾರಾಜಕ್ಕೆ, ಮಾಯಕೋರ ಮಾಳಪ್ಪ ಮಹಾರಾಜಕ್ಕೆ, ಬಾಣೂರ್ ಕರ್ ಸಿದ್ಧ ಮಹಾರಾಜಕ್ಕೆ, ಮೊದಲಬಗೆ ಮಡ್ಡಿ ಸಿದ್ಧ ಮಹಾರಾಜಕ್ಕೆ, ಜಯ ಜೈನ
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಲ್ಲಮ್ಮ ಪ್ರಭುಗಳ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು, ಮಾಲಾಶ್ರೀ ಕಣವಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರೋಗ ಹರನೆ ಕೃಪಾ ಸಾಗರ ಎನ್ನುವಂತ ಒಂದು ಸುಂದರವಾದಂತಹ ಜಗನ್ನಾಥ ದಾಸರ ಕೃತಿಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾರೋ ಕೃಷ್ಣ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಣ್ಣುಗಳು ಎರಡು ಸಾಲದಮ್ಮ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು ಎಸ್ ಜಾನಕಿಯವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಥವ ನೇರಿದ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.